ವಂದೇ ಮಾತರಂ. ಆಕಾಶವಾಣಿ ಭದ್ರಾವತಿ ಶಿವಮೊಗ. ರಾಷ್ಟ್ರೀಯ ಪಂಚಾಂಗದ ಪ್ರಕಾರ ಇಂದು 1948 ಶಕವರ್ಷ ಆಷಾಢ ಮಾಸದ 26ನೇ ದಿನ, ಅಂದರೆ 2026ನೇ ಇಸ್ವಿ ಜುಲೈ ತಿಂಗಳ 17ನೇ ತಾರೀಕು ಶುಕ್ರವಾರ. ನಿಲಗಿದ ಬೆಳಗಿನ ಪ್ರಸಾರ ಕಾರ್ಯವನ್ನು ಆರಂಭಿಸ್ತಾ ಇದ್ದೇವೆ. ತರಂಗಾಂತರ 444.44 ಮೀಟರ್ಗಳು, ಅಂದರೆ 675 ಕಿಲೋ ಹರ್ಟ್ಸ್, ಮತ್ತು FM ಕಂಪನಾಂಕ 103.5 ಹಾಗೂ 101.4 ಮೆಗಾ ಹರ್ಟ್ಸ್ಗಳು. ಈಗ ವೇಳೆ 5:58. ಇಂದಿನ ಎಲ್ಲ ಕಾರ್ಯಗಳು ಮಂಗಳಕರವಾಗಿರಲಿ ಎಂದು ಮಂಗಳ ಧ್ವನಿಯೊಂದಿಗೆ ಕಾರ್ಯಕ್ರಮವನ್ನು ಆರಂಭಿಸುತ್ತಾ ಪ್ರೀತಿಯ ಕೇಳುಗರ ಬಳಗಕ್ಕೆ ನಾಗರಾಜ್ ವಶಿಷ್ಠ ಮಾಡುವ ಪ್ರೀತಿಯ ನಮಸ್ಕಾರ ಹಾಗೆ ಶುಭೋದಯ.

ಸಮಯ 6 ಗಂಟೆ ಕೇಳ್ತಾ ಇದ್ರೆ ಎಫ್ ಎಂ 103.5 101.4 ಮೀಡಿಯಂ ವೇವ್ 625 ಕಿಲೋಹರ್ಟ್ಸ್ಗಳಲ್ಲಿ ಭದ್ರಾವತಿಯ ಶಿವಮೊಗ್ಗ ಆಕಾಶವಾಣಿಯ ಕಾರ್ಯಕ್ರಮಗಳನ್ನು ಇದೀಗ ಇಂದು ನಿಲಯದಿಂದ ಪ್ರಸಾರ ಆಗುವ ಕಾರ್ಯಕ್ರಮದ ವಿವರ. ಬೆಳಗ್ಗೆ 6:10 ಗೀತಾರಾಧನಾ ಕಾರ್ಯಕ್ರಮ, 6:30 ಚಿಂತನ, 6:35 ಕರುಣಾಳು ಬಾಬೆಳಕೆ, ಡಾಕ್ಟರ್ ಗುರುರಾಜ್ ಕರಜಗಿ ಅವರಿಂದ ಕರುಣಾಳು ಬಾಬೆಳಕೆ ಕಥನ. ಇಂದಿನ ಸಂಚಿಕೆ ಸಂತರು ಹೇಗಿರಬೇಕು, ಸ್ವಾಮಿ ಹರಿಪ್ರಸಾದ್ ಜಿ ಮಹಾರಾಜ್ ಅವರ ಕಥೆ. 6:40 ಕೆಎಸ್ಎನ್ UHS ಸ್ನೇಹಿಲ ಮಿಡಿತ. ಇಂದಿನ ವಿಷಯ ಭತ್ತದಲ್ಲಿ ಉಳಿಕೆ ತೇವಾಂಶಗಳ ಬೆಳೆಗಳ ನಿರ್ವಹಣೆ ಕುರಿತು ತಜ್ಞರಾದ ಡಾಕ್ಟರ್ ರುದ್ರೇಗೌಡ, ವಿಜ್ಞಾನಿ, ಬೇಸಾಯಶಾಸ್ತ್ರ, ಕೃಷಿ ವಿಜ್ಞಾನ ಕೇಂದ್ರ ಶಿವಮೊಗ್ಗ ಇವರಿಂದ ಮಾಹಿತಿ. ಕಾರ್ಯಕ್ರಮದ ಪ್ರಾಯೋಜಕರು ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಇರುವಕ್ಕಿ. 6:45 ಹೆಲ್ತ್ ಹೆಂಟ್ಸ್ ಆರೋಗ್ಯ ಸೂತ್ರ ಕಾರ್ಯಕ್ರಮದಲ್ಲಿ ಸಂಸ್ಕರಿಸಿದ ಆಹಾರ ಪದ್ಧತಿ ನಾಗರತ್ನ ಟಿ ಅವರಿಂದ ಮಾಹಿತಿ. 6:50 ಸುದ್ದಿ ಮಿಂಚು. 7:15 ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಭದ್ರಾವತಿ ಘಟಕ.

0: ಕದ ಅಧ್ಯಕ್ಷರಾದ ಗಂಗಾನಾಯಕ್ ಗೊಂದಿ ಅವರೊಡನೆ ಸಂದರ್ಶನ. ಸಂದರ್ಶಕರು ಶಿವಕುಮಾರ್ ಎಂಕೆ. ಬೆಳಗ್ಗೆ 9:05 ಗೆಲುವಿನ ಗುಟ್ಟು ಪ್ರಾಯೋಜಿತ ಕಾರ್ಯಕ್ರಮ, ನೈಪುಣ್ಯತೆ ಕೌಶಲ್ಯ ಹಾಗೂ ಯಶೋಗಾಥೆ ಒಳಗೊಂಡ ವಿಶೇಷ ಕಾರ್ಯಕ್ರಮ ಸರಣಿ ಗೆಲುವಿನ ಗುಟ್ಟು. ಭಾಗವಹಿಸುತ್ತಾರೆ ವಿದ್ಯಾಟಿ ನಾಯಕ್, ಭಾವನಾ ವಿಎನ್, ಭೂಮಿಕಾ ಹೆಚ್ಎಸ್. ಕಾರ್ಯಕ್ರಮದ ಪ್ರಾಯೋಜಕರು ಪಿಎಸ್ ಸಮೂಹ ಶೈಕ್ಷಣಿಕ ಸಂಸ್ಥೆ ಶಿವಮೊಗ್ಗ. 9:20 ಗಾಂಧಿ ಸ್ಮೃತಿ, 9:30 ಸಿನಿ ತರಂಗ ಕಾರ್ಯಕ್ರಮದಲ್ಲಿ ಅಣ್ಣಾ ತಂಗಿ ಸಿನಿಮಾಗಳ ಕುರಿತು ಮಾಹಿತಿ ನೀಡುತ್ತಾರೆ ರಾಣಿ ಬಾಳೆಕೊಪ್ಪ. 10:00 ಹಾಡು ಮಾತಾಡು ಶುಕ್ರವಾರದ ವಿಶೇಷ ಕ್ಯಾಂಪಸ್ ಕಟ್ಟೆ. ಇಂದಿನ ಕ್ಯಾಂಪಸ್ ಕಟ್ಟೆಯಲ್ಲಿ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಹೊನ್ನಾಳಿ, ಈ ಕಾಲೇಜಿನ ವಿದ್ಯಾರ್ಥಿಗಳಿಂದ ನೇರ ಪ್ರಸಾರದಲ್ಲಿ ಸಾಧಕರ ಪರಿಚಯ. ಜೊತೆಯಾಗಲಿದ್ದಾರೆ ಆರ್ಜೆ ಬಸವರಾಜ್. 11:00 ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಶ್ರೀಮತಿ ಕೆ ಗಾನ ಸರಸ್ವತಿ ಅವರ ಹಾಡುಗಾರಿಕೆ. 11:30 ಸೇವಾ ಮಾಹಿತಿ, ಅದಾದ ನಂತರ ಭಾವಗೀತೆಗಳು. 11:45 ಜನಪದ ಗೀತೆ ಕಾರ್ಯಕ್ರಮದಲ್ಲಿ ಶಿವನ ಪೂಜೆ, ದಾವಣಗೆರೆ ಜಿಲ್ಲೆ ಹಾರೋನಹಳ್ಳಿಯ ಶ್ರೀಮತಿ ನಾಗಮ್ಮ ಮತ್ತು ತಂಡದಿಂದ. 12:05 ವನಿತಾ ವಿಹಾರ. 12:35 ಹೆಲ್ತ್ ಪ್ರೋಗ್ರಾಂ. 11:00 ಪ್ರಗತಿ ಪಥ, ಪಿಎಂ ಸ್ಟಾರ್ಟ್ಅಪ್ ಇಂಡಿಯಾ ಕುರಿತು ಮಾಹಿತಿ. 11:20 ಚಿತ್ರಗೀತೆಗಳ ಕಾರ್ಯಕ್ರಮ. 12:40 ಭಾವಗೀತೆಗಳು. 12:01 ಚಾಟ್ ಶೋ ಓನ್ಲಿ ಆನ್ 101.4 FM. 4:00 ಚಿತ್ರಗೀತೆಗಳ ಮಿಕ್ಸ್ ಮೆಲೋಡಿ ಓನ್ಲಿ 101.4 FM ನಲ್ಲಿ ಮಾತ್ರ. 5:00 ಚಿತ್ರಗೀತೆಗಳು. 5:30 ಚಿತ್ರಗೀತೆಗಳ ಕಾರ್ಯಕ್ರಮ 101.4 FM ಹಾಗೂ 103.5 FM ನಲ್ಲಿ. 6:00 ಸೇವಾ ಮಾಹಿತಿ, 6:30 ಅವಲೋಕನ, 6:50 ಹಲೋ ಕೃಷಿ ರಂಗ ಪ್ರಾಯೋಜಿತ ಕಾರ್ಯಕ್ರಮದಲ್ಲಿ ಬಿತ್ತನೆ ಬೀಜ ಪೂರೈಕೆಯಲ್ಲಿ ಕರ್ನಾಟಕ ರಾಜ್ಯ ಬೀಜ ನಿಗಮದ ಪಾತ್ರ. ಶ್ರೀಮತಿ ರೂಪಾಯಲ್, ಜಂಟಿ ಕೃಷಿ ನಿರ್ದೇಶಕರು ಕರ್ನಾಟಕ ರಾಜ್ಯ ಬೀಜ ನಿಗಮ ಬೆಂಗಳೂರು, ಇವರೊಂದಿಗೆ ಮಾಹಿತಿ. 7:20 ಕೃಷಿರಂಗದಲ್ಲಿ ಪರಿಸರ ಗೀತೆ. ರಾತ್ರಿ 7:45 ಹಿಂದಿ ಚಿತ್ರಗೀತೆಗಳು. 8:00 ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. 9:30 ಕರೆಂಟ್ ಅಫೇರ್ಸ್. ರಾತ್ರಿ 10:00 ರೂಪಕ ವೈರಾಗ್ಯ ನಿಧಿ ಅಕ್ಕ ಮಹಾದೇವಿ, ರಚನೆ ಶ್ರೀಮತಿ ಭಾರತಿ ರಾಮಚಂದ್ರ. 10:30 ಸವಿ ನೆನಪು ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಇದಿಷ್ಟು ಕಾರ್ಯಕ್ರಮಗಳು ಇಂದು ನಿಲಯದಿಂದ ಪ್ರಸಾರ ಆಗುವ ಕಾರ್ಯಕ್ರಮಗಳು. ಈ ಎಲ್ಲ ಕಾರ್ಯಕ್ರಮಗಳು ಆಕಾಶವಾಣಿ ಭದ್ರಾವತಿ ಫೇಸ್ಬುಕ್ ಪೇಜ್ನಲ್ಲೂ ಮಾಹಿತಿ ಲಭ್ಯವಾಗುತ್ತೆ. ಸಮಯ 6:05:20 ಕೆಲವೇ ಕ್ಷಣಗಳಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದಿಂದ.
1: ದಿಸ್ ಇಸ್ ಆಕಾಶವಾಣಿ, ದ ನ್ಯೂಸ್ ರೆಡ್ ಬೈ ವಿಸಿ ಪ್ರಮೋದ್. Prime Minister Narendra Modi will visit Haryana, Chandigarh and Punjab today. During his visit to Haryana, the Prime Minister will flag off India's first hydrogen train between Jind and Sonipat at Jind railway station. He will also lay the foundation stone and dedicate to the nation various development projects worth around 14,700 crore rupees at the Eklavya Stadium in Jind and address the gathering on the occasion. Our correspondent reports that the launch of the first hydrogen-powered train marks an important step towards the adoption of clean and sustainable mobility in the railway sector.
2: India has set a new global benchmark with its projects. While countries like Germany and China usually run 2 or 3 coach hydrogen trains, India has developed a 10 coach formation. It is designed to carry nearly 2,600 passengers, which is the highest capacity among compared hydrogen trains globally. This hydrogen train is powered by a 3,200 horsepower propulsion system, making it one of the most powerful hydrogen powered train sets in operation. The train is powered by hydrogen fuel cell technology, which converts hydrogen into electricity to propel the train. The process produces only water vapor as a byproduct, resulting in zero carbon emissions during operation. Anand Kumar, Akashvani News, Jind.
1: From Jind, the Prime Minister will travel to Chandigarh and then visit Jalandhar in Punjab to lay the foundation stone and inaugurate multiple development projects. Prime Minister Modi will inaugurate 6 redeveloped Amrit railway stations in Keralam through video conferencing today, along with 75 other Amrit stations across the country. The 6 stations in Keralam are expected to significantly enhance railway infrastructure and passenger amenities across the state. Ahead of the monsoon session of Parliament beginning on 20th July, the BJP-led NDA is set to finalise its floor strategy at a meeting of senior alliance ministers chaired by Defence Minister Rajnath Singh today. The meeting is likely to focus on the NDA's legislative agenda, coordination among alliance partners and a unified strategy to counter the opposition during the session. Union Home Minister Amit Shah will be on a 3-day visit to West Bengal beginning today. Sources said that during the visit, he will participate in programs focused on border security, governance, law and order and development. Tomorrow, Mr. Shah will visit the Jumagash border outpost in Siliguri and interact with BSF personnel at the 18th Battalion border outpost. The National Testing Agency has declared results of NEET UG 2026 re-exam. Over 11 lakh candidates have qualified for admission to undergraduate medical, dental, Ayush and allied programs. Scorecards of all candidates are available on the official website neet.nta.nic.in. NTA said that the result has been declared in time so that the medical admission and counselling calendar for candidates stays on track. Prime Minister Narendra Modi held a conversation with the Amir of Qatar, Sheikh Tamim bin Hamad Al Thani, and conveyed his condolences on the passing of the father Amir, Sheikh Hamad bin Khalifa Al Thani. In a social media post, Mr. Modi said that the father Amir of Qatar's enduring legacy will continue to guide the two countries as they further strengthen their strategic partnership. He also recalled Father Amir's deep affection for India, his warmth towards the Indian community in Qatar, and his steadfast commitment to India-Qatar relations. Gujarat Anti-Terrorist Squad, ATS, arrested 5 persons in connection with its probe into a terror module of the Pakistan-based Jaish-e-Mohammed, JEM outfit. The arrested persons were identified as Bilal Abid Bhai Shira, Mohammed Ayub Kadiwala, Mohammed Palanpuri, alias Khali Ayub Sansara, Shafia Raiz Mukti and Mohammed Hassan Kardia. They were apprehended from Khadiyal village in Sidhpur Taluka. In men's cricket, host England defeated India by 4 wickets in the second ODI of 3 match series at Sophia Gardens in Cardiff last night to level the series 1-1. After being invited to bat first, Shubman Gill, led men in blue, got bundled out for just 233 runs in 44 overs. Both the teams will now face each other in the series decided on Sunday at the iconic Lord's Cricket Ground. And that is the end of this news bulletin.
0: ಸಮಯ 6:10 ಕೇಳ್ತಾ ಇದ್ದೀರಾ ಎಫ್ ಎಂ 103.5 ಹಾಗೂ 101.4 ಮೀಡಿಯಂ ವೇವ್ 625 ಕಿಲೋಹರ್ಟ್ಸ್ಗಳಲ್ಲಿ ಭದ್ರಾವತಿ ಶಿವಮೊಗ್ಗ ಆಕಾಶವಾಣಿ ಕಾರ್ಯಕ್ರಮಗಳನ್ನು ಇದೀಗ ಗೀತಾರಾಧನಾ ಕಾರ್ಯಕ್ರಮ. ಗೀತಾರಾಧನಾ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ ಕೋರ್ತಾ ಇರೋದು ನಿಮ್ಮ ಗೆಳೆಯ ನಾಗರಾಜ್ ವಸಿಷ್ಠ. ಎಂದಿನಂತೆ ಶುಕ್ರವಾರದ ಗೀತಾರಾಧನಾ ಕಾರ್ಯಕ್ರಮ ಶಕ್ತಿಪೀಠಗಳ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ತಾ ಇದ್ವಿ. ಸತೀದೇವಿಯ ದೇಹದ ಭಾಗಗಳು ಬಿದ್ದಂತಹ ಜಾಗದಲ್ಲಿ 51 ಶಕ್ತಿಪೀಠಗಳಾಗಿದೆ. ಅದರಲ್ಲಿ ಇವತ್ತು ನಾವು ಪರಿಚಯ ಮಾಡಿಕೊಳ್ಳುತ್ತಾ ಇರುವಂತಹ ಶಕ್ತಿಪೀಠದಲ್ಲಿ ಜಗನ್ಮಾತೆ ಸತೀದೇವಿಯ ಶಿರ ಭಾಗ ಬಿದ್ದಂತಹ ಜಾಗ. ಈ ಜಾಗ ಎಲ್ಲಿದೆ? ಇದಕ್ಕೂ ಪರಶುರಾಮನ ತಾಯಿಯಾದ ರೇಣುಕಾದೇವಿಗೂ ಒಂದು ಸಂಬಂಧ ಇದೆ. ಹಾಗಾದರೆ ಈ ಜಾಗ ಯಾವುದು, ಸ್ಥಳ ಎಲ್ಲಿದೆ, ಅಲ್ಲಿನ ವಿಶೇಷತೆ ಏನು, ಎಲ್ಲವನ್ನ ತಿಳಿದುಕೊಳ್ಳುವ ಪುಟ್ಟ ಪ್ರಯತ್ನ ಇವತ್ತಿನ ಗೀತಾರಾಧನಾ ಕಾರ್ಯಕ್ರಮದಲ್ಲಿ. ಮೊದಲಿಗೆ ನೀನೇ ನೆಮ್ಮದಿ ಭಕ್ತಿಗೀತೆ, ಪಿ ರಾಮ ಮತ್ತು ಆರ್ ಚಂದ್ರಿಕಾ ಅವರ ದನಿಯಲ್ಲಿ.

ಸಮಯ 6:15 ಕೇಳ್ತಾ ಇದ್ದೀರಾ FM 103.5 101.4 ಗೀತಾರಾಧನ ಕಾರ್ಯಕ್ರಮ. ಸತೀದೇವಿಯ ಶಿರಭಾಗ ಬಿದ್ದಂತಹ ಈ ಜಾಗದಲ್ಲಿ ಜಗನ್ಮಾತೆಯನ್ನ ಏಕವೀರಿಕಾ ದೇವಿ ಅಂತ ಹೇಳಿ ಕರೀತಾರೆ. ಹಿಂದೂ ಧರ್ಮದ, ಸನಾತನ ಧರ್ಮದ ಪ್ರಮುಖ 51 ಶಕ್ತಿಪೀಠಗಳಲ್ಲಿ ಇದು ಒಂದು. ಸತೀದೇವಿಯ ತಲೆಭಾಗ ಬಿದ್ದಂತಹ ಜಾಗ ಇಲ್ಲಿ. ದೇವಿಯ ಅಂದರೆ ಗರ್ಭಗುಡಿಯಲ್ಲಿ ದೇವಿಯ ಮುಖಭಾಗವನ್ನು ಅಂದರೆ ಶಿರಭಾಗವನ್ನು ಮಾತ್ರ ಪೂಜೆಯನ್ನು ಮಾಡಲಾಗುತ್ತೆ. ಈ ದೇವಾಲಯ ಮಹಾರಾಷ್ಟ್ರದ ನಾಂದೇಡ್ ಜಿಲ್ಲೆಯ ಮೊಹುರ್ನಲ್ಲಿದೆ. ಬಹಳ ವಿಶೇಷವಾದಂತಹ ದೇವಾಲಯ. ಇನ್ನು ಈ ದೇವಾಲಯಕ್ಕೆ ಪೆಂಗಂಗಾ ನದಿ ದಂಡೆ, ಪೆಂಗಂಗಾ ಎಂಬ ನದಿಯ ದಡದ ಮೇಲೆ ಇರುವಂತಹ ದೇವಾಲಯದು. ಈ ದೇವಾಲಯಕ್ಕೂ ರೇಣುಕಾದೇವಿಗೂ ಒಂದು ಸಂಬಂಧ ಇದೆ. ಆ ಸಂಬಂಧ ಏನು ಅನ್ನೋದನ್ನು ಈಗಿದೆಯ ನಂತರ ತಿಳಿದುಕೊಳ್ಳೋಣ. ಕಾಪಾಡೆಳೆ ಕೋಲಾಪುರ ಕಮಲೆ, ಗೋಪಾಲದಾಸರ ರಚನೆ, HT ಶೋಭಾ ಅವರ ದನಿಯಲ್ಲಿ.

ಸಮಯ 6:22 ಕೇಳ್ತಾ ಇದ್ರೆ ಎಫ್ ಎಂ 103.5 ಹಾಗೆ 101.4 ಗೀತಾರಾಧನಾ ಕಾರ್ಯಕ್ರಮ ಸಾಕ್ತಾ ಇದೆ. ಭಗವಾನ್ ಪರಶುರಾಮನ ತಾಯಿಯಾದ ರೇಣುಕಾದೇವಿಯ ಇನ್ನೊಂದು ರೂಪವೇ ಏಕವೀರ ದೇವಿ ಅಂಥೇಳಿ ಪೂಜೆಯನ್ನು ಮಾಡಲಾಗುತ್ತೆ. ಸಾಮಾನ್ಯವಾಗಿ ಪ್ರವಾಸಿಗರು ಮುಹುರ್ನ ರೇಣುಕಾದೇವಿ, ದತ್ತಾತ್ರೇಯ ಮತ್ತು ಅನಸೂಯಾದೇವಿಯ ದೇವಾಲಯಗಳ ಜೊತೆಗೆ ಈ ಏಕವೀರಿಕಾ ದೇವಿಗೂ ಅಥವಾ ದೇವಾಲಯಕ್ಕೂ ಭೇಟಿಯನ್ನು ನೀಡುತ್ತಾರೆ ಅನ್ನೋದು ಅಲ್ಲಿನ ವಾಡಿಕೆ. ಇನ್ನು ದೇವಾಲಯದಲ್ಲಿ ಪೂಜಾ ಸಮಯ ಹೇಗಿರುತ್ತೆ, ವಿಶೇಷತೆಗಳು ಏನೇನು, ಜಾತ್ರಾ ಮಹೋತ್ಸವ ಯಾವಾಗ, ಇದೆಲ್ಲವನ್ನು ತಿಳಿದುಕೊಳ್ಳೋಣ ಈ ಗೀತೆಯ ನಂತರ. ಶಂಕರಿ ಶ್ರೀಕರಿ ಗೋಟೂರಿ ರಚನೆ, ಬಿ ಆರ್ ಛಾಯಾ ಅವರ ದನಿಯಲ್ಲಿ.

ಸಮಯ 6:22. ಪುರಾಣಗಳ ಪ್ರಕಾರ ಜಮದಗ್ನಿ ಮಹರ್ಷಿಗಳ ಆಜ್ಞೆಯಂತೆ ಪರಶುರಾಮ ತನ್ನ ತಾಯಿ ರೇಣುಕಾದೇವಿಯ ಶಿರಚ್ಛೇದನ ಮಾಡಿದ ನಂತರ ಆಕೆ ಮರುಜೀವ ಪಡೆದು ಏಕವೀರಾದೇವಿಯ ಉಗ್ರರೂಪ ತಳೆದಳು ಎಂದು, ಹಾಗೆ ಅದಾದ ನಂತರ ಅಲ್ಲಿನ ಭಕ್ತರನ್ನು ಏಕವೀರಾಗಿಯೇ ರಕ್ಷಣೆ ಮಾಡುತ್ತಾ ಇದ್ದಾಳೆ ಎಂಬ ಕಥೆ ಇದೆ. ಜೊತೆಗೆ ಈಕೆಯನ್ನು ರೇಣುಕಾದೇವಿಯ ಅಕ್ಕ ಎಂದು ಕೂಡ ಕರೆಯಲಾಗುತ್ತೆ. ಸೊ ಎರಡೂ ವಾಡಿಕೆ ಅಲ್ಲಿರೋದು. ಇನ್ನು ನವರಾತ್ರಿ, ಗುಪ್ತ ನವರಾತ್ರಿ ಹಾಗೂ ಆಶ್ವಯುಜದಲ್ಲಿ ಮಾಸದಲ್ಲಿ ಬರುವಂತಹ ನವರಾತ್ರಿಯಲ್ಲಿ ಇಲ್ಲಿ ವಿಶೇಷವಾದಂತಹ ಪೂಜೆ ಕೈಂಕರ್ಯಗಳು ನಡೆಯುತ್ತೆ. ಪ್ರತಿದಿನ ಬೆಳಗ್ಗೆ 6:00 to 9:00 ತನಕ ವಿಶೇಷವಾದಂತಹ ಪೂಜೆ ನಡೆಯುತ್ತೆ. ಅದಾದ ನಂತರ ಭಕ್ತರಿಗೆ ದರ್ಶನವನ್ನು ನೀಡಲಾಗುತ್ತೆ ಅಥವಾ ದರ್ಶನಕ್ಕೆ ಅವಕಾಶವನ್ನು ಮಾಡಿಕೊಡಲಾಗುತ್ತೆ. ಇನ್ನು ಮಹಾರಾಷ್ಟ್ರದ ಈ ಸ್ಥಳಕ್ಕೆ ಹೋದಾಗ ಏಕವೀರ ದೇವಸ್ಥಾನಕ್ಕೆ ಭೇಟಿ ನೀಡೋದನ್ನು ಮರಿಬೇಡಿ ಅಂತ ಹೇಳ್ತಾ, ಸಮಯ 6:28. ಇನ್ನೊಂದು ಗೀತೆಯೊಂದಿಗೆ ಇವತ್ತಿನ ಗೀತಾರಾಧನಾ ಕಾರ್ಯಕ್ರಮ ಮುಗಿಸ್ತಾ ಇರೋದು ನಿಮ್ಮ ಗೆಳೆಯ ನಾಗರಾಜ್ ವಸಿಷ್ಠ. ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಕೇಳಿ ಕೇಳಿಸ್ತಾ ಇರಿ, ಖುಷಿಯಾಗಿರಿ.

0: ಇದುವರೆಗೆ ಶುಭೋದಯ ಕರ್ನಾಟಕದಲ್ಲಿ ಭಕ್ತಿ ರಚನೆಗಳು ಮೂಡಿ ಬಂದವು. ಆಕಾಶವಾಣಿ ನಮ್ಮ ಮುಂದಿನ ಕಾರ್ಯಕ್ರಮ ಚಿಂತನ, ಸುದರ್ಶನ್ ಕುಮಾರ್ ಅವರಿಂದ.
1: ಮೌನವು ಶ್ರದ್ಧೆ, ಶಾಂತಿ, ಆತ್ಮನಿಗ್ರಹ ಮತ್ತು ಜ್ಞಾನಕ್ಕೆ ದಾರಿ ತೆರೆದಿಡುವ ಶಕ್ತಿಶಾಲಿ ಸಾಧನವಾಗಿದೆ. ಪ್ರಪಂಚದ ಮಹಾನ್ ಚಿಂತಕರು, ಯೋಗಿಗಳು, ಮಹಾತ್ಮರು ಮೌನದ ಮಹತ್ವವನ್ನು ಬಲವಾಗಿ ಅನುಭವಿಸಿದ್ದಾರೆ. ಪ್ರಪಂಚದಲ್ಲಿ ಕೆಲವರು ಮೌನವನ್ನು ಅಜ್ಞಾನ ಅಥವಾ ಬಲಹೀನತೆಯ ಸಂಕೇತವೆಂದು ಭಾವಿಸುತ್ತಾರೆ. ಆದರೆ ವಾಸ್ತವದಲ್ಲಿ ಮೌನವು ಶಕ್ತಿಯ ರೂಪವಾಗಿದೆ. ಕೆಲವೊಮ್ಮೆ ತಪ್ಪಾಗಿ ಅರ್ಥೈಸಲ್ಪಟ್ಟ ಮೌನವು ಸಂಘರ್ಷ ಭೇದವನ್ನು ಉಂಟು ಮಾಡಬಹುದು. ಆದ್ದರಿಂದ ಮೌನವು ಎಲ್ಲಿ ಉಪಯುಕ್ತ, ಎಲ್ಲಿ ಅಗತ್ಯವೋ ಎಂಬ ಜ್ಞಾನವಿರಬೇಕು. ಮೌನ ಎಂದರೆ ಕೇವಲ ಮಾತು ಆಡದೆ ಬಾಯಿ ಮುಚ್ಚಿಕೊಂಡಿರುವುದು ಅಲ್ಲ. ಅದು ಮನಸ್ಸಿನ ಸ್ಥಿರತೆ, ಆತ್ಮಸಾಧನೆ, ಜ್ಞಾನಾನ್ವೇಷಣೆ, ಸಂಯಮ ಮತ್ತು ಆಧ್ಯಾತ್ಮಿಕ ಚಿಂತನೆಯ ಮಾರ್ಗವಾಗಿದೆ. ಮೌನವು ಆಂತರಿಕ ಶಕ್ತಿ ಬೆಳೆಯಲು ಸಹಾಯ ಮಾಡುತ್ತದೆ. ಹಾಗಾದರೆ ಮೌನ ಯಾಕೆ ಬೇಕು? ಮೌನ ಆತ್ಮ ಪರಿಚಯಕ್ಕೆ ದಾರಿ. ಪ್ರತಿದಿನ ನಾವು ಪ್ರಪಂಚದ ಸಮಸ್ಯೆಗಳ, ಚರ್ಚೆಗಳ, ವಿವಾದಗಳ ಮಧ್ಯೆ ನಮ್ಮ ಒಳಗಿನ ಶಬ್ದವನ್ನು ಕೇಳುವುದನ್ನು ಮರೆಯುತ್ತೇವೆ. ಮೌನವೇ ನಮ್ಮ ಆಂತರಿಕ ತತ್ವವಾದ ನಾನು ಯಾರು ಎಂಬ ಪ್ರಶ್ನೆಗೆ ಉತ್ತರ ಹುಡುಕುವ ಮಾರ್ಗ. ಇದನ್ನು ಸ್ವಾಧ್ಯಾಯ ಅಥವಾ ಆತ್ಮ ಪರಿಚಯ ಎಂಬ ಆಧ್ಯಾತ್ಮಿಕ ಯಾತ್ರೆಯ ಪ್ರಾರಂಭವೆಂದು ಕರೆಯಬಹುದು. ಮೌನ ಮನಸ್ಸಿಗೆ ಶಾಂತಿ ನೀಡುತ್ತದೆ. ಅನಗತ್ಯ ಮಾತುಗಳು ತೊಂದರೆ, ಕಲಹ ಮತ್ತು ಬಿಕ್ಕಟ್ಟಿಗೆ ಕಾರಣವಾಗುತ್ತದೆ. ಮೌನದಿಂದ ಮನಸ್ಸು ವಿಶ್ರಾಂತಿಯನ್ನು ಪಡೆಯುತ್ತದೆ. ವಿಧಾನಗಳಾದ ಯೋಗ ಮತ್ತು ಧ್ಯಾನ ಮೌನದ ಸ್ಥಿತಿಯನ್ನು ತಲುಪಲು ಸಹಕಾರಿಯಾಗಿದೆ. ಮೌನ ಸಂಯಮ ಮತ್ತು ಶಿಸ್ತಿಗೆ ಸಹಾಯಕ. ಮಾತಿನ ಮೇಲೆ ನಿಯಂತ್ರಣ ಎಂಬುದೇ ಸಂಯಮದ ಪ್ರಾರಂಭ. ಮೌನದ ಅಭ್ಯಾಸ ವ್ಯಕ್ತಿಗೆ ತಾಳ್ಮೆ, ಶಿಸ್ತಿನ ಭಾವನೆ, ತ್ಯಾಗಶೀಲತೆ ಹಾಗೂ ನಾಲಿಗೆಯ ನಿಯಂತ್ರಣ ಮಾಡುತ್ತದೆ. ಇದು ಜೀವನದ ಎಲ್ಲ ಕ್ಷೇತ್ರಗಳಲ್ಲಿ ಗೌರವ ಹೆಚ್ಚಿಸಲು ಸಹಾಯ ಮಾಡುತ್ತದೆ. ಮೌನ ಸೃಜನಾತ್ಮಕತೆಯ ಬೆಳವಣಿಗೆಗೆ ಪೂರಕ. ಮೌನದ ಸಮಯದಲ್ಲಿ ವ್ಯಕ್ತಿಯ ಒಳಚಿಂತನೆಯಲ್ಲಿ ಹೊಸ ಕಲ್ಪನೆಗಳು ಹುಟ್ಟುತ್ತವೆ. ಹಲವಾರು ಕವಿಗಳು, ಲೇಖಕರು, ವಿಜ್ಞಾನಿಗಳು ಮೌನದ ಸಮಯದಲ್ಲಿ ಹೊಸ ಸಂಶೋಧನೆಗಳನ್ನು ಮಾಡಿದ್ದಾರೆ. ಮೌನ ಸೃಜನಶೀಲತೆಯನ್ನು ಉತ್ತೇಜಿಸುತ್ತದೆ. ಮೌನ ಶ್ರವಣ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಹೆಚ್ಚು ಮಾತನಾಡುವವರು ಇತರರ ಮಾತುಗಳಿಗೆ ಬೆಲೆ ನೀಡದೆ ಕೀಳಾಗಿ ಪರಿಗಣಿಸುತ್ತಾರೆ. ಮೌನದಿಂದ ಉತ್ತಮವಾಗಿ ಕೇಳುವ, ಅರ್ಥ ಮಾಡಿಕೊಳ್ಳುವ, ಸಹಾನುಭೂತಿಯೊಂದಿಗೆ ಸ್ಪಂದಿಸುವ ಶಕ್ತಿ ಬೆಳೆಯುತ್ತದೆ. ಉತ್ತಮ ನಾಯಕರು ಮೌನದಿಂದ ಹೆಚ್ಚು ಕಲಿಯುತ್ತಾರೆ. ಮೌನ ಸಮಸ್ಯೆಗಳ ಪರಿಹಾರಕ್ಕೆ ಸಹಾಯಕ. ಆಕ್ರೋಶ, ತೀವ್ರ ಭಾವನೆಗಳು ಪ್ರಬಲವಾದಾಗ ಉಚಿತವಾಗಿ ಪ್ರತಿಕ್ರಿಯೆ ನೀಡುವ ಬದಲು ಮೌನದಿಂದ ಪರಿಸ್ಥಿತಿಯನ್ನು ಸಮಾಧಾನ

0: ಮೌನದಿಂದ ನಿಭಾಯಿಸಬಹುದು. ಕೋಪದಲ್ಲಿ ಮೌನ, ನೋವಿನಲ್ಲಿ ಮೌನ, ಸಂತೋಷದಲ್ಲಿ ಮೌನ, ಇದು ಜೀವನದ ಸಮಸ್ಥಿತಿಯ ಸೂತ್ರವಾಗಿದೆ. ಮೌನ ಆಧ್ಯಾತ್ಮಿಕ ಸಾಧನೆಗೆ ಬಹುಮುಖ್ಯ. ನಾವು ಮಾತುಗಳನ್ನಷ್ಟೇ ನಂಬದೆ ಮೌನವನ್ನು ನಮ್ಮ ಜೀವನದ ಒಂದು ಭಾಗವನ್ನಾಗಿ ಮಾಡಿಕೊಂಡರೆ ಶಾಂತಿ, ಜ್ಞಾನ ಮತ್ತು ಆತ್ಮಾನುಭೂತಿಯ ನೂತನ ದಾರಿ ತೆರೆಯುತ್ತದೆ. ಬದುಕನ್ನು ಉತ್ತಮಗೊಳಿಸಬೇಕಾದರೆ ಕೆಲವೊಮ್ಮೆ ಶಾಂತವಾಗಿರುವುದೇ ಶ್ರೇಯಸ್ಕರ.
1: ಇದುವರೆಗೆ ಸುದರ್ಶನ ಕುಮಾರ್ ಅವರಿಂದ ಚಿಂತನ ಕೇಳಿದಿರಿ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಮಂಗಳೂರು ಕೇಂದ್ರದ ಕೊಡುಗೆ.
2: ಸಮಯ 6:35. ಮುಂದಿನ ಕಾರ್ಯಕ್ರಮ ಕರುಣಾಳು ಬಾ ಬೆಳಕೆ. ಡಾಕ್ಟರ್ ಗುರುರಾಜ್ ಕರ್ಜಗಿಯವರಿಂದ ಕರುಣಾಳು ಬಾ ಬೆಳಕೆ ಕಥನ. ಇಂದಿನ ಸಂಚಿಕೆ ಸಂತರು ಹೇಗಿರಬೇಕು.
3: ಆಕಾಶವಾಣಿ ಕರುಣಾಳು ಬಾ ಬೆಳಕೆ ಸರಣಿಯಲ್ಲಿ ಡಾಕ್ಟರ್ ಗುರುರಾಜ ಕರ್ಜಗಿ.
4: ಗುಜರಾತ್ನಲ್ಲಿ ಈ ಸ್ವಾಮಿನಾರಾಯಣ ಸಂಪ್ರದಾಯ ಬಹಳ ಪ್ರಚಾರದಲ್ಲಿರುವಂಥದ್ದು. ಸಾಕಷ್ಟು ಜನ ಭಕ್ತರು, ಪ್ರಪಂಚದಾದ್ಯಂತ ಭಕ್ತರಿದ್ದಾರೆ. ಈ ಸಂಪ್ರದಾಯಕ್ಕೆ ಸೇರಿದಂಥ ಅನೇಕ ಸಂಘ ಸಂಸ್ಥೆಗಳಿದ್ದಾವೆ. ಅವುಗಳಲ್ಲಿ ಮುಖ್ಯವಾದಂಥದ್ದು ಒಂದು ಯೋಗಿ ಡಿವೈನ್ ಸೊಸೈಟಿ ಅಂತ ಒಂದಿದೆ. ಅದರ ಮುಖ್ಯ ದೇವಸ್ಥಾನ ಇರೋದು ಈ ವಡೋದರ ಹತ್ರ ಸೋಖಡ ಅಂತ ಒಂದು ಹಳ್ಳಿ. ಅದರ ಅಧ್ಯಕ್ಷರು ಸ್ವಾಮಿ ಹರಿಪ್ರಸಾದ್ ಜಿ ಮಹಾರಾಜ್ ಅಂತಿದ್ದಾರೆ. ಅವ್ರನ್ನ ಸುಮಾರು ನಾನು ಈಗ 20 ವರ್ಷದಿಂದ ಬಲ್ಲೆ. ಅದೊಂದು ವಿಚಿತ್ರ ಆಶ್ರಮ ಅವ್ರದ್ದು. ಅವ್ರ ಆಶ್ರಮದಲ್ಲಿ ಮಂತ್ರ, ತಂತ್ರ, ಪೂಜೆ, ಹವನ ಯಾವುದೂ ಹಾಳಿ ಜಾಸ್ತಿ ಇಲ್ಲ. ಅವ್ರದ್ದೇನಿದ್ರೂ ಪ್ರೀತಿ ಕೆಲಸ. ಯಾರಾದರೂ ಅವ್ರ ಕಡೆಗೆ ಹೋದರೆ ಆ ವ್ಯಕ್ತಿಯನ್ನು ಬಿಗದಪ್ಕೋತಾರೆ. ಅವರು ಪ್ರೇಮದಿಂದ ಮಾತಾಡಿಸಿ ಬೆನ್ಸವರಿ ಕಷ್ಟ ಸುಖ ವಿಚಾರಿಸ್ತಾರೆ. ಅವರು ತೋರಿಸ್ತಿರುವಂಥ ಪ್ರೀತಿಯಲ್ಲಿ ಯಾವುದೇ ಭಕ್ತ ಬದಲಿ ಕರೆಗೆ ಹೋಗ್ತಾನೆ. ಯಾರಿಗಾದರೂ ತೊಂದರೆ ಆಗಿದೆ ಅಂತ ತಿಳಿದ್ರೆ ಗುರುಗಳ ಕಣ್ಣು ಒದ್ದೆ ಆಗ್ತದೆ. ಅವ್ರಿಗೆ ಅರಿವಿಲ್ಲದಂತೆ ಆ ತುಟಿಗಳು ಭಕ್ತನ ತೊಂದರೆಗಾಗಿ ಭಗವಂತನ ಪ್ರಾರ್ಥನೆ ಮಾಡ್ತವೆ. ಇದು ನಾ ಹೇಳಬೇಕಾದ ಘಟನೆ. ನಾನು ಕೇಳಿದ್ದು ನನ್ನ ಮುಂದೆ ಆದಂಥ ಒಂದು ಘಟನೆ ಇದು. ಒಂದು ಬಾರಿ ಒಬ್ಬ ಭಕ್ತ ಬಂದ, ಸ್ವಾಮೀಜಿ ಶಿಷ್ಯ. ಅವನು ತಾನು ಬೇರೆಯಲ್ಲಿಯೂ ನೋಡಿ ಬಂದಂಥ ದೇವಸ್ಥಾನದ ಬಗ್ಗೆ ಉತ್ಸಾಹದಿಂದ ವರ್ಣನೆ ಮಾಡ್ತಾ ಇದ್ದ. ಸ್ವಾಮೀಜಿ, ಅಲ್ಲಿ ಏನು ಶಿಲ್ಪಕಲೆ ಮಾಡಿದ್ದಾರೆ, ಅದ್ಭುತ ಮಾಡಿದ್ದಾರೆ. ಆ ದೇವಸ್ಥಾನ ವ್ಯವಸ್ಥೆ ನೋಡಬೇಕು. ಅಬ್ಬಾ ಅಬ್ಬಾ, ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಗೊತ್ತಾ ಅಂತ ಹೇಳ್ತಾ ಹೇಳ್ತಾ ಹೇಳ್ತಾ ಹೋದ. ಹೌದಾ ಹೌದಾ, ಅಷ್ಟು ಚೆನ್ನಾಗಿತ್ತು ಅದು, ವಾ ವಾ, ಭಾಳ ಚೆನ್ನಾಗಿತ್ತು, ಭಾಳ ಚೆನ್ನಾಗಿತ್ತು ಅಂದರು. ಅವನು ಅಷ್ಟಕ್ಕೆ ಬಿಡಬಾರ್ದ ಪ್ರಾಣಿ, ಮುಂದೆ ಹೇಳ್ತಾ ಹೋದ. ಆದರೂ ಸ್ವಾಮಿ, ಅಲ್ಲಿ ಆ ಗುರುಗಳು ನೋಡ್ಕೊಂಡಂತ ರೀಡಿ ಚೆನ್ನಾಗಿಲ್ಲ. ಅಯ್ಯೋ, ಅದು ಮಾಡಿಲ್ಲ, ಅದನ್ನು ಅದು ಸ್ವಲ್ಪ ಗೋಶಾಲೆ ಇದೆಯಲ್ಲ, ಏನೂ ಚೆನ್ನಾಗಿ ಮಾಡ್ಕೊಂಡಿಲ್ಲ. ಮತ್ತು ಅರ್ಚಕರು ಗೌರವದಿಂದ ಇದ್ದಾರೆ, ವಿನಯದಿಂದ ಇಲ್ಲ ಅಂತ ತೊಂದರೆಗಳನ್ನು ಹೇಳೋಕೆ ಶುರು ಮಾಡಿದ. ಅಲ್ಲಿ ಬರೀ ದುಡ್ಡಿನ ವ್ಯವಹಾರ ಸ್ವಾಮಿ, ಅದು ತೀರ್ಥಕ್ಷೇತ್ರ ಆಗದೆ ವ್ಯಾಪಾರಿ ಕೇಂದ್ರ ಆಯಿತು ಅಂತ ಹೇಳ್ಬಿಟ್ಟ. ಆ ದೇವಸ್ಥಾನ ಹೊಗಳ್ತಾ ಇದ್ನಲ್ಲ ಅವನು, ಆವಾಗ ಸ್ವಾಮಿಗಳ ಕಣ್ಣು ಹೊಳಿತಾ ಇತ್ತು, ಉತ್ಸಾಹ ಕಾಣ್ತಿತ್ತು. ಅವನು ಯಾವಾಗ ಟೀಕೆ ಶುರು ಮಾಡಿದ್ನೋ ಸ್ವಾಮಿಗಳ ಮುಖ ಸ್ವಲ್ಪ ಗಂಭೀರ ಆಯಿತು. ಸಾಕು ಸಾಕು, ಸಾಕಿನ ಸಾಕಿನ, ನನ್ನ ಧ್ಯಾನದ ಹೋಗ್ತಾಯ್ತು ನಡಿ ನೀನು ಅಂತ ಕಳಿಸ್ಬಿಟ್ರು. ಅವನು ಹೋದ. ರಾತ್ರಿ ಸುಮಾರು 2:30 ಗಂಟೆಗೆ ಅವನು ಹೇಳಿ ಕಳಿಸಿದ್ರು ಕರೆಸವನ್ನ ಅಂತ. ಅವನು ಹೋದ ಗಾಬರಿಯಿಂದ, ಯಾಕೆ ರಾತ್ರಿ ಇಷ್ಟು ರಾತ್ರಿ ಕರೆಸಿದ್ದಾರೆ ಸ್ವಾಮಿಗಳು ಅಂತ. ಸ್ವಾಮಿಗಳು ಹೇಳಿದ್ದೇನು ಗೊತ್ತಾ, ಅಲ್ಲಪ್ಪ ಆ ದೇವಸ್ಥಾನದ ಬಗ್ಗೆ ಕೆಟ್ಟ ಮಾತನ್ನು ಯಾಕೆ ಆಡಿದೆ ನೀನು? ಹಾಗೆ ಮಾತಾಡಿ ನೀನೂ ಪಾಪಕ್ಕೆ ಸಿಲುಕಿದೆ, ನನ್ನನ್ನು ಭಾಗಿಯನ್ನಾಗಿ ಮಾಡಿದೆ. ನಾನು ನಿನಗೇನು ಹೇಳಿದ್ದೆ, ದೇವಸ್ಥಾನ ಏನು ಚೆನ್ನಾಗಿದೆ ಹೇಳು ಅಂದಿದ್ದೆ, ಕೆಟ್ಟದನ್ನು ಯಾಕೆ ಹೇಳಿದೆ ನೀನು? ಅದು ಪ್ರಾಯಶ್ಚಿತ್ತವಾಗಿ ನಾನು 2 ದಿವಸ ಊಟ ಬಿಟ್ಟು ಭಜನೆ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೇನೆ, ನೀನು ಹಾಗೆ ಮಾಡು. ಇನ್ನು ಎಂದಿಗೂ ಯಾರ ಬಗ್ಗೆನೂ ಯಾವ ವಿಷಯವಾಗಿಯೂ ಕೆಟ್ಟ ಮಾತಾಡಬೇಡ, ಕೆಟ್ಟ ವಿಚಾರ ಬೇಡ ಅಂಥೇಳಿ ಮರು ದಿವಸ ಉಪವಾಸ ಮಾಡಿದರು, ಧ್ಯಾನ ಮಾಡಿದರು. ಇದು ಸ್ವಾಮಿ, ಮತ್ತೊಬ್ಬರಿಗೆ ಕೆಟ್ಟ ಬಯಸೋದಲ್ಲ, ಯಾರಾದರೂ ಯಾರ ಬಗ್ಗೆನೂ ಕೆಟ್ಟ ಮಾತು ಹೇಳಿದರೆ ಕೇಳಿಸ್ಕೋಬಾರದು ಅಂತ ವ್ರತ ತೊಟ್ಟಂಥವ್ರು ಸನ್ಯಾಸಿಗಳು. ಇನ್ನೊಂದು ದಿವಸ ನಾನೇ ಇದ್ದದ್ದು ಮುಂದೆ. ಭಕ್ತರೊಬ್ಬರು ಬಂದು ಇವ್ರ ಮುಂದೆ 1/2 ತಾಸು ಮಾತಾಡಿದರು. ಏನು ಸ್ವಾಮಿಗಳನ್ನು ಹೊಗಳಿದ್ರು ಹೊಗಳಿದ್ರು ಹೊಗಳಿದ್ರು ಅಂದರೆ ಅವರು, ಸ್ವಾಮಿ ನೀವು ದೇವರು, ಸ್ವಾಮಿ ದೇವರೇ ನಮಗೆಲ್ಲ ನೀವು ಅಂತೆಲ್ಲ ಭಾಳ ಹೊಗಳಿದ್ರು. ಅಚ್ಛಾ ಅಚ್ಛಾ ಅಚ್ಛಾ ಅಂತೇಳಿ ಕಳಿಸಿದ್ರು ಇವರು. ಅವ್ರು ಹೋದ್ಮೇಲೆ ಸ್ವಾಮೀಜಿ ಸೆಕ್ರೆಟ್ರಿ ಹುಡುಗ ಇದ್ದಾನೆ, ಆತ ಬಂದ. ಬಂದು ಸ್ವಾಮೀಜಿ ಹೇಳ್ದೆ, ಸ್ವಾಮೀಜಿ ಇವನ್ ಹತ್ರ ಬರ್ಕೊಡ್ಬೇಡಿ, ಇವನ್ನ ಮನುಷ್ಯ ಒಳ್ಳೆಯವನಲ್ಲ, ಇವನು ನಿಮ್ಮ ಮುಂದೆ ದೇವರು ದೇವರು ದೇವರು ಅಂತ ಮಾತಾಡ್ತಾನೆ, ನಿಮ್ಮ ಹಿಂದೆ ತುಂಬ ಕೊಳಕಾಗಿ ಮಾತಾಡ್ತಾನೆ ಸ್ವಾಮಿ, ಹಚ್ಕೋಬೇಡಿ ಇವನ್ನ ಅಂದರು. ಸ್ವಾಮೀಜಿ ನಕ್ಕ ಹೇಳಿದ್ರು, ನನಗೆ ಬುದ್ಧಿ ಹೇಳ್ತೀಯನಪ್ಪ, ನನಗೆ ಗೊತ್ತಪ್ಪ ಅದು, ನನಗೆ ಗೊತ್ತು ನನ್ನ ಬಗ್ಗೆ ಕೆಟ್ಟ ಮಾತಾಡ್ತಾನೆ ಅಂತ ಗೊತ್ತಿದೆ. ಏ ದಡ್ಡ, ನಿನಗಿನ್ನೂ ಗೊತ್ತಿಲ್ಲ, ಅವನೀಗ 50% ಬದಲಾಗಿದ್ದಾನೆ. ಮೊದಲು ಇನ್ನೂ ಜಾಸ್ತಿ ಬೈತಿದ್ದ, ಕಮ್ಮಿ ಆಗಿದೆ, 50% ಕಮ್ಮಿ ಆಯ್ತಾ, ಇನ್ನೂ 50% ಕಮ್ಮಿ ಆಗಲಿ ಅಂತ ಭಗವಂತನ ಪ್ರಾರ್ಥನೆ ಮಾಡ್ತೀನಿ. ಮತ್ತೆ ಇನ್ನೊಂದು ಮಗು, ಅವನು ದೂರ ಇಟ್ಟರೆ ತಿದ್ದೋದು ಹೇಗಪ್ಪ, ನಾನು ಹತ್ತಿರ ಬರಲಿ, ನಾನು ಟೀಕೆ ಮಾಡಲಿ ಅಂತ ತೊಂದರೆ ಇಲ್ಲ, ಹತ್ತಿರ ಬಂದಾಗ ಅಪ್ಪಿಕೊಂಡು ಪ್ರೀತಿಯಿಂದ ಗೆಲ್ತೇನೆ, ಅವನ ಮನಸ್ಸನ್ನು ಗೆಲ್ತೇನೆ ಅಂತ ಹೇಳಿ ಹೇಳಿದರು. ದೇವರಿಗೆ ಕೈ ಮುಗಿದ್ರು, ಭಗವಂತನ ಪ್ರಾರ್ಥನೆ ಮಾಡ್ತೀನಿ ಅವನ ಮನಸ್ಸಿನೂ ಚೆನ್ನಾಗಾಗಲಿ ಅಂತ. ಮತ್ತೊಬ್ಬರ ಬಗ್ಗೆ ಕೆಟ್ಟ ಮಾತಾಡಲಾರರು, ಕೆಟ್ಟ ಚಿಂತನೆ ಮಾಡೋದನ್ನು ಸಹಿಸಲಾರರು, ಹತ್ತಿರ ಬಂದಂಥವ್ರು ಉನ್ನತಿಗೆ ಸತತವಾಗಿ ಚಿಂತನೆ ಮಾಡುವಂಥವ್ರು, ಇದೇ ಅಲ್ವೇ ಸ್ವಾಮಿ ಸಂತತ್ವ. ಅಂದರೆ ಸಂತರು ಅಂದರೆ ಹೀಗಿರಬೇಕಲ್ವ, ಅವರು ಪ್ರತಿ ಕ್ಷಣ ಮಾಡುವಂಥದ್ದು ಉದ್ಧರಣ ಕ್ರಿಯೆ ಇದು. ನಮ್ಮ ಸಮಾಜದಲ್ಲಿ ಇಂಥ ಮಹಾತ್ಮರು 1000 ಸಂಖ್ಯೆಯಲ್ಲಿ ಹುಟ್ಟಿ ಬರಬೇಕು, ಆಗ ನಮ್ಮ ಜಗತ್ತು ಚೆನ್ನಾಗಾದೀತು.
3: ಕರುನಾಡು ಬಾಬೆಳಕೆ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಪ್ರಸ್ತುತಿ ಡಾಕ್ಟರ್ ಗುರುರಾಜ ಕರ್ಜಗಿ, ನಿರ್ಮಾಣ SR ಭಟ್, ಪ್ರಸಾರ ಸಂಯೋಜನೆ MG ರವಿ.
5: ಕರುನಾಡು ಬಾಬೆಳಕೆ ಸರಣಿಯು ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ನಲ್ಲಿ ಲಭ್ಯವಿದೆ. ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗಿ ಹೆಚ್ಚಿನ ಕಥನಗಳನ್ನು ಕೇಳಿ.
6: ತೋಟಗಾರಿಕೆ ಇಲಾಖೆಯ 2026-2027 ಸಾಲಿಗೆ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆಯಡಿ ತೋಟಗಾರಿಕೆ ಬೆಳೆಗಳಿಗೆ ಹನಿ ಇಲ್ಲವೇ ತುಂತುರು ನೀರಾವರಿ ಘಟಕ ಅಳವಡಿಸಿಕೊಂಡಲ್ಲಿ ಮೊದಲ 2 ಹೆಕ್ಟೇರ್ ಪ್ರದೇಶಕ್ಕೆ %90 ಸಹಾಯಧನವನ್ನು ಹಾಗೂ 2-5 ಹೆಕ್ಟೇರ್ಗೆ %45 ಸಹಾಯಧನವನ್ನ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಸಾಮಾನ್ಯ ವರ್ಗದ ಫಲಾನುಭವಿಗಳಿಗೆ ನೀಡಲಾಗುವುದು. ಅಲ್ಪಸಂಖ್ಯಾತ ವರ್ಗದ ರೈತರಿಗೆ %15 ಮೀಸಲಾತಿ ಇರುತ್ತದೆ. ಈ ಯೋಜನೆಯ ಸದುಪಯೋಗ ಪಡೆದುಕೊಳ್ಳಲು ಹತ್ತಿರದ ತೋಟಗಾರಿಕೆ ಇಲಾಖೆಯನ್ನ ಸಂಪರ್ಕಿಸಿ.
2: ಸಮಯ 6:41. ಮುಂದಿನ ಕಾರ್ಯಕ್ರಮ KSN UHS ನೇಗಿಲ ಮಿಡಿತ. ಇಂದಿನ ವಿಷಯ ಭತ್ತದಲ್ಲಿ ಉಳಿಕೆ ತೇವಾಂಶಗಳ ಬೆಳೆಗಳ ನಿರ್ವಹಣೆ ಕುರಿತು ತಜ್ಞರಾದ ಡಾಕ್ಟರ್ ರುದ್ರೇಗೌಡ, ವಿಜ್ಞಾನಿ, ಬೇಸಾಯ ಶಾಸ್ತ್ರ ಕೃಷಿ ವಿಜ್ಞಾನ ಕೇಂದ್ರ ಶಿವಮೊಗ್ಗ ಇವರಿಂದ ಮಾಹಿತಿ. ಕಾರ್ಯಕ್ರಮದ ಪ್ರಾಯೋಜಕರು ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಇರುವಕ್ಕೆ.
7: ಮಣ್ಣಿನ ಮಕ್ಕಳ ಕಣ್ಣಲ್ಲಿ ಬೆಳಕು ನೀರಿನ ಹೋರಲು ಮಾಹಿತಿ ಬೇಕು
8: ಕೇಳಿ. ಶಿವಮೊಗ್ಗದ ಇರುವಕ್ಕಿ ಮತ್ತು ನವಿಲೆಯ ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಇವರ ಪ್ರಾಯೋಜಿತ ಕಾರ್ಯಕ್ರಮ UHS ನೇಗಿಲ ಮಿಡಿತ.
9: ಎಲ್ಲ ರೈತ ಬಾಂಧವರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ರುದ್ರಗೌಡ ಅಂತ, ಬೇಸಾಯ ತಜ್ಞರು, ಕೃಷಿ ವಿಜ್ಞಾನ ಕೇಂದ್ರ ಶಿವಮೊಗ್ಗ. ಸೊ ನಮಗೆ ಇವತ್ತು ಪ್ರಮುಖವಾಗಿ ಏನಂತಂದ್ರೆ, ಈಗ ಭತ್ತ ಕಟಾವ್ ಆದ ತಕ್ಷಣ ಕಟಾವ್ ಮಾಡಿಬಿಟ್ಟು ಅದಕ್ಕೆ ಯಾವುದೇ ಬೆಳೆಯನ್ನು ಹಾಕಲ್ಲ. ಸೊ ಅವಾಗ ಏನಾಗ್ತದೆ, ಏನು ಸಮಸ್ಯೆ ಆಗ್ತದೆ ಅಂದ್ರೆ, ನಮಗೇನಂದ್ರೆ ಈ ಕಳೆಗಳ ಸಮಸ್ಯೆ ಆಗ್ತಾ ಇರುತ್ತೆ ಆಕ್ಚುವಲಿ. ಆಮೇಲೆ ತೇವಾಂಶ ಏನಂತಂದ್ರೆ ಮಣ್ಣಿಂದ ಆರೋಗ್ತದೆ. ಅದಕ್ಕೋಸ್ಕರ ನಾವೇನಂತಂದ್ರೆ ಮತ್ತೆ ಇನ್ನೊಂದೇನಂತಂದ್ರೆ, ಈ ಭತ್ತಕ್ಕೆ ನಾವು ಮತ್ತೆ ಕಂಟಿನ್ಯೂಸ್ ಭತ್ತ ಬೆಳೀತಾ ಇರ್ತವೆ ಆಕ್ಚುವಲಿ. ಸೊ ಅವಾಗ ಏನಾಗ್ತದೆ, ಈ ರೋಗ ಕೀಟಗಳು ಮತ್ತೆ ಏನಂತಂದ್ರೆ ಕಳೆಗಳ ಬೀಜಗಳು ಏನಂತಂದ್ರೆ ಸ್ಪ್ರೆಡ್ ಆಗ್ತಾ ಇರುತ್ತೆ ಆಕ್ಚುವಲಿ. ಸೊ ಅದಕ್ಕೋಸ್ಕರ ನಾವ್ ಏನ್ ಮಾಡ್ಬೇಕಂತಂದ್ರೆ, ಈ ಬೀಜಗಳನ್ನ ನಾವು ಹತೋಟಿ ಮಾಡ್ಬೇಕಾಗತ್ತೆ. ಕಳೆ ಬೀಜ ಒಂದೇ ಅಷ್ಟೇ ಅಲ್ಲ, ನಮಗೇನಂತಂದ್ರೆ ಈ ಒಂದು ತೇವಾಂಶವನ್ನು ಬಳಸ್ಕೋಬೇಕು, ಚೆನ್ನಾಗಿ ಬಳಸ್ಕೋಬೇಕು. ಸೊ ಅದಕ್ಕೋಸ್ಕರ ನಾವೇನಂತಂದ್ರೆ, ಈ ಒಂದು ಭತ್ತವ ಕಟಾವ ತಕ್ಷಣ ಸೊ ಆ ಉಳಿಕೆ ತೇವಾಂಶವನ್ನು ಬಳಸಿಕೊಂಡು ನಾವೇನಂತಂದ್ರೆ ಒಂದು ಹೆಸರನ್ನ ಚೆನ್ನಾಗಿ ಬೆಳಿಬಹುದು. ಹೆಸರು ಚೆನ್ನಾಗಿ ಬರುತ್ತೆ ಆಕ್ಚುಲಿ, ಅಥವಾ ಅಲಸಂದಿ ಅಂತ ಬರ್ತದೆ. ಸೊ ಆ ಹೆಸರು ಅಂದ್ರೆ ನಮ್ಮಲ್ಲಿ ಒಂದು ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ಅಥವಾ ನಮ್ಮ ಕೃಷಿ ಮಹಾವಿದ್ಯಾಲಯದಲ್ಲಿ KKM 3 ತಳಿ ಅಂತಿದೆ, ಚೆನ್ನಾಗಿ ಬರ್ತದೆ ಆಕ್ಚುಲಿ. ನಾವೇನಂತ ಭತ್ತ ಕಟಾವ ತಕ್ಷಣ ನಾವು ಉಳಿದ ತೇವಾಂಶದಲ್ಲಿ ಈ ಒಂದು ಹೆಸರು ಬೆಳೆಯನ್ನ ಬೆಳಿಬಹುದು. ಅಥವಾ ಅಲಸಂದಿ ಬಳತದೆ, ನಮಗೆ UHS 28 ಅಂತ ಇದೆ, ಸೊ ಸಹ್ಯಾದ್ರಿ ಯುಕ್ತಿ ಅಂತ. ಸೊ ಆ ತಳಿಯನ್ನು ಬಳಕೋಬಹುದು. ಅಥವಾ ಬೇರೆ ಏನಂತಂದ್ರೆ, ನಾವು ಉದ್ದು ಬೆಳೆಯನ್ನು ಬೆಳಿಬಹುದು ಈ ತರ ಉಳಿಕೆ ತೇವಾಂಶದಲ್ಲಿ. ಸೊ ನಂತರ ಈ ತರ ಬೇರೆ ಬೇರೆ ಬೆಳೆಗಳನ್ನ ಬೆಳಿಬಹುದು. ಇವನ್ ನಾವು ಹಸಿರೆಲೆ ಗೊಬ್ಬರವನ್ನ ಬೆಳಿಬಹುದು. ಸೊ ಅದು ಬೆಳೆದ ನಂತರ ನಮ್ಗೆ ಏನಂತಂದ್ರೆ, ಅದರಲ್ಲಿ ಪೋಷಕಾಂಶಗಳ ನಿರ್ವಹಣೆ ಬಹಳ ಇಂಪಾರ್ಟೆಂಟ್. ಸೊ ಯಾಕಂದ್ರೆ ನಾವು ಭತ್ತಕ್ಕೆ ಹಾಕಿರ್ತವೆ. ಸೊ ಅದಕ್ಕೆ ಏನಂತಂದ್ರೆ, ನಾವು ಸ್ಟಾರ್ಟಿಂಗ್ ಏನಂತಂದ್ರೆ, ನಾವು ಹೇಳ್ತೇವೆ ಸ್ಟಾರ್ಟಿಂಗ್ ಆಲ್ರೆಡಿ ಈಗ ನಮಗೆ ಏನಂತಂದ್ರೆ ಹೂ ಬರೋ ಸಮಯದಲ್ಲಿ ಇದೆ ಆಕ್ಚುಲಿ. ಈಗ ನಾವು ಹಾಕಿದಂತಹ ಬೆಳೆಗಳೆಲ್ಲ, ಹೆಸರು ಇರ್ಬೋದು, ಉದ್ದು ಇರ್ಬೋದು, ಅಲಸಂದಿ ಇರ್ಬೋದು, ಸೊ ಅವನ ಏನಂತಂದ್ರೆ ನಮಗೆ ಯಾಕಂದ್ರೆ ಮಣ್ಣಿನಲ್ಲಿ ತೇವಾಂಶ ಜಾಸ್ತಿ ಇರಲ್ಲ. ಸೊ ನಮಗೆ ಮಣ್ಣಿನಲ್ಲಿ ತೇವಾಂಶ ಯಾವಾಗ ಜಾಸ್ತಿ ಇರಲ್ಲ ಅವಾಗ ನಾವೇನ್ ಮಾಡ್ಕಂತಂದ್ರೆ, ನಾವು ಮಣ್ಣಿಗೆ ಗೊಬ್ಬರ ಹಾಕದ ಬದಲು ನಾವೇನಂತಂದ್ರೆ ಎಲೆಗಳ ಮೇಲೆ ಅಥವಾ ಗಿಡದ ಮೇಲೆ ಸಿಂಪಡಣೆ ಮಾಡಬೇಕು. ಸೊ ಅದಕ್ಕೋಸ್ಕರ ನಾವೇನಂತಂದ್ರೆ, ನಾವೇನಂತಂದ್ರೆ ಈಗ ಹೂ ಬರೋ ಸಮಯದಲ್ಲಿ ಅಥವಾ ಹೂ ಬಂದ ತಕ್ಷಣ ಏನ್ ಮಾಡ್ಕಂತಂದ್ರೆ, ನಾವು ಒಂದು 2 ಸತ ಅಂದ್ರೆ ಒಂದು ಹೂ ಬರೋ ಹೂ ಬಂದಿದೆ ಅಂತಂದ್ರೆ ಅವಾಗ ನಾವೇನ್ ಮಾಡ್ಕಂತಂದ್ರೆ, ಸೊ ಈಗ ಒಂದು 19 ಅಲ್ಲ ಅಂತ ಬರ್ತದೆ, 19. ಸೊ ಮಣ್ಣಿನ ಅದೇನಂತಂದ್ರೆ ನೀರಿನಲ್ಲಿ ಕೊರಗ ಗೊಬ್ಬರ. ಸೊ ಅದನ್ನು ನಾವೇನಂತಂದ್ರೆ ಉಪಯೋಗ ಮಾಡ್ಕೋಬಹುದು. ಒಂದು ಲೀಟರ್ ನೀರಿಗೆ 5 ಗ್ರಾಂ ಹಾಕಿ ನಾವು ಸಿಂಪಡಣೆ ಮಾಡಬಹುದು. ಅದರಿಂದ ಏನಾಗ್ತೈತೆ ಅಂದ್ರೆ ನಮಗೆ ಹೂಗಳು ಚೆನ್ನಾಗಿ ಬರ್ತಾವೆ ಆಕ್ಚುಲಿ, ಆಮೇಲೆ ಕಾಳು ಸೈಜ್ಗಳು ಚೆನ್ನಾಗಿ ಬರ್ತದೆ. ಸೊ ಆತರ ನಾವು ಮಾಡ್ಕೋಬಹುದು. ಸೊ ಇನ್ನೊಂದು ಏನಾದರೂ ಸ್ವಲ್ಪ ಗಿಡಗಳೇನಾದ್ರು ಒಣಗ್ತಾ ಇದ್ರೆ, ಸೊ ನಾವೇನಾದ್ರೂ ಈ ಪೊಟ್ಯಾಶಿಯಂ ಅಂತ ಬರ್ತದೆ, ಪೊಟ್ಯಾಶ್ ಗೊಬ್ಬರ ಇದೆಯಲ್ಲ, ಸೊ ಅದು ನೀರಲ್ಲಿ ಕರಗುತ್ತೆ ಆಕ್ಚುಲಿ. ಸೊ ಅದನ್ನು ಸಹ ಏನಂತಂದ್ರೆ ನಾವು ಒಂದು 10 ಗ್ರಾಮನ್ನ ಸೊ 1 ಲೀಟರ್ ಹಾಕಿ ನಾವೇನಾದರೂ ಬೆಳೆಗಳ ಮೇಲೆ ಸಿಂಪಡಣೆ ಮಾಡಿದಾಗ ಏನಾಗ್ತೈತೆ ಅಂದ್ರೆ ಅವಾಗ ಏನಾಗ್ತೈತಿ ಈ ಒಂದು ಗಿಡಕ್ಕೆ ಏನಂದ್ರೆ ಸ್ವಲ್ಪ ಬರವನ್ನು ತಡ್ಕೊಳ್ಳೋ ಶಕ್ತಿನೂ ಸಹ ಬರ್ತದೆ. ಸೊ ಈ ತರ ಏನಾದ್ರೂ ನಿಮ್ಗೆ ಹೂ ಉದುರ್ತಾ ಜಾಸ್ತಿ ಉದುರ್ತಾ ಇದ್ರೆ, ಸೊ ಅವಾಗ ಏನಾಗ್ತೈತೆ ಅಂದ್ರೆ ನಾವು ಹೇಳ್ತೇವೆ ನಿಮಗೆ ಈ ಒಂದು ಪ್ಲಾನ್ ಆಫ್ ಫಿಕ್ಸ್ ಅಂತ ಬರ್ತದೆ. ಸೊ ಪ್ಲಾನ್ ಆಫ್ ಫಿಕ್ಸ್ ಅಂದ್ರೆ 1 ಲೀಟರ್ ನೀರಿಗೆ 0.25 ml ಮಿಲಿಲೀಟರ್ ಪ್ರತಿ ಲೀಟರ್ ಹಾಕಿ ನಾವು ಸಿಂಪಡಣೆ ಮಾಡ್ದಂಗಾಗ್ತತಿ, ಹೂಗಳು ಉದರದ್ ಕಡಿಮೆ ಆಗ್ತತಿ, ಹೂಗಳ ಸಂಖ್ಯೆ ಜಾಸ್ತಿ ಆಗ್ತತಿ, ನಮಗೆ ಹೆಚ್ಚಿನ ಇಳುವರಿ ಪಡ್ಕೋಬಹುದು. ಸೊ ಇತ್ತೀಚೆಗೆ ನಮ್ಮ ಯೂನಿವರ್ಸಿಟಿಯಲ್ಲೂ ಸಹ ಏನಂತ ನಾವು ಪ್ರಯೋಗವನ್ನು ಕೈಕೊಂಡಿದ್ದೀವಿ, ಪಲ್ಸ್ ಮ್ಯಾಜಿಕ್ ಅಂತ ಬರ್ತದೆ. ಸೊ ಪಲ್ಸ್ ಮ್ಯಾಜಿಕ್ ಅಂದ್ರೆ ಇದರಲ್ಲಿ ಏನಂತಂದ್ರೆ ಎಲ್ಲಾ ತರದ ಪೋಷಕಾಂಶಗಳಿದೆ, ಲಘು ಪೋಷಕಾಂಶಗಳಿದೆ ಅಂದ್ರೆ ನಮಗೆ ಏನಂತಂದ್ರೆ ಮೇಜರ್ ನ್ಯೂಟ್ರಿಷನ್ ಅಂತ ಹೇಳ್ತೇವೆ. ಈ ಸಾರ್ವಜನಿಕ ರಂಜಕ ಪೊಟ್ಯಾಶ್ ಮತ್ತು ಲಘು ಪೋಷಕಾಂಶಗಳು, ಜಿಂಕ್ ಬೋರಾನ್ ಎಲ್ಲಾ ತರದ ಪೋಷಕಾಂಶಗಳು, ಜೊತೆಗೆ ಸಸ್ಯ ಪ್ರಚೋದಕಗಳು ಅಂತ ಅಂದ್ರೆ ಗ್ರೋತ್ ಪ್ರಮೋಟರ್ಸ್ ಇರ್ತವೆ ಆಕ್ಚುಲಿ. ಸೊ ಇದನ್ನ ನಾವು ಹೂ ಬರೋ ಸಮಯದಲ್ಲಿ ನಂತರ ಒಂದು 15 ಆದ್ಮೇಲೆ 1 ಲೀಟರ್ ನೀರಿಗೆ 10 ಗ್ರಾಂ ಹಾಕಿ ಸಿಂಪಡಣೆ ಮಾಡಿದ್ರೆ ಏನಾಗ್ತದೆ ನಮಗೆ ಹೂಗಳ ಸಂಖ್ಯೆ ಜಾಸ್ತಿ ಆಗ್ತತಿ, ಅದ್ರ ಜೊತೆಗೆ ಏನಂತಂದ್ರೆ ನಮಗೆ ಕಾಯಿಗಳ ಸಂಖ್ಯೆ ಜಾಸ್ತಿ ಆಗ್ತತಿ. ಸೊ ನಾವು ಹೆಚ್ಚಿನ ಇಳುವರಿನ ಪಡ್ಕೋಬಹುದು. ಸೊ ಮತ್ತು ಗಿಡಕ್ಕೆ ಒಂದು ಬರವನ್ನು ತಡ್ಕೊಳ್ಳೋ ಶಕ್ತಿನ ಬರ್ತದೆ. ಸೊ ಅದಕ್ಕೋಸ್ಕರ ರೈತರು ಈ ಒಂದು ಉಳಿದ ತೇವಾಂಶದಲ್ಲಿ ನಾವು ಭತ್ತ ಕಟಾವು ನಂತರ ಈ ತರ ಬೆಳೆಯನ್ನ ಬೆಳೆಕೊಂಡು ಈ ತರ ನಾವು ಏನಂದ್ರೆ ಪೋಷಕಾಂಶಗಳನ್ನು, ಯಾಕಂದ್ರೆ ನಾವು ಮಣ್ಣಿಗೆ ಹಾಕೋದಕ್ಕಿಂತ ಜಾಸ್ತಿ ನಾವು ಗಿಡದ ಮೇಲೆ ಸಿಂಪಡಣೆ ಮಾಡಿದ್ರೆ ಹೆಚ್ಚಿನ ಇಳುವರಿನ ಪಡ್ಕೋಬಹುದು ಅಂತ ಹೇಳ್ತಾ, ಮತ್ತೆ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಈ ಒಂದು ನನ್ನ ಮೊಬೈಲ್ ಸಂಖ್ಯೆಗೆ 9449609274 ನೀವೇನಂದ್ರೆ ಸಂಪರ್ಕ ಮಾಡ್ಕೋದು. ನಮಸ್ಕಾರ, ಎಲ್ಲರಿಗೂ ಧನ್ಯವಾದಗಳು.
8: ಇದುವರೆಗೆ ಶಿವಮೊಗ್ಗದ ಇರುವಕ್ಕಿ ಮತ್ತು ನವಿಲೆಯ ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಪ್ರಾಜೆಕ್ಟ್ವದ ಅಡಿಯಲ್ಲಿ ಆಕಾಶವಾಣಿ ಭದ್ರಾವತಿ ಕೇಂದ್ರದಲ್ಲಿ ಸಿದ್ಧಪಡಿಸಲಾದ ಕೃಷಿ ಮತ್ತು ಕೃಷಿ ಅವಲಂಬಿತ ವಿಷಯಗಳ ಜ್ಞಾನ ತುಂಬುವುದಕ್ಕಾಗಿಯೇ ಇರುವ ವಿಶೇಷ ಕಾರ್ಯಕ್ರಮ UAHS ನೇಗಿಲ ಮಿಡಿತ. ಆಕಾಶವಾಣಿ ಭದ್ರಾವತಿ, ಚಿತ್ರದುರ್ಗ ಮತ್ತು ಮಂಗಳೂರು ಕೇಂದ್ರದಿಂದ ಏಕಕಾಲಕ್ಕೆ ಪ್ರಸಾರವಾಯಿತು. ಪ್ರಸ್ತುತಿ ಡಾಕ್ಟರ್ SM ಸುಧಾಕರ್.
2: ಸಮಯ 6:46. ಮುಂದಿನ ಕಾರ್ಯಕ್ರಮ ಹೆಲ್ತ್ ಹೆಂಟ್ಸ್, ಆರೋಗ್ಯ ಸೂತ್ರ ಕಾರ್ಯಕ್ರಮದಲ್ಲಿ ಸಂಸ್ಕರಿಸಿದ ಆಹಾರ ಪದ್ಧತಿ, ಟಿ ನಾಗರತ್ನ ಅವರಿಂದ ಮಾಹಿತಿ.
10: ಎಲ್ಲರಿಗೂ ನಮಸ್ಕಾರ, ನನ್ನ ಹೆಸರು ನಾಗರತ್ನ ಟಿ. ಒಂದು ವಾತಾವರಣದಲ್ಲಿ ನಾನು ಹೇಳಿದೆ, ನೀರು ಕಂಟಾಮಿನೇಷನ್ ಆಫ್ ವಾಟರ್, ಕಂಟಾಮಿನೇಷನ್ ಆಫ್ ಫುಡ್ಡಿಂದ ಅನೇಕ ಕಾಯಿಲೆ ಬರುತ್ತೆ. ವಾಂತಿ ಭೇದಿ ಇರ್ಬೋದು, ಕಾಲರ ಇರ್ಬೋದು, ಯಾವುದೇ ಆಗಲಿ, ಟೈಫಾಯ್ಡ್ ಇರ್ಬೋದು, ಆಮೇಲೆ ಜಾಂಡೀಸ್ ಇರ್ಬೋದು, ಆಮೇಲೆ ಕ್ಷಯ ಇರ್ಬೋದು, ಈ ಥರ ಅನೇಕ ಕಾಯಿಲೆಗಳು ನೀರಿನಿಂದ, ಗಾಳಿಯಿಂದ ನಮ್ಮ ದೇಹಕ್ಕೆ ಬರ್ತಾ ಇರುತ್ತೆ. ಅಂದರೆ ಕಂಟಾಮಿನೇಷನ್ ನಾನು ಹೇಳ್ತಾ ಇರೋದು. ಸಂಸ್ಕರಿಸಿದ ಆಹಾರ ಪದ್ಧತಿಯನ್ನು ನಾವು ಉಪಯೋಗಿಸ್ಕೋಬೇಕು. ಊಟ ತಟ್ಟೆ ಅಂದಾಗ ಅದರಲ್ಲಿ ಒಂದು ಹಾಲಿರ್ಬೋದು, ಇಲ್ಲ ಮೊಸರಿರ್ಬೋದು, ಇಲ್ಲ ಅದರ ಉತ್ಪನ್ನಗಳಿರ್ಬೋದು, ಮತ್ತು ಅಕ್ಕಿ ಇರ್ಬೋದು, ರಾಗಿ ಇರ್ಬೋದು, ಗೋಧಿ ಇರ್ಬೋದು, ದ್ವಿದಳ ಧಾನ್ಯಗಳು, ಏಕಲ ಧಾನ್ಯಗಳು, ಮತ್ತು ನಾರಿರುವಂಥ ಸೊಪ್ಪು ತರಕಾರಿಗಳು, ಆಮೇಲೆ ಕಾಳುಗಳು, ಮೊಳಕೆ ಕಾಳುಗಳು, ವಿಟಮಿನ್ ಸಿ, ನಿಂಬೆಹಣ್ಣು, ಈ ಥರ ಅದರಿಂದ ಉಪಯೋಗಿಸಿದ ಆಹಾರ ಪದಾರ್ಥಗಳಿರಲಿ, ಇದನ್ನೆಲ್ಲ ನಾವು ಉತ್ತಮ ರೀತಿಯಲ್ಲಿ ಉಪಯೋಗಿಸ್ತಾ ಹೋದರೆ ನಾವು ರೋಗನಿರೋಧಕ ಶಕ್ತಿಯನ್ನು ನಾವು ಜಾಸ್ತಿ ಮಾಡ್ಕೋಬೋದು. ಮತ್ತು ನಾವು ಮಾತ್ರೆಗಳಿಗೆ ಆವಾಗ ನಾವು ಔಷಧಿಗಳಿಗೆ ಮಾರು ಹೋಗುವಂಥ ಪರಿಸ್ಥಿತಿ ಇರಲ್ಲ. ಈಗ ನಾವು ರಕ್ತ ಕಡಿಮೆ ಇದೆಯಪ್ಪ ಅಂತ ಡಾಕ್ಟರ್ ಹತ್ರ ಹೋಗಿ ತೋರಿಸ್ಕೊಳಕ್ಕೆ ಹೋದಾಗ ಅವ್ರು ಹೇಳ್ತಾರೆ, ಆಹಾರ ಪದ್ಧತಿಯನ್ನು ಚೆನ್ನಾಗಿ ಮಾಡ್ಕೊಳ್ರಿ, ಆಮೇಲೆ ಸಪ್ಲಿಮೆಂಟ್ರಿ ಏನಿದೆಯೋ, ಐರನ್ ಮಾತ್ರೆ ಆಗಲಿ, ಕ್ಯಾಲ್ಸಿಯಂ ಮಾತ್ರೆ ಆಗಲಿ, ಶಿರಪ್ ಆಗಲಿ ತೊಗೊಳ್ರಿ, ಪ್ರೋಟೀನ್ ಪೌಡ್ರ್ ತೊಗೊಳ್ರಿ ಅಂತ ಹೇಳ್ತಾರೆ. ಎಲ್ಲರಲ್ಲೂ ಅದನ್ನು ತೊಗೊಳ್ಳುವಂಥ ಶಕ್ತಿ ಇರಲ್ಲ. ಅದರಲ್ಲಿ ಗ್ರಾಮೀಣ ಮಟ್ಟದಲ್ಲಿ ಮತ್ತು ಬಿಲೋ ಪಾವರ್ಟಿ ಲೈನ್ ಇರೋರಲ್ಲಿ ಅವನ್ನೆಲ್ಲ ತೊಗೊಳೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಆದ್ರೂ ಸಹ ಕೆಲವರಿಗೆ ಅನುಕೂಲ ಇದ್ದವರು ಸಹ ಆಹಾರ ಪದ್ಧತಿಗಳ ಬಗ್ಗೆ ಸರಿಯಾಗಿ ತಿಳುವಳಿಕೆ ಇಲ್ಲ ಅಂದರೆ ಅವರು ಸಹ ಅನಿಮಿಕ್ ಆಗ್ಬೋದು. ಬರೀ ಬಿಲೋ ಪಾವರ್ಟಿ ಲೈನ್ ಅಷ್ಟೇ ಅಲ್ಲ, ಅವರೂ ಆಗ್ಬೋದು. ಆದರೆ ನಾವು ನಮ್ಮ ರೋಗನಿರೋಧಕ ಶಕ್ತಿ ಹೆಚ್ಚು ಮಾಡ್ಕೋಬೇಕಾದ್ರೆ ನಾವು ಸರಿಯಾದ ಪ್ರಮಾಣದಲ್ಲಿ ಮತ್ತು ಸರಿಯಾದ ರೀತಿಯಲ್ಲಿ ಸರಿಯಾದ ಇದರಲ್ಲಿ ನಾವು ಆಹಾರವನ್ನು ಸೇವಿಸ್ಬೇಕು, ಯಥೇಚ್ಛವಾಗಿ ನೀರು ಕುಡಿಬೇಕು, ಆಮೇಲೆ ನಮ್ಮ ಒಂದು ವ್ಯಾಯಾಮ ಆಗಲಿ, ಮೆಡಿಟೇಷನ್ ಆಗಲಿ, ಒಂದು ಚಟುವಟಿಕೆಯಲ್ಲಿ ಭಾಗವಹಿಸೋದಾಗಲಿ, ಉತ್ತಮವಾದ ವಾತಾವರಣ ನಾವು ಸೃಷ್ಟಿ ಮಾಡ್ಕೋಬೋದು. ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಾವು ಮಕ್ಕಳಿಗೆ ಚಿಕ್ಕೋದ್ರಿಂದನೇ ಆಹಾರ ಪದ್ಧತಿ ಬಗ್ಗೆ ಹೇಳ್ಕೊಡ್ತಾ ಬರಬೇಕು. ನಾವು ಅವರಿಗೆ ಬಾಕ್ಸಲ್ಲಿ ಊಟ ಕೊಟ್ಟು ಕಳಿಸೋದಾಗಿ ಬೆಳಗ್ಗೆ ಅದೇ ತಿಂಡಿ ತಿಂತಿರ್ತೀವಿ, ಮಧ್ಯಾಹ್ನಕ್ಕೂ ಅದನ್ನೇ ಬಾಕ್ಸಿಗೆ ಹಾಕಿ ಕಳಿಸ್ತೀವಿ. ಆ ಥರ ಮಾಡಬಾರ್ದು. ಒಂದು ತರಕಾರಿದು ಪಲ್ಯ ಆಗಲಿ, ಒಂದು ಸೊಪ್ಪಾಗಲಿ, ಅಥವಾ ಯಾವ್ದಾರ ಹಣ್ಣು ಆಗ್ರಿ, ಅದ್ರ ಜೊತೆಯಲ್ಲಿ ನಾವು ಇಟ್ಟು ಕಳಿಸ್ಬೇಕು. ಒಂದೇ ಥರದ ಆಹಾರ ತಿನ್ನಿಸೋದ್ರಿಂದ ಮಕ್ಕಳು ಏನು ಮಾಡ್ತವೆ, ಆಹಾರನ ನಿರಾಕರಿಸ್ತವೆ, ಅದನ್ನು ನಾವು ತಪ್ಪಿಸ್ಬೇಕು. ನಾವು ನಮ್ಮ ಆರೋಗ್ಯ ವ್ಯವಸ್ಥೆಯಲ್ಲಿ ಹೇಳಬೇಕಂದ್ರೆ ಗರ್ಭಿಣಿ ಇದ್ದಾಗಲಿಂದನೇ ಅಂತ ನಾನು ಹೇಳಿದೆ. ಗರ್ಭಿಣಿ ಇದ್ದಾಗಿಂದ ಹಿಡಿದು ಮಗು ಹೆರಿಗೆ ಆಗಿ ಮತ್ತು ಮಗು 6 ತಿಂಗಳು ಆಗೋ ತನಕನೂ ಮತ್ತು 16 ವರ್ಷ ಆಗೋ ತನಕನೂ ನಮ್ಮ ಒಂದು ಆರೋಗ್ಯ ವ್ಯವಸ್ಥೆಯನ್ನು ಯಾವ ರೀತಿ ಕಾಪಾಡ್ಕೋಬೋದು ಅಂತ ನಾವು ತಾಯಿ ಕಾರ್ಡ್ ಅಂತ ಗರ್ಭಿಣಿಯರಿಗೆ ಕೊಡ್ತೀವಿ. ಆ ತಾಯಿ ಕಾರ್ಡಲ್ಲಿ ಉತ್ತಮವಾಗಿ ನಾವು ಅದನ್ನು ವಿವರವಾಗಿ ಅದರಲ್ಲಿ ತುಂಬಾ ಚಿತ್ರ ಸಮೇತ ಆಹಾರ ಪದ್ಧತಿ ಬಗ್ಗೆ ಇದೆ, ಮತ್ತು ಮಗುವನ್ನ ಯಾವ ರೀತಿ ಯಾವ್ಯಾವ ತಿಂಗಳಿಗೆ ಯಾವ್ಯಾವ ಊಟ ಕೊಡಬೇಕು, ಯಾವ ಥರ ಆಹಾರ ತಿನ್ನಿಸ್ಬೇಕು, ಯಾವ ರೀತಿ ಇಮ್ಯುನಿಟಿ ಅದರಿಂದ ಹೆಚ್ಚಾಗತ್ತೆ ಅನ್ನೋದ್ರ ಬಗ್ಗೆ ತುಂಬ ಚೆನ್ನಾಗಿ ವಿವರವಾಗಿ ಅದರಲ್ಲಿ ಪ್ರಿಂಟ್ ಇರುತ್ತೆ. ಆದರೂ ಏನು ಮಾಡ್ತಾರೆ, ಜನ ತಾಯಿ ಕಾರ್ಡ್ ತೊಗೊಳ್ತಾರೆ, ಅದರಲ್ಲಿ ಬರೆಸ್ಕೊಳ್ಳೋದಷ್ಟೇ ಹೆಸರುಗಳನ್ನು ತೊಗೊಂಡೋಗಿ ಒಂದು ಕಡೆ ಇಡ್ತಾರೆ, ಅದನ್ನು ತೆಗೆದು ಓಪನ್ ಮಾಡಿ ನೋಡೋದೇ ಇಲ್ಲ. ದಯವಿಟ್ಟು ಎಲ್ಲರೂ ಆಹಾರದ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸ್ಬೇಕು. ಆಹಾರನೇ ನಮ್ಮ ಆರೋಗ್ಯಕ್ಕೆ ಭಾಳ ಉತ್ತಮವಾದ ಒಂದು ಮಾರ್ಗ ಆಗಿದೆ. ನೀರು, ಗಾಳಿ, ಹೆಂಗೆ ಪಂಚಭೂತಗಳು ನಮಗೆ ಬೇಕೋ ವಾತಾವರಣದಲ್ಲಿ, ಅದೇ ಥರ ಉತ್ತಮವಾದ ಆಹಾರ ನಮಗೆ ಉತ್ತಮವಾದ ಜೀವನ, ಉತ್ತಮವಾದ ಆರೋಗ್ಯ, ಉತ್ತಮವಾದ ಸಮಾಜ ನಿರ್ಮಾಣಕ್ಕೆ ಅನುಕೂಲ ಆಗುತ್ತೆ.
2: ಇದುವರೆಗೂ ಹೆಲ್ತ್ ಹಿಂಟ್ಸ್ ಆರೋಗ್ಯ ಸೂತ್ರ ಕಾರ್ಯಕ್ರಮದಲ್ಲಿ ಸಂಸ್ಕರಿಸಿದ ಆಹಾರ ಪದ್ಧತಿ ಇದರ ಬಗ್ಗೆ ಮಾಹಿತಿ ನೀಡಿದವರು ನಾಗರತ್ನ ಟಿ. ಸಮಯ 6:50.

0: ಕೇಳುಗರೆ, ನಾವು ವಿದ್ಯಾಭ್ಯಾಸ ಮುಗಿಸಿದೀವಿ, ಕೆಲಸ ಇಲ್ಲ ಅಂತ ಯೋಚಿಸ್ತಾ ಇದ್ದೀರಾ?
1: ವಿವಿಧ ಕೆಲಸಗಳಿಗೆ ನೈಪುಣ್ಯತೆ ಬೇಕು ಅಂತ ಹೇಳ್ತಾ ಇದ್ದೀರಾ?
0: ಕೌಶಲ್ಯ ಇಲ್ಲದೆ ಕೆಲಸ ಇಲ್ಲ, ಕೌಶಲ್ಯ ಪಡೆಯೋದು ಹೇಗೆ ಅಂತ ಯೋಚಿಸ್ತಾ ಇದ್ದೀರಾ?
1: ಯಶಸ್ಸಿಗೆ ಏನೆಲ್ಲ ಸಾಧನೆ ಮಾಡಬೇಕು ಅಂತ ಚಿಂತಿಸ್ತಾ ಇದ್ದೀರಾ?

0: ಹಲವು ಸಾಧಕರ ಮಾರ್ಗದರ್ಶನ ಬೇಕು ಅಂತ ಆಲೋಚಿಸ್ತಾ ಇದ್ರೆ
1: ಆಕಾಶವಾಣಿ ಭದ್ರಾವತಿಯಲ್ಲಿ ಇದೆ ಉತ್ತರ.
0: ನೈಪುಣ್ಯತೆ,
1: ಕೌಶಲ್ಯ
0: ಹಾಗೂ ಯಶೋಗಾಥೆ ಒಳಗೊಂಡ ಕಾರ್ಯಕ್ರಮ ಸರಣಿ ಗೆಲುವಿನ ಗುಟ್ಟು.
1: ಗೆಲುವಿನ ಗುಟ್ಟು
2: ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ.
0: ಪ್ರತಿ ಶುಕ್ರವಾರ ಬೆಳಗ್ಗೆ 9:05 ಪ್ರಸಾರ.
1: ಪ್ರಾಯೋಜಕರು ಪಿಎ ಸಮೂಹ ಶಿಕ್ಷಣ ಸಂಸ್ಥೆ ಶಿವಮೊಗ್ಗ.
3: ಏನು ರಂಗ ಕೈಗೆ ಬ್ಯಾಂಡೇಜು?
4: ಬಿದ್ಬಿಟ್ಟಾಕ, ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
3: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೆ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
5: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU.WSSP.Karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
6: ಮೈಸೂರು ಸ್ಯಾಂಡಲ್
7: ನೋಡು, ಇದೇ ನನ್ನ ಫೇವರೇಟ್ ಸೋಪ್. ಮೈಸೂರು ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರು ಸ್ಯಾಂಡಲ್ ಸೋಪ್.
8: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
9: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
8: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ.
5: ಇಂದೇ KSU.WSSB.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
10: ಸಮಯ 6:53. ಇದೀಗ ಸುದ್ದಿ ಮಿಂಚು. ತೀರ್ಥಹಳ್ಳಿ ಮೆಸ್ಕಾಂ ಉಪವಿಭಾಗ ಕಚೇರಿಯಲ್ಲಿ ಜುಲೈ 17 ಅಂದರೆ ಇಂದು ಬೆಳಗ್ಗೆ 11:00 to 1:00 ಜನಸಂಪರ್ಕ ಸಭೆ ನಡೆಯಲಿದೆ. ಸಭೆಯಲ್ಲಿ ಮೆಸ್ಕಾಂನ ಅಧಿಕಾರಿಗಳು ಭಾಗವಹಿಸಲಿದ್ದು ಸಂಬಂಧಪಟ್ಟ ಪ್ರದೇಶದ ಗ್ರಾಹಕರ ಅಹವಾಲುಗಳನ್ನು ಸ್ವೀಕರಿಸುವುದರಿಂದ ಈ ಅವಕಾಶಗಳನ್ನು ಗ್ರಾಹಕರು ಸದುಪಯೋಗಪಡಿಸಿಕೊಳ್ಳುವಂತೆ ಮೆಸ್ಕಾಂ ಪ್ರಕಟಣೆಯಲ್ಲಿ ತಿಳಿಸಿದೆ. ಹೆಚ್ಚಿನ ಮಾಹಿತಿಗಾಗಿ ದೂರವಾಣಿ ಸಂಖ್ಯೆ 9448285088 9448289508 ಈ ಸಂಖ್ಯೆಗೆ ಸಂಪರ್ಕಿಸಬಹುದು ಎಂದು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಸ್ನೇಹಿತರೆ, ಇಂದು ಬೆಳಗ್ಗೆ 9:05 ಗೆಲುವಿನ ಗುಟ್ಟು ಪ್ರಾಯೋಜಿತ ಕಾರ್ಯಕ್ರಮ. ನೈಪುಣ್ಯತೆ, ಕೌಶಲ್ಯ ಹಾಗೂ ಯಶೋಗಾಥೆ ಒಳಗೊಂಡ ವಿಶೇಷ ಕಾರ್ಯಕ್ರಮ ಸರಣಿ ಗೆಲುವಿನ ಗುಟ್ಟು. ಭಾಗವಹಿಸುತ್ತಾರೆ ವಿದ್ಯಾರ್ಥಿ

0: ಎಕ್ ಭಾವನಾ ವಿಎನ್ ಭೂಮಿಕಾ ಹೆಚ್ಎಸ್. ಕಾರ್ಯಕ್ರಮದ ಪ್ರಾಯೋಜಕರು ಪಿಎಸ್ ಸಮೂಹ ಶೈಕ್ಷಣಿಕ ಸಂಸ್ಥೆ ಶಿವಮೊಗ್ಗ. ಇನ್ನು 9:20 ಗಾಂಧಿ ಸ್ಮೃತಿ, 9:30 ಸಿನಿತರಂಗ ಕಾರ್ಯಕ್ರಮದಲ್ಲಿ ಅಣ್ಣ ತಂಗಿ ಸಿನಿಮಾಗಳ ಕುರಿತು ಮಾತನಾಡುತ್ತಾರೆ ರಾಣಿ ಬಾಳೆಕೊಪ್ಪ. ಇನ್ನು 10:00 ಹಾಡು ಮಾತಾಡು ಶುಕ್ರವಾರದ ವಿಶೇಷ ಕ್ಯಾಂಪಸ್ ಕಟ್ಟೆ. ಇಂದಿನ ಕ್ಯಾಂಪಸ್ ಕಟ್ಟೆ ಕಾರ್ಯಕ್ರಮದಲ್ಲಿ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಹೊನ್ನಾಳಿ, ಈ ಕಾಲೇಜಿನ ವಿದ್ಯಾರ್ಥಿಗಳಿಂದ ನೇರ ಪ್ರಸಾರದಲ್ಲಿ ಸಾಧಕರ ಪರಿಚಯ. ಇನ್ನು ಇಂದು ಬೆಳಗ್ಗೆ 8:30 ಮಿಕ್ಸ್ ಮೆಲೋಡಿ ಕಾರ್ಯಕ್ರಮದಲ್ಲಿ ಕನ್ನಡ ಹಿಂದಿ ಚಿತ್ರ ಗೀತೆಗಳೊಂದಿಗೆ ದಿನದ ವಿಶೇಷ. ಇನ್ನು ಇಂದು ಬೆಳಗ್ಗೆ 7:15 ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಭದ್ರಾವತಿ ಘಟಕದ ಅಧ್ಯಕ್ಷರಾದ ಗಂಗಾ ನಾಯಕ್ ಗೊಂದಿ ಅವರೊಡನೆ ಸಂದರ್ಶನ. ಸಂದರ್ಶಕರು ಶಿವಕುಮಾರ್ ಎಂಕೆ. ಸಮಯ 6:05 ಕೆಲವೇ ಕ್ಷಣಗಳಲ್ಲಿ ಸಂಸ್ಕೃತದಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದಿಂದ.
1: ಸಂಪ್ರತಿ ವಾರ್ತಾಃ ಶ್ರೂಯಂತಾಂ. ಪ್ರವಾಚಕಃ ಜತಿನ ಶರ್ಮಾ. ಅಥ ವಾರ್ತಾಃ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅದ್ಯ ಹರಿಯಾಣ ಚಂಡೀಗಢ ಪಂಜಾಬ ಸ್ಥಳಾನಾಂ ಯಾತ್ರಾಯೈ ನಿರ್ಗಮಿಷ್ಯತಿ. ಅತ್ರಾವಸರೆ ಪ್ರಧಾನಮಂತ್ರಿ ಹರಿಯಾಣಾಯಾಃ ಜಿಂದ ರೈಲ ಸ್ಥಾನಕೇ ಜಿಂದ ಸೋನಿಪತ ಕ್ಷೇತ್ರಯೋಃ ಭಾರತಸ್ಯ ಪ್ರಥಮಾಯ ಹೈಡ್ರೋಜನ ಸಂಚಾಲಿತ ರೈಲಯಾನಾಯ ಹರಿತ ಪತಾಕಾಂ ಪ್ರದರ್ಶಯಿಷ್ಯತಿ. ಅನೇನೈವ ಸಹ ಶ್ರೀಮೋದಿ ಜಿಂದ ನಗರಸ್ಥೇ ಏಕಲವ್ಯ ಕ್ರೀಡಾಂಗಣೆ 17,14,000 crore rupees ವಿಭಿನ್ನಾನಾಂ ವಿಕಾಸಾತ್ಮಕ ಪರಿಯೋಜನಾನಾಂ ಶಿಲಾನ್ಯಾಸಂ ಉದ್ಘಾಟನಂಚ ವಿಧಾಸ್ಯತಿ. ಪ್ರಥಮಸ್ಯ ಹೈಡ್ರೋಜನ ಸಂಚಾಲಿತ ರೈಲಯಾನಸ್ಯ ಅಯಂ ಶುಭಾರಂಭಃ ರೈಲಕ್ಷೇತ್ರೇ ಸ್ವಚ್ಛ ಸತತ ವಿಕಾಸಾಯ ಕಶ್ಚನ ಮಹತ್ವಪೂರ್ಣ ಪದಕ್ಷೇಪೋ ವರ್ತತೆ. ಜಿಂದನಗರಾತ್ ಪ್ರಧಾನಮಂತ್ರಿ ಚಂಡೀಗಢಂ ಪ್ರತಿ ಪ್ರಸ್ಥಾಸ್ಯತಿ. ಯತ್ರ ಅಪರಾಹ್ನೆ ಪಾದೋನ ದ್ವಿವಾದನೆ ಸಹ 17,14,000 crore rupees ವಿಭಿನ್ನಾನಾಂ ವಿಕಾಸಾತ್ಮಕ ಪರಿಯೋಜನಾನಾಂ ಆಧಾರಶಿಲಾಂ ಸ್ಥಾಪಯಿಷ್ಯತಿ. ಅತ್ರಾವಸರೆ ಸಹ ಜನಸಭಾಮಪಿ ಸಂಬೋಧಯಿಷ್ಯತಿ. ತತಃ ಪರಂ ಪ್ರಧಾನಮಂತ್ರಿ ಪಂಜಾಬಸ್ಯ ಜಾಲಂಧರ ನಗರಂ ಪ್ರತಿ ಗಮಿಷ್ಯತಿ. ಯತ್ರ ಸಹ 17,14,000 crore rupees ನೈಕಾಸಾಂ ವಿಕಾಸ ಪರಿಯೋಜನಾನಾಂ ಶಿಲಾನ್ಯಾಸಂ ಉದ್ಘಾಟನಂಚ ಕರಿಷ್ಯತಿ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಕತರ ದೇಶಸ್ಯ ಅಮೀರ್ ಶೇಖ್ ತಮೀಮ್ ಬಿನ್ ಹಮದ್ ಅಲ್ ಥಾನಿ ಇತ್ಯನೇನ ಸಹ ದೂರಭಾಷೇಣ ಸಂವಾದಂ ಅಕರೋತ್. ಅಥ ಫಾದರ್ ಅಮೀರ್ ಶೇಖ್ ಹಮದ್ ಬಿನ್ ಖಲೀಫಾ ಅಲ್ ಥಾನಿ ಇತ್ಯಸ್ಯ ನಿಧನಂ ಪ್ರತಿ ಶೋಕ ಸಂವೇದನಾಃ ಪ್ರೇಷಿತವಾನ್. ಸಾಮಾಜಿಕ ಸಂಚಾರ ಪಟಲೆ ಪ್ರಕಾಶಿತೆ ಏಕಸ್ಮಿನ್ ಸಂದೇಶೆ ಪ್ರಧಾನಮಂತ್ರಿ ಅವದತ್ ಯತ್ ಕತರ್ ದೇಶಸ್ಯ ಫಾದರ್ ಅಮೀರ್ ಇತ್ಯೇತಸ್ಯ ಸ್ಥಾಯಿ ರಿಕ್ತಂ ಭಾರತ ಕತರ್ ದೇಶಯೋಃ ಮಧ್ಯೆ ಸಾಮರಿಕ ಸಹಭಾಗಿತಾಂ ಸುದೃಢಾಂ ಕರ್ತುಂ ಅಗ್ರೇಪಿ ಮಾರ್ಗದರ್ಶನಂ ಕರಿಷ್ಯತಿ. ಅಸೌ ಭಾರತಸ್ಯ ಪ್ರತಿ ತಸ್ಯ ಅತಿಸ್ನೇಹಂ ಕತರ ದೇಶೇ ಸ್ಥಿತ ಭಾರತೀಯ ಸಮುದಾಯಂ ಪ್ರತಿ ತಸ್ಯ ಆತ್ಮೀಯ ಭಾವಂ ಭಾರತ ಕತರ ಸಂಬಂಧಾನ್ ಸುದೃಢೀಕರ್ತುಂ ತಸ್ಯ ದೃಢ ಪ್ರತಿಬದ್ಧತಾಂ ಚ ಸ್ಮೃತವಾನ್. ಜುಲೈ ಮಾಸಸ್ಯ 20 ಆರಭ್ಯಮಾಣಾತ್ ಸಂಸದಃ ಪ್ರಾವೃಟ ಸತ್ರಾತ್ ಪ್ರಾಕ್ ಭಾರತೀಯ ಜನತಾ ಪಾರ್ಟಿ ಇತ್ಯೇತಸ್ಯ ನೇತೃತ್ವಯುತ ಎನ್ಡಿಎ ಇತಿ ಸಂಯುತಿಃ ಅದ್ಯ ಸಹಯೋಗಿ ದಲಾನಾಂ ವರಿಷ್ಠ ಮಂತ್ರಿಭಿಃ ಸಹ ಉಪವೇಶನಂ ಕರಿಷ್ಯತಿ. ಅಸ್ಯ ಉಪವೇಶನಸ್ಯ ಅಧ್ಯಕ್ಷತಾಂ ರಕ್ಷಾಮಂತ್ರಿ ರಾಜನಾಥ ಸಿಂಹಃ ಕರಿಷ್ಯತಿ. ಅಸ್ಮಿನ್ ಉಪವೇಶನೆ ಪ್ರಾವೃಟ ಸತ್ರಾಯ ಎನ್ಡಿಎ ಸಂಯುತೇಃ ಸಂಸದೀಯ ಕಾರ್ಯಯೋಜನಾಯಾಃ ಅಂತಿಮ ರೂಪಂ ನಿರ್ಧಾರಯಿಷ್ಯತೆ. ಅಪಿ ಚ ಸಂಯುತೇಃ ವಿಧಾಯಿ ಕಾರ್ಯಸೂಚ್ಯಾಃ ಸಹಯೋಗಿ ದಲಾನಾಂ ಪರಸ್ಪರ ಸಮನ್ವಯಸ್ಯ ಅಥ ಸದನೆ ವಿಪಕ್ಷಸ್ಯ ಪ್ರಭಾವಪೂರ್ಣ ಪ್ರತಿಪಕ್ಷಾಯ ಏಕೀಕೃತ ಕಾರ್ಯಯೋಜನಾಯಾಃ ವಿಷಯ ವಿಚಾರ ವಿಮರ್ಶಃ ಭವಿಷ್ಯತಿ. ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆಯಸ್ಯ ವರ್ಷಸ್ಯ ನೀಟ್ ಯುಜಿ ಇತ್ಯಸ್ಯ ಪುನಃ ಪರೀಕ್ಷಾಯಾಃ ಪರಿಣಾಮಾಃ ಉದ್ಘೋಷಿತಾಃ. ಸ್ನಾತಕ ಸ್ತರೀಯ ಚಿಕಿತ್ಸಾ ದಂತ ಚಿಕಿತ್ಸಾ ಆಯುಷ ಸಹೈವ ತತ್ಸಂಬದ್ಧ ಪಾಠ್ಯಕ್ರಮೇಷು ಪ್ರವೇಶಾಯ 11,00,000 ಅಭ್ಯರ್ಥಿನಃ ಅರ್ಹಾಃ ಅಭವನ್. सर्वेषाम् अभ्यर्थिनाम् अङ्कपत्राणि तावत् आधिकारिक संकेतस्थले neet.nta.nic.in इत्यत्र उपलब्धानि सन्ति। केन्द्रीय गृहमन्त्री अमितशाहः अद्यारभ्य त्रिदिवसीय यात्रायै पश्चिम बंगाल राज्यं गमिष्यति। सूत्रानुसारं यात्रावधौ सः सीमा सुरक्षायाः प्रशासनस्य विधिव्यवस्थायाः विकासात्मक कार्यक्रमेषु भागं निर्वक्ष्यति। श्वः श्रीशाहः सिलिगुड़ी क्षेत्रस्य जुमागाछिति सीम्नि गत्वा सीमा सुरक्षाबलस्य सैनिकैः साकं सम्भाषणमपि विधास्यति। पुरुष क्रिकेट क्रीडायां त्रि एकदिवसीय श्रृंखलायाः द्वितीय स्पर्धायां इंग्लैंड दलेन गतरात्रौ कार्डिफ नगरस्य सोफिया गार्डन्स इत्येतस्मिन् क्रीडांगणे भारतदलं चतुर्स्तोभैः पराजितम्। जो रूट उत्तम प्रदर्शनाय स्पर्धायाः श्रेष्ठ क्रीडकः इति सम्मानम् अलभत। अधुना उभे दले रविवासरे लंडन नगरस्य लॉर्ड्स क्रिकेट इत्येतस्मिन् क्रीडांगणे आयोज्यमाने अन्तिमायां निर्णायक श्रृंखलायां परस्परं स्पर्धिष्यतः इति वार्ताः।
2: वर्क फ्रॉम होम हाई सैलरी बरी ಒಂದು ಕ್ಲಿಕ್ ನಲ್ಲಿ अरे वाह
3: ಸಿಕ್ಕಿ ಬಿದ್ರು
4: ಅಪರಿಚಿತ ಲಿಂಕ್ ಗಳನ್ನು ಕ್ಲಿಕ್ ಮಾಡಬೇಡಿ ಆರ್ಬಿಐ ಹೇಳುತ್ತೆ
5: ಜಾಣರಾಗಿರಿ ಜಾಗರೂಕರಾಗಿರಿ
2: ಹತ್ತು ಲಕ್ಷ ಲಾಟ್ರಿ ನನಗೆ
3: ಸಿಕ್ಕಿ ಬಿದ್ರು
5: ನಕಲಿ ಆಫರ್ ಗಳ ಬಗ್ಗೆ ಎಚ್ಚರ
4: ಆರ್ಬಿಐ ಹೇಳುತ್ತೆ
5: ಜಾಣರಾಗಿರಿ ಜಾಗರೂಕರಾಗಿರಿ
6: ಆಕಾಶವಾಣಿ ಶ್ರೋತೃಗಳಿಗೆ ನಮಸ್ಕಾರ ನಾನು ರವಿಕುಮಾರ್ ರವಿ ಭದ್ರಾವತಿ ತಾಲೂಕು ಕಾನೂನು ಸೇವಾ ಸಮಿತಿಯ ಸದಸ್ಯ ಕಾರ್ಯದರ್ಶಿ ಮಾತನಾಡುತ್ತಿದ್ದೇನೆ ಭದ್ರಾವತಿಯ ವಿವಿಧ ನ್ಯಾಯಾಲಯಗಳಲ್ಲಿ ಬಾಕಿ ಇರುವ ನಿಮ್ಮ ಪ್ರಕರಣಗಳಿಗೆ ಸುಲಭ ಮತ್ತು ಶಾಶ್ವತ ಪರಿಹಾರ ಬೇಕೇ ಹಾಗಾದರೆ ಇಲ್ಲಿದೆ ಒಂದು ಸುವರ್ಣಾವಕಾಶ ಬರುವ ಜುಲೈ 11ನೇ ತಾರೀಕು 2ನೇ ಶನಿವಾರ ರಾಷ್ಟ್ರೀಯ ಲೋಕಾದಾಲತ್ ಕಾರ್ಯಕ್ರಮ ಭದ್ರಾವತಿಯ ಎಲ್ಲಾ ನ್ಯಾಯಾಲಯಗಳಲ್ಲಿ ನಡೆಯಲಿದ್ದು ಇಲ್ಲಿ ನಿಮ್ಮ ಸಿವಿಲ್ ರಾಜಿಯಾಗಬಲ್ಲ ಕ್ರಿಮಿನಲ್ ಪ್ರಕರಣಗಳು ಬ್ಯಾಂಕ್ ಸಾಲ ಆಸ್ತಿ ಪಾಲು ವಿಭಾಗ ಕೌಟುಂಬಿಕ ಕಲಹ ಮತ್ತಿತರ ಪ್ರಕರಣಗಳನ್ನು ಪರಸ್ಪರ ಮಾತುಕತೆ ಮೂಲಕ ಉಚಿತವಾಗಿ ಬಗೆಹರಿಸಿಕೊಳ್ಳಬಹುದು ಅಷ್ಟೇ ಅಲ್ಲ ಇದೇ ಜುಲೈ 18ನೇ ತಾರೀಕು 3ನೇ ಶನಿವಾರದಂದು ಚೆಕ್ ಬೌನ್ಸ್ ಪ್ರಕರಣಗಳನ್ನು ರಾಜಿ ಮೂಲಕ ಸುಲಭವಾಗಿ ವಿತ್ಯರ್ಥಪಡಿಸಿಕೊಳ್ಳಲು ವಿಶೇಷ ಲೋಕಾದಾಲತ್ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು ದೀರ್ಘಕಾಲದ ಚೆಕ್ ಬೌನ್ಸ್ ವಿವಾದಗಳನ್ನು ನ್ಯಾಯಾಲಯದ ಶುಲ್ಕವಿಲ್ಲದೆ ಸೌಹಾರ್ದಯುತವಾಗಿ ಬಗೆಹರಿಸಿಕೊಳ್ಳಲು ಅತ್ಯುತ್ತಮ ಅವಕಾಶವಿರುತ್ತದೆ ಈ ಎರಡೂ ಲೋಕಾದಾಲತ್ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಭದ್ರಾವತಿಯ ನ್ಯಾಯಾಲಯಗಳಲ್ಲಿ ಬಾಕಿ ಇರುವ ಅರ್ಹ ಪ್ರಕರಣಗಳನ್ನು ರಾಜಿ ಮೂಲಕ ಬಗೆಹರಿಸಿಕೊಂಡು ನಿಮ್ಮ ಅಮೂಲ್ಯ ಸಮಯ ಹಾಗೂ ಹಣ ಉಳಿತಾಯ ಮಾಡಿಕೊಳ್ಳಬಹುದು ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ವಕೀಲರು ಅಥವಾ ಭದ್ರಾವತಿ ನ್ಯಾಯಾಲಯದ ಆವರಣದಲ್ಲಿರುವ ತಾಲೂಕು ಕಾನೂನು ಸೇವಾ ಸಮಿತಿಯ ಕಚೇರಿಗೆ ಹಿಂದೆ ಸಂಪರ್ಕಿಸಿ

ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.

0: ಇವನಮ್ಮವ ಇವನಮ್ಮವ ಎಂದು ಜಾತಿ ಕುಲ ಪಂಥಗಳಲ್ಲಿದ್ದ ಭೇದಗಳನ್ನ ಅಳಿಸಿ ಸಾಮಾಜಿಕ ಪರಿವರ್ತನೆಗೈದ ಅಣ್ಣ ಬಸವಣ್ಣ.
1: ಇವನಮ್ಮವ ಇವನಮ್ಮವ ಇವನಮ್ಮವ ಎಂದೆನಿಸಯ್ಯ.
2: ಅಕ್ಕ ಮಹಾದೇವಿ ಯಾರಿ ಶಿವ ಶರಣರ ನಾಡು
0: ನಮ್ಮ ಕನ್ನಡ.

0: ಈ ಮಧ್ಯಾಹ್ನ 12:05ಕ್ಕೆ ರಾಜ್ಯವ್ಯಾಪಿ ಪ್ರಸಾರವಾಗುವ ವನಿತಾ ವಿಹಾರದಲ್ಲಿ ಮಹಿಳಾ ಕಾನೂನುಗಳ ಕುರಿತು ಕಲಬುರಗಿಯ ವಕೀಲೆ ಮಾಲತಿ ರೇಷ್ಮೆ ಅವರೊಂದಿಗೆ ಸಂದರ್ಶನ ಮೂಡಿಬರಲಿದೆ. ಸಂದರ್ಶಿಸಿದ್ದಾರೆ ನೀರಜ ಕಾರ್ಟಗಿ. ಇದು ಕಲಬುರಗಿ ಕೇಂದ್ರದ ಕೊಡುಗೆ.
1: ಪರಿ ಪರಿ ಪರಿ, ನಿನ್ ಹತ್ರ ಒಂದು ವಿಷಯ ಹೇಳ್ಬೇಕು.
2: ಯಾಕೆ ಚಂದು ಇಷ್ಟೊಂದು ಗಾಬರಿ ಆಗಿದ್ಯಾ?
1: ನನ್ಗೆ ಯಾವ್ದೋ ಪಾರ್ಸೆಲ್ ಬಂದಿದೆ. ಡೆಲಿವರಿ ಬಾಯ್ಗೆ ಅಡ್ರೆಸ್ ಗೊತ್ತಾಗ್ತಾ ಇಲ್ಲ. ಸ್ವಲ್ಪ ಈ ನಂಬರ್ಗೆ ಕಾಲ್ ಮಾಡಿ ಲೊಕೇಶನ್ ಹೇಳಿ ಅಂತ ಯಾವ್ದೋ ನಂಬರ್ ಇಂದ ಕಾಲ್ ಬಂತು. ನಾನು ನಮ್ಮನೆಯವರೇ ಏನೋ ಆರ್ಡರ್ ಮಾಡಿದ್ದಾರೆ ಅಂತ ಕಾಲ್ ಮಾಡಿದೆ. ತಕ್ಷಣ ನನ್ನ ಫೋನ್ ಹ್ಯಾಕ್ ಆಗೋಯ್ತು, ಏನು ವರ್ಕ್ ಮಾಡ್ತಾ ಇಲ್ಲ. ಬರೀ ಓಟಿಪಿಗಳು ಬರ್ತಾ ಇದೆ. ಯಾರ್ಯಾರೋ ಓಟಿಪಿ ಹೇಳಿ ಅಂತ ಕಾಲ್ ಮಾಡ್ತಾ ಇದಾರೆ. ಭಯ ಆಗ್ತಾ ಇದೆ ಕಣೆ.
2: ಭಯ ಪಡ್ಬೇಡ ಚಂದು, ಸೈಬರ್ ಕ್ರೈಮ್ಗೆ ಈಗಲೇ ದೂರು ಕೊಟ್ಟು ನಿನ್ನ ನಂಬರ್ನ ಬ್ಲಾಕ್ ಮಾಡಿಸು. ಹಾಗೆ ಬ್ಯಾಂಕ್ ಅಲ್ಲಿ ಕೂಡ ನಿನ್ನ ಎಲ್ಲ ಅಕೌಂಟ್ಸ್ ಬ್ಲಾಕ್ ಮಾಡು. ಯಾವ ಕಾಲು ತಗೋಬೇಡ. ಓಟಿಪಿ ಅಂತೂ ಮೊದಲು ಹೇಳಕ್ ಹೋಗ್ಬೇಡ ಯಾರಿಗೂ.
0: ಸೈಬರ್ ಮೋಸದ ಜಾಲಗಳ ಬಗ್ಗೆ ಎಚ್ಚರದಿಂದಿರಿ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು. ಧಾರವಾಡ, ಬಾಗಲಕೋಟೆ ಸೇರಿದಂತೆ ನಾಲ್ಕು ಜಿಲ್ಲೆಗಳ ಅಮೃತ ಭಾರತ ರೈಲು ನಿಲ್ದಾಣಗಳು ಇಂದು ಪ್ರಧಾನಮಂತ್ರಿಯವರಿಂದ ಲೋಕಾರ್ಪಣೆ. ಭಾರತ್ ಟೆಕ್ಸ್ 2026 ರಾಜ್ಯದಿಂದ 2,800 ಕೋಟಿ ಮೌಲ್ಯದ 12 ಹೂಡಿಕೆ ಒಪ್ಪಂದ. ಅರ್ಹ ನಾಗರಿಕರು ಮತದಾರರ ಪಟ್ಟಿಯಲ್ಲಿ ಹೆಸರು ನೋಂದಾಯಿಸಲು ಸ್ವೀಪ್ ಸಮಿತಿಯಿಂದ ಜನಜಾಗೃತಿ. ಖೇಲೋ ಇಂಡಿಯಾ ಧಾರವಾಡದಲ್ಲಿ ಇಂದು ಮತ್ತು ನಾಳೆ ಮಲ್ಲಕಂಬ ಕ್ರೀಡೋತ್ಸವ. ಈಗ ವಾರ್ತೆಗಳ ವಿವರ. ಕೇಂದ್ರ ಪುರಸ್ಕೃತ ಅಮೃತ ಭಾರತ ರೈಲು ನಿಲ್ದಾಣ ಯೋಜನೆಯಡಿ ಧಾರವಾಡ ಜಿಲ್ಲೆಯ ಅಳ್ನಾವರ, ಬಾಗಲಕೋಟೆ ಜಿಲ್ಲೆಯ ಬದಾಮಿ, ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ಹಾಗೂ ಕೊಪ್ಪಳದಲ್ಲಿ ನವೀಕರಣಗೊಂಡು ಮೇಲ್ದರ್ಜೆಗೇರಿಸಲಾದ ರಾಜ್ಯದ 4 ರೈಲು ನಿಲ್ದಾಣಗಳನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ವರ್ಚುವಲ್ ವೇದಿಕೆಯಲ್ಲಿ ಇಂದು ಮಧ್ಯಾಹ್ನ 3:30 ಲೋಕಾರ್ಪಣೆಗೊಳಿಸಲಿದ್ದಾರೆ. ಅಳ್ನಾವರ ರೈಲು ನಿಲ್ದಾಣವನ್ನು 17,20,00,000 ರೂಪಾಯಿ ವೆಚ್ಚದಲ್ಲಿ, ಕೊಪ್ಪಳದ ರೈಲು ನಿಲ್ದಾಣವನ್ನು 21,01,00,000 ರೂಪಾಯಿ ವೆಚ್ಚದಲ್ಲಿ, ಬಾಗಲಕೋಟೆ ಜಿಲ್ಲೆಯ ಬದಾಮಿ ರೈಲು ನಿಲ್ದಾಣವನ್ನು 15,01,00,000 ರೂಪಾಯಿ ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆ ಬಂಟ್ವಾಳದ ರೈಲು ನಿಲ್ದಾಣವನ್ನು 26,18,00,000 ರೂಪಾಯಿ ವೆಚ್ಚದಲ್ಲಿ ಮೇಲ್ದರ್ಜೆಗೇರಿಸಲಾಗಿದೆ. ವಿಶ್ವದ ಪ್ರಮುಖ ಜವಳಿ ಸಮಾವೇಶ ಭಾರತ್ ಟೆಕ್ಸ್ 2026ನಲ್ಲಿ ಕರ್ನಾಟಕ ಉತ್ತಮ ಸಾಧನೆ ಮಾಡಿದ್ದು, ವಿವಿಧ ಸಂಸ್ಥೆಗಳೊಂದಿಗೆ 2,821 ಕೋಟಿ ರೂಪಾಯಿ ಮೌಲ್ಯದ 12 ಹೂಡಿಕೆ ಒಪ್ಪಂದಗಳಿಗೆ ಸಹಿ ಹಾಕಿದೆ. ಹೊಸದಿಲ್ಲಿಯ ಭಾರತ ಮಂಟಪದಲ್ಲಿ ಆಯೋಜಿಸಲಾಗಿದ್ದ ಕಾರ್ಯಕ್ರಮದಲ್ಲಿ ವಾಣಿಜ್ಯ ಮತ್ತು ಕೈಗಾರಿಕಾ ಇಲಾಖೆಯ ಕಾರ್ಯದರ್ಶಿ ರೋಹಿಣಿ ಸಿಂಧೂರಿ ಮಹತ್ವದ ಒಪ್ಪಂದಗಳಿಗೆ ಸಹಿ ಮಾಡಿದರು. ಈ ಹೂಡಿಕೆಯಿಂದ ರಾಜ್ಯದಲ್ಲಿ 11,020 ಹೆಚ್ಚು ಉದ್ಯೋಗಾವಕಾಶಗಳು ಸೃಷ್ಟಿಯಾಗಲಿವೆ ಎಂದು ಅವರು ತಿಳಿಸಿದರು. ಕಲಬುರಗಿಯಲ್ಲಿ 1,000 ಎಕರೆ ವಿಸ್ತೀರ್ಣದ ಪಿಎಂ ಮಿತ್ರ ಮೆಗಾ ಟೆಕ್ಸ್ಟೈಲ್ಸ್ ಪಾರ್ಕ್, ದೊಡ್ಡಬಳ್ಳಾಪುರ, ಶಿಗ್ಗಾವಿ ಹಾಗೂ ದಾವಣಗೆರೆಯ ಜವಳಿ ಪಾರ್ಕ್ಗಳು ಕರ್ನಾಟಕವನ್ನು ದೇಶದ ಪ್ರಮುಖ ಜವಳಿ ಉತ್ಪಾದನಾ ಕೇಂದ್ರವನ್ನಾಗಿ ರೂಪಿಸಲಿವೆ ಎಂದು ಅವರು ವಿಶ್ವಾಸ ವ್ಯಕ್ತಪಡಿಸಿದರು. ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋ ಬೆಂಗಳೂರಿನ ಪ್ರಧಾನ ಕಚೇರಿಗೆ ಕೇಂದ್ರ ನವ ಹಾಗೂ ನವೀಕರಿಸಬಹುದಾದ ಇಂಧನಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಭೇಟಿ ನೀಡಿ ಹಿರಿಯ ವಿಜ್ಞಾನಿಗಳೊಂದಿಗೆ ಸಮಾಲೋಚಿಸಿದರು. ಸಾಮಾಜಿಕ ಮಾಧ್ಯಮ ಫೇಸ್ಬುಕ್ನಲ್ಲಿ ಈ ವಿಷಯ ತಿಳಿಸಿರುವ ಸಚಿವರು, ಪ್ರಧಾನಮಂತ್ರಿಯವರ ದೂರದೃಷ್ಟಿ ನಾಯಕತ್ವದಲ್ಲಿ ನವಭಾರತದ ಚೈತನ್ಯವನ್ನು ಪ್ರತಿಬಿಂಬಿಸುವಂತೆ ಇಸ್ರೋ ನಾವೀನ್ಯತೆ, ನಿಖರತೆ ಮತ್ತು ಆತ್ಮನಿರ್ಭರತೆಯತ್ತ ತನ್ನ ಅಚಲ ಬದ್ಧತೆಯನ್ನು ಪ್ರದರ್ಶಿಸುತ್ತಿದೆ ಎಂದು ಸಂತಸ ವ್ಯಕ್ತಪಡಿಸಿದ್ದಾರೆ. ಧಾರವಾಡ ಬಳಿಯ ಸತ್ತೂರಿನ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ದಂತವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆಯಲ್ಲಿ ಕಳೆದ 25 ವರ್ಷಗಳಲ್ಲಿ ಸೀಳು ತುಟಿ ಹಾಗೂ ಸೀಳು ಅಂಗುಳಿನ 10,000 ಮಕ್ಕಳಿಗೆ ಶಸ್ತ್ರಚಿಕಿತ್ಸೆಗಳನ್ನು ಯಶಸ್ವಿಯಾಗಿ ನೆರವೇರಿಸಲಾಗಿದೆ. ಸ್ಮೈಲ್ ಟ್ರೈನ್ ಯೋಜನೆಯನ್ನು 2001ರಿಂದ ಜಾರಿಗೆ ತರಲಾಗಿದ್ದು, ಉಚಿತ ಶಸ್ತ್ರಚಿಕಿತ್ಸೆ, ಆರೈಕೆ, ಆಹಾರ ಮತ್ತು ಔಷಧಿಗಳೊಂದಿಗೆ ಮಕ್ಕಳನ್ನು ಸಲುಹಲಾಗಿದೆ. ಸೀಳು ತುಟಿ ಹಾಗೂ ಅಂಗುಳ ಹೊಂದಿರುವ ಮಕ್ಕಳಲ್ಲಿ ಮಾತು, ಆಲಿಕೆ ಮತ್ತು ಆಹಾರ ಸಮಸ್ಯೆಗಳನ್ನು ಪರಿಹರಿಸಲು ವಿಶೇಷ ಆದ್ಯತೆ ನೀಡಲಾಗಿದೆ. ಬಾಯಿ ಮತ್ತು ಮ್ಯಾಕ್ಸಿಲೋಫೇಷಿಯಲ್ ಶಸ್ತ್ರಚಿಕಿತ್ಸಾ ವಿಭಾಗದ ಪ್ರಾಧ್ಯಾಪಕ ಹಾಗೂ ಮುಖ್ಯಸ್ಥ ಡಾ ವೆಂಕಟೇಶ್ ಆನೆಹೊಸೂರ್ ಪ್ರದೇಶ ಸಮಾಚಾರಕ್ಕಾಗಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ.
1: ಸೀಳು ತುಟಿ ಹಾಗೂ ಅಂಗಳದ ನ್ಯೂನತೆಯಿಂದ ಮಗು ಹುಟ್ಟಿದಾಗ ಪಾಲಕರಿಗೆ ಹಾಗೂ ಸಂಬಂಧಪಟ್ಟವರಿಗೆ ಆಗುವ ಆಘಾತ ಅಷ್ಟಿಷ್ಟಲ್ಲ. ಇವರಿಗೆ ಏನು ಮಾಡಬೇಕೆಂಬುದು ದಿಕ್ಕೆ ತೋಚುವುದಿಲ್ಲ. ಆದರೆ ಈಗ ಇಂಥ ಮಕ್ಕಳಿಗೆ ವರದಾನವಾಗಿ ಧಾರವಾಡದ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ದಂತ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಹಾಗೂ ಅಮೆರಿಕದ ವಿಶ್ವವ್ಯಾಪಿ ಸ್ಮೈಲ್ ಟ್ರೈನ್ ಸಂಸ್ಥೆ ಇವರ ಜಂಟಿ ಆಶ್ರಯದಲ್ಲಿ ಉಚಿತ ಶಸ್ತ್ರಚಿಕಿತ್ಸಾ ಕಾರ್ಯಕ್ರಮವನ್ನು ಕಳೆದ 25 ವರ್ಷದಿಂದ ನಡೆಸಲಾಗುತ್ತಿದೆ.
2: ಆಗಿದೆ.
1: ವರ್ಷವಿಡೀ ನಡೆಯುವ ಈ ಕಾರ್ಯಕ್ರಮದಲ್ಲಿ ನುರಿತ ಬಾಯಿ ಮತ್ತು ಮುಖದ ಶಸ್ತ್ರಚಿಕಿತ್ಸಕರು, ಪ್ಲಾಸ್ಟಿಕ್ ಸರ್ಜನರು, ಅಳವಳಿಕೆ ತಜ್ಞರು ಮುಂತಾದವರು, ನುರಿತ ಡಾಕ್ಟರ್ಗಳು ಭಾಗವಹಿಸುತ್ತಿದ್ದಾರೆ. ಸಂಪೂರ್ಣ ಉಚಿತವಾದ ಈ ಕಾರ್ಯಕ್ರಮದಲ್ಲಿ ಲಾಭವನ್ನು ಸೀಳು ತುಟಿ ಹಾಗೂ ಅಂಗಳದ ಎಲ್ಲ ಮಕ್ಕಳು ಪಡೆಯಬಹುದಾಗಿದೆ. ಈಗಾಗಲೇ ನಾವು 10,000 ಹೆಚ್ಚು ತರದ ಮಕ್ಕಳಿಗೆ ಯಶಸ್ವಿಯಾಗಿ ಹಾಗೂ ಉಚಿತವಾಗಿ ಶಸ್ತ್ರಚಿಕಿತ್ಸಾವನ್ನು ಮಾಡಲಾಗಿದೆ.
0: ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
3: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
4: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
5: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
4: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಪ್ರತಿಯೊಬ್ಬ ಅರ್ಹ ನಾಗರಿಕರು ಮತದಾರರ ಪಟ್ಟಿಯಲ್ಲಿ ಹೆಸರು ನೋಂದಾಯಿಸಿಕೊಂಡು ಕಡ್ಡಾಯವಾಗಿ ಮತದಾನ ಮಾಡುವಂತೆ ಜಾಗೃತಿ ಮೂಡಿಸಲು ವಿಶೇಷ ಮತದಾರರ ಜಾಗೃತಿ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ ಎಂದು ರಾಜ್ಯ ಸ್ವೀಪ್ ನೋಡಲ್ ಅಧಿಕಾರಿ PS ವಸ್ತ್ರದ್ ತಿಳಿಸಿದ್ದಾರೆ. ಮಂಡ್ಯದ ಜಿಲ್ಲಾ ಪಂಚಾಯಿತಿಯ ಕಾವೇರಿ ಸಭಾಂಗಣದಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಹಾಗೂ ಸ್ವೀಪ್ ಚಟುವಟಿಕೆ ಪ್ರಗತಿ ಪರಿಶೀಲಿಸಿ ಅವರು ಮಾತನಾಡಿದರು. ಕೇಂದ್ರ ಚುನಾವಣಾ ಆಯೋಗದ ನಿರ್ದೇಶನದಂತೆ ರಾಜ್ಯ ಚುನಾವಣಾ ಆಯೋಗದ ಮಾರ್ಗದರ್ಶನದಲ್ಲಿ ಧಾರವಾಡ ಜಿಲ್ಲೆಯ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಹಾಗೂ ಸ್ವೀಪ್ ಚಟುವಟಿಕೆ ಭರದಿಂದ ಸಾಗಿದೆ. ಆಕಾಶವಾಣಿ ಧಾರವಾಡ ಕೇಂದ್ರ ಇಂದು ರಾತ್ರಿ 8:45 ಆಯೋಜಿಸಿರುವ ನೇರ ಫೋನ್ಇನ್ ಕಾರ್ಯಕ್ರಮದಲ್ಲಿ ಧಾರವಾಡ ಜಿಲ್ಲಾಧಿಕಾರಿ ಹಾಗೂ ಜಿಲ್ಲಾ ಚುನಾವಣಾಧಿಕಾರಿ ಆರ್ ಸ್ನೇಹಲ್ ಪಾಲ್ಗೊಂಡು SIR ಕುರಿತ ಕೇಳುಗರ ಪ್ರಶ್ನೆ ಹಾಗೂ ಸಂದೇಹಗಳಿಗೆ ನೇರವಾಗಿ ಉತ್ತರಿಸಲಿದ್ದಾರೆ. ದಾವಣಗೆರೆ ಜಿಲ್ಲೆಯಲ್ಲಿ ಸ್ಥಳಾಂತರ, ಶಾಶ್ವತ ವಲಸೆ, ಮರಣ ಹಾಗೂ ದ್ವಿಪ್ರತಿ ಸೇರಿದಂತೆ ವಿವಿಧ ಕಾರಣಗಳಿಗಾಗಿ 13,387 ಮತದಾರರನ್ನು ಪಟ್ಟಿಯಿಂದ ತೆಗೆದುಹಾಕಲಾಗುತ್ತಿದೆ ಎಂದು ಜಿಲ್ಲಾಧಿಕಾರಿ GM ಗಂಗಾಧರ ಸ್ವಾಮಿ ತಿಳಿಸಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಆಶಯದಂತೆ ಖೇಲೋ ಇಂಡಿಯಾ ಫಿಟ್ ಇಂಡಿಯಾ ಉಪಕ್ರಮದಡಿ ಕೇಂದ್ರ ಯುವಜನ ವ್ಯವಹಾರ ಹಾಗೂ ಕ್ರೀಡಾ ಸಚಿವಾಲಯ ಗ್ರಾಮೀಣ ಸೊಗಡಿನ ದೇಸಿ ಕ್ರೀಡೆ ಮಲ್ಲಕಂಬವನ್ನು ಪುನರುಜ್ಜೀವಿತಗೊಳಿಸಿ ಪ್ರೋತ್ಸಾಹಿಸುತ್ತಿದೆ. ಧಾರವಾಡದ ನೂತನ ಈಜುಗೋಳ ಹಾಗೂ ಕ್ರೀಡಾ ಸಂಕೀರ್ಣದಲ್ಲಿ ಇಂದು ಮತ್ತು ನಾಳೆ ರಾಜ್ಯಮಟ್ಟದ 3ನೇ ಆವೃತ್ತಿಯ ಮಲ್ಲಕಂಬ ಸ್ಪರ್ಧೆಗಳು ಆಯೋಜಿತವಾಗಿವೆ. ವಿವಿಧ ವಿಭಾಗಗಳಲ್ಲಿ ಒಟ್ಟು 275 ಮಲ್ಲಕಂಬ ಪಟುಗಳು ಪಾಲ್ಗೊಳ್ಳಲಿದ್ದು 4 ಅಖಾಡಗಳು ಸಿದ್ದಗೊಂಡಿವೆ ಎಂದು ಯುವಜನ ಸೇವೆ ಮತ್ತು ಕ್ರೀಡಾ ಇಲಾಖೆ ಸಹಾಯಕ ನಿರ್ದೇಶಕ ಸದಾನಂದ ಅಮರಾಪುರ ತಿಳಿಸಿದ್ದಾರೆ.
6: 2026-27 ಸಾಲಿನ ರಾಜ್ಯ ಮಟ್ಟದ ಮಲ್ಲಕಂಬ ಸ್ಪರ್ಧೆಯನ್ನ ಸ್ವಿಮ್ಮಿಂಗ್ ಪೂಲ್ ಕಾಂಪ್ಲೆಕ್ಸ್ ನಲ್ಲಿ ಆಯೋಜನೆ ಮಾಡಿರಲಾಗಿರುತ್ತದೆ. ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಸುಮಾರು 300 ಕ್ರೀಡಾಪಟುಗಳು ಆಗಮಿಸ್ತಾ ಇದ್ದಾರೆ. ಅದರಲ್ಲಿ 2 ಮಲ್ಲಕಂಬ ಹಾಗೂ 2 ರೋಪ್ ಗಳಿಗೆ ಸ್ಟೇಜಿನ ವ್ಯವಸ್ಥೆಯನ್ನು ಮಾಡಲಾಗಿರುತ್ತದೆ. 275 ಏನು ಕ್ರೀಡಾಪಟುಗಳು ಇದ್ದಾರೆ ಅವರಿಗೆ ಸ್ಕೌಟ್ಸ್ ಅಂಡ್ ಗೈಡ್ ನಲ್ಲಿ ವ್ಯವಸ್ಥೆ ಮಾಡಲಿ ಆಗಿದೆ ಇರ್ಕೊಳ್ಳಕ್ಕೆ. ಜ್ಯೂರೀಸ್ ಏನ್ ಕೋಚಸ್ ಇದಾರೆ ಅವರಿಗೆ ಡಯಟ್ ನಲ್ಲಿ ವ್ಯವಸ್ಥೆ ಮಾಡಲಾಗಿದೆ. ದಯವಿಟ್ಟು ಎಲ್ಲರೂ ಒಂದೇನು ಪ್ರಾಚೀನ ಮಲ್ಲಕಂಬ ಕ್ರೀಡೆ ಏನಿದೆ ಅದಕ್ಕೆ ಎಲ್ಲರೂ ಉತ್ತೇಜನ ನೀಡಬೇಕಂತೇಳಿ ತಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದೀನಿ. ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ನಮ್ಮ ಕ್ರೀಡಾಪಟುಗಳಿಗೆ ಮೋಟಿವೇಟ್ ಮಾಡಬೇಕಂತೇಳಿ ಕ್ರೀಡಾ ಇಲಾಖೆಯಿಂದ ನಾನು ತಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದೀನಿ. ಡೆಮೋ ಕೊಡ್ತಾ ಇದ್ದೀವಿ, ಡೆಮೋಕ್ಕೆ 1,000,000 ಅವರಿಗೆ ಕ್ಯಾಶ್ ಅವಾರ್ಡ್ ಕೊಡ್ತಾ ಇದ್ದೀವಿ. ಗ್ರೂಪ್ ಇವೆಂಟ್ ಅಲ್ಲಿ ಕೂಡ ನಾವು ಕ್ಯಾಶ್ ಅವಾರ್ಡ್ ಕೊಡ್ತಾ ಇದ್ದೀವಿ, ವೈಯಕ್ತಿಕರಲ್ಲಿ ಕೂಡ ಕ್ಯಾಶ್ ಅವಾರ್ಡ್ ಇದೆ.
0: ಈಗ ಸಂಕ್ಷಿಪ್ತ ಸುದ್ದಿಗಳು. ರಾಷ್ಟೀಯ ಕೃಷಿ ಹಾಗೂ ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ ನಬಾರ್ಡ್ 45ನೇ ಸಂಸ್ಥಾಪನಾ ದಿನಾಚರಣೆ ಅಂಗವಾಗಿ ಬೆಂಗಳೂರಿನ ನಬಾರ್ಡ್ ಪ್ರಾದೇಶಿಕ ಕಚೇರಿ ಸಭಾಂಗಣದಲ್ಲಿ ಇಂದು ಬೆಳಗ್ಗೆ 11:00 ವಿಶೇಷ ಕಾರ್ಯಕ್ರಮ ನಡೆಯಲಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕು ವಿಶ್ವನಾಥಪುರ ಗ್ರಾಮದಲ್ಲಿ ವಿಬಿ ಜಿರಾಮ್ಜಿ ಯೋಜನೆ ಅಡಿ ನಿರ್ಮಿಸಲಾದ ಅಮೃತ ಸರೋವರ ಕೆರೆಯನ್ನು ಜಿಲ್ಲಾ ಪಂಚಾಯಿತಿ ಸಿಇಒ ಡಾ ವಾಸಂತಿ ವೀಕ್ಷಿಸಿದರು. ರಾಜ್ಯ ಸರ್ಕಾರ ಆಪರೇಷನ್ ರೈಸ್ ಹಾಗೂ ಬೇಡ ಬ್ರೋ ಎಂಬ ಮಾದಕ ವಸ್ತು ಸೇವನೆ ಹಾಗೂ ಸಾಗಣೆ ವಿರುದ್ದದ ವಿಶೇಷ ಜನಜಾಗೃತಿ ಆಂದೋಲನ ಆರಂಭಿಸಿದೆ ಎಂದು ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಕೋಲಾರ ಜಿಲ್ಲೆಯ ಕನಿಕಾ ಸಿಕ್ರಿವಾಲ್, ಯಾದಗಿರಿ ಜಿಲ್ಲೆಯ ಪೃಥ್ವಿಕ್ ಶಂಕರ್ ಹಾಗೂ ಚಾಮರಾಜನಗರದ ಎಂ ಮುತ್ತುರಾಜ್ ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಧಾರವಾಡ, ಬಾಗಲಕೋಟೆ ಸೇರಿದಂತೆ ನಾಲ್ಕು ಜಿಲ್ಲೆಗಳ ಅಮೃತ ಭಾರತ ರೈಲು ನಿಲ್ದಾಣಗಳು ಇಂದು ಪ್ರಧಾನಮಂತ್ರಿಯವರಿಂದ ಲೋಕಾರ್ಪಣೆ. ಭಾರತ್ ಟೆಕ್ಸ್ 2026 ರಾಜ್ಯದಿಂದ 2,800 ಕೋಟಿ ಮೌಲ್ಯದ 12 ಹೂಡಿಕೆ ಒಪ್ಪಂದ. ಅರ್ಹ ನಾಗರಿಕರು ಮತದಾರರ ಪಟ್ಟಿಯಲ್ಲಿ ಹೆಸರು ನೋಂದಾಯಿಸಲು ಸ್ವೀಪ್ ಸಮಿತಿಯಿಂದ ಜನಜಾಗೃತಿ. ಖೇಲೋ ಇಂಡಿಯಾ ಧಾರವಾಡದಲ್ಲಿ ಇಂದು ಮತ್ತು ನಾಳೆ ಮಲ್ಲಕಂಬ ಕ್ರೀಡೋತ್ಸವ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
2: ಸಮಯ 7:16. ಮುಂದಿನ ಕಾರ್ಯಕ್ರಮ. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಭದ್ರಾವತಿ ಘಟಕದ ಅಧ್ಯಕ್ಷರಾದ ಗಂಗಾನಾಯಕ್ ಗುಂದಿ ಅವರೊಡನೆ ಸಂದರ್ಶನ. ಸಂದರ್ಶಕರು ಶಿವಕುಮಾರ್, ಎಂಕೆ.
7: ಆಕಾಶವಾಣಿ ಭದ್ರಾವತಿ. ಇಂದಿನ ಈ ಕಾರ್ಯಕ್ರಮದಲ್ಲಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಭದ್ರಾವತಿ ಘಟಕದ ಅಧ್ಯಕ್ಷರಾದ ಶ್ರೀಯುತ ಗಂಗಾನಾಯಕ್ ಗೋಂದಿ ಅವರೊಂದಿಗೆ ಸಂದರ್ಶನ. ಇವರನ್ನ ಸಂದರ್ಶಿಸುತ್ತಾರೆ ಎಂಕೆ ಶಿವಕುಮಾರ್.
8: ಪತ್ನಿಯ ಕೇಳಿದ್ರೆ, ಇವತ್ತು ಅಧ್ಯಕ್ಷರು ಕರ್ನಾಟಕ ಕಾರ್ಯನಿರತ ಪತ್ರಕರ್ತ ಸಂಘದ ಭದ್ರಾವತಿ ಘಟಕದ ಗಂಗಾನಾಯಕ್ ಗೋಂದಿ ಅವರಿದ್ದಾರೆ. ಗಂಗಾನಾಯಕ್ ಅವರೇ, ಈ ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯ ಸ್ವಾಗತ.
9: ನಮಸ್ಕಾರ ಸರ್.
8: ನಾನು ಈಗಾಗಲೇ ಹೇಳಿದೆ, ತಾವು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರು ಭದ್ರಾವತಿಗೆ ಸಂಬಂಧಪಟ್ಟಂತೆ ಅಂತ. ಈ ಹಿನ್ನೆಲೆಯಲ್ಲಿ ನಾವು ಮಾತುಕತೆ ಶುರು ಮಾಡೋದಾದ್ರೆ, ನೀವು ಈ ಪತ್ರಿಕಾ ರಂಗಕ್ಕೆ ಬಂದಿದ್ದು ಅನಿವಾರ್ಯನಾ ಅಥವಾ ಆಕಸ್ಮಿಕನೇ? ಹೇಗೆ?
9: ಇದು ಆಕಸ್ಮಿಕ. ಹೇಗಂದ್ರೆ, ನಾವು ಗ್ರಾಮೀಣ ಪ್ರದೇಶದಿಂದ ಬಂದಂತಹವರು, ಅಲ್ಲಿ ಅದರದೇ ಆದಂತಹ ಮೂಲಭೂತ ಸಮಸ್ಯೆಗಳು ಇವೆಲ್ಲವೂ ಸಹ ಈ ದೇಶದ ಎಲ್ಲ ಹಳ್ಳಿಗಳಲ್ಲೂ ಇದೆ. ಅಂಥದ್ದೇ ಪರಿಸ್ಥಿತಿ ನಾವು ನಮ್ಮ ಹಳ್ಳಿಯಲ್ಲೂ ಇತ್ತು. ನಾವು ವಿದ್ಯಾಭ್ಯಾಸ ಮಾಡುವಂಥ ಸಂದರ್ಭಗಳಲ್ಲಿ ಹೆಚ್ಚು ಕಡಿಮೆ ನಾವು ಹಳ್ಳಿಗಳಿಂದ ದೂರದ ಊರುಗಳಿಗೆ, ಪ್ರದೇಶಗಳಿಗೆ ಹೋಗುವಂಥ ಸಂದರ್ಭಗಳು. ಇಂಥ ಕಷ್ಟದ ನಡುವೆ ಸಹ ನಾವು ಪದವಿಯನ್ನು ಮುಗಿಸಿದ್ವಿ. ಪದವಿ ಮುಗಿಸಿದ ನಂತರ ನಮಗೆ ಕನಿಷ್ಠ ನಮ್ಮ ಜೀವನ ಮಾಡಲಿಕ್ಕೋಸ್ಕರ, ಅಂದರೆ ಜೀವನ ಅಂದರೆ ನಮಗೆ ಮನೇಲಿ ಸೌಕರ್ಯಗಳಿತ್ತು, ಊಟ ಬಟ್ಟೆಗೇನು ಕೊರತೆ ಇರಲಿಲ್ಲ, ನಮಗೆ ಅಟ್ಲೀಸ್ಟು ಬಸ್ಸಿಗೆ ಹೋಗೋ ಬರೋ ಖರ್ಚಿಗೂ ನಮಗೆ ಕಾಸಿರಲಿಲ್ಲ. ನಾವು ಡಿಗ್ರಿ ಮುಗಿಸಿದಂತಹ ಸಂದರ್ಭದಲ್ಲಿ ಭದ್ರಾವತಿಯಲ್ಲಿ ಒಂದು ಪತ್ರಿಕೆ ಭುವನವಾರ್ತೆ ಅಂತ, ಆ ಪತ್ರಿಕೆಯಲ್ಲಿ ಕಾಲ್ ಮಾಡಿದರು, ಇಲ್ಲಿ ಕೆಲಸಗಾರರು ಬೇಕು ಅಂತೇಳಿ. ನಾನು ಪದವಿ ಮುಗಿಸ್ಕೊಂಡಿದ್ದೆ ಅವಾಗ. ಅವಾಗ ಅಲ್ಲಿ ವಿಜೇಂದ್ರ ಅಂತ ಹೇಳಿ ಅವರು ಆ ಪತ್ರಿಕೆ ಸಂಪಾದಕರು. ನಾನು ಅಲ್ಲಿ ಕೇಳಿದಾಗ ಅವರು ನಮಗೊಂದು ಕೆಲಸ ಕೊಟ್ಟರು. ಬಹುಶಃ ನಮ್ಮದು 350 ರೂಪಾಯಿ ವೇತನ ಕೊಟ್ಟಿದ್ರು ನಮಗೆ. ನಮಗೆ ಅಷ್ಟು ಸಾಕಿತ್ತು. ಯಾಕೆ ಅಂತ ಅಂದರೆ, ಕನಿಷ್ಠ ನಮ್ಮೂರಿಗೆ ಒಂದು 10 ರೂಪಾಯಿ ಬಸ್ ಚಾರ್ಜ್ ಆಗ್ತಾ ಇತ್ತು ಅಪ್ ಆ್ಯಂಡ್ ಡೌನು. ಆ ಬಸ್ ಚಾರ್ಜಿಗೆ ಆದರೂ ನಮಗೆ ಆಗತ್ತೆ ಅನ್ನೋ ಕಾರಣಕ್ಕೆ 1995-96 ಭುವನವಾರ್ತೆಯಲ್ಲಿ ನಾನು ವರದಿಗಾರನಾಗಿ ಅಲ್ಲಿಂದ ನನ್ನ ವೃತ್ತಿ ಜೀವನವನ್ನು ಪ್ರಾರಂಭ ಮಾಡಿತ್ತು.
8: ಅಲ್ಲಿಂದ ಇದು ಎಷ್ಟು ವರ್ಷದ ಹಿಂದಿನ ಘಟನೆ? 300 ಚಿಲ್ಲರೆ ಸಂಬಳ ತಗೊಂಡಿದ್ದು
9: ಇದು 95-96 ಸರ್, 30 ವರ್ಷದ ಹಿಂದೆ. ಅದು ಗೌರವಧನ ಅಂತ ಕೊಡ್ತಾ ಇದ್ರು ಪಾಪ ಅವರು. ಅದೇನು ಇದು ಸಂಬಳ ಅಂತ ಏನು ಕೊಡ್ತಾ ಇರಲಿಲ್ಲ. ನಮಗೆ ಅಷ್ಟು ಸಾಕಿತ್ತು ಅವತ್ತು. ಯಾಕೆ ಅಂತ ಅಂದ್ರೆ, ಬಸ್ ಚಾರ್ಜಿಗೆ ಬೇಕಿತ್ತು, ಮನೆಗೆ ಹೋದ್ರೆ ಊಟಕ್ಕೆ ಅದಕ್ಕೇನು ತೊಂದರೆ ಇರ್ತಿರ್ಲಿಲ್ಲ. ಮೂಲಭೂತವಾಗಿ ಅಷ್ಟು ಸಮಸ್ಯೆ ನಮ್ಗೆ ಕಮ್ಮಿ ಆಗಿತ್ತು ಅದು. ಆನಂತರ ಅಲ್ಲಿಂದ ನಮ್ಮ ವೃತ್ತಿ ಜೀವನ ಪ್ರಾರಂಭ ಮಾಡಿದ್ದು. ಆಮೇಲೆ ಜನವಾರ್ತೆ ಅಂತ ಹೇಳಿ ಶಿವಮೊಗ್ಗದ ಜಿಲ್ಲಾ ಮಟ್ಟದ ಪತ್ರಿಕೆಗೆ ವರದಿಗಾರನಾದೆ. ಅಲ್ಲಿಂದ ಉದಯವಾಣಿಗೆ ಸುಮಾರು 18 ವರ್ಷಗಳ ಕಾಲ ಉದಯವಾಣಿ ವರದಿಗಾರನಾಗಿ ಭದ್ರಾವತಿಯಲ್ಲಿ ಕೆಲಸ ಮಾಡಿದೆ. ಆನಂತರ 2014 ನಾನೇ ಒಂದು ಸ್ವಂತ ಪತ್ರಿಕೆ, ಮೂಕನಾಯಕ ಅಂತ ಹೇಳಿ ಒಂದು ಪತ್ರಿಕೆಯನ್ನು, ಪಾಕ್ಷಿಕ ಪತ್ರಿಕೆಯನ್ನು ಪ್ರಾರಂಭ ಮಾಡೋದ್ರ ಮೂಲಕ ಇದುವರೆಗೂ ಸಹ ಅದರ ಸಂಪಾದಕನಾಗಿ ಕೆಲಸ ಮಾಡ್ತಾ ಇದ್ದೀನಿ.
8: ಈಗ ಸಂಪಾದಕರಾಗಿದ್ದವರು ಒಂದೇ ಸಾರಿಗೆ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘಕ್ಕೆ ಅಧ್ಯಕ್ಷರಾಗಿಬಿಟ್ರಿ. ಈಗ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಪತ್ರಿಕಾ ದಿನಾಚರಣೆ ಇದೆ. ಈ ಒಂದು ಸುಸಂದರ್ಭದಲ್ಲಿ ಒಬ್ಬ ಅಧ್ಯಕ್ಷರಾಗಿ ಏನು ಸಮಾಜಮುಖಿ ಕಾರ್ಯಕ್ರಮ ಹಾಕೊಂಡಿದ್ದೀರಿ?
9: ಈಗ ನಾವು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಒಂದು ಸೀಮಿತವಾದಂತಹ ಚೌಕಟ್ಟಲ್ಲಿ ತುಂಬಾ ವರ್ಷಗಳಿಂದ ಕೆಲಸ ಮಾಡ್ಕೊಂಡ್ಬಂದಿದೆ. ಆ ಸಂಘದ ಅಡಿಯಲ್ಲಿ ಅನೇಕ ಪತ್ರಕರ್ತರಿದ್ದಾರೆ. ಅನೇಕ ಪತ್ರಕರ್ತರು ಸುದ್ದಿ ಮಾಡೋದು

0: ಅಂದರೆ ತಾಲೂಕು ಮಟ್ಟದ ಮತ್ತು ಜಿಲ್ಲಾ ಮಟ್ಟದಲ್ಲಿ ಕೆಲಸ ಮಾಡ್ತಕ್ಕಂಥ ಅನೇಕ ಪತ್ರಕರ್ತರು ಅವರು ಬಹುತೇಕವಾಗಿ ವೃತ್ತಿಯ ಜೊತೆಗೆ ಪ್ರವೃತ್ತಿ ಮಾಡ್ಕೊಂಡಿರ್ತಾರೆ. ವೃತ್ತಿ ಅವ್ರ ಜೀವನ ಭದ್ರತೆಗೆ ಏನಾದರೂ ಮಾಡಿಕೊಂಡ್ರೆ ಪತ್ರಕರ್ತರ ಕೆಲಸವನ್ನು ಪ್ರವೃತ್ತಿಯಾಗಿ ಮಾಡ್ಕೊಂಡಿರ್ತಾರೆ. ಯಾಕೆಂದರೆ ನಮ್ಮಲ್ಲಿ ನಡೀತಕ್ಕಂತಹ ಬಹುತೇಕ ಪತ್ರಿಕೆಗಳೇನಿದಾವೋ ಅವು ತುಂಬ ಕಷ್ಟದ ಕಾಲದಲ್ಲೇ ನಡೀತಾ ಇರ್ತವೆ. ಅಂದರೆ ಅದಕ್ಕೆ ನಿರ್ದಿಷ್ಟವಾದಂತಹ ಏನು ರೆವಿನ್ಯೂ ಇರೋದಿಲ್ಲ. ಅದು ಯಾರು ಪತ್ರಿಕೆ ನಡೆಸ್ತಾ ಇರ್ತಾರೋ ಸಂಪಾದಕ ಅವನು ತುಂಬ ಕಷ್ಟದಿಂದನೇ ಆ ಪತ್ರಿಕೆಗಳನ್ನು ನಡೆಸ್ತಾ ಇರ್ತಾನೆ. ಅಂಥ ಸಂದರ್ಭಗಳಲ್ಲಿ ತಾಲೂಕಿನ ವರದಿಗಾರರಿಗೆ ಅಥವಾ ಜಿಲ್ಲೆಯ ವರದಿಗಾರರಿಗೆ ಸಂಬಳ ಕೊಟ್ಟು ಪತ್ರಿಕೆ ನಡೆಸ್ತಕ್ಕಂತಹ ಇದು ಆಗೋದಿಲ್ಲ ಅವರಿಗೂ. ಹಂಗಾಗಿ ಬಹುತೇಕ ಅವರು ಪಾಯಿಂಟ್ ಮಾಡ್ಕೋಬೇಕಾದ್ರೆ ಹೇಳ್ತಾರೆ, ನೀವು ಜೀವನಕ್ಕೆ ಏನಾದರೂ ಒಂದು ಬೇರೆ ಏನಾದರೂ ವೃತ್ತಿ ಇಟ್ಕೊಂಡು ಇದನ್ನು ಪ್ರವೃತ್ತಿಯಾಗಿ ಮಾಡಿ ಅಂತ. ಹಾಗಾಗಿ ಬಹುತೇಕವಾಗಿ ಜಿಲ್ಲಾ ಮತ್ತು ತಾಲೂಕು ಮಟ್ಟದಲ್ಲಿ ಇರ್ತಕ್ಕಂತಹ ವರದಿಗಾರರು ಬಹುತೇಕವಾಗಿ ಈ ಥರದ್ದೊಂದು ವ್ಯವಸ್ಥೆಯಲ್ಲೇ ಬಂದಿರ್ತಾರೆ. ಅವ್ರು ಎಲ್ಲಿಗೆ ಬಂದಿರ್ತಾರೆ ಅಂದರೆ ಇಷ್ಟೇ, ಸಮಾಜದಲ್ಲಿ ಪತ್ರಕರ್ತರ ಇನ್ನೊಂದು ಮುಖ ಬಹುತೇಕವಾಗಿ ನಾಗರಿಕರಿಗೆ ಗೊತ್ತಿರೋದಿಲ್ಲ. ಅವ್ರೇನ್ ಮಾಡ್ತಾರೆ ಅಂತ ಅಂದ್ರೆ ಪತ್ರಕರ್ತರು ಅಂದಿದ ತಕ್ಷಣನೇ ಒಂಥರ ಎಂಪ್ಲಾಯ್ಮೆಂಟ್ ತರ ನೋಡ್ತಾರೆ. ಹಂಗಾಗಿ ನಾನು ಸಾರ್ವಜನಿಕ ಸಂಘ ಸಂಸ್ಥೆ ಮುಖಂಡರುಗಳಲ್ಲಿ ಮತ್ತೆ ನಾಗರಿಕರಲ್ಲಿ ನಮ್ದೊಂದು ಅಪೀಲ್ ಇದೆ, ನಾವ್ಯಾರೂ ಸಹ ಫುಲ್ ಟೈಮ್ ನೌಕರರಲ್ಲ.
1: ನಿಗದಿತ ಆದಾಯ
0: ಏನು ಬರೋದಿಲ್ಲ. ಯಾಕೆಂದ್ರೆ ಅಟ್ಲೀಸ್ಟ್ ಒಬ್ಬ ಪತ್ರಕರ್ತನಿಗೆ ಮಿನಿಮಮ್ ವೇಜಸ್ಸು ಸಹ ಇಲ್ಲ ಒಂದು. ಎರಡನೇದು, ಆ ಪತ್ರಿಕೆಯಲ್ಲಿ ಕೆಲಸ ಮಾಡ್ತಕ್ಕಂತಹ ವರದಿಗಾರ ಅವನಿಗೆ ಮಿನಿಮಮ್ ಒಬ್ಬ ಸಂಪಾದಕ ಅವನಿಗೆ ಬಸ್ ಚಾರ್ಜಿಗೂ ಸಹ ಕೊಡುವಷ್ಟು ಅವರಿಗೆ ಸಾಮರ್ಥ್ಯ ಇರೋದಿಲ್ಲ. ಈ ಪರಿಸ್ಥಿತಿಯಲ್ಲಿ ಪತ್ರಕರ್ತರು ಬಹುತೇಕ ತಾಲೂಕು ಘಟಕಗಳಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಕೆಲವೊಂದ್ಸರಿ ಏನ್ ಮಾಡ್ತಾರೆ ಅಂತ ಅಂದ್ರೆ ಸಂಘ ಸಂಸ್ಥೆಯವರಾಗ್ಲಿ ನಮಗೆ ಫೋನ್ ಮಾಡ್ತಾರೆ ಎಷ್ಟೋ ಸರಿ, ಸರ್ ಇಲ್ಲಿ ಕಾರ್ಯಕ್ರಮ ನಡೀತಾ ಇದೆ, ನಿಮ್ಮ ಪತ್ರಕರ್ತರನ್ನ ಕಳಿಸಿ ಅಂತಾರೆ. ಅವಾಗ ಅದ್ ಏನಾಗುತ್ತೆ ಅಂತ ಅಂದ್ರೆ ಅವರು, ನಾವು ಒಂದು ಅಪೀಲ್ ಮುಂಚೆನೆ ಮಾಡಿದೀವಿ, ನಾವು ಪತ್ರಿಕಾ ಭವನದ ಎದುರುಗಡೆನೆ ಒಂದು ಬೋರ್ಡ್ ಅನ್ನು ಹಾಕಿಸ್ಬಿಟ್ಟಿದೀವಿ, ನೀವು ಅಂತದೇನಾದ್ರೂ ಇದ್ರೆ ಮುಂದಿನ ದಿನಗಳಲ್ಲಿ ಕಾರ್ಯಕ್ರಮಗಳು ಅಥವಾ ಪ್ರೆಸ್ ಮೀಟ್ ಅಥವಾ ಪತ್ರಿಕಾಗೋಷ್ಠಿಗಳೇನಾದ್ರೂ ಇದ್ರೆ ಆಯಾ ಸಂಘ ಸಂಸ್ಥೆಗಳು ಅಥವಾ ಮನೆಯಲ್ಲಿ ಮಾಡೋದಕ್ಕಿಂತ, ಅಂದ್ರೆ ಅವರವ್ರ ಕಚೇರಿಗಳಲ್ಲಿ ಮಾಡೋದಕ್ಕಿಂತ ನೇರವಾಗಿ ನೀವು ಪತ್ರಿಕಾ ಭವನದಲ್ಲಿ ಮಾಡಿ ಅಂತ. ಯಾಕೆ ಅಂದ್ರೆ ಹೋಗ್ ಬರೋ ಒಂದಿಷ್ಟಾದ್ರೂ ಎಕ್ಸ್ಪೆನ್ಸ್ ಆದ್ರೂ ನಮಗೆ ಬರ್ಡನ್ ಕಮ್ಮಿ ಆಗುತ್ತೆ ಅಂತ ಹೇಳಿ ನಾವು ಅದನ್ನ ಅಪೀಲ್ ಮಾಡ್ಕೊಂಡಿದ್ವಿ. ಈ ಹಿನ್ನೆಲೆಯಲ್ಲಿ ಪತ್ರಕರ್ತರ ಸ್ಥಿತಿಗತಿಗಳು ಅಷ್ಟೊಂದೇನು ಸುಧಾರಣೆ ಇಲ್ಲ. ಏನು ನಾವು ಬೇರೆ ಬೇರೆ ಜನಸಾಮಾನ್ಯರ ಇಶ್ಯೂಸ್ಗಳನ್ನ ನಾವು ವರದಿ ಮಾಡ್ತೀವೋ ಆ ವರದಿಯ ಭಾಗ ನಮಗೂ ಸಹ ಆಗಿರುತ್ತೆ. ಅಂದ್ರೆ ಬದುಕು ಅಷ್ಟೊಂದು ಕಷ್ಟ ಇರುತ್ತೆ. ನಾವು ಬೇರೆಯವ್ರ ಬದುಕನ್ನ ನಾವು ವಿವರಣೆ ಮಾಡ್ತಾ ಜನಗಳಿಗೆ ತೋರಿಸ್ತಾ ಹೋದ್ರು ಒಬ್ಬ ಪತ್ರಕರ್ತನ ಜೀವನನೂ ಸಹ ಅಷ್ಟೇ ಕಠಿಣವಾಗಿರುತ್ತೆ. ಒಂದು ವ್ಯವಸ್ಥೆ ಇರುತ್ತೆ, ಕುಟುಂಬ ಇರುತ್ತೆ, ಮಕ್ಕಳು ಮರಿ ಈ ತರದ್ದೆಲ್ಲ ಇರ್ತವೆ.
1: ಈಗ ತಾವು ಹೇಳಿದ್ರಿ ಈ ಪತ್ರಕರ್ತರದು ಜೀವನ ಬಹಳ ಹೇಳ್ಕೊಳ್ಳೋ ಮಟ್ಟಕ್ಕೇನಿರೋದಿಲ್ಲ. ಈಗ ನೀವು ಕಾರ್ಯನಿರತ ಪತ್ರಕರ್ತ ಸಂಘಕ್ಕೆ ಅಧ್ಯಕ್ಷರಾಗಿದ್ದೀರಿ, ನಿಮ್ಮ ಅಧ್ಯಕ್ಷತೆಯಲ್ಲಿ ಈ ರೀತಿ ಒಂದು ಸಮಸ್ಯೆಗೆ ಯಾವ ರೀತಿ ಪರಿಹಾರ ಕಂಡುಕೊಳ್ಬೇಕಂತ ಏನಾದ್ರೂ ಯೋಜನೆ
0: ಇದೆ ಸರ್? ನಾವು ಅದಕ್ಕೇನೆ ಬಹುತೇಕ ಪತ್ರಕರ್ತರ ಕ್ಷೇಮ ನಿಧಿಯನ್ನ ಮಾಡ್ತಾ ಇದೀವಿ. ರಾಜ್ಯದಲ್ಲಿ ಆಲ್ರೆಡಿ ರಾಜ್ಯಾಧ್ಯಕ್ಷರಂತ ಶಿವಾನಂದ ತಗಡೂರು ಅವರು ಅದರ ಹಿಂದಿನ ಅಧ್ಯಕ್ಷರು ಸಹ ಆ ತರದೊಂದು ಕಾರ್ಯಯೋಜನೆ ಮಾಡಿದ್ರು. ನಾವು ಭದ್ರಾವತಿಯಲ್ಲಿ ಅದನ್ನ ಒಂದ್ ಸ್ವಲ್ಪ ಸಕ್ರಿಯಗೊಳಿಸ್ತಾ ಇದೀವಿ. ಒಂದು ಕ್ಷೇಮ ನಿಧಿ ಮಾಡಿ, ಪತ್ರಕರ್ತರ ಕ್ಷೇಮ ನಿಧಿಯನ್ನು ಮಾಡಿ ಕನಿಷ್ಠ ಮಟ್ಟದ ಅವ್ರ ಜೀವನ ಭದ್ರತೆಗೆ ಏನ್ ಬೇಕಾಗುತ್ತೋ ಆ ವ್ಯವಸ್ಥೆ ಮಾಡಬೇಕು ಅನ್ನೋ ದಿಕ್ಕಲ್ಲಿ ನಾವು ಪತ್ರಕರ್ತರ ಸಂಘ ಕೆಲಸ ಮಾಡುತ್ತೆ ಒಂದು. ಎರಡನೇದು, ಕನಿಷ್ಠ ಮೂಲಭೂತ ಸೌಲಭ್ಯ ಆದ್ರೂ ಪತ್ರಕರ್ತರ ಸಂಘದಿಂದ ಒದಗಿಸಬೇಕು ಅನ್ನತಕ್ಕಂತ ಆಲೋಚನೆ ನಮ್ಮಲ್ಲಿದೆ. ಯಾಕೆ ಅಂದ್ರೆ ಎಷ್ಟೋ ಜನ ಪತ್ರಕರ್ತರು ಇಲ್ಲಿ ಕೆಲಸ ಮಾಡ್ಕೊಂಡಿದ್ದಾರೆ, ಅವರು ಪ್ರಾರಂಭದಲ್ಲಿ ಪ್ರಾಯದ ವಯಸ್ಸಲ್ಲಿ ಇರಲಿ ಬಂದಿರ್ತಾರೆ, ಆದ್ರೆ ಅವರು ಯಾವುದೇ ಆದಂತಹ ಜೀವನ ಅಂದ್ರೆ ಕೊನೆಯ ಹಂತದಲ್ಲಿ ಕನಿಷ್ಠ ಮಟ್ಟದ ಜೀವನ ಅರ್ನಿಂಗ್ ಇರೋದೇ ಇಲ್ಲ, ಆದಾಯನೇ ಇರೋದಿಲ್ಲ ಅವರಿಗೆ.
1: ಕಾರ್ಮಿಕರಿಗೆ ಅಂತ ಹೇಳಿ ಕಾರ್ಮಿಕ ಕಲ್ಯಾಣ ಇಲಾಖೆ ಅಂತ ಇದೆ, ಅದೇ ರೀತಿ ಪತ್ರಕರ್ತರ ಕಲ್ಯಾಣ ಇಲಾಖೆ ಅಂತ ಏನಾದ್ರು ಇದೆಯಾ?
0: ಇಲ್ಲ, ಆ ತರದ್ದೇನಿಲ್ಲ ಸರ್.
1: ಇದಕ್ಕೇನಾದ್ರೂ ಹೋರಾಟ ಮಾಡ್ಕೊಂಡು
0: ಇಲ್ಲಿ ರಾಜ್ಯ ಮಟ್ಟದಲ್ಲಿ ಇದಕ್ಕೆ ಸಂಬಂಧಪಟ್ಟಂಗೆ ಒಂದಿಷ್ಟು ನಡೀತಾ ಇದೆ, ಇವರನ್ನ ಆರೋಗ್ಯ ಸಂಜೀವಿನಿ ಇದಕ್ಕೆ ಹಾಕಿ ಅಂತ ಹೇಳಿ ಹೇಳ್ತಾ ಇದಾರೆ ಸರ್ಕಾರ. ಅದ್ರ ಬಗ್ಗೆ ಇನ್ನೂ ಏನೂ ಆಗಿಲ್ಲ,
1: ಇದ್ರ ಬಗ್ಗೆ ತೀವ್ರವಾಗಿ
0: ಹೌದು ನಮ್ಮ ರಾಜ್ಯ ಸಂಘ ಅದಕ್ಕೆ ಸಂಬಂಧಪಟ್ಟಂಗೆ ಹೋರಾಟನ ಮಾಡ್ತಾ ಇದೆ.
1: ಆಯ್ತು ಸರ್, ಈಗ ಈ ತಿಂಗಳು 19ಕ್ಕೆ ಏನು ಬಹಳ ಬೃಹತ್ ಕಾರ್ಯಕ್ರಮ ಹಾಕೊಂಡಿದ್ದೀರಿ, ಅದ್ರ ಬಗ್ಗೆ ಸ್ವಲ್ಪ ಹೇಳ್ಬೋದು?
0: ಪ್ರತಿ ವರ್ಷ ಪತ್ರಿಕಾ ದಿನಾಚರಣೆ ನಮ್ಮ ಕಾರ್ಯನಿರತ ಪತ್ರಕರ್ತ ಸಂಘದಿಂದ ನಡೆಸ್ತಾರೆ, ಅದು ರಾಜ್ಯವ್ಯಾಪಿ ನಡೆಯುತ್ತೆ. ನಮ್ಮ ಭದ್ರಾವತಿ ತಾಲೂಕಲ್ಲೂ ಸಹ ನಮ್ಮ ಹಿಂದಿನ ಅಧ್ಯಕ್ಷರುಗಳು ಅನೇಕ ಪತ್ರಕರ್ತರು ಅನೇಕ ಕಾರ್ಯಕ್ರಮಗಳನ್ನು ಈ ತರ ಮಾಡ್ಕೊಂಡು ಬಂದಿದ್ದಾರೆ. ಪತ್ರಿಕಾ ದಿನಾಚರಣೆ ಅಂತ ಅಂದ್ರೆ ಒಂದಿಷ್ಟು ಅಕಾಡೆಮಿಕಲ್ ಆಗಿ ಜನಗಳಿಗೆ ಅವೇರ್ನೆಸ್ ಮೂಡಿಸ್ತಕ್ಕಂತಹ ಕೆಲಸಗಳನ್ನು ಮಾಡ್ತಾ ಇದ್ರು. ಬಟ್ ಈ ಸರಿ ನಮಗೆ ಒಂದ್ ಸ್ವಲ್ಪ ವಿಶೇಷತೆ ಅನ್ನಿಸ್ತು, ವಿಶೇಷವಾಗಿ ಮಾಡಬೇಕು. ಯಾಕಂದ್ರೆ ನಾನು ಈ 26 ಜನವರಿಯಲ್ಲಿ 11ನೇ ತಾರೀಕಿಗೆ ನಾನು ಅಧ್ಯಕ್ಷನಾಗಿ ಅಧಿಕಾರ ತಗೊಂಡಿದ್ದು. ನಾವು ನಮ್ಮ ಅಧ್ಯಕ್ಷೀಯ ಭಾಷಣದಲ್ಲೇನೆ ನಾವು ಮುಂದಿನ ದಿನಗಳಲ್ಲಿ ಪತ್ರಿಕಾ ಭವನ ಜನಮುಖಿಯಾಗಿ ಕೆಲಸ ಮಾಡಬೇಕು, ಸಾರ್ವಜನಿಕರಿಗೂ ಸಹ ಇದು ತೆರೆದುಕೋಬೇಕು ಅಂತಕ್ಕಂತ ಆಶಯವನ್ನ ನಾವತ್ತೇ ವ್ಯಕ್ತಪಡಿಸಿದ್ದೆ. ಈ ಕಾರಣಕ್ಕೋಸ್ಕರ ನಾವು ಅನೇಕ ಆಗ್ಲೇ

0: ಕಾರ್ಯಕ್ರಮಗಳನ್ನು ಹಾಕೋ ಬಂದಿದ್ದೀವಿ. ಅದರಲ್ಲಿ ನಾವು ಅಧ್ಯಕ್ಷರಾದ ನಂತರ ಅಸಂಘಟಿತ ಕಾರ್ಮಿಕರ ಸಂಘದೊಂದಿಗೆ ನಮ್ಮ ಸಂಘ ಜಂಟಿಯಾಗಿ ವಿಕಲ ಚೇತನರು ಏನಿದ್ದಾರೆ ಅವರನ್ನೆಲ್ಲ ಒಟ್ಟುಗೂಡಿಸಿ ಅವರಿಗೆ ಪುಸ್ತಕ ಮತ್ತು ಬ್ಯಾಗು ಮತ್ತು ಅಸಂಘಟಿತ ಕಾರ್ಮಿಕರಿಗೆ ಅವರ ಕಿಟ್ಗಳನ್ನು ಸಹ ಕೊಟ್ಟಿದ್ದೀವಿ. ಆಮೇಲೆ ನಮ್ಮ ಪತ್ರಕರ್ತರ ಕುಟುಂಬಗಳಿಗೆ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಸಹ SLN ಆಸ್ಪತ್ರೆಯಲ್ಲಿ ಅಲ್ಲಿ ಡಾಕ್ಟರ್ ಸುಧೀರ್ ಶೆಟ್ಟಿ ಅವರ ನೇತೃತ್ವದಲ್ಲಿ ನಮ್ಮ ಪತ್ರಕರ್ತರಿಗೂ ಸಹ ತಪಾಸಣೆ ಮಾಡಿಸಿದ್ವಿ. ಅದೇ ರೀತಿ ಪತ್ರಿಕಾ ಭವನಲ್ಲೂ ಶಂಕರ್ ಕಣ್ಣಿನ ಆಸ್ಪತ್ರೆ ಅವರನ್ನು ಕರೆಸಿ ಪತ್ರಕರ್ತರು ಮತ್ತು ಸಾರ್ವಜನಿಕರಿಗೆ ಉಚಿತ ಕಣ್ಣಿನ ತಪಾಸಣೆಯನ್ನು ಸಹ ಮಾಡಿದ್ವಿ. ಈಗ ಆ ನಂತರ ಈಗ ಈ ಬೃಹತ್ ರಕ್ತದಾನ ಶಿಬಿರವನ್ನು ಹಮ್ಮಿಕೊಳ್ತಾ ಇದ್ದೀವಿ. ಇದಕ್ಕೆ ಕಾರಣನೂ ಅಷ್ಟೇ, ನಾನು ಮೊನ್ನೆ ಒಂದು ವರದಿಯನ್ನು ನೋಡಿದ್ವಿ ನಾವು. ವರದಿ ಎಂತ ಆಘಾತಕಾರಿಯಾಗಿತ್ತು ಅಂತ ಅಂದ್ರೆ ರೆಡ್ ಕ್ರಾಸ್ ಸಂಸ್ಥೆ ಬಿಡುಗಡೆ ಮಾಡಿತ್ತು ಆ ವರದಿ. ಆ ವರದಿಯಲ್ಲಿ ಏನು ನಮೂದಾಗಿತ್ತು ಅಂತ ಅಂದ್ರೆ ಪ್ರತಿ 2 ಸೆಕೆಂಡ್ಗೆ ಒಬ್ಬರಿಗೆ ರಕ್ತದ ಅವಶ್ಯಕತೆ ಇದೆ ಅಂತ. ಪ್ರತಿ 2 ಸೆಕೆಂಡ್ಗೆ ಇದು ನಮಗೆ ಎಲ್ಲೋ ಒಂದ್ ಕಡೆ ಹೌದು. ಈಗ ಅನೇಕ ಸಂಘ ಸಂಸ್ಥೆಗಳು ಈ ದಿಕ್ಕಲ್ಲಿ ಕೆಲಸ ಮಾಡ್ತಾ ಇದೆ, ನಾವೇನು ಹೊಸು ಬರಲ್ಲ ಇದಕ್ಕೆ, ಮತ್ತೆ ನಾವು ಕೊನೆಯರೇನಲ್ಲ. ಬಟ್ ಆದರೆ ಒಂದು ಸೀಮಿತವಾಗಿ ಲಿಮಿಟೇಷನ್ ಅವೆಲ್ಲ ಕೆಲಸ ಮಾಡ್ಕೊಂಡ್ಬರ್ತಿದ್ದಾವೆ. ಬಟ್ ಒಂದು ಪತ್ರಕರ್ತರ ಸಂಘ ಈ ದಿಕ್ಕಲ್ಲಿ ಯೋಚನೆ ಮಾಡಿ ಕರೆ ಕೊಟ್ಟರೆ ಯಾವ ಪ್ರಮಾಣದಲ್ಲಿ ಇದು ಸಕ್ಸಸ್ ಆಗ್ಬೋದು ಅನ್ನೋದು ನಾವು ಒಂದು ಇದನ್ನು ಆಲೋಚನೆ ಮಾಡಿ ಒಂದು ಕರೆ ಕೊಟ್ಟಿವಿ. ಸುಮ್ಮನೆ ಪತ್ರಕರ್ತ ಸಂಘದಿಂದ ಒಂದು ರಕ್ತದಾನ ಶಿಬಿರ ಏರ್ಪಡಿಸಬೇಕು ಅಂತಕ್ಕಂಥ ಆಲೋಚನೆ ಇದೆ. ಇದಕ್ಕೆ ತಾಲೂಕಿನಲ್ಲಿರ್ತಕ್ಕಂಥ ಸಂಘ ಸಂಸ್ಥೆಗಳು ಸರಿ ಪೂರ್ವಭಾವಿ ಸಭೆಗೆ ಬನ್ನಿ ಅಂತೇಳಿ ಒಂದು ಕರೆ ಕೊಟ್ಟಿವಿ. 45 ಸಂಘಟನೆಗಳು ಆ ಕಾರ್ಯಕ್ರಮಕ್ಕೆ ಆ ಒಂದು ಪೂರ್ವಭಾವಿ ಸಭೆಗೆ ನಮ್ಮ ಪತ್ರಿಕಾ ಭವನದಲ್ಲೇ ನಾವು ಕರೆ ಕೊಟ್ಟಿದ್ವಿ. ಅವತ್ತಷ್ಟು ಸಂಘಟನೆಗಳು ಬಂದವು.
1: ಬಹಳ ಆರೋಗ್ಯಕರ ಬೆಳವಣಿಗೆ,
0: ಆರೋಗ್ಯಕರ ಬೆಳವಣಿಗೆ. ನಮಗೆ ಅಷ್ಟು ಸಂಘಟನೆಗಳು ಬಂದಿದ್ದು ಇನ್ನೊಂದಿಷ್ಟು ಹುರುಪಾಯಿತು ನಮಗೆ ಕೆಲಸ ಮಾಡಲಿಕ್ಕೆ. ಅದ್ರಲ್ಲಿ ಬಂದಂತ ಯಾರೂ ಸಹ ಆರ್ಡಿನರಿ ಸಂಘ ಸಂಘಟನೆಗಳಿರಲಿಲ್ಲ, ಎಲ್ಲವೂ ಸಹ ಈ ಸಮಾಜದಲ್ಲಿ ಘನವೆತ್ತ ಒಂದು ಸ್ಥಾನಮಾನಗಳನ್ನು ಇಟ್ಕೊಂಡಂತಹ ಸಂಘ ಸಂಸ್ಥೆಗಳೇ ಆಗಿದ್ವಿ. ಆವಾಗ ನಾವು ಅಲ್ಲಿಂದ ಇದನ್ನು ಪ್ರೋಗ್ರಾಮ್ ಅನ್ನು ಚಾಕ್ಔಟ್ ಮಾಡಿದ್ವಿ. ಚಾಕ್ಔಟ್ ಮಾಡಿದ ನಂತರ ನಾವು ಇದನ್ನ ಹೇಳಿದ್ವಿ. ನಾವು ಅನೇಕ ರಕ್ತ ಶಿಬಿರಗಳನ್ನು ಮಾಡಿದಂತವ್ರು ಅನೇಕರಿದ್ರು, ರಕ್ತದಾನ ಶಿಬಿರಗಳನ್ನು ಮಾಡಿದವರು, ಅವರೆಲ್ಲ ನಮ್ಮ ಜೊತೆ ಹಂಚಿಕೊಂಡ್ರು ಈ ತರದ್ ಮಾಡಬಹುದು ಅಂತ. ಹಾಗಾಗಿ ಅನೇಕ ಹಿರಿಯರ ಮಾರ್ಗದರ್ಶನದಲ್ಲಿ ಈ ರಕ್ತದಾನ ಶಿಬಿರವನ್ನು ಆಯೋಜನೆ.
1: ಬಹಳ ದೊಡ್ಡ ಸಾಹಸಕ್ಕೆ ಕೈ ಹಾಕಿದ್ರಿ, ಒಳ್ಳೇದಾಗಲಿ ಅಂತ ಹಾರೈಸ್ತೀನಿ ಈ ಸಂದರ್ಭದಲ್ಲಿ. ಜೊತೆಗೆ ಒಬ್ಬ ಸಾಮಾಜಿಕ ಜವಾಬ್ದಾರಿ ಅಂದ್ರೆ ಪತ್ರಿಕಾ ರಂಗ ಇವತ್ತು ಪ್ರಜಾಪ್ರಭುತ್ವದಲ್ಲಿ 4ನೇ ಅಂಗ ಅಂತ ಹೇಳ್ತಾರೆ. ಈ ನಿಟ್ಟಿನಲ್ಲಿ ಸರ್ಕಾರದ ಅಧಿಕಾರಿಗಳು ಮತ್ತೆ ಚುನಾಯಿತ ಪ್ರತಿನಿಧಿಗಳು ಇವರಿಬ್ಬರು ನಡುವೆ ಏನಾದರೂ ಒಂದು ಸಂವಾದ ಅಥವಾ ನಮ್ಮ ಸಾರ್ವಜನಿಕರ ಉಪಯೋಗ ಆಗುವಂತ ಏನಾದ್ರು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀರಾ?
0: ಖಂಡಿತ ಸರ್, ಖಂಡಿತ. ಯಾಕೆಂದ್ರೆ ಭದ್ರಾವತಿ ಕಾರ್ಮಿಕರ ವಲಯ ಅದರಿಂದ ಕೂಡಿರ್ತಕ್ಕಂತಹ ನಗರ. ಇಲ್ಲಿ ಬಹುತೇಕ 2 ಕಾರ್ಖಾನೆಗಳೇ ಅವ್ರ ಜೀವಾಳ. ಬಹುಶಃ ಒಂದಂತೂ ನಿಂತೋಗಿದೆ. ಇವನ್ನ ಏನಾದರೂ ಮಾಡಿ ಉಳಿಸ್ಬೇಕು ಅನ್ನೋ ದಿಕ್ಕಲ್ಲಿ ಸಂಘ ಸಂಸ್ಥೆಗಳು ಮತ್ತೆ ಅಧಿಕಾರಿಗಳ ವರ್ಗ ಮತ್ತೆ ಅನೇಕ ಸಂಘ ಸಂಸ್ಥೆಯರು ಒಡಗೂಡಿ ಏನಾದರೂ ಒಂದು ಕಾಯಕಲ್ಪ ಕೊಡುವಂತಹ ದಿಕ್ಕಲ್ಲಿ ಪತ್ರಕರ್ತರ ಸಂಘನೂ ಸಹ ಕೈ ಜೋಡಿಸುತ್ತೆ ಅನ್ನೋದು ನಾನು ಈ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತೇನೆ.
1: ಆಯ್ತು ಗಂಗಾನಾಯಕ್ ಅವರೇ, ಈಗ ನಾವು ಈ ಸಂದರ್ಶನ ಮುಗಿಸೋ ಹಂತಕ್ಕೆ ಬಂದಿದ್ದೀವಿ. ಈ ಸಂದರ್ಭದಲ್ಲಿ ಏನ್ ಕಿವಿ ಮಾತನ್ನು ಹೇಳಲಿಕ್ಕೆ ಬಯಸ್ತೀರಿ ನಮ್ಮ ಸಾರ್ವಜನಿಕರಿಗೆ?
0: ಪತ್ರಕರ್ತರ ಸಂಘ ಯಾವತ್ತೂ ಸಹ ಜನಮುಖಿಯಾಗಿ ಕೆಲಸ ಮಾಡುತ್ತೆ. ಸಮಾಜದಲ್ಲಿ ಎಂತಹ ಸಮಸ್ಯೆಗಳು ಇದ್ರೂ ಸಹ ಸಾರ್ವಜನಿಕರ ನಡುವೆ ಅಧಿಕಾರಿ ವರ್ಗ ಮತ್ತೆ ಜನಪ್ರತಿನಿಧಿಗಳ ಸೇತುವೆಯಾಗಿ ಕೆಲಸ ಮಾಡಲಿಕ್ಕೆ ಪತ್ರಕರ್ತರ ಸಂಘ ಸದಾ ಸಿದ್ಧ ಇದೆ ಅಂತಕ್ಕಂತಹ ಮಾತನ್ನ ನಾನು ಸಾರ್ವಜನಿಕರಲ್ಲಿ ಹೇಳಕ್ ಇಷ್ಟಪಡ್ತೇನೆ.
1: ಆಯ್ತು ಗಂಗಾನಾಯಕ್ ಗೊಂದಿ ಅವರೇ, ಇಷ್ಟೊತ್ತು ತಾವು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರಾಗಿ ಭದ್ರಾವತಿನಲ್ಲಿ ಏನೇನು ಸಮಸ್ಯೆಗಳಿದೆ ಅದನ್ನ ಯಾವ ರೀತಿ ನಿಭಾಯಿಸಬೇಕು ಅದ್ರ ಬಗ್ಗೆ ಮಾತಾಡಿದ್ರಿ. ಜೊತೆಗೆ ಪತ್ರಕರ್ತರ ಸಂಘ ಅನ್ನುವಂಥದ್ದು ಕೇವಲ ಸರ್ಕಾರದ 4ನೇ ಅಂಗ ಆದ್ರೆ ಸಾಲದು, ಸಮಾಜಮುಖಿ ಕೆಲಸ ಮಾಡಬೇಕು ಅಂತೇಳಿ ಏನು ಬೃಹತ್ ರಕ್ತದಾನ ಶಿಬಿರ ಹಾಕೊಂಡಿದ್ದೀರಿ ಅದ್ರ ಬಗ್ಗೆ ಕೂಡ ತಾವು ಬೆಳಕು ಚೆಲ್ಲಿದ್ರಿ. ಹಾಗಾಗಿ ಇಷ್ಟೊತ್ತು ನಮ್ಮ ಆಕಾಶವಾಣಿಗೆ ಬಂದು ನಿಮ್ಮ ಮಾಹಿತಿಯನ್ನು ಹಂಚಿಕೊಂಡಿದ್ದಕ್ಕೆ ನಮ್ಮೆಲ್ಲ ಕೇಳುಗರ ಪರವಾಗಿ ತಮಗೆ ತುಂಬ ಹೃದಯದ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ ಸರ್. ತಮಗೂ ಸಹ ಈ ಒಂದು ಕಾರ್ಯಕ್ರಮಕ್ಕೆ ಅವಕಾಶ ಮಾಡಿಕೊಟ್ಟಂತಹ ತಮ್ಮ ಆಕಾಶವಾಣಿಯ ಸಿಬ್ಬಂದಿ ವರ್ಗಕ್ಕೂ ತಮಗೂ ಹೃತ್ಪೂರ್ವಕ ಧನ್ಯವಾದಗಳು ಸರ್. ನಮಸ್ಕಾರ.
2: ಕರ್ನಾಟಕ ಕಾರ್ಯನಿರತ ಪತ್ರಕರ್ತ ಸಂಘದ ಭದ್ರಾವತಿ ಘಟಕದ ಅಧ್ಯಕ್ಷರಾದ ಗಂಗಾನಾಯಕ್ ಗೊಂದಿ ಅವರೊಂದಿಗೆ ನಡೆದ ಸಂದರ್ಶನವನ್ನು ಇದುವರೆಗೂ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು MK ಶಿವಕುಮಾರ್. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಮೂಡಿಬಂದಿತು.
3: ಆತ್ಮೀಯ ಕೇಳುಗರೆ, ಒಂದು ಒಳ್ಳೆಯ ಪುಸ್ತಕ ಎಂದೆಂದಿಗೂ ಓದುಗರ ಮನಸ್ಸನ್ನ ಹಿಡಿದಿಟ್ಟುಕೊಂಡು ಓದಿಸಿಕೊಳ್ಳುತ್ತದೆ.
1: ನಿಮ್ಮ ಆಕಾಶವಾಣಿ FM 101.4 MHz ಅಂತರ್ಜಾಲದಲ್ಲಿ ಜುಲೈ ತಿಂಗಳಿನಿಂದ ಪ್ರತಿ ಭಾನುವಾರ ಸಂಜೆ 4:45 5 ಗಂಟೆವರೆಗೆ ಪುಸ್ತಕ ಓದು ಮನಮಿಡಿದ ಕ್ಷಣಗಳು ಕಥಾ ಸಮಯ ಪ್ರಸಾರವಾಗಲಿದೆ.
3: ಕೇಳಿ ಕಥಾ ಸಮಯ ಜುಲೈ ತಿಂಗಳಿನಿಂದ ಪ್ರತಿ ಭಾನುವಾರ ಸಂಜೆ 4:45 5 ಗಂಟೆಯವರೆಗೆ ಮನಮಿಡಿದಿಹ ಕ್ಷಣಗಳು ಪ್ರಸಾರವಾಗಲಿದೆ.
4: ಎಲ್ಲರಿಗೂ ನಮಸ್ಕಾರ. ನಾನು ಶ್ರೀ ಸಂತೋಷ್ MS, ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಸದಸ್ಯ ಕಾರ್ಯದರ್ಶಿಗಳು, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಶಿವಮೊಗ್ಗ ಮಾತನಾಡ್ತಾ ಇರೋದು. ದಿನಾಂಕ 18 ಜುಲೈ 2026 ನಮ್ಮ ಶಿವಮೊಗ್ಗ ಜಿಲ್ಲೆಯ ಎಲ್ಲಾ ಗೌರವಾನ್ವಿತ ನ್ಯಾಯಾಲಯದಲ್ಲಿ ವಿಶೇಷವಾದ ಲೋಕ ಅದಾಲತ್ತನ್ನ ಚೆಕ್ ಬೌನ್ಸ್ ಪ್ರಕರಣಗಳ ಸಂಬಂಧಿಸಿದಂತೆ ಆಯೋಜಿಸಲಾಗಿದೆ. ಎಲ್ಲಾ ಪಕ್ಷಗಾರರು ಅಂದ್ರೆ ಚೆಕ್ ಬೌನ್ಸ್ ಪ್ರಕರಣದಲ್ಲಿನ ದೂರುದಾರರು ಅಥವಾ ಆರೋಪಿತರು ಅಥವಾ ಅಂತ ಪ್ರಕರಣದಲ್ಲಿ ಅಂತಿಮ ಆದೇಶವಾಗಿದ್ರೆ ಮೇಲ್ಮನವಿ ಸಲ್ಲಿಸಿದರೆ ಅಂತ ಮೇಲ್ಮನವಿಯ ಪಕ್ಷಗಾರರು ಈ ಒಂದು ಅವಕಾಶದ ಸದ್ಬಳಕೆ ಮಾಡಿಕೊಂಡು ಇರುವಂತಹ ವಿವಾದವನ್ನ ಸಂಪೂರ್ಣವಾಗಿ ನಿಶುಲ್ಕವಾಗಿ ತ್ವರಿತಗತಿಯಲ್ಲಿ ಬಗೆಹರಿಸಿಕೊಂಡು ತಮಗೆ ಬರಬೇಕಾದ ಹಣವನ್ನ ಸಮಯವನ್ನ ನಿಗದಿ ಮಾಡಿಕೊಂಡು ಅಲ್ಲಿ ರಾಜಸಂಧಾನದ ಮೂಲಕ ತಮ್ಮ ಪ್ರಕರಣವನ್ನ ಬಗೆಹರಿಸಿಕೊಳ್ಳಿಕ್ಕೆ ಭಾಜನರಾಗಬೇಕು ಅಂತ ನಾನು ಕೋರ್ತಾ ಇದ್ದೀನಿ. ಧನ್ಯವಾದಗಳು.
3: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
5: ಏನು ರಂಗ, ಕೈಗೆ ಬ್ಯಾಂಡೇಜು?
6: ಬಿದ್ಬಿಟ್ಟಾಕ, ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
5: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ? ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿ ವರೆಗೆ ಸಹಾಯ ಸಿಗುತ್ತೆ.
3: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU.WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
7: PM ಜಯ್ ಅಬ್ ಗರೀಬೋ ಕಿ ಜಯ್ ಬನ್ ಗಯಿ ಹೈ.

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನ ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555ಕ್ಕೆ ಕರೆ ಮಾಡಿ. ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
1: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
0: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSUWSSB.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
2: ಸ್ನೇಹಿತರೆ, ಇಂದು ಬೆಳಗ್ಗೆ 9:05ಕ್ಕೆ ಗೆಲುವಿನ ಗುಟ್ಟು ಪ್ರಾಯೋಜಿತ ಕಾರ್ಯಕ್ರಮದಲ್ಲಿ ನೈಪುಣ್ಯತೆ, ಕೌಶಲ್ಯ ಹಾಗೂ ಯಶೋಗಾಥೆ ಒಳಗೊಂಡ ವಿಶೇಷ ಕಾರ್ಯಕ್ರಮ ಸರಣಿ ಗೆಲುವಿನ ಗುಟ್ಟು. ಇಂದಿನ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ವಿದ್ಯಾಟಿ ನಾಯಕ್, ಭಾವನಾ ವಿಎನ್, ಭೂಮಿಕಾ ಹೆಚ್ಎಸ್. ಕಾರ್ಯಕ್ರಮದ ಪ್ರಾಯೋಜಕರು ಪಿಎಸ್ ಸಮೂಹ ಶೈಕ್ಷಣಿಕ ಸಂಸ್ಥೆ ಶಿವಮೊಗ್ಗ. ಇನ್ನು 9:20ಕ್ಕೆ ಗಾಂಧಿ ಸ್ಮೃತಿ, 9:30ಕ್ಕೆ ಸಿನಿತ ರಂಗ ಕಾರ್ಯಕ್ರಮದಲ್ಲಿ ಅಣ್ಣ ತಂಗಿ ಸಿನಿಮಾಗಳ ಕುರಿತು ಮಾತನಾಡುತ್ತಾರೆ ರಾಣಿ ಬಾಳೆಕೊಪ್ಪ. 10:00ಗೆ ಹಾಡು ಮಾತಾಡು ಶುಕ್ರವಾರದ ವಿಶೇಷ ಕ್ಯಾಂಪಸ್ ಕಟ್ಟೆ. ಇಂದಿನ ಕ್ಯಾಂಪಸ್ ಕಟ್ಟೆ ಕಾರ್ಯಕ್ರಮದಲ್ಲಿ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಹೊನ್ನಾಳಿ, ಈ ಕಾಲೇಜಿನ ವಿದ್ಯಾರ್ಥಿಗಳಿಂದ ನೇರ ಪ್ರಸಾರದಲ್ಲಿ ಸಾಧಕರ ಪರಿಚಯ, ಜೊತೆಯಾಗಲಿದ್ದಾರೆ ಆರ್ಜೆ ಬಸವರಾಜ್. ಇನ್ನು 8:30ಕ್ಕೆ ಮಿಕ್ಸ್ ಮೆಲೋಡಿಯಲ್ಲಿ ಕನ್ನಡ ಹಿಂದಿ ಚಿತ್ರಗೀತೆಗಳೊಂದಿಗೆ ದಿನದ ವಿಶೇಷ. ಸಮಯ 7:33:40.

ಸಮಯ 7:34 ಆಗ್ತಾ ಇದೆ. ಕೆಲವೇ ಕ್ಷಣಗಳಲ್ಲಿ ಒಂದಷ್ಟು ವಾಣಿಜ್ಯ ಪ್ರಕಟಣೆಗಳು, ಅದಾದ ನಂತರ ಕನ್ನಡದಲ್ಲಿ ವಾರ್ತೆಗಳು.

0: ಕೇಳುಗರೆ, ಇದೇ ಶುಕ್ರವಾರ ಜುಲೈ 17ರಂದು ಸಾಯಂಕಾಲ 6:30 ರಾಜ್ಯ ಕೃಷಿ ಇಲಾಖೆಯ ಪ್ರಾಯೋಜಿತ ಹಲೋ ಕೃಷಿ ರಂಗ ನೇರ ಫೋನ್ ಇನ್ ಕಾರ್ಯಕ್ರಮದ ವಿಷಯ ಬಿತ್ತನೆ ಬೀಜ ಪೂರೈಕೆಯಲ್ಲಿ ಕರ್ನಾಟಕ ರಾಜ್ಯ ಬೀಜ ನಿಗಮದ ಪಾತ್ರ. ಭಾಗವಹಿಸುವ ಸಂಪನ್ಮೂಲ ವ್ಯಕ್ತಿಗಳು ರೂಪಾ ಎಲ್ ಜಂಟಿ ಕೃಷಿ ನಿರ್ದೇಶಕರು, ಕರ್ನಾಟಕ ರಾಜ್ಯ ಬೀಜ ನಿಗಮ ಬೆಂಗಳೂರು. ಕರೆ ಮಾಡಲು ಫೋನ್ ಸಂಖ್ಯೆಗಳು 2237 4 7 7 2 2 3 7 4 8 8 2 2 3 7 4 9 9. STD ಕೋಡ್ 0 8 0. ಕೇಳಿ, ಇದೇ ಶುಕ್ರವಾರ ಜುಲೈ 17ರಂದು ಸಾಯಂಕಾಲ 6:30 ಹಲೋ ಕೃಷಿ ರಂಗ, ವಿಷಯ ಬಿತ್ತನೆ ಬೀಜ ಪೂರೈಕೆಯಲ್ಲಿ ಕರ್ನಾಟಕ ರಾಜ್ಯ ಬೀಜ ನಿಗಮದ ಪಾತ್ರ.
1: ರಾಜ್ಯವ್ಯಾಪಿ ಪ್ರಸಾರವಾಗುವ ಹಲೋ ಕೃಷಿರಂಗ ನೇರ ಫೋನ್ ಇನ್ ಕಾರ್ಯಕ್ರಮದ ಪ್ರಾಯೋಜಕರು ರಾಜ್ಯ ಕೃಷಿ

0: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಬಿಎ ಅಜರುದ್ದೀನ್. ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ಇಂದು ಹರಿಯಾಣ, ಚಂಡೀಗಢ, ಪಂಜಾಬ್ಗೆ ಭೇಟಿ. ಜಿನ್ನಲ್ಲಿ ದೇಶದ ಮೊದಲ ಹೈಡ್ರೋಜನ್ ರೈಲಿಗೆ ಹಸಿರು ನಿಶಾನೆ. ದೇಶಾದ್ಯಂತ ಪುನರಾಭಿವೃದ್ದಿಗೊಂಡಿರುವ 75 ಅಮೃತ್ ಭಾರತ್ ರೈಲು ನಿಲ್ದಾಣಗಳನ್ನು ಇಂದು ವಿಡಿಯೋ ಕಾನ್ಫರೆನ್ಸಿಂಗ್ ಮೂಲಕ ಪ್ರಧಾನಿ ಲೋಕಾರ್ಪಣೆ. ನೀಟ್ ಯುಜಿ 2026 ಮರುಪರೀಕ್ಷೆ ಫಲಿತಾಂಶ ಪ್ರಕಟ. ಅರ್ಹತೆ ಪಡೆದ 11 ಲಕ್ಷಕ್ಕೂ ಹೆಚ್ಚು ಅಭ್ಯರ್ಥಿಗಳು. 19 ಮತ್ತು 23 ವರ್ಷದೊಳಗಿನವರ ಏಷ್ಯನ್ ಬಾಕ್ಸಿಂಗ್ ಚಾಂಪಿಯನ್ಶಿಪ್. ಭಾರತದ ವಿಶ್ವನಾಥ್ ಸುರೇಶ್ ಗಂಗಾಗೆ ಚಿನ್ನದ ಪದಕ. ಅಂತಾರಾಷ್ಟೀಯ ಏಕದಿನ ಕ್ರಿಕೆಟ್, ಭಾರತದ ವಿರುದ್ದ ಇಂಗ್ಲೆಂಡ್ಗೆ 4 ವಿಕೆಟ್ಗಳ ಜಯ. ವಾರ್ತೆಗಳ ವಿವರ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಂದು ಹರಿಯಾಣ, ಚಂಡೀಗಢ ಮತ್ತು ಪಂಜಾಬ್ಗೆ ಭೇಟಿ ನೀಡಲಿದ್ದು, ಈ ಸಂದರ್ಭದಲ್ಲಿ ಹರಿಯಾಣದ ಜಿಂದ್ ರೈಲು ನಿಲ್ದಾಣದಲ್ಲಿ ದೇಶದ ಮೊದಲ ಹೈಡ್ರೋಜನ್ ಚಾಲಿತ ರೈಲಿಗೆ ಹಸಿರು ನಿಶಾನೆ ತೋರಲಿದ್ದಾರೆ. ಜಿಂದ್ ಮತ್ತು ಸೋನಿಪತ್ ನಡುವೆ ಈ ರೈಲು ಸಂಚರಿಸಲಿದೆ. ಇದರ ಜೊತೆಗೆ ಜಿಂದ್ನ ಏಕಲವ್ಯ ಕ್ರೀಡಾಂಗಣದಲ್ಲಿ ಸುಮಾರು 14,700 ಕೋಟಿ ರೂಪಾಯಿ ವೆಚ್ಚದ ವಿವಿಧ ಅಭಿವೃದ್ದಿ ಯೋಜನೆಗಳಿಗೆ ಪ್ರಧಾನಿ ಶಂಕುಸ್ಥಾಪನೆ ಹಾಗೂ ಲೋಕಾರ್ಪಣೆ ನೆರವೇರಿಸಲಿದ್ದಾರೆ. ರೈಲ್ವೆ ವಲಯದಲ್ಲಿ ಹಸಿರು ಮತ್ತು ಸುಸ್ಥಿರ ಸಾರಿಗೆ ವ್ಯವಸ್ಥೆಯನ್ನು ಅಳವಡಿಸಿಕೊಳ್ಳುವ ನಿಟ್ಟಿನಲ್ಲಿ ಈ ಹೈಡ್ರೋಜನ್ ರೈಲಿನ ಉದ್ಘಾಟನೆ ಅತ್ಯಂತ ಮಹತ್ವದ ಹೆಜ್ಜೆಯಾಗಿದೆ. ಭಾರತದಲ್ಲೇ ವಿನ್ಯಾಸಗೊಳಿಸಿ ದೇಶೀಯ ತಂತ್ರಜ್ಞಾನದೊಂದಿಗೆ ನಿರ್ಮಿಸಲಾದ ಈ ರೈಲಿನ ಮೂಲಕ ಜರ್ಮನಿ, ಜಪಾನ್, ಚೀನಾ ಮತ್ತು ಅಮೆರಿಕದಂತಹ ಅತ್ಯಾಧುನಿಕ ತಂತ್ರಜ್ಞಾನ ಹೊಂದಿರುವ ಕೆಲವೇ ದೇಶಗಳ ಸಾಲಿಗೆ ಭಾರತವೂ ಸೇರ್ಪಡೆಯಾಗಿದೆ. ವಿಶ್ವದ ಇತರೆ ದೇಶಗಳಲ್ಲಿ ಸಾಮಾನ್ಯವಾಗಿ 2-3 ಬೋಗಿಗಳ ಹೈಡ್ರೋಜನ್ ರೈಲುಗಳು ಸಂಚರಿಸುತ್ತಿದ್ದರೆ, ಭಾರತವು ಜಾಗತಿಕ ಮಟ್ಟದಲ್ಲೇ ಅತಿ ಹೆಚ್ಚು, ಅಂದರೆ 10 ಬೋಗಿಗಳ ರೈಲನ್ನು ಅಭಿವೃದ್ದಿಪಡಿಸಿದೆ. ಇದು ಏಕಕಾಲದಲ್ಲಿ ಸುಮಾರು 2,600 ಪ್ರಯಾಣಿಕರನ್ನು ಹೊತ್ತೊಯ್ಯುವ ಸಾಮರ್ಥ್ಯ ಹೊಂದಿದ್ದು, 3,200 ಹಾರ್ಸ್ ಪವರ್ ಸಾಮರ್ಥ್ಯದ ಅತ್ಯಂತ ಶಕ್ತಿಶಾಲಿ ಎಂಜಿನ್ ಹೊಂದಿದೆ. ಹೈಡ್ರೋಜನ್ ಇಂಧನ ಕೋಶಗಳ ಮೂಲಕ ಚಲಿಸುವ ಈ ರೈಲು ಶೂನ್ಯ ಕಾರ್ಬನ್ ಹೊರಸೂಸುವಿಕೆಯನ್ನು ಹೊಂದಿದ್ದು, ಕೇವಲ ನೀರಾವಿಯನ್ನು ಉಪ ಉತ್ಪನ್ನವಾಗಿ ಹೊರಹಾಕುತ್ತದೆ. ಅಲ್ಲದೆ ಇದಕ್ಕೆ ನಿರಂತರ ವಿದ್ಯುತ್ ತಂತಿಗಳ ಅಗತ್ಯವಿರುವುದಿಲ್ಲ. ಜಿನ್ನಲ್ಲಿ ಸುರಕ್ಷಿತ ಕಾರ್ಯಾಚರಣೆಗಾಗಿ ಪ್ರತ್ಯೇಕ ಹೈಡ್ರೋಜನ್ ಉತ್ಪಾದನಾ ಘಟಕವನ್ನು ಸ್ಥಾಪಿಸಲಾಗಿದೆ. ಹರಿಯಾಣ ಪ್ರವಾಸದ ನಂತರ ಪ್ರಧಾನಿಯವರು ಚಂಡೀಗಢಕ್ಕೆ ಭೇಟಿ ನೀಡಿ 4,700 ಕೋಟಿ ರೂಪಾಯಿಗೂ ಅಧಿಕ ವೆಚ್ಚದ ಯೋಜನೆಗಳಿಗೆ ಹಾಗೂ ನಂತರ ಪಂಜಾಬ್ನ ಜಲಂಧರ್ನಲ್ಲಿ 5,470 ಕೋಟಿ ರೂಪಾಯಿಗೂ ಹೆಚ್ಚಿನ ಮೌಲ್ಯದ ವಿವಿಧ ಅಭಿವೃದ್ದಿ ಯೋಜನೆಗಳಿಗೆ ಶಂಕುಸ್ಥಾಪನೆ ಮತ್ತು ಉದ್ಘಾಟನೆ ನೆರವೇರಿಸಲಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ದೇಶಾದ್ಯಂತ ಪುನರಾಭಿವೃದ್ದಿಗೊಂಡಿರುವ 75 ಅಮೃತ್ ಭಾರತ್ ರೈಲು ನಿಲ್ದಾಣಗಳನ್ನು ಇಂದು ವಿಡಿಯೋ ಕಾನ್ಫರೆನ್ಸಿಂಗ್ ಮೂಲಕ ಲೋಕಾರ್ಪಣೆ ಮಾಡಲಿದ್ದಾರೆ. ಕರ್ನಾಟಕದಲ್ಲಿ ಅಮೃತ್ ಭಾರತ್ ನಿಲ್ದಾಣ ಯೋಜನೆಯಡಿ ನವೀಕರಣಗೊಂಡಿರುವ 4 ರೈಲು ನಿಲ್ದಾಣಗಳನ್ನು ಸಹ ಪ್ರಧಾನಿಯವರು ವರ್ಚುವಲ್ ಮೂಲಕ ಉದ್ಘಾಟಿಸಲಿದ್ದಾರೆ. ಬಾದಾಮಿ, ಕೊಪ್ಪಳ, ಅಳ್ನಾವರ, ಬಂಟ್ವಾಳ ನಿಲ್ದಾಣಗಳು ಲೋಕಾರ್ಪಣೆಗೊಳ್ಳಲಿದ್ದು, ಈ ಕಾರ್ಯಕ್ರಮಗಳಲ್ಲಿ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ಕೇಂದ್ರ ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ, ಸಂಸದರು ಹಾಗೂ ಅಧಿಕಾರಿಗಳು ಭಾಗವಹಿಸಲಿದ್ದಾರೆ. ದಕ್ಷಿಣ ರೈಲ್ವೆಯ ತಿರುವನಂತಪುರಂ ವಿಭಾಗದ ಚಾಲಕ್ಕುಡಿ, ಅಂಗಮಾಲಿ ಹಾಗೂ ಪಾಲಕ್ಕಾಡು ವಿಭಾಗದ ತಿರೂರ್, ತಲಶೇರಿ, ಪರಪ್ಪನಂಗಾಡಿ ಮತ್ತು ನಿಲಂಬೂರ್ ರೋಡ್ ನಿಲ್ದಾಣಗಳು ಈ ಯೋಜನೆಯಡಿ ಆಧುನೀಕರಣಗೊಂಡಿವೆ. ಸುಧಾರಿತ ಪ್ಲಾಟ್ಫಾರ್ಮ್ಗಳು, ಹವಾನಿಯಂತ್ರಿತ ಕಾಯುವ ಕೊಠಡಿಗಳು ಸೇರಿದಂತೆ ಅತ್ಯಾಧುನಿಕ ಸೌಲಭ್ಯಗಳನ್ನು ಇಲ್ಲಿ ಕಲ್ಪಿಸಲಾಗಿದೆ. ಪ್ರಮುಖ ಪ್ರವಾಸಿ ತಾಣಗಳು ಮತ್ತು ಧಾರ್ಮಿಕ ಕ್ಷೇತ್ರಗಳಿಗೆ ಉತ್ತಮ ಸಂಪರ್ಕ ಕಲ್ಪಿಸುವ ಈ ನಿಲ್ದಾಣಗಳು ರಾಜ್ಯದ ಪ್ರವಾಸೋದ್ಯಮ ಮತ್ತು ಆರ್ಥಿಕತೆಗೆ ಹೆಚ್ಚಿನ ಉತ್ತೇಜನ ನೀಡಲಿವೆ. ರಾಷ್ಟೀಯ ಪರೀಕ್ಷಾ ಸಂಸ್ಥೆ ಎನ್ಟಿಎ ನೀಟ್ ಯುಜಿ 2026 ಮರುಪರೀಕ್ಷೆಯ ಫಲಿತಾಂಶವನ್ನು ಅಧಿಕೃತವಾಗಿ ಪ್ರಕಟಿಸಿದೆ. ದೇಶಾದ್ಯಂತ ವೈದ್ಯಕೀಯ, ದಂತವೈದ್ಯಕೀಯ, ಆಯುಷ್ ಹಾಗೂ ಇತರೆ ಸಂಬಂಧಿತ ಪದವಿ ಕೋರ್ಸ್ಗಳ ಪ್ರವೇಶಾತಿಗೆ ಈ ಬಾರಿ ಒಟ್ಟು 11 ಲಕ್ಷಕ್ಕೂ ಅಧಿಕ ಅಭ್ಯರ್ಥಿಗಳು ಅರ್ಹತೆ ಪಡೆದಿದ್ದಾರೆ. ಪರೀಕ್ಷೆ ಬರೆದ ಎಲ್ಲ ಅಭ್ಯರ್ಥಿಗಳ ಅಂಕಪಟ್ಟಿಗಳು ಎನ್ಟಿಎ ಅಧಿಕೃತ ವೆಬ್ಸೈಟ್ neet.nta.nic.in ಲಭ್ಯವಿವೆ. ವೈದ್ಯಕೀಯ ಪ್ರವೇಶಾತಿ ಮತ್ತು ಕೌನ್ಸೆಲಿಂಗ್ ಪ್ರಕ್ರಿಯೆಗಳು ನಿಗದಿತ ವೇಳಾಪಟ್ಟಿಯಂತೆಯೇ ಸುಗಮವಾಗಿ ನಡೆಯುವಂತೆ ನೋಡಿಕೊಳ್ಳಲು ಫಲಿತಾಂಶವನ್ನು ಸಕಾಲದಲ್ಲಿ ಪ್ರಕಟಿಸಲಾಗಿದೆ ಎಂದು ಸಂಸ್ಥೆ ತಿಳಿಸಿದೆ. ಪ್ರಸಕ್ತ ಸಾಲಿನಲ್ಲಿ ನಡೆದ ಈ ಮರುಪರೀಕ್ಷೆಗೆ ದೇಶದ 551 ನಗರಗಳ 5,440 ಕೇಂದ್ರಗಳು ಹಾಗೂ ವಿದೇಶದ 14 ನಗರಗಳ ಪರೀಕ್ಷಾ ಕೇಂದ್ರಗಳಲ್ಲಿ ಒಟ್ಟು ಸುಮಾರು 20 ಲಕ್ಷ ಅಭ್ಯರ್ಥಿಗಳು ಹಾಜರಾಗಿದ್ದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಇಂದಿನಿಂದ ಪಶ್ಚಿಮ ಬಂಗಾಳಕ್ಕೆ 3 ದಿನಗಳ ಭೇಟಿ ನೀಡಲಿದ್ದಾರೆ. ಈ ಪ್ರವಾಸದ ಅವಧಿಯಲ್ಲಿ ಅವರು ಗಡಿ ಭದ್ರತೆ, ಆಡಳಿತ, ಕಾನೂನು ಸುವ್ಯವಸ್ಥೆ ಮತ್ತು ಅಭಿವೃದ್ದಿಗೆ ಸಂಬಂಧಿಸಿದ ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲಿದ್ದಾರೆ ಎಂದು ಮೂಲಗಳು ತಿಳಿಸಿವೆ. ನಾಳೆ ಗೃಹ ಸಚಿವರು ಸಿಲಿಗುರಿಯ ಜುಮಾಗಚ್ ಗಡಿಯ ಔಟ್ಪೋಸ್ಟ್ಗೆ ಭೇಟಿ ನೀಡಲಿದ್ದು 18ನೇ ಬೆಟಾಲಿಯನ್ ಔಟ್ಪೋಸ್ಟ್ನಲ್ಲಿ ಗಡಿ ಭದ್ರತಾ ಪಡೆಯ ಯೋಧರೊಂದಿಗೆ ಸಂವಾದ ನಡೆಸಲಿದ್ದಾರೆ. ಇದೇ ವೇಳೆ ಅವರು ಬಿಎಸ್ಎಫ್ಗೆ ಸಂಬಂಧಿಸಿದ ಹಲವು ಅಭಿವೃದ್ದಿ ಯೋಜನೆಗಳಿಗೆ ಶಂಕುಸ್ಥಾಪನೆ ಹಾಗೂ ಉದ್ಘಾಟನೆ ನೆರವೇರಿಸಲಿದ್ದಾರೆ. ನಾಳೆ ಮಧ್ಯಾಹ್ನ ಅವರು ಪಶ್ಚಿಮ ಬಂಗಾಳದ ಗಡಿ ಸಮಸ್ಯೆಗಳ ಕುರಿತು ಪ್ರಮುಖ ಸಭೆಯ ಅಧ್ಯಕ್ಷತೆ ವಹಿಸಲಿದ್ದಾರೆ. ಇದರ ಜೊತೆಗೆ ರಾಜ್ಯದಲ್ಲಿ 3 ಹೊಸ ಕ್ರಿಮಿನಲ್ ಕಾನೂನುಗಳ ಅನುಷ್ಠಾನದ ಪ್ರಗತಿಯನ್ನು ಗೃಹ ಸಚಿವರು ಪರಾಮರ್ಶಿಸಲಿದ್ದಾರೆ ಎಂದು ಮೂಲಗಳು ಹೇಳಿವೆ. ಮುಂಬರುವ ಸಂಸತ್ತಿನ ಮುಂಗಾರು ಅಧಿವೇಶನದಲ್ಲಿ ಸರ್ಕಾರದ ಕಾರ್ಯಸೂಚಿಯನ್ನು ಅಂತಿಮಗೊಳಿಸುವ ಸಲುವಾಗಿ ಇಂದು ದೆಹಲಿಯಲ್ಲಿ ಎನ್ಡಿಎ ಸಚಿವರನ್ನು ಒಳಗೊಂಡಂತೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅಧ್ಯಕ್ಷತೆಯಲ್ಲಿ ಉನ್ನತ ಮಟ್ಟದ ಸಂಸದೀಯ ಸಭೆ ನಡೆಯಲಿದೆ. ಸಂಸತ್ ಅಧಿವೇಶನ ಇದೇ 20ರಿಂದ ಆರಂಭವಾಗಲಿದ್ದು 13 ಆಗಸ್ಟ್ ಮುಕ್ತಾಯಗೊಳ್ಳಲಿದೆ. ಸರ್ಕಾರ ಸದನದ ಕಲಾಪವನ್ನು ಸುಗಮವಾಗಿ ನಡೆಸಲು ಪ್ರತಿಪಕ್ಷಗಳ ಸಹಕಾರ ಕೋರಲು ಇದೇ 19ರಂದು ಸರ್ವಪಕ್ಷಗಳ ಸಭೆಯನ್ನು ಕರೆದಿದೆ. ಕೇರಳದ ಪ್ರಸಿದ್ದ ಶಬರಿಮಲೆ ಶ್ರೀ ಅಯ್ಯಪ್ಪಸ್ವಾಮಿ ದೇವಸ್ಥಾನವು ಮಲಯಾಳಂ ಕ್ಯಾಲೆಂಡರ್ನ ಕರ್ಕಾಟಕ ಮಾಸದ ಮಾಸಿಕ ಪೂಜೆಗಳಿಗಾಗಿ ನಿನ್ನೆ ಸಂಜೆ ತೆರೆಯಲ್ಪಟ್ಟಿದ್ದು ಮೊದಲ ದಿನವೇ ಭಕ್ತರ ಭಾರೀ ದಟ್ಟಣೆ ಕಂಡುಬಂದಿದೆ. ಮುಖ್ಯ ಅರ್ಚಕರ ಸಮ್ಮುಖದಲ್ಲಿ ನಿನ್ನೆ ಸಂಜೆ 5 ಗಂಟೆಗೆ ಗರ್ಭಗುಡಿಯ ಬಾಗಿಲು ತೆರೆದು ದೀಪ ಬೆಳಗಿಸಿದರು. ಯಾವುದೇ ವಿಶೇಷ ಪೂಜೆ ಅಥವಾ ಧಾರ್ಮಿಕ ವಿಧಿವಿಧಾನಗಳನ್ನು ನಡೆಸಲಾಗಿಲ್ಲ. ಕೇರಳಂ ಸೇರಿದಂತೆ ನೆರೆಯ ರಾಜ್ಯಗಳಿಂದಲೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಸನ್ನಿಧಾನಕ್ಕೆ ಆಗಮಿಸಿರುವುದಾಗಿ ವರದಿಯಾಗಿದೆ. ಇಂಡೋನೇಷ್ಯಾದ ಜಕಾರ್ತದಲ್ಲಿ ನಿನ್ನೆ ನಡೆದ 19 ವರ್ಷದೊಳಗಿನ ಮತ್ತು 23 ವರ್ಷದೊಳಗಿನ ಏಷ್ಯನ್ ಬಾಕ್ಸಿಂಗ್ ಚಾಂಪಿಯನ್ಶಿಪ್ನ ಫೈನಲ್ನಲ್ಲಿ ಭಾರತದ ವಿಶ್ವನಾಥ್ ಸುರೇಶ್ ಮತ್ತು ಗಂಗಾ ಚಿನ್ನದ ಪದಕ ಗೆದ್ದರು. 23 ವರ್ಷದೊಳಗಿನ ಪುರುಷರ ವಿಭಾಗದ ಫೈನಲ್ನಲ್ಲಿ ಭಾರತ 2 ಚಿನ್ನದ ಪದಕಗಳನ್ನು ತನ್ನದಾಗಿಸಿಕೊಂಡಿತು. ಹಾಲಿ ಹಿರಿಯರ ಏಷ್ಯನ್ ಚಾಂಪಿಯನ್ ಆಗಿರುವ ವಿಶ್ವನಾಥ್ ಸುರೇಶ್ ಪುರುಷರ 50 ಕೆಜಿ ವಿಭಾಗದ ಫೈನಲ್ನಲ್ಲಿ ಜಪಾನ್ನ ಡೈಚಿ ಇವಾಯಿ ವಿರುದ್ದ 3-2 ಅಂತರದ ಗೆಲುವು ಸಾಧಿಸಿದರು. 55 ಕೆಜಿ ವಿಭಾಗದಲ್ಲಿ ಗಂಗಾ ಕಜಕಿಸ್ತಾನದ ಬೆಕ್ಸುಲಾತನ್ ಬೊರಾನ್ಬೆಕ್ ಅವರನ್ನು 3-2 ಅಂತರದಿಂದ ಮಣಿಸಿ ಚಿನ್ನದ ಪದಕಕ್ಕೆ ಕೊರಳೊಡ್ಡಿದರು. 65 ಕೆಜಿ ವಿಭಾಗದ ವಂಶಜ್ ಫೈನಲ್ನಲ್ಲಿ ಉತ್ತಮ ಹೋರಾಟ ನೀಡಿದರು. ಉಜ್ಬೇಕಿಸ್ತಾನದ ಇಲ್ಕೊಮ್ ಜಾನ್ ಎರ್ಗಶಿಯ ವಿರುದ್ದ 4-1 ಅಂತರದಿಂದ ಸೋತು ಬೆಳ್ಳಿ ಪದಕಕ್ಕೆ ತೃಪ್ತಿಪಟ್ಟರು. 19 ವರ್ಷದೊಳಗಿನ ಪುರುಷರ ವಿಭಾಗದ ಫೈನಲ್ನಲ್ಲಿ ಭಾರತೀಯ ಬಾಕ್ಸರ್ಗಳು ಉತ್ತಮ ಪ್ರದರ್ಶನ ನೀಡಿದರು. ಬೆಳ್ಳಿ ಪದಕಕ್ಕೆ ತೃಪ್ತಿಪಟ್ಟರು. 90 ಕೆಜಿ ವಿಭಾಗದ ಶುಭಂ ರಜಪೂತ್ ಉಜ್ಬೇಕಿಸ್ತಾನದ ಅಸದ್ಬೆಕ್ ಸುಲ್ತಾನ್ ಬೋಯವ್ ವಿರುದ್ದ 5-0 ಅಂತರದಿಂದ ಸೋತು ಬೆಳ್ಳಿ ಪದಕ ಗೆದ್ದರು. ಕಾರ್ಡಿಫ್ನ ಸೋಫಿಯಾ ಗಾರ್ಡನ್ಸ್ ಕ್ರೀಡಾಂಗಣದಲ್ಲಿ ನಿನ್ನೆ ನಡೆದ 3 ಪಂದ್ಯಗಳ ಅಂತಾರಾಷ್ಟೀಯ ಏಕದಿನ ಕ್ರಿಕೆಟ್ ಸರಣಿಯ 2ನೇ ಪಂದ್ಯದಲ್ಲಿ ಆತಿಥೇಯ ಇಂಗ್ಲೆಂಡ್ ತಂಡ ಭಾರತದ ವಿರುದ್ದ 4 ವಿಕೆಟ್ಗಳ ಜಯ ಸಾಧಿಸಿದೆ. ಈ ಮೂಲಕ 3 ಪಂದ್ಯಗಳ ಸರಣಿಯಲ್ಲಿ 1-1 ಸಮಬಲ ಸಾಧಿಸಿದೆ. ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ಭಾರತ ತಂಡ 44 ಓವರ್ಗಳಲ್ಲಿ 233 ರನ್ಗಳಿಗೆ ತನ್ನೆಲ್ಲ ವಿಕೆಟ್ ಕಳೆದುಕೊಂಡಿತು. ಭಾರತದ ಪರ ಶ್ರೇಯಸ್ ಅಯ್ಯರ್ 66 ರನ್ ಮತ್ತು ವಿರಾಟ್ ಕೊಹ್ಲಿ 65 ರನ್ ಅರ್ಧಶತಕ ಗಳಿಸಿ ಉಪಯುಕ್ತ ಕೊಡುಗೆ ನೀಡಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ಇಂದು ಹರಿಯಾಣ, ಚಂಡೀಗಢ, ಪಂಜಾಬ್ಗೆ ಭೇಟಿ. ಜಿನ್ನಲ್ಲಿ ದೇಶದ ಮೊದಲ ಹೈಡ್ರೋಜನ್ ರೈಲಿಗೆ ಹಸಿರು ನಿಶಾನೆ. ದೇಶಾದ್ಯಂತ ಪುನರಾಭಿವೃದ್ದಿಗೊಂಡಿರುವ 75 ಅಮೃತ್ ಭಾರತ್ ರೈಲು ನಿಲ್ದಾಣಗಳನ್ನು ಇಂದು ವಿಡಿಯೋ ಕಾನ್ಫರೆನ್ಸಿಂಗ್ ಮೂಲಕ ಪ್ರಧಾನಿ ಲೋಕಾರ್ಪಣೆ. ನೀಟ್ ಯುಜಿ 2026 ಮರುಪರೀಕ್ಷೆ ಫಲಿತಾಂಶ ಪ್ರಕಟ. ಅರ್ಹತೆ ಪಡೆದ 11 ಲಕ್ಷಕ್ಕೂ ಹೆಚ್ಚು ಅಭ್ಯರ್ಥಿಗಳು. 19 ಮತ್ತು 23 ವರ್ಷದೊಳಗಿನವರ ಏಷ್ಯನ್ ಬಾಕ್ಸಿಂಗ್ ಚಾಂಪಿಯನ್ಶಿಪ್ ಭಾರತದ ವಿಶ್ವನಾಥ್ ಸುರೇಶ್ ಗಂಗಾಗೆ ಚಿನ್ನದ ಪದಕ. ಅಂತಾರಾಷ್ಟೀಯ ಏಕದಿನ ಕ್ರಿಕೆಟ್ ಭಾರತದ ವಿರುದ್ದ ಇಂಗ್ಲೆಂಡ್ಗೆ 4 ವಿಕೆಟ್ಗಳ ಜಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಮಧ್ಯಾಹ್ನ 12ಕ್ಕೆ.
4: ಸಮಯ 7:45 ಕೇಳ್ತಾ ಇದ್ರೆ ಎಫ್ ಎಂ 103.5 101.4 ಮೀಡಿಯಂ ವೇವ್ 625 ಕಿಲೋಹರ್ಟ್ಸ್ಗಳಲ್ಲಿ ಭದ್ರಾವತಿ ಶಿವಮೊಗ್ಗ ಆಕಾಶವಾಣಿಯ ಕಾರ್ಯಕ್ರಮಗಳನ್ನು ಇದೀಗ ಚಿತ್ರಗೀತೆಗಳ ಕಾರ್ಯಕ್ರಮ. ಮೊದಲಿಗೆ ಎಸ್ ಜಾನಕಿಯವರ ದನಿಯಲ್ಲಿ ಈ ಚಂದದ ಗೀತೆ ನಿಮಗಾಗಿ, ನಿಮ್ಮ ಮುಂಜಾವಿಗಾಗಿ.

0: ವಿಡಿಯೋ ಲೈಕ್ ಮಾಡಲು ಹಣ ಸಿಗುತ್ತಾ? ಎಷ್ಟು ಸುಲಭ! ಸಿಕ್ಬಿದ್ರು.
1: ಅಪರಿಚಿತ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ. RBI ಹೇಳುತ್ತೆ,
2: ಜಾಣರಾಗಿರಿ, ಜಾಗರೂಕರಾಗಿರಿ.
3: ಕಡಿಮೆ ಬಡ್ಡಿಯಲ್ಲಿ ಲೋನ್ ಬೇಕಾ?
0: ಅದು ಕೂಡ ಆಪ್ ನಿಂದ. ಸಿಕ್ಬಿದ್ರು.
2: ಅಪರಿಚಿತ ಆಪ್ ನಿಂದ ಬಚಾವಾಗಿ.
1: RBI ಹೇಳುತ್ತೆ,
2: ಜಾಣರಾಗಿರಿ, ಜಾಗರೂಕರಾಗಿರಿ.
4: ಭಾರತ ಚುನಾವಣಾ ಆಯೋಗ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ಅಂದರೆ SIR 2026 ಪ್ರಕ್ರಿಯೆ ನಡೆಸುತ್ತಿದೆ. ಕರ್ನಾಟಕದಲ್ಲಿ ಜುಲೈ 29ರವರೆಗೆ BLOಗಳು ಮನೆ ಮನೆಗೆ ಭೇಟಿ ನೀಡಿ ತಮಗೆ ಗಣತಿ ನಮೂನೆ ನೀಡಿ ತಮ್ಮಿಂದ ಸಹಿ ಪಡೆದು ಸ್ವೀಕೃತಿ ನೀಡುತ್ತಾರೆ. ತಾವು ನೀಡುವ ಮಾಹಿತಿ ಆಧರಿಸಿ August 5 ಕರಡು ಮತದಾರರ ಪಟ್ಟಿ ಪ್ರಕಟವಾಗಲಿದೆ. ಹೆಚ್ಚಿನ ಮಾಹಿತಿಗೆ ECI ನೆಟ್ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಇದು ಕರ್ನಾಟಕ ಮುಖ್ಯ ಚುನಾವಣಾಧಿಕಾರಿಗಳ ಪ್ರಕಟಣೆ.
5: ಮನುಷ್ಯನಿಗೆ ಆರೋಗ್ಯವೇ ಅತಿದೊಡ್ಡ ಭಾಗ್ಯ. ಆದರೆ ಇಂದಿನ ಜಂಜಾಟದ ಬದುಕಿನಲ್ಲಿ ಎಲ್ಲರೂ ಆರೋಗ್ಯದ ಸಮಸ್ಯೆಯನ್ನು ನಿರ್ಲಕ್ಷ್ಯ ಮಾಡುತ್ತಾರೆ. ಆಸ್ಪತ್ರೆಗೆ ಹೋಗಲು ಸಮಯ ಅಥವಾ ಸಾರಿಗೆ ಸೌಲಭ್ಯದ ಸಮಸ್ಯೆ ಇಲ್ಲವೇ ಹಣಕಾಸು ಸಮಸ್ಯೆಯಿಂದ ಎಷ್ಟೋ ಕುಟುಂಬಗಳು ಕಂಗಾಲಾಗಿವೆ. ಇನ್ನು ಆತಂಕ ಬೇಡ. ರೋಗ ಬರುವ ಮುನ್ನ ಆರೋಗ್ಯ ಸೇವೆಗಳೇ ನಿಮ್ಮ ಮನೆ ಬಳಿಗೆ ಬಂದರೆ? ಹೌದು, ಇದು ಕರ್ನಾಟಕ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆ ಗೃಹ ಆರೋಗ್ಯ. ಆಸ್ಪತ್ರೆಗೆ ರೋಗಿ ಬರುವುದಕ್ಕಿಂತ ಮೊದಲೇ ರೋಗ ಬರದಂತೆ ತಡೆಗಟ್ಟುವುದೇ ಈ ಯೋಜನೆಯ ಗುರಿ. ಈ ಯೋಜನೆ ಅಡಿ BP, ಸಕ್ಕರೆ ಕಾಯಿಲೆ, ಅನಿಮಿಯಾ, ಬಾಯಿ, ಸ್ತನ, ಗರ್ಭಕಂಠದ ಕ್ಯಾನ್ಸರ್ ಸೇರಿದಂತೆ 14 ಬಗೆಯ ಅಸಾಂಕ್ರಾಮಿಕ ರೋಗಗಳಿಗೆ ನಿಮ್ಮ ಮನೆಯಲ್ಲೇ ಉಚಿತ ತಪಾಸಣೆ ಲಭ್ಯವಿದೆ. ಈಗಾಗಲೇ 1 ಕೋಟಿಗೂ ಅಧಿಕ ಜನರನ್ನು ತಲುಪಿರುವ ಈ ಆರೋಗ್ಯ ಕ್ರಾಂತಿಗೆ ಕೈಜೋಡಿಸಿ. ಆಶಾ ಕಾರ್ಯಕರ್ತೆಯರು ನಿಮ್ಮ ಬಳಿ ಬಂದಾಗ ಮಾಹಿತಿ ನೀಡಿ ಸಹಕರಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.

ಸಮಯ 7:51 ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆ ಪಿ ಸುಶೀಲಾ ಅವರ ದನಿಯಲ್ಲಿ ನಿನ್ನ ನೀನು.

ಸಮಯ 7 ಗಂಟೆ ಇವತ್ತು 5 ನಿಮಿಷ ಆಗ್ತಾ ಇದೆ. ಚಿತ್ರಗೀತೆಗಳ ಕಾರ್ಯಕ್ರಮ ಸಾಗ್ತಾ ಇದೆ. ಬೆಳಗ್ಗೆ 9 ಗಂಟೆ 5 ನಿಮಿಷಕ್ಕೆ ಗೆಲುವಿನ ಗುಟ್ಟು ಕಾರ್ಯಕ್ರಮ ಇದೆ. ನೈಪುಣ್ಯತೆ ಕೌಶಲ್ಯ ಹಾಗೂ ಯಶೋಗಾಥೆ ಒಳಗೊಂಡ ವಿಶೇಷ ಕಾರ್ಯಕ್ರಮ ಸರಣಿ ಗೆಲುವಿನ ಗುಟ್ಟು. ಇಂದಿನ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ವಿದ್ಯಾ ಟಿ ನಾಯಕ್, ಭಾವನಾ ವಿಎನ್, ಭೂಮಿಕಾ ಹೆಚ್ಎಸ್. ಕಾರ್ಯಕ್ರಮದ ಪ್ರಾಯೋಜಕರು ಪಿಎಸ್ ಸಮೂಹ ಶೈಕ್ಷಣಿಕ ಸಂಸ್ಥೆ ಶಿವಮೊಗ್ಗ. ಇನ್ನು 9 ಗಂಟೆ 20 ನಿಮಿಷಕ್ಕೆ ಗಾಂಧಿ ಸ್ಮೃತಿ. 9 ಗಂಟೆ 30 ನಿಮಿಷಕ್ಕೆ ಸಿನಿತರಂಗ ಕಾರ್ಯಕ್ರಮದಲ್ಲಿ ಅಣ್ಣ ತಂಗಿ ಸಿನಿಮಾಗಳ ಕುರಿತು ಮಾತನಾಡುತ್ತಾರೆ ರಾಣಿ ಬಾಳೆಕೊಪ್ಪ. 10 ಗಂಟೆಗೆ ಹಾಡು ಮಾತಾಡು ಶುಕ್ರವಾರದ ವಿಶೇಷ ಕ್ಯಾಂಪಸ್ ಕಟ್ಟೆ. ಸರ್ಕಾರಿ ಪದವಿ ಪೂರ್ವ ಕಾಲೇಜು ಹೊನ್ನಾಳಿ ಕಾಲೇಜಿನ ವಿದ್ಯಾರ್ಥಿಗಳಿಂದ ನೇರ ಪ್ರಸಾರದಲ್ಲಿ ಸಾಧಕರ ಪರಿಚಯ. ಜೊತೆಯಾಗಲಿದ್ದಾರೆ ಆರ್ಜೆ ಬಸವರಾಜ್. ಸಮಯ 7 ಗಂಟೆ 56 ನಿಮಿಷ. ಇನ್ನೊಂದು ಗೀತೆಯೊಂದಿಗೆ ಇವತ್ತಿನ ಚಿತ್ರಗೀತೆಗಳ ಕಾರ್ಯಕ್ರಮ ಮುಗಿಸ್ತಾ ಇರೋದು ನಿಮ್ಮ ಗೆಳೆಯ ನಾಗರಾಜ್ ವಸಿಷ್ಠ. ಸರಿಯಾಗಿ 8 ಗಂಟೆಗೆ ಸಮಾಚಾರ ಪ್ರಭಾತ್ ಹೆಲಿಕೇಂದ್ರದಿಂದ.

ಎಫ್ಎಂ 103.5 101.4 ಮೀಡಿಯಂ ವೇವ್ 625 ಕಿಲೋ ಹರ್ಟ್ಸ್ಗಳಲ್ಲಿ ಭದ್ರಾವತಿ ಶಿವಮೊಗ್ಗ ಆಕಾಶವಾಣಿಯ ಕಾರ್ಯಕ್ರಮಗಳನ್ನು ಇದೀಗ ಮಿಕ್ಸ್ ಮೆಲೋಡಿ ಕಾರ್ಯಕ್ರಮ ಕನ್ನಡ ಹಿಂದಿ ಚಿತ್ರಗೀತೆಗಳೊಂದಿಗೆ ದಿನದ ವಿಶೇಷತೆಯನ್ನು ತಿಳಿದುಕೊಳ್ಳುವಂತಹ ಹೊತ್ತು. ಮೊದಲಿಗೆ ಒಂದು ಚಂದದ ಹಿಂದಿ ಗೀತೆ ಎ.ಆರ್. ರೆಹಮಾನ್ ಹಾಗೂ ಅನುರಾಧ ಅನುಪಮಾ ಅವರ ದನಿಯಲ್ಲಿ ಕೇಳಿ ಆನಂದಿಸಿ.

ಸಮಯ 8:35 ಮಿಕ್ಸ್ ಮೆಲೋಡಿ ಕಾರ್ಯಕ್ರಮ ಸಾಗ್ತಾ ಇದೆ. ಇವತ್ತು ವಿಶ್ವ ಎಮೋಜಿ ದಿನ. ಅದೇ, ನಾವು ವಾಟ್ಸಪ್ ಮತ್ತು ಸೋಷಿಯಲ್ ಮೀಡಿಯಾಗಳಲ್ಲಿ ಎಮೋಜಿಗಳನ್ನು ಉಪಯೋಗಿಸ್ಕೊಳ್ಳುತ್ತೇವೆ. ನಾವು ಏನೇನಾದ್ರು ಹೇಳಬೇಕು ಅಂದರೆ ಅದು ಸ್ಮೈಲ್, ಅಥವಾ ತುಂಬ ಬೇಜಾರಾಗಿದ್ದರೆ ದುಃಖದ ಎಮೋಜಿ, ಹೀಗೆ ಸಾಕಷ್ಟು ಎಮೋಜಿಗಳಿದೆ ಅಲ್ವಾ. ಇವತ್ತು ಆ ಎಮೋಜಿಗಳ ದಿನ, ವಿಶ್ವ ಎಮೋಜಿ ದಿನ ಅಂಥೇಳಿ ಆಚರಿಸಲಾಗುತ್ತೆ. 2002 July 17 ಆಪಲ್ ಸಂಸ್ಥೆ ತನ್ನ ಐಕ್ಯಾಲ್ ಕ್ಯಾಲೆಂಡರ್ ಆ್ಯಪ್ನಲ್ಲಿ ಆಪಲ್ ಸಂಸ್ಥೆಯ ವರ್ಣರಂಜಿತ ಲೋಗೋವನ್ನು ಎಮೋಜಿ ರೂಪದಲ್ಲಿ ಪ್ರಕಟಿಸಿತ್ತು. ಇದರ ಸ್ಮರಣಾರ್ಥ ಇದೇ ದಿನವನ್ನು ವಿಶ್ವ ಎಮೋಜಿ ದಿನವನ್ನಾಗಿ ಆಚರಿಸಲಾಗುತ್ತೆ. ಇಂದಿನ ಸ್ಮಾರ್ಟ್ಫೋನ್ ಜಗತ್ತಿನಲ್ಲಿ ಎಮೋಜಿಗಳನ್ನು ಬಳಸಿ ಸಂವಹನ ನಡೆಸುವುದು ಸರ್ವೇ ಸಾಮಾನ್ಯ. ಮಾತು ಬೆಳ್ಳಿ, ಮೌನ ಬಂಗಾರ ಎಂಬ ಗಾದೆ ಮಾತು ಇಂದು ಟೆಕ್ಸ್ಟ್ ಬೆಳ್ಳಿ, ಸ್ಟಿಕ್ಕರ್ ಬಂಗಾರ ಎಂದು ಬದಲಿಸುವಷ್ಟರ ಮಟ್ಟಿಗೆ ಸಂವಹನದ ರೀತಿ ನೀತಿ ಬದಲಾಗಿದೆ. ಹೌದು, ಎಷ್ಟೋ ಸಂವಹನಗಳನ್ನು ನಾವು ವಾಟ್ಸಪ್ನಲ್ಲಿ ಹಾಗೆ ಸೋಷಿಯಲ್ ಮೀಡಿಯಾಗಳಲ್ಲಿ ಬಳಸಬೇಕಾದ್ರೆ ಜಸ್ಟ್ ಒಂದು ಎಮೋಜಿ ಅಥವಾ ಒಂದು ಥಮ್ಸ್ ಅಪ್ ಅಥವಾ ಇನ್ಯಾವುದಾದ್ರೂ ಸ್ಟಿಕ್ಕರ್ಗಳನ್ನು ಉಪಯೋಗಿಸಿ ನಮ್ಮ ಭಾವನೆಗಳನ್ನು ವ್ಯಕ್ತಪಡಿಸಿಬಿಡ್ತೇವೆ. ಕೆಲವೊಮ್ಮೆ ಟೆಕ್ಸ್ಟ್ ಮಾಡಿದಾಗ, ಕೆಲವೊಮ್ಮೆ ಎಮೋಜಿಗಳಲ್ಲೂ ಸರಿಯಾದ ರೀತಿಯಲ್ಲಿ ಕನ್ವೆ ಆಗದೇ ಇರುವಂತಹದ್ದು ಇದೆ. ಕನ್ಫ್ಯೂಷನ್ ಆಗಿ ಯಾವುದ್ಯಾವುದು ಎಮೋಜಿಗಳನ್ನು ಬಳಸ್ತೀವಿ. ಕೆಲವೊಮ್ಮೆ ಯಾವ ಎಮೋಜಿನ ಯಾವುದಕ್ಕೆ ಬಳಸಬೇಕು ಅನ್ನೋ ಒಂದು ಗೊಂದಲ ಉಂಟಾಗಿ ನಮಗೆ ಆ ಸಿಚುವೇಶನ್ಗೆ ಸೂಟ್ ಆಗುವಂತಹ ಯಾವುದೋ ಎಮೋಜಿ ಇದು ಕರೆಕ್ಟ್ ಆಗಬಹುದೇನೋ ಅನ್ನೋ ಒಂದು ಗೆಸ್ ಮೇಲೆ ಎಮೋಜಿಗಳನ್ನು ಬಳಸ್ತೇವೆ. ಆ್ಯಕ್ಚುಲಿ ಎಂತಿಂಥ ಎಮೋಜಿಗಳನ್ನು ಇಂತಿಂಥ ಸಂವಹನಕ್ಕೆ ಬಳಸಬೇಕು ಅಂತ ಇದೆ. ಸಾಕಷ್ಟು ಬಗ್ಗೆ ಅದರ ಬಗ್ಗೆ ನಮಗೆ ಸೋಷಿಯಲ್ ಮೀಡಿಯಾಗಳಲ್ಲಿ ತುಂಬ ಇನ್ಫಾರ್ಮೇಷನ್ ಸಿಗುತ್ತೆ. ಅಂತೂ ಇವತ್ತು ವಿಶ್ವ ಎಮೋಜಿ ದಿನ. ಯಾರೆಲ್ಲ ಎಮೋಜಿಗಳನ್ನು ಸ್ಮೈಲಿ, ಕಣ್ಣಲ್ಲಿ ಅಳೋದು, ಎರಡೆರಡು ಕಡೆ ಧಾರಾಕಾರವಾಗಿ ಅಳೋದು, ಸಿಕ್ಕಾಪಟ್ಟೆ ನಗು ಬಂದಾಗ ಕಣ್ಣಲ್ಲಿ ನೀರು ಬರುವಷ್ಟು ಅಳತೀವಲ್ಲ ಆ ಥರ ಎಮೋಜಿಗಳು, ಆಮೇಲೆ ಕಣ್ಣಲ್ಲಿ ಹಾರ್ಟ್ ಇರೋದು, ಆಮೇಲೆ ಸ್ಮೈಲ್ ಇರೋದು, ಬೇಸರ ಮಾಡ್ಕೊಂಡಿರೋದು, ಸಿಟ್ಟು ಮಾಡ್ಕೊಂಡಿರೋದು, ತುಂಬಾ ಸಿಟ್ಟು ಬಂದಾಗ ಹಾಕುವಂತಹ ಎಮೋಜಿ, ಇದನ್ನೆಲ್ಲ ನಾವು ರೊಟೀನ್ ಆಗಿ ಡೇ ಟು ಡೇ ಆಕ್ಸಿಸಲ್ಲಿ ಯೂಸ್ ಮಾಡ್ತಿರ್ತೀವಿ. ಇವತ್ತು ಅಂತಹ ಎಮೋಜಿಗಳಿಗೂ ಒಂದು ದಿನ ಇದೆ, ಅದು ಈ ದಿನ. July 17 ಎಮೋಜಿ ದಿನ ಅಂಥೇಳಿ ಆಚರಿಸಲಾಗುತ್ತೆ. 8:38 ಮಿಕ್ಸ್ ಮೆಲೋಡಿ ಕಾರ್ಯಕ್ರಮದಲ್ಲಿ ಶಂಕರ್ ಮಹದೇವನ್ ಅವರ ದನಿಯಲ್ಲಿ ಮಾಣಿಕ್ಯ ಚಿತ್ರದಿಂದ ಜೀ

ಸಮಯ 8:43 ಆಗ್ತಾ ಇದೆ. ಮಿಕ್ಸ್ ಮೆಲೋಡಿ ಕಾರ್ಯಕ್ರಮ ಸಾಗ್ತಾ ಇದೆ. ಪ್ರತಿ ವರ್ಷ ಜುಲೈ 17ರಂದು ಅಂತಾರಾಷ್ಟ್ರೀಯ ನ್ಯಾಯ ದಿನ ಅಂಥೇಳಿ ಆಚರಿಸಲಾಗುತ್ತೆ. 1998ರಲ್ಲಿ ಅಂತಾರಾಷ್ಟ್ರೀಯ ಕ್ರಿಮಿನಲ್ ಕೋರ್ಟ್ನ ICC ಸ್ಥಾಪನೆಗೆ ಕಾರಣವಾದ ರೋಮ್ ಶಾಸನವನ್ನು ಅಂಗೀಕರಿಸಿದ ನೆನಪಿಗಾಗಿ ಈ ದಿನವನ್ನು ಆಚರಿಸಲಾಗುತ್ತೆ. ಯುದ್ಧದ ಅಪರಾಧಗಳು ಮತ್ತು ಮಾನವೀಯತೆಯ ಮೇಲಿನ ದೌರ್ಜನ್ಯ ತಡೆಯುವುದು ಇದರ ಮುಖ್ಯ ಉದ್ದೇಶ. ನ್ಯಾಯ ಅಂದ್ಕೊಳ್ಳೇ ಕಾನೂನು. ಕಾನೂನು ಮನುಷ್ಯನ ಅಭಿವೃದ್ಧಿಗೆ ಅಥವಾ ಮನುಷ್ಯನ ಉದ್ಧಾರಕ್ಕಾಗಿಯೇ, ಮನುಷ್ಯನಿಗೆ ಉಪಯೋಗ ಆಗಲಿ ಅಂತಲೇ ಒಂದಷ್ಟು ಕಟ್ಟುಪಾಡುಗಳನ್ನು ಮಾಡಿಕೊಂಡು ಈ ಚೌಕಟ್ಟಿನ ಒಳಗೆ ನಾವು ಜೀವನವನ್ನು ಮಾಡಬೇಕು ಅಥವಾ ಬದುಕನ್ನು ನಡೆಸಬೇಕು, ಆಯಾ ದೇಶಕ್ಕೆ ಆಯಾ ಕಟ್ಟುಪಾಡುಗಳು ಅಂಥೇಳಿ ಮಾಡ್ಕೊಂಡಿದ್ದೀವಿ. ಮನುಷ್ಯನ ಉದ್ಧಾರಕ್ಕಾಗಿಯೇ ಇರುವುದದು, ಮನುಷ್ಯನಿಗೆ ಸಹಾಯ ಆಗಲಿ ಅಂತಲೇ ಅದಿರೋದು. ಸೊ ಅದ್ರ ಬಗ್ಗೆ ಗಮನ ಇರಲಿ. ನಮ್ಮ ನ್ಯಾಯ ಅಥವಾ ನಮ್ಮ ಕಾನೂನು ಏನು ಹೇಳ್ತಾ ಇದೆ, ಅದನ್ನು ನಾವು ಹೇಗೆ ಅದನ್ನು ಪಾಲಿಸಬೇಕು ಅನ್ನೋದ್ರ ಬಗ್ಗೆ ಹೆಚ್ಚು ಒತ್ತನ್ನು ಕೊಡಬೇಕು. ಸಾಮಾನ್ಯವಾಗಿ ನಮಗೆ ಕಾನೂನಿನ ಬಗ್ಗೆ ಅರಿವೇ ಇರೋದಿಲ್ಲ. ಹೇಗೆ ನಮ್ಮ ಪ್ರತಿನಿತ್ಯದ ಜೀವನ ಇರಬೇಕು, ಯಾವ್ಯಾವ ತಪ್ಪಿಗೆ ಏನೇನು ಶಿಕ್ಷೆಗಳಿದೆ, ವೈಕ್ ಕಾರನ್ನು ಓಡಿಸುವಾಗ, ವಾಹನಗಳನ್ನು ಓಡಿಸುವಾಗ, ಮನೆ ಇತ್ಯಾದಿಗಳನ್ನು ಕಟ್ಟುವಾಗ ಅಥವಾ ಕೆಲವೊಂದು ಕ್ರಿಮಿನಲ್ ಅಪರಾಧಗಳನ್ನು ಮಾಡಿದಾಗ ಅಥವಾ ಮಾಡಬಾರದು ಮಾಡಿದಾಗ ಏನೇನು ಶಿಕ್ಷೆಗಳಾಗುತ್ತೆ, ಯಾವ ರೀತಿಯಲ್ಲಿದೆ. ಸುಮ್ಮನೆ ಕೆಲವೊಮ್ಮೆ ಭಯಪಟ್ಟು ನಾವು ಕಾನೂನಿನ ಮೊರೆ ಹೋಗೋದನ್ನು ನಿಲ್ಲಿಸಿಬಿಡ್ತೇವೆ. ಹಾಗೆ ಮಾಡ್ಕೊಳ್ಬಾರ್ದು. ನಮ್ಮ ತಪ್ಪು ಏನೂ ಇಲ್ಲದೇ ಇದ್ದಾಗ, ನಮಗೆ ತೊಂದರೆ ಆಗ್ತಾ ಇದ್ದರೆ ಕಾನೂನಿನ ಸಲಹೆಯನ್ನು ಪಡೆಯುವುದು ಬಹಳ ಮುಖ್ಯ. ಕಾನೂನು ನಮಗೋಸ್ಕರನೇ ಇರುವಂಥದ್ದು, ನಮ್ಮ ಉದ್ಧಾರಕ್ಕಾಗಿಯೇ ಇರುವಂಥ ಒಂದು ಸಾಮಾಜಿಕ ಸಣ್ಣ ಅರಿವು ನಮ್ಮಲ್ಲಿ ಇದ್ದರೆ ಅದರ ಬಗ್ಗೆ ತಿಳಿದುಕೊಳ್ಳುವಂತಹ ಪ್ರಯತ್ನವನ್ನು ಮಾಡಬೇಕು ಅನ್ನುವುದೇ ಅಂತಾರಾಷ್ಟ್ರೀಯ ನ್ಯಾಯ ದಿನದ ಉದ್ದೇಶ. ಸಮಯ 8:45 ಮಿಕ್ಸ್ ಮೆಲೋಡಿ ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆ ಹರಿಕೃಷ್ಣ ಅವರ ದನಿಯಲ್ಲಿ ಬುಲ್ಬುಲ್ ಚಿತ್ರದಿಂದ.

ಸಮಯ 8:50 ಆಗ್ತಾ ಇದೆ. ಮಿಕ್ಸ್ ಮೆಲೋಡಿ ಕಾರ್ಯಕ್ರಮ ಸಾಗ್ತಾ ಇದೆ. ಬೆಳಗಿನಿಂದ ಸಾಕಷ್ಟು ಜನ ಸಂದೇಶವನ್ನ ಕಳಿಸಿದ್ದಾರೆ. ಯಾರೆಲ್ಲ ಕಳಿಸಿದ್ದಾರೆ ನೋಡೋದಾದ್ರೆ, ಶುಭ ಮುಂಜಾನೆ, ಶುಭವತ್ತರಲ್ಲಿ, ಹೊನ್ನೂರಲ್ಲಿ ನಿಮ್ಮ ಸಂದೇಶ ತಲುಪಿದೆ. ಆಕಾಶವಾಣಿ ಭದ್ರಾವತಿ ಕೇಳುವರಿಗೆ ಆಷಾಢ ಮಾಸದ ಶುಕ್ರವಾರದ ಬೆಳಗಿನ ಶುಭೋದಯ ಅಂತ ಚಂದ್ರಹಾಸ ಗಡದೆ ಸಂದೇಶ ಕಳಿಸಿದ್ದಾರೆ. ಥ್ಯಾಂಕ್ ಯು. ಅಂತಾರಾಷ್ಟ್ರೀಯ ನ್ಯಾಯಕ್ಕಾಗಿ ವಿಶ್ವ ದಿನ

ದಿನದ ಶುಭಾಶಯಗಳು ಅಂತ ಸಾಹಿತಿ ಭೋಪಾ ವೆಂಕಟೇಶ್ ಸಂದೇಶವನ್ನು ಕಳಿಸಿದ್ದಾರೆ. ಕರ್ಜಗಿ ಅವರ ಕಥಾನಕದಲ್ಲಿ ಬೇರೆಯವರ ಬಗ್ಗೆ ಒಳ್ಳೆಯ ಮಾತು ಚಿಂತನೆ ಇರಬೇಕು ಹಾಗೂ ಸಂತತ್ವದ ಬಗ್ಗೆ ಮಾತನಾಡಿದರು, ಚೆನ್ನಾಗಿತ್ತು ಅಂತ ಪ್ರತಿಮಾ ನಾಯಕ್ ಶಿವಮೊಗ್ಗದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಬೆಳಗಿನ ಚಿಂತನೆ ಕಾರ್ಯಕ್ರಮದಲ್ಲಿ ಮೌನ ಕುರಿತು ತಿಳಿಸಿದ ಮಾಹಿತಿ ತುಂಬ ಅರ್ಥಪೂರ್ಣವಾಗಿತ್ತು. ನಾನು ಸಹ ನನ್ನ ಜೀವನದಲ್ಲಿ ಕೆಲವು ಸಂದರ್ಭಗಳಲ್ಲಿ ಮೌನ ವಹಿಸಬೇಕು ಅಂತ ಮನದಟ್ಟಾಗಿತ್ತು, ಧನ್ಯವಾದಗಳು ಅಂತ ನೇರಲಗುಂಡಿಯಿಂದ ಚಂದ್ರಿಕಾ ಜಗನ್ನಾಥ್ ಸಂದೇಶವನ್ನು ಕಳಿಸಿದ್ದಾರೆ. ನಮಸ್ತೆ ಆಕಾಶವಾಣಿಗೆ, ಇಂದಿನ ಬೆಳಗಿನ ಎಲ್ಲ ಕಾರ್ಯಕ್ರಮಗಳು ತುಂಬ ಚೆನ್ನಾಗಿ ಮೂಡಿ ಬಂತು, ಬೆಳಗಿನ ಚಿತ್ರಗೀತೆಗಳು ತುಂಬ ಸೊಗಸಾಗಿತ್ತು, ಧನ್ಯವಾದಗಳು ಅಂತ ಲಲಿತಾ ಕೆ ಸಂದೇಶವನ್ನು ಕಳಿಸಿದ್ದಾರೆ. ಥ್ಯಾಂಕ್ ಯು. ಜೇಹನ್ ಬಸವರಾಜಪ್ಪ, ಹೊಸಮನೆ ಭದ್ರಾಪತಿ, ನಮಸ್ಕಾರ. ಈವರೆಗಿನ ಎಲ್ಲ ಕಾರ್ಯಕ್ರಮಗಳು ಚೆನ್ನಾಗಿ ಮೂಡಿ ಬರ್ತಾ ಇದೆ. ಬೆಳಗ್ಗೆ ಎಂ ಕೆ ಶಿವಕುಮಾರ್ ಇವರು ಭದ್ರಾವತಿ ತಾಲೂಕು ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಶ್ರೀ ಗಂಗಾನಾಯಕಗುಂದಿ ಇವರೊಂದಿಗೆ ನಡೆಸಿದ ಸಂದರ್ಶನ ಅಮೋಘವಾಗಿತ್ತು. ಶ್ರೀಯುತ ಗಂಗಾನಾಯಕರವರು ಪತ್ರಕರ್ತರ ಸಮಸ್ಯೆಯನ್ನು ಎಳೆ ಎಳೆಯಾಗಿ ಬಿಡಿಸಿಟ್ಟರು. ಜೊತೆಗೆ ಅವರು ಈವರೆಗೂ ನಡೆದು ಬಂದ ದಾರಿಯನ್ನು ಹಂಚಿಕೊಂಡರು. ಹಲವು ಸಂಘ ಸಂಸ್ಥೆಗಳ ಸಹಯೋಗದೊಂದಿಗೆ ಅವರು ಹಮ್ಮಿಕೊಂಡಿರುವ ರಕ್ತದಾನದ ಕಾರ್ಯಕ್ರಮ ಕುರಿತು ಹೆಮ್ಮೆ ಎನಿಸಿತು. ಪತ್ರಕರ್ತರ ಸಂಘವು ಸಮಾಜಮುಖಿಯಾಗಿ ನಡೆಯುತ್ತಿರುವುದು ಆಶಾದಾಯಕವಾಗಿದೆ, ಧನ್ಯವಾದಗಳು ಅಂತ ಸಂದೇಶವನ್ನು ಕಳಿಸಿದ್ದಾರೆ. ಥ್ಯಾಂಕ್ ಯು. ಹಲೋ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ, ಶುಕ್ರವಾರ ಶುಭ ಮುಂಜಾನೆಗಳು. 7:15ಕ್ಕೆ ಮೂಡಿ ಬಂದ ಭದ್ರಾವತಿ ಕಾರ್ಯಕ್ರಮ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಶ್ರೀ ಗಂಗಾನಾಯಕ್ ಅವರೊಂದಿಗೆ ಸಂದರ್ಶನ ಕಾರ್ಯಕ್ರಮ ತುಂಬ ಚೆನ್ನಾಗಿತ್ತು. ಪತ್ರಕರ್ತರ ಪ್ರಸ್ತುತ ಸ್ಥಿತಿ, ಅವರು ಎದುರಿಸುತ್ತಿರುವ ಸವಾಲುಗಳು ಹಾಗೂ ಇಂದಿನ ಪತ್ರಿಕಾ ಮಾಧ್ಯಮದ ಬೆಳವಣಿಗೆ ಇವುಗಳ ಕುರಿತು ಒಳ್ಳೆ ಮಾಹಿತಿ ಸಿಕ್ತು. 7:45ಕ್ಕೆ ಮೂಡಿ ಬಂದ ಚಲನಚಿತ್ರ ಗೀತೆಗಳು ಸುಮಧುರವಾಗಿತ್ತು, ಜಾನಕಿ ಅಮ್ಮನವರ ನೆನಪಿನ ಮರುಕಳಿಸುವಂತೆ ಮಾಡಿತು. ನಂತರ ಮೂಡಿ ಬಂದ ಮೆಲ್ಲುಸಿರೆ ಸವಿಗಾನ, ಹಳೆಯ ಹಾಡು ತುಂಬ ಚೆನ್ನಾಗಿತ್ತು. ಶುಕ್ರವಾರದ ಮುಂದಿನ ಕಾರ್ಯಕ್ರಮಕ್ಕಾಗಿ ಕಾಯ್ತಾ ಇದ್ದೇನೆ. ಬ್ರಹ್ಮಾನಂದರ ನಡೆ, ವಿದ್ಯಾನಗರ, ಶಿವಮೊಗ್ಗ, ಧನ್ಯವಾದಗಳು. ಕೆ ಪಿ ದಿನೇಶ್ ಭಟ್, ಅರ್ಚನಾ ಭಟ್, ಆದಿತ್ಯ ಭಟ್ ಗೌರಿ, ಮಂಡಗದ್ದೆ ಹೋಬಳಿಯಿಂದ ಶುಭ ಮುಂಜಾನೆ. ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ ಅಂತ ಸಂದೇಶವನ್ನು ಕಳಿಸಿದ್ದಾರೆ. ಥ್ಯಾಂಕ್ ಯು. ರೂಪಾ ಹೆಚ್, KSRP ಪೊಲೀಸ್ ಕ್ವಾರ್ಟರ್ಸ್, ಡೈರಿ ಸರ್ಕಲ್ನಿಂದ ಶುಭೋದಯ. ನಿಮಗೂ ಕೂಡ ಎಲ್ಲ ಕಾರ್ಯಕ್ರಮಗಳು ಅರ್ಥಪೂರ್ಣವಾಗಿ ಮೂಡಿ ಬರ್ತಾ ಇದೆ ಅಂತ ಸಂದೇಶವನ್ನು ಕಳಿಸಿದ್ದಾರೆ. ಥ್ಯಾಂಕ್ ಯು. ನಮಸ್ತೆ, ಬೆಳಗಿನ ಎಲ್ಲ ಕಾರ್ಯಕ್ರಮ ತುಂಬ ಸುಂದರವಾಗಿ ಮೂಡಿ ಬಂತು. ಬಸವೇಶ್ವರ ನಗರದಿಂದ ಜಯಶೀಲ ಸದಾಶಿವ, ಧನ್ಯವಾದಗಳು ಅಂತ ಸಂದೇಶವನ್ನು ಕಳಿಸಿದ್ದಾರೆ. ಥ್ಯಾಂಕ್ ಯು. BH ಆಂಜನೇಯ, ಓಲ್ಡ್ ಟೌನ್, ಹನುಮಂತ ನಗರ, ಭದ್ರಾವತಿ, ನಿಮ್ಮ ಸಂದೇಶ ಕೂಡ ತಲುಪಿದೆ. ಎಲ್ಲ ಕಾರ್ಯಕ್ರಮ ತುಂಬ ಚೆನ್ನಾಗಿದೆ, ಚಿತ್ರಗೀತೆಗಳು ತುಂಬ ಸೊಗಸಾಗಿ ಮೂಡಿ ಬರ್ತಾ ಇದೆ ಅಂತ ಸಂದೇಶವನ್ನು ಕಳಿಸಿದ್ದಾರೆ. ಥ್ಯಾಂಕ್ ಯು. ಯಾರೆಲ್ಲ ಸಂದೇಶವನ್ನು ಕಳಿಸಿದ್ದೀರಾ, ಧನ್ಯವಾದಗಳನ್ನು ತಿಳಿಸ್ತಾ ಮುಂದಿನ ಗೀತೆ ಪ್ರಿಯಾ, ಹಿಮೇಶ್ ಹಾಗೂ ಕಾರ್ತಿಕ್ ಅವರ ದನಿಯಲ್ಲಿ ಕೇಳಿ ಆನಂದಿಸಿ.

0: ಕೈಗೆ ಬ್ಯಾಂಡೇಜು
1: ಬಿದ್ದ್ಬಿಟ್ಟಾಗ ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
0: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ? ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ. 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಹಿಂದೆ KSU WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
2: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
0: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
3: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
0: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSU WSSB.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
4: ಆಕಾಶವಾಣಿ ನೈಪುಣ್ಯ ಕೌಶಲ್ಯ ಯಶೋಗಾಥೆ ಒಳಗೊಂಡ ಗೆಲುವಿನ ಗುಟ್ಟು 2.0 ಕಾರ್ಯಕ್ರಮ ಸರಣಿ. ಪ್ರಾಯೋಜಕರು PES ಸಮೂಹ ಶಿಕ್ಷಣ ಸಂಸ್ಥೆ, ಶಿವಮೊಗ್ಗ.
5: ಇಂದಿನ ಈ ಕಾರ್ಯಕ್ರಮದಲ್ಲಿ ಹಾಸ್ಯವನ್ನು ಜೀವನ ಚಿಂತನೆಯ ಗಂಭೀರ ಮಾಧ್ಯಮವನ್ನಾಗಿಸಿದ ಹಾಸ್ಯ ಬ್ರಹ್ಮ ಬೀಚಿ, ಈ ಕುರಿತು ಈಗ ಮಾತನಾಡುತ್ತಾರೆ ಶಿವಮೊಗ್ಗ PES IIMS ನ ಬಿಕಾಂ ವಿಭಾಗದ ವಿದ್ಯಾರ್ಥಿಗಳಾದ ವಿದ್ಯಾ ಟಿ ನಾಯಕ್, ಭಾವನಾ VN ಹಾಗೂ ಭೂಮಿಕಾ HS.
6: ಆಕಾಶವಾಣಿ ಭದ್ರಾವತಿಯ ಎಲ್ಲಾ ಪ್ರೀತಿಯ ಕೇಳುಗರಿಗೆ ನಮಸ್ಕಾರಗಳು. ನನ್ನ ಹೆಸರು ವಿದ್ಯಾ ಟಿ ನಾಯಕ್. ನಾನು PES IIMS ಕಾಲೇಜಿನಲ್ಲಿ ದ್ವಿತೀಯ ವರ್ಷದ ಬಿಕಾಂ ವರ್ಷದಲ್ಲಿ ಓದುತ್ತಿದ್ದೇನೆ. ಈ ದಿನದ ಯಶೋಗಾಥೆಯ ವಿಷಯ ಹಾಸ್ಯವನ್ನು ಜೀವನ ಚಿಂತನೆಯ ಗಂಭೀರ ಮಾಧ್ಯಮವಾಗಿಸಿದ ಹಾಸ್ಯ ಬ್ರಹ್ಮ ಬೀಚಿ ಎಂಬುದಾಗಿದೆ. ನವರಸಗಳಲ್ಲಿ ಹಾಸ್ಯಕ್ಕೆ ವಿಶಿಷ್ಟವಾದ ಸ್ಥಾನವಿದೆ. ಹಾಸ್ಯವಿಲ್ಲದೆ ಮನುಷ್ಯನ ಜೀವನವೇ ಇಲ್ಲ ಎನ್ನುವಷ್ಟರ ಮಟ್ಟಿಗೆ ಅದರ ಪ್ರಭಾವವನ್ನು ಕಾಣುತ್ತೇವೆ. ಬಹು ಪ್ರಾಚೀನ ಕಾಲದಿಂದಲೂ ಹಾಸ್ಯದ ಚಿತ್ರಣವನ್ನು ಮಹಾಕಾವ್ಯಗಳಲ್ಲಿಯೂ ಆಗಿರುವುದನ್ನು ಸಹ ಕಾಣುತ್ತೇವೆ. ಹಾಸ್ಯವೆಂದರೆ ಕೇವಲ ಮನರಂಜನೆಯಲ್ಲ, ಅದರಾಚೆಗಿರುವ ಸತ್ಯವನ್ನು ಮನಗಾಣುವ ವಿಧಾನ ಎಂದು ತಮ್ಮ ಮೊನಚಾದ ಮತ್ತು ತೀಕ್ಷ್ಣವಾದ ಬರಹಗಳ ಮೂಲಕ ಹಾಸ್ಯ ಬರಹವನ್ನು ರೂಪಿಸುತ್ತಲೇ ಸಮಾಜದೊಳಗಿನ ಅಂಕುಡೊಂಕುಗಳನ್ನು ತಿದ್ದುವ ಹಂಬಲವನ್ನು ಇರಿಸಿಕೊಂಡ ಗಂಭೀರ ಹಾಸ್ಯ ಸಾಹಿತಿ ರಾಯಸಂ ಭೀಮಸೇನರಾವ್. ಹಾಸ್ಯವು ಹಾಸ್ಯಾಸ್ಪದವಾಗಬಾರದು, ಅದು ಮನೋರಂಜನೆಯನ್ನು ನೀಡುವುದರ ಜೊತೆಗೆ ಒಂದು ಸಂದೇಶವನ್ನು ನೀಡಬೇಕು ಎಂದು ತಮ್ಮ ವ್ಯಂಗ್ಯ ವಿಡಂಬನಾ ಶೈಲಿಯ ಮೂಲಕ ಸಮಾಜದ ಮಿತಿಗಳನ್ನು ಎತ್ತಿ ತೋರಿಸಿದ ಸಾಹಿತಿ ಇವರು. ಬಿಜಿಯವರು 23 ಏಪ್ರಿಲ್ 1913 ಬಳ್ಳಾರಿ ಜಿಲ್ಲೆಯ ಹರಪ್ಪನಹಳ್ಳಿಯಲ್ಲಿ ಮಾಧ್ವ ಸಂಪ್ರದಾಯಸ್ಥ ಕುಟುಂಬವೊಂದರಲ್ಲಿ ಜನಿಸಿದರು. ತಂದೆ ಶ್ರೀನಿವಾಸರಾಯರು ಮತ್ತು ತಾಯಿ ಭಾರತಮ್ಮನವರು. ಈ ದಂಪತಿಗಳ ಎರಡನೆಯ ಮಗನಾಗಿ ಜನಿಸಿದರು. ಮಗು ಜನಿಸುತ್ತಿದ್ದಂತೆ ತಂದೆ ಮರಣ ಹೊಂದಿದ್ದ ಕಾರಣ ಇದು ಅನಿಷ್ಟದ ಮಗು ಎಂದು ಅದನ್ನು 3 ದಿನಗಳ ಕಾಲ ಮನೆಯಿಂದ ಹೊರಗೆ ಇಟ್ಟಿದ್ದರಂತೆ. ಅಪ್ಪನನ್ನು ಕೊಂದ ಮಗುವಿಗೆ ಬದುಕುವ ಹಕ್ಕಿಲ್ಲ ಎಂದು ಅದೃಷ್ಟವಶಾತ್ ಮಗು ಸಾಯದೆ ಬದುಕುಳಿಯಿತು. ಒಂದು ವೇಳೆ ಮಗು ಸತ್ತು ಹೋಗಿದ್ದರೆ ಹಾಸ್ಯ ಬ್ರಹ್ಮ ಕನ್ನಡದ ಜಾರ್ಜ್ ಬರ್ನಾಡ್ ಶಾ ಎಂದೆಲ್ಲ ಖ್ಯಾತನಾಮರಾದ ಅವರು ಕನ್ನಡ ಸಾಹಿತ್ಯಕ್ಕೆ ದೊರೆಯುತ್ತಲೇ ಇರಲಿಲ್ಲ. ಮುಂದೆ ಆ ಮಗುವಿಗೆ ಭೀಮಸೇನನೆಂದು ನಾಮಕರಣವನ್ನು ಮಾಡುತ್ತಾರೆ. ಹುಡುಗ 8 ವರ್ಷದವನಾಗಿದ್ದಾಗ ಅವನ ತಾಯಿ ಕೂಡ ತೀರಿ ಹೋಗುತ್ತಾರೆ. ಆ ಅನಾಥ ಹುಡುಗನು ಅವರ ಸೋದರತೆ ಬಡತನದ ನಡುವೆಯೂ ತಂಗಳನ್ನವನ್ನು ಹಾಕಿ ಬೆಳೆಸುತ್ತಾರೆ. ಇದಕ್ಕೆ ತಾನು ಕೃತಜ್ಞನಾಗಿದ್ದೇನೆ ಎಂದು ಅವರು ತಮ್ಮ ಆತ್ಮಕಥನ ನನ್ನ ಬಯೋಗ್ರಫಿಯಲ್ಲಿ ಉಲ್ಲೇಖಿಸುತ್ತಾರೆ. ಕಡುಬಡತನದ ಕಾರಣ 2 ಹೊತ್ತು ಊಟ ಸಂಪಾದನೆ ಮಾಡುವುದೇ ಹೆಚ್ಚು ಎನ್ನುವ ಸಂದರ್ಭದಲ್ಲಿ SSLC ಯವರೆಗೆ ಅದು ಕಷ್ಟಪಟ್ಟು ಓದಲು ಮಾತ್ರ ಸಾಧ್ಯವಾಗುತ್ತದೆ. ಅವರಿವರ ಮನೆಯಲ್ಲಿ ವಾರಾನ್ನವನ್ನು ಮಾಡಿಕೊಂಡು ಬೆಳೆದು ನಂತರ ಉದ್ಯೋಗವನ್ನು ಹುಡುಕಲು ಪ್ರಯತ್ನ ಮಾಡುತ್ತಾರೆ. ಕೊನೆಗೆ ಪೊಲೀಸ್ ಇಲಾಖೆಯಲ್ಲಿ ಅಟೆಂಡರ್ ಆಗಿ ಕೆಲಸಕ್ಕೆ ಸೇರಿಕೊಳ್ಳುತ್ತಾರೆ. 1933 ಸೀತಾಬಾಯಿಯವರೊಡನೆ ವಿವಾಹವಾಗಿ ತಮ್ಮ ಕಷ್ಟ ಸುಖಗಳನ್ನು ಹಂಚಿಕೊಳ್ಳುತ್ತಾರೆ. ಬೀಚಿ ಕನ್ನಡ ಹೂಣಲಿಪಿಗಳ 2 ತಲೆಕರುವಿನಂತೆ ವಿಚಿತ್ರವಾಗಿ ಕಾಣುವ ಈ ಹೆಸರು ನಿಜವಾಗಿ ಅಚ್ಚ ಕನ್ನಡದ ಬೀಚಿಯೇ. ಅವರ ನಿಜವಾದ ಹೆಸರು ಹೆದರಿಕೆ ಹುಟ್ಟಿಸುವಂತ ಬಲಶಾಲಿಯಾದ ಹೆಸರೇ ರಾಯಸಂ ಭೀಮಸೇನರಾವ್. ಈ ಬಗ್ಗೆ ಅವರೇ ವಿವರಣೆ ನೀಡಿದ್ದಾರೆ. ಪಾರ್ಥಸಾರಥಿ ಪಾಚು ಆಗುತ್ತಾನೆ ನಾರಾಯಣ ನಾಣಿ ಅಂತೆಯೇ ಭೀಮಸೇನ ಬೀಚಿಯಾದ ಅವರಿವರ ಬಾಯಲ್ಲಿ ಹಾಗಾದುದೇ ಉಳಿತಾಯಿತು. ಸದಾ ಕರುಳಿನ ಬೇನೆಯಿಂದ ನರಳುವ ಈ ಹೊಟ್ಟೆ ರೋಗಿ ಭೀಮಸೇನ ಹೇಗಾದನು? ಹೀಗಾಗಿ ಈ ಕಾಚಿ ಕಡ್ಡಿ ಪೈಲುವಾನ ಅವರ ಅಮ್ಮನ ಮುದ್ದಿನ ನುಡಿಗತ್ತರಿಗೆ ಸಿಲುಕಿ ಬೀಚಿಯಾದ. ಬೀಚಿ ಪ್ರಸಿದ್ಧ ಇಂಗ್ಲಿಷ್ ಕಾದಂಬರಿಗಳ ನಗೆ ತುಣುಕುಗಳ ಸಾಮಗ್ರಿಯನ್ನು ಕನ್ನಡಕ್ಕೆ ಇಳಿಸಿದ್ದಾರೆ ನಿಜ, ಆದರೆ ಅವರ ಭಾಷಾ ಪ್ರಜ್ಞೆಯಲ್ಲಿ ಕನ್ನಡದ ಚಾಪು ಇದೆ. ಶಬ್ದದ ವಿಶಿಷ್ಟ ಸತ್ವದಿಂದಲೇ ವಿಚಾರಗಳನ್ನು ಬೆದಕಬೇಕೆಂಬ ಆರೋಗ್ಯಕರ ವ್ಯಂಗ್ಯಶೀಲತೆ ಇದೆ. ಮಾನವನ ಬಾಳು ಗೋಪುರದ ಗಡಿಯಾರ, ತಲೆ ಎತ್ತಿದರೆ ಮಾತ್ರ ಕಾಣುತ್ತದೆ. ಎತ್ತಲು ತಲೆ ಎಂಬುದೊಂದು ಬೇಕು, ಎತ್ತಬೇಕು ಎಂಬುದು ಅದಕ್ಕೆ ತೋಚಬೇಕು ಅಲ್ಲವೇ? ಅದಕ್ಕಾಗಿ ಮನುಷ್ಯನೆಂಬ ಪ್ರಾಣಿ ಊರ್ಧ್ವಮುಖಿ. ಗಡಿಯಾರ ಅಂಬುದು ಅದಕ್ಕೆ ತೋಚಬೇಕು. ಬರೀ ಕಂಡರೂ ಸಾಲದು, ಅದರ ಮುಳ್ಳುಗಳ ಲೆಕ್ಕಾಚಾರ ತಿಳಿದಿರಬೇಕು. ಹೀಗೆ ಶಬ್ದಮುಖವಾಗಿ ಪ್ರತಿಮಾತ್ಮಕವಾಗಿ ಬರೆಯುವ ಶಕ್ತಿಯನ್ನು ಅವರು ರೂಢಿಸಿಕೊಂಡಿದ್ದಾರೆ. ಈ ಬಗೆಯ ವ್ಯಂಗ್ಯ ಶೈಲಿಯೇ ಅವರ ದೊಡ್ಡ ಕೊಡುಗೆ. ಭಾಷೆಯ ಬೇರುಗಳೊಳಗೆ ನೀರಿನಂತೆ ಇಳಿದುಕೊಂಡು ಅದರ ಒಳಮೈ ಇಕ್ಕಟ್ಟಾದ ಸ್ಥಳಗಳನ್ನೆಲ್ಲ ಶೋಧಿಸುವ ಕೆಲಸ ಕೈಗೊಂಡವರು ಬೀಚಿ. ಇದರ ಪರಿಣಾಮವಾಗಿ ಶಬ್ದದ ಬೆನ್ನು ಹತ್ತಿ ಅದರ ವಕ್ರಗತಿಗಳನ್ನೆಲ್ಲ ತೋರಿಸಿಕೊಡುವುದು, ಹಾಸ್ಯದೃಷ್ಟಿಯನ್ನಿರಿಸಿಕೊಂಡು ಶಬ್ದದ ಆಚೆ ಈಚೆಯ ವಿಚಾರದ ಮಗ್ಗುಲುಗಳು

0: ಗಳನ್ನು ತೋರಿಸಿಕೊಡುವುದು ಅವರಿಗೆ ಸಾಧ್ಯವಾಯಿತು. ಈ ದೃಷ್ಟಿಯಿಂದ ಹಾಸ್ಯ ವಿಶ್ಲೇಷಣೆ, ಶಬ್ದ ಶೋಧಗಳೆರಡನ್ನು ಒಂದೇ ಮೈಯಲ್ಲಿ ಸಾಧಿಸಿದ ಕೀರ್ತಿ ಬೀಚಿಯವರಿಗೆ ಸಲ್ಲುತ್ತದೆ. ಆಧುನಿಕ ಕನ್ನಡ ಹಾಸ್ಯ ಪರಂಪರೆ ಬಹುಮುಖಿಯಾದದ್ದು ಆರ್ ನರಸಿಂಹಾಚಾರ್, ಗೋರೂರು, ಪಡುಕೋಣೆ ರಮಾನಂದರಾಯ ಇವರುಗಳಲ್ಲಿ ಹಾಸ್ಯ ಪ್ರಸಂಗಗಳ ನವಿರಾದ ವಸ್ತು ವಿವರಣೆ ಇದೆ. ಮುಂದುವರೆದ ಭಾಗವನ್ನು ನನ್ನ ಸ್ನೇಹಿತಳಾದ ಭಾವನಾ ವಿಎನ್ ರವರು ಹೇಳುತ್ತಾರೆ.
1: ಬೀಚಿಯವರು ಹುಟ್ಟಿ ಬೆಳೆದ ಬಳ್ಳಾರಿ ಪರಿಸರ ತೆಲುಗು ಪ್ರಭಾವಕ್ಕೆ ಒಳಗಾಗದ ಪ್ರದೇಶವಾಗಿತ್ತು. ತೆಲುಗು ಮಾಧ್ಯಮದಲ್ಲಿ ಕಲಿತ ಇವರು ಅದರ ಜೊತೆಗೆ ಸಂಸ್ಕೃತ, ಇಂಗ್ಲಿಷ್ ಭಾಷೆಗಳು ಬರುತ್ತಿದ್ದರೂ ಸಹ ಕನ್ನಡದಲ್ಲಿ ಮಾತನಾಡುವುದು ಬರೆಯುವುದು ಅನಕ್ಷರಸ್ಥರು ಎಂಬ ಒಂದು ರೀತಿಯ ತಾತ್ಸಾರ ಮನೆ ಮಾಡಿತ್ತು. ಇಂಗ್ಲಿಷ್ನಲ್ಲಿ ಕೆಲವು ಲೇಖನಗಳನ್ನು ಸಹ ಬರೆದಿದ್ದರೂ ಒಮ್ಮೆ ನಡೆದ ಘಟನೆ ಅವರನ್ನು ಕನ್ನಡ ಸಾಹಿತ್ಯದ ಕಡೆ ಮುಖ ಮಾಡಿ ಆ ಮೂಲಕ ಸಾಹಿತ್ಯ ಸೃಷ್ಟಿಸುವಂತೆ ಪ್ರೇರೇಪಿಸುತ್ತದೆ. ಒಮ್ಮೆ ರೈಲಿನಲ್ಲಿ ಪ್ರಯಾಣಿಸುತ್ತಿದ್ದಾಗ ಕನ್ನಡ ಸಾಹಿತ್ಯ ಪ್ರೇಮಿಯಾದ ಹೆಂಡತಿ ಒಂದು ಕನ್ನಡ ಪುಸ್ತಕವನ್ನು ತರುವಂತೆ ಹೇಳುತ್ತಾರೆ. ಕೊನೆಗೆ ಪುಸ್ತಕ ಅಂಗಡಿಗೆ ಹೋಗಿ ಕನ್ನಡದಲ್ಲಿ ಮುದ್ರಿತವಾಗಿದ್ದರೆ ಸಾಕು, ಯಾವುದಾದರೂ ಪುಸ್ತಕವನ್ನು ಕೊಡಲು ಹೇಳಿದಾಗ ಅಂಗಡಿಯವನು ಒಂದು ಕಾದಂಬರಿಯನ್ನು ಕೊಡುತ್ತಾನೆ. ಹೆಂಡತಿ ಅದನ್ನು ಓದಿ ಆದ ಮೇಲೆ ಅವರ ಒತ್ತಾಯಕ್ಕೆ ಮಣಿದು ಇಂಗ್ಲಿಷ್ ವಾರಪತ್ರಿಕೆ ಇಲ್ಲಸ್ಟ್ರೇಟೆಡ್ ವೀಕ್ಲಿಯ ಒಳಗೆ ಆ ಕಾದಂಬರಿಯನ್ನು ಇಟ್ಟು ಓದಲು ಆರಂಭಿಸುತ್ತಾರೆ. ಅವರಿಗೆ ಗೊತ್ತಿಲ್ಲದಂತೆ ಅದೆಷ್ಟೋ ಬಾರಿ ಅವರ ಕಣ್ಣಾಲಿಗಳು ತೇವಗೊಳ್ಳುತ್ತವೆ. ಆ ಕೃತಿಗೆ ಮಾರು ಹೋದ ಅವರು ಕನ್ನಡದಲ್ಲಿಯೂ ಇಷ್ಟು ಸುಂದರವಾಗಿ ಬರೆಯಬಹುದೇ ಎಂದು ಯೋಚಿಸಿ ಮುಂದೆ ಕನ್ನಡದಲ್ಲಿ ಬರವಣಿಗೆ ಆರಂಭಿಸುತ್ತಾರೆ. ಆ ಕಾದಂಬರಿಯೇ ಕಾದಂಬರಿ ಸಾರ್ವಭೌಮ, ಅನಾ ಕೃಷ್ಣರಾಯರು ಬರೆದಿದ್ದ ಸಂಧ್ಯಾರಾಗ ಎಂಬ ಕಾದಂಬರಿ. ಮುಂದೆ ಗೆಳೆಯ ಕು ಚನ್ನಬಸಪ್ಪ ಅವರ ಸಂಪಾದಕತ್ವದ ರೈತವಾಣಿ ವಾರಪತ್ರಿಕೆಯಲ್ಲಿ ಬೇವಿನಕಟ್ಟೆ ತಿಮ್ಮ ಎಂಬ ಹಾಸ್ಯ ಅಂಕಣವನ್ನು ಬರೆಯುತ್ತಾರೆ. ಅಲ್ಲದೆ ತದನಂತರದಲ್ಲಿ ಪಾಟೀಲ ಪುಟ್ಟಪ್ಪ ಅವರ ವಿಶಾಲ ಕರ್ನಾಟಕ ದಿನಪತ್ರಿಕೆಯಲ್ಲಿ ಕೆನೆ ಮೊಸರು ಎಂಬ ಅಂಕಣದಲ್ಲಿ ಪ್ರತಿನಿತ್ಯ ಹರಟೆಯನ್ನು ಬರೆಯಲು ತೊಡಗುತ್ತಾರೆ. ನಾಟಕ ಪ್ರೇಮಿಯೂ ಕೂಡ ಆಗಿದ್ದ ಅವರು ಸಮಾಜದ ಅಂಕುಡೊಂಕುಗಳನ್ನು ವಿಡಂಬಿಸುವ ದೇವರ ಆತ್ಮಹತ್ಯೆ ಎಂಬ ಮೊದಲ ನಾಟಕವನ್ನು ಬರೆದು ಕೆಲವು ಸ್ನೇಹಿತರೊಡನೆ ಸೇರಿ ಅಭಿನಯಿಸುತ್ತಾರೆ. ನಾಟಕದ ಕೊನೆಯ ದೃಶ್ಯದಲ್ಲಿ ದೇವರ ಪಾತ್ರಧಾರಿಯಾಗಿದ್ದ ಇವರು ಬೆಲ್ಟಿನಿಂದ ನೇಣು ಬಿಗಿದುಕೊಂಡು ಸಾಯುತ್ತಾರೆ. ಮಾರನೆಯ ದಿನ ಬೆಳಗ್ಗೆ ಸಾಕಷ್ಟು ಗಲಾಟೆಯಾಗಿ ಇವರ ಮೇಲೆ ಹಲವಾರು ಕೇಸುಗಳು ಕೂಡ ದಾಖಲಾಗುತ್ತವೆ. ಆ ಸಂದರ್ಭದಲ್ಲಿ ಲೇಖಕರು ಹಾಗೂ ವಕೀಲರು ಆಗಿದ್ದ ಬಳ್ಳಾರಿ ರಾಘವರು ವಾದ ಮಾಡಿ ಎಲ್ಲಾ ಕೇಸುಗಳಿಂದ ಉಳಿಸುತ್ತಾರೆ. ಅಲ್ಲದೆ ಸಂಕಷ್ಟದ ಸುಳಿಯಲ್ಲಿ ಸಿಲುಕಿದ್ದ ಅವರನ್ನು ಪಾರು ಮಾಡುವುದಲ್ಲದೆ ಅವರನ್ನು ಮುಕ್ತ ಕಂಠದಿಂದ ಪ್ರಶಂಸಿಸುತ್ತಾರೆ. ಇವರು ರಚಿಸಿದ ಸಾಹಿತ್ಯ ಕೃತಿಗಳ ಸಂಖ್ಯೆ ಸುಮಾರು 66. ಇದರಲ್ಲಿ ದಾಸಕೂಟ, ಅಮ್ಮ ಅವರ ಗಂಡ, ಆರಿದ ಚಹಾ, ಬಂಗಾರದ ಕತೆ, ಬ್ರಹ್ಮಚಾರಿ, ಬೆಂಗಳೂರು ಬಸ್, ಬ್ರಹ್ಮಚಾರಿಯ ಮಗ ಮುಂತಾದ 35 ಕಾದಂಬರಿಗಳಲ್ಲದೆ ಅಂಕಣ ಬರಹ, ಹಾಸ್ಯ, ಹರಟೆ, ಪ್ರಶ್ನೋತ್ತರ ನಾಟಕಗಳು, ರೇಡಿಯೋ ನಾಟಕಗಳು ಸೇರಿವೆ. ದಾಸಕೂಟ ಕನ್ನಡ ಸಾಹಿತ್ಯದಲ್ಲಿ ಬಂದ ಮೊಟ್ಟ ಮೊದಲ ಹಾಸ್ಯ ಕಾದಂಬರಿಯಾಗಿ ಪ್ರಸಿದ್ಧವಾಗಿದೆ. ಇವರು ಸೃಷ್ಟಿಸಿದ ಪಾತ್ರ ತಿಮ್ಮ. ಈತ ಜನಸಾಮಾನ್ಯರ ಪ್ರತಿನಿಧಿ. ಯಾವೊಬ್ಬ ತಿರುಮಲರಾಯನನ್ನಾಗಲಿ ತಿಮ್ಮಪ್ಪನನ್ನಾಗಲಿ ಮುಂದಿಟ್ಟುಕೊಂಡು ಇದನ್ನು ಬರೆದಿಲ್ಲ. ಮಕ್ಕಳ ಆಟದಲ್ಲಿ, ಗೆಳೆಯರ ಕೂಟದಲ್ಲಿ, ಹಿರಿಕಿರಿಯರ ಕಿರಿಹಿರಿತನಗಳಲ್ಲಿ, ಚತುರರ ಹೆಡ್ಡತನದಲ್ಲಿ, ದಡ್ಡರ ದೊಡ್ಡತನದಲ್ಲಿ ಕಂಡು ಕೇಳಿದ ಚೇಷ್ಟಿಗಳಿಗೆಲ್ಲ ಪಾಪ ತಿಮ್ಮನನ್ನೇ ನಾಯಕನನ್ನಾಗಿ ಒಡ್ಡಿದ್ದೇನೆ. ತಿಮ್ಮನ ನಗು ದೇಹವಾದರೆ ಆ ನಗುವಿನ ಹಿಂದೆ ಹುದುಗಿಕೊಂಡಿರುವ ನೋವೇ ಜೀವ. ಅದನ್ನು ಗುರುತಿಸದಿದ್ದರೆ ದೊರೆಯುವುದು ತಿಮ್ಮನ ಹೆಣ ಮಾತ್ರ ಎಂದು ತಿಮ್ಮನನ್ನು ಪರಿಚಯಿಸುತ್ತಾರೆ. ಡಿವಿಜಿಯವರ ಮಂಕುತಿಮ್ಮನ ಪ್ರಭಾವಕ್ಕೆ ಒಳಗಾಗಿಯೇ ಈ ತಿಮ್ಮನನ್ನು ಸೃಷ್ಟಿಸಿದ್ದರೂ ಕೂಡ ಎರಡೂ ಪಾತ್ರಗಳಲ್ಲಿ ಸಾಕಷ್ಟು ವ್ಯತ್ಯಾಸವಿದೆ. ಡಿವಿಜಿಯವರ ಮಂಕುತಿಮ್ಮ ಬದುಕಿನ ಗಾಂಭೀರ್ಯತೆಯನ್ನು ಕುರಿತು ಹೇಳಿದರೆ, ಇಲ್ಲಿನ ತಿಮ್ಮ ತಿಳಿಹಾಸ್ಯದ ಮೂಲಕವಾಗಿ ಬದುಕಿನ ಮೌಲ್ಯಗಳ ಬಗ್ಗೆ ಅರಿವನ್ನು ಮೂಡಿಸುತ್ತಾನೆ. ಬೀಚಿ ಬರವಣಿಗೆಗೆ ಇಳಿದಿದ್ದು ಒಂದು ಆಕಸ್ಮಿಕವೇ, ಅದರಲ್ಲೂ ಹಾಸ್ಯ ಬರವಣಿಗೆಗೆ ಅವರಿಗೆ ಪ್ರೇರಣೆ ಬಂದದ್ದು ಇನ್ನೊಂದು ಆಕಸ್ಮಿಕ. ಹಾಸ್ಯ ಪ್ರಜ್ಞೆಯನ್ನು ಅವರಲ್ಲಿ ಧಾರಾಳಕತ್ವವಾಗಿತ್ತು. ಅದರಿಂದ ಏನನ್ನೂ ಬರೆಯದಿದ್ದರೂ ಹಾಸ್ಯಗಾರನನ್ನಾಗಿರುವವರನ್ನು ಅವರು ಮೆಚ್ಚಿಸಿದ್ದಾರೆ ಎಂದು ನೀ ಹಾಸ್ಯ ಲೇಖಕನಾದಿ ಎಂಬುದಕ್ಕೆ ಉತ್ತರ ಸಿಕ್ಕಿತು. ಆದರೆ ನೀನೆಂದು ಹಾಸ್ಯಗಾರನಾದಿ ಎಂಬ ಪ್ರಶ್ನೆಗೆ ಉತ್ತರ ಹೇಳುವುದು ತುಂಬಾ ಕಷ್ಟ. ಹಾಸ್ಯಗಾರ ಅವನು ಹುಟ್ಟುವ ಮೊದಲೇ ಹಾಸ್ಯಗಾರನಾಗಿರುತ್ತಾನೆ. ಆಮೇಲೆ ಅವನು ಲೇಖಕನಾದರೆ ಹಾಸ್ಯ ಲೇಖಕನಾಗುತ್ತಾನೆ, ಇಲ್ಲದಿದ್ದರೆ ಬರೀ ಹಾಸ್ಯಗಾರನಾಗಿಯೇ ಉಳಿಯುತ್ತಾನೆ. ಅಂತ ಹುಟ್ಟು ಹಾಸ್ಯಗಾರರು ನಮ್ಮಲ್ಲಿ ಹೇರಳವಾಗಿದ್ದಾರೆ. ಬೀಚಿಯವರಿಗೆ ಬರೆಯುವ ಅಭ್ಯಾಸವಿರಲಿಲ್ಲ, ಮಾತ್ರವಲ್ಲ ಕನ್ನಡದಲ್ಲಿ ಬರೆಯುವುದು ಓದುವುದು ಅಷ್ಟೇನು ಗೌರವದ ಕೆಲಸವಲ್ಲ ಎಂಬ ಭಾವನೆಯೂ ಇತ್ತು. ಕನ್ನಡ ಸಾಹಿತ್ಯ ಗ್ರಂಥಗಳ ಪರಿಚಯವೇ ಇಲ್ಲದಿದ್ದರೂ ಬೀಚಿಯಂತಹ ತರುಣನನ್ನು ಸಾಹಿತ್ಯ ಜಗತ್ತಿನ ಗುರುತ್ವಾಕರ್ಷಣೆಗೆ ಒಳಪಡಿಸಿದವರೆಂದರೆ ಅನಾ ಕೃಷ್ಣರಾಯರು. ಮುಂದುವರೆದ ಭಾಗವನ್ನು ನನ್ನ ಸ್ನೇಹಿತೆಯಾದ ಭೂಮಿಕಾ ಅವರು ಹೇಳುತ್ತಾರೆ. ಬಿಜಿಯವರು ತಮ್ಮ ಮೇಲೆ ಪ್ರಭಾವವನ್ನು ಬೀರಿದ ಕೃತಿಗಳ ಕುರಿತು ಹೇಳುತ್ತಾ ಅನ ಕೃಷ್ಣಾರಾಯರ ಸಂಧ್ಯಾರಾಗ, ಆದ್ಯ ರಂಗಾಚಾರ್ಯರ ವಿಶ್ವಾಮಿತ್ರ ಸೃಷ್ಟಿ, ಜೆಪಿ ರಾಜರತ್ನಂ ಅವರ ರತ್ನನ ಪದಗಳು, ಶಂಬ ಜೋಯಿಷಿಯವರ ಯಕ್ಷಪ್ರಶ್ನೆ, ಕೆವಿ ಅಯ್ಯರ್ರವರ ರೂಪದರ್ಶಿ, ಡಿವಿಜಿಯವರ ಮಂಕುತಿಮ್ಮನ ಕಗ್ಗ ಕೃತಿಗಳನ್ನು ಸ್ಮರಿಸಿದ್ದಾರೆ. ಬರಹಗಾರನಾದವನು ಸದಾ ಸೃಜನಶೀಲನಾಗಿರಬೇಕು, ಜಡ ಅನುಕರಣೆಯಲ್ಲಿ ಮುಳುಗಬಾರದೆಂಬುದು ಅವರ ನಂಬಿಕೆಯಾಗಿತ್ತು. ನಿನ್ನಂತೆ ನೀನಾಗು, ನಿನ್ನ ನೀ ಅರಿ ಮೊದಲು, ಚೆನ್ನೆಂದು ದೊಡ್ಡವರ ಅನುಕರಿಸಬೇಡ. ಏನಾಯ್ತು ಮರಿಕತ್ತೆ, ಚೆಲುವಿತ್ತು ಮುದ್ದಿತ್ತು ತನ್ನಪ್ಪನಂತಾಗಿ ಹಾಳಾಯ್ತೋ ತಿಮ್ಮ ಎಂದು ಅನುಕರುಣೆಯನ್ನು ತಿಳಿ ಹಾಸ್ಯದ ಮೂಲಕವೇ ನಿರಾಕರಿಸುತ್ತಾರೆ. ಬೀಚಿಯವರು ಸುಧಾವಾರ ಪತ್ರಿಕೆಯಲ್ಲಿ ನೀವು ಕೇಳಿದಿರಿ ಎಂಬ ಪ್ರಶ್ನೋತ್ತರ ಮಾಲಿಕೆಯಲ್ಲಿ ಹಲವಾರು ವರ್ಷಗಳ ಕಾಲ ಕಾರ್ಯನಿರ್ವಹಿಸುತ್ತಾರೆ. ತದನಂತರದಲ್ಲಿ ಉತ್ತರ ಭೂಪ ಎನ್ನುವ ಹೆಸರಿನಲ್ಲಿ ಈ ಪ್ರಶ್ನೋತ್ತರ ಮಾಲಿಕೆ ಪ್ರಕಟವಾಗಿದೆ. ಓದುಗರು ಕೇಳುವ ಪ್ರಶ್ನೆಗಳಿಗೆ ಹಾಸ್ಯಭರಿತವಾಗಿ ಮತ್ತು ಬಹುಮಾರ್ಮಿಕವಾಗಿ ಉತ್ತರಿಸುತ್ತಲೇ ಜನರನ್ನು ಎಚ್ಚರಿಸುವಂತಹ ಕಾರ್ಯವನ್ನು ನಿರ್ವಹಿಸಿದರು. ಒಮ್ಮೆ ಪ್ರಶ್ನೆಯಲ್ಲಿ ಎಮ್ಮೆಗೂ ಎಮ್ಮೆಲ್ಲೆಗೂ ಏನು ವ್ಯತ್ಯಾಸ ಎಂದು ಕೇಳಿದಾಗ, ಎಮ್ಮೆ ಅಡ್ಡಾಡಿಕೊಂಡು ಮೇಯುತ್ತದೆ, ಎಮ್ಮೆಲ್ಲೆ ಕುಂತಲ್ಲೇ ಮೇಯುತ್ತಾನೆ ಎಂದು ಉತ್ತರಿಸುತ್ತಾರೆ. ಹಾಗೆ ಕೆಲ ಅರ್ಚಕರು ಕೈಯಲ್ಲಿ ವಾಚು ಮತ್ತು ಚಿನ್ನದ ಉಂಗುರ ಧರಿಸಿ ದೇವರಿಗೆ ಅರ್ಚನೆ ಮಾಡುತ್ತಾರೆ. ಏಕೆ ಸ್ವಾಮಿ ಎಂದು ಕೇಳಿದಾಗ, ಆ ದೇವರುಗಳ ಜಾತಕದಲ್ಲಿ ಶ್ರೀಮಂತ ಅರ್ಚಕನಿಂದ ಪೂಜೆ ಎಂದಿರಬೇಕು ಎಂದು ಹಾಸ್ಯ ಚಟಾಕಿಯನ್ನು ಹಾರಿಸುತ್ತಾ ಉತ್ತರಿಸುತ್ತಾರೆ. ಬೀಚಿಯವರ ಭಾಷಾ ಸಾಧನೆಗೆ ಸಹಾಯಕವಾಗಿರುವ ಅವರ ಶ್ರವಣಾಭಿರುಚಿ ಉನ್ನತ ಮಟ್ಟದ್ದು. ಕೇಳಿದ ಮಾತನ್ನು ಅದೇ ಉಚ್ಚಾರ ಕ್ರಮದಲ್ಲಿ ಉಲ್ಲೇಖಿಸಲು ಅವರು ಪ್ರಯತ್ನಿಸುತ್ತಾರೆ. ಜನ ಬಳಸುವ ಒಂದು ಶಬ್ದಕ್ಕೆ ಏನೆಲ್ಲ ಅರ್ಥ, ಅನರ್ಥ, ಅಪಾರ್ಥ, ಹೀನಾರ್ಥ, ನಾನಾರ್ಥಗಳನ್ನು ಕಲ್ಪಿಸಬಹುದು, ಶಬ್ದವನ್ನು ಹದವಾಗಿ ತಿರುವಿ ಬಿಡಿ ಭಾಗಗಳನ್ನು ಹೇಗೆ ತೆರೆದಿಡಬಹುದು ಎಂದು ತಿಳಿಯಬಯಸುವವರು ಬೀಚಿ. ಬೀಚಿಯವರ ಬರಹದ ವೈಖರಿಯನ್ನು ಗಮನಿಸಬೇಕು. ಹೀಗಾಗಿ ಅವರಿಗೆ ಸಾಹಿತ್ಯ ಪರಿಷತ್ತಿನ ಕನ್ನಡ ಕನ್ನಡ ನಿಘಂಟು ಅಂದ ಕೂಡಲೇ ಹೆರಲಾರದ ಬಸುರಿ ಎಂಬ ವ್ಯಾಖ್ಯಾನ ಸಾಧ್ಯವಾಗುತ್ತದೆ. ಆ ಕಳಿಕೆಯಲ್ಲಿ ಅವರು ಲೀಲಾಜಾಲವಾಗಿ ಆ ಕಳಿಕೆಯನ್ನು ಕಾಣುತ್ತಾರೆ. ಮಗಳನ್ನು ಬೆಂಗಳೂರಿಗೆ ಕೊಟ್ಟಿದ್ದೆ ಎಂದು ಯಾರೋ ಅಂದರೆ ಇಡೀ ಬೆಂಗಳೂರಿಗೆ ಎನ್ನುತ್ತಾರೆ. ಸೀತಾ ಪರೀಕ್ಷಣ ಮಾಡಿದ ರಾಮನನ್ನು ಅವರ ಭಾಷಾಮುಖ ಕಂಡಿರುವ ಬಗ್ಗೆ ಹೀಗಿದೆ: ಶ್ರೀರಾಮ ಅಸಲು ಅಕ್ಕ ಸಾಲಿಗ, ಹೆಂಡತಿಯನ್ನೇ ಬೆಂಕಿಯಲ್ಲಿ ಪುಟಕ್ಕೆ ಹಾಕಿ ಪರೀಕ್ಷೆ ಮಾಡಿದ. ಹೀಗೆ ಅದ್ಭುತವಾದ 50 ಹೆಚ್ಚಿನ ಗ್ರಂಥಗಳನ್ನು ಬರೆದ ಬೀಚಿ, ಬೀಚಿ ಅವರ ಯಾವ ಪುಸ್ತಕ ತೆರೆದರೂ ಇದು ಬೀಚಿಯವರದ್ದೇ ಎಂದು ಗುರುತಿಸಬಲ್ಲಂತಹ ವಿಶಿಷ್ಟ ಶೈಲಿಯ ದರ್ಶನವಾಗುತ್ತದೆ. ಬೀಚಿಯವರ ಬರವಣಿಗೆ ಕಾವಿನಿಂದ ಪುಷ್ಟಗೊಂಡವೆಂದರೆ ಅವರ ಹಾಸ್ಯ ಬರಹಗಳು. ತಿಮ್ಮ ರಸಾಯನ, ಹರಟೆಗಳು, ತಿಮ್ಮನ ತಲೆ, ಹುಚ್ಚು ಹುರುಳು, ಚಿನ್ನದ ಕಸ, ಬೆಳ್ಳಿ ತಿಮ್ಮ 108 ಹೇಳಿದ, ಅಮ್ಮವರ ಕಾಲ್ಗುಣ, ಹೆಂಡತಿ ನಕ್ಕಾಗ, ಸಂಪನ್ನರಿದ್ದಾರೆ ಎಚ್ಚರಿಕೆ, ಉತ್ತರ ಭೂಪ, ತಿಮ್ಮಿಕ್ಷನರಿ, ಅಂದಾನ ತಿಮ್ಮ ಮೊದಲಾದ ಹಾಸ್ಯ ಕೃತಿಗಳು. ಬೀಚಿ ಕತೆ ಬರೆಯಲಿ, ಹರಟೆ ಬರೆಯಲಿ, ನಾಟಕ ಕಾದಂಬರಿಯನ್ನೇ ಬರೆಯಲಿ, ಅವರ ಮೊದಲ ಗಮನ ಮಾತಿನ ಕಡೆಗೆ. 1946 ಪ್ರಕಟಿತಗೊಂಡ ರೇಡಿಯೋ ನಾಟಕಗಳಿಂದ ಹಿಡಿದು ತಾವು ತೀರಿಕೊಳ್ಳುವವರೆಗೂ ಬೀಚಿ ಬರವಣಿಗೆಗೆ ವಿಶ್ರಾಂತಿ ಎಂಬುದೇ ಇರಲಿಲ್ಲ. 50 ಹೆಚ್ಚಿನ ಕೃತಿಗಳನ್ನು ನೀಡಿದ ಅವರು ರಚನೆಗಳಲ್ಲಿ ಹಲವಾರು ನಿರಂತರವಾಗಿ ಮುದ್ರಣದ ಭಾಗ್ಯವನ್ನು ಕಂಡಿವೆ. ತಿಮ್ಮನ ತಲೆಯಂತೂ ಇಂದಿನ ದಿನಗಳಲ್ಲೂ ಪುನರ್ಮುದ್ರಣ ಕಾಣುತ್ತಲೇ ಸಾಗಿದೆ. ಬೀಚಿ ಅವರ ಬರವಣಿಗೆಯನ್ನು ಮುಖ್ಯವಾಗಿ ಕಾದಂಬರಿ, ನಾಟಕ, ಕತೆ, ಹರಟೆ, ಪದ್ಯ ಎಂದು ವಿಂಗಡಿಸಬಹುದು. 1980 ದೀಪಾವಳಿ ಸಂಚಿಕೆಯಲ್ಲಿ ಬರೆದ ಸ್ಫೂರ್ತಿ ಕೊನೆಯದಾಗಿ ಪ್ರಕಟಿತಗೊಂಡ ಲೇಖನ. ಬೀಚಿಯವರು ನಿಧನರಾದದ್ದು 7 December 1980. ಹೀಗೆ ತಮ್ಮ ಮೊನಚು ಶೈಲಿಯ ಬರವಣಿಗೆಯ ಮೂಲಕವೇ ಹಾಸ್ಯದ ಔತಣವನ್ನು ನೀಡುತ್ತಲೇ ಸಮಾಜದಲ್ಲಿನ ಜಾತಿ, ಮೂಢನಂಬಿಕೆ, ವರದಕ್ಷಿಣೆ, ಶೋಷಣೆ, ನಿರುದ್ಯೋಗ, ಬಡತನ, ಅಜ್ಞಾನ ಮುಂತಾದವುಗಳನ್ನು ತೀವ್ರವಾಗಿ ವಿರೋಧಿಸಿದ ಸಾಹಿತಿಗಳಿವರು. ಮನುಷ್ಯನು ಎಷ್ಟು ವರ್ಷ ಬದುಕುತ್ತಾನೆ ಎಂಬುದು ಮುಖ್ಯವಲ್ಲ, ಆದರೆ ಆ ಅವಧಿಯಲ್ಲಿ ಅವನ ಸಾಧನೆಗಳೇನು ಎಂಬುದು ಮಾತ್ರ ಮುಖ್ಯ. ಅವನು ಸಮಾಜಕ್ಕೆ ಕೊಟ್ಟಿರುವ ಕೊಡುಗೆ ಬಹಳ ಮುಖ್ಯ ಎಂದು ಸಾರಿದವರು. ತಮ್ಮ ಬರವಣಿಗೆಯನ್ನು ಸಮರ್ಥವಾಗಿ ಬಳಸಿಕೊಂಡವರು. ಕನ್ನಡದ ಚಾರ್ಲಿ ಚಾಂಪ್ಲಿನ್ ಎಂದು ಬಿರುದನ್ನು ಸಹ ಗಳಿಸಿದವರು. ರಾಜಕೀಯ ವಿಡಂಬನೆಯನ್ನು ವ್ಯಂಗ್ಯವನ್ನು ಮಾಡುವುದರ ಮೂಲಕ ಸಮಾಜದೊಳಗಿನ ಭ್ರಷ್ಟಾಚಾರ, ಅಮಾನವೀಯತೆಯನ್ನು ಖಂಡಿಸಿದವರು. ಮಾತ್ರವಲ್ಲದೆ ತಮ್ಮ ಬರವಣಿಗೆ ಮೂಲಕ ಕನ್ನಡ ಸಾಹಿತ್ಯವನ್ನು ಶ್ರೀಮಂತಗೊಳಿಸಿದವರು ಹಾಸ್ಯಬ್ರಹ್ಮ ಬೀಚಿ. ಸೋಲದೇ ಗೆದ್ದರೆ ಮಂದಹಾಸ, ಸೋತು ಗೆದ್ದರೆ ಇತಿಹಾಸ, ಹಾಸ್ಯಬ್ರಹ್ಮ ಬೀಚಿ. ಈ ಯಶೋಗಾಥೆಯನ್ನು ಪ್ರಸ್ತುತಪಡಿಸಲು ಅವಕಾಶ ಕಲ್ಪಿಸಿದ ನಮ್ಮ ಪಿಇಎಸ್ ಸಂಸ್ಥೆಗೂ, ಭದ್ರಾವತಿಯ ಆಕಾಶವಾಣಿ ಕೇಂದ್ರಕ್ಕೂ, ಎಲ್ಲಾ ಸಿಬ್ಬಂದಿ ವರ್ಗದವರಿಗೂ ಹಾಗೂ ಇದುವರೆಗೂ ಆಲಿಸಿದ ಎಲ್ಲಾ ಪ್ರೀತಿಯ ಕೇಳುಗರಿಗೂ ನಮ್ಮೆಲ್ಲರ ಕಡೆಯಿಂದ ತುಂಬು ಹೃದಯದ ವಂದನೆಗಳು ಸಲ್ಲಿಸುತ್ತಾ ನನ್ನ ಮಾತಿಗೆ ವಿರಾಮವನ್ನು ನೀಡುತ್ತಿದ್ದೇನೆ. ಧನ್ಯವಾದಗಳು.
2: ಹಾಸ್ಯವನ್ನು ಜೀವನ ಚಿಂತನೆಯ ಗಂಭೀರ ಮಾಧ್ಯಮವನ್ನಾಗಿಸಿದ ಹಾಸ್ಯಬ್ರಹ್ಮ ಬೀಚಿ. ಈ ಕುರಿತು ಇದುವರೆಗೂ ಮಾತನಾಡಿದವರು ಶಿವಮೊಗ್ಗದ PSIMS ಬಿಕಾಂ ವಿಭಾಗದ ವಿದ್ಯಾರ್ಥಿಗಳಾದ ವಿದ್ಯಾಟಿ ನಾಯಕ್, ಭಾವನಾ VN ಹಾಗೂ ಭೂಮಿಕಾ HS.
3: ಶಿವಮೊಗ್ಗದ PES ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂಡ್ ಮ್ಯಾನೇಜ್ಮೆಂಟ್ ನಲ್ಲಿ ಈ ಶೈಕ್ಷಣಿಕ ವರ್ಷಕ್ಕಾಗಿ ವಿವಿಧ ಇಂಜಿನಿಯರಿಂಗ್ ಕೋರ್ಸ್ಗಳ ದಾಖಲಾತಿ ಆರಂಭವಾಗಿದ್ದು ಲಭ್ಯವಿರುವ ಕೋರ್ಸ್ಗಳೆಂದರೆ ISE, ECE, ME, ಸಿವಿಲ್, ಇಇಇ, AI ಅಂಡ್ ML. ಉತ್ತಮ ಶಿಕ್ಷಣ, ಅತ್ಯುತ್ತಮ ಕಲಿಕಾ ವಾತಾವರಣವಿರುವ PES ಸಂಸ್ಥೆ ಸೇರಲು 8

ಪ್ರಕಟವಾಯಿತು. ನಿರ್ವಹಣೆ ಎಸ್ಆರ್ ಭಟ್, ಸಹಕಾರ ಲಿಡಿಯಾ, ಪ್ರಾಯೋಜಕರು ಪಿಇಎಸ್ ಸಮೂಹ ಶಿಕ್ಷಣ ಸಂಸ್ಥೆ ಶಿವಮೊಗ್ಗ. ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಮೂಡಿಬಂತು.

0: ಗಾಂಧೀಜಿಯವರ ಜೀವನ ಚರಿತ್ರೆಯಿಂದ ಆಯ್ದ ಭಾಗ.
1: ಹೀಗೆ ನನ್ನ ಏರ್ಪಾಡಿನಂತೆ ನಾನು ಸ್ಥಿರವಾಗಿ ನಿಲ್ಲಬೇಕೆಂದು ನಿಶ್ಚಯಿಸಿದಾಗ ದಕ್ಷಿಣ ಆಫ್ರಿಕಾದಿಂದ ಅನಿರೀಕ್ಷಿತವಾಗಿ ಒಂದು ತಾರು ನನಗೆ ಬಂತು. ಮಿಸ್ಟರ್ ಚೇಂಬರ್ಲೇನರು ಬರುವವರಿದ್ದಾರೆ, ದಯವಿಟ್ಟು ಒಡನೆಯೇ ಹೊರಟು ಬನ್ನಿ ಎಂದು. ನಾನು ಅವರಿಗೆ ಕೊಟ್ಟ ವಾಗ್ದಾನ ನನ್ನ ನೆನಪಿನಲ್ಲಿದ್ದಿತು. ನಾನು ಅವರು ಹಣ ಕಳುಹಿಸಿದ ಕೂಡಲೇ ಹೊರಡುವೆನೆಂದು ಪ್ರತ್ಯುತ್ತರವನ್ನು ಕೊಟ್ಟೆನು. ಅವರು ತಕ್ಷಣವೇ ಹಣವನ್ನು ಕಳುಹಿಸಿದರು. ನಾನು ನನ್ನ ಆಫೀಸ್ ಬಾಡಿಗೆ ಕೊಠಡಿಗಳನ್ನು ಬಿಟ್ಟುಕೊಟ್ಟು ದಕ್ಷಿಣ ಆಫ್ರಿಕಾಕ್ಕೆ ಹೊರಟೆನು. ಅಲ್ಲಿಯ ಕೆಲಸ ಒಂದು ವರುಷವಾದರೂ ಹಿಡಿಯಬಹುದೆಂದು ನನಗೆ ತೋರಿತು. ಆದುದರಿಂದ ನಾನು ಮನೆಯನ್ನು ಇಟ್ಟುಕೊಂಡು ಅಲ್ಲಿ ನನ್ನ ಹೆಂಡತಿ ಮಕ್ಕಳನ್ನು ಇರಿಸಿದೆನು. ಈ ದೇಶದಲ್ಲಿ ಉದ್ಯೋಗ ದೊರಕದ ಸಾಹಸಿ ಯುವಕರು ಇತರ ದೇಶಗಳಿಗೆ ಹೋಗಬೇಕು ಎಂಬುದು ನನ್ನ ಆಗಿನ ಅಭಿಪ್ರಾಯವಾಗಿದ್ದಿತು. ಆದುದರಿಂದ ನಾನು ನನ್ನ ಜೊತೆಯಲ್ಲಿ ಅಂತಹ 4-5 ಯುವಕರನ್ನು ಕರೆದುಕೊಂಡು ಹೋದೆನು. ಅವರ ಪೈಕಿ ಮಗನ್ಲಾಲ್ ಗಾಂಧಿ ಸಹ ಒಬ್ಬನಾಗಿದ್ದನು. ಗಾಂಧಿ ಮನೆತನ ದೊಡ್ಡದಾಗಿತ್ತು, ಈಗಲೂ ಹಾಗೆಯೇ ಇದೆ. ಅವರಲ್ಲಿ ಹಳೆಯ ಹಾದಿಯನ್ನು ಬಿಟ್ಟು ಹೊಸ ಮಾರ್ಗದಲ್ಲಿ ಹೋಗುವ ಸಾಹಸವಿರುವವರನ್ನೆಲ್ಲ ಕಾಣಬೇಕೆಂದು ನನ್ನ ಇಷ್ಟವಾಗಿದ್ದಿತು. ನನ್ನ ತಂದೆ ಅಂತಹ ಅನೇಕರನ್ನು ರಾಜ್ಯ ಸರಕಾರದ ನೌಕರಿಯಲ್ಲಿ ಸೇರಿಸುತ್ತಿದ್ದರು. ಆ ನೌಕರಿ ವ್ಯಾಮೋಹದಿಂದ ಅವರನ್ನು ಬಿಡಿಸಬೇಕೆಂದು ನನ್ನ ಆಸೆಯಾಗಿದ್ದಿತು. ಅವರಿಗೆ ಇತರ ನೌಕರಿಗಳನ್ನು ಕೊಡಿಸಲು ನನಗೆ ಇಷ್ಟವೂ ಶಕ್ತಿಯೂ ಇರಲಿಲ್ಲ. ಅವರು ಸ್ವಾವಲಂಬಿಗಳಾಗಬೇಕೆಂಬುದು ನನ್ನ ಇಷ್ಟವಾಗಿದ್ದಿತು. ಆದರೆ ನನ್ನ ಧ್ಯೇಯಗಳು ಬೆಳೆದಂತೆ ಈ ಯುವಕರನ್ನೂ ನನ್ನ ಧ್ಯೇಯಗಳಿಗನುಸಾರವಾಗಿ ನಡೆಯುವಂತೆ ಪ್ರೇರಿಸಲು ನಾನು ಪ್ರಯತ್ನಿಸಿದೆನು. ಮಗನ್ಲಾಲ್ನಿಗೆ ಮಾರ್ಗದರ್ಶನ ಮಾಡುವುದರಲ್ಲಿ ನಾನು ತುಂಬ ಜಯಶಾಲಿಯಾದೆನು. ಆದರೆ ಅದರ ವಿಷಯ ಮುಂದೆ ಪ್ರಸ್ತಾಪಿಸೋಣ. ಹೆಂಡತಿ ಮಕ್ಕಳನ್ನು ಬಿಟ್ಟು ಹೋಗುವುದು, ಹೂಡಿದ್ದ ಸಂಸಾರವನ್ನು ಒಡೆಯುವುದು, ನಿಶ್ಚಿತ ಸ್ಥಿತಿಯಿಂದ ಅನಿಶ್ಚಿತ ಸ್ಥಿತಿಗೆ ಹೋಗುವುದು, ಇವೆಲ್ಲ ಆ ಗಳಿಗೆಯಲ್ಲಿ ದುಃಖದಾಯಕವೇ ಆಗಿದ್ದಿತು. ಆದರೆ ಅನಿಶ್ಚಿತ ಜೀವನಕ್ಕೆ ನಾನು ಒಗ್ಗಿ ಹೋಗಿದ್ದೆನು. ಈ ಜಗತ್ತಿನಲ್ಲಿ ಇಂತಹುದು ನಿಶ್ಚಿತ ಎಂದು ನಿರೀಕ್ಷಿಸುವುದು ತಪ್ಪು. ದೇವರು ಅಥವಾ ಸತ್ಯದ ಹೊರತು ಇಲ್ಲಿ ಉಳಿದುದೆಲ್ಲ ಅನಿಶ್ಚಿತವೇ. ನಮಗೆ ಕಾಣುವುದು, ನಮ್ಮ ಸುತ್ತಮುತ್ತ ನಡೆಯುತ್ತಿರುವುದು ಎಲ್ಲ ಅನಿಶ್ಚಿತ, ನಶ್ವರ. ಆದರೆ ಅದರೊಳಗೆ ನಿಶ್ಚಿತನಾದ ಪರಮಾತ್ಮ ಅಡಗಿದ್ದಾನೆ. ಆತನ ನಿಶ್ಚಿತ ದರ್ಶನ ದೊರೆತವರು ಧನ್ಯರು. ನಮ್ಮ ಬಾಳನ್ನು ಅವನೊಂದಿಗೆ ಸೇರಿಸಬೇಕು, ಅವನಲ್ಲಿ ನಮ್ಮ ಶ್ರದ್ಧೆ ಬೆಳೆಯಬೇಕು. ಆಗ ನಮ್ಮ ಬಾಳು ಸಾರ್ಥಕವಾಗುತ್ತದೆ. ಆ ಸತ್ಯವನ್ನು ಹುಡುಕುವುದೇ ಪರಮ ಪುರುಷಾರ್ಥ. ನಾನು ಡರ್ಬಾನಿನಲ್ಲಿ ಎಂದು ಇರಬೇಕಾಗಿದ್ದಿತೋ ಅಂದಿಗಿಂತ ಒಂದು ದಿನವೂ ಮುಂಚೆ ಅಲ್ಲಿ ಸೇರಲಿಲ್ಲ. ಅಲ್ಲಿ ನನಗಾಗಿ ಕೆಲಸ ಕಾಯುತ್ತಿದ್ದಿತು. ಚೇಂಬರ್ಲೇನರನ್ನು ಸಂಧಿಸಲು ನಿಯೋಗಕ್ಕೆ ತಾರೀಖು ನಿಗದಿಯಾಗಿದ್ದಿತು. ಅವರಿಗೆ ಅರ್ಪಿಸಬೇಕಾದ ನಿವೇದನಾ ಪತ್ರಿಕೆಯನ್ನು ಸಿದ್ಧಪಡಿಸಿ ಆ ನಿಯೋಗದೊಡನೆ ನಾನೂ ಹೋಗಬೇಕಾಗಿದ್ದಿತು. ಮಿಸ್ಟರ್ ಚೇಂಬರ್ಲೇನರು ದಕ್ಷಿಣ ಆಫ್ರಿಕಾದಿಂದ 3.5 ಕೋಟಿ ಪೌಂಡ್ಗಳನ್ನು ದಾನವಾಗಿ ಸಂಪಾದಿಸುವುದಕ್ಕೂ, ಇಂಗ್ಲಿಷ್ ಮತ್ತು ಬೋಯರ್ ಜನರ ಪ್ರೇಮವನ್ನು ಸಂಪಾದಿಸುವುದಕ್ಕೂ ಬಂದಿದ್ದರು. ಆದುದರಿಂದ ಅವರು ಭಾರತದ ಪ್ರತಿನಿಧಿಗಳ ನಿಯೋಗಕ್ಕೆ ನಿರಾಶೆಯ ಪ್ರತ್ಯುತ್ತರವನ್ನು ಕೊಟ್ಟರು. ಅವರು ಹೀಗೆ ಹೇಳಿದರು: ಸಾಮ್ರಾಜ್ಯ ಸರ್ಕಾರಕ್ಕೆ

ಸ್ವಯಂ ಆಡಳಿತವುಳ್ಳ ವಸಾಹತುಗಳ ಮೇಲೆ ಹೆಚ್ಚು ಹತೋಟಿ ಇಲ್ಲವೆಂಬುದು ನಿಮಗೆ ಗೊತ್ತಿದೆ. ನಿಮ್ಮ ಕಷ್ಟಗಳೇನೂ ನಿಜವಾದವು. ನನ್ನಿಂದ ಸಾಧ್ಯವಾದುದನ್ನು ನಾನು ಮಾಡುತ್ತೇನೆ. ಆದರೆ ಐರೋಪ್ಯರ ಮಧ್ಯದಲ್ಲಿ ನೀವು ವಾಸಿಸಿಕೊಂಡಿರಲು ಇಷ್ಟಪಡುವುದಾದರೆ ಅವರ ಮನಸ್ಸನ್ನು ಒಲಿಸಿಕೊಳ್ಳಲು ನೀವು ಎಲ್ಲ ಪ್ರಯತ್ನಗಳನ್ನು ಮಾಡಬೇಕು. ಈ ಪ್ರತ್ಯುತ್ತರದಿಂದ ನಿಯೋಗದ ಸದಸ್ಯರ ಮುಖಕ್ಕೆ ತಣ್ಣೀರೆರೆಚಿದಂತೆ ಆಯಿತು. ನಾನೂ ಕೂಡ ನಿರಾಶನಾದೆನು. ಅದು ನಮ್ಮೆಲ್ಲರ ಕಣ್ಣನ್ನು ತೆರೆಸಿತು. ನಾವು ಕೆಲಸವನ್ನು ಮೊದಲಿನಿಂದ ಪ್ರಾರಂಭಿಸಬೇಕೆಂದು ನಮಗೆ ತೋರಿತು. ನಾನು ಪರಿಸ್ಥಿತಿಯನ್ನು ನನ್ನ ಸಹೋದ್ಯೋಗಿಗಳಿಗೆ ತಿಳಿಸಿದೆನು. ವಾಸ್ತವವಾಗಿ ಮಿಸ್ಟರ್ ಚೇಂಬರ್ಲೇನರು ಹಾಗೆ ಉತ್ತರವನ್ನು ಕೊಟ್ಟಿದ್ದರಲ್ಲಿ ಏನೂ ತಪ್ಪು ಇರಲಿಲ್ಲ. ಅವರು ವಿಷಯಗಳನ್ನು ಮುಚ್ಚುಮರೆ ಮಾಡದುದು ಒಳ್ಳೆಯದೇ ಆಯಿತು. ಅವರು ಬಲಿಷ್ಠರದ್ದೇ ನ್ಯಾಯ ಎಂಬ ತತ್ವವನ್ನು ಮಧುರವಾದ ಮಾತಿನಲ್ಲಿ ನಾವು ಮನಗಾಣುವಂತೆ ಮಾಡಿದ್ದರು. ಆದರೆ ನಮ್ಮಲ್ಲಿ ಕತ್ತಿ ಇರಲಿಲ್ಲ. ಕತ್ತಿಯ ಏಟನ್ನು ತಿನ್ನಲು ಸಹ ನಮ್ಮ ದೇಹಪುಷ್ಟಿಯೂ ಶಕ್ತಿಯೂ ಇರಲಿಲ್ಲ. ಮಿಸ್ಟರ್ ಚೇಂಬರ್ಲೇನರು ಒಂದು ಖಂಡದ ಭೇಟಿಗೆ ಬಹಳ ಸ್ವಲ್ಪ ಕಾಲವನ್ನು ಕೊಟ್ಟರು. ಶ್ರೀನಗರದಿಂದ ಕನ್ಯಾಕುಮಾರಿಗೆ 1,300 ಮೈಲಿ ಇದೆ. ಡರ್ಬಾನ್ನಿಂದ ಕೇಪ್ ಟೌನ್ಗೆ 1,100 ಮೈಲಿಗಿಂತ ಕಡಿಮೆ ಇಲ್ಲ. ಈ ದೂರವನ್ನು ಅವರು ಮಿಂಚಿನ ವೇಗದಲ್ಲಿ ಸುತ್ತಿ ಮುಗಿಸಬೇಕಾಗಿದ್ದಿತು. ನೆಟಾಲ್ನಿಂದ ಅವರು ಟ್ರಾನ್ಸ್ವಾಲ್ಗೆ ಧಾವಿಸಿದರು. ಅಲ್ಲಿಯ ಭಾರತೀಯರ ಪರವಾಗಿ ನಾನು ಅರ್ಜಿಯನ್ನು ಸಿದ್ಧ ಮಾಡಿ ಅದನ್ನು ಅವರಿಗೆ ಅರ್ಪಿಸಬೇಕಾಗಿದ್ದಿತು. ಆದರೆ ನಾನು ಪ್ರಿಟೋರಿಯಾಕ್ಕೆ ಹೋಗುವುದು ಹೇಗೆ? ನಾನು ಅಲ್ಲಿ ಸಕಾಲದಲ್ಲಿ ತಲುಪಲು ಅವಶ್ಯಕವಾದ ಕಾನೂನು ಸೌಕರ್ಯಗಳನ್ನು ಒದಗಿಸಿಕೊಳ್ಳುವ ಸ್ಥಿತಿಯಲ್ಲಿರಲಿಲ್ಲ. ಯುದ್ಧದಿಂದ ಟ್ರಾನ್ಸ್ವಾಲ್ ನಿರ್ಜನವಾದ ಕಾಡು ಆಗಿದ್ದಿತು. ಅಲ್ಲಿ ಉಡುಗೆ ತೊಡುಗೆಗಳಾಗಲಿ ಆಹಾರ ಪದಾರ್ಥಗಳಾಗಲಿ ದೊರಕುವಂತೆ ಇರಲಿಲ್ಲ. ಬರಿದಾದ ಅಂಗಡಿಗಳು, ಭರ್ತಿಯಾಗಿದ್ದ ಅಂಗಡಿಗಳು ಎರಡೂ ಮುಚ್ಚಿಯೇ ಇದ್ದವು. ಬರಿದಾದುದಕ್ಕೆ ಸಾಮಾನುಗಳನ್ನು ತುಂಬಿಸಬೇಕಾಗಿದ್ದಿತು, ತುಂಬಿದವುಗಳ ಸಾಮಾನುಗಳನ್ನು ಮಾರಬೇಕಾಗಿದ್ದಿತು. ಆದರೆ ಇದಕ್ಕೆಲ್ಲ ಕಾಲ ಹಿಡಿಯುತ್ತಿತ್ತು. ಅಂಗಡಿಗಳಲ್ಲಿ ಆಹಾರ ಪದಾರ್ಥಗಳು ತುಂಬುವವರೆಗೆ ನಿರಾಶ್ರಿತರು ಸಹ ಒಂದು ಪರವಾನಗಿಯನ್ನು ಪಡೆಯಬೇಕಾಗಿದ್ದಿತು. ಐರೋಪ್ಯರಿಗೆ ಪರವಾನಗಿ ಸಿಕ್ಕುವುದು ಕಷ್ಟವಾಗಿರುತ್ತಿರಲಿಲ್ಲ, ಆದರೆ ಭಾರತೀಯರಿಗೆ ತುಂಬ ಕಷ್ಟವಾಗುತ್ತಿದ್ದಿತು. ಯುದ್ಧಕಾಲದಲ್ಲಿ ಸಿಲೋನ್ನಿಂದಲೂ ಭಾರತದಿಂದಲೂ ಅನೇಕ ಅಧಿಕಾರಿಗಳು, ಯೋಧರು ದಕ್ಷಿಣ ಆಫ್ರಿಕಾಕ್ಕೆ ಬಂದಿದ್ದರು. ಅಂತಹವರ ಪೈಕಿ ಆಫ್ರಿಕಾದಲ್ಲಿ ನೆಲೆಸಲು ಬಯಸುವವರಿಗೆ ಸರಿಯಾದ ಸೌಕರ್ಯಗಳನ್ನು ಕಲ್ಪಿಸಿಕೊಡುವುದು ಬ್ರಿಟಿಷ್ ಸರ್ಕಾರದ ಕರ್ತವ್ಯವೆಂದು ಎಣಿಸಲ್ಪಟ್ಟಿದ್ದಿತು. ಹೇಗೋ ಸರ್ಕಾರ ಹೊಸ ಅಧಿಕಾರಿಗಳನ್ನು ನಿಯಮಿಸಬೇಕಾಗಿದ್ದಿತು. ಈ ಅನುಭವಿ ಅಧಿಕಾರಿಗಳು ದೊರೆತುದು ಅವರಿಗೆ ಅನುಕೂಲವಾಯಿತು. ಅವರಲ್ಲಿ ಕೆಲವರ ತೀಕ್ಷ್ಣ ಬುದ್ಧಿಯಿಂದ ಒಂದು ಹೊಸ ಇಲಾಖೆಯೇ ಸ್ಥಾಪನೆಯಾಯಿತು. ಅದು ಅವರ ವ್ಯವಹಾರಿಕ ಜಾಣತನವನ್ನು ತೋರಿಸಿತು. ನೀಗ್ರೋಗಳಿಗೆ ಒಂದು ವಿಶೇಷವಾದ ಇಲಾಖೆಯು ಮೊದಲೇ ಇದ್ದಿತು. ಹಾಗಾದ ಮೇಲೆ ಏಷ್ಯಾದವರಿಗಾಗಿ ಏಕೆ ಒಂದು ಇಲಾಖೆ ಆಗಬಾರದು? ಈ ವಾದವೇನೋ ನ್ಯಾಯವಾಗಿಯೇ ಕಂಡಿತು. ನಾನು ಟ್ರಾನ್ಸ್ವಾಲನ್ನು ತಲುಪಿದಾಗ ಈ ಹೊಸ ಇಲಾಖೆ ಆಗಲೇ ಪ್ರಾರಂಭವಾಗಿ ತನ್ನ ಬಲೆಯನ್ನು ಹರಡತೊಡಗಿದ್ದಿತು. ನಿರಾಶ್ರಿತರಿಗೆ, ಅಂದರೆ ದೇಶದಿಂದ, ಯುದ್ಧದ ಕಾರಣದಿಂದ ಓಡಿ ಹೋಗಿದ್ದು ಈಗ ಹಿಂದಿರುಗುತ್ತಿದ್ದವರು, ಇವರುಗಳಿಗೆ ಅಪ್ಪಣೆ ಚೀಟಿಗಳನ್ನು ಕೊಡುತ್ತಿದ್ದ ಅಧಿಕಾರಿಗಳೇ ಎಲ್ಲರಿಗೂ ಕೊಡಬಹುದಾಗಿದ್ದಿತು. ಆದರೆ ಅವರು ಏಷ್ಯಾದವರಿಗಾಗಿಯೇ ಸೃಷ್ಟಿಯಾಗಿದ್ದ ಈ ಹೊಸ ಇಲಾಖೆಯನ್ನು ವಿಚಾರಿಸದೆ ಹೇಗೆ ಕೊಡುವುದು? ಈ ಹೊಸ ಇಲಾಖೆಯ ಶಿಫಾರಸ್ಸಿನಂತೆ ಚೀಟಿಗಳನ್ನು ಕೊಡುವುದಾದರೆ ತಮ್ಮ ಜವಾಬ್ದಾರಿಯೂ ಹೊರೆಯೂ ಸ್ವಲ್ಪ ಮಟ್ಟಿಗೆ ಕಡಿಮೆಯಾಗಬಹುದೆಂದು ಆ ಅಧಿಕಾರಿಗಳು ಭಾವಿಸಿದರು. ಅವರು ವಾದಿಸಿದ್ದು ಹೀಗೆ. ಆದರೆ ನಿಜವಾದ ವಿಷಯ ಬೇರೆಯಾಗಿದ್ದಿತು. ಹೊಸ ಇಲಾಖೆಗೆ ಏನಾದರೂ ಕೆಲಸ ಬೇಕಾಗಿದ್ದಿತು. ಅಧಿಕಾರಿಗಳಿಗೆ ಹಣ ಬೇಕಾಗಿದ್ದಿತು. ಕೆಲಸವಿಲ್ಲದಿದ್ದರೆ ಇಲಾಖೆಯನ್ನು ಅನಾವಶ್ಯಕವೆಂದು ಮುಚ್ಚಿಬಿಡಬಹುದಾಗಿದ್ದಿತು. ಆದುದರಿಂದ ಅವರು ತಮಗಾಗಿ ಯಾವುದೋ ಒಂದು ಕೆಲಸವನ್ನು ಹುಡುಕಿಕೊಂಡರು. ಕೇಳುಗ್ರೆ, ಇದುವರೆಗೂ ತಾವೆಲ್ಲ ಮಹಾತ್ಮ ಗಾಂಧೀಜಿರವರ ಆತ್ಮಕಥೆ ನನ್ನ ಸತ್ಯಾನ್ವೇಷಣೆ, ಇದರಲ್ಲಿ ಮಹಾತ್ಮ ಗಾಂಧೀಜಿರವರು ಬರೆದಿರುವಂತೆಯೇ ಅವರ ಆತ್ಮಕಥೆಯನ್ನು ಕೇಳ್ತಾ ಇದ್ರಿ. ಇದು ಇಂದಿನ ಗಾಂಧಿ ಸ್ಮೃತಿ

0: ಚಿತ್ರಗೀತೆಗಳನ್ನು ಆಧರಿಸಿದ ವಿಶೇಷ ಕಾರ್ಯಕ್ರಮ ಚಿತ್ರತರಂಗ.
1: ಕಲರ್ಫುಲ್ ಕತೆಗಳ ಕಲರ್ ಕಲರ್ ಕಹಾನಿಗಳ ಕಲರ್ಫುಲ್ ಕಾರ್ಯಕ್ರಮ ಚಿತ್ರತರಂಗ. ಈ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಾಣಿ ಬಾಳೆಕೊಪ್ಪ. ಕನ್ನಡದಲ್ಲಿ ಸಾಕಷ್ಟು ಸಿನಿಮಾಗಳು ಬರುತ್ತೆ. ಒಂದೊಂದ್ಸಲ ಒಂದೊಂದ್ ರೀತಿ ಸಿನಿಮಾಗಳು ಬರುತ್ತೆ. ಕೆಲವರಿಗೆ ಹಾರರ್ ಸಿನಿಮಾಗಳು ಇಷ್ಟ ಆಗುತ್ತೆ, ಕೆಲವರಿಗೆ ಲವ್ ಸಿನಿಮಾಗಳು ಇರುತ್ತೆ, ಕೆಲವರಿಗೆ ಆಕ್ಷನ್ ಸಿನಿಮಾಗಳು ಇಷ್ಟ ಆಗುತ್ತೆ, ಕೆಲವರು ಸೆಂಟಿಮೆಂಟಲ್ ಫ್ಯಾಮಿಲಿ ಓರಿಯೆಂಟೆಡ್ ಸಿನಿಮಾಗಳು ಇಷ್ಟ ಆಗುತ್ತೆ. ಅದರಲ್ಲೂ ಕೆಲವೊಬ್ಬರಿಗೆ ಅಣ್ಣ ತಂಗಿ ಸಿನಿಮಾಗಳು ಬಹಳಷ್ಟು ಲೈಕ್ ಆಗುತ್ತೆ. ಇವತ್ತು ನಾನು ನಿಮ್ಗೆ ಅಣ್ಣ ತಂಗಿ ಬಾಂಧವ್ಯ ಸಾರ್ತಕ್ಕಂತ ಕನ್ನಡದ ಬೆಸ್ಟ್ ಸಿನಿಮಾಗಳ ಬಗ್ಗೆ ಹೇಳ್ತೀನಿ. ಕನ್ನಡ ಚಿತ್ರರಂಗದಲ್ಲಿ ಅಣ್ಣ ತಂಗಿಯ ಪ್ರೀತಿಯನ್ನ ಪ್ರತಿಬಿಂಬಿಸುವ ಅನೇಕ ಸಿನಿಮಾಗಳು ಬಂದಿವೆ. ಜೊತೆಗೆ ಆ ಚಿತ್ರಗಳೆಲ್ಲವೂ ಸಹ ಸೂಪರ್ ಹಿಟ್ ಆಗಿವೆ. ಅಲ್ಲಿ ಅಣ್ಣ ತಂಗಿಯ ಸಂಬಂಧ ತೋರಿಸುವ ಕನ್ನಡ ಸಿನಿಮಾಗಳ ಪಟ್ಟಿ ಹೇಳ್ತಾ ಹೋದ್ರೆ ಬಹಳಷ್ಟು ಸಿಗ್ತಾ ಹೋಗ್ತವೆ. ಅದರಲ್ಲಿ ಒಂದಷ್ಟು ಬೆಸ್ಟ್ ಅನ್ನೋದನ್ನ ನಾನು ಆಯ್ಕೆ ಮಾಡಿಕೊಂಡು ನನ್ನ ಇಚ್ಛೆಯ ಪ್ರಕಾರ ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ. ಸೊ ಈ ಕಾರ್ಯಕ್ರಮವನ್ನ ಕೇಳ್ತಾ ಇದ್ದವರು ನಿಮಗೆ ಯಾವ ಸಿನಿಮಾ ಇಷ್ಟ ಆಗಿದೆ, ಇನ್ನ ಯಾವ್ದಾದ್ರು ಸಿನಿಮಾ ನಾನ್ ಬಿಟ್ಟಿದ್ರೆ ನಿಮಗೆ ಯಾವ ಸಿನಿಮಾ ಲೈಕ್ ಆಗಿದೆ ಅನ್ನೋದನ್ನ ನೀವು ನನ್ಗೆ ಮೆಸೇಜ್ ನ ಮೂಲಕ ತಿಳಿಸಬಹುದು. ಮೊದಲನೇದಾಗಿ ಅಂತ ಹೇಳಿದ್ರೆ ತವರಿಗೆ ಬಾ ತಂಗಿ. ಹೌದು, ಸ್ಯಾಂಡಲ್ವುಡ್ ನಲ್ಲಿ ಅಣ್ಣ ತಂಗಿ ಅಂದ ತಕ್ಷಣ ನೆನಪಾಗೋದು ಶಿವರಾಜ್ ಕುಮಾರ್ ಹಾಗೂ ರಾಧಿಕಾ ಕುಮಾರ್ ಸ್ವಾಮಿ. ಅಷ್ಟರ ಮಟ್ಟಿಗೆ ಅವರ ಸಿನಿಮಾಗಳು ಸಿನಿ ರಸಿಕರ ಮನಸ್ಸಿನಲ್ಲಿ ಅಚ್ಚಳಿಯದೆ ಉಳಿದಿವೆ. 2002 ತೆರೆ ಕಂಡ ಶಿವರಾಜ್ ಕುಮಾರ್ ಹಾಗೂ ರಾಧಿಕಾ ಅಭಿನಯದ ತವರಿಗೆ ಬಾ ತಂಗಿ ಸಿನಿಮಾ ಸೂಪರ್ ಹಿಟ್ ಆಗಿತ್ತು. ಅಣ್ಣ ತಂಗಿ ಬಾಂಧವ್ಯದ ಈ ಚಿತ್ರ ಬಾಕ್ಸ್ ಆಫೀಸ್ ನಲ್ಲಿ ಅಭೂತಪೂರ್ವ ಯಶಸ್ಸನ್ನ ಗಳಿಸಿತ್ತು. ಅದರಲ್ಲೂ ತಂಗಿ ನಿನ್ನ ನಗುವಲೊಂದು ಹಾಡಂತೂ ಸಿಕ್ಕಾಪಟ್ಟೆ ಹಿಟ್ ಆಗಿತ್ತು. ಫ್ಯಾಮಿಲಿ ಆಡಿಯನ್ಸ್ ಮನಗೆದ್ದ ಈ ಸಿನಿಮಾ ಅಂತಾನೆ ಹೇಳಬಹುದು. ನೀವ್ ಯಾರಾದ್ರೂ ಈ ಸಿನಿಮಾ ನೋಡಿಲ್ಲ ಅಂದ್ರೆ ಖಂಡಿತ ನೋಡಿ. ಈಗ ಇದೇ ತವರಿಗೆ ಬಾ ತಂಗಿ ಚಿತ್ರದ ತವರಿಗೆ ಬಾ ತಂಗಿ ಅನ್ನೋ ಒಂದು ಶೀರ್ಷಿಕೆ ಗೀತೆ ಕೇಳಿ ಆನಂದಿಸಿ.

ಈಗ ಇನ್ನೊಂದು ಸಿನಿಮಾ ಬಗ್ಗೆ ಹೇಳೋದಾದ್ರೆ ಪಿ ವಾಸು ನಿರ್ದೇಶನದ ಹೃದಯವಂತ ಸಿನಿಮಾ ಕೂಡ ಅಣ್ಣ ತಂಗಿ ಬಾಂಧವ್ಯ ಕುರಿತು ತಿಳಿಸ್ತಾ ಇತ್ತು. ಈ ಚಿತ್ರದಲ್ಲಿ ಸಾಹಸ ಸಿಂಹ ವಿಷ್ಣುವರ್ಧನ್, ನಗ್ಮಾ ಹಾಗೂ ಅನು ಪ್ರಭಾಕರ್ ಪ್ರಮುಖ ಪಾತ್ರದಲ್ಲಿ ನಟಿಸಿದ್ರು. ಹೃದಯವಂತ ಸಿನಿಮಾದ ತಂಗಿಯೇ ತಂಗಿಯೇ ಹಾಡು ಕೂಡ ಸಖತ್ ಹಿಟ್ ಆಗಿತ್ತು. ಗಂಭೀರ ಕತೆ ಹೊಂದಿದ್ದ ಈ ಸಿನಿಮಾ ಅಣ್ಣ ತಂಗಿ ಬಾಂಧವ್ಯದ ಮೂಲಕ ಪ್ರೇಕ್ಷಕರ ಹೃದಯವನ್ನ ಕಬಳಿಸಿತ್ತು. ಚಿತ್ರದ ನಾಯಕ ವಿಷ್ಣುವರ್ಧನ್ ಒಬ್ಬ ಹೃದಯವಂತ ಸಹಾಯ ಮನೋಭಾವದ ವ್ಯಕ್ತಿ. ಸಮಾಜದಲ್ಲಿ

ಕಷ್ಟದಲ್ಲಿ ಇರೋರಿಗೆ ನೆರವಾಗುವ ಅವರ ಸ್ವಭಾವ, ಅವರ ಒಳ್ಳೆಯತನದಿಂದ ಜನರ ಗೌರವವನ್ನ ಗಳಿಸ್ತಾ ಇರ್ತಾರೆ. ಇನ್ನು ನಾಯಕನ ಜೀವನದಲ್ಲಿ ಪ್ರೀತಿ ಮೂಡತೆ, ಕುಟುಂಬದ ಜವಾಬ್ದಾರಿಗಳು, ಪ್ರೀತಿಯ ನಡುವೆ ಅವರು ಸಮತೋಲನ ಸಾಧಿಸುವುದಕ್ಕೆ ಪ್ರಯತ್ನ ಪಡ್ತಾರೆ. ಕುಟುಂಬದವರ ಸುಖಕ್ಕಾಗಿ ಅನೇಕ ತ್ಯಾಗಗಳನ್ನ ಮಾಡ್ತಾರೆ. ಆದ್ರೆ ಕೆಲವು ದುಷ್ಟಶಕ್ತಿಗಳು, ಅಂದ್ರೆ ಸಿನಿಮಾ ಅಂದ ತಕ್ಷಣ ವಿಲನ್ ಇದ್ದೇ ಇರ್ತಾರಲ್ವಾ, ಸೊ ಅಲ್ಲಿ ಕೆಲವರು ಸ್ವಾರ್ಥ ವ್ಯಕ್ತಿಗಳು ನಾಯಕನ ಕುಟುಂಬ ಹಾಗೆ ಸಮಾಜದ ಶಾಂತಿಗೆ ಧಕ್ಕೆ ತರ್ತಾರೆ. ನಾಯಕ ಅನ್ಯಾಯದ ವಿರುದ್ಧ ಧೈರ್ಯವಾಗಿ ನಿಲ್ತಾನೆ. ಕಥೆಯಲ್ಲಿ ಭಾವನಾತ್ಮಕ ತಿರುವುಗಳು ಬಹಳಷ್ಟಿವೆ. ಹಾಗೆ ನಾಯಕ ತನ್ನ ಕುಟುಂಬವನ್ನ ರಕ್ಷಣೆ ಮಾಡುವುದಕ್ಕೆ ಹಾಗೂ ಸತ್ಯ ಗೆಲ್ಲುವುದಕ್ಕೆ ಏನೆಲ್ಲ ಕಷ್ಟ ಪಡ್ತೇನೆ, ಯಾವೆಲ್ಲ ದೊಡ್ಡ ಸವಾಲುಗಳನ್ನ ಎದುರಿಸ್ತಾನೆ ಅನ್ನೋದು ಈ ಸಿನಿಮಾದ ಒಂದು ತಿರುಳು ಅಂತ ಹೇಳ್ಬೋದು. ಅಣ್ಣ ತಂಗಿ ಬಾಂಧವ್ಯವನ್ನ ಈ ಚಿತ್ರದಲ್ಲಿ ಯಾರಾದ್ರೂ ನೋಡಿಲ್ಲ ಅಂತ ಹೇಳಿದ್ರೆ ಖಂಡಿತ ನೋಡಿ. ಇಲ್ಲಿ ಈ ಸಿನಿಮಾ ಏನಂತ ಸಾರುತ್ತೆ ಅಂತ ಹೇಳಿದ್ರೆ, ಹಣಕ್ಕಿಂತ ಮಾನವೀಯತೆ ದೊಡ್ಡದು, ಹಾಗೆ ಪ್ರೀತಿ, ತ್ಯಾಗ ಮತ್ತು ಸತ್ಯಕ್ಕೆ ಅಂತಿಮವಾಗಿ ಜಯ ಸಿಗತ್ತೆ ಅಂತ ಹೇಳ್ಬೋದು. ಈಗ ಇದೇ ಚಿತ್ರದ ಅಂದ್ರೆ ಹೃದಯವಂತ ಚಿತ್ರದ ತಂಗಿಯೇ ತಂಗಿಯೇ ನನ್ನ ಮುದ್ದು ತಂಗಿಯೇ ಈ ಗೀತೆ ಕೇಳಿ ಆನಂದಿಸಿ.

ಎಸ್, ಹೃದಯವಂತ ಚಿತ್ರದ ಹಾಡನ್ನೇನೋ ಕೇಳ್ಕೊಂಡು ಬಂದ್ವಿ. ಇನ್ನೊಂದು ಚಿತ್ರದ ಬಗ್ಗೆ ಹೇಳೋದಾದ್ರೆ ಎಸ್ ನಾರಾಯಣ್ ನಿರ್ದೇಶನದ ವರ್ಷ ಸಿನಿಮಾ. ಹೌದು, ಈ ವರ್ಷ ಸಿನಿಮಾದಲ್ಲಿ ಡಾಕ್ಟರ್ ವಿಷ್ಣುವರ್ಧನ್, ರಮೇಶ್ ಅರವಿಂದ್, ಮಾನ್ಯ, ಅನುಪ್ರಭಾಕರ್ ಸೇರಿದಂತೆ ದೊಡ್ಡ ತಾರಾ ಬಳಗವೇ ಇದೆ. ಚಿತ್ರದಲ್ಲಿ ವಿಷ್ಣುದಾದ ಸತ್ಯ ಎಂಬ ಪಾತ್ರವನ್ನ ನಿರ್ವಹಿಸುತ್ತಾರೆ. ಹೆತ್ತವರ ನಿಧನದ ನಂತರ ಸತ್ಯ ತನ್ನ 7 ಜನ ತಂಗಿಯರನ್ನ ತಂದೆಯ ಸ್ಥಾನದಲ್ಲಿ ನಿಂತು ಸಾಕ್ತಾನೆ. ಆದ್ರೆ ಅವರ ಮದುವೆ ಬಳಿಕ ತಂದೆಯ ಕಾರಣಕ್ಕಾಗಿ ಒಳಹುಟ್ಟಿದವರೇ ಆತನ ವಿರುದ್ಧ ಹೇಗೆ

ಬೀಳ್ತಾರೆ ಅನ್ನೋದು ಈ ಸಿನಿಮಾದ ಕತಹಂದ್ರ. ಈ ಸಿನಿಮಾಗೆ ಪ್ರೇಕ್ಷಕರಿಂದ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತ ಆಗಿತ್ತು. ಆದ್ರೂ ಸಿನಿಮಾ ಒನ್ ಟೈಮ್ ನೋಡಬಹುದು ನೀವು, ನೋಡಿ ಇನ್ ಕೇಸ್ ನೋಡಿಲ್ಲ ಅಂದ್ರೆ ಈ ಸಿನಿಮಾದಲ್ಲಿ ಅಣ್ಣ ತಂಗಿಯರಿಗಾಗಿ ಏನೆಲ್ಲ ತ್ಯಾಗವನ್ನ ಮಾಡ್ತಾನೆ ಅನ್ನೋದು ನಿಮ್ಗೆ ಅರ್ಥ ಆಗತ್ತೆ. ಹಾಗೆ ಸತ್ಯಮೂರ್ತಿ ಎಂಬ ವ್ಯಕ್ತಿ ತನ್ನ ತಾಯಿಯನ್ನ ಕಳೆದುಕೊಂಡು ತಂದೆ ಜೈಲಿಗೆ ಹೋದ ನಂತರ ಹೇಗೆಲ್ಲ ತಮ್ಮ ಸಹೋದರಿಯರ ಜವಾಬ್ದಾರಿಯನ್ನ ಹೊರತಾನೆ, ಅವರನ್ನ ಹೇಗೆ ಸಾಕ್ತಾನೆ ಅನ್ನೋದೇ ಈ ಚಿತ್ರದ ತಿರುಳು. ಈ ಚಿತ್ರವನ್ನು ಯಾರಾದ್ರೂ ನೋಡಿಲ್ಲ ಅಂತ ಹೇಳಿದ್ರೆ ಖಂಡಿತ ನೋಡಿ. ಈ ಚಿತ್ರದಲ್ಲಿ ಬಹಳಷ್ಟು ಹಾಡುಗಳಿದೆ, ಹಾಗೆ ಸೊಗಸಾದ ಹಾಡುಗಳಿವೆ. ಈ ಚಿತ್ರದ ಒಂದು ಗೀತೆ ಇದೇನಿದು, ಬದುಕಿನ ವೇಷ. ಈ ಗೀತೆ ಕೇಳಿ ಆನಂದಿಸಿ.

ಇವತ್ತು ನಾವು ಅಣ್ಣ ತಂಗಿ ಸಿನಿಮಾಗಳ ಬಗ್ಗೆ ಮಾತಾಡ್ತಿದ್ವಿ. ಆ ಸಿನಿಮಾ ಹೆಸರೇ ಅಣ್ಣ ತಂಗಿ. ಹೌದು, ತವರಿಗೆ ಬಾ ತಂಗಿ ಬಳಿಕ ಶಿವರಾಜ್ ಕುಮಾರ್ ಹಾಗೂ ರಾಧಿಕಾ ಕಾಂಬಿನೇಷನ್ ಅಲ್ಲಿ ಮೂಡಿ ಬಂದಂತಹ ಮತ್ತೊಂದು ಸಿನಿಮಾ ಅಣ್ಣ ತಂಗಿ. 2005 ಬಿಡುಗಡೆ ಆದ ಸಿನಿಮಾವನ್ನ ಕೂಡ ಓಂ ಸಾಯಿ ಪ್ರಕಾಶ್ ನಿರ್ದೇಶಿಸಿದ್ರು. ಅಣ್ಣ ತಂಗಿಯ ಸಂಬಂಧದ ಕುರಿತಾದ ಈ ಸಿನಿಮಾ ಬ್ಲಾಕ್ ಬಸ್ಟರ್ ಆಗಿತ್ತು. ಈ ಸಿನಿಮಾದ ಪ್ರತಿಯೊಂದು ಹಾಡುಗಳು ಹಿಟ್ ಆಗಿತ್ತು. ಈಗಲೂ ಕೂಡ ರಕ್ಷಾಬಂಧನ ಅಂದಾಕ್ಷಣ ನೆನಪಾಗೋದೆ ಈ ಸಿನಿಮಾ. ಇನ್ನು ಶಿವಣ್ಣ ಮತ್ತು ಲಕ್ಷ್ಮಿ ಅಣ್ಣ ತಂಗಿ. ಶಿವಣ್ಣನಿಗೆ ತನ್ನ ತಂಗಿಯ ಮೇಲೆ ಅಪಾರವಾದ ಪ್ರೀತಿ ಮತ್ತು ಮಮತೆ ಇರ್ತದೆ. ತಂಗಿಯ ಸುಖ ಸಂತೋಷಕ್ಕಾಗಿ ಆತ ಯಾವುದೇ ತ್ಯಾಗಕ್ಕೂ ಸಿದ್ಧನಾಗಿರ್ತಾನೆ. ಆದರೆ ಜೀವನದಲ್ಲಿ ಎದುರಾಗುವ ಕುಟುಂಬದ ಸಮಸ್ಯೆಗಳು ಹಾಗೆ ಸಂಬಂಧಗಳ ಸಂಘರ್ಷಗಳು ಮತ್ತು ವಿದ್ಯಾಟ ಅವರ ಬಾಂಧವ್ಯವನ್ನ ಪರೀಕ್ಷೆಗೆ ಒಳಪಡಿಸುತ್ತೆ. ಅಣ್ಣ ತನ್ನ ತಂಗಿಗಾಗಿ ಮಾಡುವ ತ್ಯಾಗಗಳು ಚಿತ್ರದ ಪ್ರಮುಖ ಆಕರ್ಷಣೆ ಅಂತಾನೆ ಹೇಳ್ಬೋದು. ಅಣ್ಣ ತಂಗಿಯ ಬಾಂಧವ್ಯವನ್ನ ಭಾವನಾತ್ಮಕವಾಗಿ ಇಲ್ಲಿ ಚಿತ್ರಿಸಲಾಗಿದೆ. ಶಿವರಾಜ್ ಕುಮಾರ್ ಅವರ ಅಭಿನಯ ಈ ಚಿತ್ರಕ್ಕೆ ದೊಡ್ಡ ಶಕ್ತಿ ಅಂತ ಹೇಳಿದ್ರೆ ತಪ್ಪಾಗುವುದಿಲ್ಲ. ಕುಟುಂಬದ ಮೌಲ್ಯಗಳು, ಪ್ರೀತಿ, ತ್ಯಾಗದ ಸಂದೇಶವನ್ನ ಈ ಚಿತ್ರ ಸಾರುತ್ತೆ. ಈ ಚಿತ್ರಕ್ಕೆ ಹಂಸಲೇಖ ಅವರು ಸಂಗೀತವನ್ನ ನೀಡಿದ್ದಾರೆ. ಇನ್ನು ಒಂದೇ ಸಾಲಲ್ಲಿ ಹೇಳೋದಾದ್ರೆ ತಂಗಿಯ ಸಂತೋಷಕ್ಕಾಗಿ ತನ್ನ ಬದುಕನ್ನೇ ತ್ಯಾಗ ಮಾಡುವ ಅಣ್ಣನ ಹೃದಯ ಸ್ಪರ್ಶಿ ಕಥೆಯೇ ಅಣ್ಣ ತಂಗಿ. ಎಸ್, ಈಗ ಇದೇ ಚಿತ್ರದ ಅಣ್ಣ ತಂಗಿಯರ ಈ ಬಂದ ಜನ್ಮದ ಅನುಬಂಧ ಈ ಗೀತೆ ಕೇಳಿ ಆನಂದಿಸಿ.

ಮತ್ತೊಂದು ಸಿನಿಮಾದ ಬಗ್ಗೆ ಹೇಳೋದಾದ್ರೆ, ಪಿಎನ್ ಸತ್ಯ ನಿರ್ದೇಶನದ ತಂಗಿಗಾಗಿ, ಎಸ್ ಈ ತಂಗಿಗಾಗಿ ಸಿನಿಮಾದಲ್ಲಿ ದರ್ಶನ್, ಶ್ವೇತಾ ಚಂಗಪ್ಪ ಹಾಗೂ ಪೂನಂ ಬಾಜ್ವಾ ಪ್ರಮುಖ ಪಾತ್ರದಲ್ಲಿ ಅಭಿನಯಿಸಿದ್ದಾರೆ. ಅಣ್ಣ ತಂಗಿ ಪ್ರೀತಿಯ ಕತೆ ಹೊಂದಿದ ಈ ಸಿನಿಮಾ ತಮಿಳಿನ ರಿಮೇಕ್ ಆಗಿತ್ತು. ಶ್ವೇತಾ ಚಂಗಪ್ಪ ಚಿತ್ರದಲ್ಲಿ ದರ್ಶನ್ ತಂಗಿಯ ಪಾತ್ರವನ್ನ ನಿರ್ವಹಿಸಿದ್ದಾರೆ. 2006 ತೆರೆ ಕಂಡ ಈ ಸಿನಿಮಾ ಬಾಕ್ಸ್ ಆಫೀಸ್ ನಲ್ಲಿ ಅಷ್ಟೊಂದು ಸದ್ ಮಾಡಲಿಲ್ಲ, ಆದ್ರೂ ಭಾವನಾತ್ಮಕವಾಗಿ ಒಂದಷ್ಟು ಅಭಿಮಾನಿಗಳನ್ನ ತನ್ನತ್ತ ಸೆಳೆಯುತ್ತೆ. ಈ ಚಿತ್ರದಲ್ಲಿ ಅಣ್ಣ ತನ್ನ ತಂಗಿಯ ಮೇಲಿರುವ ಅಪಾರವಾದ ಪ್ರೀತಿ, ಕಾಳಜಿ ಮತ್ತು ಜವಾಬ್ದಾರಿಯನ್ನ ಹೃದಯ ಸ್ಪರ್ಶಿಯಾಗಿ ಚಿತ್ರೀಕರಿಸಲಾಗಿದೆ. ತಂಗಿಯ ಕನಸುಗಳು ನನಸಾಗಬೇಕು ಎನ್ನುವ ಅಣ್ಣನ ಹಂಬಲ, ಅವಳಿಗಾಗಿ ಯಾವುದೇ ಕಷ್ಟವನ್ನಾದರೂ ಎದುರಿಸುವ ಧೈರ್ಯ ಈ ಚಿತ್ರದ ಪ್ರಮುಖ ಅಂಶ. ಇನ್ನು ತಂಗಿಯ ಸಂತೋಷಕ್ಕಾಗಿ ತನ್ನ ಎಲ್ಲಾ ಆಸೆಗಳನ್ನ ಬದಿಗಿಡುವ ಅಣ್ಣನ ತ್ಯಾಗವನ್ನ ನೋಡಿದಾಗ ನಮ್ಮ ಮನೇಲಿರ್ತಕ್ಕಂತ ಅಣ್ಣ ಅಥವಾ ತಂಗಿಯ ನೆನಪು ಸಹಜವಾಗಿ ನಮ್ಗೆ ಕಾಡುತ್ತೆ. ಈ ಸಿನಿಮಾ ಕೇವಲ ಒಂದು ಕಥೆ ಅಲ್ಲ, ಅನೇಕ ಕುಟುಂಬಗಳ ನೈಜ ಭಾವನೆಗಳ ಪ್ರತಿಬಿಂಬ. ಅಣ್ಣ ಅಂತ ಹೇಳಿದ್ರೆ ರಕ್ಷಣೆ, ತಂಗಿ ಅಂದ್ರೆ ಮಮತೆ, ಎರಡೂ ಸೇರಿ ಕಟ್ಟುವ ಬಾಂಧವ್ಯವೇ ಜೀವನದ ಅತ್ಯಂತ ಸುಮಧುರ ಉಡುಗೊರೆ ಎಂಬ ಸಂದೇಶವನ್ನ ಈ ಸಿನಿಮಾ ಸಾರತ್ತೆ. ಇನ್ನು ತಂಗಿಗಾಗಿ ಚಿತ್ರ ನಮ್ಗೆ ನೆನಪಿಸೋದು ತಂಗಿಯ ನಗುವಿನಲ್ಲಿ ಅಣ್ಣನ ಸಂತೋಷ ಅಡಗಿರ್ತದೆ, ಅಣ್ಣನ ನೆರಳಿನಲ್ಲಿ ತಂಗಿಯ ಭದ್ರತೆ ಅಡಗಿರ್ತದೆ ಅನ್ನೋದನ್ನ. ಈಗ ಇದೇ ಚಿತ್ರದ ಅಣ್ಣ ತಂಗಿ ಹಾಡು ಕೇಳಿ ಆನಂದಿಸಿ.

0: जो जो जो मुद्दो जो जो जो कंदा जो
1: ಇನ್ನು ಮತ್ತೊಂದು ಸೂಪರ್ ಡೂಪರ್ ಸಿನಿಮಾದ ಬಗ್ಗೆ ಹೇಳೋದಾದ್ರೆ ದೇವರು ಕೊಟ್ಟ ತಂಗಿ. ಹೆಸರೇ ನೋಡಿ ಎಷ್ಟು ಅದ್ಭುತವಾಗಿದೆ, ದೇವರು ಕೊಟ್ಟ ತಂಗಿ. ಈ ಸಿನಿಮಾ ಅಣ್ಣ ಮತ್ತು ತಂಗಿಯ ನಡುವಿನ ಪ್ರೀತಿ, ಕಾಳಜಿ ಹಾಗೂ ತ್ಯಾಗ, ಆತ್ಮೀಯತೆಯನ್ನ ತುಂಬಾ ಮನಮುಟ್ಟುವ ರೀತಿಯಲ್ಲಿ ಚಿತ್ರಿಸುತ್ತದೆ. ಒಬ್ಬ ಅಣ್ಣ ತನ್ನ ತಂಗಿಯ ಸಂತೋಷಕ್ಕಾಗಿ ಎಷ್ಟೇ ಕಷ್ಟ ಬಂದರೂ ಎದುರಿಸ್ತಾನೆ. ತಂಗಿಯ ಕಣ್ಣಲ್ಲಿ ನೀರು ಬರದಂತೆ ನೋಡಿಕೊಳ್ಳೋದಕ್ಕೆ ತನ್ನ ಕನಸುಗಳನ್ನೇ ಬದಿಗಿಡ್ತಾನೆ. ಇದೇ ಈ ಚಿತ್ರದ ಪ್ರಮುಖ ಸಂದೇಶ. ಇನ್ನು ಈ ಸಿನಿಮಾದಲ್ಲಿ ಅಣ್ಣ ತಂಗಿಯ ಸಂಬಂಧ ಕೇವಲ ಕುಟುಂಬದ ಬಂಧವಲ್ಲ, ಒಂದು ನಂಬಿಕೆ, ರಕ್ಷಣೆ ಮತ್ತು ನಿಸ್ವಾರ್ಥ ಪ್ರೀತಿಯ ಪ್ರತೀಕ ಅಂತ ಹೇಳ್ಬೋದು. ತಂಗಿಗೆ ಅಣ್ಣ ದೇವರಂತೆ, ಅಣ್ಣನಿಗೆ ತಂಗಿ ಜೀವನದ ಅಮೂಲ್ಯ ಉಡುಗೊರೆಯಂತೆ ಕಾಣಿಸ್ತಾಳೆ. ಇನ್ನು ದೇವರ ಕುಟ್ಟ ತಂಗಿ ಸಿನಿಮಾದಲ್ಲಿ ಹ್ಯಾಟ್ರಿಕ್ ಹೀರೋ ನಮ್ಮ ಶಿವರಾಜ್ ಕುಮಾರ್ ಅವರು ನಾಯಕನಾಗಿದ್ರೆ ಮೋನಿಕಾ ನಾಯಕಿಯಾಗಿ ನಟಿಸಿದ್ದಾರೆ. ಶಿವಣ್ಣ ಅವರ ತಂಗಿಯ ಪಾತ್ರದಲ್ಲಿ ಮೀರಾ ಜಾಸ್ಮಿನ್ ನಟಿಸಿದ್ದಾರೆ. ಇದೊಂದು ಅಣ್ಣ ತಂಗಿ ಸೆಂಟಿಮೆಂಟ್ ಸಿನಿಮಾ ಅಂತಾನೆ ಹೇಳ್ಬೋದು. ಈ ಸಿನಿಮಾವನ್ನ ಯಾರಾದ್ರೂ ನೋಡಿಲ್ಲ ಅಂತ ಹೇಳಿದ್ರೆ ಖಂಡಿತ ನೋಡಿ, ನಿಮಗೆ ಒಂದಷ್ಟು ಪ್ರೀತಿಯ ಆತ್ಮೀಯತೆಯನ್ನ ನಿಮಗೆ ನೀಡುತ್ತೆ. ಈಗ ಈ ಚಿತ್ರದ ನನ್ನ ತಂಗಿ ಎಂಬ ಗೀತೆ ಕೇಳಿ ಆನಂದಿಸಿ.
2: ಯದ

0: ಅರೇನಾ.
1: ಇನ್ನು ಮತ್ತೊಂದು ಸಿನಿಮಾದ ಬಗ್ಗೆ ಹೇಳೋದಾದ್ರೆ, ಒಡ ಹುಟ್ಟಿದವಳು. ಹೌದು, ಅಣ್ಣ ತಂಗಿಯ ಸಂಬಂಧ ಅಂದ್ರೆ ಕೇವಲ ರಕ್ತ ಸಂಬಂಧವಲ್ಲ, ಪ್ರತಿ ಸಿನಿಮಾದಲ್ಲೂ ಕೂಡ ಇದನ್ನೇ ನಾವು ಹೇಳ್ತಾ ಹೋಗ್ತೀವಿ. ಯಾಕೆ ಅಂತ ಹೇಳ್ರೆ, ಅಲ್ಲಿ ಬಹಳಷ್ಟು ನಂಬಿಕೆ ಇರುತ್ತೆ, ಪ್ರೀತಿ ಇರುತ್ತೆ, ಕಾಳಜಿ ಇರುತ್ತೆ. ತಂಗಿಯ ನಗುವಿನಲ್ಲಿ ತನ್ನ ಸಂತೋಷವನ್ನ ಅಣ್ಣ ಕಾಣ್ತಾ ಇರ್ತಾನೆ. ಅಲ್ಲಿ ಭದ್ರತೆಗಾಗಿ ಅಣ್ಣ ಯಾವಾಗ್ಲೂ ಸಿದ್ಧನಾಗಿರ್ತಾನೆ. ಇನ್ನು ಒಡ ಹುಟ್ಟಿದವಳು ಈ ಸಿನಿಮಾದಲ್ಲಿ ಅಣ್ಣ ತನ್ನ ತಂಗಿಯ ಸುಖಕ್ಕಾಗಿ, ಎಲ್ಲಾ ಸಿನಿಮಾದಲ್ಲೂ ಅಷ್ಟೇ, ಅಣ್ಣ ತಂಗಿಯ ಸುಖಕ್ಕಾಗಿ ತನ್ನ ಎಲ್ಲ ಆಸೆ ಕನಸುಗಳನ್ನ ಬದಿಗಿಡ್ತಾನೆ. ಜೀವನದಲ್ಲಿ ಎಷ್ಟೇ ಸವಾಲುಗಳು ಬಂದ್ರೂ ಒಡ ಹುಟ್ಟಿದವರ ಪ್ರೀತಿ ಬೆಂಬಲವೇ ದೊಡ್ಡ ಶಕ್ತಿ ಅನ್ನೋದನ್ನ ಈ ಸಿನಿಮಾ ನೀಡ್ತದೆ. ಹೌದು ಸ್ನೇಹಿತರೆ, ನೀವ್ ಯಾರಾದ್ರೂ ಈ ಸಿನಿಮಾ ನೋಡಿಲ್ಲ ಅಂತ ಹೇಳಿದ್ರೆ, ಹಾಗೆ ನೋಡಿ. ನಿಮ್ಮ ಮನೆಯಲ್ಲಿ ಒಬ್ಬ ಅಣ್ಣ ಅಥವಾ ತಂಗಿ ಇದ್ರೆ ಸ್ವಂತ ಆಗಿರ್ಬೇಕಂತಿಲ್ಲ, ಈಗ ಬ್ರದರ್ ಫ್ರಮ್ ಅನದರ್ ಮದರ್ ಅನ್ನೋ ಒಂದು ಟ್ಯಾಗ್ ಲೈನ್ ಕೂಡ ಇದೆ. ನಿಮಗೆ ಆತರ ಯಾರಾದ್ರೂ ಬ್ರದರ್ ಫ್ರಮ್ ಅನದರ್ ಮದರ್ ಅಥವಾ ಸಿಸ್ಟರ್ ಫ್ರಮ್ ಅನದರ್ ಮದರ್, ಕಸಿನ್ ಬ್ರದರ್ ಯಾರಾದ್ರೂ ಇದ್ರೆ, ಇವತ್ತೇ ಅವ್ರಿಗೊಂದು ಕರೆ ಮಾಡಿ, ನಿನ್ನ ಜೀವನದ ಅಮೂಲ್ಯ ವ್ಯಕ್ತಿ ಹಾಗೆ ಶಕ್ತಿ ಅಂತ ಹೇಳಿ. ಎಷ್ಟು ಖುಷಿ ಪಡ್ತಾರೆ ನೋಡಿ. ಈಗ ಇದೇ ಒಡ ಹುಟ್ಟಿದವಳು ಚಿತ್ರದಿಂದ ಒಂದು ಸುಮಧುರವಾದ ಗೀತೆ ಕೇಳಿ ಆನಂದಿಸಿ.

0: ಸಮಾನಿ.
1: ಇನ್ನು ಮತ್ತೊಂದು ಸಿನಿಮಾದ ಬಗ್ಗೆ ಹೇಳೋದಾದ್ರೆ, ಸಾಮಾನ್ಯವಾಗಿ ಪಟಾಕಿ ಸಿನಿಮಾವನ್ನ ಆಕ್ಷನ್ ಮತ್ತು ಕಾಮಿಡಿ ಚಿತ್ರ ಅಂತಾನೆ ನೆನೆಸ್ಕೊಳ್ತಾರೆ. ಆದ್ರೆ ಅದರೊಳಗೆ ಅಡಗಿರುವ ಕುಟುಂಬದ ಮೌಲ್ಯಗಳು ಮತ್ತು ಅಣ್ಣ ತಂಗಿಯರ ನಡುವಿನ ಪ್ರೀತಿ ಪ್ರೇಕ್ಷಕರ ಮನಸ್ಸನ್ನ ಗೆಲ್ಲುತ್ತೆ. ಚಿತ್ರದ ನಾಯಕ ಸೂರ್ಯ ಅಂದ್ರೆ ನಮ್ಮ ಗೋಲ್ಡನ್ ಸ್ಟಾರ್ ಗಣೇಶ್. ತನ್ನ ಕುಟುಂಬದ ಬಗ್ಗೆ ಅಪಾರ ಕಾಳಜಿ ಹೊಂದಿರುವ ವ್ಯಕ್ತಿ. ತನ್ನ ತಂಗಿಯ ಸಂತೋಷ ಸುರಕ್ಷತೆಯನ್ನ ಕಾಪಾಡಲು ಯಾವುದೇ ತ್ಯಾಗಕ್ಕೂ ಸಿದ್ಧನಾಗಿರ್ತಾನೆ. ಹಾಗೆ ಅಣ್ಣ ತಂಗಿ ಸಂಬಂಧ ಅಂದ್ರೆ ಕೇವಲ ರಕ್ತ ಸಂಬಂಧವಲ್ಲ. ಅವಾಗಲೇ ನಾನು ಹೇಳ್ದೆ ನಿಮ್ಗೆ, ಬ್ರದರ್ ಫ್ರಮ್ ಅನದರ್ ಮದರ್ ಅಂತ ಹೇಳಿ, ಅದು ಇಲ್ಲಿ ಎಲ್ರಿಗೂ ಸೂಟ್ ಆಗತ್ತೆ ಅನ್ಸತ್ತೆ. ಇದು ಕೇವಲ ರಕ್ತ ಸಂಬಂಧವಲ್ಲ, ಅದು ನಂಬಿಕೆ, ರಕ್ಷಣೆ ಮತ್ತು ನಿಸ್ವಾರ್ಥ ಪ್ರೀತಿಯ ಸಂಕೇತ ಎಂಬ ಸಂದೇಶವನ್ನ ಸಿನಿಮಾ ಸುಂದರವಾಗಿ ತೋರಿಸುತ್ತೆ. ತಂಗಿಯ ಕಣ್ಣಲ್ಲಿ ಸಂತೋಷ ನೋಡೋದಕ್ಕೆ ಅಣ್ಣ ಮಾಡುವ ಪ್ರಯತ್ನಗಳು, ಅವಳ ಜೀವನ ಉತ್ತಮ ಆಗಿರ್ಲಿ ಎಂಬ ಆಶಯಗಳನ್ನ ಪ್ರತಿಯೊಬ್ಬ ಪ್ರೇಕ್ಷಕರ ಹೃದಯವನ್ನ ಮುಟ್ಟತ್ತೆ. ನಮ್ ಜೀವನದಲ್ಲೂ ಸಹ ಅಣ್ಣ ತಂಗಿಯರ ಸಂಬಂಧ ಹೀಗೆಯೇ ವಿಶೇಷ. ಕೆಲವೊಮ್ಮೆ ಜಗಳ, ಕೆಲವೊಮ್ಮೆ ತಮಾಷೆ, ಆದ್ರೆ ಅಗತ್ಯ ಬಂದಾಗ ಒಬ್ಬರಿಗೊಬ್ಬರಾಗಿ ಇನ್ನೊಬ್ರು ನಿಲ್ಲುವ ಬಾಂಧವ್ಯವೇ ಅಣ್ಣ ತಂಗಿಯ ಪ್ರೀತಿ ಅಂತ ಹೇಳ್ಬೋದು. ಈ ಸಿನಿಮಾದ ಬಗ್ಗೆ ಒಂದು ಶಾರ್ಟ್ ಲೈನ್ ಹೇಳೋದಾದ್ರೆ, ಅಣ್ಣ ತಂಗಿಯ ಪ್ರೀತಿ ಎಂದಿಗೂ ಸಿಡಿಯದ ಪಟಾಕಿ ಅಲ್ಲ, ಜೀವನ ಪೂರ್ತಿ ಬೆಳಗುವ ದೀಪ ಅಂತಾನೆ ಹೇಳ್ಬಹುದು. ಈಗ ಇದೇ ಚಿತ್ರದ ಮನಸೇ ಮನಸೇ ನನ್ನ ತಂಗಿಗೋಸ್ಕರ ಎಂಬ ಗೀತೆ ಕೇಳಿ ಆನಂದಿಸಿ.
2: ಮನಸೇ ಮನಸೇ ತಂಗಿಗೋಸ್ಕರ
1: ರೀತಿ ನಿರ್ಧಾರ ತೆಗೆದುಕೊಳ್ತಾನೆ ಅನ್ನೋದೇ ಈ ಸಿನಿಮಾದ ತಿರುಳಾಗಿರುತ್ತೆ. ಇನ್ ಕೇಸ್ ನೀವು ಯಾರಾದ್ರೂ ಈ ಸಿನಿಮಾ ನೋಡಿಲ್ಲ ಅಂದ್ರೆ ಖಂಡಿತ ನೋಡಿ. ನಮ್ಮ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರು ಅಣ್ಣನಾಗಿ ಬಹಳ ಸೊಗಸಾಗಿ ಕಾಣಿಸ್ತಾರೆ. ಅಣ್ಣ ತಂಗಿಯ ಬಾಂಧವ್ಯ ಬಹಳ ಸೊಗಸಾಗಿ ಕಟ್ಕೊಟ್ಟಿದ್ದಾರೆ. ಈಗ ಇದೇ ಚಿತ್ರದ ಅಣ್ಣ ತಂಗಿಯ ಕುರಿತಾದ ನನ್ನಾಸೆ ಮಲ್ಲಿಗೆ ಬರುತ್ತಾಳಮ್ಮ ಕೇಳಿ ಆನಂದಿಸಿ.

0: ಕೇಳಿದ್ರಲ್ಲ ಅಣ್ಣ ತಂಗಿ ಬಾಂಧವ್ಯ ಸಾರುವ ಕನ್ನಡದ ಬೆಸ್ಟ್ ಚಿತ್ರಗಳನ್ನ ನಾನು ಹೇಳಿದ್ದೀನಿ. ನಿಮಗೆ ಯಾವ್ದಾದ್ರೂ ಚಿತ್ರ ಇದೆ ಅನ್ಸಿ ನಾನು ಅದನ್ನ ಬಿಟ್ಟಿದ್ರೆ ನೀವು ಕೂಡ ನನಗೆ ಮೆಸೇಜ್ ಮೂಲಕ ತಿಳಿಸ್ಬೋದು. ನಿಮಗೆ ಯಾವ ಚಿತ್ರ ಇಷ್ಟ ಆಗತ್ತೆ, ಯಾಕೆ ಇಷ್ಟ ಆಗತ್ತೆ ಅನ್ನೋದನ್ನ ತಿಳಿಸ್ಬೋದು. ಇದಾಗಿತ್ತು ಇವತ್ತಿನ ವಿಶೇಷ ಚಿತ್ರತರಂಗ. ಸದಾ ಕೇಳ್ತಾ ಇರಿ ಭದ್ರಾವತಿ ಆಕಾಶವಾಣಿ.
1: ಇದುವರೆಗೂ ಚಿತ್ರಗೀತೆಗಳನ್ನಾಧರಿಸಿದ ವಿಶೇಷ ಕಾರ್ಯಕ್ರಮ ಚಿತ್ರತರಂಗ ಪ್ರಸಾರವಾಯಿತು. ನಿರ್ವಹಣೆ ಎಸ್ ಆರ್ ಭಟ್. ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಪ್ರಸಾರವಾಯಿತು.

ಸಮಯ 9:59 ಕೇಳ್ತಾ ಇದ್ದಾರೆ ಎಫ್ಎಂ 103.5, 101.4 ಮೀಡಿಯಂ ವೇವ್ 125 ಕಿಲೋಹರ್ಟ್ಸ್ಗಳಲ್ಲಿ ಭದ್ರಾವತಿ ಶಿವಮೊಗ್ಗ ಆಕಾಶವಾಣಿಯ ಕಾರ್ಯಕ್ರಮಗಳನ್ನ ಶುಕ್ರವಾರದ ಈ ಹೊತ್ತು ಹಾಡು ಮಾತಾಡು ಕಾರ್ಯಕ್ರಮದಲ್ಲಿ ಕ್ಯಾಂಪಸ್ ಕಟ್ಟೆ ಕಾರ್ಯಕ್ರಮಕ್ಕೆ ನಮ್ಮ ಪ್ರೀತಿಯ ಕೇಳುಗರ ಬಳಗಕ್ಕೆ ಆತ್ಮೀಯವಾದಂತಹ ಸ್ವಾಗತ ಕೋರುತ್ತಾ ಇರೋದು ನಿಮ್ಮ ಗೆಳೆಯ ನಾಗರಾಜ್ ವಸಿಷ್ಠ. ಹಾಗಾದರೆ ಇವತ್ತಿನ ಕ್ಯಾಂಪಸ್ ಕಟ್ಟೆ ಕಾರ್ಯಕ್ರಮದಲ್ಲಿ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಹೊನ್ನಾಳಿ, ಈ ಕಾಲೇಜಿನ ವಿದ್ಯಾರ್ಥಿಗಳು ಈಗಾಗಲೇ ಕ್ಯಾಂಪಸ್ಸಿನ ಕಟ್ಟೆಯ ಮೇಲೆ ನಿಂತು ಸಾಧಕರನ್ನ ಹಾಗೆ ಅನೇಕ ವಿಷಯಗಳನ್ನ ನಮಗೆ ಪರಿಚಯ ಮಾಡಿಕೊಡೋದಕ್ಕೆ ಸಿದ್ಧರಾಗಿ ಕಾಯ್ತಾ ಇದ್ದಾರೆ. ಜೊತೆಯಾಗಿದ್ದಾರೆ ನಮ್ಮ ಆರ್ಜೆ ಬಸವರಾಜ್. ಹಾಗಾದ್ರೆ ತಡ ಮಾಡೋದು ಬೇಡ, ನಮ್ಮ ನಿಮ್ಮ ಪಯಣ ಇವತ್ತು ಹೊನ್ನಾಳಿ ಕಡೆಗೆ, ಬನ್ನಿ ಹೋಗೋಣ.

0: ನಲಿದೀವಿ. ವರಿಷ್ಠ ನಾಗರಾಜ್ ಅವರೇ, ಪ್ರೀತಿಯ ಕೇಳುಗರಿಗೆಲ್ಲ ಮತ್ತೊಮ್ಮೆ ಸ್ವಾಗತ.
1: ಧನ್ಯವಾದಗಳು ಬಸವರಾಜ್. ಹೇಗಿದ್ದೀರಾ? ಕಾಫಿ ತಿಂಡಿ ಎಲ್ಲ ಆಯ್ತಾ? ಹೇಗಿದೆ ಹೊನ್ನಾಳಿ?
0: ಹೊನ್ನಾಳಿಲಿ ಮಂಡಳಿಕ್ಕಿ ಮತ್ತು ಮಿರ್ಚಿ ಸಿಕ್ಲಿಲ್ಲ, ಬೆಳಬೆಳಗ್ಗೆ ಇಡ್ಲಿ ವಡೆ ಆಯ್ತು ಅಷ್ಟೇನೆ.
1: ಇಡ್ಲಿ ವಡೆ ಆಯ್ತಾ? ಮಧ್ಯಾಹ್ನದ ಮೇಲೆ ಮಂಡಕ್ಕಿ ಮಿರ್ಚಿ ಸಿಗುತ್ತೆ.
0: ಹೌದು.
1: ಎಸ್, ಹಾಗಾದ್ರೆ ಕಾರ್ಯಕ್ರಮ ಶುರು ಮಾಡೋಣ.
0: ಖಂಡಿತ, ವಿದ್ಯಾರ್ಥಿನಿಯರು ಮಾತನಾಡಲಿಕ್ಕೆ ಸಿದ್ಧವಾಗಿದ್ದಾರೆ.
1: ಮೊದಲಿಗೆ ಲಕ್ಷ್ಮಿ ಸಿದ್ಧರಿದ್ದಾರಾ?
0: ಖಂಡಿತ, ಭಾಗ್ಯದ ಲಕ್ಷ್ಮಿ ಬಾರಮ್ಮ ಅನ್ನುವ ಹಾಗೆ ಇವತ್ತು ಶುಕ್ರವಾರ, ಅವರಿಂದಲೇ ಆರಂಭ ಮಾಡೋಣ. ಕೊಡ್ತಾ ಇದ್ದೀನಿ ಮೈಕ್ ಅನ್ನ.
1: ಎಸ್,
2: ನಮಸ್ತೆ ಸರ್.
1: ನಮಸ್ತೆ ಲಕ್ಷ್ಮಿ ಅವರೇ, ಹೇಗಿದ್ದೀರಾ?
2: ಚೆನ್ನಾಗಿದೆ ಸರ್, ನೀವು?
1: ನಾನು ಚೆನ್ನಾಗಿದ್ದೀನಿ. ನೀವು ಹೊನ್ನಾಳಿಲೇ ಇರೋದಾ?
2: ಎಸ್ ಸರ್, ಹೊನ್ನಾಳಿಲೇ ಇರೋದು.
1: ಹೌದಾ, ಏನು ಓದ್ತಾ ಇದ್ದೀರಾ?
2: ಆರ್ಟ್ಸ್, ಸೆಕೆಂಡ್ ಪಿಯು ಆರ್ಟ್ಸ್ ಓದ್ತಿದ್ದೀನಿ.
1: ಹೌದಾ, ನೆಕ್ಸ್ಟ್ ಏನ್ ಮಾಡಬೇಕು ಅಂತ ಇಂಟ್ರೆಸ್ಟ್ ಇದೆ?
2: PhD ಮಾಡಬೇಕು ಅಂತ ಇಂಟ್ರೆಸ್ಟ್ ಇದೆ.
1: ಓಕೆ, ಸಬ್ಜೆಕ್ಟ್ ಏನಾದ್ರು ಗೊತ್ತಿದ್ಯಾ?
2: ಎಸ್ ಸರ್.
1: ಏನ್, ಯಾವ್ದ್ರ ಮೇಲೆ PhD ಮಾಡಬೇಕು ಅಂತ?
2: ಕನ್ನಡ ಮೇಲೆ PhD ಮಾಡಬೇಕು ಅಂತ.
1: ಹೌದಾ, ವೆರಿ ಗುಡ್, ಆಲ್ ದ ಬೆಸ್ಟ್, ಬೆಸ್ಟ್ ಆಫ್ ಲಕ್. ಯಾರನ್ನ ಪರಿಚಯ ಮಾಡಿಕೊಡ್ತಿದ್ರೆ ಇವತ್ತು?
2: ಯುವೆನ್ ಸಂಗಮ ಮಟ್ಟರ ಬಗ್ಗೆ ಪರಿಚಯ ಮಾಡಿಕೊಡ್ತೀನಿ.
1: ಆ, ಹೇಳಿ ಹೇಳಿ.
2: ಎಲ್ಲರಿಗೂ ನಮಸ್ಕಾರ. ನಾನು ಲಕ್ಷ್ಮಿ, PU ಸರ್ಕಾರಿ ಪದವಿ ಪೂರ್ವ ಕಾಲೇಜು ಹೊನ್ನಾಳಿಯ ದ್ವಿತೀಯ PU ಕಲಾ ವಿಭಾಗದ ವಿದ್ಯಾರ್ಥಿನಿ. ಇವತ್ತು ಕ್ಯಾಂಪಸ್ ಕಟ್ಟೆಯ ಕಾರ್ಯಕ್ರಮದಲ್ಲಿ ದಾವಣಗೆರೆ ಜಿಲ್ಲೆಯ ಹೊನ್ನಾಳಿಯಲ್ಲಿ ವಾಸವಾಗಿರುವ ವಿಶ್ರಾಂತ ಪ್ರಾಂಚಾರ್ಯರಾದ 77 ಪ್ರಾಯದ ಉಮೇಶ್, SN ಎನ್ನುವ ಕಾವ್ಯನಾಮದೊಂದಿಗೆ ಸಾಹಿತ್ಯ ರಚನೆಯಲ್ಲಿ ತೊಡಗಿರುವ MA ಪದವೀಧರರು, ಸ್ವಾತಂತ್ರ್ಯ ಹೋರಾಟಗಾರ, ಸಾಹಿತಿಗಳ ಶೈಕ್ಷಣಿಕ ಹಿನ್ನೆಲೆಯ ಕುಟುಂಬದಿಂದ ಬಂದಿದ್ದು, ಪತ್ರಿಕೋದ್ಯಮಿಯಾಗಿ, ಹೈಸ್ಕೂಲ್ ಶಿಕ್ಷಕರಾಗಿ, ರಾಜ್ಯಶಾಸ್ತ್ರದ ಉಪನ್ಯಾಸಕರಾಗಿ, ಪ್ರಾಂಶುಪಾಲರಾಗಿ ಸಾಹಿತಿಗಳಾಗಿರುವ ಹೊನ್ನಾಳಿಯ ಶ್ರೀ UN ಸಂಗಮಠ್ ಅವರನ್ನು ಪರಿಚಯ ಮಾಡಿಕೊಡುವುದಕ್ಕೆ ನನಗೆ ಹೆಮ್ಮೆ ಅನಿಸುತ್ತದೆ. ಸಂಗಮಠ್ ಅವರು ಸ್ವತಂತ್ರ ಹೋರಾಟಗಾರ, ಸಾಹಿತಿಗಳ ಶೈಕ್ಷಣಿಕ ಹಿನ್ನೆಲೆಯ ಕುಟುಂಬದಿಂದ ಬಂದವರು. ನೀಲಕಂಠಯ್ಯ ಮತ್ತು ಸರ್ವಮಂಗಳ ದಂಪತಿಯ ಪುತ್ರರಾಗಿ 1949 ಅಕ್ಟೋಬರ್ 7 ಪುಣೆಯಲ್ಲಿ ಜನಿಸಿದರು. ಇವರ ತಂದೆ ಕೋಲಾಪುರ ಮತ್ತು ವಿಜಯಪುರ ಸರ್ಕಾರಿ ಶಾಲೆಗಳಲ್ಲಿ ಹೈಸ್ಕೂಲ್ ಶಿಕ್ಷಕರಾಗಿ ಕಾರವಾರದಲ್ಲಿ ಆಡಳಿತಾಧಿಕಾರಿಯಾಗಿ ಸೇವೆ ಸಲ್ಲಿಸಿದ್ದಾರೆ. ಇವರ ತಾಯಿ ಪತ್ರಿಕೆಗಳಲ್ಲಿ ಲೇಖನಗಳನ್ನು ಬರೆಯುತ್ತಿದ್ದರು. ಸಂಗಮಠ್ ಅವರು 3 ವರ್ಷದವರಿದ್ದಾಗ ತಾಯಿಯನ್ನು ಕಳೆದುಕೊಂಡರು. ತಂದೆ ಮರು ಮದುವೆಯಾದರು. ಸಂಗಮಠ್ ಮತ್ತು ಅವರ ಅಕ್ಕ, ಸಹೋದರ ಮಾವ, ಸ್ವತಂತ್ರ ಹೋರಾಟಗಾರ, ಪತ್ರಕರ್ತ ಹಾಗೂ ಸಾಹಿತಿಗಳಾದ MB ಬೂದಿಹಾಳ್ಮಠ್ ಇವರು ರವೀಂದ್ರರ ಗೀತಾಂಜಲಿಯನ್ನು 1943 ಕನ್ನಡಕ್ಕೆ ಅನುವಾದಿಸಿದರು. 1939 ಸುಭಾಷ್ ಚಂದ್ರ ಬೋಸ್ ಅವರನ್ನು ಧಾರವಾಡಕ್ಕೆ ಕರೆಸಿದ ಕೀರ್ತಿಗೆ ಪಾತ್ರರಾದರು. ಸಂಗಮಠ್ ಅವರಿಗೆ ಅಜ್ಜ ಚಿಕ್ಕ ವಯಸ್ಸಿನಲ್ಲಿ ಮನೆಯಲ್ಲಿಯೇ ಅಕ್ಷರ ಜ್ಞಾನ ಮತ್ತು ಮಗ್ಗಿಯನ್ನು ಕಲಿಸಿದರು. ಒಂದು ಪರೀಕ್ಷೆ ಮಾಡಿ ಒಮ್ಮೆಲೆ 3 ತರಗತಿಗೆ ಸೇರಿಸಿದರು. ಹುಬ್ಬಳ್ಳಿಯ ಹೈಸ್ಕೂಲಿನಲ್ಲಿ 16ನೇ ಕನ್ನಡ ಪ್ರಾಥಮಿಕ ಶಾಲೆಯಲ್ಲಿ 3 ರಿಂದ 7 ತರಗತಿಯವರೆಗೆ ಕಲಿತರು. ಯಾವಾಗಲೂ ಮೊದಲ ವರ್ಗದಲ್ಲೇ ಪಾಸ್ ಆಗುತ್ತಿದ್ದರು. ಹುಬ್ಬಳ್ಳಿಯಲ್ಲಿ ಲ್ಯಾಮಿಂಗ್ಟನ್ ಹೈಸ್ಕೂಲಿನಲ್ಲಿ ಕಲಿತರು. ಪದವಿ ಶಿಕ್ಷಣವನ್ನು ಶ್ರೀ ಕಾಡಸಿದ್ದೇಶ್ವರ ಕಾಲೇಜಿನಲ್ಲಿ ಪಡೆದರು. ಸಂಗಮಠ್ ಅವರು ತಮ್ಮ ವಿದ್ಯಾಭ್ಯಾಸದ ನಂತರ ಪತ್ರಕರ್ತರಾಗಿ ತಮ್ಮ ವೃತ್ತಿಯನ್ನು ಪ್ರಾರಂಭಿಸಿದರು. 1974 ರಿಂದ 2007 ಹೊನ್ನಾಳಿ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ರಾಜ್ಯಶಾಸ್ತ್ರದ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸಿ ನಿವೃತ್ತರಾದರು. 2016 ಹೊನ್ನಾಳಿಯ MSPU ಕಾಲೇಜಿಗೆ ಪ್ರಾಂಶುಪಾಲರಾಗಿ ಕಾರ್ಯನಿರ್ವಹಿಸಿದರು. ಸಮನ್ವಯ ಎಂಬ ಲೇಖನಗಳ ಸಂಗ್ರಹ ಕೃತಿ ಹೊರ ತಂದಿದ್ದಾರೆ. ಗದ್ಯದ ಜೊತೆ ಪದ್ಯದ ರುಚಿ ಕೂಡ ನೋಡಿದ್ದಾರೆ. ಇವು ಬರೀ ಕವನಗಳಲ್ಲ ಎಂಬ ಕವನ ಸಂಕಲನ ಕೂಡ ಪ್ರಕಟಿಸಿದ್ದಾರೆ. ಹೊನ್ನಾಳಿಯ ಹಿರೇಕಲ್ಮಠದ ಶ್ರೀ ಚಂದ್ರಶೇಖರ್ ಶಿವಾಚಾರ್ಯ ಸ್ವಾಮೀಜಿ ಜೀವನ ಚರಿತ್ರೆಯನ್ನು ದಾಖಲಿಸಿದ್ದಾರೆ. ಹೊನ್ನಾಳಿಯ UN ಸಂಗಮಠ್ ಕಳೆದ 33 ವರ್ಷಗಳಿಂದ ಬೋಧಕರಾಗಿ ಅನೇಕ ವಿದ್ಯಾರ್ಥಿಗಳ ಬದುಕನ್ನು ಆಸನ ಮಾಡಿ ಸಾಹಿತ್ಯ, ಸಂಸ್ಕೃತಿ, ಭಾಷಣ, ಬೋಧನೆ, ಚಿಂತನೆಯಿಂದ ತೊಡಗಿಸಿಕೊಂಡಿರುವುದಲ್ಲದೆ ನಾಡಿನ ಹಲವಾರು ನಿಯತಕಾಲಿಕ ಪತ್ರಿಕೆಗಳಿಗೆ ಅವಿಶ್ರಾಂತವಾಗಿ ವೈಚಾರಿಕತೆ, ಸಾಂಸ್ಕೃತಿಕ, ಧಾರ್ಮಿಕ, ಸಾಹಿತ್ಯ ಲೇಖನಗಳನ್ನು ಬರೆಯುತ್ತಿದ್ದಾರೆ. ಈ ಮೂಲಕ ಹೊನ್ನಾಳಿಗೆ ಕೀರ್ತಿ ತಂದಿದ್ದಾರೆ. ಶ್ರೀ UN ಸಂಗಮಠ್ ಅವರು ಬರೆದಿರುವ ಕೃತಿಗಳು ವೈಚಾರಿಕ ಲೇಖನಗಳ ಸಂಗ್ರಹಗಳಲ್ಲಿ ಸಂವೇದ, ಶಬ್ದ ಸಂಭ್ರಮ,

0: ಡಿಂಡಿಮವ ವಚನ ಸಾಹಿತ್ಯದಲ್ಲಿ ಕೋಲ ಶಾಂತಯ್ಯ ಮತ್ತು ಗುಪ್ತ ಮಂಚಣ್ಣರ ವಚನ ಧಾರ್ಮಿಕ ಕೃತಿಗಳಲ್ಲಿ ಬಹುರೂಪಿಣಿ ಗಣೇಶ, ಪರಶಿವನ ನೆನೆಮನೆ, ಮಧ್ಯ ಚಿತ್ರಣ, ಮುತ್ತುರಾಜ, ಮಾನವತಾವಧಿ, ಸರ್ವಜ್ಞ ಹೀಗೆ ಮುಂತಾದ ಕೃತಿಗಳನ್ನು ರಚಿಸಿದ್ದಾರೆ. ಇವರಿಗೆ ಹಲವಾರು ಪ್ರಶಸ್ತಿಗಳು ಆರಿಸಿ ಬಂದಿವೆ. 2011 ನವೋದಯ ಕಾವ್ಯಶ್ರೀ ಪ್ರಶಸ್ತಿ, 2010-11 ರಾಜ್ಯ ಮಟ್ಟದ ಸದ್ಭಾವನಾ ಪ್ರಶಸ್ತಿ, ಇದೀಗ 2012 ರಾಜ್ಯ ಮಟ್ಟದ ಶಿಕ್ಷಣ ಸಂಪದ ಸಮ್ಮಾನ ಪ್ರಶಸ್ತಿ ಬಂದಿರುವುದು ಇವರ ಸಾಧನೆಗೆ ಹಿಡಿದ ಕನ್ನಡಿಯಾಗಿದೆ. ಸದ್ಭಾವನಾ ಪ್ರಶಸ್ತಿ ಗಳಿಸಿರುವ ಯುಎನ್ ಸಂಗಮಠ್ ಅವರಿಗೆ ಅಬಕಾರಿ ಸಚಿವ ಎಂಪಿ ರೇಣುಕಾಚಾರ್ಯ, ಮಾಜಿ ಶಾಸಕ ಡಿಜಿ ಶಾಂತನಗೌಡ ಅಭಿನಂದಿಸಿದ್ದಾರೆ. ಯುಎನ್ ಸಂಗಮಠ್ ಅವರ ಲೇಖನಗಳು ಪ್ರಜಾ ಮಾಧ್ಯಮ ಪತ್ರಿಕೆಯಲ್ಲಿ ಪ್ರಕಟವಾಗುತ್ತಿದೆ. ಸದ್ಭಾವನಾ ಪ್ರಶಸ್ತಿ ಗಳಿಸಿರುವ ಇವರಿಗೆ ಪ್ರಜಾ ಮಾಧ್ಯಮ ದಿನಪತ್ರಿಕೆ ಸಂಪಾದಕ ಆರ್ ಗುರುರಾಜ್, ಉಜ್ಜಯಿನಿ ಹಾಗೂ ಸಿಬ್ಬಂದಿ ವರ್ಗ ಅಭಿನಂದಿಸಿದ್ದಾರೆ. ಇವರ ಕೃತಿಗಳು ವಿದ್ಯಾರ್ಥಿಗಳಿಗೆ ಅಧ್ಯಯನಶೀಲವಾಗಿವೆ. ಕನ್ನಡ ವೈಚಾರಿಕ ಸಾಹಿತ್ಯಕ್ಕೆ ಉತ್ತಮ ಕೊಡುಗೆಯಾಗಿದೆ. 77 ಇಳಿ ವಯಸ್ಸಿನಲ್ಲಿಯೂ ಅವರ ಕ್ರಿಯಾಶೀಲತೆ ಉತ್ಸಾಹ ನಮ್ಮನ್ನೇ ನಾಚಿಸುವಂತಿದೆ. ಎಲ್ಲರಿಗೂ ಮಾದರಿಯಾಗಿರುವ ಶ್ರೀ ಸಂಗಮಠ್ ಅವರು ಇನ್ನು ಸಭೆಗಳಲ್ಲಿ ಉಪನ್ಯಾಸ ಮಾಡುತ್ತಾರೆ. ವಿಶ್ಲೇಷಕರಾಗಿ, ಸಾಹಿತ್ಯ ಶಕ್ತಿಯಾಗಿ ಇನ್ನೂ 100 ಕಾಲ ನಮ್ಮೊಂದಿಗಿದ್ದು ಗುರುತನ್ನು ಸಾಧಿಸಲಿ ಎಂದು ಆಶಿಸುತ್ತೇನೆ. ನನಗೆ ಇಷ್ಟು ಮಾತನಾಡಲು ಅವಕಾಶ ಮಾಡಿಕೊಟ್ಟ ಅವಕಾಶವಾಣಿ ಭದ್ರಾವತಿ ಹಾಗೂ ನನ್ನ ಕಾಲೇಜಿಗೆ ಧನ್ಯವಾದಗಳು.
1: ಧನ್ಯವಾದಗಳು.
2: ಒಬ್ಬ ಹಿರಿಯ ಸಾಹಿತಿ ಮತ್ತು ಈ ಒಂದು ಈ ನಾಡಿನ ಅಂದ್ರೆ ಈ ಭಾಗದ ವ್ಯಕ್ತಿಯನ್ನ ಪರಿಚಯ ಮಾಡಿಕೊಟ್ರು, ಅವರಿಗೆ ಧನ್ಯವಾದಗಳು.
1: ಎಸ್, ನಮ್ಮ ಮುಂದಿನ ತಯಾರಿ ಪ್ರಿಯಾಂಕಾ ಸಿದ್ಧರಿದ್ದಾರಾ? ಹಲೋ
2: ಹಲೋ,
1: ಕೇಳಿಸ್ತಾ ಇದೆಯಾ?
2: ಹಲೋ
1: ಹಲೋ,
2: ನಿಮ್ಮ ಧ್ವನಿ, ಹಲೋ, ನಿಮ್ಮ ಧ್ವನಿ ಕೇಳಿಸ್ತಿಲ್ಲ. ಹಲೋ,
1: ಈ ಕೇಳಿಸ್ತಾ ಇದೆಯಾ?
2: ಇಲ್ಲ ಇಲ್ಲ ಇಲ್ಲ, ಧ್ವನಿ. ಹಲೋ

0: ಮುಂದಿನ ತಯಾರಿ ಸಿದ್ಧವಾಗಿದ್ದಾರೆ.
1: ಪ್ರಿಯಾಂಕಾ ಸಿದ್ಧರಿದ್ದಾರಾ?
0: ಖಂಡಿತ.
2: ನಮಸ್ತೆ ಸರ್.
1: ನಮಸ್ತೆ ಪ್ರಿಯಾಂಕಾ ಅವರೇ, ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆಯಾ?
2: ಕೇಳಿಸ್ತಾ ಇದೆ.
1: ಓಕೆ, ನೀವೇನ್ ಮಾಡ್ತಾ ಇರೋದು ಪ್ರಿಯಾಂಕಾ?
2: ನಾನು ನಾಗರತ್ನ ಟಿ ಮೇಡಮ್ ಅವ್ರ ಬಗ್ಗೆ ಹೇಳೋದು.
1: ನೀವೇನು ಓದ್ತಾ ಇದ್ದೀರಾ?
2: ಫಸ್ಟ್ ಇಯರ್ ಎಜುಕೇಶನ್ ಓದ್ತಿದ್ದೀನಿ ಸರ್.
1: ಪಿಯುನಾ?
2: ಹಾಂ ಸರ್.
1: ಕಾಮರ್ಸಾ ಆರ್ಟ್ಸಾ ಸೈನ್ಸಾ?
2: ಆರ್ಟ್ಸ್ ಸರ್.
1: ಹೌದಾ, ಓಕೆ. ಯಾರನ್ನ ಪರಿಚಯ ಮಾಡ್ಕೊಡ್ತಾ ಇದ್ದೀರಾ?
2: ನಾಗರತ್ನ ಟಿ ಮೇಡಮ್ ಅವ್ರ ಬಗ್ಗೆ.
1: ಎಸ್ ಎಸ್, ಪ್ಲೀಸ್ ಹೇಳಿ.
2: ಎಲ್ಲರಿಗೂ ಶುಭೋದಯಗಳು. ಆತ್ಮೀಯ ಕೇಳುಗರೆ, ಇವತ್ತು ಸರ್ಕಾರಿ ಪದವಿ ಪೂರ್ವ ಕಾಲೇಜು ಹೊನ್ನಾಳಿ ಇಲ್ಲಿ ನಡೆಯುತ್ತಿರುವ ಕ್ಯಾಂಪಸ್ ಕಟ್ಟೆ ವಿಶೇಷ ಕಾರ್ಯಕ್ರಮದಲ್ಲಿ ನಾನು ಪ್ರಿಯಾಂಕಾ ಬಸವರಾಜ್, ಪ್ರಥಮ ಪಿಯುಸಿ ಶಿಕ್ಷಣ ವಿಭಾಗದ ವಿದ್ಯಾರ್ಥಿನಿ, ಕರ್ನಾಟಕದ ಹೆಮ್ಮೆ, ಎಲ್ಲ ಹೆಣ್ಣು ಮಕ್ಕಳಿಗೆ ಮಾದರಿಯಾಗಿರುವ, ನಮಗೆ ರಾಷ್ಟ್ರ ಮಟ್ಟದಲ್ಲಿ ಗೌರವ ತಂದುಕೊಟ್ಟ, ಹೊನ್ನಾಳಿಯನ್ನು ಇಡೀ ಭಾರತದಲ್ಲಿ ಪ್ರಸಿದ್ಧಿಗೊಳಿಸಿದವರು. ಇವರು ಹೊನ್ನಾಳಿಯ ನರ್ಸ್ ಶ್ರೀಮತಿ ನಾಗರತ್ನ ಟಿ. ಇವರು ಶಿವಮೊಗ್ಗದಲ್ಲಿ December 12, 1976 ಜನಿಸಿದರು. ತಂದೆ ತಿಮ್ಮಾರೆಡ್ಡಿ, ತಾಯಿ ಜಯಲಕ್ಷ್ಮಿ. ಇವರು ಮೂಲತಃ ರೈತರು. ಪ್ರಾರಂಭಿಕ ಶಿಕ್ಷಣವನ್ನು 1-4 ತರಗತಿಯವರೆಗೂ ಹಿರಿಯ ಪ್ರಾಥಮಿಕ ಶಾಲೆ ಸಿಗೆಹಟ್ಟಿಯಲ್ಲಿ ಮುಗಿಸಿ 5-7 ತರಗತಿಯವರೆಗೂ ಬಿವಿ ರಸ್ತೆ ಶಿವಮೊಗ್ಗದಲ್ಲಿ ಮುಗಿಸಿ 8-10 ತರಗತಿ ಶಾರದೆ ದೇವಿ ಬಾಲಿಕಾ ಪ್ರೌಢಶಾಲೆ ಕ್ಲರ್ಕ್ ಪೇಟೆ ಶಿವಮೊಗ್ಗದಲ್ಲಿ ಮುಗಿಸಿದರು. ಪಿಯುಸಿ ಶಿಕ್ಷಣವನ್ನು ಸಹ್ಯಾದ್ರಿ ಸೈನ್ಸ್ ಕಾಲೇಜ್ ಶಿವಮೊಗ್ಗ, ಬಿಎಸ್ಸಿ ಮತ್ತು ಪಿಸಿಎಂ ಶಿಕ್ಷಣವನ್ನು ದೂರ ಶಿಕ್ಷಣದ ಮೂಲಕ ಪಡೆದಿರುತ್ತಾರೆ. ಇವರು ANM ಟ್ರೈನಿಂಗ್ ಅನ್ನು ಶಿವಮೊಗ್ಗದ ಮೇಘನ ಆಸ್ಪತ್ರೆಯಲ್ಲಿ ಮತ್ತು LHP ಟ್ರೈನಿಂಗ್ ಅನ್ನು ಬೆಳಗಾಂನಲ್ಲಿ ಪಡೆದಿರುತ್ತಾರೆ. ನಂತರ ಶ್ರೀಯುತ YB ಶಂಕರ್ ಇವರೊಂದಿಗೆ ವಿವಾಹವಾಗುತ್ತದೆ. ಇವರಿಗೆ ಒಬ್ಬರು ಪುತ್ರಿ ಪ್ರೀತಿ. ಇವರು ನೇತ್ರಾಧಿಕಾರಿಯಾಗಿ ಕೆಲಸ ಮಾಡುತ್ತಿದ್ದಾರೆ. ಇವರ ಮಗ ಮಾಸ್ಟರ್ ವಿಶ್ವಾಸ್ 16 ಚಲನಚಿತ್ರಗಳಲ್ಲಿ ಬಾಲನಟನಾಗಿ ನಟಿಸಿದ್ದಾರೆ. ಶಟಲ್ ಬ್ಯಾಡ್ಮಿಂಟನ್ ರಾಜ್ಯ ಮಟ್ಟದಲ್ಲಿ ಪ್ರತಿನಿಧಿಸಿದ್ದಾರೆ. ಇವರ ಕಾಯಕ ಬದುಕು 24 May 2004 ತಮ್ಮ ಕಾಯಕ ಬದುಕನ್ನು ಆರಂಭಿಸಿದರು. ಮೊದಲಿಗೆ ಹೊನ್ನಾಳಿ ತಾಲೂಕು ಕಚ್ಚಿಗೆ PHC ಒಳಹರಳಲ್ಲಿ ಉಪಕೇಂದ್ರದ ಗ್ರಾಮ ಮಟ್ಟದಲ್ಲಿ 7 ವರ್ಷ ಸೇವೆ ಸಲ್ಲಿಸಿ ನಂತರ ಅರಬಘಟ್ಟ PHC ಸೊರಟೂರು ಉಪಕೇಂದ್ರ ಗ್ರಾಮಗಳಲ್ಲಿ

0: 13 ವರ್ಷಗಳಿಂದ ಆರೋಗ್ಯ ಸೇವೆ ಸಲ್ಲಿಸಿದ್ದಾರೆ. ತಾಯಿ ಮಗುವಿನ ಆರೋಗ್ಯ ಸೇವೆ, ಲಸಿಕಾ ಕಾರ್ಯಕ್ರಮ, ಕುಟುಂಬ ಕಲ್ಯಾಣ ಕಾರ್ಯಕ್ರಮ, ಸಾಂಕ್ರಾಮಿಕ ರೋಗಗಳ ನಿಯಂತ್ರಣ, ಎಲ್ಲಾ ರಾಷ್ಟ್ರೀಯ ಆರೋಗ್ಯ ಕಾರ್ಯಕ್ರಮಗಳ ನಿರ್ವಹಣೆ. ಇವರು ಕೋವಿಡ್ ಸಮಯದಲ್ಲಿ ಜೀವದ ಹಂಗು ತೊರೆದು ಜನರ ಆರೋಗ್ಯ ರಕ್ಷಣೆ, ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಕೋವಿಡ್ ಲಸಿಕಾ ಕಾರ್ಯಕ್ರಮ. ಇವರ ಈ ಅನುಪ್ರೇಮ ಸೇವೆ ಗುರುತಿಸಿ 2020-22 ಪುರಸ್ಕಾರಗಳನ್ನು ನೀಡಿದ್ದಾರೆ. ಜಿಲ್ಲಾ ಮಟ್ಟದ ಕೊರೋನಾ ವಾರಿಯರ್ಸ್ ಪ್ರಶಸ್ತಿ 2021, ತಾಲೂಕು ಮಟ್ಟದ ಕೊರೋನಾ ವಾರಿಯರ್ಸ್ ಪ್ರಶಸ್ತಿ 2021-22, ಅತ್ಯುತ್ತಮ ಕೊರೋನಾ ವಾರಿಯರ್ ಪ್ರಶಸ್ತಿ 2022 ಇಂಡಿಯನ್ ಫ್ರೆಸ್ ವತಿಯಿಂದ ಸ್ಟೇಟ್ ಲೆವೆಲ್ ಫ್ಲಾರೆನ್ಸ್ ನೈಟ್ ಲೆವೆಲ್ ನೈಟಿಂಗೇಲ್ ಅವಾರ್ಡ್ ಅನ್ನು ನಕ್ಷತ್ರ ನಾಡಿ ದಿನೇಶ್ ಗುರುಜಿ ಬೆಂಗಳೂರು ಇವರಿಂದ ಸುವರ್ಣ ಕರ್ನಾಟಕ ರಾಜ್ಯ ಪ್ರಶಸ್ತಿ 4 ಫೆಬ್ರವರಿ 2023 ಪತಂಜಲಿ ಯೋಗ ಸಂಸ್ಥೆಯಿಂದ ಕರ್ನಾಟಕ ಶ್ರೀ ಚೇತನ ರತ್ನ ಪ್ರಶಸ್ತಿ. ಕರ್ನಾಟಕದ ರಕ್ಷಣಾ ವೇದಿಕೆ ಶಿವಮೊಗ್ಗದಲ್ಲಿ 2 ಬಾರಿ ಅತ್ಯುತ್ತಮ ಕೊರೋನಾ ವಾರಿಯರ್ ಪ್ರಶಸ್ತಿ. ದಾತ್ರಿ ಸಂಸ್ಥೆ ಬೆಂಗಳೂರು ಆರೋಗ್ಯ ಸೇವೆ ಅಡಿಯಲ್ಲಿ ಪ್ರಶಸ್ತಿ. ಇವರ ಈ ಸೇವೆಯನ್ನು ಗುರುತಿಸಿ 2023 ನ್ಯಾಷನಲ್ ಫ್ಲಾರೆನ್ಸ್ ನೈಟಿಂಗೇಲ್ ಅವಾರ್ಡ್ ಅನ್ನು ರಾಷ್ಟ್ರಮಟ್ಟದಲ್ಲಿ ರಾಷ್ಟ್ರಪತಿಯವರಿಂದ 22 ಜೂನ್ 2023 ನೀಡಿ ಗೌರವಿಸಲಾಗಿದೆ. ನಾಗರತ್ನ ಟಿ ಅವರು ದಿನಾಂಕ 7/7/2026 ಪದೋನ್ಮತಿಯಾಗಿ LHY ಸೀನಿಯರ್ ಹೆಲ್ತ್ ಕೇರ್ ಆಫೀಸರ್ ಆಗಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಸಾಸಿವೆಹಳ್ಳಿಯಲ್ಲಿ ತಮ್ಮ ಸೇವೆಯನ್ನು ನಿರ್ವಹಿಸುತ್ತಿದ್ದಾರೆ. ಧನ್ಯವಾದಗಳು.
1: ಧನ್ಯವಾದಗಳು.
2: ಪ್ರಿಯಾಂಕ ಅವರು ಕೊರೋನಾ ವಾರಿಯರ್ ಆದಂತ ನಾಗರತ್ನ ಅವ್ರ ಬಗ್ಗೆ ತುಂಬಾ ಅರ್ಥಪೂರ್ಣ ಪರಿಚಯ ಮಾಡಿಕೊಟ್ಟಿದ್ದಾರೆ. ನಮ್ಮ ಕರ್ನಾಟಕದಲ್ಲಿ 2023 ಅವರಿಗೆ ಮೊದಲಿಗೆ ನೈಟಿಂಗಲ್ ಪ್ರಶಸ್ತಿಯನ್ನ ಕೊಡುತ್ತೆ, ರಾಷ್ಟ್ರಪತಿಯವರಿಂದ ಅವ್ರು ಪಡೀತಾರೆ. ಅದು ನಮ್ಮ ಒಂದು ಈ ಹೊನ್ನಾಳಿ ತಾಲೂಕಿನ ಹೆಮ್ಮೆಯಾಗಿದೆ.
1: ಖಂಡಿತ ಬಸವರಾಜ್, ಅದ್ಭುತವಾದಂತಹ ಮಾಹಿತಿಯನ್ನು ನೀಡಿದ್ದಕ್ಕೆ ಧನ್ಯವಾದಗಳನ್ನು ತಿಳಿಸ್ತಾ, ಮುಂದಿನ ತಯಾರಿ ಗಾಯತ್ರಿ ಸಿದ್ಧರಿದ್ದಾರಾ?
2: ಖಂಡಿತ, ಗಾಯತ್ರಿ ಅವರಿಗೆ ಮೈಕ್ ಕೊಡ್ತಾ ಇದ್ದೀನಿ.
1: ನಮಸ್ಕಾರ ಗಾಯತ್ರಿ.
3: ನಮಸ್ತೆ ಸರ್.
1: ಏನು ಓದ್ತಾ ಇದ್ದೀರಾ ನೀವು?
3: ನಾವು ಪಿಯುಸಿ ಕಲಾ ವಿಭಾಗದಲ್ಲಿ.
1: ಓಕೆ, ಕಾಮರ್ಸ್ ತಗೊಂಡಿದ್ದೀರಾ?
3: ಆರ್ಟ್ಸ್ ಸರ್.
1: ಓ ಸಾರಿ, ಆರ್ಟ್ಸ್ ತಗೊಂಡಿದ್ದೀರಾ. ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತ ಇಂಟ್ರೆಸ್ಟ್ ಇದೆ?
3: ಪಿಎಚ್ಡಿ
1: ಮಾಡ್ಬೇಕು ಅಂತಿದ್ದೀರಾ. ಆಲ್ ದ ಬೆಸ್ಟ್ ಗಾಯತ್ರಿ. ಯಾರನ್ನ ಪರಿಚಯ ಮಾಡಿಕೊಡ್ತೀರಾ?
3: ಬಸವರಾಜ್ ಎಚ್ ಎಂಬರ್.
1: ಪ್ಲೀಸ್ ಹೇಳಿ.
3: ಎಲ್ಲರಿಗೂ ಬೆಳಗಿನ ಶುಭೋದಯಗಳು. ನನ್ನ ಹೆಸರು ಗಾಯತ್ರಿ ಹೆಚ್. ನಾನು ಪ್ರಥಮ ಪಿಯುಸಿ ಕಲಾ ವಿಭಾಗ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಹೊನ್ನಾಳಿಯಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿದ್ದೇನೆ. ಇಂದು ಕ್ಯಾಂಪಸ್ ಕಟ್ಟೆ ವಿಶೇಷ ಕಾರ್ಯಕ್ರಮದಲ್ಲಿ ನಾನು ಬಸವರಾಜ್ ಎಚ್ ಎಂಬ ಸಾಹಿತಿಗಳ ಬಗ್ಗೆ ಮಾತನಾಡುತ್ತಿದ್ದೇನೆ. ಶ್ರೀಯುತ ಬಸವರಾಜ್ ಎಚ್ ರವರು ಹೊನ್ನಾಳಿ ತಾಲೂಕಿನ ಚಿಕ್ಕಬಾಸೂರು ತಾಂಡದಲ್ಲಿ ತಂದೆ ಹಾಲಪ್ಪ, ತಾಯಿ ಅಕ್ಕಮ್ಮ ಎಂಬ ದಂಪತಿಗಳಿಗೆ 22/7/1966 ಪುತ್ರನಾಗಿ ಜನಿಸುತ್ತಾರೆ. ಇವರು ಪ್ರಾಥಮಿಕ ಶಿಕ್ಷಣವನ್ನು ತಮ್ಮ ಹುಟ್ಟೂರಿನಲ್ಲಿಯೇ ಮುಗಿಸಿ ಪ್ರೌಢ ಶಿಕ್ಷಣವನ್ನು ಬೆನಕನಹಳ್ಳಿಯಲ್ಲಿ ಮುಂದುವರಿಸುತ್ತಾರೆ. ಶ್ರೀ ಮೃತ್ಯುಂಜಯ ಶಿವಾಚಾರ್ಯ ಪ್ರಥಮ ದರ್ಜೆ ಕಾಲೇಜು ಹೊನ್ನಾಳಿಯಲ್ಲಿ ಇವರು ಬಿಎ ಪದವಿಯನ್ನು ಮುಗಿಸಿ ನಂತರ ಮಾನಸ ಗಂಗೋತ್ರಿ ವಿಶ್ವವಿದ್ಯಾಲಯ ಮೈಸೂರಿನಲ್ಲಿ ಸ್ನಾತಕೋತ್ತರ ಪದವಿಯನ್ನು ಮತ್ತು ಬಿಇಡಿ ಪದವಿಯನ್ನು ಕುವೆಂಪು ವಿಶ್ವವಿದ್ಯಾಲಯದಲ್ಲಿ ಮುಗಿಸುತ್ತಾರೆ. ಶ್ರೀಯುತರು ಮೊದಲು ಪ್ರೌಢಶಾಲಾ ಶಿಕ್ಷಕರಾಗಿ 12 ವರ್ಷಗಳ ಕಾಲ ಕನ್ನಡ ಶಿಕ್ಷಕರಾಗಿ ಸೇವೆ ಸಲ್ಲಿಸಿ ಹಾಗೂ ನಂತರ ಬಡ್ತಿ ಹೊಂದಿ ದಿನಾಂಕ 25/10/2006 ಕಾಲೇಜು ಕನ್ನಡ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸಿದ್ದಾರೆ. ನಂತರ ಪ್ರಾಂಶುಪಾಲರಾಗಿ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಹೊನ್ನಾಳಿಯಲ್ಲಿ ಪ್ರಸ್ತುತ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಶ್ರೀಯುತರು ಕಾಲೇಜಿನಲ್ಲಿ 10 ವರ್ಷಗಳ ಕಾಲ ಎನ್ಎಸ್ಎಸ್ ಘಟಕದ ಕಾರ್ಯಕ್ರಮ ಅಧಿಕಾರಿಯಾಗಿ ಸೇವೆ ಸಲ್ಲಿಸಿ ಗ್ರಾಮಗಳಲ್ಲಿ ಎನ್ಎಸ್ಎಸ್ ಕ್ಯಾಂಪ್ಗಳ ಮೂಲಕ ಗ್ರಾಮಗಳ ಸ್ವಚ್ಛತೆಯ ಅರಿವನ್ನು ಮೂಡಿಸಿದ್ದಾರೆ. ಅಷ್ಟೇ ಅಲ್ಲದೆ ಸರ್ಕಾರಿ ನೌಕರರ ಸಂಘದ ನಿರ್ದೇಶಕರಾಗಿ ಹಾಗೂ SC/ST ಸಂಘದ ಅಧ್ಯಕ್ಷರಾಗಿ ಮತ್ತು ಸಮಾಜ ಸೇವೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿರುತ್ತಾರೆ. ಎಚ್ ಬಸವರಾಜ್ ರವರು ಕೇವಲ ಉಪನ್ಯಾಸಕರಷ್ಟೇ ಅಲ್ಲದೆ ಇವರು ಸದಾ ಸಾಹಿತ್ಯದ ಅಭಿರುಚಿ ಬೆಳೆಸಿಕೊಂಡಿರುವವರು ಆಗಿರುತ್ತಾರೆ. ದಿನಪತ್ರಿಕೆ ಪುಸ್ತಕಗಳನ್ನು ಹಾಗೂ ಪದಬಂಧ ಬರೆಯುವುದು ಇವರ ಪ್ರಮುಖ ಹವ್ಯಾಸಗಳು. ಇವರು ಕನ್ನಡ ಸಾಹಿತ್ಯ ಲೋಕಕ್ಕೆ ತಮ್ಮದೇ ಆದಂತಹ ಕೊಡುಗೆಯನ್ನು ನೀಡಿದ್ದಾರೆ. ಅಬ್ಬರ ಸಿಡಿಲು, ನರನ ಜೀವ ಮುಂತಾದ 90 ಹೆಚ್ಚು ಕವನಗಳನ್ನು ಇವರು ಲೇಖನಿಯಿಂದ ಬರೆದಿರುತ್ತಾರೆ. ಅದರಲ್ಲೂ ಮುತ್ತುರಾಜನ ಮುತ್ತು ಈ ಕವನವನ್ನು ಕರ್ನಾಟಕ ರತ್ನ ಪುನೀತ್ ರಾಜ್ಕುಮಾರ್ ಅಗಲಿಕೆಯ ಸಂದರ್ಭದಲ್ಲಿ ದಿನಪತ್ರಿಕೆಗಳಲ್ಲಿ ಮುದ್ರಣವಾಗಿ

0: ಅಪಾರ ಜನ ಮನ್ನಣೆಗೆ ಪಾತ್ರವಾಗಿತ್ತು. ಇವರು ತಮ್ಮ ಬರವಣಿಗೆಯಲ್ಲಿ ವಿಶೇಷ ಪ್ರಾಶ ಪದ್ಯಗಳಿಗೆ ಹೆಚ್ಚು ಪ್ರಾಶಸ್ತ್ಯ ನೀಡಿದ್ದಾರೆ. ಇವರು 2024ರಲ್ಲಿ ಕಲಾಚಕ್ರ ಎಂಬ ಕವನ ಸಂಕಲನವನ್ನು ಬಿಡುಗಡೆ ಮಾಡಿದ್ದಾರೆ. ಕನ್ನಡಕ್ಕೆ ಸಾಹಿತ್ಯಕ್ಕೆ ಅಪಾರ ಕೊಡುಗೆಯನ್ನು ನೀಡಿದ್ದಾರೆ. ಹಾಡುವ ಹಕ್ಕಿಗೆ ಬೇಕೇ ಬಿರುದು ಸನ್ಮಾನ್ಯ ಎನ್ನುವಂತೆ ಇವರು ಯಾವುದೇ ಪ್ರಶಸ್ತಿಗಳಿಗೆ ಆಸೆ ಪಡದೆ ಸಾಹಿತ್ಯ ಲೋಕದಲ್ಲಿ ನಿಸ್ವಾರ್ಥ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ನನಗೆ ಇಷ್ಟು ಮಾತನಾಡಲು ಅವಕಾಶ ಮಾಡಿಕೊಟ್ಟಂತ ಆಕಾಶವಾಣಿ ಭದ್ರಾವತಿ ಹಾಗೂ ನಮ್ಮ ಕಾಲೇಜಿಗೆ ಧನ್ಯವಾದಗಳು.
1: ಗಾಯತ್ರಿ ಅವರು ಬಸವರಾಜ್ ಅಂತ ಹೇಳಿ ಉಪನ್ಯಾಸಕರು ಪ್ರಾಚಾರ್ಯರು ಅವರನ್ನು ಅದ್ಭುತವಾಗಿ ಪರಿಚಯ ಮಾಡಿಕೊಟ್ರು.
2: ನಾನು ಫಸ್ಟ್ ಬಸವರಾಜ್ ಅಂದ ಕೂಡಲೇ ನಿಮ್ಮನ್ನೇ ಪರಿಚಯ ಮಾಡ್ಕೊಡ್ತಾರೆ ಅನ್ಕೊಂಡ್ಬಿಟ್ಟೆ ಬಸವರಾಜ್.
1: ಹೌದೌದು, ನನ್ನೇ ಪರಿಚಯ ಮಾಡ್ಕೊಡ್ತಾರೆ.
2: ಎಸ್, ಅದ್ಭುತವಾಗಿ ಪರಿಚಯವನ್ನ ಮಾಡಿಕೊಟ್ರು ಗಾಯತ್ರಿ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಈಗ ಪ್ರಶ್ನೆಯನ್ನ ಕೇಳುವಂತಹ ಸಮಯ. ಪ್ರಶ್ನೆಯನ್ನ ಕೇಳಿ ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ತೀನಿ ಬಸವರಾಜ್.
1: ಖಂಡಿತ, ನಾವೀಗ ಹೊನ್ನಾಳಿಯ ಕಾಲೇಜಿನ ಆವರಣದಿಂದ ಆಕಾಶವಾಣಿ ಭದ್ರಾವತಿಯ ಸ್ಟುಡಿಯೋ ಆವರಣಕ್ಕೆ ಹೋಗ್ತಾ ಇದ್ದೀವಿ. ಸ್ಟುಡಿಯೋ ಭದ್ರಾವತಿ,
2: ಧನ್ಯವಾದಗಳು. ಈಗ ಪ್ರಶ್ನೆಯನ್ನು ಕೇಳುವಂತಹ ಸಮಯ. ಪ್ರಶ್ನೆ ಏನಪ್ಪ ಅಂದ್ರೆ, ಕೊರೋನಾ ಕಾಲದಲ್ಲಿ ಅತ್ಯಂತ ಹೆಚ್ಚು ಸಾಮಾಜಿಕ ಸೇವೆಯನ್ನು ಮಾಡಿದ್ದಕ್ಕಾಗಿ ಇವರಿಗೆ ಕೊರೋನಾ ವಾರಿಯರ್ ಪ್ರಶಸ್ತಿ ಪಡೆದರು. ಹಾಗಾದ್ರೆ ಕೊರೋನಾ ವಾರಿಯರ್ ಪ್ರಶಸ್ತಿ ಪಡೆದಂತಹ ಇವರ ಹೆಸರನ್ನು ನೀವು ಹೇಳಬೇಕು, ಯಾರು ಅವರು? ಉತ್ತರ ಗೊತ್ತಾದರೆ ಬಹಳ ಸಿಂಪಲ್, ಮೊದಲಿಗೆ ನಿಮ್ಮ ಹೆಸರು, ಅದಾದ ನಂತರ ಉತ್ತರ. ನಮ್ಮ ವಾಟ್ಸಪ್ ಸಂಖ್ಯೆ 9481572600 9481572600.

ಅಂತ ಕೇಳ್ತಾ ಯಾರೆಲ್ಲ ಸರಿಯಾದ ಉತ್ತರವನ್ನ ಕಳಿಸಿದ್ದಾರೆ ನೋಡೋದಾದ್ರೆ, ಕೊರೋನಾ ಪ್ರಶ್ನೆ ಕೇಳಿದೆ, ಕೊರೋನಾ ವಾರಿಯರ್ ಪ್ರಶಸ್ತಿ ಪಡೆದ ಇವರ ಹೆಸರನ್ನ ನೀವು ತಿಳಿಸ್ಬೇಕು.

ಪೊಲೀಸ್ ಕ್ವಾರ್ಟರ್ಸ್, ಡೈರಿ ಸರ್ಕಲ್, ಭದ್ರಾವತಿ, ಸುಮಿತ್ರಾ ಮಂಡ್ರೆ, ನಾಗರಾಜ್ ಶಿವಮೊಗ್ಗ, ಪ್ರಶಾಂತ್ ಆರ್ಶೆಟ್ಟರ್ ಭದ್ರಾವತಿ ಶಿವಮೊಗ್ಗ, ಬಸವೇಶ್ವರ ನಗರದಿಂದ ಜಯಶೀಲ ಸದಾಶಿವ, ಹಾಗೆ ಶಿವಮೊಗ್ಗ ವೀಣಾ ರಮೇಶ್ ಭಟ್ ಹೊಸ್ಮನೆ ಭದ್ರಾವತಿ, ಅರುಣ್ ಸಿಂಧೆ ಶಿವಮೊಗ್ಗ, ಬೃಂದಾ ಶಿವಮೊಗ್ಗ, ಕಲ್ಪನಾ ಹೊನ್ನಾಳಿಯಿಂದ, ಜಯಪ ಬಣಗಾರ್, ಕಿಶೋರ್ ಕುಮಾರ್ ಬಣಗಾರ್, ಗೋಪಾಲ ನ್ಯಾಮ್ತಿ, ಗೋಪಾಲ ಶಿವಮೊಗ್ಗ, ಮುರಳೀಧರ ಶಿವಮೊಗ್ಗ, ಸಲ್ಮಾ ಬಾನು ಹೊನ್ನಾಳಿಯಿಂದ, ಜಿತೇಂದರ್ ಸಿಂಗ್ ಶುಂಠಿ, ವೇದಾ ಶೆಟ್ಟಿ ಕಾಳಾವರ, ನಂಬರ್ಎಂಡಿಂಗ್ ವೇತ್ 4177, ನಾಗಶ್ರೀ ಜಯಂತಿ ಗಣಪತಿ ನುಗ್ಗಿ ಗ್ರಾಮ, ಚಂದ್ರಿಕಾ ಜಗನ್ನಾಥ್ ನೇರಳಗುಂಡಿಯಿಂದ, ನಾಗಶ್ರೀ ಜಯಂತಿ ಗಣಪತಿ ನುಗ್ಗಿ ಗ್ರಾಮ, ವಿಶ್ವಾಸ ಅವಳಂಗ ಹಿತೈಷಿ ಕಲಾಕರಣ ಚಿನ್ಮಯಿ ನ್ಯಾಮ್ತಿ, ರಾಧಾ ನಿಧಿಗೆಯಿಂದ, ಮೂಡಲ ವಿಠಲಪುರದ ಪದ್ಮಾ ಶ್ರೀಧರ ಪನ್ನಗಾಠಿ ಅನಂತಕುಮಾರ್, ಶಿವಲಿಂಗಪ್ಪ ಭದ್ರೆ ಆ್ಯಂಡ್ ಫ್ಯಾಮಿಲಿ, ಸಂಜೀವ್ ರೆಡ್ಡಿ ಬಿಸಿ ಭೀಮನೆರೆ, ಇಷ್ಟು ಜನ ಸರಿಯಾದ ಉತ್ತರ ಕಳಿಸಿದ್ದಾರೆ. ಸರಿಯಾದ ಉತ್ತರ ಆಗಿತ್ತು ನಾಗರತ್ನ ಟಿ ಎನ್. ನಾಗರತ್ನ ಟಿ ಎನ್ ಅವರಿಗೆ ನಿಸ್ವಾರ್ಥ ಕೊರೋನಾ ಕಾಲದಲ್ಲಿ ನಿಸ್ವಾರ್ಥ ಸೇವೆಯನ್ನು ಮಾಡಿದ್ದಕ್ಕಾಗಿ ಇವರಿಗೆ ಕೊರೋನಾ ವಾರಿಯ ಜೊತೆಗೆ ರಾಷ್ಟ್ರೀಯ ಫ್ಲಾರೆನ್ಸ್ ನೈಂಟಿಂಗಲ್ ಪ್ರಶಸ್ತಿ ಕೂಡ ದೊರಕಿದೆ. ಧನ್ಯವಾದಗಳನ್ನು ತಿಳಿಸ್ತಾ ಮತ್ತೆ ನಮ್ಮ ನಿಮ್ಮ ಪಯಣ ಕಾಲೇಜಿನ ಕ್ಯಾಂಪಸ್ ಕಡೆಗೆ ಬನ್ನಿ ಹೋಗೋಣ.

0: ಮಹಾರಾಜ್.
1: ನಮಸ್ತೆ, ಮತ್ತೊಮ್ಮೆ ಸ್ವಾಗತ ಸ್ನೇಹಿತರೆ. ನೀವು ಕೇಳ್ತಾ ಇದ್ರೆ ಎಫ್ಎಂ 103.5 ಮೆಗಾಹರ್ಟ್ಸ್ ಹಾಗೂ 101.4 ಮೆಗಾಹರ್ಟ್ಸ್ ಗಳಲ್ಲಿ ಮತ್ತು ಮೀಡಿಯಂ 625 ಕಿಲೋಹರ್ಟ್ಸ್ ಗಳಲ್ಲಿ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗದಿಂದ ಕ್ಯಾಂಪಸ್ ಕಟ್ಟೆ ಕಾರ್ಯಕ್ರಮವನ್ನು ನಾವಿವತ್ತು ಹೊನ್ನಾಳಿಯ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಇದೀವಿ. ಇನ್ನು ವಿದ್ಯಾರ್ಥಿಗಳು ಸ್ಥಳೀಯ ಮಟ್ಟದ ಸಾಧಕರನ್ನ ಪ್ರಶ್ನೆ ಮಾಡಿಕೊಡ್ತಾ ಇದ್ದಾರೆ. ಎರಡನೇ ಭಾಗದ ವಿದ್ಯಾರ್ಥಿಗಳು ಕಾಯ್ತಾ ಇದ್ದಾರೆ ಮಾತನಾಡಲಿಕ್ಕೆ.
0: ಸೃಷ್ಟಿ ಸಿದ್ಧರಿದ್ದಾರಾ?
1: ಖಂಡಿತ, ಸೃಷ್ಟಿ ಅವರಿಗೆ ಮೈಕ್ ಅನ್ನು ಕೊಡ್ತಾ ಇದ್ದೀನಿ.
2: ನಮಸ್ತೆ ಸರ್.
0: ನಮಸ್ತೆ ಸೃಷ್ಟಿ ಅವರೇ. ಹೇಗಿದ್ದೀರಾ?
2: ಚೆನ್ನಾಗಿದ್ದೀನಿ ಸರ್, ನೀವು?
0: ನಾನು ಚೆನ್ನಾಗಿದ್ದೀನಿ. ಯಾಕೆ ಭಯ ಪಡ್ಕೊಂಡು ಮಾತಾಡ್ತಾ ಇದ್ದೀರಲ್ಲ? ನಾನು ಮನುಷ್ಯ ರೀ, ನನಗೂ ಎರಡು ಕಾಲು ಒಂದು ಮುಖ ಎರಡು ಕೈ ಇದೆ. ನನ್ನ ನೋಡಿದ್ರೆ ಭಯ ಪಡುವಂತದ್ದು ಏನೂ ಇಲ್ಲ. ಆರಾಮಾಗಿ ಮಾತಾಡಿ.
2: ಓಕೆ ಸರ್.
0: ನಿಮ್ ವಾಯ್ಸ್ ಅಲ್ಲಿ ಯಾಕೋ ಸಿಕ್ಕಾಪಟ್ಟೆ ಭಯ ಇದೆ. ನಾನೇನು ಪೊಲೀಸ್ ತರ ಏನೋ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದೀನಿ ಅಂತ. ಹಾಗೇನಿಲ್ಲ ತಾನೇ?
2: ಇಲ್ಲ ಸರ್.
0: ಬೆಳಗ್ಗೆ ಏನ್ ತಿಂಡಿ ತಿಂದ್ರೆ?
2: ದೋಸೆ.
0: ದೋಸೆನ? ದೋಸೆ ಜೊತೆಗೆ
2: ಚಟ್ನಿ.
0: ಚಟ್ನಿನಾ? ಆಲೂಗಡ್ಡೆ ಪಲ್ಯ ಇರ್ಲಿಲ್ವಾ?
2: ಇದೆ ಸರ್. ನಿಮ್ದು ಊಟ ಆಯ್ತಾ?
0: ಊಟ ಮಾಡೋ ಟೈಮ್ ಆಯ್ತು.
2: ತಿಂಡಿ
0: ಆಯ್ತು.
2: ಏನ್ ತಿಂಡಿ ಸರ್?
0: ನಾನಾ ಇವತ್ತು ಪಲಾವ್ ತಿಂದೆ. ಫಸ್ಟ್ ಟೈಮ್ ಕಂಡ್ರಿ ಯಾರಾದ್ರೂ ನನ್ನನ್ನು ತಿಂಡಿ ತಿಂದ್ರ ಅಂತ ಕೇಳಿದ್ದು. ತುಂಬಾ ಖುಷಿ ಆಯ್ತು ಸೃಷ್ಟಿ.
2: ಥ್ಯಾಂಕ್ಸ್ ಸರ್.
0: ಏನ್ ಓದ್ತಾ ಇದೀರಾ ನೀವು?
2: ನಾನು ಬಂಡಿಗಡಿ ಪ್ರೇಮ ಕುಮಾರ್.
0: ಅವ್ರ ಬಗ್ಗೆ ಮಾಹಿತಿ ಕೊಡ್ತಾ ಇದೀರಾ? ನೀವೇನ್ ಓದ್ತಾ ಇದೀರಾ?
2: ನಾನು ಫಸ್ಟ್ ಇಯರ್ PUC ಸರ್.
0: ಫಸ್ಟ್ ಇಯರ್ PUC ಕಲಾ ವಿಭಾಗನ?
2: ಅಲ್ಲ ಸರ್, ಕಾಮರ್ಸ್.
0: ಕಾಮರ್ಸ್ ಬೈ ಡೆಬಿಟ್ ದ ರಿಸೀವರ್ ಕ್ರೆಡಿಟ್ ತೆಗೀವರ್. ಈ ರಾಮನ್ ಲೆಕ್ಕ ಕೃಷ್ಣನ್ ಲೆಕ್ಕ ಅಂತಾರಲ್ಲ, ಏನ್ ಹೇಳಿ?
2: ಗೊತ್ತಿಲ್ಲ ಸರ್.
0: ಗೊತ್ತಿಲ್ವಾ? ನೀವು ಕಾಮರ್ಸ್ ಓದೋರಿಗೆ ರಾಮನ್ ಲೆಕ್ಕ ಕೃಷ್ಣನ್ ಲೆಕ್ಕ ಗೊತ್ತಿಲ್ದ್ರೆ ಹೇಗೆ ಸೃಷ್ಟಿ? ಹೋಗ್ಲಿ ಬಿಡಿ, ಪರಿಚಯ ಮಾಡ್ಕೊಡ್ತೀರಾ? ಪ್ಲೀಸ್ ಹೇಳಿ.
2: ಎಲ್ಲರಿಗೂ ಶುಭೋದಯ. ನನ್ನ ಹೆಸರು ಸೃಷ್ಟಿ. ಪ್ರಥಮ PUC ವಾಣಿಜ್ಯ ವಿಭಾಗ, ಸರ್ಕಾರಿ ಪದವಿ ಪೂರ್ವ ಕಾಲೇಜು, ಹೊನ್ನಾಳಿ. ನಾನು ಈ ದಿನ ಪ್ರೇಮಕುಮಾರ್ ಭಂಡಿಗಡಿ ಎಂಬ ರಂಗಭೂಮಿ ಕಲಾವಿದರ ಪರಿಚಯ ಮಾಡಿಕೊಡಲು ಇಚ್ಛಿಸುತ್ತೇನೆ. ಭಂಡಿಗಡಿ ನಾಗಪ್ಪ ಶೆಟ್ಟಿ ಪ್ರೇಮಕುಮಾರ. ಇವರು ಪ್ರೇಮಕುಮಾರ ಭಂಡಿಗಡಿ ಎಂಬ ನಾಮಾಂಕಿತದಿಂದಲೇ ಪ್ರಖ್ಯಾತಿಯನ್ನು ಪಡೆದಿರುವವರು. ಇವರು HV ನಾಗಪ್ಪ ಶೆಟ್ಟಿ ಮತ್ತು ಶಿವಲಿಂಗಮ್ಮ ಎಂಬ ದಂಪತಿಗಳಿಗೆ ಜನಿಸಿದ್ದು ಪ್ರಸ್ತುತ ಹೊನ್ನಾಳಿಯಲ್ಲಿ ನೆಲೆಸಿರುತ್ತಾರೆ. ಶ್ರೀಯುತರು ಕಂದಾಯ ಇಲಾಖೆಯಲ್ಲಿ 30 ವರ್ಷಗಳ ಕಾಲ ಗ್ರಾಮ ಲೆಕ್ಕಾಧಿಕಾರಿಯಾಗಿ ಸೇವೆ ಸಲ್ಲಿಸಿ

0: ತಮ್ಮ ವೃತ್ತಿಗೆ ಸ್ವಯಂ ನಿವೃತ್ತಿ ಹೊಂದಿದರು. ನಂತರ ರಾಜಕೀಯ ಪ್ರವೇಶಿಸಿ ಸಮಾಜ ಸೇವೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಇವರು ನಿನಾಸನ್ನಿಂದದಿಂದ ಪ್ರಭಾವಿತರಾಗಿ ರಂಗಭೂಮಿ ಕಲಾವಿದನಾಗಿ ನಿರ್ದೇಶಕನಾಗಿ ಸಾಕಷ್ಟು ಅನುಭವವನ್ನು ಹೊಂದಿದ್ದಾರೆ. ಅಷ್ಟೇ ಅಲ್ಲದೆ ಹೊನ್ನಾಳಿಯಲ್ಲಿ ಅಭಿವ್ಯಕ್ತಿ ಎಂಬ ರಂಗ ಸಂಸ್ಥೆ ಸ್ಥಾಪಿಸಿ ಹಲವಾರು ರಂಗ ಪ್ರಯೋಗಗಳನ್ನು 30 ವರ್ಷಗಳ ಕಾಲ ನಿರಂತರವಾಗಿ ನಡೆಸಿಕೊಂಡು ಬರುತ್ತಿದ್ದಾರೆ. ನೃತ್ಯ ಮತ್ತು ಇತರೆ ನಾಟಕಗಳ ರಚನೆ ಮತ್ತು ನಿರ್ದೇಶನದಿಂದ ಹಲವು ಪ್ರಶಸ್ತಿಗಳನ್ನು ಶ್ರೀಯುತರು ಗಳಿಸಿದ್ದಾರೆ. ಶ್ರೀಯುತರು ವಾರ್ತಾ ಇಲಾಖೆ ಅವಲೋಕನ, ವಾರ್ತಾ ಚಿತ್ರ ನಿರ್ದೇಶನ, ಮೆಣಸಿನ ತಿಮ್ಮನಗೌಡ, ಧಾರಾವಾಹಿ ನಿರ್ದೇಶನ, ಭಾರತೀಪುರ, ಇದು ಎಂತ ಲೋಕವಯ್ಯ, ಮೂಡಲ ಮನೆ, ಇತರೆ ಧಾರಾವಾಹಿಗಳಲ್ಲಿ ನಟನಾಗಿ ಸಹ ನಿರ್ದೇಶಕನಾಗಿ ಕಾರ್ಯನಿರ್ವಹಿಸಿದ್ದಾರೆ. ಕೃಷ್ಣ ಮಾಸಡಿಯವರೊಂದಿಗೆ ಹಲವಾರು ಸಾಕ್ಷ್ಯ ಚಿತ್ರಗಳಿಗೆ ಸಹ ನಿರ್ದೇಶಕನಾಗಿ ಮತ್ತು ಚಿತ್ರಕಥೆ ರಚಿಸುವಲ್ಲಿ ಸಹಾಯ ಮಾಡಿದ್ದಾರೆ. ಪ್ರೇಮ ಕುಮಾರ್ ಬಂಡಿಗಡ ಅವರು ಸಂತ ಶಿಶುನಾಳ ಶರೀಫ, ಅವಸ್ಥೆ, ನಂಬಿಕೆಗಳು, ನಮ್ಮೂರ ಹುಡುಗ, ಇನ್ನು ಮುಂತಾದ ಸಿನಿಮಾಗಳಲ್ಲಿ ನಟಿಸಿದ್ದು ಇತ್ತೀಚೆಗೆ ಶೇಷ ಎಂಬ ಮಕ್ಕಳ ಚಿತ್ರದಲ್ಲಿ ಪ್ರಮುಖ ಪೋಷಕ ಪಾತ್ರ ನಿರ್ವಹಿಸಿದ್ದಾರೆ. ಶ್ರೀಯುತರು ರಾಜ್ಯೋತ್ಸವ ಪ್ರಶಸ್ತಿ 2012 ಮೃತ್ಯು ನಾಟಕಕ್ಕೆ ಅತ್ಯುತ್ತಮ ನಿರ್ದೇಶಕ ಪ್ರಶಸ್ತಿ, ಅಸ್ಪೃಶ್ಯರು ನಾಟಕಕ್ಕೆ ಅತ್ಯುತ್ತಮ ನಿರ್ದೇಶಕ ಪ್ರಶಸ್ತಿ ಗಳಿಸಿದ್ದಾರೆ. ಅಷ್ಟೇ ಅಲ್ಲದೆ ಕನ್ನಡ ಸಾಹಿತ್ಯ ಪರಿಷತ್ ತಾಲೂಕಿನಲ್ಲಿ ಅಧ್ಯಕ್ಷರಾಗಿ 6 ವರ್ಷಗಳ ಕಾಲ ಸೇವೆ ಸಲ್ಲಿಸಿದ್ದಾರೆ. ಇವರು ಇನ್ನು ಮುಂದಿನ ಹಂತದಲ್ಲಿ ಪ್ರಸಿದ್ಧವಾಗಲಿ ಎಂದು ಆಶಿಸುತ್ತೇನೆ. ನನಗೆ ಇಷ್ಟು ಮಾತನಾಡಲು ಅವಕಾಶ ಮಾಡಿಕೊಟ್ಟ ಆಕಾಶವಾಣಿ ಭದ್ರಾವತಿ ಮತ್ತು ನನ್ನ ಕಾಲೇಜಿಗೆ ಧನ್ಯವಾದಗಳು.
1: ಧನ್ಯವಾದಗಳು.
2: ಓರ್ವ ಸಿನಿಮಾ ನಿರ್ದೇಶಕ ಮತ್ತು ರಂಗಭೂಮಿ ಕಲಾವಿದರಾದಂತಹ ಪ್ರೇಮ್ ಕುಮಾರ್ ಬಗ್ಗೆ ಪರಿಚಯ ಮಾಡಿಕೊಟ್ರು, ಅವರಿಗೆ ಧನ್ಯವಾದಗಳು.
1: ಎಸ್, ನಮ್ಮ ಮುಂದಿನ ತಯಾರಿ ತ್ರಿವೇಣಿ ಸಿದ್ಧರಿದ್ದಾರಾ?
2: ಖಂಡಿತ. ತ್ರಿವೇಣಿ ತಕ್ಷಣ ನೆನಪಾಗೋದೆ ನಮಗೆ ಬೆಕ್ಕಿನ ಕಣ್ಣು.
1: ಹೌದು, ಇನ್ನು ಸಾಕಷ್ಟು ಕಾದಂಬರಿಗಳು
2: ನೆನಪಾಗ್ತದೆ.
1: ಎಸ್, ನಾನು ಎಲ್ಲಿ ಹೇಳಬೇಕು ಅಂತ ಅನ್ಕೊಂಡಿದ್ದೆ. ಅದ್ಭುತವಾದಂತ ಕಾದಂಬರಿ ಅವತ್ತಿನ ಕಾಲಘಟ್ಟಕ್ಕೆ. ತ್ರಿವೇಣಿ ಅವರ ಕಾದಂಬರಿಗಳನ್ನ ಸಿಕ್ಕಾಪಟ್ಟೆ ಜನ ಓದ್ತಾ ಇದ್ರು. ಹಾಗಾಗಿ ತ್ರಿವೇಣಿ ಅಂತ ಅದು ನೆನಪಾಗುತ್ತೆ. ಇನ್ನೊಂದು ತ್ರಿವೇಣಿ ನೆನಪಾಗುತ್ತೆ, ಅದನ್ನ ತ್ರಿವೇಣಿ ಅವರಿಗೆ ಪ್ರಶ್ನೆ ಕೇಳೋಣ.
2: ಖಂಡಿತ, ಅವರಿಗೆ ಮೈಕ್ ಅನ್ನು ಕೊಡ್ತಾ ಇದ್ದೀನಿ.
1: ಎಸ್,
3: ನಮಸ್ತೆ ಸರ್.
1: ನಮಸ್ತೆ ತ್ರಿವೇಣಿ ಅವರೇ.
3: ನಮಸ್ತೆ ಸರ್.
1: ತ್ರಿವೇಣಿ ಅಂತ ನಿಮಗೆ ಯಾಕೆ ಹೆಸರಿಟ್ರು ಅಂತ ಕೇಳಬಹುದಾ ಪ್ರಶ್ನೆನ?
3: ಗೊತ್ತಿಲ್ಲ ಸರ್, ಆದ್ರೆ ಅವಾಗಿನ ಹೆಸರು ಹುಡುಕಕ್ ತುಂಬಾ ಕಷ್ಟ ಆಗ್ತಿತ್ತು ಸರ್, ಅದಕ್ಕೆ ನಮ್ಮ ಅಪ್ಪ ತ್ರಿವೇಣಿ ಅಂತ ಹೆಸರಿಟ್ರು ಸರ್.
1: ಹೌದಾ, ತ್ರಿವೇಣಿಗೆ ತ್ರಿವೇಣಿ ಅಂದ್ರೆ ಏನು ಅಂತ ಗೊತ್ತಾ?
3: ತ್ರಿವೇಣಿ ಅಂದ್ರೆ ಮೂರು ಜಡ ಅಂತ ಅರ್ಥ ಸರ್.
1: ಆಮೇಲೆ
3: ದೊಡ್ಡ ದೊಡ್ಡ ಕನ್ಸ್ಟ್ರಕ್ಷನ್ ಇದಾವೆ.
1: ಓ, ಕನ್ಸ್ಟ್ರಕ್ಷನ್ ಬಿಲ್ಡಿಂಗ್ ಹೆಸರು ತ್ರಿವೇಣಿ ಅಂತ? ನಾನು ಇದನ್ನ ಯೋಚನೆ ಮಾಡಿರ್ಲಿಲ್ಲ ತ್ರಿವೇಣಿ. ಸೀರಿಯಸ್ಲಿ, ನನ್ನ ತ್ರಿವೇಣಿಯಲ್ಲಿ, ನಮ್ಮ ಮತ್ತೆ ಬಸವರಾಜ್ ತ್ರಿವೇಣಿಯಲ್ಲಿ ತ್ರಿವೇಣಿ ಅಂತ ಒಬ್ರು ಕಾದಂಬರಿಗಾರ್ತಿದ್ದಾರೆ, ತುಂಬಾ ಅದ್ಭುತವಾದ ಕಾದಂಬರಿ ಏನು ಬರ್ತಾ ಇದ್ರು ಅವರು. ತ್ರಿವೇಣಿ ಅಂದ್ರೆ ಗಂಗಾ, ಯಮುನಾ, ಸರಸ್ವತಿ ಈ ಮೂರು ಸೇರುವಂತಹ ಜಾಗ ಒಂದಿದೆ ಪ್ರಯಾಗ್ರಾಜ್ ಅಲ್ಲಿ, ತ್ರಿವೇಣಿ ಸಂಗಮ ಅಂತ ಹೇಳಿ ಕರೀತಾರೆ ಅದನ್ನ. ಅದು ದೂರದಿಂದ ನೋಡೋದಕ್ಕೆ ಜಡೆಯ ಹೆಣದ ಹಾಗೇನೆ ಇರುತ್ತೆ, ಹಾಗಾಗಿ ಅದಕ್ಕೆ ತ್ರಿವೇಣಿ ಅಂತ ಕರೀತಾರೆ. ಇನ್ನೊಂದು ಅಫ್ಕೋರ್ಸ್ ನೀವ್ ಹೇಳಿದಾಗೆ ತ್ರಿವೇಣಿ, ಜಡೆಯನ್ನ ಹೇಳಿದಾಗ ಇರುವಂತಹದ್ದು. ಇದೆಷ್ಟು ಹೌದು, ಈ ತ್ರಿವೇಣಿ ಕನ್ಸ್ಟ್ರಕ್ಷನ್ಸ್ ಗೊತ್ತಿರಲಿಲ್ಲ ನಂಗೆ, ಐ ಆಮ್ ಸಾರಿ. ಎಸ್ ತ್ರಿವೇಣಿ, ನೀವು ಏನ್ ಓದ್ತಾ ಇರೋದು?
3: ಫಸ್ಟ್ ಪಿಯು ಸೈನ್ಸ್ ಸರ್ ನಾನು ಓದ್ತಿರೋದು.
1: ಓಕೆ, ಸೈನ್ಸ್ ಓದ್ತಾ ಇದ್ದೀರಾ?
3: ಹಾ ಸರ್.
1: ನೆಕ್ಸ್ಟ್ ಏನ್ ಮಾಡಬೇಕು ಅಂತ ಇಂಟ್ರೆಸ್ಟ್ ಇದೆ?
3: ನೆಕ್ಸ್ಟ್ ಬಿಎಡ್ ಮಾಡಿ ಟೀಚರ್ ಆಗೋಣ ಅಂತ ಸರ್.
1: ವೆರಿ ಗುಡ್, ಆಲ್ ದಿ ಬೆಸ್ಟ್. ಯಾರನ್ನ ಪರಿಚಯ ಮಾಡ್ಕೊಡ್ತಾ ಇದ್ದೀರಾ?
3: ನಾನು ಎಸ್ ಆರ್ ಹನುಮಂತಪ್ಪ ಅವರ ಪರಿಚಯ ಮಾಡ್ಕೊಂಡಿದ್ದೀನಿ ಸರ್.
1: ಎಸ್ ಪ್ಲೀಸ್.
3: ಹಾ ಸರ್, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ತ್ರಿವೇಣಿ. ನಾನು ಪ್ರಥಮ ಪಿಯುಸಿ ವಿಜ್ಞಾನ ವಿಭಾಗ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಹೊನ್ನಾಳಿಯಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿರುವೆ. ನಾನು ಈ ದಿನ ಎಸ್ ಆರ್ ಹನುಮಂತಪ್ಪ ನಿವೃತ್ತ ಪ್ರಾಂಶುಪಾಲರು ಸುಂಗದಕಟ್ಟೆ ಹೊನ್ನಾಳಿ ತಾಲೂಕು ಇವರ ಬಗ್ಗೆ 4 ಮಾತಾಡಲು ಇಚ್ಛಿಸುತ್ತೇನೆ. ಶ್ರೀಯುತರಾದ ಎಸ್ ಆರ್ ಹನುಮಂತಪ್ಪ, ಇವರ ತಂದೆ ರಾಮಚಂದ್ರಪ್ಪ ಎನ್ ಹಾಗೂ ತಾಯಿ ಹಾಲಮ್ಮ. ಇವರ ವಾಸಸ್ಥಳ ಸುಂಗದಕಟ್ಟೆ ಹೊನ್ನಾಳಿ ತಾಲೂಕು ದಾವಣಗೆರೆ ಜಿಲ್ಲೆ. ಇವರು 28/9/1960 ಜನ್ಮ ತಾಳಿರುತ್ತಾರೆ. ಇವರು 6/7/1988 ಪ್ರೌಢಶಾಲಾ ಶಿಕ್ಷಕರಾಗಿ ನೇಮಕ ಹೊಂದಿರುತ್ತಾರೆ. ದಿನಾಂಕ 1/1/1995 ಉಪನ್ಯಾಸಕರಾಗಿ ಹಲವು ಜಿಲ್ಲೆಯ ಸೇವೆ ಸಲ್ಲಿಸಿರುತ್ತಾರೆ. ಶ್ರೀಯುತರು ವಿದ್ಯಾವರ್ಧಕ ಸಂಘ ಧಾರವಾಡ ಇವರಿಂದ NSS

0: ಅವರ್ 2006 ಅತ್ಯುತ್ತಮ ಘಟಕ ಕಾರ್ಯ ಪ್ರಮಾಧಿಕಾರಿಯಾಗಿ ಪ್ರಶಸ್ತಿ ಪಡೆದಿದ್ದಾರೆ. ಲೇಖಕರಾಗಿ 2/2/2023 ಮನಸ್ಸು ಮಹಿಮೆ ಎಂಬ ಕೃತಿ ರಚಿಸಿದ್ದಾರೆ. ಇದು ಸುಂಗದಕಟ್ಟೆ ಆರಾಧ್ಯ ದೈವ ಮಂಜುನಾಥ ಸ್ವಾಮಿ ಮತ್ತು ನರಸಿಂಹಸ್ವಾಮಿ ಕುರಿತು ಬರೆದಂತಹ ಕೃತಿ. ಇನ್ನೊಂದು ಕೃತಿ ಧರ್ಮ ದೇವರು ಮತ್ತು ದೇವಾಲಯಗಳು ಅನ್ನುವಂಥದ್ದು. 16/6/2026 ಮತ್ತೊಂದು ಕೃತಿ ರಚಿಸಿದ್ದಾರೆ. ವಿವಾಹ ಸಾಂಪ್ರದಾಯಿಕಗಳು ಮತ್ತು ಧಾರ್ಮಿಕ ಸಾಮಾಜಿಕ ಆಚರಣೆಗಳು ಅನ್ನುವಂಥದ್ದು. ಇನ್ನು ಬಿಡುಗಡೆಯಾಗಬೇಕಾಗಿರುವ ಕೃತಿಗಳೆಂದರೆ ಸರಕಾರಿ ಸೇವೆಯಲ್ಲಿ ಕರ್ತವ್ಯಗಳು ಮತ್ತು ಅನುಭವಗಳು, ತಂದೆ ತಾಯಿ ಮತ್ತು ಸಹೋದರರು. ಪ್ರಸ್ತುತ ಶ್ರೀಯುತರ ಸಾಮಾಜಿಕ ಸೇವೆಗಳೆಂದರೆ ಹಲವು ದೇವಾಲಯದ ಮಾಹಿತಿ ಸಲಹೆಗಾರರು, ಹಲವು ಗೋಷ್ಠಿಗಳಲ್ಲಿ ಉಪನ್ಯಾಸ, ಗ್ರಾಮೀಣ ಸಮಸ್ಯೆಗಳ ಬಗ್ಗೆ ಕುರಿತು ಚಿಂತನೆ. 2024 ಈ ಶಾಲೆಯ ಶೈಕ್ಷಣಿಕ ಸಲಹೆಗಾರರಾಗಿ ಸೇವೆ ಸಲ್ಲಿಸಿರುತ್ತಾರೆ. ಶ್ರೀಯುತರು 2020 ನಿವೃತ್ತಿ ಹೊಂದಿ ಸುಖಿ ಜೀವನ ನಡೆಸುತ್ತಿದ್ದಾರೆ. ಇಂತಹ ವ್ಯಕ್ತಿಗಳ ಪರಿಚಯ ಮಾಡಲು ಅವಕಾಶ ಮಾಡಿಕೊಟ್ಟ ತಮ್ಮೆಲ್ಲರಿಗೂ ಧನ್ಯವಾದಗಳು.
1: ಧನ್ಯವಾದಗಳು.
2: ಚಂದವಾಗಿ ಅದ್ಭುತವಾದ ವ್ಯಕ್ತಿಯನ್ನ ಪರಿಚಯ ಮಾಡಿಕೊಟ್ರು ನಮ್ಮ
1: ತ್ರಿವೇಣಿಯವರು. ಮುಂದಿನ
2: ಇನ್ನೊಂದು ತ್ರಿವೇಣಿ ಸಂಗಮ ಇದೆ ಗೊತ್ತಾ ನಿಮಗೆ?
1: ಕರ್ನಾಟಕದಲ್ಲಿ ಒಂದು ತ್ರಿವೇಣಿ ಸಂಗಮ ಇದೆ, ಮೂರ್ ಕಡೆ ತ್ರಿವೇಣಿ ಸಂಗಮ ಇದೆ. ಒಂದು ರಂಗನ ಶ್ರೀರಂಗಪಟ್ಟಣ, ಇನ್ನೊಂದು
2: ತಿರುಮಕೂಡ್ಲು ನರಸೀಪುರ. ತಿರುಮಕೂಡ್ಲು ನರಸೀಪುರ ಅಂತ ಕರೀತಾರೆ ಅದನ್ನ.
1: ಹೌದೌದು, ಅಲ್ಲಿ ಟಿ ನರಸೀಪುರ ಅಲ್ಲೊಂದಿದ್ಯಾ. ಇನ್ನು ತೀರ್ಥಹಳ್ಳಿ ಹತ್ರ ಮುಡುಬ ಇದೆಯಲ್ಲ ಬಸವರಾಜ್, ಮುಡುಬದಲ್ಲಿ ಒಂದು ತ್ರಿವೇಣಿ ಸಂಗಮ ಇದೆ. ಅದು ಯಾರಿಗೂ ಪರಿಚಯ ಇಲ್ಲ. ಅದು ಒಂದು ತುಂಗಾ, ಇನ್ನೊಂದು ಅಲ್ಲಿ ಈ ಅಲ್ಲೇ ಸಹ ಸಮೀಪದ ಎರಡು ಪುಟ್ಟ ನದಿಗಳು ಸೇರ್ಕೊಳ್ಳುತ್ತೆ. ಆ ಹೆಸರು ನಂಗೆ ನದಿ ಎರಡು ಹೆಸರು ಗೊತ್ತಾಗ್ತಿಲ್ಲ.
2: ಮೃಗವದೆ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನದಲ್ಲಿ ಹರಿಯುತ್ತಲ್ಲ ಆ ನದಿ ಅಂತ ಅನ್ಕೊಂಡಿದ್ದೀನಲ್ಲ.
1: ಅದೇ ಇನ್ನು ಆ ನದಿ. ಅದು ಈ ಮುಡುಬ ಲೆಫ್ಟ್ ಗೆ ಹೋದ ಎಡಭಾಗಕ್ಕೆ ಟರ್ನ್ ಆಗ ಒಂದು ಬ್ರಿಡ್ಜ್ ಸಿಗುತ್ತಲ್ವಾ, ಆ ಬ್ರಿಡ್ಜ್ ಇಂದ ಸ್ವಲ್ಪ ಮುಂದಕ್ಕೆ ಹೋಗ್ಬೇಕು, ಅಲ್ಲಿ ಮೂರು ನದಿಗಳ ಸಂಗಮ ಆಗುತ್ತೆ.
2: ಕರಿತೀವಷ್ಟೇ ಅದನ್ನ ಪುಟ್ಟ ನದಿಗಳ ಸಂಗಮ ಅಂತ, ತ್ರಿವೇಣಿ ಅಂತ ಹೇಳ್ತೀವಿ.
1: ಎಕ್ಸಾಕ್ಟ್ಲಿ ಎಕ್ಸಾಕ್ಟ್ಲಿ ಎಸ್. ಇನ್ನು ಮುಂದೆ ಹೋಗೋದಾದ್ರೆ ಸಹನ ಸಿದ್ಧರಿದ್ದಾರಾ?
2: ಖಂಡಿತ, ಸಹನ ಅವರು ಸಹನೆಯಿಂದ ಕೂತಿದ್ದಾರೆ. ನಾನು ಮೈಕ್ ಕೊಡ್ಲಿಲ್ಲ ಅಂದ್ರೆ ಅವರೇ ಕಿತ್ಕೊಂಡು ಮಾತಾಡ್ಬಿಡ್ತಾರೆ, ಈಗ ಮೈಕ್ ಕೊಟ್ಟು ಬಿಡ್ತೀನಿ, ಭಯ ಆಗ್ತಾ ಇದೆ ನನಗೆ.
0: ನಮಸ್ತೆ ಸರ್.
1: ನಮಸ್ತೆ ಸಹನ ಅವರೇ, ಯಾಕೆ ನಮ್ಮ ಬಸವರಾಜನ್ ಭಯ ಪಡಿಸ್ತೀರಾ?
0: ಇಲ್ಲ ಸರ್,
1: ಅಮಾಯಕ ಮನುಷ್ಯ ಅವರು, ಅಮಾಯಕ ಪ್ರಜೆ. ಹಾಗೇನಿಲ್ವಾ, ತಮಾಷೆ ಮಾಡಿದೆ ಸಹನ. ಏನು ಓದ್ತಾ ಇರೋದು? ನಿಜವಾಗ್ಲೂ ಕ್ಯಾಂಪಸ್ ಕಟ್ಟೆ ಕಾರ್ಯಕ್ರಮ ಎಷ್ಟು ಜನ ಹೆಣ್ಮಕ್ಳು ಕೇಳ್ತಾ ಇದಾರೋ ಅಷ್ಟು ಜನ ಹೆಣ್ಮಕ್ಳು ನೀವು ಸ್ಫೂರ್ತಿ ಸಹನ ಇವತ್ತು. ಸೀರಿಯಸ್ಲಿ, ಈ ತರದ ವ್ಯಕ್ತಿ ಬೇಕಾಗಿತ್ತು ನಮ್ಮ ಇವತ್ತಿನ ಕರೆಂಟ್ ಸಮಾಜಕ್ಕೆ. ಅಪ್ಪ ಅಮ್ಮ ಇರೋದಿಲ್ಲಿ?
0: ಅಪ್ಪ ಅಮ್ಮ ಕುಳಗಟ್ಟೆ ಸರ್, ಸಾಸಿವೆಯಲ್ಲಿ ಹೋಗ್ಲಿ.
1: ಸಾಸಿವೆ ಎಲ್ಲಿ ಬರುತ್ತೆ? ಹೊನ್ನಾಳಿ ಹತ್ರನೇನಾ?
0: ಹೊನ್ನಾಳಿ ತಾಲೂಕಲ್ಲಿ ಸರ್.
1: ಹೌದಾ, ಓಕೆ ಸಹನ, ಆಲ್ ದ ಬೆಸ್ಟ್, ಗುಡ್ ಲಕ್, ನಿಮ್ಮ ಆಸೆ ಈಡೇರ್ಲಿ. ಅಂಡ್ ನಿಮ್ಮಂತಹ ಸ್ಫೂರ್ತಿದಾಯಕ ಚಿಲುಮೆಗಳು ನಮ್ಮ ಕರೆಂಟ್ ಸಿಚುವೇಶನ್ಗೆ ನಮಗೆಲ್ಲರಿಗೂ ಬೇಕು. ಸೊ ಆದಷ್ಟು ನಿಮ್ಮಿಂದ ಸ್ಫೂರ್ತಿ ಪಡೆಯುವಂತಹ ಕೆಲಸ ಆಗಲಿ ಅಂತ ಹೇಳ್ತಾ ಯಾರನ್ನ ಪರಿಚಯ ಮಾಡ್ಕೊಡ್ತಾ ಇದ್ದೀರಾ?
0: ಬಿದ್ರಹಳ್ಳಿ ನರಸಿಂಹಮೂರ್ತಿ ಸರ್.
1: ಓಕೆ ಹೇಳಿ.
0: ನನ್ನ ಹೆಸರು ಸಹನಾ ಜಿ ಕೆ, ದ್ವಿತೀಯ PUC ವಿಜ್ಞಾನ ವಿಭಾಗ, ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ಹೊನ್ನಾಳಿ. ನಾನು ಈ ದಿನ ನಮ್ಮ ಹೊನ್ನಾಳಿ ಕಾಲೇಜಿನ ಕ್ಯಾಂಪಸ್ ಕಟ್ಟೆ ಕಾರ್ಯಕ್ರಮದಲ್ಲಿ ಇದೇ ಕಾಲೇಜಿನಲ್ಲಿ ಈ ಹಿಂದೆ ಪ್ರಾಂಶುಪಾಲರಾಗಿ ಕರ್ತವ್ಯ ನಿರ್ವಹಿಸಿದ ಹಾಗೂ ವಿಶೇಷವಾಗಿ ಶಿಸ್ತು ಮತ್ತು ಪ್ರಾಮಾಣಿಕತೆಗೆ ಮತ್ತೊಂದು ಹೆಸರೆಂಬಂತೆ ಪ್ರಖ್ಯಾತರಾದ ಶ್ರೀ ಬಿದರಹಳ್ಳಿ ನರಸಿಂಹಮೂರ್ತಿ ಅವರ ಬಗ್ಗೆ ತಿಳಿಸಿಕೊಡಲು ನನಗೆ ಹೆಮ್ಮೆ ಎನಿಸುತ್ತದೆ. ಇವರು ಹುಟ್ಟಿದ್ದು 5/2/1950 ಶಿವಮೊಗ್ಗ ಜಿಲ್ಲೆ ಹೊಳೆಹೊನ್ನೂರು ಗ್ರಾಮದಲ್ಲಿ ಜನಿಸಿದರು. ಇವರ ಸ್ವಂತೂರು ಹೊನ್ನಾಳಿ. ತಾಯಿ ಬಿ ಸೀತಾಬಾಯಿ, ತಂದೆ ಬಿ ರಘುಪತಿ ಆಚಾರ್. ಇವರ ಹಿನ್ನೆಲೆಯನ್ನು ಹೇಳುವುದಾದರೆ 11 ತಲೆಮಾರು ಹಿಂದಿನ ಪೂರ್ವಜರು. ಈಗಿನ ಗದಗ ಜಿಲ್ಲೆ ಅಂದರೆ ಹಿಂದಿನ ಧಾರವಾಡ ಜಿಲ್ಲೆಯ ಬಿದರಹಳ್ಳಿಯಿಂದ ಗುಳೆ ಹೊರಟು ತುಂಗಭದ್ರಾ ದಂಡೆ ಮೇಲೆ ನಡೆಯುತ್ತಾ ಶಿವಮೊಗ್ಗ ಜಿಲ್ಲೆ ಅಂದರೆ ಈಗಿನ ದಾವಣಗೆರೆ ಜಿಲ್ಲೆ ಹೊನ್ನಾಳಿಗೆ ಬಂದು ನೆಲೆಸಿದರು. ಇವರು ಮಾಡಿರುವ ವಿದ್ಯಾಭ್ಯಾಸ ಇಂಗ್ಲಿಷ್ MA ಅನ್ನು 1973 ಮಾನಸ ಗಂಗೋತ್ರಿ ಮೈಸೂರಿನಲ್ಲಿ ಮುಗಿಸಿದರು ಹಾಗೂ PGDES ಪದವಿಯನ್ನು 1975 PIEFL ಹೈದರಾಬಾದ್ ಅಲ್ಲಿ ಮಾಡಿದರು. ನರಸಿಂಹಮೂರ್ತಿ ಅವರ ವೃತ್ತಿ ಇಂಗ್ಲಿಷ್ ಉಪನ್ಯಾಸಕರಾಗಿ ವಿವಿಧ ಸರ್ಕಾರಿ ಪದವಿ ಪೂರ್ವ ಕಾಲೇಜು

0: ಗಳಲ್ಲಿ ಸೇವೆಯನ್ನು ಸಲ್ಲಿಸಿ ಹೊನ್ನಾಳಿಯಲ್ಲಿ ಪ್ರಿನ್ಸಿಪಲ್ ಆಗಿ 2008ರಲ್ಲಿ ನಿವೃತ್ತಿಯನ್ನು ಹೊಂದಿದ್ದಾರೆ. ಇವರ ಸಾಂಸಾರಿಕದ ಬಗ್ಗೆ ಹೇಳುವುದಾದರೆ ಧರಣಿ ಕಿಕ್ಕೇರಿ ಎಂಬುವರನ್ನು 1975ರಲ್ಲಿ ಮದುವೆಯಾದರು. ಇವರ ಮಗಳ ಹೆಸರು ಸ್ಫೂರ್ತಿ, ಹಳಿಯ ರಾಜಗೋಪಾಲ್, ಹಾಗೂ ಮೊಮ್ಮಕ್ಕಳು ನಿಖಿಲ್ ಮತ್ತು ನಿತಿನ್, ಹಾಗೂ ಅವರ ಮಗನ ಹೆಸರು ಅಂತಃಕರಣ. ಸೊಸೆ ಕಾವ್ಯ ಹಾಗೂ ಮೊಮ್ಮಕ್ಕಳು ಸ್ವಾನುಭವ, ಅಭಿರ್ಭವ. ಇವರುಗಳು ಅಮೆರಿಕದಲ್ಲಿ ನೆಲೆಸಿದ್ದಾರೆ. ಇವರು ಪ್ರಕಟಿಸಿರುವ ಕೃತಿಗಳು ಹಾಗೂ ಕಾವ್ಯಗಳು ಕಾಡಿನೊಳಗಿದೆ ಜೀವ, ಸೂರ್ಯದಂಡೆ, ಅಕ್ಕಿ ಕಾಳು ನಕ್ಕಿತಮ್ಮ ಮತ್ತು ಭವಕ್ಷಿರ ಹಾಗೂ ಅತ್ತನೆಂಬ ಅನುಭವ ಗಂಗೆಗಳು ಇವರ ಕೃತಿಗಳು ಹಾಗೂ ಕಾವ್ಯಗಳು. ಇವರ ಕಥಾ ಸಂಕಲನ ಶಿಶು ಕಂಡ ಕನಸು, ಹಂಸೆ ಹಾರಿತು, ಜಂಟಿ ಸಂಕಲನ, ನಿರಾಳ ಸೊಲ್ಲು ಮತ್ತು ಮಹಾಗರುಡಿ ಹಾಗೂ ಅರಿವಿನಳ ಹಬ್ಬಿ ಎಂದು ಅನೇಕ ಕಥಾ ಸಂಕಲನಗಳನ್ನು ರಚಿಸಿದ್ದಾರೆ. ಇವರ ಪ್ರವಾಸ ಕಥನ ಹೇಮಕೊಂಡ ಮತ್ತು ಹಿಮಲಿಂಗವನ್ನು 2012ರಲ್ಲಿ ರಚಿಸಿದ್ದಾರೆ. ನರಸಿಂಹಮೂರ್ತಿ ಅವರು ಹಲವಾರು ವಿಮರ್ಶಾ ಕೃತಿಗಳನ್ನು ರಚಿಸಿದ್ದಾರೆ. ಅವುಗಳೆಂದರೆ ಕಡಲಂತೆ ಕಾರಂತ, ಅರಿವಲಗು, ಶಿವಶಕ್ತಿ ಸಂಪುಟ, HS ಶಿವಪ್ರಕಾಶ್ ಮತ್ತು ವಿಸ್ತರಿಸುವ ವಾರ್ತುಲ, ಹಾಗೂ 2020ರಲ್ಲಿ ಎಲ್ಲ ದೇಶಕ್ಕೂ ಎಲ್ಲ ಕಾಲಕ್ಕೂ, ಹಾಗೂ ಅದೇ ವರ್ಷದಲ್ಲಿ ಮತ್ತೊಂದು ವಿಮರ್ಶೆ ಬೇಂದ್ರೆನೇ ಸಖಿ ಬೇಂದ್ರೆ ಎಂಬುದನ್ನ ರಚಿಸಿದ್ದಾರೆ. ಇವರು ಭಾಷಣಗಳನ್ನು ಕೂಡ ಮಾಡುತ್ತಿದ್ದರು. 2017ರಲ್ಲಿ ಪ್ರಕೃತಿ ಸಂಸ್ಕೃತಿ ಸಂಲಗ್ನ ಎಂಬುದರ ಬಗ್ಗೆ ಭಾಷಣವನ್ನ ನುಡಿದಿದ್ದಾರೆ. ನರಸಿಂಹಮೂರ್ತಿ ಅವರು ಸಂಪಾದಿಸಿರುವ ಕಾವ್ಯಗಳೆಂದರೆ ಜಂಬಾವತಿ ಕಲ್ಯಾಣ, ಹೊನ್ನೇರು, ಬಾಲ ಮಹಾಂತ, ಗೇಬ್ರಿಯಲ್ ಗಾಜಿಯಾ ಮಾಕ್ವಿಸ್ ವಾಚಿಕೆ ಹಾಗೂ ಅನುಭವಾಮೃತ, ಕನ್ನಡ ರಾಘವೇಂದ್ರ ಸ್ತೋತ ಮತ್ತಿತರ ಹಾಡುಗಳು, ಬೆಳುವಾಲ ಹಾಗೂ ನ್ಯಾಮ್ತಿ ಪಂಡಿತ ಪ್ರಬಣ್ಣನವರ ಕನ್ನಡ ಕನ್ನಡ ನಿಘಂಟುಗಳು ಇನ್ನಿತರ ಪುಸ್ತಕಗಳನ್ನು ಸಂಪಾದಿಸಿದ್ದಾರೆ. ನರಸಿಂಹಮೂರ್ತಿ ಅವರು ಗಾಲಿಬ್ ಎಂಬುವವರಲ್ಲಿ 2014ರಲ್ಲಿ ವ್ಯಕ್ತಿತ್ವ ಮತ್ತು ಯುಗಾಂತ ಎಂಬ ಅನುವಾದವನ್ನ ಮಾಡಿದ್ದಾರೆ. 1994ರಲ್ಲಿ ಶಿಶುನಾಳ ಶರೀಫ ಎಂಬ ನವಸಾಕ್ಷರ ಮಾಲಿಕೆ, ಇವರು ಚಂದ್ರಯಾನ ಎಂಬ ಜೀವನ ಚರಿತ್ರೆಯನ್ನ 2017ರಲ್ಲಿ ರಚಿಸಿದ್ದಾರೆ. ಇವರಿಗೆ ಪ್ರಮುಖ ಬಹುಮಾನ ಹಾಗೂ ಪ್ರಶಸ್ತಿಗಳು ಲಭಿಸಿವೆ. ಅವುಗಳೆಂದರೆ 1993-2000ರಲ್ಲಿ ಶಿವಕಂಡ ಕನಸು, ಹಂಸೆ ಹಾರಿತು ಎಂಬ ಎರಡು ಕಥಾ ಸಂಕಲನಗಳಿಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಬಹುಮಾನ, 2000ರಲ್ಲಿ ಶಿವಾನಂದ ಪಾಟೀಲ್ ಪ್ರಶಸ್ತಿ ಹಾಗೂ 2003ರಲ್ಲಿ ಮಹಾಲಿಂಗರಂಗ ಪ್ರಶಸ್ತಿಗಳು ಲಭಿಸಿವೆ. ಇವರಿಗೆ ಚೀಲೂರಿನಲ್ಲಿ ನಡೆದ ಹೊನ್ನಾಳಿ ತಾಲೂರಿನ 5ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನು 1999ರಲ್ಲಿ ವಹಿಸಿದ್ದರು. 2011ರಲ್ಲಿ ಬೆಂಗಳೂರಿನಲ್ಲಿ ನಡೆದ 77ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಕವಿಗೋಷ್ಠಿ ಅಧ್ಯಕ್ಷತೆ ಮತ್ತು 2016ರಲ್ಲಿ ನುಡಿಸಿರಿ ಕವಿ ಸಮಯ ಕವಿ ನಮನ ಗೌರವವನ್ನು ಸಲ್ಲಿಸಿದ್ದಾರೆ. ಇದಲ್ಲದೆ ಪಠ್ಯ ಪುಸ್ತಕಗಳಲ್ಲಿ ಬರಹಗಳನ್ನು ಸಹ ಬರೆದಿದ್ದಾರೆ. ಅನೇಕ ಕವಿತೆ ಕಥೆಗಳು, ಪ್ರತಿನಿಧಿಕ ಸಂಕಲನಗಳು ಪಠ್ಯ ಪುಸ್ತಕಗಳಲ್ಲಿ ಕಾಣಿಸಿಕೊಂಡಿವೆ. ಕೆಲವು ಕಥೆಗಳು ವಿವಿಧ ಭಾಷೆಗಳಿಗೆ ಅನುವಾದವಾಗಿ ಎಂದು ತಿಳಿಸಿದ್ದಾರೆ. ಇವರು ರುಚಿಗಳಲ್ಲಿ ಅಲ್ಲದೆ ಅನೇಕ ಚಟುವಟಿಕೆಗಳನ್ನು ಮಾಡುತ್ತಿದ್ದರು. ಅಭಿನವ ಸಾಹಿತ್ಯ ವೇದಿಕೆ ಮೂಲಕ ಬೆಡಗಿನ ವಚನ ಪರಂಪರೆ, ದಲಿತ ಸಾಹಿತ್ಯದ ದಿಕ್ಕುದೆಸೆ, ಷಟ್ಪದಿ ಮತನ ಮುಂತಾದ ನೆನಪಿನಲ್ಲಿಳಿಯುವ ಸಂಕೀರ್ಣಗಳು ಏರ್ಪಾಟು, ಹೊಳೆರಂಗ ತಡಕಟ್ಟಿ ನಾಟಕಗಳು ಪ್ರದರ್ಶನ, ನಾದಾನಾದಿ ಹಿಂದೂಸ್ತಾನಿ ಸಂಗೀತ ಬಳಗ ಕಟ್ಟಿ ಗಾಯನಗೋಷ್ಠಿಗಳ ಏರ್ಪಾಟು. ಇವರು ಮಾಡಿರುವ ಪ್ರಕಟಣೆಗಳು ಅನಿಮಿಷ ಪ್ರಕಾಶದ ಮೂಲಕ, ಭಕ್ತಿ ಸರಗ ಇದನ್ನು ಬರೆದಿರುವವರು HS ಶಿವಪ್ರಕಾಶ್ ಲಿಂಗರಾಜು, ಹಾಗೂ ಉತ್ತರಕಾಂಡ ವಿಜಯಮಾನ್ ಅವರು ಬರೆದಿರುವ ಕಿರಣದ ಹಾಡು ಅಕ್ಕಿ ಹಾಗೂ ಸ್ವಂತ ಕೃತಿ ಭವಕ್ಷಿರ. ಇವರು ಹಿಮಾಲಯದ ಹೇಮಕೊಂಡ, ಚಂದ್ರಕಾನಿ ಹಾಗೂ ಅಮರನಾಥಕ್ಕೆ ಚರಣ, ಹಾಗೂ ಇವರು ಹೊನ್ನಾಳಿ ಬಳಿ ತುಂಗಭದ್ರ ದಂಡೆಯಲ್ಲಿ ತೋಟ ಗದ್ದೆ ಮಾಡಿ ಕೃಷಿಕರ ಸಂಕಷ್ಟದ ಹರಿವು ಹಾಗೂ ಪರಿಸರದ ಹಂಬಲವನ್ನ ಕೃಷಿಯಲ್ಲಿ ಕೂಡ ಯಶಸ್ವಿಯಾಗಿದ್ದರು. ಬಿದರಹಳ್ಳಿ ನರಸಿಂಹಮೂರ್ತಿರವರಿಗೆ 2017ರಲ್ಲಿ ತಾಯಿ ಹೆಸರಲ್ಲಿ ಫಾಲ್ಗು ಕಥಾ ಪ್ರಶಸ್ತಿ ಹಾಗೂ ಸಂಗೀತ ವೇದಿಕೆಯಲ್ಲಿ 2019ರಲ್ಲಿ ಹೆಂಡತಿ ಹೆಸರಲ್ಲಿ ಧರಣಿ ಪುರಸ್ಕಾರ ನೀಡಿಕೆ. ಇಂತಹ ವ್ಯಕ್ತಿಗಳ ಪರಿಚಯ ಮಾಡಲು ಅವಕಾಶ ಕೊಟ್ಟ ನಿಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತನ್ನ ಮುಗಿಸುತ್ತೇನೆ. ಅವಕಾಶಕ್ಕಾಗಿ ಧನ್ಯವಾದಗಳು.
1: ಧನ್ಯವಾದಗಳು.
2: ಅವರು ಸಹನೆಯಿಂದ ಬಿದರಹಳ್ಳಿ ನರಸಿಂಹಮೂರ್ತಿ ಅವರನ್ನ ಪರಿಚಯ ಮಾಡಿಕೊಟ್ರು. ನಮ್ಮ ಬಿದರಹಳ್ಳಿ ನರಸಿಂಹಮೂರ್ತಿ ಅವರು ನಮ್ಮ ಆಕಾಶವಾಣಿಗೆ ಚಿಂತನ ಕಾರ್ಯಕ್ರಮಕ್ಕೆ ಬರ್ತಾ ಇದ್ರು. ಅವರು ಮತ್ತು ಆಕಾಶವಾಣಿಗೂ ತುಂಬಾ ನಂಟಿದೆ.
1: ಅದ್ಭುತ. ಈ ವಿಷಯ ನಂಗೆ ಗೊತ್ತಿರಲಿಲ್ಲ ಬಸವರಾಜ್.
2: ಅವರದಷ್ಟು ಚಿಂತನೆಗಳು ನಮ್ಮ ರಾಜ್ಯವ್ಯಾಪಿ ಮತ್ತು ನಮ್ಮ ಸ್ಥಳೀಯ ಮಟ್ಟದಲ್ಲಿ ಪ್ರಸಾರ ಆಗಿದೆ. ಅವರ ಬಗ್ಗೆ ಒಂದು ನಮ್ಮಲ್ಲಿ ಸಲ್ಲಾಪ ಅಂತ ಒಂದು ಕಾರ್ಯಕ್ರಮ ಬರ್ತಾ ಇತ್ತು ಈ ಹಿಂದೆ. ಅದರಲ್ಲಿ ಅವಾಗ ನಮ್ಮ ಆಕಾಶವಾಣಿ ನಿಲಯ ನಿರ್ದೇಶಕರಾಗಿದ್ದಂತ GK ರವೀಂದ್ರ ಕುಮಾರ್ ಇದ್ದಾಗ ಈ ಕಾರ್ಯಕ್ರಮ ಅವರನ್ನು ಮಾತಾಡಿಸಿದ್ರು. ಒಂದು ಗಂಟೆ ಅವ್ರ ಕಾರ್ಯಕ್ರಮ ಪ್ರಸಾರ ಆಗಿತ್ತು.
1: ಅದ್ಭುತ ಬಸವರಾಜ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಶೇರಿಂಗ್ ದಿಸ್.
2: ಮತ್ತೆ ಅವರ ಕೃತಿಗಳನ್ನ ನಮ್ಮ ಪದವಿ ಮಟ್ಟದ ವಿದ್ಯಾರ್ಥಿಗಳಿಗೆ ಇಟ್ಟಿದ್ರು, ಜಾಗತೀಕರಣ ಅಂತ ಹೇಳಿ ಅವರ ಪದ್ಯವನ್ನ.
1: ವೆರಿ ಗುಡ್, ಅದ್ಭುತವಾದಂತಹ ಮಾಹಿತಿ ನೀಡಿದ್ರಿ. ಧನ್ಯವಾದಗಳು ನಿಮಗೂ ಹಾಗೂ ಸಹನಾ ಅವರಿಗೆ. ಈಗ ಪ್ರಶ್ನೆಯನ್ನು ಕೇಳುವಂತಹ

0: ಸಮಯ, ಪ್ರಶ್ನೆಯನ್ನ ಕೇಳಿ ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ತೀನಿ, ಆಗ್ಬಹುದಾ?
1: ಖಂಡಿತ. ಈಗ ನಾವು ಕಾಲೇಜಿನ ಆವರಣದಿಂದ ಆಕಾಶವಾಣಿ ಭದ್ರಾವತಿ ಸ್ಟುಡಿಯೋ ಆವರಣಕ್ಕೆ ಹೋಗ್ತಾ ಇದ್ದೀವಿ. ಭದ್ರಾವತಿ,
0: ಥ್ಯಾಂಕ್ ಯು. ಪ್ರಶ್ನೆ ಏನಪ್ಪ ಅಂದ್ರೆ, ಗ್ರಾಮ ಲೆಕ್ಕಿಗರಾಗಿ, ರಂಗಕರ್ಮಿಯಾಗಿ, ನಟರಾಗಿ, ನಿರ್ದೇಶಕರಾದ ಇವರ ಹೆಸರೇನು? ಗ್ರಾಮ ಲೆಕ್ಕಿಗರಾಗಿದ್ರು, ರಂಗಕರ್ಮಿಗಳಾಗಿದ್ರು, ನಟರು ಆಗಿದ್ರು, ನಿರ್ದೇಶಕರಾಗಿದ್ರು, ಹಾಗಾದ್ರೆ ಇವರು ಯಾರು? ಉತ್ತರ ಗೊತ್ತಾದ್ರೆ ಬಹಳ ಸಿಂಪಲ್, ಮೊದಲಿಗೆ ನಿಮ್ಮ ಹೆಸರು, ಅದಾದ ನಂತರ ಉತ್ತರ. ನಮ್ಮ ವಾಟ್ಸಪ್ ಸಂಖ್ಯೆ 9481572600, 9481572600, 9481572600, 9481572600, 9481572600, 9481572600.

ಸಮಯ 10:45 ಆಗ್ತಾ ಇದೆ. ಪ್ರಶ್ನೆಯನ್ನ ಕೇಳಿದ್ದೆ, ಗ್ರಾಮ ಲೇಖಕರಾಗಿ, ರಂಗಕರ್ಮಿಯಾಗಿ, ನಟರಾಗಿ, ನಿರ್ದೇಶಕರಾದ ಇವರ ಹೆಸರು ಏನು ಅಂತ. ಸಾಕಷ್ಟು ಜನ ಉತ್ತರವನ್ನು ಕಳಿಸ್ತಾ ಇದ್ದಾರೆ. ಇನ್ನೂ ಉತ್ತರ ಕಳಿಸ್ತಾ ಇರೋರು ನಿಧಾನವಾಗಿ ಕಳಿಸಿ. ಹಾಗೆ ನನ್ನ ಜೊತೆಗೆ ಮತ್ತೆ ಕ್ಯಾಂಪಸ್ಸಿಗೆ ಹೋಗೋಣ, ಬನ್ನಿ.

0: ಬಸವರಾಜ್.
1: ಮತ್ತೊಮ್ಮೆ ಸ್ವಾಗತ ಸ್ನೇಹಿತರೆ. ನೀವು ಕೇಳ್ತಾ ಇದ್ರೆ ಎಫ್ಎಂ 103.5 ಮೆಗಾಹರ್ಟ್ಸ್ ಹಾಗೂ 101.4 ಮೆಗಾಹರ್ಟ್ಸ್ ಗಳಲ್ಲಿ ಮತ್ತು ಮೀಡಿಯಂ 675 ಕಿಲೋಹರ್ಟ್ಸ್ ಗಳಲ್ಲಿ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗದಿಂದ ಪ್ರಸಾರವಾಗುತ್ತಿರುವಂತಹ ಕ್ಯಾಂಪಸ್ ಕಟ್ಟೆ ಕಾರ್ಯಕ್ರಮವನ್ನು ನಾವು ಈ ಶುಕ್ರವಾರದ ಕ್ಯಾಂಪಸ್ ಕಟ್ಟೆಯನ್ನ ನಮ್ಮ ದಾವಣಗೆರೆ ಜಿಲ್ಲೆಯ ಹೊನ್ನಾಳಿಯಲ್ಲಿರುವ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಹಮ್ಮಿಕೊಂಡಿದ್ದೇವೆ. ಇಲ್ಲಿಯ ವಿದ್ಯಾರ್ಥಿಗಳು ಅನೇಕ ಸಾಧಕರನ್ನ ಪರಿಚಯ ಮಾಡಿಕೊಡ್ತಾ ಇದ್ದಾರೆ. ಕೊನೆಯ ಹಂತದ ವಿದ್ಯಾರ್ಥಿಗಳು ಸಿದ್ಧವಾಗಿದ್ದಾರೆ ಮಾತನಾಡಲಿಕ್ಕೆ.
0: ಸುಷ್ಮಿತಾ ಸಿದ್ಧರಿದ್ದಾರಾ?
1: ಹಾ, ಸಿದ್ಧವಾಗಿದ್ದಾರೆ, ಮೈಕ್ ಕೊಡ್ತಾ ಇದ್ದೀನಿ.
0: ಎಸ್,
2: ನಮಸ್ತೆ ಸರ್.
0: ನಮಸ್ತೆ ಸುಷ್ಮಿತಾ, ಹೇಗಿದ್ದೀರಾ?
2: ಚೆನ್ನಾಗಿದ್ದೀನಿ ಸರ್, ನೀವು ಹೇಗಿದ್ದೀರಾ?
0: ನಾನು ಚೆನ್ನಾಗಿದ್ದೀನಿ. ಏನ್ ಓದ್ತಾ ಇರೋದು ನೀವು?
2: ನಾನು ಸೆಕೆಂಡ್ ಪಿ ಯು ಸಿ ಸೈನ್ಸ್ ಓದ್ತಾ ಇದ್ದೀನಿ ಸರ್.
0: ಓಕೆ, ನೆಕ್ಸ್ಟ್ ಏನ್ ಇಂಟ್ರೆಸ್ಟ್ ಇದೆ?

0: ಅಂತ.
1: ನಾನು DGCA ಮಾಡಿ ಅಂದ್ರೆ ಕಮರ್ಷಿಯಲ್ ಪೈಲಟ್ ಲೈಸೆನ್ಸ್ ಮಾಡಿ ಪೈಲಟ್ ಆಗ್ಬೇಕು ಅನ್ಕೊಂಡಿದ್ದೀನಿ ಸರ್.
0: ವಾವ್, ಅಮೇಝಿಂಗ್, ಇಟ್ ಈಸ್ ಇಂಟ್ರೆಸ್ಟಿಂಗ್. ತುಂಬಾ ಇದು ಬಹುಶಃ ಕ್ಯಾಂಪಸ್ ಕಟ್ಟೆ ಕಾರ್ಯಕ್ರಮದಲ್ಲಿ ಇವಲ್ಲಿ ಓನ್ಲಿ 1% ಅನ್ಸುತ್ತೆ ಪೈಲಟ್ ಆಗ್ಬೇಕು ಅಂತ ಇಂಟ್ರೆಸ್ಟ್ ತೋರಿಸಿರೋದು. ಯಾಕೆ ಪೈಲಟ್ ಆಗ್ಬೇಕು ಅಂತ ಇಂಟ್ರೆಸ್ಟ್?
1: ಸ್ವಲ್ಪ ಯೂನಿಕ್ ಆಗಿರ್ಲಿ ಅಂತ ಸರ್, ಮನೆ ಸೈಡ್ ಎಲ್ಲ ನೋಡ್ಕೊಂಡ್ಬಿಟ್ಟು ಮಾಡೋಣ ಅಂತ. ಯಾರು ಈ ತರ ಆಗಿಲ್ಲ ನಮ್ಮ ಮನೆ ಕಡೆ.
0: ಓಕೆ ಓಕೆ, ಸೊ ಇಟ್ ಇಸ್ ಅ ಡಿಫ್ರೆಂಟ್. ಗುಡ್ ಲಕ್.
1: ಥ್ಯಾಂಕ್ ಯು ಸರ್. ನೀವೇನ್ ಮಾಡಿರೋದು ಸರ್?
0: ನಾನು ಪಿಜಿ ಇನ್ ಡಿಪ್ಲೊಮಾ ಇನ್ ಜರ್ನಲಿಸಂ ಮಾಡಿ ಬಿಕಾಮ್ ಮಾಡಿ ಹಾಗೆ ಬೇರೆ ಒಂದು ಕಂಪ್ನಿ ಕೆಲಸ ಮಾಡ್ತೀನಿ, ಜೊತೆಗೆ ಆಕಾಶವಾಣಿಯಲ್ಲಿ ಅನೌನ್ಸರ್ ಆಗಿದ್ದೀನಿ.
1: ಆಕಾಶವಾಣಿಯಲ್ಲಿ ನಾವು ಆಂಕರಿಂಗ್ ಮಾಡ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಸರ್?
0: ಆಕಾಶವಾಣಿಯಲ್ಲಿ ಆಂಕರಿಂಗ್ ಮಾಡಬೇಕು ಅಂದ್ರೆ ಚೆನ್ನಾಗಿ ಕನ್ನಡ ಮಾತಾಡಬೇಕು, ಕನ್ನಡ ಸ್ಪಷ್ಟತೆ ಇರಬೇಕು, ಆಮೇಲೆ ಡಿಗ್ರಿ ಆಗಿರಬೇಕು, ಏನಾದ್ರು ಒಂದು ಡಿಗ್ರಿ ತಗೊಂಡಿರ್ಬೇಕು ಯಾವ್ದಾದ್ರಲ್ಲಾದ್ರೂ. ಆಮೇಲೆ ಇಲ್ಲಿ ಎಕ್ಸಾಮ್ ಕರೀತಾರೆ, ರಿಟರ್ನ್ ಟೆಸ್ಟ್ ಇರುತ್ತೆ, ರಿಟರ್ನ್ ಟೆಸ್ಟ್ ಪಾಸ್ ಆಗಬೇಕು, ಆಮೇಲೆ ವಾಯ್ಸ್ ಟೆಸ್ಟ್ ಇರುತ್ತೆ, ವಾಯ್ಸ್ ಟೆಸ್ಟ್ ಪಾಸ್ ಆದ್ಮೇಲೆ ಇಂಟರ್ವ್ಯೂ ಮಾಡ್ತಾರೆ, ಇಂಟರ್ವ್ಯೂ ಆದ್ಮೇಲೆ ನಿಮಗೆ ಟ್ರೈನಿಂಗ್ ಕೊಟ್ಟು ಅನೌನ್ಸ್ಮೆಂಟಿಗೆ ತಗೊಳ್ತಾರೆ. ಬಸವರಾಜ್ ಸರ್ ಕೇಳಿ ಹೆಲ್ಪ್ ಮಾಡ್ತಾರೆ ಈ ಕಾರ್ಯಕ್ರಮ ಅಂದ್ಮೇಲೆ ಬಿಡ್ಬೇಡಿ ಅವರನ್ನ, ನಿಮ್ಗೆ ಹೇಳಲೇಬೇಕು ಅಂತ ಹೇಳಿ ಕೂತ್ಕೊಳ್ಳಿ, ಅವರೆಲ್ಲ ಡೀಟೇಲ್ಸ್ ಕೊಡ್ತಾರೆ. ಓಕೆ ಓಕೆ ಸುಷ್ಮಿತಾ, ಇದಕ್ಕಿಂತ ಪೈಲಟ್ ಇಂಟ್ರೆಸ್ಟ್ ಚೆನ್ನಾಗಿದೆ, ಅದ್ರ ಬಗ್ಗೆ ಇಂಟ್ರೆಸ್ಟ್ ಚೆನ್ನಾಗಿ ಟ್ರೈನಿಂಗ್ ತಗೊಂಡು ಅಥವಾ ಹೇಗೆಲ್ಲ ಇರುತ್ತೆ ಎಂಟ್ರೆನ್ಸ್ ಎಕ್ಸಾಮ್ಸ್ ಹೇಗೆ ಪ್ರಿಪರೇಷನ್ ಮಾಡ್ಕೋಬೇಕು ಅದರ ಬಗ್ಗೆ ಎಲ್ಲ ಇನ್ಫಾರ್ಮೇಶನ್ ತಗೊಂಡು ಚೆನ್ನಾಗಿ ಓದಿ ಪೈಲಟ್ ಆಗಿ. ಓಕೆ ಆಲ್ ದ ಬೆಸ್ಟ್ ಸುಷ್ಮಿತಾ, ಬಹಳ ಖುಷಿ ಆಗುತ್ತೆ ನೀವು ಪೈಲಟ್ ಆದ್ರೆ. ಓಕೆ, ಯೆಸ್ ಪ್ಲೀಸ್. ಯಾರನ್ನ ಪರಿಚಯ ಮಾಡ್ಕೊಡ್ತಾ ಇದ್ದೀರಾ?
1: ನಾನು ಸಂತೋಷ್ ಬಿದರಗಡ್ಡೆ ಅವರನ್ನ ಪರಿಚಯ ಮಾಡ್ಕೊಡ್ತಿದ್ದೀನಿ
0: ಪ್ಲೀಸ್.
1: ಎಲ್ಲರಿಗೂ ಶುಭೋದಯ. ನನ್ನ ಹೆಸರು ಸುಷ್ಮಿತಾ ದೇಯು, ದ್ವಿತೀಯ PUC ವಿಜ್ಞಾನ ವಿಭಾಗ, ಸರ್ಕಾರಿ ಪದವಿ ಪೂರ್ವ ಕಾಲೇಜು, ಹೊನ್ನಾಳಿ. ನಾನು ಈ ದಿನ ಶ್ರೀ ಸಂತೋಷ್ ಬಿದರಗಡ್ಡೆ ಶಿಕ್ಷಕ ಸಾಹಿತಿಗಳು, ಬಿದರಗಡ್ಡೆ, ಹೊನ್ನಾಳಿ ತಾಲೂಕು, ದಾವಣಗೆರೆ ಜಿಲ್ಲೆ, ಇವರ ಪರಿಚಯ ಮಾಡಿಕೊಡಲು ಇಚ್ಛಿಸುತ್ತೇನೆ. ಶ್ರೀಯುತ ಸಂತೋಷ್ ಬಿದರಗಡ್ಡೆಯವರು ಮೂಲತಃ ಬೆಣ್ಣೆ ನಗರಿ ದಾವಣಗೆರೆ ಜಿಲ್ಲೆ ಹೊನ್ನಾಳಿ ತಾಲೂಕಿನ ಬಿದರಗಡ್ಡೆ ಗ್ರಾಮದವರು. ಶಿವಮೊಗ್ಗ ಜಿಲ್ಲೆಯ ಬೆಡರ ಹೊಸಹಳ್ಳಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಸೇವೆ ಸಲ್ಲಿಸಿರುತ್ತಾರೆ. ಪ್ರಿಯುತರು ಅತ್ಯಂತ ಕ್ರಿಯಾಶೀಲ ಶಿಕ್ಷಕರಾಗಿದ್ದು ಜಿಲ್ಲಾ ರಾಜ್ಯ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿ, ರಾಷ್ಟ್ರಕವಿ ಕುವೆಂಪು ರಾಜ್ಯ ಪ್ರಶಸ್ತಿ, ಕುದ್ಮುಲ್ ರಂಗರಾವ್ ರಾಜ್ಯ ಪ್ರಶಸ್ತಿ, ಸೂಪರ್ ಅಚೀವರ್ ಅವಾರ್ಡ್, ಪಂಡಿತ್ ಪುಟ್ಟರಾಜು ಗವಾಯಿ ರಾಜ್ಯ ಪ್ರಶಸ್ತಿ, ಸಾಹಿತ್ಯ ಕಲಾ ಸೌಲಭ್ಯ ಸೇರಿದಂತೆ ಸುಮಾರು 40 ಹೆಚ್ಚು ರಾಜ್ಯ ಪ್ರಶಸ್ತಿಗಳನ್ನು ಪಡೆದಿರುತ್ತಾರೆ. ಇವರು ಕವಿತೆ ಲೇಖನ ಬರೆಯುವ ಯುವ ಸಾಹಿತಿಯಾಗಿದ್ದಾರೆ. ಇವರು ಬಿದರಗಡ್ಡೆ ಮಲ್ಲಿಕಾರ್ಜುನ ಕಾವ್ಯನಾಮದಲ್ಲಿ ಆಧುನಿಕ ವಚನಗಳನ್ನು, ಸಾವಿರಾರು ಕವಿತೆಗಳನ್ನು ಬರೆದಿದ್ದಾರೆ. ಇವರ ಲೇಖನಗಳು, ಕವಿತೆಗಳು ವಿಜಯವಾಣಿ, ಸಂಯುಕ್ತ ಕರ್ನಾಟಕ, ಜನಮಿಡಿತ, ಕುಂದಾನಗರಿ, ತುಂಗಾತರಂಗ ಮುಂತಾದ ನಾಡಿನ ವಿವಿಧ ಪತ್ರಿಕೆಗಳಲ್ಲಿ ಪ್ರಕಟಣೆಗೊಂಡಿದೆ. ಇವರು 14 ಕೃತಿಗಳನ್ನು ಲೋಕಕ್ಕೆ ಅರ್ಪಣೆ ಮಾಡಿದ್ದು ಅವುಗಳೆಂದರೆ ಎಳ್ಳು ಬೆಲ್ಲ, ನವರಾತ್ರಿ, ಚಂದಮಾಮ, ಕ್ಷಣ ಹೊತ್ತು ಅನುಭವ ಮುತ್ತು, ಸೃಜನಶೀಲ ಕಾವ್ಯಸಿರಿ, ವಿವೇಕ ಕಾವ್ಯಸಿರಿ, ಅಪ್ಪ, ಕೊರೋನಾ ಜಾಗೃತ ಗೀತೆಗಳು, ಪಾಪು ಒಂದು ನೆನಪು, ಸಾಧನ ಪಥದಲ್ಲಿ, ಗುರು ನಮನ, ಮೊಗ್ಗರಳಿ ಹೂವಾಗಿ ಮುಂತಾದವುಗಳನ್ನು ಬರೆದಿದ್ದಾರೆ. ಪ್ರಕಟಣೆಗೆ ಸಿದ್ಧಗೊಂಡಿರುವ ಕೃತಿಗಳೆಂದರೆ ಭವ್ಯ ಭಾರತದ ಬೆಳಕುಗಳು, ಅಮ್ಮನ ಮಡಿಲು, ನಮ್ಮ ಸಂವಿಧಾನ ನಮ್ಮ ಹೆಮ್ಮೆ, ಬಂದೇ ಬರುತ್ತವ ಕಾಲ ಇತ್ಯಾದಿಗಳನ್ನು ರಚಿಸಿದ್ದಾರೆ. ಇವರಿಗೆ 2020-21 ಸಾಲಿನ ಸಾರ್ವಜನಿಕ ಶಿಕ್ಷಣ ಇಲಾಖೆಯಿಂದ ಜಿಲ್ಲಾ ಉತ್ತಮ ಶಿಕ್ಷಣ ಪಡೆದಿದ್ದು, ಇವರು ಪಡೆದಿರುವ ಪ್ರಶಸ್ತಿ ಪುರಸ್ಕಾರಗಳು ಎಂದರೆ ಕರ್ನಾಟಕ ಇತಿಹಾಸ ಪ್ರಶಸ್ತಿ 2001, ಹಸಿರೆ ಉಸಿರು ಪ್ರಶಸ್ತಿ 2002, ಯುವ ಕವಿ ಪ್ರಶಸ್ತಿ 2003, ಉತ್ತಮ ನಿರೂಪಕ ಪ್ರಶಸ್ತಿ 2004, ಉತ್ತಮ ಮಾರ್ಗದರ್ಶಿ ಪ್ರಶಸ್ತಿ 2010 ಮತ್ತು 2011, ಬೆಳಕು ಕನ್ನಡ ಕಾವ್ಯ ರಾಜ್ಯ ಪ್ರಶಸ್ತಿ 2008, ಸಾಹಿತ್ಯ ಕಲಾ ಸಾಮ್ರಾಟ ರಾಜ್ಯ ಪ್ರಶಸ್ತಿ 2009, ಕವಿರತ್ನ ರಾಜ್ಯ ಪ್ರಶಸ್ತಿ 2009, ಸಾಹಿತ್ಯ ವಿಭೂಷಣ ರಾಷ್ಟ್ರಮಟ್ಟದ ಪ್ರಶಸ್ತಿ 2019, ಬಸವಜ್ಯೋತಿ ರಾಷ್ಟ್ರ ಪ್ರಶಸ್ತಿ 2019, ಸಾಹಿತ್ಯ ಸೇವಾರತ್ನ ಪ್ರಶಸ್ತಿ 2019, ಕನ್ನಡ ರಾಜ್ಯೋತ್ಸವ ರಾಜ್ಯ ಪ್ರಶಸ್ತಿ 2009, ಸುವರ್ಣಗರಿ ಪ್ರಶಸ್ತಿ, ವೀರ ಮದಕರಿ ನಾಯಕ ರಾಜ್ಯ ಪ್ರಶಸ್ತಿ, ರಾಜ್ಯ ಉತ್ತಮ ಶಿಕ್ಷಕ ಪ್ರಶಸ್ತಿ, ವಿದ್ಯಾವಿಭೂಷಣ ರಾಷ್ಟ್ರೀಯ ಪ್ರಶಸ್ತಿ, ಕರ್ನಾಟಕ ಕಲಾರತ್ನ ರಾಷ್ಟ್ರ ಪ್ರಶಸ್ತಿ, ವಿಶ್ವ ಕನ್ನಡ ರತ್ನ ರಾಜ್ಯ ಪ್ರಶಸ್ತಿ, ಹೀಗೆ ಅನೇಕ ಪ್ರಶಸ್ತಿ ಪುರಸ್ಕಾರ ಗೌರವಗಳು ಸಂದಿವೆ. ಇಂತಹ ಶಿಕ್ಷಕ ಸಾಹಿತಿ ಸಂತೋಷ್ ಬಿದರಗಡ್ಡೆ ಅವರ ಪರಿಚಯ ಮಾಡುವುದು ನನಗೆ ತುಂಬಾ ಹೆಮ್ಮೆ ಎನಿಸಿದೆ. ಇಷ್ಟು ಮಾತನಾಡಲು ಅವಕಾಶ ಮಾಡಿದ ತಮ್ಮೆಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು.
0: ಥ್ಯಾಂಕ್ ಯು.

0: ಸುಮಿತ್ ಅವರು ತುಂಬಾ ಒಬ್ಬ ಒಳ್ಳೆಯ ಸಾಹಿತಿ ಮತ್ತು ಶಿಕ್ಷಕರನ್ನ ಮತ್ತು ಹಾಗೇನೆ ಒಳ್ಳೆಯ ಒಂದು ಕವಿಯನ್ನ ಪರಿಚಯ ಮಾಡಿಕೊಟ್ರು. ಪ್ರತ್ಯೇಕವಾಗಿ ಇವತ್ತು ನಮ್ಮ ಪ್ರೀತಿ ಎಲ್ಲ ವಿದ್ಯಾರ್ಥಿಗಳು ಗೊತ್ತಿಲ್ಲದ ವ್ಯಕ್ತಿಗಳನ್ನ ಪರಿಚಯ ಮಾಡಿಕೊಟ್ಟಿದ್ದಾರೆ ನಮಗೆ.
1: ಎಕ್ಸಾಕ್ಟ್ಲಿ,
0: ಅದರಲ್ಲಿ ಬಿದರಹಳ್ಳಿ ನರಸಿಂಹಮೂರ್ತಿ ಅವರು ಬಿಟ್ಟರೆ ನಮ್ಗೆ ಯಾರು ಅಷ್ಟಾಗಿ ಪರಿಚಯ ಇಲ್ಲ,
1: ಪರಿಚಯ ಇರಲಿಲ್ಲ. ಹೌದು,
0: ಅದರಿಂದ ಅದಕ್ಕೆ ನಮ್ಮ ಆಕಾಶವಾಣಿ ಕ್ಯಾಂಪಸ್ ಕಟ್ಟಿಯ ಕಾರ್ಯಕ್ರಮದ ಮೂಲ ಉದ್ದೇಶ ಅಷ್ಟೇ, ಎಲೆಮರೆ ಕಾಯಾಗಿ ಸಾಮಾಜಿಕವಾಗಿ, ಆರ್ಥಿಕವಾಗಿ, ರಾಜಕೀಯವಾಗಿ ಇತರೆ ಕ್ಷೇತ್ರಗಳಲ್ಲಿ ಸೇವೆ ಮಾಡಿದ ಮಹನೀಯರನ್ನ ವಿದ್ಯಾರ್ಥಿಗಳಿಗೆ ಪರಿಚಯ ಮಾಡೋದ್ರೊಟ್ಟಿಗೆ ನಮ್ಮ ಎಲ್ಲ ಪ್ರೀತಿಯ ಕೆಳಗೆ ಪರಿಚಯ ಮಾಡುವುದು ಒಂದು ಉದ್ದೇಶವಾಗಿದೆ.
1: ಎಸ್, 100% ಸತ್ಯ ಬಸವರಾಜ್, ಥ್ಯಾಂಕ್ ಯು. ಈಗ ನಮ್ಮ ಕಡೆಯ ತಯಾರಿ ಸಹನ ಸಿದ್ಧರಿದ್ದಾರಾ?
0: ಖಂಡಿತ, ಸಹನ ಅವರು ಸಿದ್ಧರಾಗಿದ್ದಾರೆ, ಅವ್ರಿಗೆ ಮೈಕ್ ಅನ್ನು ಕೊಡ್ತಾ ಇದ್ದೇನೆ.
1: ಮತ್ತೊಮ್ಮೆ ಸಹನ.
0: ಹೌದು,
2: ನಮಸ್ತೆ ಸರ್.
1: ನಮಸ್ತೆ ಸಹನ ಅವರೇ,
2: ಚೆನ್ನಾಗಿದ್ದೀರಾ ಸರ್?
1: ನಾನ್ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ?
2: ಹಾ ಸರ್, ಚೆನ್ನಾಗಿದ್ದೀನಿ.
1: ಏನ್ ಓದ್ತಾ ಇರೋ ನೀವು?
2: ಸೆಕೆಂಡ್ PUC ಸೈನ್ಸ್ ಸರ್.
1: ಈ ಮೊದಲು ಮಾತಾಡಿದ್ರಲ್ಲ ಸಹನ, ಅವ್ರೇನ್ ಓದ್ತಾ ಇರೋದು?
2: ಅವರು ಸೆಕೆಂಡ್ PUC ಸೈನ್ಸ್ ಸರ್.
1: ಇಬ್ರು ಒಂದೇ ಕ್ಲಾಸ್? ಹಾ
2: ಸರ್.
1: ಈಗ ನೀವು ಮಿಸ್ಟೇಕ್ ಮಾಡಿದ್ರೆ ಅಥವಾ ಅವ್ರು ಮಿಸ್ಟೇಕ್ ಮಾಡಿದ್ರೆ ಇಬ್ರು ಕರೀತಾರ ಲೆಕ್ಚರ್ಸ್?
2: ಅವರಿಗೆ ಸಹನ GK ಅಂತ ಕರೀತಾರೆ ಸರ್, ಅವ್ರಿಗೆ ಇನ್ಶಿಲ್ ಇದೆ, ನನ್ಗೆ ಇನ್ಶಿಲ್ ಇಲ್ಲ.
1: ಓ ಹೌದಾ, ಸಹನ GK ಅಂದ್ರೆ ಅವರು, ಸಹನ ಅಂದ್ರೆ ನೀವು.
2: ಎಸ್ ಸರ್.
1: ಓಕೆ ಸಹನ, ಏನು ಏನ್ ಮಾಡ್ಬೇಕು ಅಂತ ಇಂಟ್ರೆಸ್ಟ್ ಇದೆ ನೆಕ್ಸ್ಟ್?
2: MSc ಮಾಡ್ಬೇಕು ಅಂತ ಸರ್, ಲೆಕ್ಚರರ್ ಆಗ್ಬೇಕು ಅಂತ.
1: ಓಕೆ, ಪಾಠ ಮಾಡ್ಬೇಕು ಅಂತ ಇಂಟ್ರೆಸ್ಟ್ ಇದೆಯಾ?
2: ಎಸ್ ಸರ್.
1: ಆಲ್ ದಿ ಬೆಸ್ಟ್ ಸಹನ. ಯಾರನ್ನ ಪರಿಚಯ ಮಾಡ್ಕೊಡ್ತೀರಾ?
2: ಸರ್, ಅತ್ಯುತ್ತಮ ಶಿಕ್ಷಕರಾಗಿ ಕಾರ್ಯನಿರ್ವಹಿಸಿದ ಒಬ್ಬ ಶಿಕ್ಷಕರ ಬಗ್ಗೆ ಮಾತಾಡ್ಬೇಕು ಅಂತಿದ್ದೀನಿ ಸರ್.
1: ಎಸ್ ಪ್ಲೀಸ್ ಹೇಳಿ.
2: ಎಲ್ಲರಿಗೂ ನಮಸ್ಕಾರ, ನನ್ನ ಹೆಸರು ಸಹನ. ನಾನು ದ್ವಿತೀಯ PUC ವಿಜ್ಞಾನ ವಿಭಾಗದ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಹೊನ್ನಾಳಿ. ಗುರು ಬ್ರಹ್ಮ, ಗುರು ವಿಷ್ಣು, ಗುರು ದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ. ನಾನಿಂದು ನಮ್ಮ ಹೊನ್ನಾಳಿ ಭಾಗದಲ್ಲಿ ಹಲವಾರು ಕಷ್ಟ ಕೋಟಲೆಗಳ ನಡುವೆ ಬೆಳೆದು ನಿಂತು ನಮ್ಮೆಲ್ಲರಿಗೂ ಮಾರ್ಗದರ್ಶಕರಾಗಿರುವ ವ್ಯಕ್ತಿಯೊಬ್ಬರನ್ನ ಈ ದಿನ ನಮ್ಮ ಕ್ಯಾಂಪಸ್ ಕಟ್ಟೆ ಕಾರ್ಯಕ್ರಮದಲ್ಲಿ ಪರಿಚಯ ಮಾಡಲಿಕ್ಕೆ ಇಷ್ಟಪಡುತ್ತೇನೆ. ಇವರು ನಮ್ಮ ಹೊನ್ನಾಳಿ ಸಮೀಪದ ಕಡದಕಟ್ಟೆ ಗ್ರಾಮದವರು. ಇವರು ದಿನಾಂಕ 6 ಜನವರಿ 1959 ಜನಿಸುತ್ತಾರೆ. ಹಲವಾರು ಕಷ್ಟದ ಸಂದರ್ಭಗಳನ್ನು ಎದುರಿಸಿ TCH ವಿದ್ಯಾಭ್ಯಾಸ ಮುಗಿಸಿರುತ್ತಾರೆ. ತದನಂತರ ಇವರು ತುಮಕೂರು ಜಿಲ್ಲೆ ಕಿಲಾರಹಳ್ಳಿ ತಾಂಡದಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಕರಾಗಿ ನೇಮಕಗೊಳ್ಳುತ್ತಾರೆ. ತದನಂತರ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಕೋಡಿಕೊಪ್ಪ ಹೊನ್ನಾಳಿ ತಾಲೂಕು, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ವಿನೋಬನಗರ, ನ್ಯಾಮತಿ, ಮಾದನಬಾವಿ, ಕೋಟೆ ಮಲ್ಲೂರುಗಳಲ್ಲಿ ಸೇವೆಯನ್ನ ಸಲ್ಲಿಸಿರುತ್ತಾರೆ. ತದನಂತರ ಸಮೂಹ ಸಂಪನ್ಮೂಲ ವ್ಯಕ್ತಿಯಾಗಿ ಸಾರ್ವಜನಿಕ ಶಿಕ್ಷಣ ಇಲಾಖೆಯಲ್ಲಿ 1990 ಸುದೀರ್ಘ 25 ವರ್ಷಗಳ ಕಾಲ ಸೇವೆ ಸಲ್ಲಿಸಿ ನಿವೃತ್ತರಾಗಿರುತ್ತಾರೆ. ಇವರು ಶಿಕ್ಷಕರಾಗಿ ಅಭೂತಪೂರ್ವ ಸೇವೆಯನ್ನ ಸಲ್ಲಿಸಿದ್ದಾರೆ. ರಾಜ್ಯದಲ್ಲಿಯೇ ಪ್ರಥಮ ಬಾರಿಗೆ ಗ್ರಾಮಸ್ಥರ ದೇಣಿಗೆಯಾಗಿ ಬಂದ 1 ಲಕ್ಷ ರೂಪಾಯಿಯಲ್ಲಿ ಹೊನ್ನಾಳಿ ತಾಲೂಕು ಕೋಡಿಕೊಪ್ಪದಲ್ಲಿ ಮೆಟ್ರಿಕ್ ಮೇಳವನ್ನ ಸಂಯೋಜನೆ ಮಾಡಿರುತ್ತಾರೆ. ಅಲ್ಲದೆ ಗ್ರಾಮಸ್ಥರ ನೆರವಿನಿಂದ ಸಮೂಹ ಸಂಪನ್ಮೂಲ ಕೇಂದ್ರ ನ್ಯಾಮತಿಯಲ್ಲಿ ಪೀಠೋಪಕರಣ ಪಾಠೋಪಕರಣಗಳನ್ನು ಒದಗಿಸಿ ಅದನ್ನು ಮೊದಲು ಸಮೂಹ ಸಂಪನ್ಮೂಲ ಕೇಂದ್ರವನ್ನಾಗಿ ಮಾಡುತ್ತಾರೆ. ಇವರು ಪ್ರಾಥಮಿಕ ಶಾಲೆಯ ನಲಿಕಲಿ ಬೋಧನಾ ವ್ಯವಸ್ಥೆಯಲ್ಲಿ ನಿಪುಣರಾಗಿದ್ದು ಅಕ್ಷರ ಚಪ್ಪರ ನಿರ್ಮಾಣ ಮಾಡುತ್ತಾರೆ. ಇವರು ಪ್ರವೃತ್ತಿಯಿಂದ ಸಾಹಿತಿಗಳಾಗಿಯೂ ಸೇವೆ ಸಲ್ಲಿಸಿದ್ದಾರೆ. ಮೊದಲ ಹೆಜ್ಜೆ ಪ್ರೇಮ ಜೇನು ಹೊಂಬಾಳೆ ತೂಗ್ಯಾವೆ ಎಂಬ ಜಾನಪದ ಶೈಲಿಯ ಕವನ ಸಂಕಲನ ರಚಿಸಿದ್ದಾರೆ. ಗಾದೆ ಒಗಟು ಬಡವುಗಳ ಆಧಾರಿತ 50ಕ್ಕೂ ಹೆಚ್ಚಿನ ಕವನಗಳು, 500ಕ್ಕೂ ಹೆಚ್ಚು ಜಾನಪದ ಭಕ್ತಿಗೀತೆಗಳು, ಭಾವಗೀತೆಗಳನ್ನ ರಚನೆ ಮಾಡಿದ್ದಾರೆ. ತಳುಕು ಬಳುಕು, ಮಾವ ಬಂದಾನೆ, ಹೊನ್ನಾಳಿ ಹೊಡೆತ, ಶ್ರೀ ಚನ್ನಪ್ಪ ಸ್ವಾಮಿ ಭಕ್ತಿ ಗೀತೆಗಳು ಮೊದಲಾದ ಧ್ವನಿ ಸುರುಳಿಗಳನ್ನು ಬಿಡುಗಡೆ ಮಾಡಿರುತ್ತಾರೆ. ಇದಲ್ಲದೆ 1989 ರಿಂದ 10 ವರ್ಷಗಳ ಕಾಲ ಜಾನಪದ ಗೀತೆ ಗಾಯನ ಪಠ್ಯಕ್ರಮಗಳನ್ನು ಭದ್ರಾವತಿ ಬಾನುಲಿ ಕೇಂದ್ರದಲ್ಲಿ ನಡೆಸಿರುತ್ತಾರೆ. ಇವರು ಬೆಂಗಳೂರು ದೂರದರ್ಶನದಲ್ಲಿ ಪ್ರಸಾರವಾದ ಧಾರಾವಾಹಿಗಳೆಂದರೆ ಮೆಣಸಿನ ಹಾಳ್, ತಿಮ್ಮಣ್ಣನ ಗೌಡ ಪಾಟೀಲ್, ಮಣ್ಣಿನ ಮಕ್ಕಳ ಕಥೆಗಳು ಮೊದಲಾದವುಗಳಿಗೆ ರಾಗ ಸಂಯೋಜನೆ ಹಾಗೂ ಸಾಹಿತ್ಯ ಸಂರಚನೆ ಮಾಡಿರುತ್ತಾರೆ. ಇವರು 30 ವರ್ಷಗಳಿಂದ ಗಣೇಶೋತ್ಸವ, ಧಾರ್ಮಿಕ, ಮದುವೆ, ಶಾಲಾ ಕಾಲೇಜು, NSS ಶಿಬಿರ, ಸಹ್ಯಾದ್ರಿ ಉತ್ಸವ ಹೀಗೆ ಸುಮಾರು 1000ಕ್ಕೂ ಹೆಚ್ಚು ಕಾರ್ಯಕ್ರಮಗಳನ್ನು ನಡೆಸಿಕೊಟ್ಟಿದ್ದಾರೆ. ಇವರಿಗೆ ಜನಮೆಚ್ಚಿದ ಶಿಕ್ಷಕ ಪ್ರಶಸ್ತಿ, ರಾಜ್ಯ ಮಟ್ಟದ ಜನಪ್ರಿಯ ಶಿಕ್ಷಕ ಪ್ರಶಸ್ತಿ, ನಲಿಕಲಿ ಕ್ಲಸ್ಟರ್ ಮಟ್ಟದ ಉತ್ತಮ ಶಿಕ್ಷಕ ಪ್ರಶಸ್ತಿ, ಜಾನಪದ ಕೋಗಿಲೆ ಪ್ರಶಸ್ತಿ, ಸ್ಫೂರ್ತಿ ಚೇತನ ಪ್ರಶಸ್ತಿ, ಜಿಲ್ಲಾ ನಲಿಕಲಿ ಉತ್ತಮ ಪ್ರಶಸ್ತಿ, ಜಿಲ್ಲಾ ರಾಜ್ಯೋತ್ಸವ

0: ಪ್ರಶಸ್ತಿ, ಜಾನಪದ ಸಿರಿ ಪ್ರಶಸ್ತಿ, ಕಲಾಜ್ಯೋತಿ ಪ್ರಶಸ್ತಿ, ಪದ್ಮಭೂಷಣ ಡಾಕ್ಟರ್ ರಾಜ್ ಪ್ರಶಸ್ತಿಗೂ ಇವರು ಪಾತ್ರರಾಗಿದ್ದಾರೆ. ಈ ಎಲ್ಲಾ ವಿಚಾರಗಳು ಯಾರ ಬಗ್ಗೆ ಎನ್ನುವ ಕುತೂಹಲ ನಿಮಗೆಲ್ಲ ಮೂಡುತ್ತಿರಬಹುದು. ಅವರು ನಮ್ಮ ಹೊನ್ನಾಳಿಯ ನಿವೃತ್ತ ಶಿಕ್ಷಕ ತಿಮ್ಮಪ್ಪನವರು. ಇಂತಹ ವ್ಯಕ್ತಿಗಳ ಪರಿಚಯ ಮಾಡಲು ಅವಕಾಶ ಕೊಟ್ಟ ನಿಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸುತ್ತೇನೆ.
1: ಧನ್ಯವಾದಗಳು.
2: ಸಹನ ಅವರು ನಿರೂಪಣೆ ಇವತ್ತು ತುಂಬಾ ವಿಶೇಷವಾಗಿತ್ತು
1: ಅಲ್ವಾ?
2: ನನ್ನ ನೆನಪಾಯ್ದ ರನ್ನ ತನ್ನ ಕಾವ್ಯವನ್ನು ಹೇಳ್ಬೇಕಾದ್ರೆ ಏನ್ ಮಾಡ್ತಾನೆ ಅಂದ್ರೆ, ಕೊನೆಗೆ ಬರ್ತಾನ ಅವನು ವೈಶಂಪಾಯನ ಸರೋವರದಲ್ಲಿ ಭೀಮ ಅವನು ದುರ್ಯೋಧನ ಹುಡುಕೊಂಡ್ ಬರ್ತಾನೆ. ದುರ್ಯೋಧನ ಹುಡುಕೊಂಡ್ ಬರುವ ಸಂದರ್ಭದಲ್ಲಿ ಇಡೀ ಮಹಾಭಾರತವನ್ನ ಭೀಮನ್ ಕೈಲಿ ಹೇಳಿಸ್ತಾನೆ ರನ್ನ. ಸಿಂಹಾವಲೋಕನ ಕ್ರಮ ಅಂತ ನಾವು ಕರಿತೀವಿ. ಎಂಡಿಂದ ಆರಂಭ ಮಾಡೋದು ಅಂತ, ಕೊನೆಯಿಂದ ಮೊದಲು.
1: ಹೌದೌದು,
2: ಅಂತಹ ಒಂದು ನಿರೂಪಣೆಯನ್ನು ಮಾಡಿದ್ರು. ಅವರಿಗೆ ಹೃತ್ಪಕವಾದ ಧನ್ಯವಾದಗಳು.
1: ಎಸ್, ಥ್ಯಾಂಕ್ ಯು ಸೋ ಮಚ್ ಸಹನ.
2: ಈಗ ಈ ಕಾಲೇಜಿನ ಪ್ರಾಚಾರ್ಯರಾದಂತಹ ಬಸವರಾಜಪ್ಪನವರು ನಮ್ಮ ಜೊತೆಗಿದ್ದಾರೆ, ಅವ್ರ ಮೈಕ್ ಅನ್ನು ಕೊಡ್ತಾ ಇದ್ದೇನೆ.
1: ಎಸ್
3: ಸರ್, ನಮಸ್ತೆ.
1: ನಮಸ್ಕಾರ. ನಿಮ್ಮ ವಿದ್ಯಾರ್ಥಿಗಳು ಇವತ್ತು ಬಹಳ ಅದ್ಭುತವಾದಂತಹ ಮಾಹಿತಿ ನೀಡಿದ್ರು. ಎಷ್ಟೋ ವಿಷಯಗಳು, ಎಷ್ಟೋ ಸಾಧಕರು ನಮ್ಮ ಸುತ್ತಮುತ್ತಲೇ ಇದ್ರೂ ಕೂಡ ನಮ್ಗೆ ಗೊತ್ತಾಗಿರೋದಿಲ್ಲ. ಅಂತಹ ಸಾಧಕರನ್ನ ಪರಿಚಯ ಮಾಡಿಕೊಟ್ಟಿದ್ದಾರೆ. ಅವರೆಲ್ಲರಿಗೂ ಮೊದಲಿಗೆ ಹೃತ್ಪೂರ್ವಕವಾದಂತಹ ಧನ್ಯವಾದಗಳು ನಮ್ಮ ಕೇಳುಗ ಮಿತ್ರರ ಪರವಾಗಿ.
3: ನಿಮಗೂ ಕೂಡ ಇವತ್ತು ನಮ್ಮ ಕಾಲೇಜಿಗೆ ಬಂದ್ಬಿಟ್ಟು ಈ ಆಕಾಶವಾಣಿ ಕಾರ್ಯಕ್ರಮದಲ್ಲಿ ನಮ್ಮ ಕಾಲೇಜಿನ ಪರಿಚಯ ಮತ್ತೆ ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳ ಪ್ರತಿಭೆಯನ್ನ ನೀವು ಗುರುತಿಸಿ ಅವರಿಗೆ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ. ನಿಮಗೂ ಕೂಡ ತುಂಬಾ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನ ನಾನು ಅರ್ಪಿಸ್ತೇನೆ ಸರ್, ನಮ್ಮ ಕಾಲೇಜಿನ ಪರವಾಗಿ.
1: ಧನ್ಯವಾದಗಳು ಸರ್, ಬಹಳ ಖುಷಿಯಾಯ್ತು. ನಿಮ್ಮ ಕಾಲೇಜಿನ ಬಗ್ಗೆ ಹೇಳುವುದಾದ್ರೆ
3: ಸರ್, ನಮ್ಮ ಕಾಲೇಜು ಇದು ಪಿಯು ಕಾಲೇಜ್, ಗೌರವ ಸರ್ಕಾರಿ ಪದವಿ ಪೂರ್ವ ಕಾಲೇಜು. 1992 ಪ್ರಾರಂಭ ಆಯ್ತು ಸರ್. ಮೊದಲಿಗೆ ಇಲ್ಲಿ ಕಲಾ ವಿಭಾಗ ಮಾತ್ರ ಇತ್ತು. ಆ ಮೊದಲು ಆರ್ ಪಿ ಕೃಷ್ಣಮೂರ್ತಿ ಅಂತೇಳಿ ಪ್ರಾಚಾರ್ಯರಾಗಿದ್ರು. ಅವರ ನಂತರ ಬಿದ್ರಳ್ಳಿ ನರಸಿಂಹಮೂರ್ತಿ ಅಂತೇಳಿ ಸಾಹಿತಿಗಳು, ಅವರ ಪರಿಚಯನು ಕೂಡ ಇವತ್ತು ಮಕ್ಕಳು ಮಾಡಿಕೊಟ್ಟಿದ್ದಾರೆ. ಅವರ ಕಾಲದಲ್ಲೇ ಇಲ್ಲಿ ವಿಜ್ಞಾನ ವಿಭಾಗ, ವಾಣಿಜ್ಯ ವಿಭಾಗ ಮತ್ತು ಶಿಕ್ಷಣ ವಿಭಾಗ, ಈಗ 4 ವಿಭಾಗಗಳು ನಮ್ಮ ಕಾಲೇಜಿನಲ್ಲಿ ನಡೀತಾ ಇದಾವೆ. ಹಿಂದೆ 1000 ಹೆಚ್ಚು ಜನ ನಮ್ಮ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳು ಅಧ್ಯಯನ ಮಾಡ್ತಾ ಇದ್ರು ಸರ್. ಆದ್ರೆ ಈಗ ಬೇರೆ ಬೇರೆ ಖಾಸಗಿ ಕಾಲೇಜುಗಳಾಗಿರೋದ್ರಿಂದ ಈಗ ಸ್ವಲ್ಪ ಕಡಿಮೆ ಆಗಿದೆ. ಆದ್ರೆ ಈ ವರ್ಷದ ದಾಖಲಾತಿ ಕೂಡ ಚೆನ್ನಾಗಿದೆ ಸರ್. ಈಗ 500 ಜನ ವಿದ್ಯಾರ್ಥಿಗಳು ನಮ್ಮ ಕಾಲೇಜಿನಲ್ಲಿ ಅಧ್ಯಯನ ಮಾಡ್ತಾ ಇದ್ದಾರೆ ಸರ್.
1: ಅದ್ಭುತವಾದಂತಹ ಮಾಹಿತಿ, ಧನ್ಯವಾದಗಳು ಸರ್. ಇನ್ನು ಇವತ್ತಿನ ಕ್ಯಾಂಪಸ್ ಕಟ್ಟೆ ಕಾರ್ಯಕ್ರಮದ ಬಗ್ಗೆ ನಿಮ್ಮ ವಿದ್ಯಾರ್ಥಿಗಳು ಅದ್ಭುತವಾಗಿ ಪಾಲ್ಗೊಂಡು ಮಾಹಿತಿ ನೀಡಿದ್ರು. ಕ್ಯಾಂಪಸ್ ಕಟ್ಟೆ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅನಿಸಿಕೆ ಹೇಳುದಾದ್ರೆ
3: ಸರ್. ಇವತ್ತಿನ ಕಾರ್ಯಕ್ರಮ ಬಹಳ ಉತ್ತಮವಾಗಿದೆ ಸರ್, ಅತ್ಯದ್ಭುತವಾಗಿತ್ತು. ಅದರಲ್ಲೂ ಈಗ ಮೊದಲಂದ್ರೆ ನಾವು ಮಾಧ್ಯಮ ಅಂದ್ರೆ ಆಕಾಶವಾಣಿ ರೇಡಿಯೋ ಕಾರ್ಯಕ್ರಮ ಮಾತ್ರ ವೀಕ್ಷಣೆ ಮಾಡ್ತಾ ಇದ್ರು ಸರ್. ಮೊದಲು ಎಲ್ಲ ಕೇಳುವರು ಕೇಳ್ತಾ ಇದ್ವಿ, ನಾವು ಕೂಡ ಚಿಕ್ಕಂದಿನಲ್ಲಿ ರೇಡಿಯೋ ಕಾರ್ಯಕ್ರಮ ಅತಿ ಹೆಚ್ಚು ಕೇಳ್ತಾ ಇದ್ವಿ. ಆದ್ರೆ ಇವತ್ತು ಬೇರೆ ಬೇರೆ ಮಾಧ್ಯಮಗಳು ಬಂದ್ಬಿಟ್ಟು ಇವತ್ತು ಕಣ್ಮರೆ ಆಗ್ತಾ ಇರ್ತಕ್ಕಂತ ಇದನ್ನ ನೀವು ಮತ್ತೆ ಈ ತರ ಕಾರ್ಯಕ್ರಮಗಳ ಮಾಡೋದ್ರ ಮುಖಾಂತರ ಆಕಾಶವಾಣಿಯನ್ನು ಕೂಡ ನೀವು ಹೆಚ್ಚು ಪ್ರಸಿದ್ಧಿ ಆಗುವ ಹಾಗೆ ಮಾಡ್ತಾ ಇದ್ರು ಸರ್. ನಿಜಕ್ಕೂ ತುಂಬಾ ಇದು ಒಳ್ಳೆಯ ಕಾರ್ಯಕ್ರಮ, ಶ್ಲಾಘನೀಯ ಸರ್ ಇದು.
1: ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಬಹಳ ಖುಷಿಯಾಯ್ತು ನಿಮ್ಮೊಟ್ಟಿಗೆ ಮಾತನಾಡಿ. ಧನ್ಯವಾದಗಳು.
3: ಹೇಳಿ ಸರ್. ಹೇಳಿ. ಓಕೆ ಸರ್, ಥ್ಯಾಂಕ್ ಯು.
1: ಎಸ್ ಬಸವರಾಜ್.
2: ಈ ವಾರದ ಕ್ಯಾಂಪಸ್ ಕಟ್ಟೆ ನಾವು ಹೊನ್ನಾಳಿಯ ಸರ್ಕಾರಿ ಪದವಿ ಪೂರ್ವ ಕಾಲೇಜಲ್ಲಿ ಹಮ್ಮಿಕೊಂಡಿದ್ವಿ. ಈ ಕಾರ್ಯಕ್ರಮವನ್ನು ಅನುವು ಮಾಡಿಕೊಡಲು ಅವಕಾಶ ಮಾಡಿಕೊಟ್ಟಂತಹ ಕಾಲೇಜಿನ ಎಲ್ಲ ಸಿಬ್ಬಂದಿ ವರ್ಗದವರಿಗೆ ಮತ್ತೆ ವಿದ್ಯಾರ್ಥಿಗಳನ್ನ ತಯಾರು ಮಾಡಿದಂತ ಉಪನ್ಯಾಸಕ ವರ್ಗದವರಿಗೆ, ಹಾಗೇನೆ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲು ಅವಕಾಶ ಮಾಡಿಕೊಟ್ಟಂತ ನಮ್ಮ ಆಕಾಶವಾಣಿ ಸಿಬ್ಬಂದಿ ವರ್ಗದವರಿಗೆ, ಅಧಿಕಾರಿ ವೃಂದದವರಿಗೆ ಮತ್ತು ತಮಗೂ ಸಹ ಅನಂತ ವಂದನೆಗಳು, ಧನ್ಯವಾದಗಳು. ಓಟು ಸ್ಟುಡಿಯೋ ಭದ್ರಾವತಿ.
1: ಥ್ಯಾಂಕ್ ಯು ಬಸವರಾಜ್, ಥ್ಯಾಂಕ್ ಯು ಸೋ ಮಚ್. ಸ್ನೇಹಿತರೆ, ಪ್ರಶ್ನೆಯನ್ನು ಕೇಳಿದ್ದೆ. ಪ್ರಶ್ನೆ ಏನಪ್ಪ ಅಂದ್ರೆ, ಗ್ರಾಮ ಲೇಖಕರಾಗಿ, ರಂಗಕರ್ಮಿಯಾಗಿ, ನಟರಾಗಿ, ನಿರ್ದೇಶಕರಾದ ಇವರ ಹೆಸರನ್ನ ನೀವು ಹೇಳಬೇಕು ಅಂತ ಯಾರೆಲ್ಲ ಸರಿಯಾದ ಉತ್ತರವನ್ನು ಕಳಿಸಿದ್ದಾರೆ ನೋಡೋದಾದ್ರೆ, ರೂಪಾ ಎಚ್, ಕೆಎಸ್ಆರ್ಪಿ ಪೊಲೀಸ್ ಕ್ವಾರ್ಟರ್ಸ್ ದೇವಿ ಸರ್ಕಲ್ ನಿಂದ, ಹಂಪಣ್ಣ, ನ್ಯಾಮ್ತಿ, ಕಲ್ಪನಾ ಹೊನ್ನಾಳಿ, ಪ್ರೇಮ್ ಕುಮಾರ್, ಅರುಣ್ ಸಿಂಧೆ ಶಿವಮೊಗ್ಗ, ರಂಗ ರಾಮೇಗೌಡ ಮಲಗೋಪ್ಪ ರಾಧಾ ನಿಧಿಗೆಯಿಂದ, ನಂಬರ್ ಎಂಡಿಂಗ್ ವಿತ್ 4177, ನಿಮ್ಮ ಹೆಸರನ್ನ ಮರೆತುಬಿಟ್ಟಿದ್ದೀರಾ, ನಿರಂಜನ ಟಿಸಿ ಶಿವಮೊಗ್ಗ, ಸಲ್ಮಾ ಬಾನು ಹೊನ್ನಾಳಿ, ಜ್ಯೋತಿರ್ನ ಸಂತೋಷ್ ನ್ಯಾಮ್ತಿ, ವಿಶ್ವಾಸ್ ಸವಳಂಗ, ಹನುಮಂತಪ್ಪ ಕೆ, ಬಾಲಚಂದ್ರ, ವೇದಾ ಶೆಟ್ಟಿ ಕಾಳಾವರ, ಸುಮಿತ್ರಾ ಮಾಂಡ್ರೆ ನಾಗರಾಜ್ ಶಿವಮೊಗ್ಗ, ಮಂಜುನಾಥ್, ಲಕ್ಷ್ಮೀ ಸೈಕಲ್ ಶಾಪ್ಸ್, ನಾಗಶ್ರೀ ಜಯಂತಿ ಗಣಪತಿ ನುಗ್ಗಿಗ್ರಾಮ, ನೇರಳಗುಂಡಿಯಿಂದ ಚಂದ್ರಿಕಾ ಜಗನ್ನಾಥ್, ರಾಜು ಶಂಕರ್ಘಟ್ಟ, ಇಷ್ಟು ಜನ ಸರಿಯಾದ ಉತ್ತರವನ್ನು ಕಳಿಸಿದ್ದಾರೆ. ಸರಿಯಾದ ಉತ್ತರ ಆಗಿತ್ತು ಇವತ್ತು ಪ್ರೇಮ್ ಕುಮಾರ್, ಪ್ರೇಮ್ ಕುಮಾರ್ ಭಂಡಿಗಡಿ, ಇವರು

ಗ್ರಾಮ ಲೆಕ್ಕಿಗರಾಗಿ, ರಂಗಕರ್ಮಿಯಾಗಿ, ನಟರಾಗಿ, ನಿರ್ದೇಶಕರಾಗಿ ಕಾರ್ಯನಿರ್ವಹಿಸಿದ್ದಾರೆ. ಉತ್ತರವನ್ನು ಕಳಿಸಿದಂಥ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಇವತ್ತಿನ ಕ್ಯಾಂಪಸ್ ಕಟ್ಟೆ ಕಾರ್ಯಕ್ರಮ ನಿಮಗೆಲ್ಲರಿಗೂ ಇಷ್ಟವಾಯಿತು ಅಂತ ಭಾವಿಸ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಕೇಳಿ ಕೇಳಿಸ್ತಾ ಇರಿ, ಖುಷಿಯಾಗಿರಿ. ನಮ್ಮ ಮುಂದಿನ ಕಾರ್ಯಕ್ರಮ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ, ಶ್ರೀಮತಿ ಕೆ ಗಾನ ಸರಸ್ವತಿಯರವರ ಹಾಡುಗಾರಿಕೆ, ರಾಮಬಾಣ, ಸಾವೇರಿ ರಾಗ, ಆದಿತಾಳ, ತ್ಯಾಗರಾಜರ ರಚನೆ.

ಸಮಯ 11:30. ಇದುವರೆಗೂ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಶ್ರೀಮತಿ ಕೆ ಗಾನ ಸರಸ್ವತಿ ಅವರ ಹಾಡುಗಾರಿಕೆಯನ್ನು ಕೇಳಿದಿರಿ. ಇದೀಗ ಸೇವಾ ಮಾಹಿತಿ. ರೇಷ್ಮೆ ಇಲಾಖೆ ವಿವಿಧ ಯೋಜನೆಗಳು ಸಹಾಯಧನಕ್ಕಾಗಿ ರೈತರಿಂದ ಅರ್ಜಿ ಆಹ್ವಾನ. ರೇಷ್ಮೆ ಇಲಾಖೆ ವತಿಯಿಂದ 2026-27 ಸಾಲಿನ ಜಿಲ್ಲಾ ಪಂಚಾಯತ್ ಯೋಜನೆಗಳ ಅಡಿ ರೇಷ್ಮೆ ಬೆಳೆಗಾರರಿಗೆ ಹಾಗೂ ರೇಷ್ಮೆ ಕೃಷಿಯಲ್ಲಿ ಆಸಕ್ತಿಯುಳ್ಳ ರೈತರಿಗೆ ವಿವಿಧ ಸಹಾಯಧನ ಪಡೆಯಲು ಅರ್ಹ ರೈತರಿಂದ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಈ ಯೋಜನೆಯಡಿ ಹೊಸದಾಗಿ ಹಿಪ್ಪು ನೇರಳೆ ನಾಟಿ ಮಾಡಲು ಬಯಸುವ ರೈತರಿಗೆ ಆರ್ಥಿಕ ನೆರವು ಮತ್ತು ಸ್ವಂತ ನರ್ಸರಿ ಸ್ಥಾಪಿಸಲು ಇಚ್ಛಿಸುವ ಆಸಕ್ತರಿಗೆ ಸಹಾಯಧನ ನೀಡಲಾಗುವುದು. ಅರ್ಜಿ ಸಲ್ಲಿಸಲು 14 ಕೊನೆಯ ದಿನವಾಗಿದ್ದು, ಆಸಕ್ತ ರೈತರು ನಿಗದಿತ ಕೊನೆಯ ದಿನಾಂಕದೊಳಗಾಗಿ ಅಧಿಕೃತ ವೆಬ್ಸೈಟ್ www.shivamogga.nic.in ಇಲ್ಲಿಗೆ ಭೇಟಿ ನೀಡಿ ಆನ್ಲೈನ್ ಮೂಲಕವೇ ಅರ್ಜಿ ಸಲ್ಲಿಸಬೇಕಾಗುತ್ತದೆ. ಯೋಜನೆಯ ನಿಯಮಗಳು, ಅರ್ಹತೆ ಹಾಗೂ ಅಗತ್ಯ ದಾಖಲಾತಿಗಳ ಕುರಿತು ಹೆಚ್ಚಿನ ಮಾಹಿತಿ ಅಗತ್ಯವಿದ್ದಲ್ಲಿ ರೇಷ್ಮೆ ಉಪನಿರ್ದೇಶಕರ ಕಚೇರಿ, 100 ರಸ್ತೆ, ರಾಜೇಂದ್ರ ನಗರ, ಶಿವಮೊಗ್ಗ. ದೂರವಾಣಿ ಸಂಖ್ಯೆ 0818218436 0818184637 ಇಲ್ಲಿಗೆ ಸಂಪರ್ಕಿಸಬಹುದು ಎಂದು ರೇಷ್ಮೆ ಇಲಾಖೆಯ ಉಪನಿರ್ದೇಶಕರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಸಮಯ 11:32. ಮುಂದಿನ ಕಾರ್ಯಕ್ರಮ ಭಾವಗೀತೆ. ಮತ್ತೆ ಮತ್ತೆ ಮರೆಯಬೇಡ, ಜಿ ಆರ್ ಕುಲಕರ್ಣಿಯವರ ರಚನೆ. ಇದು ವೃಂದಗಾನ.

0: ಆತ್ಮೀಯ ಕೇಳುಗರೆ, ಒಂದು ಒಳ್ಳೆಯ ಪುಸ್ತಕ ಎಂದೆಂದಿಗೂ ಓದುಗರ ಮನಸ್ಸನ್ನ ಹಿಡಿದಿಟ್ಟುಕೊಂಡು ಓದಿಸಿಕೊಳ್ಳುತ್ತದೆ.
1: ನಿಮ್ಮ ಆಕಾಶವಾಣಿ FM 101.4 ಮೆಗಾಹರ್ಟ್ಸ್ ಅಂತರ್ಜಾಲದಲ್ಲಿ ಜುಲೈ ತಿಂಗಳಿನಿಂದ ಪ್ರತಿ ಭಾನುವಾರ ಸಂಜೆ 4:45 5 ಗಂಟೆವರೆಗೆ ಪುಸ್ತಕ ಓದು ಮನಮಿಡಿದಿಹ ಕ್ಷಣಗಳು ಕಥಾ ಸಮಯ ಪ್ರಸಾರವಾಗಲಿದೆ.
0: ಕೇಳಿ ಕಥಾ ಸಮಯ ಜುಲೈ ತಿಂಗಳಿನಿಂದ ಪ್ರತಿ ಭಾನುವಾರ ಸಂಜೆ 4:45 5 ಗಂಟೆಯವರೆಗೆ ಮನಮಿಡಿದಿಹ ಕ್ಷಣಗಳು ಪ್ರಸಾರವಾಗಲಿದೆ.
2: ಏನು ರಂಗ, ಕೈಗೆ ಬ್ಯಾಂಡೇಜು
3: ಬಿದ್ಬಿಟ್ಟಾಗ? ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
2: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ? ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
4: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU.WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
5: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
3: ನಿಮಗಾಗಿ ಇದೆ

0: ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
1: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSUWSSB.karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
2: ಏನು ರಂಗ, ಕೈಗೆ ಬ್ಯಾಂಡೇಜು
3: ಬಿದ್ಬಿಟ್ಟಾಕ? ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
2: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
1: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಹಿಂದೆ KSUWSSB.karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
4: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
0: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
2: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ.
1: ಹಿಂದೆ KSUWSSB.karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
5: ಸಮಯ 11:39 ಮುಂದಿನ ಭಾವಗೀತೆ ಭಾರತ ದೇಶದಲ್ಲಿ ಜನಿಸುವ VCIR ಸಾಂಗ್ ಅವರ ರಚನೆ ಇದು. ವೃಂದಗಾನ

ಸಮಯ 11:45 ಮುಂದಿನ ಕಾರ್ಯಕ್ರಮ ಜನಪದ ಗೀತೆ. ಶಿವನ ಪೂಜೆ ದಾವಣಗೆರೆ ಜಿಲ್ಲೆ ಹಾರೋನಹಳ್ಳಿಯ ಶ್ರೀಮತಿ ನಾಗಮ್ಮ ಮತ್ತು ತಂಡದಿಂದ.

0: ಒಳ್ಳೆ.
1: ಇದುವರೆಗೂ ಜನಪದ ಗೀತೆ ಕಾರ್ಯಕ್ರಮದಲ್ಲಿ ಶಿವನ ಪೂಜೆ ದಾವಣಗೆರೆ ಜಿಲ್ಲೆ ಹಾರೋನಹಳ್ಳಿಯ ಶ್ರೀಮತಿ ನಾಗಮ್ಮ ಮತ್ತು ತಂಡದಿಂದ ಕೇಳಿದಿರಿ.
2: ಆನೆಮಲೆ ಜೇನುಮಲೆ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಕೇಂದ್ರ ಪುರಸ್ಕೃತ ಅಮೃತ ಭಾರತ ರೈಲು ನಿಲ್ದಾಣ ಯೋಜನೆಯಡಿ ಪುನರಾಭಿವೃದ್ದಿಗೊಂಡ ಕರ್ನಾಟಕದ 4 ರೈಲ್ವೆ ನಿಲ್ದಾಣಗಳು ಸೇರಿದಂತೆ ದೇಶದ ಒಟ್ಟು 75 ರೈಲು ನಿಲ್ದಾಣಗಳನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ವರ್ಚುವಲ್ ವೇದಿಕೆಯಲ್ಲಿ ಈ ಮಧ್ಯಾಹ್ನ 3:30 ಲೋಕಾರ್ಪಣೆಗೊಳಿಸಲಿದ್ದಾರೆ. ಕೊಪ್ಪಳದ ರೈಲು ನಿಲ್ದಾಣವನ್ನು 21.5 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅಭಿವೃದ್ದಿಪಡಿಸಲಾಗಿದೆ. ಈ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ನೈಋತ್ಯ ರೈಲ್ವೆ ಮುಖ್ಯ ಪ್ರಚಾರ ನಿರೀಕ್ಷಕ ಪವನ್ ಸೋಮಣ್ಣವರ್.
1: ಇಂದು ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಅವರು ದೇಶಾದ್ಯಂತ 75 ರೈಲ್ವೆ ಸ್ಟೇಷನ್ಗಳನ್ನು ಉದ್ಘಾಟನೆ ಮಾಡಲಿದ್ದಾರೆ. ನಮ್ಮ ಕರ್ನಾಟಕದಲ್ಲಿ 4 ನಿಲ್ದಾಣಗಳು ಈ ಪೈಕಿ ಆಯ್ಕೆಯಾಗಿದ್ದು ಕೊಪ್ಪಳ, ಬಾದಾಮಿ, ಅಳ್ನಾವರ, ಬಂಟ್ವಾಳ ಸ್ಟೇಷನ್ಗಳು ಉದ್ಘಾಟನೆ ಆಗಲಿದೆ. ನಮ್ಮ ಕೊಪ್ಪಳ ರೈಲ್ವೆ ಸ್ಟೇಷನ್ 21.5 ಕೋಟಿಯಲ್ಲಿ ನಿರ್ಮಾಣ ಆಗಿದೆ. ಈಗ 17ನೇ ತಾರೀಕು ಫಂಕ್ಷನ್ ಆಗಿ ಉದ್ಘಾಟನೆ ಆಗಲಿದೆ. ಗತಿಶಕ್ತಿ ಡಿಪಾರ್ಟ್ಮೆಂಟ್ ಕಡೆಯಿಂದ ಇಂಜಿನಿಯರ್ಸ್ ಬಂದು ಮಾಡಿರೋ ಕಾಮಗಾರಿಯ ವಿವರಗಳನ್ನು ಎಲ್ಲ ವಿವರಿಸಿದ್ದಾರೆ. ಇಲ್ಲಿ ಮುಂಚೆ ಯಾವ ತರ ರೈಲ್ವೆ ಸ್ಟೇಷನ್ ಇತ್ತು, ಇವಾಗ ಯಾವ ತರ ಆಗಿದೆ, ಏನೇನು ಡೆವಲಪ್ಮೆಂಟ್ಸ್ ಮಾಡಿದ್ದಾರೆ. ಮುಂಚೆ ಇಲ್ಲಿ ಎಸ್ಕಲೇಟರ್ ಇರಲಿಲ್ಲ, ಲಿಫ್ಟ್ ಇರಲಿಲ್ಲ, ಇವಾಗ ಅದನ್ನೆಲ್ಲ ಪ್ರೊವೈಡ್ ಮಾಡಿದ್ದಾರೆ. ಪ್ಲಾಟ್ಫಾರ್ಮ್ ಶೆಲ್ಟರ್ಸ್ ಮಾಡಿದ್ದಾರೆ, ಪ್ಲಾಟ್ಫಾರ್ಮ್ ಸರ್ಫೇಸಿಂಗ್ ಮಾಡಿದ್ದಾರೆ, ರಿಟೈರಿಂಗ್ ರೂಮ್ಸ್ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ, ಕಂಪ್ಲೀಟ್ ಹಳೆ ಬಿಲ್ಡಿಂಗ್ ಅನ್ನೆಲ್ಲ ಡೆಮಾಲಿಶ್ ಮಾಡಿ ಹೊಸ ಬಿಲ್ಡಿಂಗ್ ಅನ್ನ ಕಟ್ಟಿದ್ದಾರೆ.
0: ಬೆಂಗಳೂರು ಪ್ರಾದೇಶಿಕ ಉಲ್ಲೇಖ ಮಾನದಂಡಗಳ ಪ್ರಯೋಗಾಲಯದಲ್ಲಿ ವೈಟ್ ರ್ಯಾಬಿಟ್ ತಂತ್ರಜ್ಞಾನ ಆಧಾರಿತ ಭಾರತೀಯ ಪ್ರಮಾಣಿತ ಸಮಯ ಪ್ರಸರಣ ಸೌಲಭ್ಯವನ್ನು ಕೇಂದ್ರ ಗ್ರಾಹಕ ವ್ಯವಹಾರಗಳು, ಆಹಾರ ಮತ್ತು ಸಾರ್ವಜನಿಕ ವಿತರಣಾ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಉದ್ಘಾಟಿಸಿದರು. ದೇಶಾದ್ಯಂತ ಏಕರೂಪದ, ಹೆಚ್ಚು ನಿಖರ ಮತ್ತು ಸುರಕ್ಷಿತ ಸಮಯ ಮಾನದಂಡವನ್ನು ಸ್ಥಾಪಿಸುವ ಉದ್ದೇಶ ಹೊಂದಿರುವ ಒನ್ ನೇಷನ್ ಒನ್ ಟೈಮ್ ಉಪಕ್ರಮದ ಮಹತ್ವಾಕಾಂಕ್ಷೆಯ ದೃಷ್ಟಿಕೋನದಡಿ ಯೋಜನೆಯನ್ನು ಕಾರ್ಯಗತಗೊಳಿಸಲಾಗಿದೆ ಎಂದರು. ರಾಜ್ಯದ ಕುಶಲಕರ್ಮಿಗಳ ಕರಕುಶಲ ಪರಂಪರೆ, ಗ್ರಾಮೀಣ ಹಾಗೂ ಸಾಂಪ್ರದಾಯಿಕ ಕುಶಲಕರ್ಮಿಗಳ ಆದಾಯವನ್ನು ಹೆಚ್ಚಿಸಲು ಮಾರುಕಟ್ಟೆ ಒದಗಿಸುವುದು ಮುಖ್ಯ ಎಂದು ಎನ್ಇಎಸ್ ಸಂಸ್ಥೆಯ ಜಂಟಿ ನಿರ್ದೇಶಕ ಡಾ ಪಿ ನಾರಾಯಣ ಹೇಳಿದ್ದಾರೆ. ಕೇಂದ್ರ ಸೂಕ್ಷ್ಮ, ಸಣ್ಣ ಮತ್ತು ಮಧ್ಯಮ ಉದ್ಯಮಗಳ ಸಚಿವಾಲಯದ ಬೆಂಗಳೂರಿನ

0: ಎಂಎಸ್ಎಂಇ ಅಭಿವೃದ್ಧಿ ಮತ್ತು ಸೌಲಭ್ಯ ಕಚೇರಿ ಆಯೋಜಿಸಿದ್ದ ವಿಶ್ವಕರ್ಮ ಯೋಜನೆಯಡಿ ಬ್ರ್ಯಾಂಡಿಂಗ್ ಮತ್ತು ಮಾರ್ಕೆಟಿಂಗ್ ಕುರಿತ ಒಂದು ದಿನದ ಜಾಗೃತಿ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು. ಜಿಲ್ಲಾ ಆಹಾರ ಸಂಸ್ಕರಣಾ ಸಹಾಯಕ ನಿರ್ದೇಶಕ ಶಿವಕುಮಾರ್ ಮಾತನಾಡಿ, ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆಯಡಿ ಕುಶಲಕರ್ಮಿಗಳಿಗೆ 3 ಲಕ್ಷದವರೆಗೆ ಶೇಕಡ 5 ಬಡ್ಡಿ ದರದಲ್ಲಿ ಸಾಲ ಸೌಲಭ್ಯ ದೊರಕಲಿದೆ ಎಂದರು. ಗದಗ ಜಿಲ್ಲೆ ನರಗುಂದ ತಾಲೂಕಿನಲ್ಲಿ ಮಳೆ ಕೊರತೆಯಿಂದ ಬರ ಪರಿಸ್ಥಿತಿ ತಲೆದೋರಿದ್ದು, ಎಲ್ಲ ಇಲಾಖೆಗಳ ತಾಲೂಕು ಅಧಿಕಾರಿಗಳು ಕೇಂದ್ರ ಸ್ಥಾನದಲ್ಲೇ ಉಳಿದು ಸಾರ್ವಜನಿಕರ ಸಮಸ್ಯೆಗಳಿಗೆ ತ್ವರಿತವಾಗಿ ಸ್ಪಂದಿಸುವಂತೆ ತಾಲೂಕು ಪಂಚಾಯಿತಿ ಆಡಳಿತಾಧಿಕಾರಿ ಎಚ್ಪಿ ಹುಲಗಣ್ಣವರ್ ಸೂಚಿಸಿದ್ದಾರೆ. ವಿಕಸಿತ ಭಾರತ ಉದ್ಯೋಗ ಖಾತ್ರಿ ಹಾಗೂ ಜೀವನೋಪಾಯ ಮಿಷನ್ ಗ್ರಾಮೀಣ ಯೋಜನೆಯಡಿ ಸರ್ಕಾರಿ ಕಟ್ಟಡ ನಿರ್ಮಾಣಕ್ಕೆ ಅವಕಾಶವಿದ್ದು, ವಿವಿಧ ಇಲಾಖೆಗಳು ಅಗತ್ಯ ಕಟ್ಟಡಗಳ ಪ್ರಸ್ತಾವಗಳನ್ನು ತಾಲೂಕು ಪಂಚಾಯಿತಿ ಹಾಗೂ ಸಂಬಂಧಿತ ಗ್ರಾಮ ಪಂಚಾಯಿತಿಗಳಿಗೆ ಸಲ್ಲಿಸಿ ಕ್ರಿಯಾ ಯೋಜನೆಯಲ್ಲಿ ಸೇರಿಸಲು ಅವರು ಆದೇಶಿಸಿದರು. ಆಕಾಶವಾಣಿ ಧಾರವಾಡ ಕೇಂದ್ರ ಇಂದು ರಾತ್ರಿ 8:45 ಆಯೋಜಿಸಿರುವ ನೇರ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಧಾರವಾಡ ಜಿಲ್ಲಾಧಿಕಾರಿ ಹಾಗೂ ಜಿಲ್ಲಾ ಚುನಾವಣಾಧಿಕಾರಿ ಆರ್ ಸ್ನೇಹಲ್ ಪಾಲ್ಗೊಂಡು ಎಸ್ಐಆರ್ ಕುರಿತ ಕೇಳುಗರ ಪ್ರಶ್ನೆ ಹಾಗೂ ಸಂದೇಹಗಳಿಗೆ ನೇರವಾಗಿ ಉತ್ತರಿಸಲಿದ್ದಾರೆ. ಯಾದಗಿರಿ ಜಿಲ್ಲೆಯಾದ್ಯಂತ ಶೇಕಡ 70% ಮಳೆ ಕೊರತೆ ಉಂಟಾಗಿದ್ದು, ರೈತರು ಕಡಿಮೆ ನೀರು ಬಯಸುವ ಬೆಳೆ ಆಯ್ದುಕೊಳ್ಳುವಂತೆ ಕೃಷಿ ಇಲಾಖೆ ಜಂಟಿ ನಿರ್ದೇಶಕ ರತೇಂದ್ರನಾಥ್ ಸೂಗೂರ್ ಕೋರಿದ್ದಾರೆ. ರಾಯಚೂರು ಜಿಲ್ಲೆಯಲ್ಲಿ ಈ ತಿಂಗಳಾಂತ್ಯದವರೆಗೆ ತೊಗರಿ ಬಿತ್ತಲು ಅವಕಾಶವಿದ್ದು, ಬೆಳಗ್ಗೆ ಮತ್ತು ಸಂಜೆ ನೀರು ಮತ್ತು ಪೋಷಕಾಂಶ ಒದಗಿಸುವಂತೆ ಕೃಷಿ ಇಲಾಖೆ ಜಂಟಿ ನಿರ್ದೇಶಕ ಡಾ ಪ್ರಕಾಶ್ ಚೌಹಾಣ್ ಕೋರಿದ್ದಾರೆ. ತುಮಕೂರಿನ ಮಹಾತ್ಮ ಗಾಂಧಿ ಜಿಲ್ಲಾ ಕ್ರೀಡಾಂಗಣದಲ್ಲಿ ಆಯೋಜಿತ ಕೆಎಸ್ಎಫ್ಎ ಅಂತರ್ ಜಿಲ್ಲಾ ಫುಟ್ಬಾಲ್ ಲೀಗ್ ಫೈನಲ್ ಪಂದ್ಯದಲ್ಲಿ ಬೆಂಗಳೂರು ಜಿಲ್ಲಾ ತಂಡ ಕೊಡಗು ಜಿಲ್ಲಾ ತಂಡವನ್ನು ಶೂಟೌಟ್ನಲ್ಲಿ 4-2 ಗೋಲುಗಳ ಅಂತರದಿಂದ ಮಣಿಸಿ ಚಾಂಪಿಯನ್ ಆಗಿ ಹೊರಹೊಮ್ಮಿತು. ವಿಜಯಪುರ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ಪ್ರಗತಿಯಲ್ಲಿದೆ. ಒಟ್ಟು 19,39,677 ಗಣತಿ ನಮೂನೆಗಳನ್ನು ವಿತರಿಸಲಾಗಿದೆ ಎಂದು ಜಿಲ್ಲಾ ಚುನಾವಣಾಧಿಕಾರಿ ಹಾಗೂ ಜಿಲ್ಲಾಧಿಕಾರಿ ಡಾ ಕೆ ಆನಂದ್ ತಿಳಿಸಿದ್ದಾರೆ. 10,08,899 ಗಣತಿ ನಮೂನೆಗಳನ್ನು ಯಶಸ್ವಿಯಾಗಿ ಗಣಕೀಕರಣಗೊಳಿಸಲಾಗಿದೆ ಎಂದು ಅವರು ತಿಳಿಸಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 1:10
1: ಆಕಾಶವಾಣಿ. ವನಿತಾ ವಿಹಾರ. ಇಂದಿನ ವನಿತಾ ವಿಹಾರದಲ್ಲಿ ಮಹಿಳಾ ಕಾನೂನುಗಳು ಕುರಿತು ಕಲಬುರಗಿಯ ವಕೀಲೆ ಮಾಲತಿ ರೇಷ್ಮಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ನೀರಜಾ ಕಾರಟಗಿ.
2: ಆತ್ಮೀಯ ಕೇಳುಗರೆ, ಇಂದಿನ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಮಹಿಳಾ ಕಾನೂನುಗಳ ಬಗ್ಗೆ ಮಾತನಾಡಲಿಕ್ಕೆ ಕಲಬುರಗಿಯ ವಕೀಲೆಯಾದ ಶ್ರೀಮತಿ ಮಾಲತಿ ರೇಷ್ಮಿಯವರು ನಮ್ಮೊಂದಿಗಿದ್ದಾರೆ. ನಮಸ್ಕಾರ ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ.
3: ನಮಸ್ಕಾರ ಮೇಡಮ್.
2: ಮೇಡಮ್, ಮುಖ್ಯವಾಗಿ ಈಗ ನಮ್ಮ ದೇಶದಲ್ಲಿ ಮಹಿಳೆಯರಿಗಾಗಿ ಇರುವಂತಹ ಕಾನೂನುಗಳು ಯಾವು?
3: ನಿಜವಾಗ್ಲೂ ಹೇಳಬೇಕಂದ್ರೆ ಮಹಿಳೆಯರಿಗೆ ಸಾಕಷ್ಟು ಹುಟ್ಟಿನಿಂದಲೂ ಸಹ ಕಾನೂನುಗಳನ್ನು ಮಾಡಲಾಗಿದೆ. ಈ ಹುಟ್ಟಿದ ನಂತರ ಹೆಣ್ಣು ಮಗುವಿಗೆ ಕಂಪಲ್ಸರಿಯಾಗಿ ಅವಳು ಶಿಕ್ಷಣವನ್ನು ಪಡೆಯುವಂತಹ ಹಕ್ಕನ್ನು ಸಹ ಇವತ್ತ ಸರ್ಕಾರವನ್ನ ಮಾಡಿಕೊಟ್ಟಿದೆ. ಅದು ಅಲ್ಲದೆ ಸಹ ಅವಳಿಗೆ ಬಾಲ್ಯದಲ್ಲಿ ವಿವಾಹ ಮಾಡಕೂಡದು ಅನ್ನುವ ಉದ್ದೇಶದಿಂದ ಬಾಲ್ಯ ವಿವಾಹ ನಿಷೇಧ ಕಾಯ್ದೆಯನ್ನು ಸಹ ಇವತ್ತ ಮಹಿಳೆಯರಿಗೆ ತಂದಿತು. ಅದು ಅಲ್ಲದೆ ಇವತ್ತ ಮಹಿಳೆಯು ಉದ್ಯೋಗಸ್ಥ ಮಹಿಳೆ ಆಗ್ಲಿಕ್ಕೆ ಅಂದ್ರೆ ಸಮಾನತೆಯನ್ನು ಕೊಟ್ಟಿದ್ದಕ್ಕೆ ನಮ್ಮ ಸಂವಿಧಾನದಲ್ಲಿ ಮಹಿಳೆಗೆ ಸಾಕಷ್ಟು ತೊಂದರೆ ಆಗುತ್ತದೆ ಅನ್ನುವ ಉದ್ದೇಶದಿಂದ ಗೃಹ ಹಿಂಸಾಚಾರ ತಡೆ ಕಾಯ್ದೆ 2005 ಮಹಿಳೆಗೆ ಅಂದರೆ ತಾನು ಮದುವೆಯಾಗಿ ಹೋಗುವಂತ ಮಹಿಳೆಗೆ ಹೊಸ ಹೊಸ ಸಂಬಂಧಗಳನ್ನ ಹುಟ್ಟಿಕೊಳ್ಳುತ್ತದೆ ಆ ಒಂದು ಉದ್ದೇಶದಿಂದ ಆ ಮಹಿಳೆಗೆ ಯಾವ ರೀತಿಯಿಂದ ತೊಂದರೆ ಬರುತ್ತೆ.

0: ಅನ್ನುವ ಉದ್ದೇಶದಿಂದ, ಅವಳಿಗೆ ಕೌಟುಂಬಿಕ ದೌರ್ಜನ್ಯ ಕಾಯಿದೆ ಅನ್ನುವ ಉದ್ದೇಶದಿಂದ ಡಿವಿ ಆಕ್ಟ್ ಅಂತೂ ಸಹ ಇವತ್ತ ಇಂಗ್ಲಿಷ್ನಲ್ಲಿ ಅಂತಾರ. ಆ ಕಾಯ್ದೆಯನ್ನು ಮಹಿಳೆಗೆ ಸಾಕಷ್ಟು ಅನುಕೂಲವನ್ನ ಮಾಡಿಕೊಟ್ಟಿದೆ.
1: ಈಗ ಗೃಹ ಹಿಂಸೆ ಅಂತ ಹೇಳಿದ್ರಿ ನೀವು, ಗೃಹ ಹಿಂಸೆ ಅಂದ್ರೆ ಮನೆಯಲ್ಲಿ ಈಗ ಗಂಡನಿಂದಾಗ್ಲಿ ಅತ್ತೆ ಮಾವಂದ್ರಿಂದ ಇದಕ್ಕೆ ನೀವು ಗೃಹ ಹಿಂಸೆ ಅಂತೀರೋ ಅಥವಾ ಏನು ಅದಕ್ಕೆ ಬೇರೆ ಒಂದೇನಾರ ಕಲ್ಪನೆ ಇದೇನೆ ಅದಕ್ಕೆ?
0: ನಿಜವಾಗ್ಲು ಗೃಹ ಹಿಂಸೆ ಅಂದ್ರೆ ಒಂದು ಮನೆಯಲ್ಲಿ ವಾಸಿಸುವಂತಹ ಅತ್ತೆ ಮಾವ ಮೈದ್ನ ನಾದ್ನಿ ನೆಗಣ್ಣಿ ಇನ್ನಿತರ ಅನೇಕ ಸಂಬಂಧಗಳು. ಇವತ್ತ ಕೆಲವು ಹೆಣ್ಣು ಮಕ್ಕಳಿಗೆ ತಂದೆ ತಾಯಿಯಿಂದಲೂ ಸಹ ಕಿರುಕುಳ ಇರ್ತದೆ,
1: ಹೌದ್ರಿ,
0: ಅಣ್ಣ ತಮ್ಮಂದಿರಿಂತಲೂ ಕಿರುಕುಳ ಇರ್ತದೆ. ಇದನ್ನೆಲ್ಲವೂ ಸಹ ಕೌಟುಂಬಿಕ ದೌರ್ಜನ್ಯ ಕಾಯ್ದೆ ಒಳಗ ಬರ್ತದ ಅಂತ ಹೇಳ್ಬೋದು. ಅಲ್ಲದೆ ನೀವು ಕೇಳಿದ್ರಿ ಮಹಿಳೆಯರಿಗೆ ಹಕ್ಕುಗಳು ಅಂತ, ವರದಕ್ಷಿಣೆ ನಿಷೇಧ ಕಾಯ್ದೆ ಇದೆ,
1: ಹೌದು,
0: 1961ರಲ್ಲೇ ಇದನ್ನ ಜಾರಿಗೆ ಬಂದಿದೆ. ಈಗ 70-80 ವರ್ಷಗಳಾದ್ರೂ ಸಹ ಇವತ್ತ ನಾವು ವರದಕ್ಷಿಣೆಯನ್ನು ನಿಲ್ಲಿಸಲಿಕ್ಕೆ ನಮಗೆ ಸಾಧ್ಯ ಆಗ್ತಾ ಇಲ್ಲ. ಅದಕ್ಕಾಗಿ ಮಹಿಳೆಯರೇ ಇದಕ್ಕೆ ನಾವು ಅಂದ್ರೆ ಮಕ್ಕಳೇ ಅವರು ಒಂದು ತಮ್ಮ ಆತ್ಮಬಲದಿಂದ ತಮ್ಮ ಆತ್ಮಸ್ಥೈರ್ಯದಿಂದ ಈ ವರದಕ್ಷಿಣೆಯನ್ನು ನಾವು ನೀಡಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಮದುವೆ ಅಂದ ಬಳಿಕ ಒಂದು ಹೆಣ್ಣು ಗಂಡು ಬೇಕೇ ಬೇಕು. ಬರೇ ಹೆಣ್ಣು ಮಕ್ಕಳಿಗಷ್ಟೇ ಮದುವೆ ಬೇಕು ಅಂತಿಲ್ಲ, ಗಂಡು ಮಕ್ಕಳಿಗೂ ಅದು ಅವಶ್ಯಕತೆ ಅದ. ಅದಕ್ಕೆ ವರದಕ್ಷಿಣೆ ನಿಷೇಧ ಕಾಯ್ದೆಯನ್ನು ಇತ್ತು. ಕಾರ್ಯಸ್ಥಳದಲ್ಲಿ ಲೈಂಗಿಕ ಕಿರುಕುಳ ಕಾಯ್ದೆ 2013ರಲ್ಲಿ ಇವತ್ ನಾವು ನೋಡ್ತಾ ಇದ್ದೀವಿ. ಪ್ರತಿಯೊಬ್ಬ ಹೆಣ್ಣು ಮಗಳು ಮತ್ತು ಪುರುಷರ ಸರಿ ಸಮಾನವಾಗಿ ಕಾರ್ಯ ಮಾಡುವುದರಿಂದ ಅವಳಿಗೆ ಕಾರ್ಯ ಅಂದ್ರೆ ಕೆಲಸದ ಸ್ಥಳದಲ್ಲಿ ಯಾವುದೇ ರೀತಿಯಿಂದ ಅವಳಿಗೆ ತೊಂದರೆ ಬಂದರೆ ಮತ್ತ ಮಾನಸಿಕವಾಗಿ ಆಗಿರ್ಬೋದು ಅಥವಾ ದೈಹಿಕವಾಗಿ ಆಗಿರ್ಬೋದು ಅವಳಿಗೆ ಕಿರುಕುಳ ಕೊಟ್ಟರೆ ಅದನ್ನು ಸಹ ಇಮಿಡಿಯೇಟ್ ಆಗಿ ಅವಳು FIR ಅನ್ನು ಮಾಡಬಹುದು, ಮೇಲಧಿಕಾರಿಗಳನ್ನಾದರೂ ಸೂಚಿಸಬಹುದು, ಅಥವಾ ಅಲ್ಲೇ ಒಂದು ICC ಅಂದ್ರೆ ಒಂದು ದೌರ್ಜನ್ಯಕ್ಕಾಗಿ ಒಂದು ಕೇಂದ್ರವನ್ನು, 10 ಜನರಿಗಿಂತ ಹೆಚ್ಚಿನ ಮಹಿಳೆಯರು ಎಲ್ಲಿ ಕೆಲಸ ಮಾಡ್ತಾರ ಅವರಿಗೊಂದು ಟೀಮ್ ಅನ್ನ ರಚನೆ ಮಾಡ್ಲಿಕ್ಕೆ ಆಗ್ತಿದೆ. ಅಲ್ಲಿ ಸೋಷಿಯಲ್ ವರ್ಕರ್, ಒಬ್ಬರು ಅಡ್ವೊಕೇಟ್, ಆಮೇಲೆ ಅದೇ ಸ್ಥಳದಲ್ಲಿ ಒಬ್ಬ ಹೆಡ್ ಅನ್ನ ಅದಕ್ಕೆ ಮೆಂಬರ್ ಆಗಿ ಮಾಡಿಕೊಂಡು ಅದಕ್ಕೂ ಸಹ ಅವಳು ಒಂದು ದೂರನ್ನು ಸಲ್ಲಿಸುವಂತ ವ್ಯವಸ್ಥೆ ಇದೆ.
1: ಆಫೀಸ್ಗಳಲ್ಲಿ ಕೆಲಸ ಮಾಡೋ ಸಂದರ್ಭದಲ್ಲಿ ಲೈಂಗಿಕ ದೌರ್ಜನ್ಯ ಆದ್ರೆ ಅದಕ್ಕೆ ಕಂಪ್ಲೇಂಟ್ ಅನ್ನ ಕೊಟ್ಟು ತಮ್ಮ ಸಮಸ್ಯೆಯನ್ನ ಬಗೆಹರಿಸ್ಕೋಬಹುದು. ಆದ್ರೆ ಕೆಲವೊಂದ್ಸಾರಿ ಏನಾಗುತ್ತೆ, ಲೈಂಗಿಕ ದೌರ್ಜನ್ಯ ಇರಲ್ಲ, ಆದ್ರೆ ಮಾನಸಿಕವಾಗಿ ಈಗ ನಿನ್ ಕೆಲಸ ಸರಿ ಮಾಡಲ್ಲ, ಅದು ಮಾಡಲ್ಲ, ಇದು ಹಂಗೆ ಹಿಂಗೆ ಈಗ ಮಾನಸಿಕವಾಗಿ ತೊಂದರೆ ಕೊಡ್ತಾ ಇರ್ತಾರೆ, ಆ ಅದಕ್ಕೂ ದೌರ್ಜನ್ಯ ಅಂತಾನೆ ಹೇಳ್ಬಹುದಾ?
0: ಒಬ್ಬ ಮಹಿಳೆಗೆ ಉದ್ದೇಶಪೂರ್ವಕವಾಗಿ ಅವಳನ್ನ ಬಾರ್ ಬಾರ್ ಕರೆದು ಇದು ತಪ್ಪಯ್ಯದ, ಇದು ತಪ್ಪಯ್ಯದ, ಇದು ಸರಿ ಇಲ್ಲ ಅನ್ನುವ ಉದ್ದೇಶವೂ ಸಹ ನಾವು ಆ ಒಂದು ಮಹಿಳೆಗೆ ಒಂದು ಹಿಂಸೆಯನ್ನ ಕೊಡ್ತಾ ಇದ್ದಾರೆ ಅನ್ನುವ ಉದ್ದೇಶ ಆಗುತ್ತೆ. ಮೇಲಿಂದ ಮೇಲೆ ಅವಳನ್ನ ಕರೆದು ನಿನಗ್ ತಪ್ಪಾಗ್ತಾ ಇದೆ ಅಥವಾ ಬಂದ್ ಇಲ್ಲಿ ಕುಂತ ನನ್ನ ಎದುರೇ ಕೆಲಸ ಕಲಿಬೇಕು,
1: ಇನ್ಸಲ್ಟ್ ಫೀಲ್
0: ಮಾಡೋದು, ಆಮೇಲೆ ಅವಶ್ಯಕತೆ ಇರಲಾರ್ದೆ ಅವಳನ್ನ ಮೈ ಮುಟ್ಟೋದು ಅಥವಾ ಹತ್ರ ಕೊಡೋದು, ಮೆಸೇಜ್ ಕಳಿಸೋದು, ಇಲ್ಲ ಯಾವುದೇ ರೀತಿಯಿಂದ ಡಬಲ್ ಮೀನಿಂಗ್ ಮೆಸೇಜ್ ಅಂತೀವಿ ನಾವು, ಬೇಗ ಬೇಗ ಅವಳನ್ನ ನೋಡುವುದು, ದೃಷ್ಟಿಕೋನ ನೋಡುವ ಒಂದು ದೃಷ್ಟಿಕೋನ ಬಹಳ ವಿಚಿತ್ರವಾಗಿರ್ತದ. ಅವ್ರ ಕಣ್ಣನ್ನ ಇದು ಮಾಡೋದು ಅಥವಾ ಕೈಗಳಿಂದ ಏನು ಸನ್ನೆ ಮೂಲಕ ಮಾಡುವುದು ಸಹ ಇದನ್ನು ಸಹ ದೌರ್ಜನ್ಯದೊಳಗೆ ಬರುತ್ತೆ. ಇದು ಇದನ್ನ ಯಾರಿಗೆ ಗೊತ್ತಾಗುವುದಿಲ್ಲ, ಆದ್ರೆ ಅನುಭವಿಸುವಂತ ಹೆಣ್ಮಕ್ಳಿಗೆ ಅಷ್ಟೇ ಗೊತ್ತಾಗುತ್ತೆ, ಅದನ್ನು ಸಹ ದೌರ್ಜನ್ಯಕ್ಕೆ ಒಳಗಾಗುವಂತ ವಿಷಯನೇ ಮೇಡಮ್, ಇದರಲ್ಲಿ ಯಾವುದೇ ರೀತಿಯಿಂದ ಡೌಟ್ ಇಲ್ಲ.
1: ಅಂದ್ರೆ ಇದು ಈಗ ನೀವು ಆಫೀಸ್ ಒಳಗೆ ಒಂದು ಕಮಿಟಿ ಆತರ ಮಾಡಿ ಇವ್ರ ದೂರುಗಳನ್ನ ಇದು ಮಾಡ್ತಾರೆ, ಅಲ್ಲಿಗೆ ಅವ್ರು ಕಂಪ್ಲೇಂಟ್ ಕೊಡ್ಬೋದಾ ಇಲ್ಲ ಡೈರೆಕ್ಟ್ ಆಗಿ ಪೊಲೀಸ್ ಸ್ಟೇಷನ್ಗೂ ಹೋಗ್ಬೋದಾ?
0: ಇಲ್ಲಿ ಬಹಳ ಇಂಪಾರ್ಟೆಂಟ್ ಅದು, ಡೈರೆಕ್ಟ್ ಆಗಿ ಪೊಲೀಸ್ ಸ್ಟೇಷನ್ ಕೊಡ್ಬೇಕಾದ್ರೆ ಅವಳು ಅತಿಯಾದ ಹೂನತೆಯನ್ನ ಹೊಂದಿರಬಹುದು ಅಥವಾ ಆ ಕಮಿಟಿಯ ಮೇಲೆ ವಿಶ್ವಾಸ ಇಲ್ಲ ಅನ್ನುವ ಒಂದು ವಿಚಾರವನ್ನ ತಿಳಿಸಬಹುದು. ಮೊಟ್ಟ ಮೊದಲಿಗೆ ಕಮಿಟಿ ಮಾಡುವ ಉದ್ದೇಶ ಏನಂದರೆ ಅವರಿಬ್ಬರಿಗೂ ಯಾವುದೇ ರೀತಿಯಿಂದ ತೊಂದರೆ ಆಗ್ಬಾರ್ದು, ಅಂದ್ರೆ ಫೈನಾನ್ಸಿಯಲ್ ಆಗಿರ್ಬೋದು, ಕೆಲಸ ಆಗಿರ್ಬೋದು, ಅವ್ರ ತೊಂದರೆ ಆಗ್ಬಾರ್ದು. ಕೆಲವರು ತಿಳಿಸಿ ಹೇಳಿದಾಗ ತಿಳ್ಕೊಂತಾರ, ಇಮಿಡಿಯೇಟ್ ನಮ್ದೇನೋ ತಪ್ಪದ ಅಂತ ಹಿಂದಕ್ಕೆ ಸರ್ಕೋತಾರ. ಅಂತ ಉದ್ದೇಶಕ್ಕಾಗಿ ಆ ಕಮಿಟಿಯನ್ನ ರಚನೆ ಮಾಡಬೇಕು ಅಂತ ಕಾನೂನನ್ನ

0: ಬಂತು. ಮೊಟ್ಟ ಮೊದಲಿಗೆ ಕಮಿಟಿಗೆ ಅಲ್ಲಿ ನಾವು ದೂರನ್ನು ಸಲ್ಲಿಸಬೇಕು, ಯಾಕಂದ್ರೆ ಅಲ್ಲಿ ಬರೀ ಕೆಲಸದವರಷ್ಟೇ ಇರೋಲ್ಲ, ಹೊರಗಿನವರು ಸಹ ಇಬ್ಬರು ಹೆಣ್ಮಕ್ಳು ಅದ್ರಾಗಿರ್ತಾರ, ಒಬ್ರು ಸೋಷಿಯಲ್ ವರ್ಕರು, ಇನ್ನೊಬ್ರು ಅಡ್ವೊಕೇಟ್ಸ್ ಅಥವಾ ಡಾಕ್ಟರ್ಸ್ ಎನಿವೆ. ಅಂದ್ರೆ ಸೋಷಿಯಲ್ ಆಗಿ ಇರುವಂತ ಮಹಿಳೆಯರಿಗೆ ಆ ಒಂದು ಕಮಿಟಿಯಲ್ಲಿ ಒಂದ್ ಮೆಂಬರ್ ಅಂತ ಹೋಗ್ತಾರ, ಅವರನ್ನ ಸುಳ್ಳು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಫಸ್ಟ್
1: ಯಾವುದೇ ದೌರ್ಜನ್ಯ ಆದ್ರೂ ಮೊದಲು ಅಲ್ಲಿ ಏನ್ ಕಮಿಟಿ ಇರ್ತದೆ ಅಲ್ಲಿಗೆ ಅವರು ದೂರು ಕೊಡಬೇಕು.
0: ಆದ್ರೆ ಅವಳಿಗೆ ಮಾನಸಿಕವಾಗಿ ದೈಹಿಕವಾಗಿ ಹಿಂಸೆ ಆಗಿತ್ತು ಅಂದ್ರೆ ಅಲ್ಲಿ ಕೊಡ್ಬೇಕಂತ ಏನಿಲ್ಲ ರೀ, ಇಮಿಡಿಯೇಟ್ ಆಗಿ ಅವಳಿಗೆ ಬಹಳಷ್ಟು ತೊಂದರೆ ಆಗದ. ಫಸ್ಟ್ ಇಲ್ಲಿ ಕಮಿಟಿ ಕೊಟ್ಟು ಆಮೇಲೆ ಕೊಡ್ಬೇಕಂತ ಏನಿಲ್ಲ, ತುಂಬಾ ನೋವಿನಲ್ಲಿದ್ಲು, ಇವತ್ತೇನೋ ಆಗ್ಲಿಕ್ಕತ್ತದ, ಅವಳ ಜೀವಕ್ಕೆ ಪ್ರಾಬ್ಲಮ್ ಅದ, ಅವಳ ಜಾಬಿಗೆ ಪ್ರಾಬ್ಲಮ್ ಅದ ಅಂತ ಸಮಯದಲ್ಲಿ ಇಮಿಡಿಯೇಟ್ ಆಗಿ FIR ಅನ್ನು ಮಾಡಬಹುದು, ಅಥವಾ FIR ಮಾಡ್ಲಕ್ಕ ಯಾವುದೇ ಹತ್ತಿರ ಪೊಲೀಸ್ ಸ್ಟೇಷನ್ ಹೋಗ್ಬಹುದು. ಹೌದು, ಕನ್ಸರ್ನ್ ಪೊಲೀಸ್ ಸ್ಟೇಷನ್ ಹೋಗ್ಬೇಕಂತ ಏನಿಲ್ಲ, ಆ ಪೊಲೀಸ್ ಸ್ಟೇಷನ್ ಅಲ್ಲಿ FIR ಡೇ ನೈಟ್ ಅಂತಿಲ್ಲ, 24/7 ಎನಿ ಟೈಮ್ ಅವಳು ಮಾಡಬಹುದು. ಪೊಲೀಸರು ಸಹ ಅವಳು ಹೇಳಿದ್ದ ಬರ್ಕೊಂಡು ಓದಿ ಅವಳಿಗೆ ಫ್ರೀ ಆದಂತ ಒಂದು FIR ಕಾಪಿಯನ್ನು ಸಹ ಕೊಡಬಹುದು. ಒಂದು ವೇಳೆ ಪೊಲೀಸರು ನೀವು ಕಂಪ್ಲೇಂಟ್ ಕೊಟ್ಟಿರಿ ಅವಳಿಗೆ, ಮೇಲಿಂದ ಮೇಲೆ ಪೊಲೀಸ್ ಸ್ಟೇಷನ್ ಬಾ ಅಂತೂ ಸಹ ಹೇಳ್ಬಾರ್ದು. ಅಲ್ಲಿ ಮಹಿಳಾ ಸಿಬ್ಬಂದಿಯವರಿಂದಲೇ ಈ ಒಂದು ಕಂಪ್ಲೇಂಟ್ ಅನ್ನ ರೇಸ್ ಮಾಡಿ ಮಾಡುವಂತ ಅವಕಾಶವನ್ನ ಆ ಮಹಿಳೆ ಪಡ್ಕೊಂಡಳ ಅಂತ ಹೇಳ್ಬಹುದು.
1: ಈಗ ಆಫೀಸ್ ಇಂದ ಆಯ್ತು ಮೇಡಮ್, ಈಗ ಮನೆಯಲ್ಲಿ ಅಂತ ತಿಳ್ಕೊಳ್ಳಿ, ಗಂಡ ಹೆಂಡತಿಗೆ ಜಗಳ ಬರುತ್ತೆ, ಇಬ್ರು ಬೇಡ ಅಂತ ಹೇಳಿ ವಿಚ್ಛೇದನವನ್ನ ತಗೋತಾರೆ. ಆ ಮಹಿಳೆಯರಿಗಾಗಿನೇ ಏನಾರ ವಿಚ್ಛೇದನ ತಗೊಂಡಾಗ ಅವ್ರ ಸಲುವಾಗಿ ಏನೇನು ಕಾನೂನಿನಲ್ಲಿ ಅಂತ?
0: ಹೌದಲ್ಲ, ಯಾವುದೇ ಒಬ್ಬ ಮಹಿಳೆ ವಿಚ್ಛೇದನ ಆದ ತಕ್ಷಣನೇ ಅವಳಿಗೆ ಕೆಲವು ಕಾನೂನುಗಳನ್ನ ಇದೆ. ವಿಚ್ಛೇದನ ಆದ ತಕ್ಷಣ ಒಂದು ಮಹಿಳೆ ಜೀವನಾಂಶವನ್ನ ತೆಗೆದುಕೊಳ್ಬಹುದು, ಯಾಕಂದ್ರೆ ಮದುವೆ ಆಗಿಂದ ವಿಚ್ಛೇದನ ಆದ ಬಳಿಕ ಆ ಹೆಣ್ಮಗಳಿಗೆ ಯಾವುದೇ ಒಂದು ಸೋರ್ಸ್ ಆಫ್ ಇನ್ಕಮ್ ಇರೋದಿಲ್ಲ. ಆದರೆ ನಮ್ಮ ಒಂದು ಭಾರತ ದೇಶದಲ್ಲಿ ಸಂಸ್ಕಾರದಿಂದ ಕೂಡಿದಂತ ಒಂದು ದೇಶ, ಇಲ್ಲಿ ಮೊದಲಿಗೆ ಪುರುಷನು ದುಡಿಯುವಂತ ಒಂದು ವ್ಯವಸ್ಥೆ ಇತ್ತು, ಅದಕ್ಕಾಗಿ ಮಹಿಳೆ ದುರ್ಬಲಳಾಗಿರ್ತಾಳ. ಅವಳು ಜೀವನಾಂಶವನ್ನು ಯಾವುದೇ ಒಂದು ಕೆಲಸ ಇರಲಿಲ್ಲ, ಅವಳು ಎಜುಕೇಶನ್ ಸಹ ಅಷ್ಟು ಕರೆಕ್ಟ್ ಇರಲಿಲ್ಲ, ಅವಳಿಗೆ ಯಾವುದೇ ಕೆಲಸ ಬರಲ್ಲ ಅಂದ್ರೆ ಜೀವನಾಂಶವನ್ನ ಗಂಡನಿಂದೆ ತೆಗೆದುಕೊಳ್ಳಬಹುದು. ಎರಡನೇದು ಆಸ್ತಿಯಲ್ಲಿ ಅವಳನ್ನು ಪಾಲನ್ನು ಕೇಳ್ಬಹುದು, ಅಥವಾ ಮೂರನೇದು ಅವಳು ಅವ್ರ ಮನೆಯಲ್ಲೇ ವಾಸಿಸುವಂತ ಹಕ್ಕನ್ನು ಅವಳು ಪಡೆದಾಳ.
1: ಅಂದ್ರೆ ವಿಚ್ಛೇದನ ಆದ್ರೂ ಕೂಡ ಅವ್ರ ಮನೆಯಲ್ಲಿ ಆಕೆ ವಾಸ ಮಾಡಬಹುದು.
0: ದೊಡ್ಡ ಮನೆ ಇದ್ದಾಗ ಒಂದ್ ರೂಮ್ ಅನ್ನ, ಅಂದ್ರೆ ಕೆಲವರಿಗೆ ಇಲ್ಲಿ ಹೆಂಗಿರ್ತದೆ ನಮ್ಮ ಭಾರತ ದೇಶದಾಗ ಅಂದ್ರ, ಒಬ್ಬ ಹೆಣ್ಣು ಮಗಳು ಕೊಟ್ಟ ಹೆಣ್ಣು ಕುಲ ಹೊರಗೆ, ಅದು ಹಿಂದಿನ ಒಂದು ಅನಾಣ್ಣುಡಿ. ಬಟ್ ಇನ್ನೂ ಸಹ ಆ ಒಂದು ವಿಷಯದಾಗ ಇವತ್ತಿಗೂ ಹೆಣ್ಮಕ್ಳು ಬದುಕ್ಲಕತ್ತಾರ. ಆ ಹೆಣ್ಣು ಮಗಳು ಇವತ್ತು ತಂದಿ ಮನಗ ತಂದಿ ತಾಯಿ ಮನ್ಯಾಗ ಇಟ್ಕೊಂಡ್ರೆ ಮುಂದಿನ ಒಂದು ಒಂದು ಕಲ್ಪನೆ ನಮ್ಮ ಒಂದು ಹಿರಿಯರಲ್ಲಿ, ಮನ್ಯಾಗ ಹೆಣ್ಮಗಳು ಬಂದಾಳ ಅಂದ್ರೆ ಒಂದು ಹಿಂಸೆ ಅವರಿಗೆ, ಒಂದೇನೋ ಮರ್ಯಾದೆಗೆ ಧಕ್ಕೆ ಉಂಟಾಗ್ತದ ಅನ್ನೋ ಉದ್ದೇಶದಿಂದ ಆ ಹೆಣ್ಮಗಳಿಗೆ ನೀನ್ ಏನ್ ಹೆಂಗ್ ಮಾಡ್ತಿ ಅಂದಾಗ, ಆ ಹೆಣ್ಮಗಳು ಇಲ್ಲ ನನ್ ಗಂಡ ವಿಚ್ಛೇದನ ಆದ್ರೂ ಸಹ ಅವಳು ವಾಸಿಸುವಂತ ಹಕ್ಕನ್ನ ಅವಳು ಪಡ್ಕೊಂಡಾಳ. ಒಂದು ವೇಳೆ ಮಕ್ಕಳಿದ್ರೂ ಸಹ ಮಕ್ಕಳನ್ನ ಲಾಲನೆ ಮಾಡುವಂತ ವ್ಯವಸ್ಥೆಯನ್ನು ಸಹ ಇವತ್ತ ಏನು ಡೈವರ್ಸ್ ಆದಂತ ಅಂದ್ರೆ ವಿಚ್ಛೇದನ ಆದಂತ ಮಹಿಳೆಯನ್ನು ಪಡ್ಕೊಳ್ಬಹುದು ಅನ್ನುವ ಉದ್ದೇಶ ಇವತ್ತಿಗೆ ಗಂಡನಿಂತ ಇವೆಲ್ಲವನ್ನು ಅವಳು ಅಪೇಕ್ಷೆ ಪಡ್ಬಹುದು.
1: ಅಂದ್ರೆ ಇದು ಅವಿದ್ಯಾವಂತ ಅಥವಾ ಮನೆಯಲ್ಲೇ ಇರುವಂತಹ ಹೆಣ್ಣು ಮಕ್ಕಳಿಗಾಗಿ ಆಯ್ತು. ಆದ್ರೆ ಈಗ ದೊಡ್ಡ ದೊಡ್ಡ ಉದ್ಯೋಗ ಮಾಡ್ತಾರೆ ಅಂದ್ರೆ ಗಂಡಸರಿಗೆ ಸರಿ ಸಮಾನವಾಗಿ ಮಾಡ್ತಿರ್ತಾರೆ, ಇಲ್ಲ ಗಂಡನ್ಕಿಂತ ಸಂಪಾದನೆಯನ್ನು ಜಾಸ್ತಿ ಮಾಡ್ತಾ ಇರ್ತಾರೆ, ಅಂತಹ ಸಂದರ್ಭದಲ್ಲಿ ಅವರಿಗೆ ವಿಚ್ಛೇದನ ಆದಾಗ ಈ ಕಾನೂನು ಅನ್ವಯಿಸ್ತದ?
0: ಇವಾಗ ಗಂಡ ಸರಿ ಸಮಾನವಾಗಿ ಕೆಲಸ ಮಾಡ್ತಿದ್ದಾರೆ ಅಂದ್ರೆ ಇವತ್ ಅಂದ್ರೆ ಈಗ ಕೆಲವು ದಿನಗಳ ಹಿಂದೆ ಸುಪ್ರೀಂ ಕೋರ್ಟ್ ಮೊನ್ನೆ ಸುಪ್ರೀಂ ಕೋರ್ಟ್ ಅವರು ಒಂದು ಆರ್ಡರ್ ಮಾಡಿದ್ದಾರೆ, ಒಂದು ರೂಲಿಂಗ್ ಅಂದ್ರೆ ಯಾವುದೇ ಒಬ್ಬ ಮಹಿಳೆ ಕೆಲಸ ಮಾಡುವಂತ ಆ ಒಂದು ಎಜುಕೇಶನ್ ಶಿಕ್ಷಣ ಇದ್ರೆ ಅವಳಿಗೆ ಯಾವುದೇ ರೀತಿಯಿಂದ ಜೀವನಾಂಶ ಕೊಡೋದಿಲ್ಲ. ಕೆಲವು ಪುರುಷರು ಮದುವೆ ಆದ ತಕ್ಷಣ ಅವಳಿಗೆ ಹೇಳ್ಬಿಡ್ತಾರ, ಇಲ್ಲ ನೀನ್ ನೌಕರಿ ಮಾಡೋದಿಲ್ಲ ಅಂತ. ಅವಳಿಗೆ 40-45 ವಯಸ್ಸಾಗುತ್ತೆ, ಆದ್ರೆ ಅವಳು ಜಾಬಿಗೆ ಹೋಗ್ತಿರಲ್ಲ. 45 ವಯಸ್ಸಾದ್ಗಳೇ ಆಕೆ ಏನು ವಿವಾಹ ವಿಚ್ಛೇದನ ಆದಾಗ 45 ವಯಸ್ಸಾದ್ಗಳೇ ಅವಳು ಯಾವ ಕೆಲಸಕ್ಕೆ ಹೋಗ್ಬೇಕು? ಆ ಒಂದು ಪ್ರೂವ್ ಮಾಡಿದ್ರೆ ಅಂದ್ರೆ ಅವಳು ಆ ಒಂದು ಏಜ್ಗೆ ಅವಳು ನೌಕರಿ ಮಾಡೋದು ಯಾಕೆ ಬಿಟ್ಲು ಅಂತ ಎವಿಡೆನ್ಸ್ ಪ್ರಕಾರ ಅವರು ಪ್ರೂವ್ ಮಾಡಿದ್ರೆ ಅವಳಿಗೆ ಜೀವನಾವಶ್ಯ ಕೊಡ್ಬೇಕು.
1: ಅಂದ್ರೆ ಎಜುಕೇಟೆಡ್ ಇದ್ದು ಜಾಬ್ ಮಾಡ್ಲಿಲ್ಲ.

0: ಅಂತಂದ್ರೆ ಅವಾಗ
1: ಅವಾಗ ಆ ಒಂದು ಪ್ರೂವ್ ಮಾಡಿದಾಗ ಮಾತ್ರ ಸ್ತ್ರೀಧನವನ್ನ ಪಡಿಬಹುದು, ಮತ್ತೆ ಆಸ್ತಿ ಹಕ್ಕುನು ಇರ್ಬೋದು, ವಾಸಿಸುವ ಹಕ್ಕನ್ನು ಅವಳಿಗೆ ಇರ್ತದ. ಆದ್ರೆ ಜೀವನಾಂಶ ಅಂತ ಬಂದಾಗ ಕೆಲವನ್ನ ಡಿಫ್ರೆನ್ಸ್ ಅನ್ನಾಗಿ ನಾವು ಕಾಣಬಹುದು.
0: ಅಂದ್ರೆ ಆ ಮಹಿಳೆಯ ಎಜುಕೇಶನ್, ಅವರ ವೃತ್ತಿ, ಅದರ ಮೇಲೆ ಇವರಿಗೆ ಜೀವನಾಂಶ ನೀಡಲಾಗ್ತದೆ. ಇನ್ನ ಈ ಅತ್ಯಾಚಾರ ಪ್ರಕರಣಗಳು ಇತ್ತೀಚೆಗೆ ಜಾಸ್ತಿ ಆಗ್ತಾ ಇದೆ ಮೇಡಮ್. ಈಗ ಅತ್ಯಾಚಾರಕ್ಕೆ ಒಳಗಾದಂತಹ ಮಹಿಳೆಯರಿಗಾಗಿ ಯಾವ್ಯಾವ ಕಾನೂನುಗಳಿದೆ?
1: ಇವತ್ ಅತ್ಯಾಚಾರ ಆದಾಗ ಫೋಸ್ಕೋ ಆಕ್ಟ್ ಅಂತ ನಾವು ಹೇಳ್ಬಹುದು. ಇವತ್ತ ಸಣ್ಣ ಮಕ್ಕಳಿಗಾಗಿರ್ಬೋದು, ದೊಡ್ಡವರಿಗಾಗಿರ್ಬೋದು, ಏನು ವಯಸ್ಸಾದಂತ ಒಂದು ಮಹಿಳೆಗೆ ಇವತ್ತ ಇಳಿ ವಯಸ್ಸಿನಲ್ಲಿ ಇರುವಂತ 65-70 ವಯಸ್ಸಿನವರಿಗೆ, ಅಂದ್ರೆ 3 ವರ್ಷದ ಮಕ್ಕಳನ್ನ ಹಿಡ್ಕೊಂಡು, 2 ವರ್ಷ ಅನ್ಬೇಕು, ನಾನು 1 ವರ್ಷ ಹೆಚ್ಚಿಗೆ ಮಾಡ್ಕೊಲಿಕತ್ತೀನಿ, ಆ ಮಕ್ಕಳನ್ನ ಹಿಡ್ಕೊಂಡು 75ರವರೆಗೂ ಸಹ ನಾವು ಇವತ್ತ ಏನು ಅತ್ಯಾಚಾರಕ್ಕೆ ಒಳಗಾಗ್ತಾರ ಅಂದ್ರ ಬಹಳ ಒಂದು ಹಿಂಸೆ. ಇವತ್ತ ದೌರ್ಜನ್ಯಕ್ಕೆ ಒಳಗಾಗುವಂತ ಮಹಿಳೆಗೆ ತುಂಬಾ ಕಾನೂನುಗಳನ್ನ ನಾವು ನೋಡ್ತೀವಿ. ಯಾಕಂದ್ರೆ ಇಮಿಡಿಯೇಟ್ ಆಗಿ FIR ಆಗ್ತದ, ಹಾಸ್ಪಿಟಲ್ಗೆ ಹೋಗ್ತಾರ, ಅದಕ್ಕೆ ಚೆಕಪ್ ಆಗ್ತದ, ಮತ್ತೆ ಯಾರು ನಿಂತಾಯ್ತು, ತುಂಬಾ ಸ್ಟ್ರಾಂಗ್ ಆದಂತ ಕಾನೂನನ್ನ ಫೋಕ್ಸೋ ಕಾನಲ್ಲಿ ಇದೆ. ಯಾವ ಮಹಿಳೆ ದೌರ್ಜನ್ಯಕ್ಕೆ ಒಳಗಾಗ್ತಾಳ, ಯಾವ ಮಹಿಳೆ ಅಂತ ಫೋಕ್ಸೋ ಆಕ್ಟ್ನಲ್ಲಿ ಒಳಗಾಗ್ತಾಳ, ಇಮಿಡಿಯೇಟ್ ಆಗಿ ಅದನ್ನ ಕೇಸನ್ನ ದಾಖಲಿಸಿ ಮಾಡಿಕೊಂಡು ಅವಳನ್ನ ಒಂದು ಆರೋಗ್ಯ ತಪಾಸಣವನ್ನು ಮಾಡಿ ಆ ಒಂದು ಕೇಸನ್ನ ದಾಖಲಿಸಿ ಇಮಿಡಿಯೇಟ್ ಆಗಿ ಚಾರ್ಜ್ ಶೀಟ್ ಅನ್ನ ಹಾಕಿ ಮತ್ತೆ ಇಮಿಡಿಯೇಟ್ ಆಗಿ 6 ಮಂತ್ನೊಳಗಡೆ ಆ ಕೇಸ್ ಅನ್ನ ಮುಗಿಸ್ಬೇಕು. ಅವಳೇ ಯಾರ ಆ ದೌರ್ಜನ್ಯ ಮಾಡ್ತಾರ ಅವರಿಗೆ 20 ವರ್ಷಗಳ ಅವರಿಗೆ ಇವತ್ತು ಸಜಾವನ್ನು ಮಾಡುವಂತ ವ್ಯವಸ್ಥೆ ನಮ್ಮ ಈಗ ಆ ಸ್ಪೆಷಲ್ ಕಾನೂನಲ್ಲಿ ಮಾಡಲಾಗಿದೆ. ಆ ದೌರ್ಜನ್ಯಕ್ಕೆ ಒಳಗಾದಂತ ಮಹಿಳೆಯ ವ್ಯವಸ್ಥೆ ಹೇಗಿರುತ್ತೆ ಅಂತಂದಾಗ ಬಹಳ ಸೂಚನೆಯ ವಿಷಯ ಮೇಡಮ್.
0: ಇದ್ರಲ್ಲಿ ಈಗ ಅತ್ಯಾಚಾರಕ್ಕೂ ಒಳಗಾದ ಮಹಿಳೆಯರನ್ನ ಗೌಪ್ಯತೆ ಕಾಪಾಡಬೇಕು ಅನ್ನೋದೇನಾದ್ರ ಕಾನೂನು ಇದೆನಾ?
1: ಹೌದು, ತುಂಬಾ ಗೌಪ್ಯತೆ ಇರುತ್ತೆ ಮೇಡಮ್. ಅಲ್ಲಿ ಯಾರು ಬೇರೆಯವರಿಗೆ ಅವಕಾಶ ಇರೋದಿಲ್ಲ. ಓನ್ಲಿ ಯಾರು ಕೇಸ್ ನಡೆಸ್ತಾರಲ್ಲ ಆ ವಕೀಲರು, ಮತ್ತೆ ಎದುರಿನ ಒಂದು ಸರ್ಕಾರಿ ವಕೀಲರು, ಮತ್ತೆ ನ್ಯಾಯಾಧೀಶರು ಮಾತ್ರ ಆ ಒಂದು ನ್ಯಾಯಾಲಯದಲ್ಲಿ ಇರ್ತಾರ. ಮತ್ತೆ ಬೇರೆ ಕಡೆ ಅವ್ರ ಹೆಸರಾಗ್ಲಿ ಅವ್ರ ಮುಖ ಆಗ್ಲಿ ಯಾವುದೇ ರೀತಿಯಿಂದ ಪ್ರದರ್ಶನ ಮಾಡೋದಿಲ್ಲ. ಅಲ್ಲದೆ ಅವಳಿಗೆ ಯಾವ ರೀತಿಯಿಂದ ಗಾಯ ಆಗಿದೆ ಅದಕ್ಕೂ ಸಹ ಸರ್ಕಾರ ಕೆಲವನ್ನ ಹಣದ ವ್ಯವಸ್ಥೆಯನ್ನು ಸಹ ಇವತ್ತ ಲೀಗಲ್ ಏಡ್ ಕಡೆ ನಿಂತ, ಕಾನೂನು ಸೇವೆಗಳ ಪ್ರಾಧಿಕಾರ ಕಡೆ ನಿಂತ, ಆ ಮಹಿಳೆ ಇಷ್ಟೊಂದು ಊನತೆ ಒಳಗಾಗಿದ್ದಾಳ, ಆ ಒಂದು ಪರ್ಸೆಂಟೇಜ್ ಮೇಲ 1 ಲಕ್ಷದಿಂದ 5 ಲಕ್ಷದವರೆಗೆ ಆ ಒಂದು ಮಹಿಳೆಗೆ ಹಣದ ಸಹಾಯವನ್ನು ಮಾಡುವಂತ ವ್ಯವಸ್ಥೆಯನ್ನ ಇವತ್ತ ಮಾಡ್ತಾ ಇದ್ದಾರೆ. ಯಾಸಿಡ್ ದಾಳಿಗೆ ಒಳಗಾಗ್ತಾರ, ದೌರ್ಜನ್ಯಕ್ಕೆ ಒಳಗಾಗ್ತಾರ, ಅಂಗಾಂಗಗಳನ್ನ ಕಳ್ಕೊಂಡಿರ್ತಾರ ಅಂತವರಿಗೆ, ಆಮೇಲೆ ಆರೋಗ್ಯ ಅಂದ್ರೆ ಹಾಸ್ಪಿಟಲ್ ಚಾರ್ಜ್ ಆಗಿರ್ಬೋದು, ಅವಳ ಮುಂದಿನ ಜೀವನಕ್ಕಾಗಿರ್ಬೋದು, ಅದಕ್ಕೂ ಸಹ ಇವತ್ತ ಕಾನೂನು ಸೇವೆಗಳ ಪ್ರಾಧಿಕಾರದಿಂದ ಹಣದ ವ್ಯವಸ್ಥೆ ಸಹ ಇವತ್ತ ಮಾಡ್ತಾ ಇದ್ದಾರೆ. ಮೊದಲಿಂದಲೂ ಈ ಕಾನೂನು ಜಾರಿಗೆ ಇರುತ್ತೆ.
0: ಇನ್ನು ಈಗ ತಂದೆಯ ಆಸ್ತಿಯಲ್ಲಿ ಹೆಣ್ಮಕ್ಕಳಿಗೆ ಪಾಲು ಅಂತ ಹೇಳಿದ್ದು ಕೇಳಿವಿ. ಎಂತ ಹೆಣ್ಮಕ್ಕಳಿಗೆ ಅಂದ್ರೆ ಮದುವೆ ಆಗದ ಹೆಣ್ಮಕ್ಕಳಿಗೆ ಅಷ್ಟೇ ಪಾಲು ಇರುತ್ತೋ ಅಥವಾ ಮದುವೆ ಆದವರಿಗೂ ಪಾಲು ಸಿಗ್ತದೋ ಅದ್ರೊಳಗೆ?
1: ನಿಜವಾಗ್ಲೂ ಬಹಳ ಒಳ್ಳೆಯ ಒಂದು ಪ್ರಶ್ನೆ ಅಂತ ಹೇಳ್ಬಹುದು. ಇದು 1935ರಿಂದಲೂ ಸಹ ಮಹಿಳೆಯರಿಗೆ ಒಂದು ಆಸ್ತಿಯಲ್ಲಿ ಹಕ್ಕನ್ನ ಜಾರಿಯದ, ಆದ್ರೆ ಪರ್ಸೆಂಟೇಜ್ ಯಾವ ಮಹಿಳೆಗೆ ಕೊಡಬೇಕು ಅಂತ ಅದನ್ನ ಸ್ಲ್ಯಾಬಿನ ಮೂಲಕ ಇತ್ತು. ಆದರೆ ಇವಾಗ 2015ರಲ್ಲಿ ಯಾರೇ ಮಹಿಳೆಯಾದರೂ ಪುರುಷರಷ್ಟೇ ಅವಳು ಸಮಾನಳು. ಇವತ್ತು ಇಬ್ರು ಗಂಡಸ್ ಮಕ್ಕಳಿದ್ರೆ ಕಾಮನ್ ಆಗಿ ಮನೆಯಲ್ಲಿ ಹಳ್ಳಿಯಲ್ಲಿ ನೋಡ್ಬೇಕಂದ್ರೆ ಎಲ್ಲರೂ ಕೋರ್ಟ್ಗೆ ಬಂದು ಪಾರ್ಟಿಷನ್ ಹಾಕೊಂಡು ಬೇರೆ ಆಗ್ಬೇಕಂತೇನಿಲ್ಲ. ಆದ್ರೆ ಎಷ್ಟೋ ಪಂಚರು ಅಂದ್ರೆ ಊರಿನ ಹಿರಿಯರು ಇವತ್ತ ಮೊದಲು

0: ಈಗ ಒಂದು ಭಾಗ, ತಂದೆ ಇದ್ನಂದ್ರೆ ತಂದೆ ತಾಯಿ ಇಬ್ರು ಒತ್ತಟ್ಟಿದ್ರೆ ಅವ್ರಿಗೆ ಒಂದು ಭಾಗ, ಈ ತರ ಆದಂತ ಒಂದು ವ್ಯವಸ್ಥೆ. ಇವತ್ತು ಕುರುಪೆ ಕುಡುಗೋಲ, ಆಮೇಲೆ ಮನೆಯಲ್ಲಿ ಅವಾಗ ಹಿಂದಕ್ಕೆಲ್ಲ ಆಕಳು ಎಮ್ಮೆ ಕುರಿ ಮತ್ತೆ ಕೋಳಿ ಇವೆಲ್ಲ ಪಾಲ ಮಾಡ್ಕೋತಿದ್ರು, ಈ ತರ ಒಂದು ಬ್ಯಾಲೆನ್ಸ್ ಅನ್ನ ಮಾಡ್ತಾ ಇದ್ರು. ಅದೇ ರೀತಿಯಿಂದ ಇವತ್ತ ಮಹಿಳೆಗೂ ಸಹ ಪ್ರತಿ ಒಂದರಲ್ಲೂ ಗಂಡಸ್ ಮಕ್ಕಳಷ್ಟೇ ಅವಳು ಬಯಸಿದರೆ ತಗೊಳ್ಳುವಂತ ಕಾನೂನು ಇದೆ. ಆದರೆ ವಾಸಿಸುವಂತ ಮನೆ ಮಾತ್ರ ಇಲ್ಲ, ಸಾಮಾಜಿಕವಾಗಿ ಯಾಕೆ ವಾಸಿಸುವ ಮನೆ ಕೊಟ್ಟಿಲ್ಲ ಅಂದ್ರೆ, ನನ್ನ ಉದ್ದೇಶ ನಾನು ಹೇಳ್ತಾ ಇದ್ದೀನಿ, ಯಾವುದೇ ಒಬ್ಬ ಮಹಿಳೆ ಕೊಟ್ಟ ತಕ್ಷಣ ಗಂಡನ್ ಮನೆಗೆ ಹೋಗ್ತಾಳ, ಆದ್ರೆ ಗಂಡನ್ ಮನೆಯಲ್ಲಿ ಅವಳಿಗೆ ಮನೆ ಇದೆ, ಆದರೆ ತವ್ರ ಮನೆಯಲ್ಲಿ ವಾಸಿಸುವಂತ ಮನೆಗೆ ಮಾತ್ರ ಅವಳು ಪಾಲನ್ನ ಕೇಳುವಂತ ಹಕ್ಕನ್ನ ಇಲ್ಲ. ಪ್ಲಾಟ್ ಇದ್ರೆ ಕೇಳ್ಬಹುದು,
1: ಕಟ್ಟಿದ
0: ಮನೆ ಅವ್ರು ವಾಸ್ತಿದ್ರು ಅಪ್ಪ ಅಮ್ಮ ಅಣ್ಣ ತಮ್ಮ ಆ ಮನೆಯಲ್ಲಿ ಮಾತ್ರ ಕೇಳ್ಬಾರ್ದು. ತೋಟ ಪಟ್ಟಿ ಬಲ ಏ ಗೋಲ್ಡ್ ಎನಿವೆ ಅವಳು ತಗೊಳ್ಳುವಂತಹ ವಸ್ತುವನ್ನ ಇವತ್ತ ಮಹಿಳೆಗೆ ಪೂರ್ಣವಾದಂತಹ ಸ್ವಾತಂತ್ರ್ಯ ಇದೆ.
1: ಈಗ ಕೊನೆಯಲ್ಲಿ ಒಂದು, ಈಗ ಮಹಿಳೆಯರಾಯ್ತು ಗಂಡಸರಾಯ್ತು, ಈಗ ತಂದೆ ತಾಯಿ ಇರ್ತಾರೆ ಮನೆಯಲ್ಲಿ ವೃದ್ಧರು, ಏನು ಕೊಡದೆ ತಂದೆ ತಾಯಿ ಹೊರಗೆ ಹಾಕ್ಬಿಡ್ತಾರೆ, ಅವ್ರಿಗೆ ನೋಡ್ಕೊಳ್ಳಲ್ಲ, ಅಂತ ಸಂದರ್ಭದೊಳಗೆ ಇವ್ರು ಏನ್ ಮಾಡ್ಬೇಕು?
0: ಸೀನಿಯರ್ ಸಿಟಿಜನ್ ಆಕ್ಟ್ ಅಂತೆ 2017 ಬಂತು. ತಂದೆ ತಾಯಿಯ ಮಕ್ಕಳಿಗೆ ನನಗ ಅಷ್ಟು ಕೊಡಪ್ಪ ಇಷ್ಟು ಕೊಡಪ್ಪ, ನನ್ನ ಊಟಕ್ಕಿಲ್ಲ ನನ್ನ ಬಟ್ಟೆಗಿಲ್ಲ ನನ್ಗಿರ್ಲಿಕ್ಕಿಲ್ಲ ಅಂದಾಗ ಎಷ್ಟು ಹಿಂಸೆ ಆಗ್ತದಲ್ಲ. ಆ ತಂದೆ ತಾಯಿಗಳು ನಾನು ಗೊಡ್ಡಿ ಇರ್ಬೇಕಾಗಿತ್ತು, ನನಗ್ ಮಕ್ಕಳು ಬೇಡ ಅನ್ನೋ ಎಷ್ಟೋ ಹೆಣ್ಣು ಮಕ್ಕಳು.
1: ಇಂತ ಮಕ್ಕಳು ಹುಟ್ಟೋದಕ್ಕಿಂತ ಇರ್ಲಾರ್ದೇನೆ ಚೆನ್ನಾಗಿರ್ತಿತ್ತು.
0: ಅದಕ್ಕಾಗಿ ಇವತ್ತು ಸೀನಿಯರ್ ಸಿಟಿಜನ್ ಆಕ್ಟ್ ಅಂದ್ರೆ ಏನ್ ಗೊತ್ತಾ, ಈ ಭಾಗ ಮಾಡಿ ಕೊಟ್ಟಿರ್ತಾರಲ್ಲ ಆಸ್ತಿಯನ್ನ, ಮತ್ತೆ ಅವಳು ಒಂದ್ ಲೆಟರ್ ಇವತ್ತ ಎಸಿ ಬಲ್ಲಿ ಆಗಿರ್ಬೋದು, ಎಸಿ ಅವ್ರ ಬಲ್ಲಿ ನನ್ನ ಆಸ್ತಿಯನ್ನ ತಗೊಂಡು ನನಗೆ ಹೊರಗಾಕಿ, ನಾನು ಊಟಕ್ಕೆ ಮಲಗಲಿಕ್ಕೆ ಹಾಸ್ಪಿಟಲ್ಗೆ ನನ್ಗೆ ಯಾವುದೇ ರೀತಿಯಿಂದ ಇಲ್ಲ, ನನ್ನ ಆಸ್ತಿಯನ್ನ ನನ್ಗೆ ವಾಪಸ್ ಕೊಡ್ಬೇಕು ಅಂತ ಒಂದ್ ಲೆಟರ್ ಅಲ್ಲಿ ಏನು ವಕೀಲರು ಬೇಡ ಇರಲ್ಲ. ಅವಾಗ ಎಲ್ಲ ವಿಚಾರಣೆ ಮಾಡ್ತಾರ, ಅವರೇ ಯಾವ್ದು ಆಸ್ತಿ ಏನ್ ಕತಿ ಅಂತ ಎಲ್ಲ ನೋಡಿ ತಿಳ್ಕೊಂಡು ಇವ್ರ ಹೆಸರಲ್ಲೇ ಇತ್ತಂದ್ರೆ ಇಮಿಡಿಯೇಟ್ ಆಗಿ ಟ್ರಾನ್ಸ್ಫರ್ ಮಾಡಿಬಿಡ್ತಾರ. ಅಲ್ಲೇನೆ ನೀವು ಹೋಗಿ ಸಹಿ ಮಾಡೋದ್ ಬೇಡ, ರಿಜಿಸ್ಟರ್ ಆಫೀಸ್ಗೆ ಹೋಗೋದ್ ಬೇಡ, ಇಮಿಡಿಯೇಟ್ ಆಗಿ. ಅಷ್ಟೊಂದು ಪವರ್ ಅನ್ನ ಸೀನಿಯರ್ ಸಿಟಿಜನ್ ಆಕ್ಟ್ ನಲ್ಲಿ ಇದೆ. ಬಹಳ ತುಂಬಾ ಪವರ್ಫುಲ್ ಆದಂತ ಒಂದು ಆಕ್ಟ್ ಅನ್ಬಹುದು. ಅವ್ರ ಮನೆ ನಿಂತ ಹೊರಗಾಕಿ ಆ ಒಂದು ತಂದೆ ತಾಯಿಗಳಿಗೆ, ವಯಸ್ಸಾದಂತ ತಂದೆ ತಾಯಿಗಳಿಗೆ ಆ ಮನೆಯಲ್ಲಿ ಇರುವಂತ, ಅಥವಾ ಬಾಡಿಗೆ ತಗೋತಿದ್ರಂದ್ರೆ ಬಾಡಿಗೆ ಇವರಿಗೆ ಕೊಡಬಹುದು, ಅಥವಾ ಹೊಲದ ಲೀಸ್ ಅನ್ನ ತಗೋತಿದ್ರಂದ್ರೆ ಹೊಲದ ಲೀಸ್ ಅನ್ನ ಇವರಿಗೆ ಕೊಡಬೇಕು ಅನ್ನೋ ಉದ್ದೇಶವನ್ನ ಇವತ್ತ ಆ ಸೀನಿಯರ್ ಸಿಟಿಜನ್ ಆಕ್ಟ್ ನಲ್ಲಿ ಆಗಿದೆ ಅಂತ ಹೇಳ್ಬಹುದು. ಮೇಡಮ್
1: ಮಾಲತಿ ಮೇಡಮ್ ಅವರು ಇಷ್ಟರವರೆಗೂ ಮಹಿಳೆಯರಿಗಾಗಿ ಇರುವ ಕಾನೂನುಗಳು ಇದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ನೀಡಿದರೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ.
0: ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ವೆರಿ ಮಚ್.
2: ಇದುವರೆಗೆ ಮಹಿಳಾ ಕಾನೂನುಗಳು ಕುರಿತು ಕಲಬುರ್ಗಿಯ ವಕೀಲೆ ಮಾಲತಿ ರೇಷ್ಮಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ನೀರಜಾ ಕಾರಟಗಿ.

0: ವಿಹಾರ ಕಾರ್ಯಕ್ರಮ ಮೂಡಿ ಬಂತು. ಇದು ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ.
1: ವನಿತಾ ವಿಹಾರ ಕಾರ್ಯಕ್ರಮ ಪ್ರಸಾರವಾಯಿತು.
2: ಆತ್ಮೀಯ ಕೇಳುಗರೆ, ಒಂದು ಒಳ್ಳೆಯ ಪುಸ್ತಕ ಎಂದೆಂದಿಗೂ ಓದುಗರ ಮನಸ್ಸನ್ನ ಹಿಡಿದಿಟ್ಟುಕೊಂಡು ಓದಿಸಿಕೊಳ್ಳುತ್ತದೆ.
3: ನಿಮ್ಮ ಆಕಾಶವಾಣಿ ಎಫ್ಎಂ 101.4 ಮೆಗಾಹರ್ಟ್ಸ್ ಅಂತರ್ಜಾಲದಲ್ಲಿ ಜುಲೈ ತಿಂಗಳಿನಿಂದ ಪ್ರತಿ ಭಾನುವಾರ ಸಂಜೆ 4:45 5 ಗಂಟೆವರೆಗೆ ಪುಸ್ತಕ ಓದು ಮನಮಿಡಿದ ಕ್ಷಣಗಳು ಕಥಾ ಸಮಯ ಪ್ರಸಾರವಾಗಲಿದೆ.
2: ಕೇಳಿ ಕಥಾ ಸಮಯ ಜುಲೈ ತಿಂಗಳಿನಿಂದ ಪ್ರತಿ ಭಾನುವಾರ ಸಂಜೆ 4:45 5 ಗಂಟೆಯವರೆಗೆ ಮನಮಿಡಿದ ಕ್ಷಣಗಳು ಪ್ರಸಾರವಾಗಲಿದೆ.
4: ಆಕಾಶವಾಣಿ ಶ್ರೋತೃಗಳಿಗೆ ನಮಸ್ಕಾರ. ನಾನು ರವಿಕುಮಾರ್ ರವಿ, ಭದ್ರಾವತಿ ತಾಲೂಕು ಕಾನೂನು ಸೇವಾ ಸಮಿತಿಯ ಸದಸ್ಯ ಕಾರ್ಯದರ್ಶಿ ಮಾತನಾಡುತ್ತಿದ್ದೇನೆ. ಭದ್ರಾವತಿಯ ವಿವಿಧ ನ್ಯಾಯಾಲಯಗಳಲ್ಲಿ ಬಾಕಿ ಇರುವ ನಿಮ್ಮ ಪ್ರಕರಣಗಳಿಗೆ ಸುಲಭ ಮತ್ತು ಶಾಶ್ವತ ಪರಿಹಾರ ಬೇಕೇ? ಹಾಗಾದರೆ ಇಲ್ಲಿದೆ ಒಂದು ಸುವರ್ಣಾವಕಾಶ. ಬರುವ ಜುಲೈ 11 ಎರಡನೇ ಶನಿವಾರ ರಾಷ್ಟ್ರೀಯ ಲೋಕಾದಾಲತ್ ಕಾರ್ಯಕ್ರಮ ಭದ್ರಾವತಿಯ ಎಲ್ಲಾ ನ್ಯಾಯಾಲಯಗಳಲ್ಲಿ ನಡೆಯಲಿದ್ದು, ಇಲ್ಲಿ ನಿಮ್ಮ ಸಿವಿಲ್, ರಾಜಿಯಾಗಬಲ್ಲ ಕ್ರಿಮಿನಲ್ ಪ್ರಕರಣಗಳು, ಬ್ಯಾಂಕ್ ಸಾಲ, ಆಸ್ತಿ ಪಾಲು ವಿಭಾಗ, ಕೌಟುಂಬಿಕ ಕಲಹ ಮತ್ತಿತರ ಪ್ರಕರಣಗಳನ್ನು ಪರಸ್ಪರ ಮಾತುಕತೆ ಮೂಲಕ ಉಚಿತವಾಗಿ ಬಗೆಹರಿಸಿಕೊಳ್ಳಬಹುದು. ಅಷ್ಟೇ ಅಲ್ಲ, ಇದೇ ಜುಲೈ 18 ಮೂರನೇ ಶನಿವಾರದಂದು ಚೆಕ್ ಬೌನ್ಸ್ ಪ್ರಕರಣಗಳನ್ನು ರಾಜಿ ಮೂಲಕ ಸುಲಭವಾಗಿ ವಿತ್ಯರ್ಥಪಡಿಸಿಕೊಳ್ಳಲು ವಿಶೇಷ ಲೋಕಾದಾಲತ್ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು, ದೀರ್ಘಕಾಲದ ಚೆಕ್ ಬೌನ್ಸ್ ವಿವಾದಗಳನ್ನು ನ್ಯಾಯಾಲಯದ ಶುಲ್ಕವಿಲ್ಲದೆ ಸೌಹಾರ್ದಯುತವಾಗಿ ಬಗೆಹರಿಸಿಕೊಳ್ಳಲು ಅತ್ಯುತ್ತಮ ಅವಕಾಶವಿರುತ್ತದೆ. ಈ ಎರಡೂ ಲೋಕಾದಾಲತ್ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಭದ್ರಾವತಿಯ ನ್ಯಾಯಾಲಯಗಳಲ್ಲಿ ಬಾಕಿ ಇರುವ ಅರ್ಹ ಪ್ರಕರಣಗಳನ್ನು ರಾಜಿ ಮೂಲಕ ಬಗೆಹರಿಸಿಕೊಂಡು ನಿಮ್ಮ ಅಮೂಲ್ಯ ಸಮಯ ಹಾಗೂ ಹಣ ಉಳಿತಾಯ ಮಾಡಿಕೊಳ್ಳಬಹುದು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ವಕೀಲರು ಅಥವಾ ಭದ್ರಾವತಿ

0: ಅಮರಾವತಿ ನ್ಯಾಯಾಲಯದ ಆವರಣದಲ್ಲಿರುವ ತಾಲೂಕು ಕಾನೂನು ಸೇವಾ ಸಮಿತಿಯ ಕಚೇರಿಗೆ ಹಿಂದೆ ಸಂಪರ್ಕಿಸಿ.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ಏನು ರಂಗ, ಕೈಗೆ ಬ್ಯಾಂಡೇಜು
3: ಬಿದ್ದ್ಬಿಟ್ಟಾಗ ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
2: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
1: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU.WSSP.Karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
4: PM ಜಯ್ ಅಬ್ ಗರೀಬೋ ಕಿ ಜಯ್ ಬನ್ ಗಯಿ ಹೈ.

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555ಕ್ಕೆ ಕರೆ ಮಾಡಿ. ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
1: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
0: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSUWSSB.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.

0: 12 ಗಂಟೆ 35 ನಿಮಿಷ ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಆತ್ಮೀಯ ಕೇಳುಗರಿಗೆ ನಮಸ್ಕಾರ. ಇಂದಿನ ಆರೋಗ್ಯ ಸಂಚಿಕೆಯಲ್ಲಿ ಕೇಳಿ, ಅಪಸ್ಮಾರ ಹಾಗೂ ಪಾರ್ಶ್ವವಾಯುವಿಗೆ ಕಾರಣಗಳು ಮತ್ತು ಚಿಕಿತ್ಸೆ. ಈ ಕುರಿತು ನರರೋಗ ತಜ್ಞರಾದ ಹಾಸನದ ಡಾಕ್ಟರ್ ವತ್ಸಲ ಲಕ್ಷ್ಮಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಸುಜಾತಾ ಎಫ್ ತಳವಾರ್.
0: ನಮ್ಮ ಎಲ್ಲ ಪ್ರೀತಿಯ ಕೇಳುಗರಿಗೆ ನಮಸ್ಕಾರ. ಇಂದಿನ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ನರರೋಗ ತಜ್ಞರಾಗಿರುವಂತಹ ಡಾಕ್ಟರ್ ವತ್ಸಲ ಲಕ್ಷ್ಮಿ ಅವರಿದ್ದಾರೆ. ಮೇಡಮ್ ನಮಸ್ಕಾರ.
2: ನಮಸ್ಕಾರ ಮೇಡಮ್,
0: ಕಾರ್ಯಕ್ರಮಕ್ಕೆ ಸ್ವಾಗತ.
2: ಥ್ಯಾಂಕ್ ಯು ಮೇಡಮ್.
0: ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಫಿಟ್ಸ್ ಮತ್ತೆ ಸ್ಟ್ರೋಕ್ ಈ ಕುರಿತಂಗೆ ಮಾಹಿತಿಯನ್ನ ಮಾಡ್ಕೊಳ್ಳೋಣ. ಏನು ಮೇಡಮ್ ಫಿಟ್ಸ್ ಅಂದ್ರೆ?
2: ಫಿಟ್ಸ್ ಇಲ್ಲಾಂದ್ರೆ ಅಪಸ್ಮಾರ, ಕೈ ಕಾಲು ಶೇಕ್ ಆಗಿ ಸಡನ್ ಆಗಿ ಪೇಷಂಟ್ ಬಿದ್ದೋಗೋದು. ಅಂದ್ರೆ ಮೆದಳಲ್ಲಿ ಯಾವಾಗ್ಲೂ ನಮ್ಗೆ ಕಂಟಿನ್ಯೂಸ್ ಆಗಿ ವೋಲ್ಟೇಜ್ ಹೋಗ್ತಾನೆ ಇರುತ್ತೆ. ನಾವು ನಾರ್ಮಲ್ ಜನರಿಗೂ ನಾವು ಯೋಚನೆ ಮಾಡುವಾಗ, ಸುಮ್ನೆ ಆರಾಮಾಗಿರುವಾಗ, ಮಲಗಿರುವಾಗ ಮೆದಳಲ್ಲಿ ವೋಲ್ಟೇಜಸ್ ಹೋಗ್ತಾ ಇರುತ್ತೆ
0: ಎಲ್ಲಾ ಕಾಲದಲ್ಲೂ.
2: ಎಲ್ಲ
0: 14 ಗಂಟೆ
2: ಯಾರಾದ್ರೂ ಬದುಕಿದ್ದಾರೆ ಅಂದ್ರೆ ಮೆದಳಲ್ಲಿ ವೋಲ್ಟೇಜ್ ಹೋಗ್ತಾ ಇದೆ ಅಂತ. ಓಕೆ, ಫಿಟ್ಸ್ ಅಲ್ಲಿ ಏನಾಗತ್ತೆ ಅಂದ್ರೆ ಈ ವೋಲ್ಟೇಜ್ ಸಡನ್ ಆಗಿ ಬರ್ಸ್ಟ್ ಆಗ್ಬಿಡುತ್ತೆ, ಹೈ ವೋಲ್ಟೇಜ್ ಆಗ್ಬಿಡತ್ತೆ. ಯಾವ ಕಾರಣಕ್ಕೆ ಈ ತರ ವೋಲ್ಟೇಜ್ ಹೈ ಆಗತ್ತೆ ಅಂದ್ರೆ ಮೆದಳಲ್ಲಿ ಏನಾದ್ರೂ ಮೈನರ್ ಚೇಂಜಸ್ ಆದ್ರೂ, ಅಂದ್ರೆ ಮೆದಳಲ್ಲಿ ಏನಾದ್ರೂ ಮಚ್ಚೆ, ಚಿಕ್ಕ ಗುಲ್ಲೆ, ಇಲ್ಲ ಮೆದಳಲ್ಲಿ ನೀರು ಸೇರ್ಕೊಳ್ಳೋದು, ಇನ್ಫೆಕ್ಷನ್ ಆಗೋದು, ಕೆಳಗಡೆ ಬಿದ್ದು ಆಕ್ಸಿಡೆಂಟ್ ಆಗಿ ಮೆದಳಿಗೆ ಏಟ್ ಆಗೋದು, ಇಲ್ಲ ಚಿಕ್ಕ ವಯಸ್ಸಲ್ಲಿ ಏನಾದ್ರೂ ಬಿದ್ದು ಮಚ್ಚೆ ಆಗೋದು, ಒಬ್ಬೊಬ್ಬರಿಗೂ ಹುಟ್ಟಕ್ಕೆ ಮುಂಚೆನೆ ಮೆದಳಲ್ಲಿ ಮಚ್ಚೆ, ನಮ್ಗೆ ಸ್ಕಿನ್ ಮೇಲೆ ಹೆಂಗೆ ಮಚ್ಚೆ ಆಗುತ್ತೋ ಅದೇ ತರ ಮೆದಳಲ್ಲೂ ಮಚ್ಚೆ ಆಗ್ಬಹುದು. ಈ ಕಾರಣಗಳೆಲ್ಲಿಂದ ಒಬ್ಬೊಬ್ಬರಿಗೂ ಮೆದಳಲ್ಲಿ ಅಲರ್ಜಿನೂ ಆಗಬಹುದು. ಸೊ ಆ ಮೆದಳಲ್ಲಿ ಆ ಚೇಂಜಸ್ ಇಂದ ಏನಾಗುತ್ತೆ, ವೋಲ್ಟೇಜ್ ಸಡನ್ ಆಗಿ ಹೈ ಆಗ್ಬಿಟ್ಟು ಬ್ರೈನ್ ಶಾರ್ಟ್ ಸರ್ಕ್ಯೂಟ್ ತರ ಆಗ್ಬಿಡತ್ತೆ. ಸೊ ಶಾರ್ಟ್ ಸರ್ಕ್ಯೂಟ್ ಆದ್ರೆ ಏನಾಗುತ್ತೆ, ಪೇಷಂಟ್ ಬಿದ್ದೋಗ್ತಾರೆ, ಕೈ ಕಾಲೆಲ್ಲ ಅನ್ಕಂಟ್ರೋಲ್ಡ್ ಆಗಿ ಶೇಕಿಂಗ್ ಸ್ಟಾರ್ಟ್ ಆಗುತ್ತೆ, ಪೇಷಂಟ್ ಬಿದ್ದೋಗ್ತಾರೆ. ಇದನ್ನ ಸೀಜರ್ ಅಂತೀವಿ.
0: ಇದನ್ನ ಸೀಜರ್ ಅಥವಾ ಜನಸಾಮಾನ್ಯರ ಭಾಷೆಯಲ್ಲಿ ಹೇಳ್ತಾರೆ ಫಿಟ್ಸ್ ಆಗಿ,
2: ಕಾಮನ್ ಲ್ಯಾಂಗ್ವೇಜ್ ಅಲ್ಲಿ ಫಿಟ್ಸ್ ಅಂತ ಹೇಳ್ತೇವೆ.
0: ಸೊ ಇದು ಎಲ್ಲಾ ವಯಸ್ಸಿನವರೆಗೂ ಆಗ್ಬಹುದು,
2: ಎಲ್ಲಾ ವಯಸ್ಸಲ್ಲೂ ಬರಬಹುದು.
0: ನೀವು ಹೇಳಿದ ಹಾಗೆ ಇದಕ್ಕೆ ಕಾರಣಗಳಂದ್ರೆ ಮೆದುಳಲ್ಲಿ ಏನಾದ್ರೂ ಬದಲಾವಣೆಗಳಾದಾಗ,

0: ಸೊ ಫಸ್ಟ್ ನಾವು ಏನ್ ಅರ್ಥ ಮಾಡ್ಕೋಬೇಕಂದ್ರೆ ಫಿಟ್ಸ್ ಬರ್ತಾ ಇದೆ ಅಂದ್ರೆ ಮೆದುಳಲ್ಲಿ ಏನೋ ಚೇಂಜ್ ಬಂದು ಈ ತರ ಆಗ್ತಾ ಇದೆ ಅಂತ. ಇದೇನು ದೆವ್ವ ಇದು ಆಗಿರೋದು, ದೇವರಾಗಿರೋದು, ದೇವಸ್ಥಾನ ಕರ್ಕೊಂಡು ಹೋಗೋದು ಈ ತರದ್ದಲ್ಲ, ಮೆದುಳಲ್ಲಿ ಏನೋ ಚೇಂಜ್ ಬದಲಾವಣೆ ಆಗಿ ಈ ತರ ಆಗ್ತಿರೋದು. ಸೊ ಅದಕ್ಕೆ ತಕ್ಕ ಟ್ರೀಟ್ಮೆಂಟ್ ನಾವು ಶುರು ಮಾಡಬೇಕು.
1: ಟ್ರೀಟ್ಮೆಂಟ್ ಅಂತೂ ಇದೆ,
0: ಟ್ರೀಟ್ಮೆಂಟ್ ಇದೆ.
1: ಈಗ ಮಕ್ಕಳಿಗೆ ತುಂಬಾ ಜ್ವರ ಬಂದಾಗ, ದೊಡ್ಡವ್ರಿಗೆ ಆಗ್ಲಿ ಜ್ವರ ಬಂದಾಗ ಫಿಟ್ಸ್ ಕಾಣಿಸ್ಕೊಳುತ್ತೆ.
0: ಮೆದುಳು ಜ್ವರ ಬಂದ್ರೆ ಇಲ್ಲ, ಚಿಕ್ಕ ಮಕ್ಕಳಲ್ಲಿ ಹೈ ಜ್ವರ ಬಂದ್ರೂ ಒಬ್ಬೊಬ್ಬರಿಗೂ ಫಿಟ್ಸ್ ಕಾಯಿಲೆ ಬರಕ್ಕೆ ಚಾನ್ಸ್ ಇದೆ. ದೊಡ್ಡವರಿಗೆ ಏನಂದ್ರೆ ಮೆದುಳು ಜ್ವರ ಬಂದು ಇಲ್ಲ ಬಾಡಿಯಲ್ಲಿ ಬೇರೆ ಇನ್ಫೆಕ್ಷನ್ಸ್ ಏನಾದ್ರೂ ಬಂದು, ಒಬ್ಬೊಬ್ಬರಿಗೂ ಆಲ್ಕೋಹಾಲ್ ಜಾಸ್ತಿ ತಗೊಂಡು ಇಲ್ಲ ಡ್ರಗ್ಸ್ ತಗೊಂಡು ಈ ಕಾರಣದಿಂದ, ಇಲ್ಲ ಆಕ್ಸಿಡೆಂಟ್ ಆಗಿ ತಲೆಗೆ ಏಟಾಗಿ ಈ ಕಾರಣದಿಂದ, ಮೆದುಳಲ್ಲಿ ಅಲರ್ಜಿ ತರ ಕಾರಣಗಳು ಆ ತರ ಏನಾದ್ರೂ ಆಗಿ, ಒಬ್ಬೊಬ್ಬರಿಗೂ ಮೆದುಳಿಗೆ ಟಿ ಬಿ, ಡೆಂಗು, ಮಲೇರಿಯಾ ಇದೆಲ್ಲ ಆಗಿ ಈ ಕಾರಣದಿಂದ ಎಲ್ಲ ಫಿಟ್ಸ್ ಬರಬಹುದು.
1: ಆದ್ರೆ ಕೈ ನೋವು, ಕಾಲ್ ನೋವು, ನೆಗಡಿ, ಕೆಮ್ಮು, ಜ್ವರ, ಕಣ್ಣಿಗೆ ಏನಾದ್ರು ಸಮಸ್ಯೆ ಆದ್ರೆ ಅದೆಲ್ಲ ಕಾಣಿಸ್ಕೊಳುತ್ತೆ ಸಿಂಪ್ಟಮ್ಸ್. ಅಲ್ಲ, ಸಿಂಪ್ಟಮ್ಸ್ ಕಾಣಿಸ್ಕೊಳುತ್ತೆ, ಡೌಟ್ ಬರುತ್ತೆ, ಏನೋ ಆಗ್ತಿದೆ ಅಂತ ಅನ್ಸುತ್ತೆ, ಅವಾಗ ಆಸ್ಪತ್ರೆಗೆ ಹೋಗ್ತಾರೆ. ಆದ್ರೆ ಈ ಫಿಟ್ಸ್ ಬರೋವಾಗ ಮಾತ್ರ ಕಾಣಿಸ್ಕೊಳುತ್ತೆ, ಅದಕ್ಕಿಂತ ಏನು ಲಕ್ಷಣಗಳು ಇರೋದಿಲ್ಲ ಅಲ್ವಾ?
0: ಇಲ್ಲ, ಫಿಟ್ಸ್ ಕಾಣಿಸುವಾಗ್ಲೇ ನಮ್ಗೆ ಗೊತ್ತಾಗೋದು. ಫಿಟ್ಸ್ ಅಂದ್ರೆ ಎಲ್ರಿಗೂ ಕೈ ಕಾಲು ಕಂಪಲ್ಸರಿ ಹೊಡ್ಕೋಬೇಕು ಅಂತ ಇಲ್ಲ. ಟೆಂಪರರಿ ಅಂದ್ರೆ ಒಂದು 5 ಮಿನಿಟ್ಸ್ ತನಕ ಪ್ರಜ್ಞೆ ಹೋಗ್ತಾ ಇದೆ ಅಂದ್ರೆ ಅದು ಫಿಟ್ಸ್ ಅಂತ ನಾವು ಕನ್ಸಿಡರ್ ಮಾಡ್ತೇವೆ.
1: ಇದಕ್ಕೆ ಚಿಕಿತ್ಸೆ ಇದೆ?
0: ಚಿಕಿತ್ಸೆ ಇದೆ.
1: ಮರಣಾಂತಿಕ ಕಾಯಿಲೆ ಅಲ್ಲ.
0: ಅಲ್ಲ, ತುಂಬಾ ಸೀರಿಯಸ್ ಆದ್ರೆ ಪ್ರಾಣಕ್ಕೆ ತೊಂದರೆ ಆಗಬಹುದು, ಬಟ್ ಎರ್ಲಿ ಸ್ಟೇಜಸ್ ಅಲ್ಲಿ ನಾವು ಕಂಡಿಡಿದ್ರೆ ಇದಕ್ಕೂ ಟ್ರೀಟ್ಮೆಂಟ್ ಇದೆ. ಟ್ರೀಟ್ಮೆಂಟ್ ಅಂದ್ರೆ ಫಿಟ್ಸ್ ಅನ್ನ ಕಂಟ್ರೋಲ್ ಅಲ್ಲಿ ಇಟ್ಕೋಬಹುದು, ಮಾತ್ರೆ ತಗೊಳ್ಳೇಬೇಕು, ಮಾತ್ರೆ ತಗೊಂಡ್ರೆ ಫಿಟ್ಸ್ ಕಂಟ್ರೋಲ್.
1: ಅಂದ್ರೆ ಹೇಗೆ ಒಂದ್ಸರ್ತಿ ಶುರು ಮಾಡಿದ್ರೆ ಜೀವನ ಪೂರ್ತಿ ತಗೋಬೇಕಾ?
0: ಅದು ಡಿಪೆಂಡ್ಸ್, ಮೆದುಳಲ್ಲಿ ಏನ್ ಕಾಯಿಲೆ ಇದೆ ಅದ ಮೇಲೆ ಡಿಪೆಂಡ್ ಆಗಿರುತ್ತೆ. ಇವಾಗ ಬರೀ ಆಕ್ಸಿಡೆಂಟ್ ಇಂದ ಫಿಟ್ಸ್ ಆಗಿದೆ, ಮಚ್ಚೆಯಿಂದ ಆಗಿದೆ ಅಂದ್ರೆ ಬರೀ ಒಂದು 6 ಮಂತ್ಸ್, ಆಕ್ಸಿಡೆಂಟ್ ಪೇಷಂಟ್ಸ್ ಗೆ ಒಂದು 6 ಮಂತ್ಸ್ ತನಕ ಫಿಟ್ಸ್ ಬರಕ್ಕೆ ರಿಸ್ಕ್ ಇರುತ್ತೆ. ಇಲ್ಲ ಏನಾದ್ರೂ ಬ್ರೈನ್ ಗೆ ಇನ್ಫೆಕ್ಷನ್ ಆಗಿ ಫಿಟ್ಸ್ ಬಂದಿದೆ ಅಂದ್ರೆ, ತುಂಬಾ ಚಿಕ್ಕ ಮಚ್ಚೆ ಆಗಿ ಫಿಟ್ಸ್ ಬಂದಿದೆ ಅಂದ್ರೆ ಒಂದು 6 ಮಂತ್ಸ್ ಅಷ್ಟು ಫಿಟ್ಸ್ ಟ್ಯಾಬ್ಲೆಟ್ ತಗೊಂಡ್ರೆ ಸಾಕು, ಆಮೇಲೆ ಅವರಿಗೆ ರಿಸ್ಕ್ ಇರಲ್ಲ.
1: ಹೇಗ್ ಗೊತ್ತಾಗುತ್ತೆ ಅದು ಮೆದುಳಲ್ಲಿ ಮಚ್ಚೆ?
0: ಅದು ನಾವು MRI, CT ಸ್ಕ್ಯಾನ್ ಈ ತರ ಮೆದುಳಿಗೆ ಸ್ಕ್ಯಾನ್ ಮಾಡಿ ನೋಡಿದ್ರೆ ನಮ್ಗೆ ಗೊತ್ತಾಗುತ್ತೆ, ಮೆದುಳಲ್ಲಿ ಮಚ್ಚೆ ಇದೆಯಾ, ಗುಳ್ಳೆ ಇದೆಯಾ, ಊತ ಇದೆಯಾ, ಇನ್ನೇನಾದ್ರೂ ಕಾಯಿಲೆ ಇದೆಯಾ, ಇನ್ಫೆಕ್ಷನ್ಸ್ ಏನಾದ್ರೂ ಇದೆಯಾ ಅಂತ ಸ್ಕ್ಯಾನಿಂಗ್ ಅಲ್ಲಿ ನಮ್ಗೆ ಗೊತ್ತಾಗುತ್ತೆ, CT ಸ್ಕ್ಯಾನ್ ಅಥವಾ MRI ಸ್ಕ್ಯಾನ್.
1: ಒಂದ್ಸರ್ತಿ ಫಿಟ್ಸ್ ಆಗಿ ಒಬ್ಬ ವ್ಯಕ್ತಿ ನಿಮ್ಮ ಹತ್ರ ಬಂದಾಗ ಸಾಮಾನ್ಯವಾಗಿ ಯಾರು ಹತ್ತಿರದಲ್ಲಿ ಡಾಕ್ಟರ್ ಸಿಗ್ತಾರೋ ಅವ್ರ ಹತ್ರ ಹೋಗ್ತಾರೆ, ಆಮೇಲೆ ನೀವು ನರರೋಗ ತಜ್ಞರ ಹತ್ರ ಬರ್ತಾರೆ, ಆವಾಗ ತಕ್ಷಣಕ್ಕೆ ಏನ್ ಮಾಡ್ತೀರಾ? ಅದ ಕಾಯಿಲೆ ಆಗ ಹೋಗ್ಬಿಟ್ಟಿರುತ್ತೆ, ಅದೊಂದು 5 ನಿಮಿಷ 10 ನಿಮಿಷ ನೀವ್ ಹೇಳಿದ ಹಾಗೆ ಪ್ರಜ್ಞೆ ತಪ್ಪಿರ್ತಾರೆ, ಮತ್ತೆ ಸಹಜ ಸ್ಥಿತಿಗೆ ಬರ್ತಾರೆ.
0: ಸೊ ಫಿಟ್ಸ್ ಬಂದ ತಕ್ಷಣ ನಾವು ಯೂಶುವಲಿ ಏನ್ ಮಾಡ್ತಾರೆ ಅಂದ್ರೆ ಕೈಗೆ ಕಬ್ಬಿಣ ಕೊಡೋದು, ಇಲ್ಲ ಕೀಸ್ ಏನಾದ್ರೂ ಕೊಡೋದು ಈ ತರ ಮಾಡ್ತಾರೆ, ಅದು ಯಾವ್ದು ಯೂಸ್ ಆಗಲ್ಲ. ಯಾರಿಗಾದ್ರೂ ಫಿಟ್ಸ್ ಬಂದಿದೆ, ಕೈ ಕಾಲೆಲ್ಲ ಹೊಡ್ಕೋತಿದ್ದಾರೆ, ಕೆಳಗಡೆ ಬಿದ್ದು ಒದ್ದಾಡ್ತಿದ್ದಾರೆ, ನಾಲ್ಕೆ ಕಚ್ಕೋತಿದ್ದಾರೆ ಅಂದ್ರೆ ತಕ್ಷಣ ಸೈಡ್ಗೆ, ಒಂದು ಸೈಡ್ಗೆ ಮಲಗಿಸ್ಬೇಕು, ಕಾಲು ಮಡಿಸ್ಬಿಟ್ಟು ಮಂಡಿ ಹತ್ರ ಮಡಿಸ್ಬಿಟ್ಟು ಒಂದು ಸೈಡ್ಗೆ ಮಲಗಿಸ್ಬೇಕು. ತುಂಬಾ ಹತ್ರ ಎಲ್ರು ಬಂದು ಜನ ಗುಮಿಗೂಡೋದು ಈ ತರ ಮಾಡಬಾರ್ದು, ದೂರ ಇರಬೇಕು. ಪೇಷಂಟ್ ಗೆ ಚೂರು ಉಸಿರಾಡಂಗೆ ಆ ತರ ಫ್ರೀ ಆಗಿ ಏರ್ ಸರ್ಕ್ಯುಲೇಷನ್ ಇರೋ ತರ ಫ್ರೀ ಆಗಿ ಮಲಗಿಸ್ಬೇಕು. ಸೊ ಆಫ್ಟರ್ 5 ಮಿನಿಟ್ಸ್ ಅದೇ ಕಡಿಮೆ ಆಗ್ಬಿಡುತ್ತೆ. ಇಫ್ ಇಟ್ ಇಸ್ ಕಂಟಿನ್ಯೂ ಆಗ್ತಾ ಇದೆ ಅಂದ್ರೆ ತಕ್ಷಣ ಎಮರ್ಜೆನ್ಸಿಗೆ ಕರ್ಕೊಂಡು ಹೋಗ್ಬೇಕು, ಇಂಜೆಕ್ಷನ್ಸ್ ಕೊಟ್ಟರೆ ಒಂದೊಂದ್ಸಲ ಫಿಟ್ಸ್ ಕಂಟ್ರೋಲ್ ಗೆ ಬರುತ್ತೆ.
1: ಇದಕ್ಕೆ ಚಿಕಿತ್ಸೆ ಇಷ್ಟೇ, ಅದನ್ನ ವೈದ್ಯರು ನಿರ್ಧಾರ ಮಾಡ್ತಾರೆ.
0: ಅದು ಯಾವ ತರ ಫಿಟ್ಸ್, ಯಾವ ಕಾರಣದಿಂದ ಬಂದಿದೆ ಫಿಟ್ಸ್ ಅಂತ, ಫಿಟ್ಸ್ ಅಲ್ಲೂ 1000 ಟೈಪ್ಸ್ ಇರುತ್ತೆ. ಅದು ಪೇಷಂಟ್ ಜೊತೆ ಇದ್ದಿರವರು ನೋಡಿರವರು ಹೇಳ್ತಾರಲ್ವಾ, ಅಂದ್ರೆ ಕೈ ಹೊಡ್ಕೊಂಡಿದೆ, ಒಂದು ಸೈಡ್ ಹೊಡ್ಕೊಂಡಿದ್ಯಾ, ಎರಡು ಸೈಡ್ ಹೊಡ್ಕೊಂಡಿದ್ಯಾ, ಕಣ್ಣು ಮೇಲೆ ಹೋಗಿದ್ಯಾ, ತಲೆ ಸೈಡ್ಗೆ ಹೋಗಿದ್ಯಾ, ಈ ಲಕ್ಷಣಗಳೆಲ್ಲ ಅವ್ರಿಗೆ ಎಷ್ಟು ನೆನಪಿರುತ್ತೋ ಅಷ್ಟು ನಾವು ಕೇಳ್ತೀವಿ. ಕೇಳ್ಬಿಟ್ಟು ಅದು ಪ್ರಕಾರ ಯಾವ ತರ ಫಿಟ್ಸ್ ಅಂತ ಡಿಸೈಡ್ ಮಾಡ್ಬಿಟ್ಟು ಅದಕ್ಕೂ ತಕ್ಕ ಮೆಡಿಕೇಶನ್ ಸ್ಟಾರ್ಟ್ ಮಾಡ್ತೀವಿ. ಚಿಕ್ಕ ವಯಸ್ಸಲ್ಲೇ ಬರೀ ಜ್ವರದ ಜೊತೆ ಫಿಟ್ಸ್ ಬಂದಿದೆ ಅಂದ್ರೆ ಜ್ವರ ಬರುವಾಗ ಮಾತ್ರ ಫಿಟ್ಸ್ ಬರುತ್ತೆ, ವಯಸ್ಸಾಗ್ತಾ ಆಗ್ತಾ ಇರುವಾಗ ಅದು ಸರಿ ಹೋಗ್ಬಿಡತ್ತೆ. ಬಟ್ ಹೋಗ್ತಾ ಹೋಗ್ತಾ ಇರುವಾಗ ಫಿಟ್ಸ್ ಒಂದು 20 ಇಯರ್ಸ್ 25 ಇಯರ್ಸ್ ಅಲ್ಲಿ ಅವಾಗ ಫಿಟ್ಸ್ ಏನಾದ್ರೂ ಸ್ಟಾರ್ಟ್ ಆಗ್ತಿದೆ ಅಂದ್ರೆ ಯಾವ ಕಾರಣದಿಂದ ಬಂದಿದೆ ಅಂತ ಮೆದುಳಿಗೆ ಸ್ಕ್ಯಾನ್ ಮಾಡಿ ನೋಡ್ತೀವಿ. ಮೆದುಳಲ್ಲಿ ಮಚ್ಚೆ ಗುಳ್ಳೆ ಆ ತರ ಇದೆ ಅಂದ್ರೆ ಅವ್ರಿಗೂ ತುಂಬಾ ದಿನ ಮೆಡಿಕೇಶನ್ ಬೇಕಾಗತ್ತೆ. ಮೆದುಳಲ್ಲಿ ಏನಿಲ್ಲ, ಸ್ಕ್ಯಾನ್ ಎಲ್ಲ ಕ್ಲಿಯರ್ ಆಗಿದೆ ಅಂದ್ರೆ ಇಜಿ ಟೆಸ್ಟ್ ಮಾಡಿ ನೋಡ್ತೀವಿ. ಇಜಿ ಅಂದ್ರೆ ಮೆದುಳಲ್ಲಿ ಹೇಳಿದಿನಲ್ವಾ ಕರೆಂಟ್ ಬರ್ತಾ ಇರುತ್ತೆ ಅಂತ, ಇಜಿ ಅಲ್ಲಿ ನಮ್ಗೆ ಕರೆಂಟ್ ಗಳು ಕಾಣಿಸ್ತಾ ಇರುತ್ತೆ, ಅದರಲ್ಲಿ ವೋಲ್ಟೇಜ್ ಚೇಂಜಸ್ ಏನಾದ್ರೂ ಇದೆ ಅಂದ್ರೆ ಅವಾಗವಾಗ ಇಜಿ ಮಾಡಿ ನೋಡ್ತೀವಿ, ಒಂದು ವರ್ಷಕ್ಕೊಂದ್ಸಲ. ಆಮೇಲೆ 3 ಇಯರ್ಸ್ ಆದ್ಮೇಲೆ, ಯೂಶುವಲಿ 3 ಇಯರ್ಸ್ ನಾವು ಮಾತ್ರೆ ಕೊಡ್ತೀವಿ, 3 ಇಯರ್ಸ್ ಆದ್ಮೇಲೆ ಮಾತ್ರೆ ಬಿಡ್ಸಕ್ಕೆ ಪ್ರಯತ್ನ ಮಾಡ್ತೀವಿ. ಒಬ್ಬೊಬ್ರಿಗೂ ಮಾತ್ರೆ ಬಿಡಿಸಿದ ಮೇಲೆ ಮತ್ತೆ ಫಿಟ್ಸ್ ಬರಲ್ಲ, ಒಬ್ಬೊಬ್ರಿಗೂ ಮಾತ್ರೆ ಬಿಡಿಸಿದ ಮೇಲೆ ಮತ್ತೆ 1-3 ತಿಂಗಳ ಆದ್ಮೇಲೆ ಮತ್ತೆ ಶುರು ಆಗತ್ತೆ. ಸೊ ಕಂಪ್ಲೀಟ್ ಆಗಿ ಹೇಳಕ್ಕಾಗಲ್ಲ, ಇವ್ರಿಗಿನ್ನೂ ಬರದೇ ಇಲ್ಲ ಅಂತ ಹೇಳಕ್ಕಾಗಲ್ಲ.
1: ಈಗ ನೀವು ಹೇಳಿದ್ರಿ ಮೆದುಳಿನಲ್ಲಿ ಏನಾದ್ರೂ ತೊಂದರೆಗಳಿದ್ದಾಗ ಈ ಫಿಟ್ಸ್ ಅನ್ನೋದು ಕಾಣಿಸ್ಕೊಳ್ಳುತ್ತೆ ಅಂತ, ಅದನ್ನು ಬಿಟ್ಟು ಬೇರೆ

0: ಕಾರಣಗಳಿದೆಯಾ ಇದು ಬರ್ಲಿಕ್ಕೆ? ಅಂದ್ರೆ ವಾತಾವರಣದಲ್ಲಿ ಆಗುವಂತಹ ಬದಲಾವಣೆಗಳಿರ್ಬೋದು, ಎಲ್ಲ ಓದಿದ್ದೆ ನಾನು, ಹೊಟ್ಟೆಗೆ ಸಂಬಂಧಪಟ್ಟಿರುವಂತಹ ತೊಂದರೆಗಳು ಫಿಟ್ಸ್ಗೆ ಕಾರಣ ಆಗತ್ತೆ ಅಂತ ಹೇಳ್ತಾರೆ, ನಿಜನಾ ಅದು?
1: ವಾತಾವರಣ ಚೇಂಜಸ್ಗೆ ಏನು ಬರಲ್ಲ, ಮೇನ್ ಕಾರಣ ಫಿಟ್ಸ್ ಟ್ರಿಗ್ಗರ್ ಆಗಕ್ಕೆ ಏನು ಅಂದ್ರೆ ಬ್ರೈನ್ಗೆ ರೆಸ್ಟ್ ಕೊಡಲ್ಲ. ನಾವು ತುಂಬಾ ನಿದ್ದೆ ಕಡಿಮೆ ಮಾಡ್ತಾ ಇದೀವಿ ಅಂದ್ರೆ ದಟ್ ಈಸ್ ಒನ್ ಆಫ್ ದ ರೀಸನ್ಸ್. ಆಮೇಲೆ ಟೈಮ್ಗೂ ತಿಂಡಿ ಊಟ, ಒಬ್ಬೊಬ್ಬರಿಗೂ ಒಂದೊಂದು ಫುಡ್ಸ್ ಅಂದ್ರೆ ಕಾರ್ಬೋಹೈಡ್ರೇಟ್, ಹೈ ಕಾರ್ಬೋಹೈಡ್ರೇಟ್ ಫುಡ್ಸ್, ಒಂದೊಂದು ತರ ಫುಡ್ಸ್ಗೆ ಲೋ ಕಾರ್ಬೋಹೈಡ್ರೇಟ್ ಅಂದ್ರೆ ರೈಸ್ ಐಟಮ್ಸ್ ಜಾಸ್ತಿ ಇರುವ ಫುಡ್ಸ್ ಒಬ್ಬೊಬ್ಬರಿಗೂ ಟ್ರಿಗ್ಗರ್ ಮಾಡುತ್ತೆ. ಒಬ್ಬೊಬ್ಬರಿಗೂ ರೈಸ್ ಕಡಿಮೆ ಮಾಡಿದ್ರೆ ಫಿಟ್ಸ್ ಕಂಟ್ರೋಲ್ ಅಲ್ಲಿ ಇರುತ್ತೆ, ಕೀಟೋಜೆನಿಕ್ ಡಯಟ್ ಅಂತಾರೆ. ಅದು ಡಿಪೆಂಡಿಂಗ್ ಅಪಾನ್ ದ ಟೈಪ್ ಆಫ್ ಫಿಟ್ಸ್. ಈ ತರ ಡಯಟ್ರಿ ಟ್ರಿಗರ್ಸ್ ಇರುತ್ತೆ, ನಿದ್ದೆ, ಆಮೇಲೆ ಬ್ರೈಟ್ ಲೈಟ್ಸ್, ಡಿಸ್ಕೋ ಲೈಟ್ಸ್ ಅಂತಾರಲ್ಲ ಆ ತರ ಬ್ರೈಟ್ ಬ್ರೈಟ್ ಲೈಟ್ಸ್ ಬಿಟ್ಟು ಬಿಟ್ಟು ಆನ್ ಆಫ್ ಆಗೋದು, ಈ ತರ ಸ್ಕ್ರೀನ್ಸ್ ಅದು ತುಂಬತ್ತು ನೋಡ್ತಾ ಇದ್ರೆ ಅದು ಒಬ್ಬೊಬ್ಬರಿಗೆ ಫಿಟ್ಸ್ ಟ್ರಿಗರ್ ಆಗತ್ತೆ. ರೇರ್ಲಿ ಏನಂದ್ರೆ ಸನ್ಲೈಟ್, ತುಂಬಾ ಬಿಸಿಲಿಗೆ ಹೋಗುವಾಗ ಒಂದೊಂದ್ ತರ ಟೈಪ್ ಫಿಟ್ಸ್ ಅಲ್ಲಿ ಸನ್ಲೈಟ್ ನೋಡಿದ್ರು ಫಿಟ್ಸ್ ಟ್ರಿಗರ್ ಆಗತ್ತೆ.
0: ಹಂಗಾದ್ರೆ ಆ ತರ ಫಿಟ್ಸ್ ಬಂದಿರೋರು ಹೋಗ್ಬಾರ್ದು ಬ್ರೈಟ್ ಲೈಟ್ಸ್ ಗೆ?
1: ಅಂದ್ರೆ ಬ್ರೈಟ್ ಲೈಟ್ಸ್ ಅವಾಯ್ಡ್ ಮಾಡಬಹುದು. ಡಾರ್ಕ್ ಗ್ಲಾಸಸ್ ಇರುತ್ತಲ್ವಾ, ಗಾಗಲ್ಸ್ ಹಾಕೊಂಡು ಓಡಾಡಬಹುದು, ಇಲ್ಲ ಹ್ಯಾಟ್ ಹಾಕೊಂಡು ಓಡಾಡಬಹುದು, ನೆರಳಲ್ಲಿ ಹೋಗ್ಬಹುದು, ಸನ್ಶೇಡ್ ಅಲ್ಲಿ ಹೋಗ್ಬಹುದು, ಬ್ರೈಟ್ ಲೈಟ್ಸ್ ಅವಾಯ್ಡ್ ಮಾಡಬಹುದು. ಅಂಡ್ ತುಂಬಾ ಫೋಟೋ ಸೆನ್ಸಿಟಿವ್ ಇರುವವರು ಏನಂದ್ರೆ ಬ್ರೈಟ್ ಆನ್ ಆಫ್ ಲೈಟ್ಸ್ ಆನ್ ಆಫ್ ಆಗೋದು, ಡಿಸ್ಕೋ ಲೈಟ್ಸ್ ತರ ಇರುವ ಎನ್ವೈರನ್ಮೆಂಟ್ಸ್ ಅವಾಯ್ಡ್ ಮಾಡಬಹುದು.
0: ಇದಿಷ್ಟು ಅವರು ತೆಗೆದುಕೊಳ್ಳಬೇಕಾಗಿರುವಂತಹ ಮುನ್ನೆಚ್ಚರಿಕೆ ಕ್ರಮಗಳು. ಒಂದ್ಸರ್ತಿ ನೀವು ಹೇಳಿದ ಹಾಗೆ ವೈದ್ಯರು ಎಷ್ಟು ದಿನಗಳವರೆಗೆ ಅವ್ರಿಗೆ ಔಷಧಿ ಬೇಕು ಅಂತ ಹೇಳ್ತೀರಾ, ಅದನ್ನ ಅವರು ಸರಿಯಾದ ಸಮಯಕ್ಕೆ ತೆಗೆದುಕೊಳ್ಬೇಕು ಅಂತ ಹೇಳ್ತಾರೆ. ಅಕಸ್ಮಾತ್ ಬಿಟ್ರೆ ಮತ್ತೆ ಶುರು ಮಾಡ್ಬೇಕು ಅಂತೆಲ್ಲ ಹೇಳ್ತಾರೆ, ನಿಜನಾದ?
1: ಹೌದು ಮೇಡಮ್, ಫಿಟ್ಸ್ ಇರುವವರು ಅವಾಗವಾಗ ನ್ಯೂರಾಲಜಿಸ್ಟ್ ಇಲ್ಲ ಫಿಸಿಷಿಯನ್ ಹತ್ರ ಫಾಲೋ ಅಪ್ ಅಲ್ಲಿ ಇರಬೇಕಾಗತ್ತೆ. ಒನ್ಸ್ ಎ ಮಂತ್ ಇಲ್ಲ ಒನ್ಸ್ ಇನ್ ತ್ರೀ ಮಂತ್ಸ್ ಬಂದು ಡಾಕ್ಟರ್ ಹತ್ರ ತೋರಿಸಬೇಕು, ಅವ್ರ ಮೆಡಿಕೇಶನ್ಸ್ ಅದೆಲ್ಲ ಕರೆಕ್ಟ್ ಆಗಿದೆಯಾ, ಅದರಿಂದ ಏನಾದ್ರೂ ಸೈಡ್ ಎಫೆಕ್ಟ್ಸ್ ಬರ್ತಾ ಇದೆಯಾ ಅದು ನೋಡ್ಕೋಬೇಕಾಗತ್ತೆ. ಅಂಡ್ ಮೆಡಿಕೇಶನ್ ಕೊಡೋದು ಬೇಸ್ಡ್ ಆನ್ ಬಾಡಿ ವೈಟ್, ಅಂದ್ರೆ ವೈಟ್ ಏನಾದ್ರೂ ಜಾಸ್ತಿ ಆಗಿದೆಯಾ ಕಡಿಮೆ ಆಗಿದೆಯಾ ನೋಡ್ಕೊಂಡು ಟ್ಯಾಬ್ಲೆಟ್ಸ್ ಅಡ್ಜಸ್ಟ್ ಮಾಡಬೇಕಾಗತ್ತೆ. ಒಬ್ಬೊಬ್ರು ಏನಂದ್ರೆ ಎಸ್ಪೆಷಲಿ ಮಕ್ಕಳಲ್ಲಿ ಬೆಳವಣಿಗೆ ಆಗ್ತಾ ಇರುವಾಗ ವೈಟ್ ಜಾಸ್ತಿ ಆಗ್ತಾ ಇರುತ್ತೆ, ಈ ವರ್ಷ ಕೊಡುವ ಮೆಡಿಸಿನ್ ನೆಕ್ಸ್ಟ್ ಇಯರ್ಗೆ ಸೆಟ್ ಆಗಲ್ಲ. ಸೊ ವಯಸ್ಸು ಬೆಳವಣಿಗೆ ಆಗ್ತಾ ಇರುವಾಗ ಅದಕ್ಕೆ ತಕ್ಕ ಮೆಡಿಸಿನ್ಸ್ ಅಡ್ಜಸ್ಟ್ ಮಾಡ್ಕೊಂಡು ಡೋಸ್ ಅಡ್ಜಸ್ಟ್ ಮಾಡ್ಬೇಕಾಗತ್ತೆ. ಕಂಟಿನ್ಯೂಸ್ ಅಟ್ ಲೀಸ್ಟ್ ಒನ್ಸ್ ಇನ್ ಸಿಕ್ಸ್ ಮಂತ್ಸ್ ಫಾಲೋ ಅಪ್, ಅಂದ್ರೆ ಡಾಕ್ಟರ್ ಹತ್ರ ಬಂದು ತೋರಿಸ್ಕೊಂಡು ನಾರ್ಮಲ್ ಆಗಿ ಇದ್ರೂ ತೋರಿಸ್ಕೊಂಡು ಹೋಗ್ಬೇಕಾಗತ್ತೆ. ಅಂಡ್ ಸೆಕೆಂಡ್ ಥಿಂಗ್, ಇವರು ನಿದ್ದೆ ಇದೆಲ್ಲ ಖಂಡಿತ ಟೈಮ್ ಟೈಮ್ಗೂ ಮಾತ್ರ ತಗೊಳ್ಳೋದು, ನಿದ್ದೆ ಕಡಿಮೆ ಮಾಡಂಗಿಲ್ಲ. ಮೂರನೇದು ಫಿಟ್ಸ್ ಅವರ್ನ ಡ್ರೈವಿಂಗ್ ಅವಾಯ್ಡ್ ಮಾಡಕ್ಕೆ ಹೇಳ್ತೀವಿ. ಡ್ರೈವಿಂಗ್ ಏನಕ್ಕೆ ಅವಾಯ್ಡ್ ಮಾಡಕ್ಕೆ ಹೇಳ್ತೀವಿ ಅಂದ್ರೆ ಡ್ರೈವ್ ಮಾಡ್ತಾ ಇರುವಾಗ ಸಡನ್ ಆಗಿ ಫಿಟ್ಸ್ ಬಂದ್ರೆ ಅವ್ರಿಗೂ ಡೇಂಜರ್, ಪ್ಲಸ್ ಪಬ್ಲಿಕ್ ಡೇಂಜರ್ ಇರುತ್ತೆ. ಸೊ ಫಿಟ್ಸ್ ಪೇಷಂಟ್ಸ್ ಆದಷ್ಟು ಡ್ರೈವಿಂಗ್ ಅವಾಯ್ಡ್ ಮಾಡೋದು ಒಳ್ಳೇದು. ಅಂಡ್ ಫೋರ್ತ್, ತುಂಬಾ ನೀರು ಇರುವ ಕಡೆ, ಅಂದ್ರೆ ಸಡನ್ ಆಗಿ ಸ್ವಿಮ್ಮಿಂಗ್ ಮಾಡ್ತಾ ಇರುವಾಗ ಫಿಟ್ಸ್ ಬಂದ್ರೆ ಅವ್ರ ಪ್ರಾಣಕ್ಕೆ ತೊಂದರೆ ಆಗತ್ತೆ. ಆಮೇಲೆ ಬೆಂಕಿ ಹತ್ರ ಕೆಲಸ ಮಾಡೋದು, ಅಂದ್ರೆ ಫೈರ್ ಹತ್ರ ಸ್ಟವ್ ಹತ್ರ ತುಂಬತ್ತು ನಿಂತ್ಕೊಳ್ಳೋದು, ಅದರಿಂದ ಏನಂದ್ರೆ ಸಡನ್ ಆಗಿ ಬೆಂಕಿ ಹತ್ರ ಇರುವಾಗ ಫಿಟ್ಸ್ ಬಂದಿದೆ ಅಂದ್ರೆ ಅದ ಮೇಲೆ ಬಿದ್ರೆ ಅವ್ರಿಗೂ ಪ್ರಾಣಕ್ಕೆ ತೊಂದರೆ ಆಗತ್ತೆ ಅಂತ. ಇನ್ನೊಂದು, ತುಂಬಾ ಹೈಟ್ಸ್ ಬಿಲ್ಡಿಂಗ್, ತುಂಬಾ ಹೈಟ್ಸ್ ಇರುವ ಬಿಲ್ಡಿಂಗ್ ಹತ್ರ ನಿಂತ್ಕೊಂಡ್ರೆ ಸಡನ್ ಆಗಿ ಫಿಟ್ಸ್ ಬಂದ್ರೆ ಬಿದ್ದೋಗ್ತಾರೆ ಅಂತ. ಸೊ ಇದು ಅವಾಯ್ಡ್ ಮಾಡಕ್ಕೆ ಹೇಳ್ತೀವಿ. ಇದರಿಂದ ಫಿಟ್ಸ್ ಬರುತ್ತೆ ಅಂತ ಅಲ್ಲ, ಈ ಸಿಚುವೇಶನ್ಸ್ ಅಲ್ಲಿ ಸಡನ್ ಆಗಿ ಫಿಟ್ಸ್ ಬಂದ್ರೆ ತೊಂದರೆ
0: ಹೇಳ್ತೀರಾ ಅಥವಾ ಹತ್ತಿದ್ರೆ ಬಂದ್ಬಿಡುತ್ತೆ. ಕೆಲವರು ಯಾರದೋ ಒಂದು ಕೇಳ್ತಾ ಇದ್ದೆ ನಾನು, ಚಿಕ್ಕವರು ಇದ್ದವಾಗ ಹೇಳಿರೋದನ್ನ ಅವ್ರು ಇದುವರೆಗೂ ಬೆಟ್ಟನೇ ಹತ್ತಿಲ್ಲ ಅಂತ ಹೇಳ್ತಾ ಇದ್ರು.
1: ಹಂಗೆ ಹತ್ತರಿಂದ ಏನ್ ಆಗಲ್ಲ, ಸಡನ್ ಆಗಿ ಬಿದ್ದ್ಬಿಟ್ರೆ ಅವ್ರ ಲೈಫ್ಗೆ ಡೇಂಜರ್ ಅಂತ ಅಷ್ಟೇ.
0: ಇದರಿಂದ ಮತ್ತೆ ಮೆದುಳಿಗೆ ಏನು ತೊಂದರೆ ಇಲ್ಲ, ಅಂದ್ರೆ ವೈದ್ಯರು ಹೇಳಿದ ಹಾಗೆ ಔಷಧಿ ಉಪಚಾರ ಮಾಡ್ಕೊಳ್ಳೋದ್ರಿಂದ ಮೆದುಳಿಗೆ ಇನ್ನು ಹೆಚ್ಚಿನ ತೊಂದರೆ ಏನು ಆಗಲ್ಲ.
1: ಅದರಿಂದ ಸೈಡ್ ಎಫೆಕ್ಟ್ಸ್ ಎಲ್ಲ ಮೆಡಿಸಿನ್ಸ್ಗೂ ಇರುತ್ತೆ, ಪ್ಯಾರಾಸೆಟಮಾಲ್ ತಗೊಂಡ್ರು ಸೈಡ್ ಎಫೆಕ್ಟ್ ಇರುತ್ತೆ, ಬಟ್ ಸೈಡ್ ಎಫೆಕ್ಟ್ಗಿಂತ ಬೆನಿಫಿಟ್ ಜಾಸ್ತಿ ಇರುತ್ತೆ. ಸೊ ಆ ತರ ಮೆಡಿಸಿನ್ಸ್ ಪೇಷಂಟ್ಗೆ ಯಾವ ತರ ಮೆಡಿಸಿನ್ ಸೂಟ್ ಆಗುತ್ತೋ ನೋಡ್ಕೊಂಡು ವೈದ್ಯರು ಕೊಡ್ತಾರೆ. ಸೊ ಅದು ಸೈಡ್ ಎಫೆಕ್ಟ್ಸ್ ಅವಾಗ ಅವಾಗ ಚೆಕ್ ಮಾಡಿಸ್ಕೊತಾ ಇರಬೇಕು. ಒಂದೊಂದು ಫಿಟ್ಸ್ ಟ್ಯಾಬ್ಲೆಟ್ ಚೂರು ಲಿವರ್ ಡ್ಯಾಮೇಜ್ ಬರಬಹುದು, ಒಂದೊಂದಕ್ಕೂ ಕಿಡ್ನಿ ಡ್ಯಾಮೇಜ್ ಬರಬಹುದು, ಬಟ್ ಅಪರೂಪ. ಆದ್ರೂ ವೈದ್ಯರ ಹತ್ರ 6 ತಿಂಗಳಿಗೆ ಒಂದ್ಸಲ ತೋರಿಸೋದ್ರಿಂದ ಬ್ಲಡ್ ಟೆಸ್ಟ್ ಮಾಡಿ ಚೆಕಪ್ ಮಾಡಿಸ್ಕೊಂಡು ಏನಾದ್ರೂ ಚೇಂಜಸ್ ಇದ್ರೆ ಮಾತ್ರ ಚೇಂಜ್ ಮಾಡ್ಕೋಬೇಕಾಗತ್ತೆ. ಫಿಟ್ಸ್ ಟ್ಯಾಬ್ಲೆಟ್ ಇಂದ ಮೆದುಳಿಗೆ ಏನು ಡ್ಯಾಮೇಜ್ ಆಗಲ್ಲ.
0: ಈಗ ಸ್ಟ್ರೋಕ್ ಬಗ್ಗೆ ಮಾತಾಡೋಣ.
1: ಸ್ಟ್ರೋಕ್ ಅಂದ್ರೆ ಏನಂದ್ರೆ ಸಡನ್ ಆಗಿ ಬಾಡಿಯಲ್ಲಿ ಏನಾದ್ರೂ ಬಾಡಿ ಪಾರ್ಟ್ ಕೆಲಸ ಮಾಡ್ತಿಲ್ಲ, ಸಡನ್ ಆಗಿ ಬರ್ತಾ ಇರೋ ಚೇಂಜ್ ನ ನಾವು ಸ್ಟ್ರೋಕ್ ಅಂತ ಲಕ್ವೆ ಅಂತ ಹೇಳ್ತೀವಿ.
0: ಲಕ್ವ.
1: ಸೊ ಸಡನ್ ಆಗಿ ಕೈ ಬಿದ್ದೋಗೋದು, ಸಡನ್ ಆಗಿ ಕಾಲ್ ಬಿದ್ದೋಗೋದು, ಇಲ್ಲ ಬಾಯಿ ಒಂದು ಸೈಡ್ಗೆ ಹೋಗೋದು, ಇಲ್ಲ ಮಾತು ತೊದ್ಲು ಬರೋದು, ಇಲ್ಲ ಸಡನ್ ಆಗಿ ಅನ್ಕಾನ್ಶಿಯಸ್ ಆಗೋದು, ಈ ತರ ಆಗ್ತಾ ಇದೆ ಅಂದ್ರೆ ಏನಾದ್ರೂ ತುಂಬಾ ದಿನ ಇಲ್ಲ, ಸಡನ್ ಆಗಿ ಈ ಒಂದೇ ನಿಮಿಷ ಚೆನ್ನಾಗಿದ್ರು ನೆಕ್ಸ್ಟ್ ನಿಮಿಷ ಚೆನ್ನಾಗಿಲ್ಲ, ಈ ತರ ಕೈ ಕಾಲ್ ಬಿದ್ದೋಗಿದೆ ಅಂದ್ರೆ ಸ್ಟ್ರೋಕ್ ಅಂತ ಅನ್ಕೋಬೇಕು.
0: ತಕ್ಷಣ ಆಗ್ಬಿಡುತ್ತ,
1: ತಕ್ಷಣ ಸಡನ್ ಆಗಿ ಏನಾಗುತ್ತೆ, ಮೆದುಳಲ್ಲಿ ಬ್ಲಡ್ ಕ್ಲಾಟ್ ಆಗ್ಬಿಡುತ್ತೆ.

0: ಸೊ ರಕ್ತ ಹೆಬ್ಬು ಕಟ್ಟಿ ಮೆದಳಲ್ಲಿ ನರಗಳೆಲ್ಲ ಬ್ಲಾಕ್ ಆಗ್ಬಿಡತ್ತೆ. ಬ್ಲಾಕ್ ಆಗೋದ್ರಿಂದ ಏನಾಗುತ್ತೆ, ಆ ಪಾರ್ಟ್ ಡ್ಯಾಮೇಜ್ ಆಗ್ಬಿಡತ್ತೆ. ಸೊ ಮೆದಳಿಗೆ ಯಾವಾಗ್ಲೂ ರಕ್ತ ಹೋಗ್ತಾನೆ ಇರಬೇಕು. ನಮ್ಮ ಹಾರ್ಟ್ ಇಂದ ಮೆದಳಿಗೆ ರಕ್ತ ನಾಳಗಳು ಯಾವಾಗ್ಲೂ ಫ್ರೀ ಆಗಿ ರಕ್ತ ಸರಬರ ನಡೀತಾನೆ ಇರಬೇಕು. ಸೊ ಸಡನ್ ಆಗಿ ಬ್ಲಾಕ್ ಆಗ್ಬಿಟ್ರೆ ಏನಾಗತ್ತೆ, ಬ್ರೈನ್ ಗೆ ಆಕ್ಸಿಜನ್ ಹೋಗಲ್ಲ. ಬ್ರೈನ್ ಗೆ ಆಕ್ಸಿಜನ್ ಹೋಗಲ್ಲ ಅಂದ್ರೆ ವಿತಿನ್ 5 ಮಿನಿಟ್ಸ್ ಅಲ್ಲಿ ಇರುವ ನರಗಳು, ನ್ಯೂರಾನ್ಸ್ ಅಂತೀವಿ, ಅದೆಲ್ಲ ಡ್ಯಾಮೇಜ್ ಆಗೋದು ಶುರು ಆಗ್ಬಿಡತ್ತೆ. ಸ್ಟ್ರೋಕ್ ಅಲ್ಲಿ 2 ಟೈಪ್ಸ್ ಇದೆ. ಒಂದು ರಕ್ತಸ್ರಾವ ಆಗೋದು, ಅಂದ್ರೆ ರಕ್ತ ನಾಳ ಡ್ಯಾಮೇಜ್ ಆಗ್ಬಿಟ್ಟು ರಕ್ತ ಹೋಗೋದು. ಇನ್ನೊಂದು ರಕ್ತ ಹೆಬ್ಬು ಕಟ್ಟೋದು, ಅಂದ್ರೆ ರಕ್ತ ಬ್ಲಾಕ್ ಆಗ್ಬಿಟ್ಟಿದೆ. ನಮ್ಗೆ ನೋಡಕ್ಕೆ ಎರಡು ಒಂದೇ ತರನೇ ಇರುತ್ತೆ, ಕೈ ಬಿದ್ದೋಗೋದು, ಕಾಲ್ ಬಿದ್ದೋಗೋದು, ಬಾಯಿ ಸೈಡ್ಗೆ ಹೋಗೋದು, ಮಾತು ತೊದ್ಲು ಬರೋದು. ಸೊ ಆತರ ಸಡನ್ ಆಗಿ ಏನ್ ಲಕ್ಷಣ ಬಂದ್ರು ತಕ್ಷಣ ಡಾಕ್ಟರ್ ಹತ್ರ ತೋರಿಸ್ಬೇಕು. ವಿತಿನ್ 4.5 hours ಬಂದಿದ್ರೆ ಅಡ್ವಾಂಟೇಜ್ ಏನು ಅಂದ್ರೆ ಡ್ಯಾಮೇಜ್ ನ ನಾವು ರಿವರ್ಸ್ ಮಾಡಬಹುದು. ಅಂದ್ರೆ ನರಗಳು ಏನೇನು ಡ್ಯಾಮೇಜ್ ಆಗ್ತಾ ಇದೆಯೋ ಅದನ್ನ ರಿವರ್ಸ್ ಮಾಡಬಹುದು. ಅದಕ್ಕೊಂದು ಇಂಜೆಕ್ಷನ್ ಇದೆ, ಥ್ರಾಂಬೋಲೈಸಿಸ್ ಅಂತೀವಿ. ಆ ಇಂಜೆಕ್ಷನ್ ಕೊಟ್ರೆ ಏನಾಗುತ್ತೆ, ರಕ್ತ ಹೆಬ್ಬಲ ಕರಗ್ ಬಿಡತ್ತೆ. ಬಟ್ ಇದೇನಂದ್ರೆ ವಿತಿನ್ 4.5 hours, 4.5 ಗಂಟೆ ಒಳಗೆ ಬಂದ್ರೆ ಇದು ಗೋಲ್ಡನ್ ಅವರ್ ಒಳಗೆ ಬಂದ್ರೆ ಇದು ಮಾಡಕ್ಕೆ ಅವಕಾಶ ಇದೆ. ಇದು ರಕ್ತ ಹೆಬ್ಬು ಕಟ್ಟಿರೋರಿಗೆ, ಬ್ಲೀಡಿಂಗ್ ಜಾಸ್ತಿ ಆಗಿರೋರಿಗೆ ಬಿ ಪಿ ಕಂಟ್ರೋಲ್ ಮಾಡಿಕೊಂಡು ಆ ರಕ್ತ.
1: ಏನೇನು ಕಾರಣಗಳು ಮೇಡಮ್ ಈ
0: ಸ್ಟ್ರೋಕ್ಗೆ? ಬಿ ಪಿ ಜಾಸ್ತಿ ಆಗೋದು, ರಕ್ತ ಸ್ರಾವ ಆಗ್ತಿದೆ ಅಂದ್ರೆ ಬಿ ಪಿ ಜಾಸ್ತಿ ಆಗೋದ್ರಿಂದ ಆಗತ್ತೆ. ರಕ್ತ ಹೆಬ್ಬು ಕಟ್ಟಿದೆ ಅಂದ್ರೆ ಅದು ಬಿ ಪಿ, ಶುಗರ್, ಇಲ್ಲ ಹಾರ್ಟ್ ಪ್ರಾಬ್ಲಮ್, ಇಲ್ಲ ಸ್ಮೋಕ್ ಮಾಡೋರು, ಇಲ್ಲ ಕೊಲೆಸ್ಟ್ರಾಲ್ ಜಾಸ್ತಿ ಆಗೋದು, ಈ 5 ಕಾರಣದಿಂದ ರಕ್ತ ಹೆಬ್ಬು ಕಟ್ತಾ ಇರತ್ತೆ. ಸೊ ಶುಗರ್, ಬಿ ಪಿ ಇರುವರು ಮಂತ್ಲಿ ಚೆಕಪ್ ಮಾಡಿಸ್ಕೋಬೇಕು. ಶುಗರ್ ಯಾವಾಗ್ಲೂ ಕಂಟ್ರೋಲ್ ಅಲ್ಲಿ ಇರಬೇಕು, ಬಿ ಪಿ ಕಂಟ್ರೋಲ್ ಅಲ್ಲಿ ಇರಬೇಕು. ಸ್ಮೋಕ್ ಮಾಡೋರು ಸ್ಮೋಕಿಂಗ್ ನಿಲ್ಲಿಸಬೇಕು. ಹಾರ್ಟ್ ಪ್ರಾಬ್ಲಮ್ ಇರುವರು ಹಾರ್ಟ್ ಯಾವಾಗ್ಲೂ ಚೆಕಪ್, ಮಂತ್ಲಿ ಚೆಕಪ್ಸ್ ಹಾರ್ಟ್ ಡಾಕ್ಟರ್ ಹತ್ರ ಮಾಡಿಸ್ಕೋತಾ ಇರಬೇಕು. ಕೊಲೆಸ್ಟ್ರಾಲ್ ಇರುವರು ಕೊಲೆಸ್ಟ್ರಾಲ್ ಕಂಟ್ರೋಲ್ ಮಾಡಕ್ಕೆ ಡಯಟ್ ಚೇಂಜಸ್ ಫಾಲೋ ಆಗಬೇಕು, ಎಕ್ಸಸೈಸ್ ಮಾಡಬೇಕು, ಅಂಡ್ ಕೊಲೆಸ್ಟ್ರಾಲ್ ಗೆ ಟ್ಯಾಬ್ಲೆಟ್ಸ್ ತಗೋಬೇಕು.
1: ಇದು ವೈದ್ಯರು ಹೇಗೆ ಹೇಳ್ತಾರೋ ಹಾಗೆ ಕೇಳ್ಕೋಬೇಕು. ಇದಕ್ಕೂ ಸಹ ಯಾವ ಲಕ್ಷಣಗಳು ಇರೋದಿಲ್ಲ ಬರೋದಕ್ಕೂ ಮೊದಲು.
0: ಇದು ಬರಕ್ ಮುಂಚೆ ಒಬ್ಬೊಬ್ಬರಿಗೂ ಗೊತ್ತಾಗ್ತಿರುತ್ತೆ, ಮೈನರ್ ಸ್ಟ್ರೋಕ್ ಅಂತ ಹೇಳ್ತೀವಿ, ಇದು ಅಪರೂಪ. ಈ ತರ ಸಡನ್ ಆಗಿ ಕೈ ಬಿದ್ದೋಗುತ್ತೆ, 5 ಮಿನಿಟ್ಸ್ ಆದ್ಮೇಲೆ ಇಂಪ್ರೂವ್ ಆಗ್ಬಿಡತ್ತೆ. ಈ ತರ ಆಗ್ತಾ ಇದೆ ಅಂದ್ರೆ ನೆಕ್ಸ್ಟ್ 1-2 days ಅಲ್ಲಿ ದೊಡ್ಡ ಸ್ಟ್ರೋಕ್ ಬರಕ್ಕೆ ಇದು ರೆಡಿ ಆಗ್ತಾ ಇದೆ ಅಂತ. ಇವಾಗ ಒಬ್ಬೊಬ್ರು ನಾವು ನೋಡ್ತಿರ್ತೀವಿ, 1 hour ಕೈ ಎತ್ತಕ್ಕೆ ಆಗ್ತಾ ಇರ್ಲಿಲ್ಲ, ಆಮೇಲೆ ಇಂಪ್ರೂವ್ಮೆಂಟ್ ಅದೇ ಬಂದ್ಬಿಟ್ಟಿದೆ. ಅವರು ನಾರ್ಮಲ್ ಆಗ್ಬಿಟ್ಟಿದೆ ಅಂತ ಇಗ್ನೋರ್ ಮಾಡಿದ್ರು. ನೆಕ್ಸ್ಟ್ ವಿತಿನ್ 24 hours ದೊಡ್ಡ ಸ್ಟ್ರೋಕ್ ಆಗ್ಬಿಟ್ಟು ಕೈ ಕಾಲು ಫುಲ್ ಪ್ಯಾರಾಲಿಸಿಸ್ ಆಗ್ಬಿಟ್ಟಿದೆ. ಆ ಸ್ಟೇಜ್ ಅಲ್ಲಿ ಏನ್ ಮಾಡಕ್ಕಾಗಲ್ಲ. ಈ ತರ ಸ್ಟ್ರೋಕ್ ಲಕ್ಷಣಗಳು ಅಂದ್ರೆ ಇವಾಗ ಕೈ ಬಿದ್ದೋಗಿದೆ ಅಂದ್ರೆ ತಕ್ಷಣ ವೈದ್ಯರ ಹತ್ರ ತೋರಿಸ್ಬೇಕು. ಈವನ್ ಇಫ್ ಇಟ್ ಈಸ್ ಇಂಪ್ರೂವಿಂಗ್, ಇಂಪ್ರೂವ್ ಆಗ್ತಾ ಇದ್ರು ನಾವು ಟ್ಯಾಬ್ಲೆಟ್ಸ್ ಶುರು ಮಾಡ್ತೇವೆ. ರಕ್ತ ಕರೆಸೋ ಇಂಜೆಕ್ಷನ್ ಕೊಡಲ್ಲ, MRI ಮಾಡಿಸ್ಬಿಟ್ಟು ಟ್ಯಾಬ್ಲೆಟ್ ಸ್ಟಾರ್ಟ್ ಮಾಡಿದ್ವಿ ಅಂದ್ರೆ ಮತ್ತೆ ಆ ರಕ್ತ ಹೆಬ್ಬೆಲ್ಲ ಅದೇ ಕರಗ್ ಬಿಡತ್ತೆ, ಮತ್ತೆ ಮತ್ತೆ ಆತರ ರಕ್ತ ಹೆಬ್ಬು ಫಾರ್ಮ್ ಆಗದಂಗೆ ಮಾತ್ರೆ ಕೊಡ್ತೀವಿ. ಸೊ ಸ್ಟ್ರೋಕ್ ಟ್ರೀಟ್ಮೆಂಟ್ ವಿತಿನ್ 4.5 hours ಬಂದ್ರೆ ರಕ್ತ ಹೆಬ್ಬು ಕರಗ್ಸಕ್ಕೆ ಇಂಜೆಕ್ಷನ್ ಕೊಡ್ತೀವಿ. ಚೂರು ಲೇಟ್ ಆಗಿ ಬಂದ್ರೆ ಏನಂದ್ರೆ ಮತ್ತೆ ಮತ್ತೆ ರಕ್ತ ಹೆಬ್ಬ ಆಗದಂಗೆ ಮಾತ್ರೆ ಕೊಡ್ತೀವಿ. ಫಸ್ಟ್ 1 week ಅಲ್ಲಿ ಮೆದಳಲ್ಲಿ ಚೇಂಜಸ್ ಆಗ್ತಾ ಇರುತ್ತೆ ಸ್ಟ್ರೋಕ್ ಆದ್ಮೇಲೆ. ತಲೆಯಲ್ಲಿ ಊತ ಆಗೋದು, ಯಾಕಂದ್ರೆ ಬ್ರೈನ್ ಡ್ಯಾಮೇಜ್ ಆಗಿರುತ್ತೆ. ಬ್ರೈನ್ ಡ್ಯಾಮೇಜ್ ಇವಾಗ ಸ್ಟ್ರೋಕ್ ಸ್ಟಾರ್ಟ್ ಆಗಿದೆ ಅಂದ್ರೆ ನೆಕ್ಸ್ಟ್ 24 hours ತನಕ ಡ್ಯಾಮೇಜ್ ಆಗ್ತಾನೆ ಇರುತ್ತೆ. ಆ ಬ್ರೈನ್ ಡ್ಯಾಮೇಜ್ ನ ಕಡಿಮೆ ಮಾಡೋದು ಎಷ್ಟು ಹೆಂಗೆ ಅಂತ ನಾವು ಟ್ರೈ ಮಾಡ್ತೀವಿ. ಒಬ್ಬೊಬ್ಬರಿಗೂ ಸ್ವೆಲ್ಲಿಂಗ್ ಎಷ್ಟು ಜಾಸ್ತಿ ಆಗುತ್ತೆ ಅಂದ್ರೆ ಅನ್ಕಾನ್ಶಿಯಸ್ ಆಗ್ಬಿಟ್ಟು ಕೋಮಾಗ್ ಹೋಗ್ಬಿಡ್ತಾರೆ. ಆ ಸ್ಟೇಜ್ಗೆ ಹೋಗದಂಗೆ ಇಂಜೆಕ್ಷನ್ಸ್ ಕೊಡ್ಬೋದು. ಕೊಟ್ರು ಕೋಮಾಗ್ ಹೋಗ್ತಾ ಇದ್ದಾರೆ ಅಂದ್ರೆ ಸರ್ಜರಿ ಮಾಡಿಸ್ಬಿಟ್ಟು ಮೆದಳಲ್ಲಿ ಆ ಪ್ರೆಷರ್ ನ ಕಡಿಮೆ ಮಾಡಿ ಪ್ರಾಣ ಉಳಿಸ್ತೀವಿ. ಸೊ ವಿತಿನ್ 4.5 hours ಬಂದ್ರೆ ಕೈ ಕಾಲು ಉಳ್ಸಕ್ಕೆ ಪ್ರಯತ್ನ ಮಾಡ್ತೀವಿ. ಆಫ್ಟರ್ 4.5 hours ಏನಂದ್ರೆ ಪ್ರಾಣ ಉಳ್ಸಕ್ಕೆ ಪ್ರಯತ್ನ ಮಾಡ್ತೀವಿ.
1: ಇದು ಮೊದಲೇ ಅಂತೂ ಯಾರಿಗೂ ಗೊತ್ತಾಗಲ್ಲ,
0: ಗೊತ್ತಾಗಲ್ಲ. ಮೈನರ್ ಸ್ಟ್ರೋಕ್ಸ್ ಏನಾದ್ರೂ ಬಂದ್ರೆ ಅವರು ತಕ್ಷಣ ಬಂದು ವೈದ್ಯರಿಗೆ ತೋರಿಸಿದ್ರೆ ಒಳ್ಳೇದು.
1: ಒಳ್ಳೇದು. ಈಗ ಬಂದ ನಂತರ ನೀವು ಔಷಧಿಗಳನ್ನು ಕೊಡ್ತೀರಾ, ಅದರ ಜೊತೆಗೆ ಬೇರೆ ಬೇರೆ ಏನ್ ಟ್ರೀಟ್ಮೆಂಟ್ ಇದೆ ಇದಕ್ಕೆ?
0: ಸ್ಟ್ರೋಕ್ಸ್ ಗೆ ಗೋಲ್ಡನ್ ಅವರ್ ಆದ್ಮೇಲೆ ಬಂದ್ರೆ ಫಸ್ಟ್ 1 week ಹಾಸ್ಪಿಟಲ್ ಅಲ್ಲಿ ಟ್ರೀಟ್ಮೆಂಟ್ ತಗೋಬೇಕಾಗತ್ತೆ, 3-4 days. ಯಾಕಂದ್ರೆ ಶುಗರ್ ಬಿ ಪಿ ಚೇಂಜಸ್ ಆಗ್ತಾ ಇರುತ್ತೆ, ಬಾಡಿ ಎಲ್ಲ ಸ್ಟ್ರೆಸ್ ಆಗ್ಬಿಡತ್ತೆ. ಸೊ ಶುಗರ್ ಬಿ ಪಿ ಚೇಂಜಸ್ ಜೊತೆಗೆ ಬ್ರೈನ್ ಸ್ವೆಲ್ಲಿಂಗ್ ಇದೆಲ್ಲ ಇರುತ್ತೆ. ಇದೆಲ್ಲ ಆದ್ಮೇಲೆ ಡಿಸ್ಚಾರ್ಜ್ ಆಗಿ ಬಂದ್ಮೇಲೆ ಸ್ಟ್ರೋಕ್ ಟ್ಯಾಬ್ಲೆಟ್ಸ್, 2 ತರ ಟ್ಯಾಬ್ಲೆಟ್ಸ್ ಕೊಡ್ತೀವಿ. ಬ್ಲಡ್ ರಕ್ತ ಹೆಬ್ಬು ಮತ್ತೆ ಮತ್ತೆ ಹೆಬ್ಬು ಕಟ್ಟದಂಗೆ ಬ್ಲಡ್ ಥಿನ್ನರ್ಸ್ ಕೊಡ್ತೀವಿ. ಅದು ಲೈಫ್ ಲಾಂಗ್ ತಗೋಬೇಕು. ತುಂಬಾ ಜನ ಮಾಡೋ ತಪ್ಪೇನು ಅಂದ್ರೆ ಒಂದ್ಸಲ ಸ್ಟ್ರೋಕ್ ಬಂದಿರುತ್ತೆ, ಅದು 1-10 days ಅಲ್ಲಿ ಇಂಪ್ರೂವ್ ಆಗಿರುತ್ತೆ, ಸರಿ ಆಯ್ತು ಅಂತ ಮಾತ್ರ ಬಿಟ್ಬಿಡ್ತಾರೆ. 2 years ಆದ್ಮೇಲೆ ಮತ್ತೆ ಸ್ಟ್ರೋಕ್ ಆಗತ್ತೆ, ದಿಸ್ ಟೈಮ್ ಇಟ್ ವಿಲ್ ಬಿ ಬಿಗ್ ಸ್ಟ್ರೋಕ್, ಇನ್ನು ದೊಡ್ಡ ಸ್ಟ್ರೋಕ್ ಆಗ್ಬಿಡತ್ತೆ. ಸೊ ಸ್ಟ್ರೋಕ್ ಒಂದ್ಸಲ ಲೈಫ್ ಅಲ್ಲಿ ಬಂದಿದೆ ಅಂದ್ರೆ ಜೀವನ ಫುಲ್ ಮಾತ್ರ ತಗೋಬೇಕು, 2 ತರ ಮಾತ್ರೆ. ಅದು ಎಲ್ಲ

0: ಕಡೆ ಸಿಗುತ್ತೆ, ಎಲ್ಲ ಹಾಸ್ಪಿಟಲ್ಸ್ ಅಲ್ಲೂ, ಎಲ್ಲ ಕ್ಲಿನಿಕ್ಸ್ ಅಲ್ಲೂ, ಗವರ್ಮೆಂಟ್ ಹಾಸ್ಪಿಟಲ್ಸ್ ಅಲ್ಲೂ ಎಲ್ಲ ಕಡೆ ಸಿಗುತ್ತೆ. ಅದು ತುಂಬಾ ಚೀಪ್ ಟ್ಯಾಬ್ಲೆಟ್, ಅದರಿಂದ ಯಾವ ತರ ಸೈಡ್ ಎಫೆಕ್ಟ್ಸ್ ಇರಲ್ಲ. ಆ ಎರಡು ತರ ಮಾತ್ರೆಗಳು ಲೈಫ್ ಲಾಂಗ್ ತಗೋಬೇಕಾಗತ್ತೆ. ಅಂಡ್ ಸ್ಟ್ರೋಕ್ಗೆ ಇದು ರಕ್ತ ಹೆಬ್ಬು ಪ್ರಿವೆಂಟ್ ಮಾಡಕ್ಕೆ, ಇದನ್ನ ಪ್ರಿವೆಂಟಿವ್ ಮೆಡಿಸಿನ್ ಅಂತೀವಿ. ಸೊ ಮತ್ತೆ ಸ್ಟ್ರೋಕ್ ಬರದಂಗೆ ಈ ಮಾತ್ರೆ ಲೈಫ್ ಲಾಂಗ್ ತಗೋಬೇಕಾಗತ್ತೆ. ಇದು ಜೊತೆಗೆ ಕೈ ಕಾಲು ಬಿದ್ದಿರುತ್ತಲ್ವಾ, ಆಲ್ರೆಡಿ ಡ್ಯಾಮೇಜ್ ಆಗಿರೋದು, ಅದನ್ನ ಫಿಸಿಯೋಥೆರಪಿ ಮಾಡಿಸ್ಬೇಕಾಗತ್ತೆ. ಫಿಸಿಯೋಥೆರಪಿ ಅಂದ್ರೆ ವ್ಯಾಯಾಮ ಮಾಡಿಸೋದು. ಸೊ ಕೈನ ನಾವೇನಂದ್ರೆ ಸ್ಟಿಮ್ಯುಲೇಟ್ ಮಾಡ್ತಾ ಇರ್ತೀವಿ. ಸೊ ಕೈನ ಅಲ್ಲಾಡಿಸ್ತಾ ಕೈಗೆ ಎಕ್ಸಸೈಸ್ ಕೊಟ್ರೆ ಏನಂದ್ರೆ ಬ್ರೈನ್ ಗೆ ಚೂರು ನಾವು ಸ್ಟಿಮ್ಯುಲಸ್ ಕೊಟ್ಟದಂಗ ಆಗತ್ತೆ. ಅಂದ್ರೆ ಮೆದುಳಿಗೆ ಇನ್ಚೂರು ನಾವು ರಿಕವರ್ ಆಗ್ಬೇಕು ಆಗ್ಬೇಕು ಆಗ್ಬೇಕು ಅನ್ಸುತ್ತೆ. ಆವಾಗ ಕೈ ಹಗುರವಾಗತ್ತೆ, ಪ್ಲಸ್ ಅದ್ರ ಜೊತೆಗೆ ಇಂಪ್ರೂವ್ಮೆಂಟ್ ಇರುತ್ತೆ. ಸೊ ಫಿಸಿಯೋಥೆರಪಿ, ಕೈಗೆ ಕಾಲ್ಗೆ ಫಿಸಿಯೋಥೆರಪಿ, ಮಾತು ತೋದ್ಲಿ ಇರುವವರಿಗೆ ಸ್ಪೀಚ್ ಥೆರಪಿ. ಅಂದ್ರೆ ನಾವು ಚಿಕ್ಕ ಮಕ್ಕಳಿಗೆ ಹೆಂಗ್ ಮಾತು ಹೇಳ್ಕೊಡ್ತೀವೋ ಸ್ಪೀಚ್ ಥೆರಪಿಸ್ಟ್ ಅಂತ ಇರ್ತಾರೆ. ಅವರು ಇದೇ ತರ ಮಾತಾಡಿಸ್ತಾ ಮಾತಾ ಹೆಂಗೆ ಮಾತಾಡಿಸ್ಬೇಕೋ ಹೇಳ್ಕೊಡ್ತಾರೆ. ಮಾತಾಡಿಸ್ತಾ ಮಾತಾಡಿಸ್ತಾ ಇದ್ರೆ ಮಾತನ್ನು ಇಂಪ್ರೂವ್ ಆಗತ್ತೆ. ಒಬ್ಬೊಬ್ಬರಿಗೂ ನುಂಗದು ತೊಂದರೆ ಇರುತ್ತೆ, ನುಂಗದಕ್ಕೂ ಹೆಂಗೆ ಸೇಫ್ ಆಗಿ ನುಂಗ್ಸೋದು ಇದೆಲ್ಲ ಹೇಳ್ಕೊಡ್ತೇವೆ. ಇದೆಲ್ಲ ಫಾಲೋ ಆಗಬೇಕಾಗತ್ತೆ.
1: ಇದು ಹೆರಿಡಿಟಿನಲ್ಲಿ ಬರುತ್ತೆ ಮೇಡಮ್ ಕಾಯಿಲೆ?
0: ಹೆರಿಡಿಟಿಯಿಂದ ಸ್ಟ್ರೋಕ್ ಬರೋದು ತುಂಬಾ ಅಪರೂಪ, ವೆರಿ ರೇರ್. ಯೂಶ್ವಲಿ ನಾನು 5 ಕಾಸಸ್ ಹೇಳಿದಿನಲ್ವಾ, ಬಿಪಿ, ಶುಗರ್, ಕೊಲೆಸ್ಟ್ರಾಲ್, ಹಾರ್ಟ್ ಪ್ರಾಬ್ಲಮ್, ಸ್ಮೋಕಿಂಗ್. ಸೊ ನಾವು ಸ್ಟ್ರೋಕ್ ಯೂಶ್ವಲಿ ನೋಡೋದು 45-50 ಇಯರ್ಸ್ ಅವರಲ್ಲಿ, ಯಾಕಂದ್ರೆ ನಮ್ಗೆ ಶುಗರ್ ಬಿಪಿ ಎಲ್ಲ ಶುರು ಆಗೋದು ಆಗ ಇದೆ. ಅಪರೂಪಕ್ಕೆ ಚಿಕ್ಕ ಮಕ್ಕಳಲ್ಲೂ ಸ್ಟ್ರೋಕ್ ಬರಬಹುದು. ಚಿಕ್ಕ ಮಕ್ಕಳಿಗೆ ಬರ್ತಾ ಇದೆ ಅಂದ್ರೆ ಸಮ್ ಜೆನೆಟಿಕ್ ಕಾಸ್, ಅಂದ್ರೆ ಅವ್ರಿಗೆ ರಕ್ತನಾಳ ಬೇರೆ ಕಾರಣದಿಂದ ಏನಕ್ಕೋ ಬ್ಲಾಕ್ ಆಗ್ತಿದೆ. ಚಿಕ್ಕ ಮಕ್ಕಳಿಗೆ ಕೊಲೆಸ್ಟ್ರಾಲ್ ಇದೆಲ್ಲ ಏನಿರಲ್ಲ. ಸೊ ಅವರಿಗೆ ಹೆರಿಡಿಟ್ರಿ ಕಾಸ್, ಅಂದ್ರೆ ಅವ್ರ ತಂದೆ ತಾಯಿ ಪೂರ್ವಿಕರು ಯಾರಿಗೋ ಇದ್ದಿರುತ್ತೆ ಆ ಜೀನ್, ಆ ಡಿಫೆಕ್ಟಿವ್ ಜೀನ್ ಇಂದ ಅವ್ರಿಗೆ ರಕ್ತನಾಳ ಬ್ಲಾಕ್ ಆಗ್ತಿದೆ. ಚಿಕ್ಕ ಮಕ್ಕಳಿಗೆ ಕರಗಿಸುವ ಇಂಜೆಕ್ಷನ್ ಅದಿನ್ನೂ FDA ಅಪ್ರೂವಲ್ ಬಂದಿಲ್ಲ, ಅಂದ್ರೆ ಅದಿನ್ನು ನಾವು ಯೂಸ್ ಮಾಡ್ತಿಲ್ಲ, ಸೈಡ್ ಎಫೆಕ್ಟ್ಸ್ ಇರುತ್ತೆ ಅಂತ. ಚಿಕ್ಕ ಮಕ್ಕಳಿಗೆ ಏನಂದ್ರೆ ಸ್ಟ್ರೋಕ್ ಬಂದಿದೆ ಅಂದ್ರೆ ಯಾವ ಕಾರಣಕ್ಕೆ ಬಂದಿದೆ ಅಂತ ಇನ್ನೂ ಹುಡುಕ್ಬೇಕು. ಅಂದ್ರೆ ರಕ್ತದಲ್ಲಿ ಏನಾದರೂ ಚೇಂಜಸ್ ಇದೆಯಾ, ಬ್ಲಡ್ ಟೆಸ್ಟ್ ಇದೆಯಾ, ಬ್ಲಡ್ ಚೇಂಜಸ್ ಇದೆಯಾ ಅಂತ ನೋಡಿ ಅದು ಮಾಡ್ಬೇಕಾಗತ್ತೆ. ಅವ್ರಿಗೂ ಫಿಸಿಯೋಥೆರಪಿ ಟ್ಯಾಬ್ಲೆಟ್ಸ್ ಇದೆಲ್ಲ ನೋಡಿ ಕೊಡ್ಬೇಕಾಗತ್ತೆ.
1: ಇಷ್ಟೆಲ್ಲ ಎಚ್ಚರಿಕೆಯನ್ನ ತೆಗೆದುಕೊಳ್ಬೇಕಾಗತ್ತೆ ಒಂದ್ ಸರ್ತಿ ಸ್ಟ್ರೋಕ್ ಬಂದಾಗ. ಮ್ಯಾಮ್, ಇದಕ್ಕೇನಾದ್ರೂ ಋತುಗಳು, ಚಳಿಗಾಲ ಜಾಸ್ತಿ ಆದಾಗ ಸ್ಟ್ರೋಕ್ ಆಗೋದು ಹೆಚ್ಚು ಅಂತೆಲ್ಲ ಹೇಳ್ತಾರಲ್ಲ, ನಿಜನ ಅಥವಾ ಮಿತ್ ಅದು, ಅಥವಾ ಸ್ಟ್ರೋಕ್ ಬಗ್ಗೆ ಇರುವಂತ ಮಿತ್ಸ್ ಗಳೇನು?
0: ಸ್ಟ್ರೋಕ್ ಕೋಲ್ಡ್ ವೆದರ್ ಅಲ್ಲಿ ನಾವು ನೋಡೋದ ಪ್ರಕಾರ ಸ್ಟ್ರೋಕ್ಸ್ ಜಾಸ್ತಿ ಆಗತ್ತೆ. ಅದು ಟ್ರಿಗ್ಗರ್, ರಕ್ತ ಹೆಬ್ಬು ಕಟ್ಟೋದು ಜಾಸ್ತಿ ಇರುತ್ತೆ. ಅಂಡ್ ಅದು ನಾವು ವಿ ಕಾಂಟ್ ಅವಾಯ್ಡ್ ದಟ್. ನಾವೇನಂದ್ರೆ ರಿಸ್ಕ್ ಫ್ಯಾಕ್ಟರ್ಸ್ ಅಂತೂ ಈ 5 ಇರುತ್ತೆ, ಈ ಶುಗರ್ ಬಿಪಿ ಇದೆಲ್ಲ ಕಂಟ್ರೋಲ್ ಇಟ್ಕೊಳ್ಳೋದೇ ಇರುತ್ತೆ. ಬಟ್ ನಾವು ನೋಡಿದ ಪ್ರಕಾರ ವಿಂಟರ್ ಸೀಸನ್ ಅಲ್ಲಿ ಸ್ಟ್ರೋಕ್ಸ್ ಜಾಸ್ತಿ ಬರುತ್ತೆ. ಅಂಡ್ ನಿದ್ದೆಯಲ್ಲಿ ಎದ್ದಿದ ಮೇಲೇನು ಸ್ಟ್ರೋಕ್ಸ್ ಜಾಸ್ತಿ ಇರುತ್ತೆ. ಅದು ಮಾರ್ನಿಂಗ್ ಟೈಮ್, ರಾತ್ರಿ ಮಲ್ಕೊಳ್ಳುವಾಗ ಚೆನ್ನಾಗಿರುತ್ತೆ, ಬೆಳಗ್ಗೆ ಎದ್ದ ತಕ್ಷಣ ಈ ತರ ಕೈ ಕಾಲು ಬಿದ್ದೋಗೋದು ಅದು ನೋಟಿಸ್ ಮಾಡಿರ್ತಾರೆ. ಸ್ಟ್ರೋಕ್ಸ್ ಅಲ್ಲಿ ಮಿತ್ತೇನು ಅಂದ್ರೆ ಬಂದ್ಮೇಲೆ ಇನ್ನು ಏನು ಮಾಡಕ್ ಆಗಲ್ಲ, ಇದು ಒನ್ ಆಫ್ ದ ಬಿಗ್ಗೆಸ್ಟ್ ಮಿತ್ಸ್. ಗೋಲ್ಡನ್ ಅವರ್ ಬಗ್ಗೆ ಇನ್ನು ಅವೇರ್ನೆಸ್ ಜಾಸ್ತಿ ಆಗ್ಬೇಕು. ಸೊ ಸ್ಟ್ರೋಕ್ ಆದ ತಕ್ಷಣ ಏನ್ ಮಾಡ್ತಾರೆ, ನಾಟಿ ಔಷಧಿ ಅಂತ ಕೈಗೆ. ಫಸ್ಟ್ ಸ್ಟ್ರೋಕ್ ಬಂದಿದೆ ಅಂದ್ರೆ ಇದು ಮೆದುಳು ಪ್ರಾಬ್ಲಮ್ ಅಂತ ನಾವು ಅರ್ಥ ಮಾಡ್ಕೋಬೇಕು. ಕೈ ಕಾಲು ಬಿದ್ದಿದೆ ಅಂದ್ರೆ ಕೈ ಉಜ್ಜೋದು ಕಾಲು ಉಜ್ಜೋದ್ರಿಂದ ಏನಾಗಲ್ಲ. ಸೊ ಕೈಗೆ ಕಾಲಿಗೆ ಟ್ರೀಟ್ಮೆಂಟ್ ಕೊಡಕ್ಕೆ ಟ್ರೈ ಮಾಡ್ತಾರೆ, ದಟ್ ಈಸ್ ನಾಟ್ ರೈಟ್. ಸೊ ಸ್ಟ್ರೋಕ್ ಬಂದಿದೆ ಅಂದ್ರೆ ಮೆದುಳಲ್ಲೇ ತೊಂದರೆ ಇದೆ ಅಂತ ಅರ್ಥ ಮಾಡ್ಕೋಬೇಕು. ಇನ್ನೊಂದು ಏನಂದ್ರೆ ಎಷ್ಟು ಮಾಡಿದ್ರು ಒಂದೊಂದು ಬಿಗ್ ಸ್ಟ್ರೋಕ್ಸ್ ಇರುತ್ತೆ, ದೊಡ್ಡ ಸ್ಟ್ರೋಕ್ ಆಗಿ ಡ್ಯಾಮೇಜ್ ಜಾಸ್ತಿ ಇರುತ್ತೆ ಮೆದುಳಲ್ಲಿ, ಅವ್ರಿಗೂ ಕೈ ಕಾಲು ಇಂಪ್ರೂವ್ಮೆಂಟ್ ಬರಲ್ಲ. ಮತ್ತೆ ಏನಕ್ಕೆ ಟ್ರೀಟ್ಮೆಂಟ್ ತಗೋಬೇಕು ಅಂತ ಟ್ರೀಟ್ಮೆಂಟ್ ನಿಲ್ಲಿಸ್ಬಿಡ್ತಾರೆ. ಸ್ಟ್ರೋಕ್ಗೆ ಟ್ರೀಟ್ಮೆಂಟ್ ಕೊಡ್ತಾ ಇರೋದು ಆಲ್ರೆಡಿ ಆಗಿರುವ ಸ್ಟ್ರೋಕ್ಗಲ್ಲ, ಫ್ಯೂಚರ್ ಸ್ಟ್ರೋಕ್ಸ್ ಬರದಂಗೆ ಕೊಡೋದು. ಆಲ್ರೆಡಿ ಡ್ಯಾಮೇಜ್ ಆಗಿರೋದು ಕೈ ಕಾಲನ ಅದು ಫಿಸಿಯೋಥೆರಪಿ ಮಾಡಿ ಮಾಡಿ ಮಾಡಿ ನಿಧಾನಕ್ಕೆ ಇಂಪ್ರೂವ್ಮೆಂಟ್ ಮಾಡಿಸ್ಬೇಕು. ಅಂಡ್ ಸ್ಟ್ರೋಕ್ ಟ್ಯಾಬ್ಲೆಟ್ಸ್ ಅಂತೂ ಲೈಫ್ ಲಾಂಗ್ ತಗೋಬೇಕು.
1: ಮತ್ತೆ ಇದಲ್ಲದೇನೆ ಮೆದುಳಿನ ಆರೋಗ್ಯ, ಏನಾದ್ರೂ ಮೆದುಳಿನ ಆರೋಗ್ಯ ಚೆನ್ನಾಗಿರ್ಬೇಕು ಅಂದ್ರೆ ನೀವು ಹೇಳಿದ ಹಾಗೆ ಕಾರಣಗಳು ಬೇರೆ ಬೇರೆ ಇದೆ, ಆದ್ರೆ ಇದೆಲ್ಲವೂ ಸೇರಿ ಮೆದುಳಿಗೆ ತೊಂದರೆ ಆದಾಗ ಈ ತರದ ಕಾಯಿಲೆಗಳು ಬರುತ್ತೆ. ಮೆದುಳಿನ ಆರೋಗ್ಯವನ್ನು ಹೇಗೆ ಕಾಪಾಡ್ಕೋಬೇಕು ಎಲ್ರು?
0: ಮೆದುಳಿನ ಆರೋಗ್ಯ ಫಸ್ಟ್ ಥಿಂಗ್ ನಮ್ಮ ಊಟ, ಊಟ ತಿಂಡಿ ಅಲ್ಲಿ ಫಸ್ಟ್ ಟೈಮ್ ಟೈಮ್ಗೂ ಊಟ ಮಾಡೋದು. ಅಂಡ್ ಮೆದುಳಿಗೆ ಏನಂದ್ರೆ ಯಾವಾಗ್ಲೂ ಕಂಟಿನ್ಯೂಸ್ ಗ್ಲೂಕೋಸ್ ಸಪ್ಲೈ ಅನ್ನೋದು ಬೇಕು. ಅಂದ್ರೆ ನಾವು ತಗೊಳ್ಳೋ ಆಹಾರದಿಂದಾನೆ ಅದಕ್ಕೆ ಫುಡ್ ಬರೋದು, ಮೆದುಳಿಗೆ ಎನರ್ಜಿ ಬರೋದು. ಇದಕ್ಕೆ ತುಂಬಾ ಜನರಿಗೂ ಖಾಲಿ ಹೊಟ್ಟೆಯಲ್ಲಿರುವಾಗ ತಲೆ ಹಲ್ನೋವುಗಳು ಶುರು ಆಗುತ್ತೆ. ಸೊ ಟೈಮ್ ಟೈಮ್ಗೂ ಫುಡ್ ತಗೊಳ್ಳೋದು, ಅದು ಫಸ್ಟ್ ಫುಡ್ ಟೈಮಿಂಗ್ಸ್. ಸೆಕೆಂಡ್ ಏನು ಅಂದ್ರೆ ಕ್ವಾಲಿಟಿ ಆಫ್ ಫುಡ್. ನಾವು ತಗೊಳ್ಳೋದು ಆದಷ್ಟು ಫ್ರೆಶ್ ಫುಡ್, ಮೇಡ್ ಅಟ್ ಹೋಮ್ ಮೇಡ್ ಫುಡ್, ಅವಾಯ್ಡ್ ಜಂಕ್ ಫುಡ್. ಫ್ರೆಶ್ ಫುಡ್ ಅಂದ್ರೆ ವೆಜಿಟೇಬಲ್ಸ್,

0: ಫ್ರೂಟ್ಸ್ ಆಮೇಲೆ ಡೈರಿ ಅಂದ್ರೆ ಮಿಲ್ಕ್ ಪ್ರಾಡಕ್ಟ್ಸ್ ಇದು ಇರೋ ತರ ತಗೋಬೇಕು. ಅಂಡ್ ಪ್ರೋಟೀನ್ ರಿಚ್ ಫುಡ್ ತಗೋಬೇಕು. ಡ್ರೈ ಫ್ರೂಟ್ಸ್ ಮೆದಳಿಗೆ ಡ್ರೈ ಫ್ರೂಟ್ಸ್ ಲೈಕ್ ವಾಲ್ನಟ್ಸ್ ಪಿಸ್ತಾ ಇದರಲ್ಲಿ ಒಳ್ಳೆ ಫ್ಯಾಟಿ ಆಸಿಡ್ಸ್ ಇದು ಇರುತ್ತೆ. ಅಂಡ್ ಫಿಶ್ ತಗೊಳ್ಳೋವರಿಗೆ ಫಿಶ್ ಇಸ್ ಎ ಗುಡ್ ಸೋರ್ಸ್ ಆಫ್ ಒಮೆಗಾ 3 ಫ್ಯಾಟಿ ಆಸಿಡ್ಸ್ ಅದು ಬ್ರೈನ್ ಹೆಲ್ತ್ ಗೆ ಇಂಪಾರ್ಟೆಂಟ್. ಫಿಶ್ ತಗೋತಿಲ್ಲ ಅಂದ್ರೆ ದೇ ಕ್ಯಾನ್ ಕನ್ಸ್ಯೂಮ್ ವಾಲ್ನಟ್ಸ್ ಇದು ತಗೋಬಹುದು. ವಾಲ್ನಟ್ಸ್ ಅಂಡ್ ಪಿಸ್ತಾ ಅಂಡ್ ಅದರ್ ಡ್ರೈ ಫ್ರೂಟ್ಸ್. ಸೆಕೆಂಡ್ ಥಿಂಗ್ ಸ್ಲೀಪ್ ನಿದ್ದೆ. ಸೊ ನಿದ್ದೆ ಅನ್ನೋದು ಮೆದುಳು ಹೆಲ್ತ್ ಗೆ ತುಂಬಾ ಇಂಪಾರ್ಟೆಂಟ್. ನಿದ್ದೆ ಅಲ್ಲಿ ಏನಾಗತ್ತೆ ಅಂದ್ರೆ ನಾವು ನಿದ್ದೆ ಮಾಡ್ತಿರುವಾಗ ಬ್ರೈನ್ ರೆಸ್ಟ್ ತಗೊಳತ್ತೆ. ಸೊ ಬ್ರೈನ್ ಅಲ್ಲಿ ಇರುವ ಮಾಲಿನ ವೇಸ್ಟ್ ಮೆಟೀರಿಯಲ್ಸ್ ಅಲ್ಲ ಅದೆಲ್ಲ ಏನಾಗುತ್ತೆ ನಾವು ನಿದ್ದೆ ಮಾಡ್ತಿರುವಾಗ ಕ್ಲಿಯರ್ ಆಗ್ಬಿಡತ್ತೆ. ಸೊ ಕ್ಲಿಯರ್ ಆಗ್ಬಿಟ್ಟು ಬ್ಲಡ್ ಇಂದ ಯೂರಿನ್ ಅಲ್ಲಿ ಹೋಗ್ಬಿಡತ್ತೆ. ಸೊ ನಿದ್ದೆ ಸರಿಯಾಗಿ ಮಾಡಿಲ್ಲ ಅಂದ್ರೆ ಆ ವೇಸ್ಟ್ ಎಲ್ಲ ಹಂಗಂಗಂಗೆ ಅಕ್ಯುಮುಲೇಟ್ ಆಗತ್ತೆ. ಇದರಿಂದ ಏನು ಗೊತ್ತಾಗಿದೆ ಅಂದ್ರೆ ನಿದ್ದೆ ಕಡಿಮೆ ಮಾಡುವವರಿಗೆ ಡೆಮೆನ್ಷಿಯಾ ಅಂದ್ರೆ ಮರುವಿನ ಕಾಯಿಲೆ ಜಾಸ್ತಿ ಬರಕ್ಕೆ ಚಾನ್ಸ್ ಇದೆ. ಸೊ ನಿದ್ದೆ ಕಡಿಮೆ ಮಾಡಂಗಿಲ್ಲ, ಫುಡ್ ಟೈಮ್ ಟೈಮ್ಗೆ ತಗೋಬೇಕು. ಅಂಡ್ ಎಕ್ಸಸೈಸ್ 35-40 minutes ಆಫ್ ಎಕ್ಸಸೈಸ್. ಎಕ್ಸಸೈಸ್ ಮಾಡೋದ್ರಿಂದ ಏನಾಗುತ್ತೆ ಬ್ರೈನ್ ಆಕ್ಟಿವ್ ಆಗುತ್ತೆ, ಬ್ರೈನ್ಗೆ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗುತ್ತೆ. ಎಕ್ಸಸೈಸ್ ಇಂದ ಕೊಲೆಸ್ಟ್ರಾಲ್ ಶುಗರ್ ಬಿ ಪಿ ಇದೆಲ್ಲ ಕಂಟ್ರೋಲ್ ಅಲ್ಲಿ ಇರುತ್ತೆ. ಸೊ ಅದರಿಂದಾನು ಬ್ರೈನ್ ಹೆಲ್ತ್ ಇಂಪ್ರೂವ್ ಆಗುತ್ತೆ. ನಾವು ಕಾನ್ಸ್ಟೆಂಟ್ ಆಗಿ ಏನಂದ್ರೆ ಬ್ರೈನ್ಗೆ ಸ್ಟಿಮ್ಯುಲಸ್ ಕೊಡಬೇಕು ಅಂದ್ರೆ ಸುಡೋಕು ಪಜಲ್ಸ್ ಈ ತರ ಸುಮ್ಮನೆ ರೀಲ್ಸ್ ನೋಡೋದು ಬದಲು ಫ್ರೀ ಟೈಮ್ ಸಿಕ್ಕಿದ್ರೆ ಏನಾದ್ರೂ ಬುಕ್ ಓದೋದು ಎಸ್ಪೆಷಲಿ ಮರುವಿನ ಕಾಯಿಲೆ ಶುರು ಆಗ್ತಿರೋವರೆಗೆ ಇದು ತುಂಬಾ ಹೆಲ್ಪ್ ಆಗತ್ತೆ. ಅಂಡ್ ಒಳ್ಳೆ ಮ್ಯೂಸಿಕ್ ಕೇಳೋದು, ನಮಗೂ ಯಾವ ತರ ಮ್ಯೂಸಿಕ್ ಇಷ್ಟ ಇರುತ್ತೋ ಮ್ಯೂಸಿಕ್ ಆಲ್ಸೋ ಹೆಲ್ಪ್ಸ್ ಇನ್ ಮೇಂಟೈನಿಂಗ್ ಬ್ರೈನ್ ಹೆಲ್ತ್. ಯೋಗ ಮೆಡಿಟೇಷನ್ ಇದೆಲ್ಲ ನಾರ್ಮಲ್ ಬ್ರೈನ್ ನಾರ್ಮಲ್ ಹೆಲ್ತ್ ಅಲ್ಲಿ ಇರಕ್ಕೆ ಇಟ್ ವಿಲ್ ಹೆಲ್ಪ್ ಎ ಲಾಟ್.
1: ತುಂಬಾ ಧನ್ಯವಾದಗಳು. ಇದುವರೆಗೆ ಅಪಸ್ಮಾರ ಮತ್ತು ಲಕ್ವ ಎಪಿಲೆಪ್ಸಿ ಮತ್ತೆ ಸ್ಟ್ರೋಕ್ ಅಂತ ಏನ್ ಹೇಳ್ತೀವಿ ಅದಕ್ಕೆ ಕುರಿತಂಗೆ ಮತ್ತು ಉಳಿದಂತೆ ಮೆದುಳಿನ ಆರೋಗ್ಯವನ್ನ ಹೇಗೆ ಕಾಪಾಡ್ಕೋಬಹುದು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಮಾಡಿಕೊಟ್ಟಿದ್ದೀರಾ. ಧನ್ಯವಾದಗಳು.
0: ಥ್ಯಾಂಕ್ಸ್ ಮೇಡಮ್.
2: ಇದುವರೆಗೆ ಅಪಸ್ಮಾರ ಹಾಗೂ ಪಾರ್ಶ್ವವಾಯುವಿಗೆ ಕಾರಣಗಳು ಮತ್ತು ಚಿಕಿತ್ಸೆ ಈ ಕುರಿತು ನರರೋಗ ತಜ್ಞರಾದ ಹಾಸನದ ಡಾಕ್ಟರ್ ವತ್ಸಲ ಲಕ್ಷ್ಮಿ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶಕರು ಸುಜಾತ ಎಫ್ ತಳವಾರ್. ರಾಜ್ಯವ್ಯಾಪಿ ಮೂಡಿಬಂದ ಇಂದಿನ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರ.

0: ಸಮಯ 1 ಗಂಟೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಕುರಿತಾದ ಕಾರ್ಯಕ್ರಮ ಸರಣಿ. ಪ್ರಧಾನಮಂತ್ರಿ ಸ್ಟ್ಯಾಂಡಪ್ ಯೋಜನೆ ಕುರಿತು ಈಗ ಮಾತನಾಡುವವರು ಮಾರುತಿ ಪ್ರಸನ್ನ ಅವರು.
2: ಇಂದಿನ ಕಾಲದ ಉದ್ಯೋಗ ಪುರುಷ ಲಕ್ಷಣ ಎಂಬ ಮನೋಭಾವನೆಯು ಇಂದು ಉದ್ಯೋಗ ಮಾನವ ಲಕ್ಷಣ ಎಂಬ ನಿರ್ಧಾರಕ್ಕೆ ನಮ್ಮ ಸಾಮಾಜಿಕ ವ್ಯವಸ್ಥೆ ತಲುಪಿದೆ. ಆದರೆ 2010 ನಂತರದ ಕಾಲಘಟ್ಟದಿಂದ ಇಂದಿನ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಕೇವಲ ಕೆಲಸ ಹುಡುಕುವವರಾಗುವ ಬದಲು ಕೆಲಸ ನೀಡುವವರಾಗುವುದು ಮುಖ್ಯ. ಅಂದರೆ ಉದ್ಯಮಿಯಾಗುವುದು ಅತ್ಯಂತ ಗೌರವಾನ್ವಿತ ಮತ್ತು ಲಾಭದಾಯಕ ನಿರ್ಧಾರವಾಗಿದೆ. ಇಂದು ಉದ್ಯೋಗಗಳನ್ನು ಪಡೆಯಲು ಹಲವಾರು ಕಂಪನಿಗಳು ಸಂಸ್ಥೆಗಳು ವಿಪುಲವಾಗಿವೆ. ಯುವಜನರು ಹೊಸ ಆಲೋಚನೆಗಳೊಂದಿಗೆ ಕಡಿಮೆ ಬಂಡವಾಳದೊಂದಿಗೆ ಸ್ವಂತ ಉದ್ಯಮ ಮತ್ತು ಸ್ಟಾರ್ಟ್ಅಪ್ ಆರಂಭಿಸಲು ಬಯಸಿದರೆ ಅವರು ಯಶಸ್ವಿಯಾಗಲು ಅನುಸರಿಸಬೇಕಾದ ಕೌಶಲ್ಯಗಳಿವೆ. ಉದ್ಯಮಶೀಲತೆಯು ಕೇವಲ ಹಣ ಸಂಪಾದನೆಯ ಮಾರ್ಗವಲ್ಲ, ಅದು ದೇಶದ ಆರ್ಥಿಕತೆಯನ್ನು, ಜಿಡಿಪಿ, ರಾಷ್ಟ್ರೀಯ ಆದಾಯಗಳನ್ನು ಬೆಳೆಸುವ ಮತ್ತು ಸಮಾಜಕ್ಕೆ ಹೊಸ ದಿಕ್ಕು ನೀಡುವ ಶಕ್ತಿಯಾಗಿದೆ. ಶಿಸ್ತು, ನಿರಂತರ ಪರಿಶ್ರಮ ಮತ್ತು ಗ್ರಾಹಕರ ಮೇಲಿನ ಗೌರವ ನಿಮ್ಮನ್ನು ಯಶಸ್ವಿ ಉದ್ಯಮಿಯನ್ನಾಗಿ ಮಾಡುತ್ತದೆ. ಸರಿಯಾದ ಆಲೋಚನೆ, ಮಾರುಕಟ್ಟೆಯ ಸರಿಯಾದ ತಿಳುವಳಿಕೆ, ಸಣ್ಣ ಮಟ್ಟದಿಂದ ಉದ್ಯಮ ಆರಂಭ, ಸೋಲನ್ನು ಎದುರಿಸುವ ಧೈರ್ಯ ಮೊದಲಾದ ಮನಸ್ಥಿತಿಗಳು ಉದ್ಯಮಿಯಾಗಲು ಪ್ರೇರಣೆ ಒದಗಿಸುತ್ತದೆ. ಈ ಎಲ್ಲ ಕಾರ್ಯಯೋಜನೆಗಳಿಗೆ 2015 ಕೇಂದ್ರ ಸರ್ಕಾರವು 16 ಮಹತ್ವಾಕಾಂಕ್ಷಿ ಯೋಜನೆಗಳನ್ನು ಸಿದ್ಧಪಡಿಸಿ ವಿಕಸಿತ ಭಾರತದ ನಿರ್ಮಾಣಕ್ಕೆ ಕಂಕಣಬದ್ಧವಾಗಿ ಆರ್ಥಿಕ ಸ್ವಾವಲಂಬನೆಯನ್ನು ದೇಶದ ಜನತೆಗೆ ನೀಡಲು ಹಲವಾರು ಯೋಜನೆಗಳನ್ನು ರೂಪಿಸಿದೆ. ಅವುಗಳಲ್ಲಿ

ಪ್ರಮುಖವಾದ ಯೋಜನೆ ಸ್ಟ್ಯಾಂಡ್ ಅಪ್ ಇಂಡಿಯಾ. ಈ ಯೋಜನೆಯು ಭಾರತ ಸರ್ಕಾರದ ಹಣಕಾಸು ಸಚಿವಾಲಯದ ಒಂದು ಪ್ರಮುಖ ಉಪಕ್ರಮವಾಗಿದೆ. ಸಮಾಜದ ಕೆಳಹಂತದಲ್ಲಿ ಉದ್ಯಮಶೀಲತೆಯನ್ನು ಉತ್ತೇಜಿಸುವುದು ಮತ್ತು ಇದುವರೆಗೆ ಸರಿಯಾದ ಆರ್ಥಿಕ ನೆರವು ಸಿಗದ ಜನರಿಗೆ ತಮ್ಮದೇ ಆದ ಹೊಸ ಉದ್ಯಮವನ್ನು ಪ್ರಾರಂಭಿಸಲು ಧನಸಹಾಯ ನೀಡುವುದು ಇದರ ಮುಖ್ಯ ಉದ್ದೇಶವಾಗಿದೆ. ಈ ಯೋಜನೆಯ ಪ್ರಕಾರ ದೇಶದ ಎಲ್ಲ ಶೆಡ್ಯೂಲ್ ವಾಣಿಜ್ಯ ಬ್ಯಾಂಕ್ಗಳ ಪ್ರತಿಯೊಂದು ಬ್ಯಾಂಕ್ ಶಾಖೆಯು ಕನಿಷ್ಠ ಇಬ್ಬರಿಗೆ ಸಾಲ ಸೌಲಭ್ಯವನ್ನು ನೀಡಬೇಕು. ಒಬ್ಬರು ಮಹಿಳಾ ಉದ್ಯಮಿ ಮತ್ತು ಇನ್ನೊಬ್ಬರು ಪರಿಶಿಷ್ಟ ಜಾತಿ ಅಥವಾ ಪರಿಶಿಷ್ಟ ಪಂಗಡದ ಉದ್ಯಮಿಯೇ ಆಗಿರಬೇಕು ಎಂಬ ಷರತ್ತು ಮಾಡಿ ಮಹಿಳಾ ಮತ್ತು ಶೋಷಿತರನ್ನು ಸಮಾಜದ ಮುಖ್ಯವಾಹಿನಿಗೆ ತರುವುದೇ ಆಗಿದೆ. ಭಾರತದಲ್ಲಿ ಸಮಗ್ರ ಆರ್ಥಿಕ ಅಭಿವೃದ್ಧಿಯನ್ನು ಸಾಧಿಸಲು ಮತ್ತು ಉದ್ಯಮಶೀಲತೆಯನ್ನು ಉತ್ತೇಜಿಸಲು ಭಾರತ ಸರ್ಕಾರವು 5 ಏಪ್ರಿಲ್ 2016 ಸ್ಟ್ಯಾಂಡ್ ಅಪ್ ಇಂಡಿಯಾ ಯೋಜನೆಯನ್ನು ಆರಂಭಿಸಿತು. ಈ ಯೋಜನೆಯನ್ನು ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಅವರು ಉದ್ಘಾಟಿಸಿದರು. ಸಮಾಜದ ಆರ್ಥಿಕವಾಗಿ ಹಿಂದುಳಿದ ವರ್ಗಗಳಾದ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಮಹಿಳಾ ಉದ್ಯಮಿಗಳಿಗೆ ಹೊಸ ಉದ್ಯಮಗಳನ್ನು ಆರಂಭಿಸಲು ಆರ್ಥಿಕ ನೆರವು ಹಾಗೂ ಬ್ಯಾಂಕ್ ಸಾಲವನ್ನು ಒದಗಿಸುವುದು ಇದರ ಮುಖ್ಯ ಉದ್ದೇಶವಾಗಿದೆ. ಈ ಯೋಜನೆಯಡಿ ಪ್ರತಿಯೊಂದು ಬ್ಯಾಂಕ್ ಶಾಖೆಯು ಎಸ್ಸಿ ಮತ್ತು ಎಸ್ಟಿ ಉದ್ಯಮಿ ಹಾಗೂ ಮಹಿಳಾ ಉದ್ಯಮಿಗೆ ಸಾಲ ನೀಡಲು ಪ್ರೋತ್ಸಾಹಿಸಲಾಗುತ್ತದೆ. ಹೊಸ ಉದ್ಯಮಗಳನ್ನು ಸ್ಥಾಪಿಸುವ ಮೂಲಕ ಸ್ವಯಂ ಉದ್ಯೋಗವನ್ನು ಹೆಚ್ಚಿಸುವುದು, ಉದ್ಯೋಗಾವಕಾಶವನ್ನು ಸೃಷ್ಟಿಸುವುದು ಮತ್ತು ದೇಶದ ಆರ್ಥಿಕತೆಗೆ ಕೊಡುಗೆ ನೀಡುವುದು ಈ ಯೋಜನೆಯ ಪ್ರಮುಖ ಆಶಯವಾಗಿದೆ. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಮತ್ತು ಎಲ್ಲ ವರ್ಗದ ಮಹಿಳೆಯರಲ್ಲಿ ಉದ್ಯಮಶೀಲತೆಯನ್ನು ಉತ್ತೇಜಿಸುವುದೇ ಈ ಯೋಜನೆಯ ಪ್ರಮುಖ ಸದುದ್ದೇಶ. ಇದರ ಬಹುಮುಖ್ಯವಾಗಿರುವಂತಹ ಉದ್ದೇಶಗಳು ಹೊಸ ಉದ್ಯಮಗಳನ್ನು ಸ್ಥಾಪಿಸಲು ಹಣಕಾಸಿನ ನೆರವು ಒದಗಿಸುವುದು, ಸ್ವಯಂ ಉದ್ಯೋಗ ಮತ್ತು ಉದ್ಯೋಗ ಸೃಷ್ಟಿ ಹೆಚ್ಚಿಸುವುದು, ಬ್ಯಾಂಕ್ ಸಾಲವನ್ನು ಸುಲಭವಾಗಿ ಪಡೆಯಲು ಅವಕಾಶ ಕಲ್ಪಿಸುವುದು, ಗ್ರಾಮೀಣ ಮತ್ತು ನಗರ ಪ್ರದೇಶಗಳಲ್ಲಿ ಉದ್ಯಮ ಅಭಿವೃದ್ಧಿಯನ್ನು ಉತ್ತೇಜಿಸುವುದು, ಸಾಮಾಜಿಕ ಮತ್ತು ಆರ್ಥಿಕ ಸಮಾನತೆಯನ್ನು ಬಲಪಡಿಸುವುದು, ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳ ಬೆಳವಣಿಗೆಗೆ ಬೆಂಬಲ ನೀಡುವುದು, ಮಹಿಳೆಯರ ಆರ್ಥಿಕ ಸಬಲೀಕರಣವನ್ನು ಉತ್ತೇಜಿಸುವುದು, ದೇಶದಲ್ಲಿ ಉದ್ಯಮಶೀಲತೆ ಮತ್ತು ನವೀನತೆಯನ್ನು ಪ್ರೋತ್ಸಾಹಿಸುವುದು, ಮೇಕ್ ಇನ್ ಇಂಡಿಯಾ ಹಾಗೂ ಆತ್ಮನಿರ್ಭರ ಭಾರತ ಪರಿಕಲ್ಪನೆಗೆ ಬೆಂಬಲ ನೀಡುವುದೇ ಆಗಿದೆ. ಈ ಯೋಜನೆಯಲ್ಲಿ ಹಣಕಾಸು ನೆರವು ಪಡೆಯಲು ಕೆಲವು ನಿರ್ದಿಷ್ಟ ಅರ್ಹತೆಗಳನ್ನು ಕಡ್ಡಾಯಗೊಳಿಸಲಾಗಿದೆ. ಅವುಗಳೆಂದರೆ ಅರ್ಜಿದಾರರ ವಯಸ್ಸು 18 ವರ್ಷ ಅಥವಾ ಅದಕ್ಕಿಂತ ಹೆಚ್ಚು ಇರಬೇಕು. ಅರ್ಜಿದಾರರು ಕಡ್ಡಾಯವಾಗಿ ಎಸ್ಸಿ ಮತ್ತು ಎಸ್ಟಿ ಸಮುದಾಯದವರಾಗಿರಬೇಕು ಹಾಗೂ ಮಹಿಳೆಯರಾಗಿರಬೇಕು. ಉದ್ಯಮವು ಮೊದಲ ಬಾರಿಗೆ ಆರಂಭಿಸುವ ಉದ್ಯಮವಾಗಿರಬೇಕು. ಯಾವುದೇ ಬ್ಯಾಂಕ್ ಅಥವಾ ಹಣಕಾಸು ಸಂಸ್ಥೆಗೆ ಉದ್ದೇಶಪೂರ್ವಕ ಸಾಲ ಬಾಕಿದಾರರಾಗಿರಬಾರದು. ಅಗತ್ಯ ದಾಖಲೆಗಳು ಮತ್ತು ಯೋಜನಾ ವರದಿಯನ್ನು ಸಲ್ಲಿಸಬೇಕು. ಸಾಲದ ಮೊತ್ತ 10 ಲಕ್ಷದಿಂದ 1 ಕೋಟಿವರೆಗೆ ನೀಡಲಾಗುವುದು. ಉತ್ಪಾದನೆ, ಸೇವೆ, ವ್ಯಾಪಾರ ಮತ್ತು ಕೃಷಿ ಸಂಬಂಧಿತ ಉದ್ಯಮಗಳಿಗೆ ಈ ಯೋಜನೆ ಪ್ರಮುಖವಾಗಿ ಅನ್ವಯವಾಗುತ್ತದೆ. ಯೋಜನಾ ವೆಚ್ಚದ ಒಂದು ಭಾಗವನ್ನು ಫಲಾನುಭವಿಯು ಸ್ವಂತ ಬಂಡವಾಳಗೆ ಹೂಡಬೇಕು. ಗರಿಷ್ಠ 7 ವರ್ಷಗಳ ಕಾಲ ಸಾಲದ ಮರುಪಾವತಿಯ ಅವಧಿಯಿದೆ. ಅಗತ್ಯವಿದ್ದಲ್ಲಿ 18 ತಿಂಗಳವರೆಗೆ ಮೊರಾಟೋರಿಯಂ ಸೌಲಭ್ಯವನ್ನು ಸಹ ಬ್ಯಾಂಕು ನೀಡುತ್ತದೆ. ಉದ್ಯಮಿಗಳಿಗೆ ತಾವು ಆರಂಭಿಸುವ ಉದ್ಯಮದ ಬಗೆಗೆ ತರಬೇತಿ, ಕೌಶಲ್ಯಾಭಿವೃದ್ಧಿ, ಮಾರ್ಗದರ್ಶನ ಮತ್ತು ಸಲಹೆಯನ್ನು ನೀಡಲಾಗುತ್ತದೆ. ಬ್ಯಾಂಕುಗಳ ಮೂಲಕ ಪಾರದರ್ಶಕವಾಗಿ ಸಾಲ ವಿತರಣೆ ನೀಡುವುದು ಈ ಯೋಜನೆಯಲ್ಲಿ ಪ್ರಮುಖವಾಗಿ ಇದೆ. ಹೊಸ ಉದ್ಯಮ ಆರಂಭಿಸಲು ಸುಲಭವಾಗಿ ಹಣಕಾಸಿನ ನೆರವು ನೀಡುವುದು, ನಿರುದ್ಯೋಗ ಸಮಸ್ಯೆ ಕಡಿಮೆಯಾಗಲು ಸಹಾಯ ಮಾಡುವುದು, ಗ್ರಾಮೀಣ ಪ್ರದೇಶಗಳಲ್ಲಿ ಉದ್ಯಮಶೀಲತೆಗೆ ಉತ್ತೇಜನ ನೀಡುವುದು, ಸ್ಥಳೀಯ ಉತ್ಪಾದನೆ ಮತ್ತು ಕೈಗಾರಿಕೆಗಳ ಬೆಳವಣಿಗೆಗೆ ಪ್ರೇರಣೆ ನೀಡುವುದು, ದೇಶದ ಆರ್ಥಿಕ ಅಭಿವೃದ್ಧಿಗೆ ಮತ್ತು ಉದ್ಯೋಗ ಸೃಷ್ಟಿಗೆ ನೆರವು ನೀಡುವುದೇ ಈ ಯೋಜನೆಯ ಪ್ರಮುಖ ಉದ್ದೇಶ. ಸ್ಟ್ಯಾಂಡ್ ಅಪ್ ಇಂಡಿಯಾ ಯೋಜನೆಯು ಭಾರತದಲ್ಲಿ ಸಮಗ್ರ ಮತ್ತು ಸಮಾನ ಆರ್ಥಿಕ ಅಭಿವೃದ್ಧಿಯನ್ನು ಉತ್ತೇಜಿಸುವ ಪ್ರಮುಖ ಯೋಜನೆಯಾಗಿದೆ. ವಿಶೇಷವಾಗಿ ಮಹಿಳೆಯರು ಮತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಉದ್ಯಮಿಗಳಿಗೆ ಸ್ವಂತ ಉದ್ಯಮ ಆರಂಭಿಸಲು ಈ ಯೋಜನೆ ಉತ್ತಮ ಅವಕಾಶ ಒದಗಿಸುತ್ತದೆ. ಉದ್ಯೋಗ ಸೃಷ್ಟಿ, ಸ್ವಾವಲಂಬನೆ, ಉದ್ಯಮಶೀಲತೆ ಮತ್ತು ದೇಶದ ಆರ್ಥಿಕ ಬೆಳವಣಿಗೆಯಲ್ಲಿ ಈ ಯೋಜನೆಯ ಮಹತ್ವ ಪಾತ್ರವನ್ನು ವಹಿಸುತ್ತದೆ.

0: ಯೋಜನೆಯ ಮೂಲಕ ಉದಯೋನ್ಮುಖ ಉದ್ಯಮಿಯಾಗಿ ವೃತ್ತಿಯನ್ನು ರೂಪಿಸಿ ಉದ್ಯೋಗದಾತರಾಗುವುದಕ್ಕೆ ಅವಕಾಶವಿದೆ. ಇನ್ನೇಕೆ ತಡ, ಆತ್ಮವಿಶ್ವಾಸದಿಂದ ನಿಮ್ಮ ಕನಸಿನ ಉದ್ಯಮವನ್ನು ಪ್ರಾರಂಭಿಸಲು ಮನಸ್ಸು ಮಾಡಿ. ಹೆಚ್ಚಿನ ಮಾಹಿತಿಗೆ ಕೇಂದ್ರ ಸರ್ಕಾರದ ಹಣಕಾಸು ಮಂತ್ರಾಲಯದ ವೆಬ್ಸೈಟ್ ಹಾಗೂ ನಿಮ್ಮ ಹತ್ತಿರದ ಶೆಡ್ಯೂಲ್ ವಾಣಿಜ್ಯ ಬ್ಯಾಂಕ್ಗಳನ್ನು ಸಂಪರ್ಕಿಸಿ. ಉದ್ಯೋಗ ನಿರೀಕ್ಷಿಸುವ ನಿರುದ್ಯೋಗಿಗಳಿಗೆ ಉದ್ಯೋಗದಾತರಾಗಿಯೇ ಜೀವನ ನಡೆಸುವುದಕ್ಕೆ ಅವಕಾಶವಿದೆ.
1: ಪ್ರಧಾನಮಂತ್ರಿ ಸ್ಟ್ಯಾಂಡಪ್ ಯೋಜನೆ ಕುರಿತು ಇದುವರೆಗೂ ಮಾಹಿತಿಯನ್ನು ನೀಡಿದವರು ಮಾರುತಿ ಪ್ರಸನ್ನ. ಪ್ರಗತಿ ಪಥ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಕುರಿತ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.
2: ದುಡಿಮೆಯ ದೇವರು ದುಡಿಮ ತವರು ಕೈ.
3: ನಾವು ನಿರಂತರವಾಗಿ ಕಾರ್ಯಶೀಲರಾಗಿದ್ದರೆ ನಮ್ಮನ್ನು ಮೆಚ್ಚುತ್ತಾ ಇರುತ್ತದೆ ಜಗತ್ತು. ಕಲಿಯುವ ಉತ್ಸಾಹ ತೋರಿದರೆ ಪ್ರೋತ್ಸಾಹಿಸುತ್ತಾ ಬೆಳೆಸುತ್ತದೆ ನಮ್ಮ ವೃತ್ತಿ ಜಗತ್ತು. ಅದೇ ಜಗತ್ತು ನಮ್ಮಲ್ಲಿ ಉತ್ಸಾಹ ಕುಂದಿದಾಗ ಕುಂದಿದ ಅದೇ ಕ್ಷಣದಿಂದಲೇ ನಮ್ಮನ್ನು ನಿರ್ಲಕ್ಷ್ಯ ಮಾಡುತ್ತದೆ. ಹಾಗಾಗಿ ಎಂದೆಂದಿಗೂ ಉತ್ಸಾಹದಿಂದ ಕಾರ್ಯಶೀಲರಾಗಿರೋಣ.

0: ಕನ್ನಡ ನಾಡಿನ ಕರಾವಳಿ, ಕನ್ನಡ ದೇಶದ ಪ್ರಭಾವಳಿ,
1: ಕಡಲ ತೀರ ಭಾರ್ಗವ, ನಡೆದಾಡುವ ಜ್ಞಾನಕೋಶ, ನೂರರ ಆಸುಪಾಸಿನಲ್ಲೂ ಕಾಲಿಗೆ ಗೆಜ್ಜೆ ಕಟ್ಟಿ ಯಕ್ಷಗಾನದ ಹೆಜ್ಜೆಗಳನ್ನು ಹಾಕಿದ ಅಪ್ರತಿಮ ಯಕ್ಷಗಾನ ಕಲಾವಿದರಾದ ಡಾಕ್ಟರ್ ಶಿವರಾಮ ಕಾರಂತರ ನಾಡು
0: ನಮ್ಮ ಕನ್ನಡ ನಾಡು.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ, ಸಮಯ 1:10. ಈಗ ಕನ್ನಡದಲ್ಲಿ ವಾರ್ತೆಗಳು.
1: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ವಿಮಲಾಕ್ಷಿ ನಾರಾಯಣಮೂರ್ತಿ. ಮುಖ್ಯಾಂಶಗಳು. ಹರಿಯಾಣದ ಜಿಂದ್ನಲ್ಲಿ ದೇಶದ ಮೊಟ್ಟಮೊದಲ ಹೈಡ್ರೋಜನ್ ರೈಲು ಲೋಕಾರ್ಪಣೆಗೊಳಿಸಿದ ಪ್ರಧಾನಿ ನರೇಂದ್ರ ಮೋದಿ. ಇದೇ 20ರಿಂದ ಸಂಸತ್ತಿನ ಮುಂಗಾರು ಅಧಿವೇಶನ, 19ರಂದು ಸರ್ವಪಕ್ಷ ಸಭೆ ಕರೆದ ಕೇಂದ್ರ ಸರ್ಕಾರ. ಹಾರ್ಮುಜ್ ಜಲಸಂಧಿ ಮಾರ್ಗದಲ್ಲಿ ಭಾರತೀಯ ನಾವಿಕರ ನಿಯೋಜನೆಗೆ ತಾತ್ಕಾಲಿಕ ತಡೆ, ಸಾಗರ ಆಡಳಿತ ಮಹಾನಿರ್ದೇಶನಾಲಯ ಸೂಚನೆ. ಪಿಚ್ ಬ್ಲಾಕ್ 2026 ಸಮರಾಭ್ಯಾಸ, ಆಸ್ಟ್ರೇಲಿಯಾ ತಲುಪಿದ ಭಾರತದ ರಫೇಲ್ ಯುದ್ದ ವಿಮಾನಗಳು. ಹಾಗೂ ದೇಶದಲ್ಲಿ ಹಾಕಿ ಕ್ರೀಡಾಭಿವೃದ್ದಿ ವ್ಯವಸ್ಥೆ ಬಲಪಡಿಸಲು ವಿಶೇಷ ಕಾರ್ಯಾಗಾರಗಳಿಗೆ ನಾಳೆಯಿಂದ ಹಾಕಿ ಇಂಡಿಯಾ ಚಾಲನೆ. ವಾರ್ತೆಗಳ ವಿವರ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಇಂದು ಹರಿಯಾಣದ ಜಿಂದ್ ರೈಲು ನಿಲ್ದಾಣದಲ್ಲಿ ದೇಶದ ಮೊಟ್ಟಮೊದಲ ಹೈಡ್ರೋಜನ್ ಚಾಲಿತ ರೈಲಿಗೆ ಹಸಿರು ನಿಶಾನೆ ತೋರಿದರು. ಈ ರೈಲು ಜಿಂದ್ ಮತ್ತು ಸೋನಿಪತ್ ನಡುವೆ ಸಂಚರಿಸಲಿದೆ. ರೈಲ್ವೆ ವಲಯದಲ್ಲಿ ಹಸಿರು ಮತ್ತು ಸುಸ್ಥಿರ ಸಾರಿಗೆ ವ್ಯವಸ್ಥೆಯನ್ನು ಅಳವಡಿಸಿಕೊಳ್ಳುವ ನಿಟ್ಟನಲ್ಲಿ ಈ ಹೈಡ್ರೋಜನ್ ರೈಲಿನ ಉದ್ಘಾಟನೆ ಅತ್ಯಂತ ಮಹತ್ವದ ಹೆಜ್ಜೆಯಾಗಿದೆ. ಭಾರತದಲ್ಲೇ ವಿನ್ಯಾಸಗೊಳಿಸಿ ದೇಶೀಯ ತಂತ್ರಜ್ಞಾನದೊಂದಿಗೆ ನಿರ್ಮಿಸಲಾದ ಈ ರೈಲಿನಿಂದಾಗಿ ಜರ್ಮನಿ, ಜಪಾನ್, ಚೀನಾ ಮತ್ತು ಅಮೆರಿಕದಂತಹ ಅತ್ಯಾಧುನಿಕ ತಂತ್ರಜ್ಞಾನ ಹೊಂದಿರುವ ಕೆಲವೇ ದೇಶಗಳ ಸಾಲಿಗೆ ಭಾರತವು ಸೇರ್ಪಡೆಯಾಗಿದೆ. ವಿಶ್ವದ ಇತರೆ ದೇಶಗಳಲ್ಲಿ ಸಾಮಾನ್ಯವಾಗಿ 2-3 ಬೋಗಿಗಳ ಹೈಡ್ರೋಜನ್ ರೈಲುಗಳು ಸಂಚರಿಸುತ್ತಿದ್ದರೆ ಭಾರತವು ಜಾಗತಿಕ ಮಟ್ಟದಲ್ಲೇ ಅತಿ ಹೆಚ್ಚು, ಅಂದರೆ 10 ಬೋಗಿಗಳ ರೈಲನ್ನು ಅಭಿವೃದ್ದಿಪಡಿಸಿದೆ. ಇದು ಏಕಕಾಲದಲ್ಲಿ ಸುಮಾರು 2,600 ಪ್ರಯಾಣಿಕರನ್ನು ಹೊತ್ತೊಯ್ಯುವ ಸಾಮರ್ಥ್ಯ ಹೊಂದಿದ್ದು 3,200 ಹಾರ್ಸ್ ಪವರ್ ಸಾಮರ್ಥ್ಯದ ಅತ್ಯಂತ ಶಕ್ತಿಶಾಲಿ ಇಂಜಿನ್ ಹೊಂದಿದೆ. ಹೈಡ್ರೋಜನ್ ಇಂಧನ ಕೋಶಗಳ ಮೂಲಕ ಚಲಿಸುವ ಈ ರೈಲು ಶೂನ್ಯ ಕಾರ್ಬನ್ ಹೊರಸೂಸುವಿಕೆಯನ್ನು ಹೊಂದಿದ್ದು ಕೇವಲ ನೀರಾವಿಯನ್ನು ಉಪ ಉತ್ಪನ್ನವಾಗಿ ಹೊರಹಾಕುತ್ತದೆ. ಅಲ್ಲದೆ ಇದಕ್ಕೆ ನಿರಂತರ ವಿದ್ಯುತ್ ತಂತಿಗಳ ಅಗತ್ಯವಿರುವುದಿಲ್ಲ. ಜಿನ್ನಲ್ಲಿ ರೈಲಿನ ಸುರಕ್ಷಿತ ಕಾರ್ಯಾಚರಣೆಗಾಗಿ ಪ್ರತ್ಯೇಕ ಹೈಡ್ರೋಜನ್ ಉತ್ಪಾದನಾ ಘಟಕವನ್ನು ಸ್ಥಾಪಿಸಲಾಗಿದೆ.

0: ಹರಿಯಾಣ, ಚಂಡೀಗಢ ಮತ್ತು ಪಂಜಾಬ್ ಪ್ರವಾಸದ ಭಾಗವಾಗಿ ಜಿಂದ್ನ ಏಕಲವ್ಯ ಕ್ರೀಡಾಂಗಣದಲ್ಲಿ ನಡೆದ ಸಮಾರಂಭದಲ್ಲಿ ಸುಮಾರು 14,700 ಕೋಟಿ ರೂಪಾಯಿ ವೆಚ್ಚದ ವಿವಿಧ ಅಭಿವೃದ್ದಿ ಯೋಜನೆಗಳಿಗೆ ಪ್ರಧಾನಿ ಶಂಕುಸ್ಥಾಪನೆ ಹಾಗೂ ಲೋಕಾರ್ಪಣೆ ನೆರವೇರಿಸಿದರು. ಈ ವೇಳೆ ಮಾತನಾಡಿದ ಅವರು, ಹರಿಯಾಣದ ಜಿಂದ್ನಲ್ಲಿ ಹೈಡ್ರೋಜನ್ ರೈಲಿನ ಲೋಕಾರ್ಪಣೆಯೊಂದಿಗೆ ಇತಿಹಾಸ ಸೃಷ್ಟಿಸಲಾಗಿದೆ. ಇನ್ನು 14,700 ಕೋಟಿ ರೂಪಾಯಿ ವೆಚ್ಚದ ವಿವಿಧ ಅಭಿವೃದ್ದಿ ಯೋಜನೆಗಳಲ್ಲಿ 2 ವೈದ್ಯಕೀಯ ಕಾಲೇಜುಗಳು ಸೇರಿವೆ ಎಂದರು. ಹರಿಯಾಣ ಪ್ರವಾಸದ ಬಳಿಕ ಪ್ರಧಾನಿ ಚಂಡೀಗಢಕ್ಕೆ ಭೇಟಿ ನೀಡಿ 4,700 ಕೋಟಿ ರೂಪಾಯಿಗೂ ಅಧಿಕ ವೆಚ್ಚದ ಯೋಜನೆಗಳಿಗೆ ಹಾಗೂ ನಂತರ ಪಂಜಾಬ್ನ ಜಲಂಧರ್ನಲ್ಲಿ 5,470 ಕೋಟಿ ರೂಪಾಯಿಗೂ ಅಧಿಕ ಮೌಲ್ಯದ ವಿವಿಧ ಅಭಿವೃದ್ದಿ ಯೋಜನೆಗಳಿಗೆ ಶಂಕುಸ್ಥಾಪನೆ ಮತ್ತು ಉದ್ಘಾಟನೆ ನೆರವೇರಿಸಲಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ದೇಶಾದ್ಯಂತ ಪುನರಾಭಿವೃದ್ದಿಗೊಂಡಿರುವ 75 ಅಮೃತ್ ಭಾರತ್ ರೈಲು ನಿಲ್ದಾಣಗಳನ್ನು ಇಂದು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಲೋಕಾರ್ಪಣೆ ಮಾಡಲಿದ್ದಾರೆ. ಕರ್ನಾಟಕದಲ್ಲಿ ಅಮೃತ್ ಭಾರತ್ ನಿಲ್ದಾಣ ಯೋಜನೆಯಡಿ ನವೀಕರಣಗೊಂಡಿರುವ 4 ರೈಲು ನಿಲ್ದಾಣಗಳನ್ನು ಪ್ರಧಾನಿ ವರ್ಚುವಲ್ ಮೂಲಕ ಉದ್ಘಾಟಿಸಲಿದ್ದಾರೆ. ಬಾದಾಮಿ, ಕೊಪ್ಪಳ, ಅಳ್ನಾವರ, ಬಂಟ್ವಾಳ ನಿಲ್ದಾಣಗಳು ಲೋಕಾರ್ಪಣೆಗೊಳ್ಳಲಿದ್ದು, ಈ ಕಾರ್ಯಕ್ರಮಗಳಲ್ಲಿ ರಾಜ್ಯಪಾಲ ತಾವರ್ಚಂದ್ ಗೆಹ್ಲೋಟ್, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ಕೇಂದ್ರ ರೈಲ್ವೆ ರಾಜ್ಯ ಖಾತೆ ಸಚಿವ ವಿ ಸೋಮಣ್ಣ, ಸಂಸದರು ಹಾಗೂ ಅಧಿಕಾರಿಗಳು ಭಾಗವಹಿಸಲಿದ್ದಾರೆ. ದಕ್ಷಿಣ ರೈಲ್ವೆಯ ತಿರುವನಂತಪುರಂ ವಿಭಾಗದ ಚಾಲಕ್ಕುಡಿ, ಅಂಗಮಾಲಿ ಹಾಗೂ ಪಾಲಕ್ಕಾಡು ವಿಭಾಗದ ತಿರೂರ್, ತಲಶೇರಿ, ಪರಪ್ಪನಂಗಡಿ ಮತ್ತು ನೀಲಾಂಬೂರ್ ರೋಡ್ ರೈಲು ನಿಲ್ದಾಣಗಳು ಈ ಯೋಜನೆಯಡಿ ಆಧುನೀಕರಣಗೊಂಡಿವೆ. ಸುಧಾರಿತ ಪ್ಲಾಟ್ಫಾರ್ಮ್ಗಳು, ಹವಾನಿಯಂತ್ರಿತ ಕಾಯುವ ಕೊಠಡಿಗಳು ಸೇರಿದಂತೆ ಅತ್ಯಾಧುನಿಕ ಸೌಲಭ್ಯಗಳನ್ನು ಇಲ್ಲಿ ಕಲ್ಪಿಸಲಾಗಿದೆ. ಪ್ರಮುಖ ಪ್ರವಾಸಿ ತಾಣಗಳು ಮತ್ತು ಧಾರ್ಮಿಕ ಕ್ಷೇತ್ರಗಳಿಗೆ ಉತ್ತಮ ಸಂಪರ್ಕ ಕಲ್ಪಿಸುವ ಈ ನಿಲ್ದಾಣಗಳು ರಾಜ್ಯದ ಪ್ರವಾಸೋದ್ಯಮ ಮತ್ತು ಆರ್ಥಿಕತೆಗೆ ಹೆಚ್ಚಿನ ಉತ್ತೇಜನ ನೀಡಲಿವೆ. ಮುಂಬರುವ ಸಂಸತ್ತಿನ ಮುಂಗಾರು ಅಧಿವೇಶನದ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರವು ಇದೇ 19ರಂದು ಸಂಸತ್ತಿನ ಉಭಯ ಸದನಗಳ ವಿವಿಧ ರಾಜಕೀಯ ಪಕ್ಷಗಳ ಮುಖಂಡರ ಸಭೆಯನ್ನು ಕರೆದಿದೆ. ಅಧಿವೇಶನದ ಅವಧಿಯಲ್ಲಿ ಸಂಸತ್ತಿನ ಉಭಯ ಸದನಗಳ ಕಲಾಪಗಳು ಯಾವುದೇ ಅಡ್ಡಿಯಿಲ್ಲದೆ ಸುಗಮವಾಗಿ ನಡೆಯುವುದನ್ನು ಖಚಿತಪಡಿಸಿಕೊಳ್ಳಲು ಸರ್ಕಾರ ಈ ಸರ್ವಪಕ್ಷ ಸಭೆಯಲ್ಲಿ ಎಲ್ಲ ರಾಜಕೀಯ ಪಕ್ಷಗಳ ಸಹಕಾರವನ್ನು ಕೋರಲಿದೆ. ಸರ್ವಪಕ್ಷ ಸಭೆಯಲ್ಲಿ ಸಂಸತ್ತಿನ ಮುಂಗಾರು ಅಧಿವೇಶನ ಇದೇ 20ರಿಂದ ಆರಂಭವಾಗಲಿದ್ದು ಮುಂದಿನ ತಿಂಗಳ 13ರವರೆಗೆ ಮುಂದುವರಿಯಲಿದೆ. ಈ ಬಾರಿಯ ಸುದೀರ್ಘ ಅಧಿವೇಶನದಲ್ಲಿ ಹಲವು ಪ್ರಮುಖ ಮತ್ತು ನಿರ್ಣಾಯಕ ವಿಧೇಯಕಗಳನ್ನು ಚರ್ಚೆಗೆ ಹಾಗೂ ಅಂಗೀಕಾರಕ್ಕಾಗಿ ಕೈಗೆತ್ತಿಕೊಳ್ಳಲು ನಿರ್ಧರಿಸಲಾಗಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಹಾರ್ಮುಜ್ ಜಲಸಂಧಿ ಮಾರ್ಗದಲ್ಲಿ ಸಂಚರಿಸುವ ಹಡಗುಗಳಲ್ಲಿ ಭಾರತೀಯ ನಾವಿಕರನ್ನು ಮುಂದಿನ ಆದೇಶದವರೆಗೆ ನಿಯೋಜಿಸದಂತೆ ಹಡಗು ಮಾಲೀಕರು ಹಾಗೂ ನಿರ್ವಹಣಾ ಸಂಸ್ಥೆಗಳು ಹಾಗೂ ನೇಮಕಾತಿ ಮತ್ತು ನಿಯೋಜನಾ ಸೇವಾ ಪರವಾನಗಿ ಹೊಂದಿರುವ ಸಂಸ್ಥೆಗಳಿಗೆ ಸಾಗರ ಆಡಳಿತ ಮಹಾನಿರ್ದೇಶನಾಲಯ DGMA ನಿರ್ದೇಶನ ನೀಡಿದೆ. ಗಲ್ಫ್ ಪ್ರದೇಶದಲ್ಲಿ ಉಲ್ಬಣಗೊಂಡಿರುವ ಭದ್ರತಾ ಪರಿಸ್ಥಿತಿ ಗಮನದಲ್ಲಿಟ್ಟುಕೊಂಡು ಭಾರತೀಯ ನಾವಿಕರ ಸುರಕ್ಷತೆ ಮತ್ತು ಭದ್ರತೆಗಾಗಿ ಮುನ್ನೆಚ್ಚರಿಕಾ ಕ್ರಮಗಳನ್ನು ಅನುಸರಿಸುವಂತೆ DGMA ಸಲಹೆ ನೀಡಿದೆ. ಭಾರತೀಯ ನಾವಿಕರ ಸುರಕ್ಷತೆ, ಭದ್ರತೆ ಮತ್ತು ಕಲ್ಯಾಣ ಹಾಗೂ ಭಾರತೀಯ ಹಡಗುಗಳ ರಕ್ಷಣೆ DGMAಗೆ ಅತ್ಯಂತ ಆದ್ಯತೆಯ ವಿಷಯವಾಗಿದೆ ಎಂದು ಸಂಸ್ಥೆ ಸ್ಪಷ್ಟಪಡಿಸಿದೆ. ಆಸ್ಟ್ರೇಲಿಯಾ ವಾಯುಪಡೆ ಆಯೋಜಿಸಿರುವ ಬಹುರಾಷ್ಟೀಯ ಜಂಟಿ ಸಮರಾಭ್ಯಾಸ ಪಿಚ್ ಬ್ಲಾಕ್ 2026ರಲ್ಲಿ ಪಾಲ್ಗೊಳ್ಳಲು ಭಾರತೀಯ ವಾಯುಪಡೆಯ ತುಕಡಿಯು ಆಸ್ಟ್ರೇಲಿಯಾ ತಲುಪಿದೆ. ಈ ತುಕಡಿಯು 4 ರಫೇಲ್ ಯುದ್ದ ವಿಮಾನಗಳು, 2 C-17 ಸಾರಿಗೆ ವಿಮಾನಗಳು ಮತ್ತು 120ಕ್ಕೂ ಹೆಚ್ಚು ವಾಯುಯೋಧರನ್ನು ಒಳಗೊಂಡಿದೆ. ಭಾರತ ಮತ್ತು ಆಸ್ಟ್ರೇಲಿಯಾ ನಡುವಿನ ರಕ್ಷಣಾ ಸಹಕಾರವನ್ನು ವಿಸ್ತರಿಸುವ ನಿಟ್ಟನಲ್ಲಿ ಈ ನಿಯೋಜನೆ ಪ್ರಮುಖವಾಗಿದೆ. ಮುಂದಿನ 3 ವಾರಗಳ ಕಾಲ ನಡೆಯಲಿರುವ ಈ ಜಂಟಿ ತರಬೇತಿಯಲ್ಲಿ ಭಾರತೀಯ ವಾಯುಪಡೆಯು ಇಂಡೋ ಪೆಸಿಫಿಕ್ ಮತ್ತು ಯುರೋಪ್ ವಲಯದ ದೇಶಗಳೊಂದಿಗೆ ಪರಸ್ಪರ ಕಾರ್ಯಾಚರಣಾ ಸಾಮರ್ಥ್ಯ ಹಾಗೂ ವೈಮಾನಿಕ ಯುದ್ದ ಕೌಶಲ್ಯಗಳನ್ನು ವೃದ್ಧಿಸಿಕೊಳ್ಳಲಿದೆ. ಈ ಸಮರಾಭ್ಯಾಸವು ಇದೇ 20ರಿಂದ ಆಗಸ್ಟ್ 7ರವರೆಗೆ ಉತ್ತರ ಆಸ್ಟ್ರೇಲಿಯಾದ ವಾಯುನೆಲೆಗಳಲ್ಲಿ ಜರುಗಲಿದೆ. ಗೋವಾ ಸರ್ಕಾರ ಕ್ಯಾಸಿನೋಗಳ ಕಾರ್ಯಾಚರಣೆಗೆ ಸಂಬಂಧಿಸಿದ ನಿಯಮಗಳನ್ನು ಮತ್ತಷ್ಟು ಕಠಿಣಗೊಳಿಸಿದ್ದು 21 ವರ್ಷಕ್ಕಿಂತ ಕಡಿಮೆ ವಯಸ್ಸಿನವರಿಗೆ ಕ್ಯಾಸಿನೋ ಆಟದ ಪ್ರವೇಶಗಳಿಗೆ ಪ್ರವೇಶ ನಿಷೇಧಿಸಿದೆ. ಈ ಸಂಬಂಧ

0: ಗೃಹ ಇಲಾಖೆ ಅಧಿಸೂಚನೆ ಹೊರಡಿಸಿ ಹೊಸ ನಿಯಮವನ್ನು ಜಾರಿಗೆ ತಂದಿದೆ. ಅಧಿಸೂಚನೆಯಲ್ಲಿ ಸಮುದ್ರದಲ್ಲಿರುವ ಕ್ಯಾಸಿನೋ ಹಡಗುಗಳ ಪರವಾನಗಿ ಶುಲ್ಕ ಪಾವತಿಗೆ ಸಂಬಂಧಿಸಿದಂತೆ ಕೂಡ ಕಠಿಣ ನಿಯಮಗಳನ್ನು ಜಾರಿಗೆ ತರಲಾಗಿದೆ. ನಿಗದಿತ ಅವಧಿಯೊಳಗೆ ವಾರ್ಷಿಕ ಪರವಾನಗಿ ಶುಲ್ಕ ಪಾವತಿಸಲು ವಿಫಲವಾಗುವ ಕಡಲಾಚೆಯ ಕ್ಯಾಸಿನೋ ನಿರ್ವಾಹಕರು 18% ದಂಡವನ್ನು ಪಾವತಿಸಬೇಕಾಗುತ್ತದೆ ಎಂದು ಅಧಿಸೂಚನೆಯಲ್ಲಿ ತಿಳಿಸಲಾಗಿದೆ. ಕತಾರ್ನ ಅಮೀರ್ ಶೇಖ್ ತಮೀಮ್ ಬಿನ್ ಅಹಮದ್ ಹಾಲ್ ತಾನಿ ಅವರೊಂದಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ದೂರವಾಣಿ ಮೂಲಕ ಮಾತನಾಡಿ ಕತಾರ್ನ ಮಾಜಿ ಅಮೀರ್ ಶೇಖ್ ಹಮದ್ ಬಿನ್ ಖಲೀಫಾ ಅಲ್ ಥಾನಿ ಅವರ ನಿಧನಕ್ಕೆ ಸಂತಾಪ ಸೂಚಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಪ್ರಧಾನಿ ಮಾಜಿ ಅಮೀರ್ ಅವರ ಶಾಶ್ವತ ಪರಂಪರೆ ಭಾರತ ಮತ್ತು ಕತಾರ್ ನಡುವಿನ ಕಾರ್ಯತಂತ್ರದ ಸಹಭಾಗಿತ್ವವನ್ನು ಇನ್ನಷ್ಟು ಬಲಪಡಿಸುವಲ್ಲಿ ಮಾರ್ಗದರ್ಶಕವಾಗಲಿದೆ ಎಂದು ಹೇಳಿದ್ದಾರೆ. ಅಂತಾರಾಷ್ಟೀಯ ನ್ಯಾಯ ದಿನವನ್ನು ಇಂದು ವಿಶ್ವದಾದ್ಯಂತ ಆಚರಿಸಲಾಗುತ್ತಿದೆ. ನ್ಯಾಯವನ್ನು ಬೆಂಬಲಿಸುವುದು, ಅಪರಾಧ ಸಂತ್ರಸ್ತರ ಹಕ್ಕುಗಳನ್ನು ಉತ್ತೇಜಿಸುವುದು ಹಾಗೂ ವಿಶ್ವದ ಶಾಂತಿ, ಭದ್ರತೆ ಮತ್ತು ಜನರ ಕಲ್ಯಾಣಕ್ಕೆ ಧಕ್ಕೆ ತರುವ ಅಪರಾಧಗಳನ್ನು ತಡೆಗಟ್ಟುವ ಉದ್ದೇಶದಿಂದ ಈ ದಿನವನ್ನು ಆಚರಿಸಲಾಗುತ್ತದೆ. ದೇಶದಲ್ಲಿ ಹಾಕಿ ಕ್ರೀಡೆಯ ಅಭಿವೃದ್ದಿ ವ್ಯವಸ್ಥೆಯನ್ನು ಮತ್ತಷ್ಟು ಬಲಪಡಿಸುವ ಉದ್ದೇಶದಿಂದ ಹಾಕಿ ಇಂಡಿಯಾ ನಾಳೆಯಿಂದ ದೇಶವ್ಯಾಪಿ ತರಬೇತಿ ಮತ್ತು ಕ್ರೀಡಾ ರೆಫ್ರಿಗಳ ಶಿಕ್ಷಣ ಪಥ ಕಾರ್ಯಾಗಾರಗಳನ್ನು ಆರಂಭಿಸಲಿದೆ. ಅಂತಾರಾಷ್ಟೀಯ ಮಟ್ಟದಲ್ಲಿ ಮಾನ್ಯತೆ ಪಡೆದ ಕಲಿಕಾ ಅವಕಾಶಗಳನ್ನು ಒದಗಿಸುವ ಉದ್ದೇಶದಿಂದ ರೂಪಿಸಲಾದ ಈ ಕಾರ್ಯಾಗಾರಗಳಲ್ಲಿ ಆಧುನಿಕ ತರಬೇತಿ ವಿಧಾನಗಳು, ತಾಂತ್ರಿಕ ಜ್ಞಾನ ಹಾಗೂ ತೀರ್ಪುಗಾರಿಕೆಯ ನೂತನ ಮಾನದಂಡಗಳ ಕುರಿತು ಭಾಗವಹಿಸುವವರಿಗೆ ತರಬೇತಿ ನೀಡಲಾಗುತ್ತದೆ. ಈ ಉಪಕ್ರಮ ತರಬೇತಿ ಮತ್ತು ತಾಂತ್ರಿಕ ಅಧಿಕಾರಿಗಳ ಜ್ಞಾನ ಹಾಗೂ ಕೌಶಲ್ಯವನ್ನು ವೃದ್ಧಿಸುವುದರ ಜೊತೆಗೆ ದೇಶಾದ್ಯಂತ ವ್ಯವಸ್ಥಿತ ಹಾಕಿ ಶಿಕ್ಷಣವನ್ನು ಉತ್ತೇಜಿಸುವ ಗುರಿ ಹೊಂದಿದೆ. ಕಾರ್ಯಕ್ರಮದಡಿ ಕೋಚ್ಗಳು ಮತ್ತು ತಾಂತ್ರಿಕ ಅಧಿಕಾರಿಗಳಿಗಾಗಿ ಪ್ರತ್ಯೇಕ ಕಾರ್ಯಾಗಾರಗಳನ್ನು ಆಯೋಜಿಸಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಹರಿಯಾಣದ ಜಿನ್ನಲ್ಲಿ ದೇಶದ ಮೊಟ್ಟ ಮೊದಲ ಹೈಡ್ರೋಜನ್ ರೈಲು ಲೋಕಾರ್ಪಣೆಗೊಳಿಸಿದ ಪ್ರಧಾನಿ ನರೇಂದ್ರ ಮೋದಿ. ಇದೇ 20ರಿಂದ ಸಂಸತ್ತಿನ ಮುಂಗಾರು ಅಧಿವೇಶನ, 19ರಂದು ಸರ್ವಪಕ್ಷ ಸಭೆ ಕರೆದ ಕೇಂದ್ರ ಸರ್ಕಾರ. ಹಾರ್ಮುಜ್ ಜಲಸಂಧಿ ಮಾರ್ಗದಲ್ಲಿ ಭಾರತೀಯ ನಾವಿಕರ ನಿಯೋಜನೆಗೆ ತಾತ್ಕಾಲಿಕ ತಡೆ, ಸಾಗರ ಆಡಳಿತ ಮಹಾನಿರ್ದೇಶನಾಲಯ ಸೂಚನೆ. ಪಿಚ್ ಬ್ಲಾಕ್ 2026 ಸಮರಾಭ್ಯಾಸ, ಆಸ್ಟ್ರೇಲಿಯಾ ತಲುಪಿದ ಭಾರತದ ರಫೇಲ್ ಯುದ್ದ ವಿಮಾನಗಳು. ದೇಶದಲ್ಲಿ ಹಾಕಿ ಕ್ರೀಡಾಭಿವೃದ್ದಿ ವ್ಯವಸ್ಥೆ ಬಲಪಡಿಸಲು ವಿಶೇಷ ಕಾರ್ಯಾಗಾರಗಳಿಗೆ ನಾಳೆಯಿಂದ ಹಾಕಿ ಇಂಡಿಯಾ ಚಾಲನೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30.
1: ಇದು ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಆತ್ಮೀಯ ಕೇಳಿದರೆ ಈ ಮಧ್ಯಾಹ್ನದ ಪ್ರಸಾರದ ಹೊತ್ತಿನಲ್ಲಿ ನಿಮ್ಮೊಟ್ಟಿಗೆ ನಾನು ಮಂಗೋಟೆ ಕೆ ಶಿವಕುಮಾರ್. ಸ್ನೇಹಿತರೆ, ಇವತ್ತು ಒಂದು ಕೆಲಸ ಮಾಡೋಣ. ನೇರ ಫೋನಿನ ಚಿತ್ರಗೀತೆಗಳ ಕಾರ್ಯಕ್ರಮ ಇದು. ದೂರವಾಣಿ ಸಂಖ್ಯೆ 0828220074. ಅಂದಹಾಗೆ ಇವತ್ತಿನ ವಿಷಯ ಏನಪ್ಪ ಅಂತ ಹೇಳಿದ್ರೆ, ಪ ಅಕ್ಷರದಲ್ಲಿ ಯಾವ ಯಾವ ಚಿತ್ರಗೀತೆಗಳಿದೆ ನೆನಪು ಮಾಡ್ಕೊಳ್ಳಿ. ಕರೆ ಮಾಡಿ ಪಲ್ಲವಿಯನ್ನು ಅಷ್ಟೇ ಹಾಡಿ, ಆಗ್ಬೋದಾ? ಪ ಅಕ್ಷರದಿಂದ ಪ್ರಾರಂಭವಾಗುವ ಚಿತ್ರಗೀತೆಗಳು. ನ್ಯಾಕೆ ತಡ ಅಂತ ಹೇಳಿ ಕರೆ ಮಾಡ್ಲಿಕ್ಕೆ ಶುರು ಮಾಡೇ ಬಿಟ್ರು. ನೋಡೋಣ ಯಾರ್ಯಾರು ಕಾಲ್ ಮಾಡ್ತಾರೆ. ಹಲೋ ಹಲೋ
2: ಹಲೋ ಸರ್,
1: ಹೇಳಿ.
2: ಭದ್ರಾವತಿಯಿಂದ ಗೋರ್ಪಡೆ.
1: ಹೇಳಿ ಗೋರ್ಪಡೆ ಸರ್. ಪ ಅಕ್ಷರದಿಂದ ಒಂದು ಚಿತ್ರಗೀತೆ.
2: ಚಿತ್ರದ ಹೆಸರು ಪ್ರತಾಪ್.
1: ಓಕೆ.
2: ಪ್ರೇಮ ಬಸ್ತಃ ಕೋಟಿ

0: ಇದು ಸವಿದರೆ ಸವೆಯದ ಸಾರವಿದು, ಹಾಡಿದರೆ ಮರೆಯದ ಹಾಡು ಇದು, ಪ್ರೇಮ ಬರಹ ಪ್ರೇಮ.
1: ಧನ್ಯವಾದಗಳು ಸರ್.
2: ಧನ್ಯವಾದಗಳು ಸರ್. ಒಂದು ಸೀಕ್ರೆಟ್ ಹೇಳ್ಕೊಡ್ತೀರಾ ನಮಗೆ?
1: ಹೇಳಿ ಸರ್.
2: ಯಾವಾಗಲೂ ಫಸ್ಟ್ ಕರೆ ಇರುತ್ತೆ ನಿಮ್ದು ಆಲ್ಮೋಸ್ಟ್, ಅದು ಯಾವಾಗ ಮಾಡ್ಬೇಕು, ಹೆಂಗ್ ಮಾಡ್ಬೇಕು ತಿಳಿಸ್ಕೊಡಿ.
1: ಅದು ನಮ್ಮಅಮ್ಮ ಹೇಳ್ಕೊಟ್ಟಿದ್ದು. ಮಗನೆ ಎಲ್ಲಿ ಹೋದ್ರು ಸಹ ಮೊದಲ ಸ್ಥಾನಕ್ಕೆ ನೀನು ಕಣ್ ಹಾಕು
2: ಅಂತೇಳಿ.
1: ಅದನ್ನೇ ಏನಂತಂದ್ರೆ ಎಲ್ಲೋದ್ರು ಸಹ ಫಸ್ಟ್ ಪ್ಲೇಸ್ಗೆನೆ ಕಣ್ ಹಾಕ್ತಾ ಇರ್ತೀನಿ.
2: ನೋಡೋಣ, ಇವತ್ತು ಸೀಕ್ರೆಟ್ ಹೇಳ್ಕೊಟ್ಟಿದ್ದೀರಿ ನಮ್ ಕೇಳುಗರಿಗೆ. ನಿಮಗೆ ಕಾಂಪಿಟೇಟರ್ಸ್ ಹುಟ್ಟಾಕಿದೆ ನಾನು ಇವತ್ತು. ಧನ್ಯವಾದ ಕರೆ ಮಾಡಿದಕ್ಕೆ.
1: ಧನ್ಯವಾದಗಳು ಸರ್.
2: ಕೇಳುಗ್ರಿ ಕರೆ ಮಾಡಿ ಪಾ ಅಕ್ಷರದಿಂದ ಒಂದು ಪಲ್ಲವಿ.

0: ಎನ್ನು ಹಾಡಿ. ದೂರವಾಣಿ ಸಂಖ್ಯೆ 0828220074. ಹಲೋ
1: ಹಲೋ
0: ಹೇಳಿ
1: ಸರ್. ಮಹೇಶ್ ಹೊಸೂರು ಶಿಕಾರಿಪುರ.
0: ಓಕೆ, ಹೊಸೂರು ಶಿಕಾರಿಪುರ ಮಹೇಶ್. ಪಾ ಅಕ್ಷರದಿಂದ ಒಂದು ಚಿತ್ರಗೀತೆ ಪಲ್ಲವಿ.
1: ಸರಿ ಸರ್.

0: ಕೇಳಿದ್ರೆ ಕರೆ ಮಾಡಿ ಪಾಕ್ಷರದಿಂದ ಯಾವ್ಯಾವ ಚಿತ್ರಗೀತೆಗಳಿದೆ ಸ್ವಲ್ಪ ನೆನಪು ಮಾಡ್ಕೊಳ್ಳಿ. ಹಲೋ,
1: ನಮಸ್ಕಾರ ಸರ್. ಮುರಳಿಧರ್ ಶಿವಮೊಗ್ಗ.
0: ಮುರಳಿಧರ್ ಸರ್, ಪಾಕ್ಷರದಿಂದ ಚಿತ್ರಗೀತೆ ಯಾವ್ದಾದ್ರು ಹೇಳ್ಬಹುದು? ಪಲ್ಲವಿ.
1: ಪ್ರೇಮ ಲೋಕದಿಂದ ಬಂದ ಪ್ರೇಮದ ಸಂದೇಶ ಭೂಮಿಯಲ್ಲಿ ಆಡುತ್ತಿಸೋಣ, ಪ್ರೀತಿ ಅಂಚೋಣ, ಆನಂದ ಹೊಂದೋಣ, ಬನ್ನಿ ಪ್ರೇಮ ಸ್ವರ್ಗ ಹೇಳೋಣ. ಜೀವನವೆಂದರೆ ಪ್ರೀತಿ ಎನ್ನೋಣ. ಧನ್ಯವಾದಗಳು.
0: ಧನ್ಯವಾದಗಳು ತಮಗೂ ಕೂಡ. ಕೇಳಿದ್ರೆ ನೆನಪು ಮಾಡ್ಕೊಳ್ಳಿ ಮತ್ತೆ ಪಾಕ್ಷರದಿಂದ ಯಾವ ಚಿತ್ರಕ್ಕೆ ನೆನಪಾಗತ್ತೆ ಶುರುವಾಗತ್ತೆ. ಹಲೋ
2: ಹಲೋ, ನಮಸ್ತೆ ಸರ್.
0: ನಮಸ್ಕಾರ.
2: ಶ್ಯಾಮ್ ಸುರೇಶ್ ಹಾಲಪ್ಪ ಸರ್ಕಾರ್
0: ಹೇಳಿ. ಪಾಕ್ಷರದಿಂದ ಚಿತ್ರಗೀತೆ.
2: ಪಾಕ್ಷರ ಅಲ್ವಾ ಸರ್? ಸರ್, ಒಂದೇ ರೂಪಾಯಿ ಎರಡು ಗುಣ ಯಾರಾದ್ರೂ ಹಾಡಿದಾರ?
0: ಇಲ್ಲ
2: ಇಲ್ಲ, ಹಾಡ್ತೀನಿ. ಪಾಪ ಮಗರಿ ಸಾಮಿ ನಗಲು ಹುಲಿದ ಗಾನ, ಸಾದಪ ಮಗರಿ ಎದೆಯಲಿ ಮಿರಿದ ತಾನ, ಸಾದಪ ಮಗರಿ ನೀ ಅದೇ ಮಧುರ ಕವನ.
0: ಥ್ಯಾಂಕ್ ಯು ಸರ್, ಧನ್ಯವಾದಗಳು.
2: ಓಕೆ ಸರ್, ಥ್ಯಾಂಕ್ ಯು.
0: ಸ್ನೇಹಿತರೆ, ಮತ್ತೆ ಯಾವ ಹಾಡು ನೆನಪು ಮಾಡ್ಕೋತೀರಿ? ಹಲೋ
3: ಹಲೋ, ನಮಸ್ತೆ ಸರ್.
0: ನಮಸ್ಕಾರ, ಯಾರು?
3: ಶಿವಮೊಗ್ಗದಿಂದ ನಾಗರತ್ನ
0: ಹೇಳಿ. ಮೇಡಮ್, ಪಾಕ್ಷರದಿಂದ ಒಂದು ಪಲ್ಲವಿ ಚಿತ್ರಗೀತೆ.
3: ಎತ್ತಿ ಕೊಂಗು ನೀ ಗುಣ ಹೃದಯ ಗೃಪಾದಲ್ಲಿ, ಅಗಣಿತ ಗುಣ ಹೃದಯ ಗೃಪಾದಲ್ಲಿ, ಪರಮಾತ್ಮನ ಕಾಣಲಿ ಗೋಪಾಲನೆ.
0: ಧನ್ಯವಾದಗಳು ಮೇಡಮ್ ಕರೆ ಮಾಡಿದಕ್ಕೆ. ಕೇಳಿದ್ರಿ ಮತ್ತೆ ಯಾವ ಹಾಡು ನೆನಪಾಯ್ತು? ಕರೆ ಮಾಡಿ ಪಾಕ್ಷರದಿಂದ ಪ್ರಾರಂಭ ಆಗೋ ಹಾಡು. ಹಲೋ
4: ಹಲೋ
0: ಹೇಳಿ.
4: ನಾವು ಸಿದ್ಧಾರ್ಥ ಅಂದ್ರೆ ಕೇಂದ್ರ ಶ್ರೀಧರ್.
0: ಶ್ರೀಧರ್ ಅವರೇ ಹೇಳಿ, ಯಾವ ಯಾವ ಹಾಡು ನೆನಪಾಯ್ತು?
4: ಹಾಡು ಈ ಪ್ರೇಮ ಹಿತವಾಗಿ
0: ಪಾಕ್ಷರದಿಂದ ಶುರುವಾಗ್ಬೇಕು. ಪಾಕ್ಷರದಿಂದ ಶುರುವಾಗ್ಬೇಕು.
4: ಅದೇ ಪ್ರೇಮ ಬರುತ್ತಲ್ಲ.
0: ಇಲ್ಲ, ಈ ಪ್ರೇಮ ಅಂತ ಹೇಳಿದ್ರೆ
4: ಬರಲ್ವಾ?
0: ಇಲ್ಲ, ಈವಾಗ ಈ ಅಕ್ಷರ ಬಂತಲ್ಲ ಮುಂಚೆ.
4: ಹೌದಾ? ಹ್ಮ್ ಹೌದಾ. ಥ್ಯಾಂಕ್
0: ಯು. ಓಕೆ. ಈ ಪ್ರೇಮ ಹಿತವಾಗಿದೆ, ಸಂಗಮ ಸುಖವಾಗಿದೆ, ಆ ಥರ ದಿನ ಬರುತ್ತೆ, ಈ ಅಕ್ಷರದಿಂದ ಶುರುವಾಗುತ್ತೆ. ಹಲೋ
5: ಹಲೋ, ನಮಸ್ತೆ ಸರ್.
0: ನಮಸ್ಕಾರ, ಯಾರು? ಸವಿತ್ರಕ್ಕ. ಯಾವ ಹಾಡು ನೆನ್ಪು ಮಾಡ್ಕೊಂಡ್ರಿ?
5: ಪಂಚಮ ವೇದ ಹೇಳ್ಬೋದ ಸರ್?
0: ಹೇಳಿ ಹೇಳಿ ಹೇಳಿ.
5: ಪಂಚಮ

0: ಧನ್ಯವಾದಗಳು ಸಾವಿತ್ರಕ್ಕ. ಮುಂದಿನ ಕರೆಗೆ ಹೋಗೋಣ. ಮತ್ತೆ ಯಾವ ಹಾಡು ನೆನಪು ಮಾಡ್ಕೊಂಡ್ರಿ ಕೇಳಿದ್ರೆ? ಹಲೋ
1: ಹಲೋ ಸರ್, ನಮಸ್ಕಾರ ಸರ್, ಹೇಗಿದ್ದೀರಾ ಸರ್?
0: ಚೆನ್ನಾಗಿದ್ದೀನಿ ಸರ್, ತಾವ್ ಹೇಗಿದ್ದೀರಿ?
1: ನಾವು ಚೆನ್ನಾಗಿದ್ದೇವೆ ಸರ್.
0: ನಂಗೆ ಒಂದು ಬಹಳ ಆಶ್ಚರ್ಯ ಮತ್ತೆ ಖುಷಿ ಆಗೋದಂದ್ರೆ, ಯಾವಾಗ ಕಾಲ್ ಮಾಡಿದ್ರು ನಿಮ್ದು ಹಿಂಗೆ ಇರುತ್ತೆ ಸ್ಪಿರಿಟ್ ಮತ್ತೆ ನಗು,
1: ಏನು ವ್ಯತ್ಯಾಸ ಇರಲ್ಲ ಅಲ್ವಾ ಸರ್?
0: ಹೌದು ಹೌದು ಹೌದು,
1: ಹಿಂಗೆ ಇರ್ಬೇಕು ಸರ್ ಜೀವನದಾಗ. ಏನೈತೆ ಸರ್,
0: ಇನ್ ಕೆಲವ್ರು ಮಾತಾಡಬೇಕಾದ್ರೆ ಏನೋ ಸ್ವಲ್ಪ ದುಃಖದಲ್ಲಿದ್ದಾರೆ ಅಂತ ಅನ್ಸುತ್ತೆ, ಯಾರೋ ಬೇಜಾರದಲ್ಲಿದ್ದಾರೆ ಅಂತ ಅನ್ಸುತ್ತೆ, ಬಟ್ ನೀವು ಕಾಲ್ ಮಾಡಿದ್ರೆ ಮಾತ್ರ ಸ್ಪಿರಿಟ್.
1: ಹೇಳ ಸರ್ ಹಾಡು
0: ಹೇಳಿ ಹೇಳಿ.
1: ಪೂಜಿಸಲೆಂದೆ ಹೂಗಳ ತಂದೆ, ಪೂಜಿಸಲೆಂದೆ ಹೂಗಳ ತಂದೆ.

0: தெரியோ பாகிலனோ ராமா தெரியோ பாகிலனோ.
1: ಧನ್ಯವಾದಗಳು ಧನ್ಯವಾದಗಳು ಧನ್ಯವಾದಗಳು
0: ಧನ್ಯವಾದಗಳು ಸರ್ ನಮಸ್ಕಾರ
1: ಹಾಡಿದ್ರಿ ನಮಸ್ಕಾರ ಸ್ನೇಹಿತರೆ ಮತ್ತೆ ಯಾವ ಹಾಡು ನೆನಪು ಮಾಡ್ಕೊಂಡ್ರಿ ಪಾಕ್ಷರದಿಂದ ಶುರುವಾಗದು. ಹಲೋ
2: ಹಲೋ ಸರ್ ನಮಸ್ಕಾರ.
1: ನಮಸ್ಕಾರ.
2: ಶ್ರೀನಿವಾಸ ಕಲ್ಯಾಣ ಚಿತ್ರದ ಪಾದಿಂದ ಶುರುವಾಗುದು.
1: ಯಾರು ಮಾತಾಡೋದು?
2: ಲೀನಾ ವಸಂತ ಸರ್.
1: ಹೇಳಿ.
2: ಪಲ್ಲವಿನೇ ಹಾಡ್ತೀನಿ.
1: ಓಕೆ.
2: ಪವಡಿಸೋ ಪರಮಾತ್ಮ ಶ್ರೀ ವೆಂಕಟೇಶ ಮನವೆಂಬ

0: ಧನ್ಯವಾದಗಳು. ಸೊಗಸಾಗಿ ಹಾಡಿದ್ರಿ ಕೇಳಿದ್ರೆ. ಮತ್ತೆ ಯಾವ ಹಾಡು ನೆನಪಾಯ್ತು? ಕರೆ ಮಾಡಿ ಹಾಡಿ. ಹಲೋ
1: ಸರ್, ನಮಸ್ತೆ.
0: ನಮಸ್ಕಾರ. ಯಾರು? ಹೇಳಿ ರಾಧಾ ಅವ್ರೆ, ಯಾವ ಹಾಡು ನೆನ್ಪು ಮಾಡ್ಕೊಂಡ್ರಿ? ಪಾಕ್ಷರದಿಂದ
1: ಸರ್, ಗಡಿ ಬಿಡಿ ಗಂಡ ಸಿನಿಮಾದಿಂದ.
0: ಓಕೆ.
1: ಪಂಚರಂಗಿ ಪುಟ್ಟ ರಾಮನಾದ ರಾಮನಾದ, ಪಂಚ ಪ್ರಾಣ ಕೊಟ್ಟು ಶ್ಯಾಮನಾದ ಶ್ಯಾಮನಾದ, ಒಲವಿನ ಮಳೆಯಲ್ಲಿ ಅರೆಯದ ಸಸಿಯಲ್ಲಿ ಚಿಗುರೊಡೆದ.
0: ಧನ್ಯವಾದಗಳು. ಕೇಳಿದ್ರಿ ಮತ್ತೆ ಯಾವ ಹಾಡು ನೆನ್ಪು ಮಾಡ್ಕೊಂಡ್ರಿ? ಕರೆ ಮಾಡಿ ಹಾಡಿ. ತುಂಬಾ ಈಸಿಯಾಗಿ ಕೊಟ್ಬಿಟ್ಟಿದ್ದೀನಿ ಇವತ್ತು. ತುಂಬಾ ಬರೀ ಕನ್ನಡ ಪದ, ಸಾರಿ, ಬರೀ ಇಂಗ್ಲೀಷ್ ಪದ ಹುಡುಕಿ ಅಂತಾಯಿತು, ಹಿಂದಿ ಪದ ಹುಡುಕಿ ಅಂತಾಯಿತು, ವಿವಿಧ ವಸ್ತುಗಳನ್ನು ಕೊಟ್ಟು ಆಯಿತು. ಇವತ್ತು ಸ್ವಲ್ಪ ಈಸಿಯಾಗಿ ಕೊಟ್ಬಿಟ್ಟಿದ್ದೀನಿ. ಪಾ ಅಕ್ಷರದಿಂದ ಯಾವ ಚಿತ್ರಗೀತೆ ನೆನಪಾದರೂ ಕೂಡ ನೀವು ಕರೆ ಮಾಡಿ ಹಾಡಿ ಅಂತ. ಹಲೋ, ನಮಸ್ಕಾರ. ಯಾರು? ಹಲೋ, ಯಾರು ಮಾತಾಡೋದು? ಓಕೆ, ಹೇಳಿ.
2: ನನ್ನ ತಿರೋ ಪ್ರೀತಿ, ನನ್ನ ತಿರೋ ಚಿನ್ನ ಮಳಿ ಗದ್ರ ಕೆಂಪು ಮುತ್ತು ಹವಳ ನೀಡುವುದೇ ನನ್ನ ತಿರೋ ಪ್ರೀತಿ ನಮ್ಮ ತಿರೋ. ಧನ್ಯವಾದಗಳು ಸರ್.
0: ಧನ್ಯವಾದಗಳು ನಿರ್ಮಲಾ ಸಲ್ಮಾ ಅವರಿಗೆ. ಓಕೆ ಓಕೆ, ಅಂತೂ ಕೊನೆಗೂ ಸಿಕ್ಬಿಡ್ತಲ್ಲ. ಧನ್ಯವಾದಗಳು ಮೇಡಮ್. ಕೇಳಿದ್ರೆ ಮತ್ತೆ ಯಾವ ಹಾಡು ನೆನಪಾಯ್ತು? ಹಲೋ, ಹಲೋ,
3: ಭದ್ರಾವತಿಯಿಂದ ಪುಷ್ಪ.
0: ಹೇಳಿ ಮೇಡಮ್, ಯಾವ ಹಾಡು ನೆನಪು ಮಾಡ್ಕೊಂಡ್ರಿ?
3: ಪ್ರೇಮವಿದೆ.
0: ಹ್ಮ್,
4: ಪ್ರೇಮವಿದೆ.

0: ಧನ್ಯವಾದಗಳು ಮೇಡಮ್, ಸಕ್ಸಸ್ ಆಗಿ ಹಾಡಿದ್ರಿ.
1: ಥ್ಯಾಂಕ್ ಯು ಸರ್.
0: ಹಲೋ,
2: ಹಲೋ
0: ಹೇಳಿ.
2: ನಮಸ್ತೆ ಸರ್.
0: ನಮಸ್ಕಾರ, ಯಾರು?
2: ಮಂಜುಳಾ ಜನಾರ್ದನ್ ಸರ್, ಭೂತನಗುಡಿಯಿಂದ.
0: ಹೇಳಿ ಮೇಡಮ್, ಯಾವ ಹಾಡು ನಿಂತು ಮಾಡ್ಕೊಂಡ್ರಿ?
2: ಮುಕ್ತ ಕುಂಬಾರದ್ದು ಸರ್. ಪರತತ್ವವನು ಬಲ್ಲ ಪಂಡಿತನು ನಾನಲ್ಲೋ, ಹರಿನಾಮ ಒಂದುಳಿದು ನನಗೇನು ತಿಳಿದಿಲ್ಲ, ನನಗೇನು ತಿಳಿದಿಲ್ಲ. ಮಾನವ ದೇಹವು ಮೂಳೆ ಮಾಂಸದ ತೊಡಿಗೆ, ಅದರ ಅಸಿದ ತೊಡಿಕೆ ತುಂಬಿದೆ ಒಳಗೆ ಕಾಮಾದಿ ಬಯಕೆ. ಮಾಂಸದ ತೊಡಿಕೆ ದೇಹವು ಮೂಳೆ ಮಾಂಸದ ತೊಡಿಕೆ. ವಿಠಲ ವಿಠಲ ಪಾಂಡುರಂಗ ವಿಠಲ ವಿಠಲ.

0: ವಿಠಲ ಪಾಂಡುರಂಗ ವಿಠಲ.
1: ಧನ್ಯವಾದಗಳು ಮೇಡಮ್.
0: ಧನ್ಯವಾದ.
1: ಕೇಳಿದ್ರೆ ಮತ್ ಯಾವ ಹಾಡು ನೆನಪಾಯ್ತು, ಕರೆ ಮಾಡಿ ಹಾಡಿ. ಹಲೋ
2: ಹಲೋ
1: ಹೇಳಿ.
0: ಹಲೋ
1: ಹಲೋ
0: ಹಲೋ ಸರ್, ನಾನು ಲೀಲಾ ಜನರವಿಂದ.
1: ಹೇಳಿ ಮೇಡಮ್, ಯಾವ ಹಾಡು ನೆನಪು ಮಾಡ್ಕೊಂಡ್ರಿ? ಇಲ್ಲ, ಹಾಡಾಯ್ತು.
0: ಈ ಹಾಡಾಯ್ತಾ?
1: ಆಯ್ತು.
0: ಸರಿ, ಹೋಗಾಯ್ತಾ?
1: ಅದು ಆಯ್ತು ಆಯ್ತು. ಧನ್ಯವಾದ. ಕೇಳಿದ್ರಿ ಮತ್ ಯಾವ ಹಾಡು ನೆನಪು ಮಾಡ್ಕೊಂಡ್ರಿ? ಹಲೋ ಹೇಳಿ.
3: ಲಕ್ಷ್ಮೀಪುರ.
1: ಹೇಳಿ ಅಮ್ಮ, ಯಾವ ಹಾಡು ನೆನಪು ಮಾಡ್ಕೊಂಡ್ರಿ?
3: ಶಕ್ತಿ ಪಿಚರಿಂದ ಪವಡಿಸು ಫಲ ಪವಲಾಸ.
1: ಅದಾಯ್ತು.
3: ಅಲ್ಲ ಅಲ್ಲ ಸರ್, ಸತಶಕ್ತಿ.
1: ಯಾವ ಹಾಡು?
3: ಪವಡಿಸು ಪಾಲಾಕ್ಷ ಶ್ರೀ ವಿರೂಪಾಕ್ಷ ಪ್ರೇಮ ಹೃದಯ ನಳಿನಾಕ್ಷ ಪವಡಿಸು ಪಾಲಾಕ್ಷ ಶ್ರೀ ವಿರೂಪಾಕ್ಷ ಚಂಪಾಪತಿ ಪ್ರೇಮ ಹೃದಯ ನಳಿನಾಕ್ಷ ನವ ಚೈತ್ರಯ ಪೌರ್ಣಿಮಾ ರಮಣೀಯ ರಾತ್ರಿಯಲ್ಲಿ ತುಂಗಾಭದ್ರಾ ತಟದ ಹೇಮಕೂಟಾದೀಶಲಿ.
1: ಧನ್ಯವಾದಗಳಮ್ಮ, ಧನ್ಯವಾದಗಳು. ಓಕೆ, ಕೇಳಿದ್ರೆ ಮತ್ತೆ ಯಾವ ಹಾಡು ನೆನಪಾಯ್ತು? ಹಲೋ
4: ಸರ್, ಗುಡ್ ಆಫ್ಟರ್ನೂನ್ ಸರ್.
1: ವೆರಿ ಗುಡ್ ನೂನ್ ಸರ್. ಯಾರು ಮಾತಾಡೋದು?
4: ಸರ್, ನಾನು ಮಯೂರ್ಕೋಟಿ ಜನಪುರ ಸರ್.
1: ಹೇಳಿ ಸರ್, ಯಾವ ಹಾಡು ನೆನ್ಪು ಮಾಡ್ಕೊಂಡ್ರಿ?
4: ಚಿತ್ರ ಸ್ವಾತಿದು.
1: ಓಕೆ.
4: ಪರದೆ ಎತ್ತಿ ಪನ್ನೀರ ಚೆಲ್ಲಿ.
1: ಆಯ್ತು ಸರ್, ಅದು
4: ಆಯ್ತು ಸರ್. ಇದು
1: ಹೌದು ಹೌದು, ಎರಡನೇ ಹಾಡೇ ಅದು.
4: ಯಾವ್ದೊಂದು ಎರಡು ಇಟ್ಕೊಂಡಿದೆ ಸರ್, ಕೇಳಿದ್ರು.
1: ಈಗ 14 ಹಾಡ್ ಆಗಿದೆ ಸರ್. 14 ಬಿಟ್ಟು ಬಾಕಿದ್ ಹೇಳಿ. ಧನ್ಯವಾದ. ಹಲೋ
5: ಹಲೋ, ನಮಸ್ತೆ.
1: ನಮಸ್ಕಾರ.
5: ಕೇಶವ್ ಲವೃತ್ತ ಬದಲಾವತಿಯಿಂದ ಸರ್.
1: ಹೇಳಿ ಕೇಶವ್.
5: ಪಾಪಿ ಕಲಿಗಾಲ ಸಾಂಗ್ ಕೇಳಿ ಅದಾಯ್ತಾ?
1: ಪಾಪಿ ಕಲಿಗಾಲ ಯಾವ್ದು ಹೇಳಿ?
5: ರಾಜೇಶ್ ಕೃಷ್ಣ ಅವರಿದು. ಮೋಸ್ಟ್ಲಿ ಚಿತ್ರ ಫಿಲಮ್ ಅನ್ಕೋತೀನಿ.
1: ಹೇಳಿ.
5: ಪಾಪಿ ಕಲಿಗಾಲ ಕೆಟ್ಟೋಯ್ತಯ್ಯ, ಮನೆ ಮನೆಗೂ ಕಂಪ್ಯೂಟರ್ ದೇವ್ರಾಯ್ತಯ್ಯ, ಗಂಡಸರಿಗೂ ಮಕ್ಕಳಾಗ ಯೋಗ ಬಂತಯ್ಯ, ಹೆಣ್ಣು ಹೆಣ್ಣು ಮದುವೆಯಾಗ ಮೋಹ ಬಂತಯ್ಯ, ದುಡ್ಡು ಒಂದು ಕೈಲಿದ್ರೆ ಸಾಕು, ಇಲ್ಲಿ ಗುಡ್ಡು ಬ್ಯಾಡ ಯಾರಿಗಿಲ್ಲಿ ಬೇಕು, ಹುಟ್ಟೋಕು ಇಲ್ಲಿಲ್ಲಂತ ಸಾಯೋಕು ಇಲ್ಲಿಲ್ಲಂತ ಚೂರು ಪಾರು ಕುಡ್ ಕೂಡ ಇಲ್ಲಿ ಬಿಟ್ಟ ಮನ್ಸ.
1: ಧನ್ಯವಾದ
5: ಸರ್.
1: ಕೇಳಿದ್ರೆ ಮತ್ ಯಾವ ಹಾಡು ನೆನಪಾಯ್ತು, ನೆನಪು ಮಾಡ್ಕೊಳ್ಳಿ, ಕರೆ ಮಾಡಿ ಬೇಗ ಬೇಗ ಹಾಡಿ. ಹಲೋ
6: ಹಲೋ ಸರ್, ನಾನು ಮಂಜುನಾಥ್, ಲಕ್ಷ್ಮೀ ಶಕ ಜನಪುರ.
1: ಹೇಳಿ ಸರ್, ಯಾವ ಹಾಡು ನೆನ್ಪು ಮಾಡ್ಕೊಂಡ್ರಿ?
6: ಪ್ರೇಮ ಪ್ರೀತಿ ನನ್ನುಸಿರು, ನ್ಯಾಯ ನೀತಿ ನನ್ನುಸಿರು, ಪ್ರೀತಿ ಪ್ರೇಮ ನನ್ನುಸಿರು, ನ್ಯಾಯ ನೀತಿ.
1: ಧನ್ಯವಾದಗಳು ಸರ್. ಇನ್ನೊಂದು ಲೈನ್ ಹಂಗನ್ನ ನೋಡನ.
6: ಪ್ರೇಮ
1: ಅಲ್ಲ ಅಲ್ಲ, ಮುಂದೆ ಅದ್ರ ಮುಂದೆ
6: ಅದ್ರ ಮುಂದೆ.
1: ಅದಕ್ಕೆ ನಾನು ಹೇಳಿದೆ, ನಿಮಗೆ ಬರ್ಲಂತ ಗೊತ್ತಿತ್ತಲ್ಲ, ಅದಕ್ಕೆ ಹೇಳಿದೆ. ಬರ್ತಿದ್ದವ್ರಿಗೆ ಮಾತ್ರ ಕೇಳಲ್ಲ ಹಂಗೆ. ಥ್ಯಾಂಕ್ ಯು. ಹೇಳಿದ್ರೆ ಮತ್ತೆ ಯಾವ ಹಾಡು ನೆನಪು ಮಾಡ್ಕೊಂಡ್ರಿ? ಪಲ್ಲವಿ ಮಾತ್ರ ಹಾಡಿ. ಹಲೋ
7: ಹಲೋ
1: ಹೇಳಿ
7: ಸರ್. ಸ್ನೇಹ.
1: ಓಕೆ, ಸ್ನೇಹ ಅವ್ರಿ, ಯಾವ ಹಾಡು ನೆನಪು ಮಾಡ್ಕೊಂಡ್ರಿ?
7: ಸರ್, ಯಜಮಾನ ಚಿತ್ರದು.
1: ಓಕೆ.
7: ಪ್ರೇಮ ಚಂದ್ರಮಾ ಕೈಗೆ ಸಿಗುವುದೇ ಹೇಳ ತಂಗಾಳಿ, ನೀ ಹೇಳ ತಂಗಾಳಿ,

0: ಇರುವೆ ಅಂತ ಸರ್.
1: ಥ್ಯಾಂಕ್ ಯು, ಸೊಗಸಾಗಿ ಹಾಡಿದ್ರಿ.
0: ಓಕೆ ಸರ್, ಥ್ಯಾಂಕ್ ಯು.
1: ಮುಂದಿನ ಕರೆಗೆ ಹೋಗೋಣ.
0: ಓಕೆ,
1: ಧನ್ಯವಾದ ಕರೆ ಮಾಡಿದ್ದಕ್ಕೆ.
0: ಧನ್ಯವಾದ.
1: ಕೇಳಿದ್ರಿ ಮತ್ತೆ ಯಾವ ಹಾಡು ನೆನಪಾಯ್ತು ಕರೆ ಮಾಡಿ ಹಾಡಿ? ಹಲೋ
2: ಸರ್, ನಮಸ್ತೆ.
1: ನಮಸ್ಕಾರ,
2: ಚಿಂಚನಹಳ್ಳಿಯಿಂದ ಚಂದ್ರಶೇಖರ್.
1: ಓಕೆ ಚಂದ್ರಶೇಖರ್ ಅವರೇ, ಯಾವ ಹಾಡು ನೆನಪು ಮಾಡ್ಕೊಂಡ್ರಿ
2: ಸರ್? ಅದು ಮಾಸ್ಟರ್ ಮಂಜುನಾಥ್ ಅಂದ್ರು, ಶಂಕರ್ ನಾಯ್ಡು ಇರ್ಬೇಕಂತ ಹೀರೋ, ಭವ್ಯ ಇರೋದು ಹೀರೋಯಿನ್ ಅಂತ, ಹೀರೋಯಿನ್ ಅಲ್ಲ ಬಟ್ ಸೈಡ್ ಆಕ್ಟ್ರೆಸ್.
1: ಓಕೆ.
2: ಪ್ರೀತಿಯಿಂದ ಪತ್ತಿ ಕೊಟ್ಟ ಮಮ್ಮಿ, ನೀನು ನನ್ನ ಬಿಟ್ಟು ಎಲ್ಲಿ ಹೋದೆ, ಅಪ್ಪ ಅಮ್ಮ ಕಾಣದೆ ತುಂಬಾ ಭಯವಾಗಿದೆ ಬಾ. ಅಷ್ಟೇ ಸರ್ ಗೊತ್ತಾಗೋದು, ನಾನು ಹೇಳದೆಲ್ಲ ನೆನ್ಪಿದ್ದೆಲ್ಲ ಹೇಳ್ಬಿಟ್ರು ಪಟ ಪಟ ಅಂತ.
1: ಸಾಕು, ನನಗೂ ಇಷ್ಟ ಬೇಕಾಗಿತ್ತು. ಎಲ್ಲರಿಗೂ ಅವಕಾಶ ಆಗುತ್ತಲ್ಲ, ಆ ಕಾರಣಕ್ಕೆ ಧನ್ಯವಾದ ಕರೆ ಮಾಡಿದಕ್ಕೆ.
2: ಥ್ಯಾಂಕ್ ಯು ಸರ್.
1: ಕೇಳಿದ್ರೆ ಮತ್ತೆ ಯಾವ ಹಾಡು ನೆನಪು ಮಾಡ್ಕೊಂಡ್ರಿ ಬೇಗ ಹೇಳಿ. ಲೇಟ್ ಆಗ್ಬಿಟ್ರೆ ನಿಮ್ಗೆ ಕಷ್ಟ, ಯಾಕೆಂದ್ರೆ ಎಲ್ಲ ಪಾಪ್ಯುಲರ್ ಸಾಂಗ್ ಹಾಡ್ಬಿಡ್ತಾರಲ್ಲ, ಆಮೇಲೆ ತಡ್ಕಾಡ್ಬೇಕಾಗತ್ತೆ. ಹಲೋ.
3: ಹಲೋ, ನಮಸ್ತೆ ಸರ್.
1: ನಮಸ್ಕಾರ, ಯಾರು ಮಾತಾಡುದು?
3: ನಾನು ಅನಿತಾ ಸರ್, ಭದ್ರಾವತಿಯಿಂದ.
1: ಯಾರು?
3: ಅನಿತಾ ಸರ್, ವೈ ಅನಿತಾ.
1: ಓಕೆ ಅನಿತಾ ಮೇಡಮ್, ಯಾವ ಹಾಡು ನೆನಪು ಮಾಡ್ಕೊಂಡ್ರಿ?
3: ನನಗೆ ಫಿಲಮ್ ಎಷ್ಟು ಗೊತ್ತಿಲ್ಲ ಸರ್, ಆದ್ರೆ ಹಾಡ್ ಹಾಗೆ ಬರುತ್ತೆ.
1: ಓಕೆ, ಏನ್ ಕೆಲಸ ಮಾಡ್ತೀರಿ ತಾವು?
3: ನಾನು ಸ್ಕೂಲ್ ಟೀಚರ್ ಆಗಿದ್ದೀನಿ ಸರ್.
1: ಓಕೆ ಓಕೆ, ಹೇಳಿ.
3: ಪುಣ್ಯ ಕಣಿ ಪುಣ್ಯ ಕಣಿ ಪ್ರೀತಿ ಮಾಡೋದು, ಪಾಪ ಕಣಿ ಪಾಪ ಪ್ರೀತಿ ಮಾಡೋದು. ಸರ್ ಆಗಿ
1: ಥ್ಯಾಂಕ್ ಯು ಮೇಡಮ್, ಸೊಗಸಾಗಿ ಹಾಡಿದ್ರಿ.
3: ಥ್ಯಾಂಕ್ ಯು, ಥ್ಯಾಂಕ್ ಯು.
1: ಓಕೆ, ಮತ್ತೆ ಯಾವ ಹಾಡು ನೆನಪು ಮಾಡ್ಕೊಂಡ್ರಿ ಸ್ನೇಹಿತರೆ? ಹಲೋ ಹಲೋ
4: ಹಲೋ,
1: ಹೇಳಿ
4: ಸರ್. ನಮಸ್ತೆ.
1: ನಮಸ್ಕಾರ
4: ಸರ್, ನಾನು ಧರ್ಮಸ್ಥಳದಿಂದ ಅಂಬಿಕಾ ಅಂತ.
1: ಅಂಬಿಕಾ ಮೇಡಮ್, ಯಾವ ಹಾಡು ನೆನಪು ಮಾಡ್ಕೊಂಡ್ರಿ ಪಾಕ್ಷರದಲ್ಲಿ?

0: ಧನ್ಯವಾದಗಳು, ಸೊಗಸಾಗಿ ಹಾಡಿದ್ರಿ. ಸ್ನೇಹಿತರೆ, ಮತ್ತಾವ ಹಾಡು ನೆನಪು ಮಾಡ್ಕೊಂಡ್ರಿ, ಕರೆ ಮಾಡಿ, ಬೇಗ ಬೇಗ ಹಾಡಿ. ಹಲೋ,
1: ನಮಸ್ಕಾರ ಸರ್.
0: ನಮಸ್ಕಾರ ಸರ್, ಯಾರು ಮಾತಾಡೋದು?
1: ರಾಜು ಶಂಕರಘಟ್ಟ ಸರ್.
0: ರಾಜು ಶಂಕರಘಟ್ಟ ಸರ್, ವಾಯ್ಸ್ ಅಲ್ಲಿ ಯಾಕೋ ಸ್ವಲ್ಪ ವೇರಿಯೇಷನ್ ಆಗ್ಬಿಟ್ಟಿದೆ ಸರ್.
1: ಅದು ಸರ್, ನೀವು ಯಾರಿಗೂ ಹೇಳಿದ್ರಿ, ನೀವು ಯಾವಾಗ್ಲೂ ನಗ್ ಮುಟ್ತಾ ಇರ್ತೀರಾ, ಜೋರಾಗಿ ಇರ್ತೀರಾ, ಯಾರು ಬೇಜಾರಾಗಿ ಎಚ್ಚರ ಹಂಗೆ ಸರ್ ಅಂದ್ರೆ ವ್ಯಸನ ಬದುಕಿ ಹಂಗೆ ಇರ್ಬೇಕು.
0: ಹೇಳಿ ಸರ್, ಯಾವುದು ಹಾಡು?
1: ಫಲಿಸುವಲವಿನ ಪೂಜಾಫಲ ನಿನಗಿಂದು ಕೂಡಿದಂತೆ ಕಂಕಣದಲ, ಫಲಿಸುವಲವಿನ ಪೂಜಾಫಲ ನಿನಗಿಂದು ಕೂಡಿ ಬಂತೆ ಕಂಕಣದಲ. ಧನ್ಯವಾದ ಸರ್.
0: ಥ್ಯಾಂಕ್ ಯು ಸರ್, ಸೊಗಸಾಗಿ ಹಾಡಿದ್ರಿ. ಕೇಳಿದ್ರೆ ಮತ್ತೆ ಯಾವ ಹಾಡು ನೆನಪಾಯ್ತು? ಹಲೋ,
2: ಹಲೋ,
0: ಹೇಳಿ
2: ಸರ್. ಒಂದು ಮಂಜುನಾಥ್ ಅಂತ.
0: ಎಲ್ಲಿಂದ ಸರ್?
2: ಸರ್, ಶಿವಮೊಗ್ಗ ಕೆಇಬಿ ಸರ್ಕಲ್.
0: ಹೇಳಿ ಸರ್.
2: ಸರ್, ನನ್ನ ಜನ್ಮ ಜನ್ಮದ ಅನುಬಂಧದಲ್ಲಿ ಒಂದು ಹಾಡು ಹಾಡಿರ್ತಾ ಇದ್ವಿ ಸರ್.
0: ಹೇಳಿ.
2: ಪಾಪ ಪಾಪ ಪಾಪ ಪಾಪ ಯಾವ ಶಿಲ್ಪಿ ಕಂಡ ಕನಸು ನೀನು ಇಂಥ ಅಂದವ.

0: ఎందుకు దేవరాని నంబు నన్నను సార్. థ్యాంక్ యూ.
1: థ్యాంక్ యూ సార్. ಸುಕ್ಸಕ್ ಹಾಡಿದ್ರಿ. ಕೇಳಿದ್ರಿ ಮತ್ತೆ ಯಾವ ಹಾಡು ನೆನಪಾಯ್ತು? ಹಲೋ
2: ಹಲೋ
1: ಹೇಳಿ.
2: ನಮಸ್ತೆ ಸರ್.
1: ನಮಸ್ಕಾರ. ಯಾರು?
2: ನಾನು ಸರ್ ಟಿಪ್ಪು ಸುಲ್ತಾನ್ ಅಂತ, ಜನಪುರದಿಂದ.
1: ಓಕೆ ಟಿಪ್ಪು ಸುಲ್ತಾನ್ ಸರ್, ಯಾವ ಹಾಡು ನೆನಪು ಮಾಡ್ಕೊಂಡ್ರಿ
2: ಸರ್? ದೂರದ್ದು ಬೆಟ್ಟದ್ದು.
1: ಓಕೆ.
2: ಪ್ರೀತಿನೇ ಆದ್ಯಾವ್ರು ತಂದ ಆಸ್ತಿ ನಮ್ಮ ಪಾಲಿಗೆ, ಹಸಿವಿನಲ್ಲೂ ಹಬ್ಬನೇ ದಿನವು ನಿತ್ಯವು ಗಾದಿನೇ ನಮ್ಮ ಪಾಲಿಗೆ. ಪ್ರೀತಿನೇ ಆದ್ಯಾವ್ರು ತಂದ ಆಸ್ತಿ ನಮ್ಮ ಪಾಲಿಗೆ.
1: ಥ್ಯಾಂಕ್ ಯು ಸರ್. ಹಲೋ ಹಲೋ ಹಲೋ.
3: ಹಾಂ ಸರ್, ನಮಸ್ತೆ ಸರ್. ಸತೀಶ್.
1: ಸತೀಶ್, ಯಾಕೆ ಗಿಡಬಿಡಿ ಮಾಡ್ಕೋತೀರಿ? ನಿಧಾನಕ್ಕೆ ಮಾತಾಡಿ, ನಾ ಎಲ್ಲೂ ಓಡೋಗುದಿಲ್ಲ
3: ಸರ್. ಅವಾಗಿಂದ ನಾ ಬಹಳ ಸಲ ಟ್ರೈ ಮಾಡ್ತೀನಿ ಸರ್, ಸಿಗ್ತಾನಿಲ್ಲ ಬೇಗ.
1: ಅದಕ್ಕೆ ಮತ್ತೆಲ್ಲಿ ಕಟ್ ಆಗ್ಬಿಡುತ್ತ ಅಂತ ಹಂಗೆ ಜೋರು ಮಾಡ್ತೀರಾ?
3: ಹೌದು ಸರ್, ಹೌದು ಸರ್. ಸರ್ ಇದು ಪ್ರೇಮ ಬರ ಹಾಡಿದಾರೆ ಸರ್.
1: ಪ್ರೇಮ ಬರ
3: ಕೋಟಿ ತರ.
1: ಆಯ್ತು ಸರ್, ಅದಾಯ್ತು.
3: ಹಾಂ ಸರ್, ಇದು ಪಂಚಮ ವೇದ ಸರ್. ಪಂಚಮ ವೇದ ಸರ್, ಇದು ಪ್ರೇಮ ಲೋಕದಿಂದ ಬಂದ ಪ್ರೇಮ ಸಂದೇಶ.
1: ಅದು ಆಯ್ತು
3: ಸರ್. ಪಂಚಮ ವೇದ ಪ್ರೇಮದನಾದ.
1: ಆಯ್ತು ಸರ್.
3: ಪೂಜಿಸಲೆಂದೇ ಸರ್.
1: ಆಯ್ತು ಸರ್.
3: ಪೂಜಿಸಲೆಂದೇ ಹೂಗಳ ತಂದೆ ಸರ್.
1: ಸರ್ ಆಯ್ತು ಆಯ್ತು
3: ಆಯ್ತು ಸರ್.
1: ಸರ್ ಇಪ್ಪತ್ಮೂರು ಹಾಡಾಗಿದೆ ಇಲ್ಲಿ ತನಕ, ಅದ್ರಲ್ಲಿ ಬಿಟ್ಟು ಹಾಡ್ಬೇಕು ಸರ್.
3: ಸರ್ ಇಲ್ಲ ಸರ್, ಸುಮಾರೆಲ್ಲ ಹಾಡ್ತೀರಲ್ಲ.
1: ಇಪ್ಪತ್ಮೂರು ಹಾಡು ಆಗಿದೆ. ಸ್ನೇಹಿತರೆ, ಸಮಯ ಸರಿಯಾಗಿ 1:45:45. ಹಲೋ ಹಲೋ ಹೇಳಿ.
4: ನಮಸ್ತೆ ಸರ್.
1: ನಮಸ್ಕಾರ ಸರ್. ಹೇಳಿ ಸರ್.
4: ಪ್ರೇಮದ ಸೆಳೆತ ಮನದಲ್ಲಿ ಮಿಡಿತ ಅದರ ಸಿರಿ ನೋವೆಲ್ಲ ಬಲ್ಲವನೇ ಬಲ್ಲ ಆರಂಭವೇನು ಮುದ್ದಾಡಲೇನೋ ಅರಿತವನು ಇಲ್ಲ ಅವನೊಬ್ಬನೇ ಬಲ್ಲ ಈ ಪ್ರೇಮ ಹಿತವಾಗಿದೆ ಸಂಗಮ ಸುಖವಾಗಿದೆ ಅನುರಾಗದ ಆನಂದವು
1: ಸಕ್ಕತ್ತ ಹಾಡಿದ್ರಿ ಸರ್.
4: ಥ್ಯಾಂಕ್ ಯು ಸರ್.
1: ಸಕ್ಕತ್ತ ಹಾಡಿದ್ರಿ ಮಾತ್ರ.
4: ಆಯ್ತು ಸರ್, ಇಲ್ಲೇ ಇದ್ದೀನಿ ಸರ್, ಎಂ ಪಿ ಎಂ ಅಲ್ಲಿ.
1: ಓಕೆ ಓಕೆ, ಥ್ಯಾಂಕ್ ಯು.
4: ಥ್ಯಾಂಕ್ ಯು ಥ್ಯಾಂಕ್ ಯು.
1: ಮತ್ತೆ ಯಾವ ಹಾಡು ನೆನಪಾಯ್ತು ಕೇಳಿದ್ರೆ ಕರೆ ಮಾಡಿ ಹಾಡಿ. ಹಲೋ
5: ಸರ್. ನಮಸ್ತೆ ಸರ್, ಈಗ ನಾನೇ ಕಾಲ್ ಮಾಡಿ ಸರ್. ಅನಿತಾ
1: ಹೇಳಿ ಮೇಡಮ್.
5: ಒಂದು ವರ್ಷ ಹಾಡ್ ನೆನ್ಪಾಯ್ತು ಸರ್, ಅದು ಭಕ್ತಿಗೀತೆ ಪವಮಾನ ಹೇಳ್ಬೋದ ಸರ್?
1: ನೀವು ಹಾಡಿದ್ರಿ ಅಲ್ಲ, ಒಮ್ಮೆ ಹಾಡಿದ್ರೆ ಮತ್ತೆ ಹಾಡಕ್ ಅವಕಾಶ ಇಲ್ಲ.
5: ಹೌದಾ ಸರ್? ಓಕೆ ಓಕೆ ಓಕೆ ಸರ್.
1: ಥ್ಯಾಂಕ್ ಯು ಥ್ಯಾಂಕ್ ಯು. ಕೇಳಿದ್ರೆ ನಿಬಂಧನೆಗಳು ಇಷ್ಟೇ, ಒಬ್ರು ಒಂದ್ಸರಿ ಕರೆ ಮಾಡಿದ್ರೆ ಮತ್ತೆ ಕರೆ ಮಾಡೋ ಹಂಗಿಲ್ಲ, ಹೇಳಿದ ಹಾಡನ್ನ ಮತ್ತೊಂದ್ಸರಿ ಹಾಡೋ ಹಾಗಿಲ್ಲ. ಹಲೋ
4: ಸರ್
1: ಹೇಳಿ.
4: ಗೋವರ್ಧನ್ ಸರ್.
1: ಗೋವರ್ಧನ್ ಸರ್ ಎಲ್ಲಿಂದ?
4: ಕುಳಗಟ್ಟೆ ಸರ್.
1: ಕುಳಗಟ್ಟೆ ಹೊನ್ನಾಳಿ. ಹೇಳಿ ಸರ್, ಯಾವ ಹಾಡು ನೆನ್ಪು ಮಾಡ್ಕೊಂಡ್ರಿ?
4: ಪ್ರಿಯಾ ಪ್ರಿಯಾ ಓ ಪ್ರಿಯಾ, ಪ್ರಿಯಾ ಪ್ರಿಯಾ ಓ ಪ್ರಿಯಾ, ಆ ಚೈತ್ರದ ಬಾಗಿಲಿಗೆ ಸಿಂಗಾಂಗನ ತೋರಣಗೆ.
1: ಮುಂದಕ್ಕೆ ಬರ್ತಾ ಇಲ್ಲ, ಏನ್ ಮಾಡುದು? ಸ್ವಲ್ಪ ನಾನು ಧ್ವನಿ ಕೊಡೋಣ ಅಂದ್ರೆ ನನಗೂ ಬರ್ತಾ ಇಲ್ಲ ಸರ್. ಏನಿದೆ ಹಾಡಿದ್ರಿ, ಚೆನ್ನಾಗಿ ಹಾಡಿದ್ರಿ, ಧನ್ಯವಾದ. ಕೇಳಿದ್ರಿ ಮತ್ತೆ ಯಾವ ಹಾಡು ನೆನಪಾಯ್ತು? ಹಲೋ ಹಲೋ ಹೇಳಿ. ನಮಸ್ಕಾರ. ಗೀತಾ ಮಲೋಗಪ್ಪ ಹೇಳಿ ಮೇಡಮ್, ಯಾವ ಹಾಡು ನೆನ್ಪು ಮಾಡ್ಕೊಂಡ್ರಿ?
6: ಪರಮಶಿವನು ಅರಿಯುವ ಮುನ್ನವೇ ಪರಿಚಿತನಾಗಲಿ.

0: ಹಲೋ
1: ಹಲೋ, ನಮಸ್ಕಾರಗಳು ಸರ್.
0: ನಮಸ್ಕಾರಗಳು ಸರ್, ಯಾರು ಮಾತಾಡೋದು?
1: ಸತೀಶ್ ಕುಮಾರ್ ಸರ್, ಸಾಲಿಗ್ರಾಮ ಉಡುಪಿ.
0: ಸಾಲಿಗ್ರಾಮ ಉಡುಪಿ ಸತೀಶ್ ಸರ್, ಯಾವ ಹಾಡು ನೆನ್ ಮಾಡ್ಕೊಂಡ್ರಿ?
1: ಎಲ್ಲ ಚಂದ ಚಂದದ ಹಾಡೆಲ್ಲ ಹಾಡ್ಬಿಟ್ರಲ್ಲ.
0: ಹೌದಲ್ಲ, 26 ಹಾಡುಗಳು ಬಂತು ಇಲ್ಲಿ ತನಕ.
1: ಇದು ಹಾಡಿದ್ರ ಸರ್, ಪ್ರಾಯದ ಹಾಡು. ಪ್ರಾಯ
0: ಯಾವುದು?
1: ಪ್ರಾಯ ಪ್ರಾಯ ಬಂದ್ರೆ.
0: ಹೋ ಇಲ್ಲ ಸರ್, ಹೇಳಿ.
1: ಪ್ರಾಯ ಬಂದರೆ ಯಾಕೆ ಅದು ಯಾಕೆ ಹೊತ್ತೆ ಹೋಗಲ್ಲ, ಬಿಂಬು ಹಸಿಗೆ ಇದ್ದರು ಮಲಗಿದ್ದರು ನಿದ್ದೆ ಬರಲ್ಲ, ನಿದ್ದೆ ಕೊಡದ ಕನಸುಗಳು ಅದು ಮನದ ಬಯಕೆಗಳು ಮಾತಲ್ಲ. ಪ್ರಾಯ ಬಂದರೆ ಯಾಕೆ ಅದು ಯಾಕೆ ಹೊತ್ತೆ ಹೋಗಲ್ಲ, ಬಿಂಬು ಹಸಿಗಳು ಇದ್ದರು ಮಲಗಿದರು ನಿದ್ದೆ ಬರೋಲ್ಲ, ನಿದ್ದೆ ಕಡದ ಕನಸುಗಳು ಕಾಡು ಮನದ ಬಯಕೆಗಳು ಮಾತೆ ಕೇಳೋಲ್ಲ. ಪ್ರಾಯ ಬಂದರೆ ಯಾಕೆ ಅದು ಯಾಕೆ ಹೊತ್ತೆ ಹೋಗಲ್ಲ.
0: ಥ್ಯಾಂಕ್ ಯು, ಸೊಗಸಾಗಿ ಹಾಡಿದ್ರಿ.
1: ಧನ್ಯವಾದ. ಬಂದರೆ ಬಂದರೆ
0: ಕೇಳುಗ್ರಿ, ಸಮಯ ಇನ್ನ 9 ನಿಮಿಷ ಮಾತ್ರ ಇದೆ, ಬೇಗ ಬೇಗ ಹಾಡಿ. ಹಲೋ
2: ಹಲೋ
0: ಹೇಳಿ
2: ಸರ್. ನಮಸ್ಕಾರ, ನನ್ನ ಹೆಸರು ನಾಗರಾಜ್ ರೆಡ್ಡಿ ಅಂತ. ಅದೇ ಸ್ವಲ್ಪ ರಾಮ್ ಸಿರಿದಿಲ್ಲ.
0: ನಾಗರಾಜ್ ಅವ್ರಿ, ಯಾವ ಹಾಡು ನೆನ್ಪು ಮಾಡ್ಕೊಂಡ್ರಿ
2: ಸರ್? ಪಪ್ಪಾ ಸಿನಿಮಾದಿಂದ ಪ್ರೇಮ ಬರಹ ಹಾಡಿದಾರೆ.
0: ಪ್ರೇಮ ಬರಹ ಕೋಟಿ ತರಹ ಇದಾ
2: ಸರ್?
0: ಅದಾಯ್ತು ಸರ್. ಆಲ್ರೆಡಿ
2: ಸರ್ ಪ್ರೇಮಲೋಕದ ಪಾರಿಜಾತ ಹಾಡಿದ ಸರ್.
0: ಯಾವ್ದು ಹೇಳಿ?
2: ಪ್ರೇಮಲೋಕದ ಪಾರಿಜಾತವೇ ಅಂತ.
0: ಇಲ್ಲ ಹೇಳಿ.
2: ಯಾಕೆ ಸರ್? ಪ್ರೇಮಲೋಕದ ಪಾರಿಜಾತವೇ ಯಾಕೆ ನೀನು ಎದೆಯ ತುಂಬಿದೆ, ನೀನು ಒಳಗಿರಲು ಮಲಗು ಮಾತಿಲ್ಲ, ನೀನು ಒಳಗಿರಲು ಸಿರೆ ಬೇಕಿಲ್ಲ, ನೀನು ಕನ್ನಡದ ಚಂದನದ ಕಂಪು ಕಸ್ತೂರಿ. ಪ್ರೇಮಲೋಕದ ಪಾರಿಜಾತವೇ ಯಾಕೆ ನೀನು ಎದೆಯ ತುಂಬಿದೆ.
0: ಧನ್ಯವಾದಗಳು ಸರ್, ಬಹಳ ಸೊಗಸಾಗಿ ಹಾಡಿದ್ರಿ.
2: ಥ್ಯಾಂಕ್ ಯು ಸರ್.
0: ಓಕೆ ಸ್ನೇಹಿತರೆ, ಮತ್ತೆ ಯಾವ ಹಾಡು ನೆನಪು ಮಾಡ್ಕೊಂಡ್ರಿ, ಬೇಗ ಬೇಗ ಹಾಡಿ. ಹಲೋ ಹಲೋ ಹೇಳಿ.
3: ಹಲೋ, ಲತಾ, ಲತಾ ಅಂತ ಸರ್, ತರೀಕೆರೆಯಿಂದ.
0: ಹೇಳಿ ಹೇಳಿ ಮೇಡಮ್.
3: ಪುಟ್ಟಮಲ್ಲಿ ಪುಟ್ಟಮಲ್ಲಿ ನೋಡು ನೀನಿಲ್ಲಿ, ಪ್ಯಾಟೆಯನ್ನು ಹಳ್ಳಿ ಅಲಂಕಾರದಲ್ಲಿ, ಇವಳು 4 ಮೊಳ ಸೀರೆ 8 ಮೊಳ, ಕಣ್ಣು ಕಾಸಗಲ ಆಸೆ ಊರಗಲ, ಇವ ಅವಳೇ ಅವಳೆಯ ಹೂವೋ ಬಲು ಮಾಗಿದ ಮಾವೋ. ಪುಟ್ಟ ಮಲ್ಲಿ ಪುಟ್ಟ ಮಲ್ಲಿ ನೋಡು ನೀನಿಲ್ಲಿ, ಪ್ಯಾಟೆ ಹೆಣ್ಣು ಹಳ್ಳಿ ಅಲಂಕಾರದಲ್ಲಿ. ಥ್ಯಾಂಕ್ ಯು ಸರ್.
0: ಥ್ಯಾಂಕ್ ಯು ಮೇಡಮ್, ಸೊಗಸಾಗಿ ಹಾಡಿದ್ರಿ. ಕೇಳಿದ್ರಿ, ಮತ್ತೆ ಯಾವ ಹಾಡು ನೆನಪಾಯ್ತು? ಕರೆ ಮಾಡಿ, ಬೇಗ ಬೇಗ ಸಮಯ ಆಗ್ತಾ ಇದೆ. ಹಲೋ.
4: ಅಲ್ಲ ಸರ್, ನಾ ಬಿದ್ರೆಯಿಂದ ಗಾಯತ್ರಿ.
0: ಗಾಯತ್ರಿಕ್ಕ ಯಾಕೋ ಲೇಟಾಗಿ ಕಾಲ್ ಮಾಡ್ಬಿಟ್ರಿ.
4: ಅಯ್ಯೋ, ಈಗ 25 ಸತಿ ಕಾಲ್ ಮಾಡಿದೀನಿ ಸರ್.

0: ಓಕೆ. ಈಗ ಯಾವಾಗ ನೆನಪು ಮಾಡ್ಕೊಂಡ್ರಿ?
1: ಎಲ್ಲ ನೆನಪು ಮಾಡ್ಕೊಂಡಿರೋದೆಲ್ಲ ಆಡ್ಬಿಟ್ರಿ ಸರ್. ಈ ಒಂದೈತೆ, ಇದಷ್ಟು ನನಗೆ ಬರಲ್ಲ, ಹೇಳ್ತೀನಿ ತಡಿ ಸರ್.
0: ಹೇಳ್ರಿ ನೋಡೋಣ.
1: ಸರಿ ಸರ್. ನಿಂತ್ಕೊಂಡೆ ಇಲ್ಲಿ ಆಳೆ.
0: ಹಾಡಿನ ಪುಸ್ತಕ ಇಟ್ಕೊಂಡಿದ್ದೀರಾ? ತಗಳಪ್ಪ ಈಗ. ಹೇಳಿ ಹೇಳಿ.
1: ಪ್ರೇಮದ ಹಾಡಿಗೆ, ಮೋಹದ ಮೂಡಿಗೆ, ಹೃದಯದ ತಾಳಕ್ಕೆ, ಮನಸ್ಸಿನ ಕುಣಿತಕ್ಕೆ. ಪ್ರೇಮದ ಹಾಡಿಗೆ, ಮೋಹದ ಮೂಡಿಗೆ, ಹೃದಯದ ತಾಳಕ್ಕೆ, ಮನಸ್ಸಿನ ಕುಣಿದಾಟಕ್ಕೆ. ಸ್ನೇಹದ ಸೆಳೆತಕ್ಕೆ, ಪ್ರೀತಿಯ ತೋರಿದ ಹೃದಯಕ್ಕೆ.
0: ಹಲೋ
1: ಹಲೋ, ನೀನಿರುವುದೇ ನನಗಾಗಿ ಫಿಲಮಿನ್ ಸರ್. ಇದು
0: ಈ ಹಾಡು ಹಿಂಗಿರ್ಬೋದಲ್ಲಪ್ಪ. ಪ್ರೇಮದ ಹಾಡಿಗೆ, ಮೋಹದ ಮೂಡಿಗೆ, ಹೃದಯದ ತಾಳಕ್ಕೆ, ಮನಸ್ಸು ಕುಣಿದಾಡಿದೆ.
1: ಮನಸ್ಸು
0: ಕುಣಿದಲ್ಲ
1: ಬರ್ತಾನೆ ಇಲ್ಲ.
0: ಅಯ್ಯೋ ಕತ್ತಿಯೇ,
1: ಪ್ರೇಮ ಅಂತಿತ್ತಲ್ಲ.
0: ನಾನು ಯಾವ ಪಿಕ್ಚರ್ ಹಾಡಿದ್ದು? ಹಂಗ್ ಯಾವ ಹೆಂಗಿರ್ಬೋದು ಇದು ಹಾಡು? ಇದೇ ಇರ್ಬೋದು ಅಂತ ಒಂದು ಗೆಸ್ ಮಾಡಿ ಹಾಡಿದೆ.
1: ತಕ್ಷಣ ಗೆಸ್ ಮಾಡ್ಬಿಡ್ತೀರಿ ಸರ್. ಬಹಳ ಚೆನ್ನಾಗಿ, ಧ್ವನಿ ಚೆನ್ನಾಗೈತೆ.
0: ಥ್ಯಾಂಕ್ಸ್ ಅಕ್ಕ, ಥ್ಯಾಂಕ್ ಯು ಸೋ ಮಚ್. ಮುಂದಿನ ಕರೆ ಹೋಗೋಣ.
1: ಆಯ್ತು ಸರ್.
0: ಓಕೆ, ಕೇಳಿದ್ರೆ ಮತ್ತೆ ಯಾವ ಹಾಡು ನೆನಪು ಮಾಡ್ಕೊಂಡ್ರಿ? ಹಲೋ
2: ಹಲೋ
0: ಹೇಳಿ.
2: ಹಲೋ, ಶಿವಮೊಗ್ಗದಿಂದ ಜ್ಞಾನೇಶ್ವರಿ.
0: ಜ್ಞಾನೇಶ್ವರಿ ಮೇಡಮ್, ಯಾವ ಹಾಡು ನೆನಪು ಮಾಡ್ಕೊಂಡ್ರಿ?
2: ಪ್ರೀತಿಯಲ್ಲಿ ಇರು ಸುಖ ಗೊತ್ತಿರಲಿಲ್ಲ, ಹೂಮಂತಿಯ ಬಾಂತಿಯ ಕಾಂತಿಯ, ಹೇಳುವಿ ಬಳಿ ಬಂದರೆ ಅಷ್ಟ. ಮುಂದೆ ಮುಗಿಲ್ಲ,
0: ಸಾಕು, ಸೊಗಸಾಗಿ ಹೇಳಿದ್ರಿ. ಧನ್ಯವಾದ ಕರೆ ಮಾಡಿದಕ್ಕೆ.
2: ಥ್ಯಾಂಕ್ ಯು ಸರ್.
0: ಯಪ್ಪ, ಕೆಲವು ಸರಿ ನೀವು ಹೇಳ್ತಿರ್ತೀರಲ್ಲ ಹಾಡುಗಳು, ಇದು ಹೌದಾ ಅಥವಾ ಅಲ್ವಾ ಅನ್ನೋ ಥರ ಆಗ್ಬಿಡುತ್ತೆ. ಓಕೆ, ಹಲೋ
3: ಸರ್, ಗುಡ್ ಆಫ್ಟರ್ನೂನ್ ಸರ್.
0: ವೆರಿ ಗುಡ್ ಆಫ್ಟರ್ನೂನ್ ಸರ್. ಯಾವ ಹಾಡು ನೆನ್ಪು ಮಾಡ್ಕೊಂಡ್ರಿ ಸರ್?
3: ಸರ್, ಅಂತ ಫಿಲಮ್ದು
0: ಆಗಲೇ ಕರೆ ಮಾಡಿದ್ರಿ ನೀವು.
3: ಮಾಡಿದ್ದೆ, ಅದು ನೀವು ಹೇಳಿದ್ರಿ ಅಂತ ಹೇಳಿದ್ರಲ್ಲ
0: ಸರ್. ಓ, ಅದಕ್ಕೆ. ಸರಿ ಸರ್.
3: ಅಂತ ಫಿಲಮ್ ಸರ್. ಹೇಳ್ಬೋದು ಅದು
0: ಯಾವುದು?
3: ಪ್ರೇಮ ವಿಜಯ ಮನದಿ.
0: ಏ ಇಲ್ಲ ಸರ್, ಅದಾಯ್ತು.
3: ಸಿಂಗಾಪುರದಲ್ಲಿ ರಾಜ ಕುಳ.
0: ಯಾವ ಹಾಡು?
3: ಪ್ರೇಮ ಪ್ರೀತಿ ನನ್ನ ಉಸಿರು.
0: ಅದು ಆಯ್ತು. ಕೊನ್ ಕೊನೆಗೆ ಕರೆ ಸಿಕ್ಕಾಗ ಇದೇ ಸಮಸ್ಯೆ ನೋಡಿ.
3: ಸುಮಾರು ಇಟ್ಕೊಂಡಿದ್ದೆ ಸರ್,
0: ಅದಕ್ಕೆ ನಾನು ಹೇಳುದು ನೀವು ಮುಂಚೆ ಮಾಡ್ಬಿಡ್ಬೇಕು ಅಂತ.
3: ಮುಂಚೆನಿಂದ ಮಾಡ್ತೀನಿ ಸರ್, ಕಾಲೇ ಸಿಕ್ತಲ್ಲ ಇವತ್ತು ಯಾಕೋ.
0: ಓಕೆ ಓಕೆ, ಧನ್ಯವಾದ.
3: ಮತ್ತೆ ಎಲ್ಲಾರು ಇಟ್ಕೊಂಡಿದ್ದೆ ಕೆಲವು ಹಾಡುಗಳು, ಹೇಳ್ಬಿಟ್ಟಿದ್ದಾರೆ.
0: ಓಕೆ, ಥ್ಯಾಂಕ್ ಯು ಸರ್. ಸಮಯ ಆಗ್ತಾ ಬಂತು, ಇನ್ನೊಂದು 3 ನಿಮಿಷ ಇದೆ. ಹಲೋ ಹಲೋ
4: ಹಲೋ
0: ಹೇಳಿ.
4: ನಮಸ್ತೆ ಸರ್.
0: ನಮಸ್ಕಾರ.
4: ಶಾಂತಿನಿ ಸರ್, ಹಾಸನದಿಂದ.
0: ಹೇಳಿ ಮೇಡಮ್, ಯಾವ ಹಾಡು ನೆನ್ಪು ಮಾಡ್ಕೊಂಡ್ರಿ?
4: ಭಕ್ತ ಸಿರಿಯಾಳದ್ದು. ಹೇಳಿಲ್ಲ ಅನ್ಕೋತೀನಿ ಸರ್.
0: ಯಾವುದು?
4: ಪ್ರೀತಿ ಪ್ರೇಮಗಳೇ ಬದುಕಿಗೆ ಸಿರಿತನ.
0: ಹೇಳಿ ಹೇಳಿ.
4: ಪ್ರೀತಿ ಪ್ರೇಮಗಳೇ ಬದುಕಿಗೆ ಸಿರಿತನ, ಹೊಂದಿ ಬಾಳದ ಬದುಕೇ ಬಡತನ. ಪ್ರೀತಿ ಪ್ರೇಮಗಳೇ ಬದುಕಿಗೆ ಸಿರಿತನ. ಓಕೆ ಸರ್, ಥ್ಯಾಂಕ್ ಯು.
0: ಥ್ಯಾಂಕ್ ಯು, ಧನ್ಯವಾದಗಳು.
4: ಧನ್ಯವಾದ ಸರ್.
0: ಸ್ನೇಹಿತರೆ, ಮತ್ತೆ ಯಾವ ಹಾಡು ನೆನಪಾಯ್ತು ನೋಡಿ, ಬೇಗ ಬೇಗ ನೆನಪು ಮಾಡ್ಕೊಳ್ಳಿ, ಹಾಡಿ, ಸಮಯ ಆಗ್ತಾ ಇದೆ. ಹಲೋ
5: ಹಲೋ
0: ಹೇಳಿ.
5: ಹಲೋ, ನಮಸ್ತೆ, ಮರಿಯಾ ಸರ್, ಭದ್ರಾವತಿಯಿಂದ.
0: ಓಕೆ ಮರಿಯಾ ಮೇಡಮ್, ಇವತ್ತು ಅಳ್ಬೇಡಿ, ಯಾವ ಹಾಡು ನೆನಪು ಮಾಡ್ಕೊಂಡ್ರಿ?
5: ಎಷ್ಟೊತ್ತಿಂದ ಎಲ್ಲ ಇಟ್ಕೊಂಡಿದ ಹಾಡೆಲ್ಲ ಹಾಗೆ ಹೋಯ್ತು. ಒಂದೇ ಒಂದಿದೆ, ಅದನ್ನ ಹೇಳ್ತೀನಿ.
0: ಹೇಳಿ.
5: ಕಿದ್ದೈ ಜೋಗಿದು. ಅಲ್ಲ ಬಣ್ಣದ ಗೆಜ್ಜೆ ಇದು.

0: ಪ್ರೇಮಾಗಿ ಮಾಜನಿದು ಅದಾಯ್ತು ಸರ್.
1: ಇಲ್ಲ ಇಲ್ಲ ಹಾಡಿ.
0: ಪ್ರೇಮಾಗಿ ಮಾಜನಿದು ಎಲ್ಲ ಮಾಯವು, ಪ್ರೀತಿ ಶರಣಂ ಗಚ್ಚಾಮಿ ಎಲ್ಲ ಮಾಯವು. ಸರ್ ವರದು ಅದೊಂದೇ ಸಿಕ್ಕಿದ್ದು.
1: ಓಕೆ, ಧನ್ಯವಾದಗಳು. ತಳ್ತಾ ಇದ್ರಿ, ಇವತ್ತು ನಗ್ತಾ ಇದ್ರಿ, ಅದೇ ಸಂತೋಷ. ಧನ್ಯವಾದಗಳು. ಕೊನೆ ಕರೆ ನೋಡೋಣ, ಯಾರಿಗಿದೆ ಅದೃಷ್ಟ? ಹಲೋ
2: ಹಲೋ, ನಮಸ್ತೆ ಸರ್, ರತ್ನಗಿರಿ ನಗರದಿಂದ ಶುಭ ಅಂತ ಹೇಳಿ.
1: ಶುಭ ಮೇಡಮ್ ಹೇಳಿ. 35ನೇ ಕರೆ ನಿಮ್ದು? 35ನೇ ಕರೆ.
2: ಸ್ಟಾರ್ಟಿಂಗಿಂದಲೂ ಮಾಡ್ತಾನೆ ಹೋಗಿದ್ದೀನಿ, ಎಲ್ಲ ಹೇಳಾಗಿದ್ದಾರೆ. ಏನೋ ಒಂದ್ ಚಾಯ್ ಸಿಕ್ಕಿದೆ, ಯಾವ್ದೋ ಹೇಳ್ತೀನಿ ಬಿಡಿ.
1: ಹೇಳಿ ಹೇಳಿ.
2: ಪಾರ್ವತಿ ಪರ ಶಿವನ ಪ್ರಣಯ ಪ್ರಸಂಗ.

0: ಸಂಘ.
1: ಧನ್ಯವಾದಗಳು, ಧನ್ಯವಾದಗಳು ಮೇಡಮ್.
0: ಥ್ಯಾಂಕ್ ಯು ಸರ್, ಲಾಸ್ಟ್ ಕರೆ ಅಂತೂ ಸಿಕ್ಕಿದೆ ಸಮಾಧಾನಕ್ಕೆ.
1: ಹೌದು ಆತ್ಮೀಯ ಕೇಳಿದ್ರೆ, ಇಷ್ಟೊತ್ತು ಕಾರ್ಯಕ್ರಮವನ್ನು ತುಂಬ ಚೆನ್ನಾಗಿ ನಡೆಸ್ಕೊಟ್ರಿ ನೀವುಗಳು. ಸುಮಾರು 35 ಕರೆಗಳು ಬಂತು. ಕರೆ ಯಾರಿಗೆ ಸಿಕ್ಕಿಲ್ಲ ಬೇಜಾರಾಗಬೇಡಿ, ಕಾರ್ಯಕ್ರಮ ನಡೆಸ್ಕೊಟ್ಟಿದ್ದು ನಾನು ಮಂಗೋಟೆ ಕೆಶಿವಕುಮಾರ್. ಸಮಯ 2 ಗಂಟೆ ಆಗ್ತಾ ಇದೆ, ಇನ್ನು ದೆಹಲಿ ಕೇಂದ್ರದ ಸಹ ಪ್ರಸಾರ. ಮತ್ತೆ 3 ಗಂಟೆಗೆ ಭೇಟಿಯಾಗೋಣ.

ಓದುತ್ತಿರುವವರು ವಿಮಲಾಕ್ಷಿ ನಾರಾಯಣಮೂರ್ತಿ. ಮುಖ್ಯಾಂಶಗಳು: ಅಮೃತ್ ಭಾರತ್ ಯೋಜನೆಯಡಿ ಪುನರಾಭಿವೃದ್ದಿಗೊಳಿಸಲಾಗಿರುವ ರಾಜ್ಯದ ಅಳ್ನಾವರ್, ಬಾದಾಮಿ, ಬಂಟ್ವಾಳ, ಕೊಪ್ಪಳ ರೈಲು ನಿಲ್ದಾಣ ಪ್ರಧಾನಿ ನರೇಂದ್ರ ಮೋದಿ ಅವರಿಂದ ಉದ್ಘಾಟನೆಗೆ ಕ್ಷಣಗಣನೆ. ರಾಜ್ಯದಲ್ಲಿ ಈ ಸ್ವತ್ತು ದಾಖಲೆ, ತೊಡಕು ನಿವಾರಣೆಗೆ ಪಂಚ ಸದಸ್ಯರ ಸಮಿತಿ ರಚನೆ, 10 ದಿನಗಳಲ್ಲಿ ವರದಿ ಸಲ್ಲಿಸಲು ಸಚಿವ ಈಶ್ವರ್ ಖಂಡ್ರೆ ಸೂಚನೆ. ಬಿಡದಿ ಟೌನ್ಶಿಪ್ ನಿರ್ಮಾಣ ವಿರುದ್ದ ಬೆಂಗಳೂರಿನಲ್ಲಿ ಬಿಜೆಪಿ ಪ್ರತಿಭಟನೆ. ಹಾಗೂ ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ ಹೆಡ್ ಕಾನ್ಸ್ಟೇಬಲ್ಗಳಿಗೆ ವಾರದಲ್ಲಿ 1 ದಿನ ಕಡ್ಡಾಯ ರಜೆ, ನಾಗರಿಕ ಹಕ್ಕು ಜಾರಿ ನಿರ್ದೇಶನಾಲಯ ಆದೇಶ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ರಾಜ್ಯದ 4 ಅಮೃತ್ ಭಾರತ್ ನಿಲ್ದಾಣಗಳನ್ನು ಇಂದು ಉದ್ಘಾಟಿಸಲಿದ್ದಾರೆ. ಅಮೃತ್ ಭಾರತ್ ನಿಲ್ದಾಣ ಯೋಜನೆಯಡಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸಮರ್ಪಿಸುತ್ತಿರುವ 75 ನಿಲ್ದಾಣಗಳ ಪೈಕಿ ರಾಜ್ಯದ ಅಳ್ನಾವರ್ ನಿಲ್ದಾಣವನ್ನು 17 ಕೋಟಿ 20 ಲಕ್ಷ, ಬಾದಾಮಿ 15 ಕೋಟಿ 10 ಲಕ್ಷ, ಬಂಟ್ವಾಳ 26 ಕೋಟಿ 18 ಲಕ್ಷ ಹಾಗೂ ಕೊಪ್ಪಳ ರೈಲ್ವೆ ನಿಲ್ದಾಣವನ್ನು 21 ಕೋಟಿ 14 ಲಕ್ಷ ರೂಪಾಯಿಗಳಲ್ಲಿ ಆಧುನಿಕ ಸೌಲಭ್ಯಗಳೊಂದಿಗೆ ಸಮಗ್ರವಾಗಿ ಅಭಿವೃದ್ದಿಪಡಿಸಲಾಗಿದೆ. ಪುನರಾಭಿವೃದ್ದಿಗೊಂಡ ನಿಲ್ದಾಣಗಳಲ್ಲಿ ವಿಸ್ತರಿಸಲಾದ ಹಾಗೂ ಸುಧಾರಿತ ಕಟ್ಟಡ ವ್ಯವಸ್ಥೆ, ಪ್ರಯಾಣಿಕರ ಸುಗಮ ಸಂಚಾರಕ್ಕೆ ಅನುಕೂಲಕರವಾಗುವ ವಿನ್ಯಾಸ ಮತ್ತು ಸ್ಥಳೀಯ ವಾಸ್ತುಶಿಲ್ಪವನ್ನು ಪ್ರತಿಬಿಂಬಿಸುವ ಆಧುನಿಕ ಮುಂಭಾಗ ವಿನ್ಯಾಸವನ್ನು ಅಳವಡಿಸಲಾಗಿದೆ. ಎಲ್ಲರಿಗೂ ಸಮಾನ ಸೌಲಭ್ಯ ಒದಗಿಸುವ ಉದ್ದೇಶದಿಂದ ದಿವ್ಯಾಂಗ ಸ್ನೇಹಿ ವ್ಯವಸ್ಥೆಗಳಾದ ರ್ಯಾಂಪ್ಗಳು, ಸುಲಭ ಪ್ರವೇಶದ ಟಿಕೆಟ್ ಕೌಂಟರ್ಗಳು, ಮಾರ್ಗದರ್ಶಕ ದಾರಿಗಳು, ಮೀಸಲು ಪಾರ್ಕಿಂಗ್ ಹಾಗೂ ಅನುಕೂಲಕರ ಶೌಚಾಲಯಗಳನ್ನು ಒದಗಿಸಲಾಗಿದೆ. ಹೊಸ ಪ್ಲಾಟ್ಫಾರ್ಮ್ ಶೆಲ್ಟರ್ಗಳು, ಸುಧಾರಿತ ಸಂಚಾರ ಪ್ರದೇಶಗಳು ಹಾಗೂ 12 ಮೀಟರ್ ಅಗಲದ ಪಾದಾಚಾರಿ ಮೇಲ್ಸೇತುವೆ ನಿರ್ಮಾಣದ ಮೂಲಕ ಪ್ರಯಾಣಿಕರ ಅನುಕೂಲವನ್ನು ಹೆಚ್ಚಿಸಲಾಗಿದೆ. ಜೊತೆಗೆ ಎಲ್ಲಾ ನಿಲ್ದಾಣಗಳಲ್ಲಿ ಲಿಫ್ಟ್ಗಳ ವ್ಯವಸ್ಥೆ ಮಾಡಲಾಗಿದ್ದು, ಕೊಪ್ಪಳ ನಿಲ್ದಾಣದಲ್ಲಿ ಲಿಫ್ಟ್ಗಳ ಜೊತೆಗೆ 2 ಎಸ್ಕಲೇಟರ್ಗಳನ್ನು ಅಳವಡಿಸಲಾಗಿದೆ. ಆಧುನಿಕ ಸೌಲಭ್ಯಗಳಾಗಿ ವಿಶಾಲವಾದ ಹವಾನಿಯಂತ್ರಿತ ಕಾಯುವ ಕೊಠಡಿಗಳು, ಸುಧಾರಿತ ಶೌಚಾಲಯ ವ್ಯವಸ್ಥೆ, ಶಿಶುಗಳಿಗೆ ಆಹಾರ ನೀಡುವ ವ್ಯವಸ್ಥೆಯೊಂದಿಗೆ ಮಹಿಳೆಯರಿಗಾಗಿ ಪ್ರತ್ಯೇಕ ಕಾಯುವ ಕೊಠಡಿ ಮತ್ತು ಉತ್ತಮ ಕುಡಿಯುವ ನೀರಿನ ಸೌಲಭ್ಯಗಳನ್ನು ಒದಗಿಸಲಾಗಿದೆ. ಪ್ರಯಾಣಿಕರ ಸಂಪರ್ಕ ಸುಗಮಗೊಳಿಸಲು ಆಟೋಸ್ಟ್ಯಾಂಡ್ ಹಾಗೂ ದ್ವಿಚಕ್ರ ಮತ್ತು 4 ಚಕ್ರ ವಾಹನಗಳಿಗಾಗಿ ಬೇರೆ ಬೇರೆ ಪಾರ್ಕಿಂಗ್ ವ್ಯವಸ್ಥೆಯನ್ನು ನಿರ್ಮಿಸಲಾಗಿದೆ. ಇದಲ್ಲದೆ ಎಲ್ಇಡಿ ಕೋಚ್, ಸೂಚನಾ ಫಲಕಗಳು, ರೈಲು ಸೂಚನಾ ಫಲಕಗಳು, ಡಿಜಿಟಲ್ ಗಡಿಯಾರಗಳು, ಸಿಸಿಟಿವಿ ಹಾಗೂ ಸುಧಾರಿತ ಸಾರ್ವಜನಿಕ ಘೋಷಣೆ ವ್ಯವಸ್ಥೆಯನ್ನು ಅಳವಡಿಸಲಾಗಿದೆ. ಪ್ರಯಾಣಿಕರ ಅನುಕೂಲಕ್ಕಾಗಿ ಉಚಿತ ವೈಫೈ ಮತ್ತು ಮೊಬೈಲ್ ಚಾರ್ಜಿಂಗ್ ಪಾಯಿಂಟ್ಗಳನ್ನು ಒದಗಿಸಲಾಗಿದೆ. ನಿಲ್ದಾಣಗಳ ಸೌಂದರ್ಯ ವರ್ಧನೆಗಾಗಿ ಕಲಾಕೃತಿಗಳು ಮತ್ತು ಭಿತ್ತಿಚಿತ್ರಗಳನ್ನು ಬಿಡಿಸಿ ಪ್ರಯಾಣವನ್ನು ಇನ್ನಷ್ಟು ಆಕರ್ಷಕ ಹಾಗೂ ಸುಖಕರವಾಗಿ ಮಾಡಲಾಗಿದೆ. ರಾಜ್ಯದಲ್ಲಿ ಈ ಸ್ವತ್ತು ದಾಖಲೆ ಪಡೆಯಲು ಸಾರ್ವಜನಿಕರು ಎದುರಿಸುತ್ತಿರುವ ತೊಡಕುಗಳನ್ನು ನಿವಾರಿಸಲು 5 ಸದಸ್ಯರ ಸಮಿತಿ ರಚಿಸಲು ಗ್ರಾಮೀಣಾಭಿವೃದ್ದಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ್ ಖಂಡ್ರೆ ಸೂಚನೆ ನೀಡಿದ್ದಾರೆ. ಈ ಬಗ್ಗೆ ಇಲಾಖೆಯ ಕಾರ್ಯದರ್ಶಿಗೆ ಸಚಿವರು ಲಿಖಿತ ಸೂಚನೆ ನೀಡಿದ್ದಾರೆ. ತಂತ್ರಾಂಶ ಮತ್ತು ಸರ್ವರ್ ಸಮಸ್ಯೆಯಿಂದ ಸಾವಿರಾರು ಈ ಸ್ವತ್ತು ಅರ್ಜಿಗಳು ಬಾಕಿ ಇರುವ ಹಿನ್ನೆಲೆಯಲ್ಲಿ ಸರ್ಕಾರ ಈ ಕ್ರಮಕ್ಕೆ ಮುಂದಾಗಿದೆ. ಪಂಚಾಯತ್ ರಾಜ್ ಕಾರ್ಯದರ್ಶಿ ಡಿ ರಮದೀಪ್ ಅಧ್ಯಕ್ಷತೆಯಲ್ಲಿ ಬೆಂಗಳೂರು

0: ಮಂಗಳೂರು, ಕಲಬುರಗಿ ಮತ್ತು ಬೆಳಗಾವಿ ಜಿಲ್ಲೆಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಒಳಗೊಂಡ ಈ ಸಮಿತಿ 10 ದಿನಗಳೊಳಗಾಗಿ ನಿಯಮಗಳಿಗೆ ತರಬಹುದಾದ ಬದಲಾವಣೆಗಳನ್ನು ನಮೂದಿಸಿ ಸ್ಪಷ್ಟ ವರದಿ ನೀಡುವಂತೆ ನಿರ್ದೇಶಿಸಿದ್ದಾರೆ. ದಾಖಲೆಯಿಲ್ಲದ ಗ್ರಾಮಠಾಣಾ ಆಸ್ತಿಗೂ ಈ ಸ್ವತ್ತು ಪಡೆಯಲು ಅನುಕೂಲವಾಗುವಂತೆ ಮನೆ ಸಮೀಕ್ಷೆ ಮಾಡಿ ಸಮಸ್ಯೆ ಪರಿಹರಿಸಲು ಮಾರ್ಗೋಪಾಯ ಸೂಚಿಸುವಂತೆಯೂ ಸಚಿವರು ತಿಳಿಸಿದ್ದಾರೆ. ಬಿಡದಿ ಟೌನ್ಶಿಪ್ ನಿರ್ಮಾಣಕ್ಕೆ ಯಾವುದೇ ಕಾರಣಕ್ಕೂ ಅವಕಾಶ ನೀಡುವುದಿಲ್ಲ ಎಂದು ಹಿರಿಯ ಬಿಜೆಪಿ ನಾಯಕಿ ಹಾಗೂ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಹೇಳಿದ್ದಾರೆ. ಈ ಯೋಜನೆಯ ವಿರುದ್ದ ಬೆಂಗಳೂರಿನಲ್ಲಿಂದು ಬಿಜೆಪಿ ಹಮ್ಮಿಕೊಂಡಿದ್ದ ಬೃಹತ್ ಪ್ರತಿಭಟನೆ ಸಂದರ್ಭದಲ್ಲಿ ಮಾಧ್ಯಮಗಳೊಂದಿಗೆ ಅವರು ಮಾತನಾಡಿದರು. ರಾಜ್ಯದ ರೈತರು ಈಗಾಗಲೇ ಬರಗಾಲದಿಂದ ಪರಿತಪಿಸುವ ಸ್ಥಿತಿ ಇದೆ. ಇದೇ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ರೇಷ್ಮೆ, ಮಾವು ಹಾಗೂ ರಾಗಿಗೆ ಹೆಸರಾದ ಬಿಡದಿ ಪ್ರದೇಶದಲ್ಲಿ ಟೌನ್ಶಿಪ್ ನಿರ್ಮಾಣಕ್ಕೆ ಹೊರಟಿದೆ. ಈ ಯೋಜನೆಗೆ ಅವಕಾಶ ನೀಡುವುದಿಲ್ಲ ಎಂದು ತಿಳಿಸಿದರು. ರಾಜ್ಯದಲ್ಲಿರುವ ಅಧಿಕಾರದಲ್ಲಿರುವ ಕಾಂಗ್ರೆಸ್ ಪಕ್ಷ ಟೌನ್ಶಿಪ್ ಹೆಸರಿನಲ್ಲಿ ರೈತರ ಫಲವತ್ತಾದ ಜಮೀನುಗಳನ್ನು ಬಲವಂತವಾಗಿ ಕಸಿದುಕೊಳ್ಳುತ್ತಿದೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಆರೋಪಿಸಿದ್ದಾರೆ. ಬಿಜೆಪಿ ಬಿಡದಿ ಭಾಗದ ರೈತರ ಪರವಾಗಿ ಬೆಂಗಳೂರಿನಲ್ಲಿ ಹಮ್ಮಿಕೊಂಡಿದ್ದ ಬೃಹತ್ ಪ್ರತಿಭಟನಾ ಸಮಾವೇಶವನ್ನು ಉದ್ದೇಶಿಸಿ ಅವರು ಮಾತನಾಡಿದರು. ಅನ್ನ ನೀಡುವ ರೈತರ ಹಿತಕಾಯುವಲ್ಲಿ ಸರ್ಕಾರ ಸಂಪೂರ್ಣ ವಿಫಲವಾಗಿದೆ. ಕೃಷಿ ಚಟುವಟಿಕೆಯನ್ನೇ ನಂಬಿಕೊಂಡಿರುವ ಬಡ ರೈತರ ಜಮೀನನ್ನು ಯೋಜನೆಗಾಗಿ ಬಳಸಿಕೊಳ್ಳಲಾಗುತ್ತಿದೆ. ಸರ್ಕಾರ ಈ ವಿಚಾರದಲ್ಲಿ ದ್ವಂದ್ವ ನೀತಿ ಅನುಸರಿಸುತ್ತಿದೆ ಎಂದು ಅವರು ಟೀಕಿಸಿದ್ದಾರೆ. ಉತ್ತರ ಕರ್ನಾಟಕದ ರೈತರ ಜ್ವಲಂತ ಸಮಸ್ಯೆಗಳನ್ನು ಮತ್ತು ಅವರ ಸಂಕಷ್ಟಗಳನ್ನು ಪರಿಹರಿಸಲು ಸರ್ಕಾರ ಸ್ಪಂದಿಸುತ್ತಿಲ್ಲ ಎಂದು ದೂರಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ನಾಗರಿಕ ಹಕ್ಕು ಜಾರಿ ನಿರ್ದೇಶನಾಲಯ DCRE ಘಟಕದ ಪೊಲೀಸ್ ಠಾಣೆಗಳಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ ಹೆಡ್ ಕಾನ್ಸ್ಟೇಬಲ್ ಹುದ್ದೆಯ ಸಿಬ್ಬಂದಿಗೆ ವಾರದಲ್ಲಿ ಒಂದು ದಿನ ಕಡ್ಡಾಯವಾಗಿ ರಜೆ ನೀಡುವಂತೆ ನಾಗರಿಕ ಹಕ್ಕು ಜಾರಿ ನಿರ್ದೇಶನಾಲಯ ಆದೇಶ ನೀಡಿದೆ. ಪಾಳಿ ಆಧಾರದ ಮೇಲೆ ಪ್ರತಿಯೊಬ್ಬ ಸಿಬ್ಬಂದಿಗೂ ವಾರದಲ್ಲಿ ಒಂದು ದಿನ ರಜೆ ನೀಡಬೇಕು ಎಂದು ಸ್ಪಷ್ಟ ಸೂಚನೆ ನೀಡಲಾಗಿದೆ. ತುಮಕೂರು ಜಿಲ್ಲೆಯಲ್ಲಿ ಬರಗಾಲದ ಛಾಯೆ ಇರುವುದರಿಂದ ಕುಡಿಯುವ ನೀರಿಗೆ ಆದ್ಯತೆ ನೀಡಬೇಕು ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಸೂಚನೆ ನೀಡಿದ್ದಾರೆ. ಜಿಲ್ಲಾ ಪಂಚಾಯಿತಿಯಲ್ಲಿಂದು ನಡೆದ ಬರ ನಿರ್ವಹಣಾ ಪ್ರಾಧಿಕಾರದ ಸಭೆಯಲ್ಲಿ ಮಾತನಾಡಿದ ಅವರು, ಟಾಸ್ಕ್ಫೋರ್ಸ್ ಸಮಿತಿ ಕುಡಿಯುವ ನೀರಿನ ಸಮಸ್ಯೆ ಇರುವ ಕಡೆ ಕೊಳವೆಬಾವಿ ಕೊರೆಸಬೇಕು ಹಾಗೂ ಬೆಸ್ಕಾಂ ವಿದ್ಯುತ್ ಸಂಪರ್ಕ ಕಲ್ಪಿಸಬೇಕು ಎಂದು ನಿರ್ದೇಶಿಸಿದರು. ಸರ್ಕಾರ ಕುಡಿಯುವ ನೀರಿನ ಸಮಸ್ಯೆ ನಿರ್ವಹಣೆಗಾಗಿ 5 ಕೋಟಿ ಅನುದಾನ ನೀಡಿದೆ. ಬರಗಾಲದಲ್ಲಿ ಕುಡಿಯುವ ನೀರು ಪೂರೈಕೆಗೆ ಆದ್ಯತೆ ನೀಡಲು ಸರ್ಕಾರ ನಿರ್ಧರಿಸಿದೆ ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಹೇಳಿದರು. ಧಾರವಾಡದ ಭಾರತೀಯ ತಂತ್ರಜ್ಞಾನ ಸಂಸ್ಥೆಯ 7ನೇ ಘಟಿಕೋತ್ಸವವು ನಾಳೆ ನಡೆಯಲಿದ್ದು, ಮೊದಲ ಗೌರವ ಡಾಕ್ಟರೇಟ್ ಅನ್ನು ರಾಜ್ಯಸಭಾ ಸದಸ್ಯ ಸುಧಾಮೂರ್ತಿ ಅವರಿಗೆ ನೀಡಲು ನಿರ್ಧರಿಸಲಾಗಿದೆ. ಐಐಟಿ ನಿರ್ದೇಶಕ ಪ್ರೊಫೆಸರ್ ವೆಂಕಪ್ಪಯ್ಯ ದೇಸಾಯಿ ಧಾರವಾಡದಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿ, 2016ರಲ್ಲಿ ಆರಂಭಗೊಂಡಿರುವ ಐಐಟಿ ಇದೀಗ ದಶಕದ ಸಂಭ್ರಮದಲ್ಲಿದೆ. ಪ್ರಪ್ರಥಮ ಐಐಟಿ ಗೌರವವನ್ನು ಐಟಿ ಕ್ಷೇತ್ರದ ಜತೆಗೆ ಸಾಮಾಜಿಕ, ಶೈಕ್ಷಣಿಕ ಹಾಗೂ ಸಾಹಿತ್ಯ ಕ್ಷೇತ್ರದಲ್ಲಿ ಸಲ್ಲಿಸಿದ ಸೇವೆ ಪರಿಗಣಿಸಿ ಸುಧಾಮೂರ್ತಿ ಅವರಿಗೆ ಪ್ರದಾನ ಮಾಡಲಾಗುವುದು ಎಂದರು. ನಾಳೆ ಮಧ್ಯಾಹ್ನ ನಡೆಯಲಿರುವ ಘಟಿಕೋತ್ಸವದಲ್ಲಿ ಮುಖ್ಯ ಅತಿಥಿಯಾಗಿ ಅನುಸಂಧಾನ ರಾಷ್ಟೀಯ ಸಂಶೋಧನಾ ಪ್ರತಿಷ್ಠಾನದ ಪ್ರೊಫೆಸರ್ ಭೀಮ್ ಸಿಂಗ್, ಗೌರವ ಅತಿಥಿಗಳಾಗಿ ಟಾಟಾ ಪವರ್ ರಿನ್ಯೂವೇಬಲ್ ಮೈಕ್ರೋಗ್ರಿಡ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಮನೋಜ್ ಗುಪ್ತಾ, ಪ್ಯಾನ್ ಐಐಟಿ ಪೂರ್ವ ಛಾತ್ರಗಣ ಅಧ್ಯಕ್ಷ ಪ್ರಭಾತ ಕುಮಾರ ಭಾಗವಹಿಸಲಿದ್ದಾರೆ. ಧಾರವಾಡ ಐಐಟಿ ಆಡಳಿತ ಮಂಡಳಿ ಅಧ್ಯಕ್ಷ ಡಾ ಶರತ್ ಕುಮಾರ್ ಸರಾಫ್ ಅಧ್ಯಕ್ಷತೆ ವಹಿಸಲಿದ್ದಾರೆ ಎಂದು ಪ್ರೊಫೆಸರ್ ವೆಂಕಪ್ಪಯ್ಯ ದೇಸಾಯಿ ತಿಳಿಸಿದ್ದಾರೆ. ಹಾವೇರಿ ಜಿಲ್ಲೆಯಲ್ಲಿ ಮಾದಕ ವಸ್ತುಗಳ ವಿರುದ್ದ ಜನಜಾಗೃತಿ ಮೂಡಿಸುವ ಆಪರೇಷನ್ ರೈಸ್ ಹಾಗೂ ಬೇಡ ಬ್ರೂ ಅಭಿಯಾನ 20 ದಿನಗಳವರೆಗೆ ಜರುಗಲಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಯಶೋಧ ವಂಟಗೂಡಿ ತಿಳಿಸಿದ್ದಾರೆ. ತಿರಸ್ಕರಿಸಿ, ತಿಳಿಸಿ, ಬೆಂಬಲಿಸಿ ಹಾಗೂ ಸಬಲೀಕರಿಸಿ ಎನ್ನುವ ಧ್ಯೇಯವನ್ನು ಈ ಅಭಿಯಾನ ಹೊಂದಿದೆ. ರಾಜ್ಯ ಸರ್ಕಾರವು 2028ರೊಳಗೆ ಮಾದಕ ದ್ರವ್ಯ ಮುಕ್ತ ಕರ್ನಾಟಕ ಮಾಡಲು ಮುಂದಾಗಿದೆ. ಜಿಲ್ಲೆಯಲ್ಲಿ 2 ವರ್ಷಗಳಲ್ಲಿ ಡ್ರಗ್ಸ್ಗೆ ಸಂಬಂಧಿಸಿದಂತೆ 79 ಪ್ರಕರಣ ದಾಖಲಿಸಿ ಸುಮಾರು 27 ಲಕ್ಷ ರೂಪಾಯಿ ಮೌಲ್ಯದ ಮಾದಕ ದ್ರವ್ಯ ಜಪ್ತಿ ಮಾಡಲಾಗಿದೆ. ಮಾದಕ ದ್ರವ್ಯ ವ್ಯಸನಿಗಳನ್ನು ಸನ್ಮಿತ್ರ ವ್ಯವಸ್ಥೆ ಮೂಲಕ ನಿಗಾ ವಹಿಸಲಾಗಿದೆ. ಸಮಾಲೋಚನೆ, ಚಿಕಿತ್ಸೆ ಹಾಗೂ ಪುನರ್ವಸತಿಗೂ ಕ್ರಮ ಕೈಗೊಳ್ಳಲಾಗಿದೆ ಎಂದು ಅವರು ಮಾಹಿತಿ ನೀಡಿದ್ದಾರೆ.

0: ಪ್ಲಾಸ್ಟಿಕ್ ನಿಷೇಧವನ್ನು ಸಮರ್ಪಕವಾಗಿ ಜಾರಿಗೊಳಿಸದಿದ್ದರೆ ಉತ್ಪಾದಕರು, ಸಂಬಂಧಿತ ಇಲಾಖೆ ಅಧಿಕಾರಿಗಳು ಹಾಗೂ ನಿಯಮ ಉಲ್ಲಂಘಿಸುವವರ ವಿರುದ್ದ ಪರಿಸರ ಕಾನೂನಿನಡಿ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಎಂದು ಯಾದಗಿರಿ ಪ್ರಧಾನ ಜಿಲ್ಲಾ ಮತ್ತು ಸೆಷನ್ಸ್ ನ್ಯಾಯಾಧೀಶ ಮರುಳ ಸಿದ್ದಾರಾಧ್ಯ ಎಚ್ಚರಿಸಿದ್ದಾರೆ. ನಗರದ ಜಿಲ್ಲಾ ನ್ಯಾಯಾಲಯ ಸಂಕೀರ್ಣದಲ್ಲಿ ಪರಿಸರ ಸಂರಕ್ಷಣೆ, ಸ್ವಚ್ಛತೆ ಹಾಗೂ ಪ್ಲಾಸ್ಟಿಕ್ ಮುಕ್ತ ಜಿಲ್ಲೆಯ ಕುರಿತು ವಿವಿಧ ಇಲಾಖೆಗಳು, ವ್ಯಾಪಾರಿಗಳು ಮತ್ತು ಸಂಘ ಸಂಸ್ಥೆಗಳ ಪ್ರತಿನಿಧಿಗಳೊಂದಿಗೆ ನಡೆದ ಸಭೆಯಲ್ಲಿ ಮಾತನಾಡಿದ ಅವರು, ಪ್ಲಾಸ್ಟಿಕ್ ಬಳಕೆ ಪರಿಸರ ಹಾಗೂ ಸಾರ್ವಜನಿಕ ಆರೋಗ್ಯಕ್ಕೆ ಗಂಭೀರ ಹಾನಿ ಉಂಟು ಮಾಡುತ್ತಿದೆ ಎಂದು ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಅಮೃತ್ ಭಾರತ್ ಯೋಜನೆಯಡಿ ಪುನರಾಭಿವೃದ್ದಿಗೊಳಿಸಲಾಗಿರುವ ರಾಜ್ಯದ ಅಳ್ನಾವರ್, ಬಾದಾಮಿ, ಬಂಟ್ವಾಳ, ಕೊಪ್ಪಳ ರೈಲ್ವೆ ನಿಲ್ದಾಣ ಪ್ರಧಾನಿ ನರೇಂದ್ರ ಮೋದಿ ಅವರಿಂದ ಉದ್ಘಾಟನೆಗೆ ಕ್ಷಣಗಣನೆ. ರಾಜ್ಯದಲ್ಲಿ ಈ ಸ್ವತ್ತು ದಾಖಲೆ ತೊಡಕು ನಿವಾರಣೆಗೆ ಪಂಚಸದಸ್ಯರ ಸಮಿತಿ ರಚನೆ, 10 ದಿನಗಳಲ್ಲಿ ವರದಿ ಸಲ್ಲಿಸಲು ಸಚಿವ ಈಶ್ವರ್ ಖಂಡ್ರೆ ಸೂಚನೆ. ಬಿಡದಿ ಟೌನ್ಶಿಪ್ ನಿರ್ಮಾಣ ವಿರುದ್ದ ಬೆಂಗಳೂರಿನಲ್ಲಿ ಬಿಜೆಪಿ ಪ್ರತಿಭಟನೆ. ಹಾಗೂ ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ ಹೆಡ್ ಕಾನ್ಸ್ಟೇಬಲ್ಗಳಿಗೆ ವಾರದಲ್ಲಿ 1 ದಿನ ಕಡ್ಡಾಯ ರಜೆ, ನಾಗರಿಕ ಹಕ್ಕು ಜಾರಿ ನಿರ್ದೇಶನಾಲಯ ಆದೇಶ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40ಕ್ಕೆ.
1: ಇದು ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಆತ್ಮೀಯ ಕೇಳಿದರೆ ಈಗ ಭಾವಗೀತೆಗಳ ಕಾರ್ಯಕ್ರಮ ಆರಂಭದಲ್ಲಿ ಕೇಳಿ ಮಾನ್ಯ ಗದ್ದೆ ಮನೆ ಹಾಡಿರುವ ಕೆ ಆರ್ ಪ್ರೇಮಲೀಲಾ ಅವರ ರಚನೆ.

0: ಇದುವರೆಗೆ ಭಾವಗೀತೆಗಳನ್ನು ಕೇಳುತ್ತಿದ್ದೀರಿ. ಆತ್ಮೀಯ ಕೇಳುಗರೆ ಗಮನಿಸಿ, ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಇನ್ನು ಮುಂದೆ ನಮ್ಮ ಕೇಂದ್ರದ ಕಾರ್ಯಕ್ರಮಗಳನ್ನು FM 101.4 ಮೆಗಾಹರ್ಟ್ಸ್ಗಳ ಅಂತರ್ಜಾಲದಲ್ಲಿ ಮಾತ್ರ ಕೇಳಬಹುದು. ಗಮನಿಸಿ, ಸಂಜೆ 5:30 FM 103.5 ಮತ್ತು 101.4 ಮೆಗಾಹರ್ಟ್ಸ್ ಮತ್ತು ಮೀಡಿಯಂ ವೇವ್ ತರಂಗಾಂತರ 675 ಕಿಲೋಹರ್ಟ್ಸ್ಗಳಲ್ಲಿ ಪುನಃ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಕೇಂದ್ರದಿಂದ ಕಾರ್ಯಕ್ರಮಗಳನ್ನು ತಾವು ಆಲಿಸಬಹುದು. ಆತ್ಮೀಯ ಕೇಳುಗರೆ, ಈಗ ನೇರ ಫೋನಿನ ಚಿತ್ರಗೀತೆಗಳ ಕಾರ್ಯಕ್ರಮ. ನಿಮ್ಮೊಟ್ಟಿಗೆ ನಾನು ಮಂಗೋಟೆ ಕೆ ಶಿವಕುಮಾರ್. ಕರೆ ಮಾಡಿ, ನಿಮ್ಮಿಷ್ಟದ ಹಾಡನ್ನು ಕೇಳಿ. ನಮ್ಮ ದೂರವಾಣಿ ಸಂಖ್ಯೆ 08282200074. ಹಲೋ.
1: ಹಲೋ ಸರ್.
0: ಕೋರ್ಪಡೆಯವರೇ ಹೇಳಿ, ಯಾವ ಫಿಲ್ಮ್ ಹಾಡಬೇಕು ಹೇಳಿ.
1: ನನಗೆ ರಾಜ್ಕುಮಾರ್ ಚಿತ್ರದ್ದು ಬೊಂಬೆ ಹೇಳುತ್ತೈತೆ
0: ನೋಡ್ತೀನಿ ಸರ್. ನಿಮ್ಮ ಹಾಡು ರಾಜ್ಕುಮಾರ್, ಇಲ್ವಲ್ಲ ಸರ್ ನಿಮ್ ಹಾಡು
1: ಇಲ್ವಾ? ಆಮೇಲೆ ಇದು ಹುಬ್ಬಳ್ಳಿ ಫಿಲಮ್ದು ಇನ್ನು ಯಾಕೆ ಬರ್ಲಿಲ್ಲವ ಹುಬ್ಬಳ್ಳಿ? ಯಾವ
0: ನೋಡ್ತಾ ಇದ್ದೀನಿ. ಎಸ್ ಸರ್, ನಿಮ್ ಹಾಡು ಸಿಕ್ಕಿದೆ ಕೇಳೋಣ. ಕರೆ ಮಾಡಿದ್ದಕ್ಕೆ ಧನ್ಯವಾದ.

0: ಹಲೋ
1: ಸರ್, ನಮಸ್ತೆ.
0: ನಮಸ್ಕಾರ ಹೇಳಿ, ಯಾರು ಮಾತಾಡೋದು?
1: ಸರ್, ನಿಧಿಗೇಂದರ್ ಅಂತ.
0: ಹೇಳಿ ರಾಧವ್ರೆ, ಯಾವ ಹಾಡು ಬೇಕು ತಮಗೆ?
1: ಸರ್, ಅಣ್ಣಯ್ಯ ಸಿನಿಮಾದಿಂದ ರಾಗೆ ಹೊಲದ ಹಾಗೆ ಖಾಲಿ ಗುಡಿಸಲು ಹಾಡಿದೆ.
0: ಓಕೆ, ನಿಮ್ಮ ಹಾಡು ಸಿಕ್ಕಿದೆ, ಧನ್ಯವಾದ ಕರೆ ಮಾಡೋದಕ್ಕೆ. ಕೇಳೋಣ ಹಾಡು.
1: ಥ್ಯಾಂಕ್ ಯು ಸರ್.

0: ಹಲೋ ಹಲೋ ಹೇಳಿ.
1: ನಮಸ್ತೆ, ನಾನು ಸುಮಿತ್ರಾ ಮಂಡ್ರೆ,
0: ಶಿವಮೊಗ್ಗದಿಂದ. ಮೇಡಮ್ ಹೇಳಿ, ಯಾವ ಹೇಳ್ಬೇಕು ತಮ್ಗೆ?
1: ಲಕ್ಷ್ಮಿ ಕಟಾಕ್ಷ ಫಿಲಂ ಸರ್, ಮಹಾಲಕ್ಷ್ಮಿ ಮನೆಗೆ ಬಾರಮ್ಮ ಅಂತ ಹಾಡಿದ್ದೀನಿ.
0: ಓ, ಇವತ್ತು ಶುಕ್ರವಾರ ಬರ್ಬೇಕು ನಿಮ್ ಮನೆಗೆ ಅಂತನ?
1: ಹೌದು ಸರ್, ಆಶೆ ವಾರ ಅಲ್ಲ ಸರ್, ಬರ್ಲಿ ಅಂತ.
0: ಓಕೆ ಓಕೆ, ನೋಡ್ತಾ ಇದ್ದೀನಿ ನಿಮ್ ಹಾಡು ಸಿಗತ್ತಾ.
1: ನೋಡಿ,
0: ಲಕ್ಷ್ಮೀ ಕಟಾಕ್ಷ ಆ ಹಾಡಿಲ್ವಲ್ಲ ಮೇಡಮ್, ಏನ್ ಮಾಡ್ತ ಏನ್ ಮಾಡುದು?
1: ಗೆಜ್ಜೆಪೂಜೆಯಲ್ಲಿ ಮಗುವೆ ನಿನ್ನದು ಅನ್ನೋದಿದೆಯಲ್ಲ ಸರ್.
0: ಗೆಜ್ಜೆ ಪೂಜನಾ? ನೋಡ್ತೀನಿ ಹಾಗೆ ಇರಿ. ಯಾವ ಹಾಡು ಗೆಜ್ಜೆ ಪೂಜೆನಲ್ಲಿ?
1: ಮಗುವೆ ನಿನ್ನ ಹೂ ನನಗೆ.

0: ಹಲೋ,
1: ಹಲೋ, ನಮಸ್ತೆ ಸರ್.
0: ನಮಸ್ಕಾರ, ಹೇಳಿ.
1: ಚಿತ್ರದುರ್ಗದಿಂದ ಮಧುಪ ಪಾಂಡುರಂಗ
0: ಹೇಳಿ. ಯಾವ ಹಾಡ್ಬೇಕು ತಮ್ಗೆ?
1: ಸರ್, ರಾಮಾಚಾರಿ ಚಿಲಮಿಲಿ. ಅದರಲ್ಲಿ ಆಕಾಶದ ಹಾಗೆ ಅಂತ ಒಂದಾಗಿದೆ ಸರ್, ನೀವು ಹಾಡ್ತೇನೆ.
0: ಆಯ್ತು, ನಿಮ್ಮ ಹಾಡು ಸಿಕ್ಕಿದೆ, ಕೇಳೋಣ. ಧನ್ಯವಾದ.
1: ಧನ್ಯವಾದ.

0: ಹಲೋ
1: ಹಲೋ
0: ಹೇಳಿ.
1: ಹಲೋ
0: ಹೇಳಿ, ಯಾರು ಮಾತಾಡೋದು?
1: ನಾನು ದಾವಣಗೆರೆಯಿಂದ ಗುಣವತಿ ಭೀಮಪ್ಪ ಅಂತ.
0: ಹೇಳಿ ಮೇಡಮ್, ಯಾವ ಹಾಡ್ಬೇಕು ತಮ್ಗೆ?
1: ನೀವು ಬಲೆ ಜೋಡಿ ಚಿತ್ರದಿಂದ ಆಲಿಸು ಹೋಯಿನಿಯ ಅಂತ ಒಂದು ಹಾಡಿದೆ ನೋಡಿ ಸ.
0: ಬಲೆ ಜೋಡಿನ?
1: ಬಲೆ ಜೋಡಿ, ರಾಜ್ಕುಮಾರ್ ಭಾರತಿಯವರದು.
0: ಆಯ್ತಮ್ಮ, ನಿಮ್ಮ ಇಷ್ಟದ ಹಾಡು ಕೇಳೋಣ. ಧನ್ಯವಾದ.
1: ಧನ್ಯವಾದಗಳು ಸರ್.

0: ಹಲೋ
1: ಹಲೋ
0: ಹೇಳಿ, ಯಾರು ಮಾತಾಡೋದು?
1: ನಮಸ್ತೆ ಸರ್, ನಾನು ಚಂದ್ರಿಕಾ ನೇರ್ಲಗುಂಡಿಂದ.
0: ಓಕೆ ಚಂದ್ರಿಕಾ ಅವರೇ, ಹೇಳಿ ಯಾವ ಹಾಡು ಬೇಕು ತಮಗೆ?
1: ನನಗೆ ಹುಲಿ ಹಾಲಿನ ಮೇವಿಂದ ಚಿನ್ನದ ಮನೆಗೆ ಹೋಗುವೆ.
0: ಹುಲಿಯ ಹಾಲಿನ ಮೇವು. ಓಕೆ, ನಿಮ್ಮ ಇಷ್ಟದ ಹಾಡು ಸಿಕ್ಕಿದೆ, ಕೇಳೋಣ. ಧನ್ಯವಾದ ಕರೆ ಮಾಡೋದಕ್ಕೆ.
1: ಧನ್ಯವಾದ ಸರ್.

0: ಮಂಜುನಾಥ್ ಸರ್ ಹೇಳಿ, ಯಾವ ಹಾಡ್ಬೇಕು ತಮ್ಗೆ?
1: ನನಗೆ ನಾನು ಮಂಜುನಾಥ್ ಲಕ್ಷ್ಮೀ ಶೇಖರ್ ಜನಪುರ
0: ಸರ್ ಗೊತ್ತಾಯ್ತು, ಯಾವ ಹಾಡ್ಬೇಕು ತಮ್ಗೆ ಅಂದೆ.
1: ನನಗೆ
0: ಚಕ್ರವ್ಯೂಹ. ಯಾಕೆ ಹೋಗ್ತೀರಾ ಸರ್ ಮಠ ಮಠ ಮಧ್ಯಾಹ್ನ ಬಿಸಿಲಲ್ಲಿ?
1: ಜಾನಕಿ ಅಮ್ಮರ್
0: ಹಾಡಿರೋದು.
1: ಅಮ್ಮ ನೀನು ಕಂಡರೆ ಪ್ರೀತಿ,
0: ಚಕ್ರವ್ಯೂಹ
1: ನೀನು ಹೇಳುವ ರೀತಿ ಕತೆ ಇಷ್ಟ. ಅಪ್ಪ ಕಂಡರೆ ಪ್ರೀತಿ,
0: ನಿಜ ಹೇಳುವೆನು ಅಮ್ಮ ನಿನ್ನ ಅದು ಹಾಡಲ್ಲ.
1: ಓಕೆ
0: ಧನ್ಯವಾದ ಸರ್, ಹಾಡ್ ಕೇಳೋಣ.
1: ಓಕೆ ಸರ್, ಧನ್ಯವಾದ ಸರ್, ಧನ್ಯವಾದ.

0: ಹಲೋ
1: ಹಲೋ ಸರ್, ನಮಸ್ಕಾರ.
0: ನಮಸ್ಕಾರ ಹೇಳಿ, ಯಾರು ಮಾತಾಡೋದು?
1: ನೀನ್ ವಸಂತರಾವ್ ಬೆಂಗಳೂರಿಂದ.
0: ಹೇಳಿ ಮೇಡಮ್, ಯಾವ ಹಾಡ್ಬೇಕು ತಮ್ಗೆ?
1: ಕರಿನಾಗ ಚಿತ್ರದ ಕಂದಯ್ಯ ನಗುವಾಗ ಚಂದಿರನು ನಗುತ್ತಾನ.
0: ಕರಿನಾಗ ನೋಡ್ತಾ ಇದ್ದೀನಿ, ನಿಮ್ ಹಾಡಿದ್ಯಾ ನಮ್ಮಲ್ಲಿ ಗೊತ್ತಿಲ್ಲ. ಇಲ್ವಲ್ಲ ಮೇಡಮ್ ಹಾಡೋದು, ಏನ್ ಮಾಡೋದು?
1: ಕಾಳಿಂಗಡಿ ಇದೆಯಾ ಸರ್?
0: ಯಾಕೆ ಬರೀ ಕರೀನಾಗ ಕಾಳಿಂಗ ಇವ್ ನೋಡುತ್ತಾ ಇದ್ರಿ? ಏನ್ ಕತೆ ನಿಮ್ದು? ನೋಡ್ತೀನಿ ರೀ, ಹಾಗೆ ರೀ ಕಾಳಿಂಗನೇ ನೋಡ್ತಾ ಇದ್ದೀನಿ. ಕಾಳಿಂಗದಲ್ಲಿ ಯಾವ ಹಾಡು?
1: ತಾಯಿ ತಂದೆ ಇಬ್ಬರು.
0: ಓಕೆ,
1: ಎಸ್
0: ಮೇಡಮ್, ನಿಮ್ ಹಾಡು ಸಿಕ್ಕಿದೆ, ಕೇಳೋಣ. ಧನ್ಯವಾದ ಕರೆ ಮಾಡಿದಕ್ಕೆ.
1: ಓಕೆ ಸರ್, ಧನ್ಯವಾದ.
0: ಓಕೆ, ತಮಾಷೆ ಮಾಡಿದೆ ನಾನು, ಮತ್ತೇನು ಬೇಜಾರಾಗ್ಬೇಡಿ.

0: ಹಲೋ
1: ಹಲೋ
0: ಹಲೋ ಸರ್, ನಮಸ್ಕಾರ.
1: ನಮಸ್ಕಾರ
0: ಸರ್. ನಮಸ್ಕಾರ, ನನ್ನ ಹೆಸರು ಚಿಕ್ಕಪ್ಪ, ಶಿವಮೊಗ್ಗದಿಂದ ಮಾತಾಡ್ತಿರೋದು ಸರ್.
1: ಚಿಕ್ಕಪ್ಪ ಅಂತ ಹೆಸರು ಚೇಂಜ್ ಮಾಡಿ.
0: ಹೌದು ಸರ್, ನೀವೇ ಚೇಂಜ್ ಮಾಡ್ಬೇಕು.
1: ಸಂತೋಷ್ ಅಂತ ಇಟ್ಕೊಂಡ್ಬಿಡಿ. ಹೇಳಿ ಸಂತೋಷ್ ಅವ್ರೆ, ಯಾವ ಹಾಡ್ಬೇಕು ತಮ್ಗೆ?
0: ಸರ್, ಅನುರಾಗದ ಅಲೆಗಳು ಚಿತ್ರದಿಂದ ಅದೇ ಟೈಟಲ್ ಸಾಂಗ್ ಅನೇಕ ಅನುರಾಗದ ಅಲೆಗಳ ಮೇಲೆ ಅಂತ ಹಾಡೈತಲ್ಲ ಸರ್, ಆ ಹಾಡು ಬೇಕು ಸರ್.
1: ಅನುರಾಗದ ಅಲೆಗಳು,
0: ರಾಘವೇಂದ್ರ ರಾಜ್ಕುಮಾರ್ ಚಿತ್ರ.
1: ನೋಡ್ತಾ ಇದೀನಿ ನಿಮ್ ಹಾಡು.
0: ನೋಡ್ರಿ ಸರ್, ನೋಡ್ರಿ ಸರ್.
1: ಇಲ್ವಲ್ಲ ಚಿಕ್ಕಪ್ಪ ಸರ್, ಅನುರಾಗದ ಅಲೆಗಳು
0: ಮಾಡುದು. ಹೌದಾ ಸರ್, ಗೆಲುವಿನ ಸರ್ದಾರ ಚಿತ್ರದಿಂದ ಟಮೋಟ ಅಂತ ಹಾಡೈತಲ್ಲ ಸರ್, ಅದಾ ಕೃಷ್ಣ.
1: ನೋಡ್ತೀನಿ ರೀ.
0: ಅದಿದೆ ಸರ್.
1: ಗೆಲುವಿನ
0: ಸರ್ದಾರ ರಾಘವೇಂದ್ರ ರಾಜ್ಕುಮಾರ್ ಒಂದು ಟಮೋಟ ಅಂತ ಒಂದು ಹಾಡಿದೆ
1: ಸರ್. ಕರೆಕ್ಟ್ ಹೇಳಿ, ಹಾಡ್ ಹೆಂಗ್ ಶುರು ಆಗತ್ತೆ ಅಂತ?
0: ಟಮೋಟ ಟಮೋಟ
1: ಇಲ್ಲ, ಗೆಲುವಿನ ಸರದಾರದಲ್ಲಿ ನಮ್ಮಲ್ಲಿರೋದು ಟೋಪಿ ಟೋಪಿ ಅಂತ ಒಂದಿದೆ, ಐ ಆಮ್ ಇನ್ ಲವ್ ಅಂತ ಒಂದಿದೆ, ಲವ್ ಲಾಕಪ್ ಅಂತ ಒಂದಿದೆ, ಇನ್ನು ಯಾಕ ಏನು ಹಾಡು ಇದೆ?
0: ಅದಾಯ್ತು ಸರ್, ಮೊನ್ನೆ ಕೇಳಾಯ್ತು ಸರ್, ಟೋಪಿ ಟೋಪಿ ಹಾಡೇ ಹಾಕ್ಬಿಡ್ರಿ ಸರ್.
1: ಮೋಸ್ಟ್ಲಿ ಲವ್ ಲಾಕಪ್ ಇರ್ಬೇಕು, ಅದನ್ನೇ ಹಾಕ್ತೀನಿ.
0: ಓಕೆ ಸರ್, ಓಕೆ ಸರ್, ಧನ್ಯವಾದಗಳು.
1: ಥ್ಯಾಂಕ್ ಯು.
0: ಓಕೆ.

0: ಹಲೋ
1: ಹಲೋ
0: ಹೇಳಿ, ಯಾರು ಮಾತಾಡೋದು?
1: ನಮಸ್ಕಾರ, ನಮ್ಮ ಹೆಸರು ಧನರಾಜ್ ಅಂತ, ಕೆಗಾಣದಕಟ್ಟೆಯಿಂದ.
0: ಕೆಗಾಣದಕಟ್ಟೆ ಚನ್ನಗಿರಿ ತಾಲೂಕು, ದಾವಣಗೆರೆ ಜಿಲ್ಲೆ, ಕರ್ನಾಟಕ ರಾಜ್ಯ, ಭಾರತ ಸರ್ಕಾರ. ಮತ್ತೆ ಯಾವ ಹಾಡ್ಬೇಕು?
1: ಅಪೂರ್ವ ಸಂಗಮ ಚಿತ್ರದಿಂದ ಸರ್, ಇದು ನೆನ್ನೆಗಿಂತ ಇಂದು ಚೆನ್ನ ಹಾಡ್ಬೇಕು.
0: ಪೂರ್ವ ಸಂಗಮ, ಯಾರಿಗೋಸ್ಕರ ಈ ಹಾಡು?
1: ಅಪ್ಪಾಜಿ ಕೇಳಿದ್ರು ಸರ್,
0: ಅದಕ್ಕೋಸ್ಕರ ಕೇಳಿದೆ. ಅಪ್ಪಾಜಿ ಕಾಲ್ ಮಾಡಲ್ಲ, ಅಪ್ಪಾಜಿ ಪರವಾಗಿ ನೀವ್ ಮಾಡ್ತೀರಿ ಅಂತ ಗೊತ್ತು ನಂಗೆ, ಅದಕ್ಕೋಸ್ಕರ ಕೇಳಿದೆ, ಗೆಸ್ಟ್ ಮಾಡಿದೆ ನೋಡೋಣ ಅಂತ. ಕೊಡಿ ಅಪ್ಪಾಜಿಗೆ.
1: ಕೊಟ್ಟೆ ಸರ್, ಕೊಟ್ಟೆ.
0: ನಮಸ್ಕಾರ ಸರ್.
2: ನಮಸ್ತೆ
0: ಸರ್.
2: ಹೇಗಿದ್ದೀರಿ ಸರ್?
0: ಹಾಕ್ತಾ ಇದ್ದೀನಿ. ಹೇಗಿದ್ದೀರಿ?
2: ಚೆನ್ನಾಗಿದ್ದೀವಿ ಸರ್. ಮಳೆ ಇಲ್ಲ, ಯಾಕಲ್ಲ ಇವತ್ತೇನೋ ಸ್ವಲ್ಪ ಬಂದಂಗ ಆತ, ಅದಕ್ಕೆ ಐದು ತಂಡಿ ಆತಲ್ಲ.
0: ಹೌದ್ ಸರ್. ಆಯ್ತು, ನಿಮ್ಮಿಷ್ಟದ ಹಾಡು ಕೇಳೋಣ.
2: ಓಕೆ ಸರ್, ಥ್ಯಾಂಕ್ ಯು.

0: ಹಲೋ
1: ಹಲೋ ಸರ್,
0: ಹೇಳಿ, ಯಾರು ಮಾತಾಡೋದು?
1: ಹಾ, ನಾನು ವಿಜಯನಗರದ ಅನಿಲ ಸರ್.
0: ಹೇಳಿ ಮೇಡಮ್, ಯಾವ ಹಾಡು ಬೇಕು ತಮಗೆ?
1: ಇದು ಕಾವೇರಿ ತೀರದ ಹಾಡುಗಳಿದಾವ ಸರ್?
0: ನೋಡ್ತಾ ಇದ್ದೀನಿ, ಹಾಗೆ ಇರಿ.
1: ಹಾ, ಜ್ಯೋತಿ ಯಾವ ಜಾತಿ ಅಮ್ಮ ಜಗದೀಶ್ವರಿ
0: ಕಾವೇರಿ.
1: ಹಾ,
0: ಕಾವೇರಿನಲ್ಲಿ ಇಲ್ಲ ಮೇಡಮ್, ಒಂದೇ ಒಂದು ಹಾಡಿದೆ, ಈ ದೇಶ ಚಿನ್ನ ಅಂತ.
1: ಬೇರೆ

0: ಚಂದನದ ಗೊಂಬೆ ಚಿತ್ರದಲ್ಲಿ ಹಾಕ್ರಿ ಸರ್, ತಂಗಳು ತುಂಬಿರ.
1: ಚಂದನದ ಗೊಂಬೆ
0: ಕಂಗಳು ತುಂಬಿರಲು ಕಂಬನಿ ದಾರಿಯಲ್ಲಿ.
1: ಆಯ್ತು ಮೇಡಮ್, ಧನ್ಯವಾದ ಕರೆ ಮಾಡೋದಕ್ಕೆ. ನಿಮ್ಮ ಹಾಡು ಕೇಳೋಣ.
0: ಧನ್ಯವಾದಗಳು.

ಆತ್ಮೀಯ ಕೇಳಿದ್ರೆ ಇದುವರೆಗೂ ನೇರ ಫೋನಿನ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ನಡೆಸಿಕೊಟ್ಟಿದ್ದು ನಾನು ಮಂಗೋಟೆ ಕೆ ಶಿವಕುಮಾರ್. ಕೇಳಿದ್ರೆ ಸಮಯ ಈಗ 4 ಗಂಟೆ. ಈಗ ಯಾವ ಕಾರ್ಯಕ್ರಮ ಹೇಳಿ ಗೊತ್ತಲ್ವ ನಿಮಗೆ? ಮಿಕ್ಸ್ಡ್ ಮೆಲೋಡಿ, ಹಿಂದಿ ಮತ್ತು ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಆರಂಭದಲ್ಲಿ ಕೇಳಿ ಅನುರಾಧ ಪೌಡ್ವಾಲ್ ಮತ್ತು ಶಬ್ಬೀರ್ ಕುಮಾರ್ ಹಾಡಿರುವ ಮೇರಿ ಮೆಹರ್ಬಾನಿಯ ಚಿತ್ರದ ಗೀತೆ.

0: ಬಿಟ್ಟು ನನ್ನ ಏಕೆ ಕೊಲ್ಲುವೆಯೋ, ಬಣ್ಣದ ಮಾತಿನಿಂದ ಇನ್ನೂ ಏಕೆ ಸೆಳೆಯುವೆಯೋ.
1: ಮಲ್ಲಿಗೆ ಹೂವ ಕಂಡು ಆಸೆ ನೂರು ಚಿಮ್ಮುತ್ತಿದೆ, ಮೆಲ್ಲಗೆ ನಿನ್ನ ಸೇರೋ ಬಯಕೆ ಈಗ ಹೊಮ್ಮುತ್ತಿದೆ.

ಏನು ಮುಂದೆ ಕೇಳಿ. ಸೋನು ನಿಗಮ್ ಮತ್ತು ಲತಾ ಮಂಗೇಶ್ಕರ್ ಹಾಡಿರುವ ವೇರ್ ಜಾರ್ ಚಿತ್ರದ ಗೀತೆ.

ಮಿಸ್ ರಾಜ್ ಹೇಳ್ಬಾರ್ದ? ನಿನಗೆ ಜ್ಞಾಪಕ ಇಲ್ವಾ? ಇಲ್ಲ, ನಿಮ್ಮ ಅಪ್ಪ ಅಮ್ಮ ಹೆಸರು ಇಟ್ಟಿಲ್ವೋ ನಿನಗೆ? ಮೈ ನೇಮ್ ಇಸ್ ರಾಜ್ ರಾಜ್ ರಾಜ್. ವಾಟ್ಸ್ ಯುವರ್ ನೇಮ್ ಪ್ಲೀಸ್ ಪ್ಲೀಸ್? ಮೈ ನೇಮ್ ಇಸ್ ರಾಜ್ ರಾಜ್ ರಾಜ್ ರಾಜ್.

ಮನೆ ಅಲ್ಲೇ ನಿಲ್ಲೆ ಹೇಳಿ ಮೈ ನೇಮ್ ಇಸ್ ರಾಜ್ ರಾಜ್ ರಾಜ್ ವಾಟ್ಸ್ ಯುವರ್ ನೇಮ್ ಪ್ಲೀಸ್ ಪ್ಲೀಸ್ ಮೈ ನೇಮ್ ಇಸ್ ರಾಜ್ ಯಾಕೆ ನನ್ನ ಮಾತು ಕೇಳಿಸ್ತಿಲ್ವಾ ಕಿವಿಡಿನಾ ಮಾತಾಡಕ್ ಬರಲ್ವಾ ಮೂಗಿನ ಇಲ್ಲ ಕೀ ಕೊಟ್ಟು ಬೊಂಬೆನಾ

ಚೆಲವೇಗೆ ಮುಂಗೋಪ ಏನ್ ಚೆನ್ನ ಅಮ್ಮರಮನು ಇಲ್ಲ ವೀರಮನು ಕುಳ್ಳಮನು ಭದ್ರ ಕಾಳಮನು ಹೇಳೆ ಬೇಗ ಚಿನ್ನ. ಮೈ ನೇಮ್ ಇಸ್ ರಾಜ್, ವಾಟ್ಸ್ ಯುವರ್ ನೇಮ್ ಪ್ಲೀಸ್? ಮೈ ನೇಮ್ ಇಸ್ ರಾಜ್, ವಾಟ್ ಇಸ್ ಯುವರ್ ನೇಮ್ ಪ್ಲೀಸ್? ಪ್ಲೀಸ್.

ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ 101.4 ಎಫ್ಎಂ ಹಾಗೂ ಅಂತರ್ಜಾಲದಲ್ಲಿ ಕಾರ್ಯಕ್ರಮಗಳನ್ನು ಮುಂದುವರೆಯಲಿದೆ. ಈಗ ಚಿತ್ರಗೀತೆಗಳ ಕಾರ್ಯಕ್ರಮ. ನಾಗರ ಹಾವು ಚಿತ್ರಗೀತೆಯನ್ನು ಧ್ವನಿ ನೀಡಿದ್ದಾರೆ ರಾಜೇಶ್ ಮತ್ತು ಚಿತ್ರಾ.

ಈಗ ವೇಳೆ 5:30:15. ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಎಫ್ಎಂ 103.5 ಹಾಗೂ 101.4 ಮತ್ತು ಮೀಡಿಯಾ ವಾರ 70 ಕಿಲೋಹರ್ಟ್ಜ್ನಲ್ಲಿ ಕಾರ್ಯಕ್ರಮಗಳನ್ನು ಕೇಳುವಿರಿ.

0: ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ.
1: ಎಲ್ಲರಿಗೂ ನಮಸ್ಕಾರ. ನಾನು ಶ್ರೀ ಸಂತೋಷ್ MS, ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಸದಸ್ಯ ಕಾರ್ಯದರ್ಶಿಗಳು, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಶಿವಮೊಗ್ಗ ಮಾತನಾಡ್ತಾ ಇರೋದು. ದಿನಾಂಕ 18 ಜುಲೈ 2026 ನಮ್ಮ ಶಿವಮೊಗ್ಗ ಜಿಲ್ಲೆಯ ಎಲ್ಲಾ ಗೌರವಾನ್ವಿತ ನ್ಯಾಯಾಲಯದಲ್ಲಿ ವಿಶೇಷವಾದ ಲೋಕ ಅದಾಲತ್ತನ್ನ ಚೆಕ್ ಬೌನ್ಸ್ ಪ್ರಕರಣಗಳ ಸಂಬಂಧಿಸಿದಂತೆ ಆಯೋಜಿಸಲಾಗಿದೆ. ಎಲ್ಲಾ ಪಕ್ಷಗಾರರು ಅಂದ್ರೆ ಚೆಕ್ ಬೌನ್ಸ್ ಪ್ರಕರಣದಲ್ಲಿನ ದೂರುದಾರರು ಅಥವಾ ಆರೋಪಿತರು ಅಥವಾ ಅಂತ ಪ್ರಕರಣದಲ್ಲಿ ಅಂತಿಮ ಆದೇಶವಾಗಿದ್ರೆ ಮೇಲ್ಮನವಿ ಸಲ್ಲಿಸಿದರೆ ಅಂತ ಮೇಲ್ಮನವಿಯ ಪಕ್ಷಗಾರರು ಈ ಒಂದು ಅವಕಾಶದ ಸದ್ಬಳಕೆ ಮಾಡಿಕೊಂಡು ಇರುವಂತ ವಿವಾದವನ್ನ ಸಂಪೂರ್ಣವಾಗಿ ನಿಶುಲ್ಕವಾಗಿ ತ್ವರಿತಗತಿಯಲ್ಲಿ ಬಗೆಹರಿಸಿಕೊಂಡು ತಮಗೆ ಬರಬೇಕಾದ ಹಣವನ್ನ ಸಮಯವನ್ನ ನಿಗದಿ ಮಾಡಿಕೊಂಡು ಅಲ್ಲಿ ರಾಜಸಂಧಾನದ ಮೂಲಕ ತಮ್ಮ ಪ್ರಕರಣವನ್ನ ಬಗೆಹರಿಸಿಕೊಳ್ಳಿಕ್ಕೆ ಭಾಜನರಾಗಬೇಕು ಅಂತ ನಾನು ಕೋರ್ತಾ ಇದ್ದೇನೆ. ಧನ್ಯವಾದಗಳು.
2: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
3: ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ಅಂದರೆ SIR 2026 ಕರ್ನಾಟಕದಲ್ಲಿ ನಡೆಸಲಾಗುತ್ತಿದ್ದು, ಜುಲೈ 29 ಬಿಎಲ್ಒಗಳು ತಮ್ಮ ಮನೆ ಬಾಗಿಲಿಗೆ ಬಂದು ಗಣತಿ ನಮೂನೆಯನ್ನು ನೀಡಿ ತಮ್ಮಿಂದ ಸಹಿ ಪಡೆದು ಸ್ವೀಕೃತಿ ನೀಡಲಿದ್ದಾರೆ. 2002 ಮತದಾರರ ಪಟ್ಟಿಯಲ್ಲಿ ತಮ್ಮ ಹೆಸರು ಇದ್ದರೆ ಅದನ್ನು ಒದಗಿಸಿ, ಇಲ್ಲದಿದ್ದಲ್ಲಿ ತಮ್ಮ ಕುಟುಂಬದ ಸದಸ್ಯರ ಮಾಹಿತಿ ನೀಡಿ ಸಹಕರಿಸಿ. ECI ನೆಟ್ ಆಪ್ನಲ್ಲಿ ಹೆಚ್ಚಿನ ಮಾಹಿತಿಯನ್ನು ಪಡೆಯಬಹುದು. ಇದು ಕರ್ನಾಟಕದ ಮುಖ್ಯ ಚುನಾವಣಾಧಿಕಾರಿಗಳ ಪ್ರಕಟಣೆ.
4: ಮನುಷ್ಯನಿಗೆ ಆರೋಗ್ಯವೇ ಅತಿದೊಡ್ಡ ಭಾಗ್ಯ. ಆದರೆ ಇಂದಿನ ಜಂಜಾಟದ ಬದುಕಿನಲ್ಲಿ ಎಲ್ಲರೂ ಆರೋಗ್ಯದ ಸಮಸ್ಯೆಯನ್ನು ನಿರ್ಲಕ್ಷ್ಯ ಮಾಡುತ್ತಾರೆ. ಆಸ್ಪತ್ರೆಗೆ ಹೋಗಲು ಸಮಯ ಅಥವಾ ಸಾರಿಗೆ ಸೌಲಭ್ಯದ ಸಮಸ್ಯೆ ಇಲ್ಲವೇ ಹಣಕಾಸು ಸಮಸ್ಯೆಯಿಂದ ಎಷ್ಟೋ ಕುಟುಂಬಗಳು ಕಂಗಾಲಾಗಿವೆ. ಇನ್ನು ಆತಂಕ ಬೇಡ. ರೋಗ ಬರುವ ಮುನ್ನ ಆರೋಗ್ಯ ಸೇವೆಗಳೇ ನಿಮ್ಮ ಮನೆ ಬಳಿಗೆ ಬಂದರೆ ಹೌದು. ಇದು ಕರ್ನಾಟಕ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆ ಗೃಹ ಆರೋಗ್ಯ. ಆಸ್ಪತ್ರೆಗೆ ರೋಗಿ ಬರುವುದಕ್ಕಿಂತ ಮೊದಲೇ ರೋಗ ಬರದಂತೆ ತಡೆಗಟ್ಟುವುದೇ ಈ ಯೋಜನೆಯ ಗುರಿ. ಈ ಯೋಜನೆ ಅಡಿ ಬಿಪಿ, ಸಕ್ಕರೆ ಖಾಯಿಲೆ, ಅನಿಮಿಯಾ

0: ಬಾಯಿ, ಸ್ತನ, ಗರ್ಭಕಂಠದ ಕ್ಯಾನ್ಸರ್ ಸೇರಿದಂತೆ 14 ಬಗೆಯ ಅಸಾಂಕ್ರಾಮಿಕ ರೋಗಗಳಿಗೆ ನಿಮ್ಮ ಮನೆಯಲ್ಲೇ ಉಚಿತ ತಪಾಸಣೆ ಲಭ್ಯವಿದೆ. ಈಗಾಗಲೇ 1 ಕೋಟಿಗೂ ಅಧಿಕ ಜನರನ್ನು ತಲುಪಿರುವ ಈ ಆರೋಗ್ಯ ಕ್ರಾಂತಿಗೆ ಕೈಜೋಡಿಸಿ. ಆಶಾ ಕಾರ್ಯಕರ್ತೆಯರು ನಿಮ್ಮ ಬಳಿ ಬಂದಾಗ ಮಾಹಿತಿ ನೀಡಿ ಸಹಕರಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
1: ಏನು ರಂಗ, ಕೈಗೆ ಬ್ಯಾಂಡೇಜು
2: ಬಿದ್ಬಿಟ್ಟಾಕ? ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
1: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ. 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU.WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ. ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
3: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
1: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಇಂದೇ KSU.WSSB.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.

ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಈಗ ವೇಳೆ 6:05 ಆಗಲಿವೆ. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತೆಗಳನ್ನು ಕೇಳುವಿರಿ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

0: until the 13th of next month. President Draupadi Murmu will embark on state visits to Moldova, North Macedonia and Romania from the 19th to the 25th of this month. Briefing made in New Delhi's Secretary West in the Ministry of External Affairs, C.B. George said, these state visits have been undertaken at the invitation of the Presidents of the Republic of Moldova, the Republic of North Macedonia and Romania. He said these visits are of considerable historical significance as they will mark the first ever bilateral visit by an Indian President to the Republic of Moldova and North Macedonia. He said the visit to Romania will be the first state visit by an Indian President in over three decades. Union Finance Minister Nirmala Sitharaman, along with Andhra Pradesh Chief Minister N. Chandrababu Naidu, distributed loans worth 3,216 crore rupees to 1,03,246 beneficiaries under various central government schemes at the credit outreach program held in Narasara Opet in Palnadu district of Andhra Pradesh today. The sectors for which assistance was given include agriculture, MSMEs and housing, education, vehicle and solar energy. India Meteorological Department has forecast heavy rainfall today over parts of Arunachal Pradesh, Assam, Meghalaya and Odisha. Parts of Bihar, Chhattisgarh, East Madhya Pradesh, East Uttar Pradesh, Jharkhand, Nagaland, Manipur, Mizoram, Tripura, Uttarakhand, Vidarbha, West Bengal and Sikkim are also expected to receive moderate to heavy rainfall during the day. Benchmark domestic equity indices ended over 1% higher today. The Sensex surged 965 points to close at 78,151. The Nifty gained 262 points to settle at 24,334. And that is the end of this news bulletin.
1: ಈಗ ವೇಳೆ 6:10:30 ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ.
2: ಏನು ರಂಗ ಕೈಗೆ ಬ್ಯಾಂಡೇಜು?
3: ಬಿದ್ಬಿಟ್ಟಾಕ, ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
2: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ? ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
4: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಹಿಂದೆ KSU.WSSP.Karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
5: Mysore sandal.
6: ನೋಡು, ಇದೇ ನನ್ನ ಫೇವರೇಟ್ ಸೋಪ್. ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
7: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
8: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
7: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ.
4: ಹಿಂದೆ KSU.WSSB.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.

ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್. ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.

ನಿಲಯದ ಈ ಸಂಜೆ ಹಾಗೂ ನಾಳಿನ ಕೆಲವು ಕಾರ್ಯಕ್ರಮಗಳ ಪರಿಚಯ. ಈ ಸಂಜೆ 6:30 ಅವಲೋಕನ, 6:50 ಹಲೋ ಕೃಷಿರಂಗ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ. 7:20 ಕೃಷಿರಂಗ ಕಾರ್ಯಕ್ರಮದಲ್ಲಿ ಪರಿಸರ ಗೀತೆ ಕೇಳಬಹುದು. ಈ ರಾತ್ರಿ 7:40 ಹಿಂದಿ ಚಿತ್ರಗೀತೆಗಳು, 8:00 ಚಿತ್ರಗೀತೆಗಳನ್ನು ಕೇಳಬಹುದು. 10:00 ರೂಪಕ ವೈರಾಗ್ಯ ನಿಧಿ ಅಕ್ಕ ಮಹಾದೇವಿ, ರಚನೆ ಶ್ರೀಮತಿ ಭಾರತಿ ರಾಮಚಂದ್ರ. 10:30 ಸವಿ ನೆನಪು ಹಳೆಯ

6:30ಕ್ಕೆ ಕರುಣಾಳು ಬಾ ಬೆಳಕೆ. ಡಾಕ್ಟರ್ ಗುರುರಜಯ ಕರ್ಜಗಿ ಅವರಿಂದ ಕರುಣಾಳು ಬಾ ಬೆಳಕೆ ಕಥನಗಳು. 6:40ಕ್ಕೆ ಕೆಳದಿ ಶೋಭನಾಕೆ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಇರುವಕ್ಕಿ ಪ್ರಾಯೋಜಿತ ನೆಗಿಲು ಮಿಡಿತ ಕಾರ್ಯಕ್ರಮದಲ್ಲಿ ತೋಟಗಾರಿಕೆ ಬೆಳೆಯಲ್ಲಿ ಜೈವಿಕ ಗೊಬ್ಬರದ ಪಾತ್ರ, ಈ ಕುರಿತು ಕಲ್ಲೇಶ್ ಡಿ ಅವರಿಂದ ಮಾಹಿತಿ ಕೇಳುವರಿ. 6:40ಕ್ಕೆ ಹೆಲ್ತ್ ಏಡ್ಸ್ ಆರೋಗ್ಯ ಸೂತ್ರಗಳು ಕಾರ್ಯಕ್ರಮದಲ್ಲಿ ಗ್ಲುಕೋಮಾ, ಈ ಕುರಿತು ಮಾಹಿತಿ ನೀಡುತ್ತಾರೆ ಡಾಕ್ಟರ್ ಹೆಚ್ ವಿ ಶ್ರೀನಿವಾಸ್. 6:50ಕ್ಕೆ ಸುದ್ದಿ ಮಿಂಚು. 7:15ಕ್ಕೆ ದಾವಣಗೆರೆ ಜಿಲ್ಲಾ ಪ್ರವಾಸಿ ತಾಣ ಕುಂದುವಾಡ ಕೆರೆ, ಗ್ಲಾಸ್ ಹೌಸ್, ಕಲ್ಲೇದೇವಪುರ, ನೀಲಗುಂದದ ಭೀಮೇಶ್ವರ ದೇವಾಲಯ ಹಾಗೂ ನಂದಿಗುಡಿ, ಈ ಕುರಿತು ಮಾತನಾಡುತ್ತಾರೆ ಎಂಎನ್ ಸುಂದರ್ ರಾಜ್.

7:40, 8:30 ಹಾಗೂ 11:00 ಚಿತ್ರಗೀತೆಗಳನ್ನು ಕೇಳಬಹುದು. 9:05 ಮಿಕ್ಸ್ ಮೆಲೋಡಿ ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. 9:30 ಭಾವಗೀತೆಗಳು. 10:00 ಹಾಡು ಮಾತಾಡು. 11:30 ಸೇವಾ ಮಾಹಿತಿ. ನಂತರ ಭಾವಗೀತೆಗಳನ್ನು ಕೇಳುವಿರಿ. 11:40 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ತರೀಕೆರೆ ತಾಲೂಕು ಮುಗಳಿಯ ಶೈಲಾ ಎಂಜಿ ಮತ್ತು ಸಂಗಡಿಯಿಂದ ಅರಿಶಿನ ಶಾಸ್ತ್ರ ಪದ ಕೇಳಬಹುದು.

ನಾಳೆ ಮಧ್ಯಾಹ್ನ 12:05 ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಆಯುರ್ವೇದ ಮತ್ತು ಆಹಾರ ಪದ್ಧತಿ ಈ ಕುರಿತು ಆಯುರ್ವೇದ ವೈದ್ಯರಾದ ಅಡಿ ರೂಪಾಬಾಯಿ ಪಡ್ನೀಸ್ ಅವರೊಂದಿಗೆ ಸಂದರ್ಶನ. 12:30 ಆರೋಗ್ಯ ಕಾರ್ಯಕ್ರಮದಲ್ಲಿ ಅಪಾಯದ ಗರ್ಭಧಾರಣೆ ಮತ್ತು ಸುರಕ್ಷಿತ ಹೆರಿಗೆ ಈ ಕುರಿತು ಸ್ತ್ರೀ ಮತ್ತು ಪ್ರಸೂತಿ ವೈದ್ಯರಾದ ಡಾಕ್ಟರ್ ಎಸ್ ಗಂಗೋತ್ರಿ ಅವರೊಂದಿಗೆ ಸಂದರ್ಶನ ಕೇಳುವಿರಿ. 1 ಗಂಟೆಗೆ ಪ್ರಕೃತಿ ಪಥ, ಇದರಲ್ಲಿ ಪಿಎಂ ಬೀದಿ ವ್ಯಾಪಾರಿಗಳ ಆತ್ಮನಿರ್ಬಂಧ ಈ ಕುರಿತು ಈ ಯೋಜನೆ ಕುರಿತು ಮಾತನಾಡುತ್ತಾರೆ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕಿಸಾನ್ವಾಣಿ ಮತ್ತು ಕೃಷಿರಂಗ ಕಾರ್ಯಕ್ರಮ ಪ್ರಸಾರಕರಾದ ಡಾಕ್ಟರ್ ಎಸ್ಎಂ ಸುಧಾಕರ್.

ಒಂದು ಗಂಟೆ 20 ನಿಮಿಷಕ್ಕೆ ಚಿತ್ರಗೀತೆಗಳು, 2 ಗಂಟೆ 40 ನಿಮಿಷಕ್ಕೆ ಭಾವಗೀತೆಗಳು, 3 ಗಂಟೆ 1 ನಿಮಿಷಕ್ಕೆ ಚಾರ್ಟ್ ಶೋ, 4 ಗಂಟೆಗೆ ಮಿಕ್ಸ್ ಮೆಲೋಡಿ ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ನಾಳೆ ಸಂಜೆ 5 ಗಂಟೆ ಮತ್ತು 8 ಗಂಟೆಗೆ ಚಿತ್ರಗೀತೆಗಳನ್ನು ಕೇಳಬಹುದು. 6 ಗಂಟೆಗೆ ಸೇವಾ ಮಾಹಿತಿ, 6 ಗಂಟೆ 30 ನಿಮಿಷಕ್ಕೆ ವಿಜ್ಞಾನದ ಮುನ್ನಡೆ. ಗಂಟೆ 50 ನಿಮಿಷಕ್ಕೆ ಕಿಸಾನ್ ಮಣಿ ಕಾರ್ಯಕ್ರಮದಲ್ಲಿ ಇತ್ತೀಚೆಗೆ ಧರ್ಮಸ್ಥಳ ಗ್ರಾಮೀಣಾಭಿವೃದ್ದಿ ಸದಸ್ಯದ ಆಕಾಶವಾಣಿ ಭದ್ರಾವತಿಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ಅವರ ಅನಿಸಿಕೆ ಅಭಿಪ್ರಾಯಗಳು ಈ ಕುರಿತು ಬಾನುಲಿ ವರದಿ. ಪ್ರಸ್ತುತಿ ಮತ್ತು ನಿರ್ಮಾಣ ಡಾ ಎಸ್ಎಂ ಸುಧಾಕರ್, ನಿರ್ಮಾಣ ಸಹಾಯ ರೇಷ್ಮಾ. ನಂತರ ಪರಿಸರ ಗೀತೆ ಕೇಳುವಿರಿ.

ನಾಳೆ ರಾತ್ರಿ 7:04 ಸಮಾಚಾರ ದರ್ಶನ, 9:05 ಭಾವಗೀತೆಗಳು

9:30ಕ್ಕೆ ಯುವವಾಣಿ ಕಾರ್ಯಕ್ರಮ, 10ಗಂಟೆಗೆ ರಾಷ್ಟೀಯ ಸಂಗೀತ ಕಾರ್ಯಕ್ರಮದಲ್ಲಿ ದ್ರಿಯಾ ಭರತ್ ಮಿಶ್ರಾ ಅವರಿಂದ ಸಿತಾರವಾದನ ಕೇಳುವರಿ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ. ಇದುವರೆಗೆ ನಿಲ್ಲದ ಈ ಸಂಜೆ ಹಾಗೂ ನಾಳಿನ ಕೆಲವು ಕಾರ್ಯಕ್ರಮಗಳ ವಿವರ ಕೇಳಿದ್ರಿ. ಈ ವಿವರನ್ನು ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗದ ಫೇಸ್ಬುಕ್ನಲ್ಲಿಯೂ ನೋಡಬಹುದು.

ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಈಗ ವೇಳೆ 6:05 ನಿಮಿಷಗಳಾಗಲಿವೆ. ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತೆಗಳನ್ನು ಕೇಳುವಿರಿ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.

0: ಕರಾವಳಿ ತೀರದ ಸುಸ್ಥಿರ ಅಭಿವೃದ್ದಿ ಹಾಗೂ ಕಡಲ ಸಂಪತ್ತಿನ ರಕ್ಷಣೆಯ ದೃಷ್ಟಿಯಿಂದ ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವಾಲಯ ಸೆಪ್ಟೆಂಬರ್ 10ರಿಂದ 19ರವರೆಗೆ ಹಮ್ಮಿಕೊಂಡಿರುವ ಸ್ವಚ್ಛ ಸಾಗರ ಸುರಕ್ಷಿತ ಸಾಗರ ಅಭಿಯಾನ ಅತ್ಯಂತ ಮಹತ್ವದ ರಾಷ್ಟೀಯ ಆಂದೋಲನವಾಗಿ ಮೂಡಿಬರಲಿದೆ. ವಿಜ್ಞಾನ ದಾಖಲೆಗಳು ತಮ್ಮ ಪ್ರಯೋಗಾಲಯಗಳಿಂದ ಹೊರಬಂದು ಸಾರ್ವಜನಿಕರೊಂದಿಗೆ ನೇರ ಸಂಪರ್ಕ ಸಾಧಿಸಿದಾಗ ಮಾತ್ರ ಸಂಶೋಧನೆಗಳು ಮತ್ತು ವೈಜ್ಞಾನಿಕ ಆವಿಷ್ಕಾರಗಳು ಸಾರ್ಥಕತೆಯನ್ನು ಪಡೆದುಕೊಳ್ಳುತ್ತವೆ. ದೇಶದ ನಾನಾ ಭಾಗಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಪ್ರಮುಖ ರಾಷ್ಟೀಯ ವೈಜ್ಞಾನಿಕ ಸಂಸ್ಥೆಗಳ ನಡುವೆ ಸಮನ್ವಯತೆಯನ್ನು ಬಲಪಡಿಸುವುದು ಈ ಬಾರಿಯ ಸ್ವಚ್ಛತಾ ಅಭಿಯಾನದ ಪ್ರಮುಖ ಹೆಜ್ಜೆಯಾಗಿದೆ. ಈ ಹಿಂದೆ ವಿವಿಧ ಇಲಾಖೆಗಳು ಪ್ರತ್ಯೇಕ ಸಂಸ್ಥೆಗಳಾಗಿ ಕಾರ್ಯನಿರ್ವಹಿಸುತ್ತಿದ್ದ ಪರಿಸ್ಥಿತಿಯನ್ನು ಬದಲಾಯಿಸಿ ಅವೆಲ್ಲವನ್ನೂ ಒಳಗೊಂಡ ಒಂದು ಸಂಯೋಜಿತ ಪರಿಸರ ವ್ಯವಸ್ಥೆಯನ್ನು ಸೃಷ್ಟಿಸಲು ಸರ್ಕಾರ ಮುಂದಾಗಿದೆ. ಇಂತಹ ತಡೆರಹಿತ ಸಹಯೋಗದಿಂದಾಗಿ ಕರಾವಳಿಯ ತ್ಯಾಜ್ಯ ನಿರ್ವಹಣೆ ಮತ್ತು ಪರಿಸರ ಸಮತೋಲನ ಕಾಯ್ದುಕೊಳ್ಳುವಲ್ಲಿ ಆಧುನಿಕ ವೈಜ್ಞಾನಿಕ ತಂತ್ರಜ್ಞಾನವನ್ನು ಸಮರ್ಥವಾಗಿ ಬಳಸಿಕೊಳ್ಳಲು ಸಾಧ್ಯವಾಗಲಿದೆ. ಸ್ವಚ್ಛತೆ ಮಾಡುವುದಷ್ಟೇ ಅಲ್ಲದೆ ವೈಜ್ಞಾನಿಕ ಆವಿಷ್ಕಾರಗಳು ನೇರವಾಗಿ ನಾಗರಿಕರನ್ನು ತಲುಪುವಂತೆ ಮಾಡುವುದು ಮತ್ತು ಆಡಳಿತ ಸುಧಾರಣೆಗೆ ಇಲಾಖೆಗಳ ನಡುವಿನ ಜ್ಞಾನ ವಿನಿಮಯವನ್ನು ಹೆಚ್ಚಿಸುವುದು ಈ ಸಮನ್ವಯತೆಯ ಮುಖ್ಯ ಆಶಯವಾಗಿದೆ. ಈ ಅಭಿಯಾನದ ಪೂರ್ವಭಾವಿ ಸಭೆಯಲ್ಲಿ ದೇಶದ ವಿವಿಧ ವಿಜ್ಞಾನ ಇಲಾಖೆಗಳು ತಮ್ಮದೇ ಆದ ವಿಶಿಷ್ಟ ಜನಸಂಪರ್ಕ ಯೋಜನೆಗಳನ್ನು ಪ್ರಸ್ತುತಪಡಿಸಿವೆ. ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆಯು ಅನುಸಂಧಾನ ರಾಷ್ಟೀಯ ಸಂಶೋಧನಾ ಪ್ರತಿಷ್ಠಾನದ ಅಡಿಯಲ್ಲಿ ಕೈಗೊಂಡಿರುವ ಸಂಶೋಧನೆಗಳು ಹಾಗೂ ಸರಲ್ ಎಐ ವೇದಿಕೆಯ ವ್ಯಾಪಕ ಅಳವಡಿಕೆಯ ಮೂಲಕ ಸಂಶೋಧಕರು ಮತ್ತು ಸಾರ್ವಜನಿಕರ ಭಾಗವಹಿಸುವಿಕೆಯನ್ನು ಹೆಚ್ಚಿಸಲು ಯೋಜಿಸಿದೆ. ಇದರ ಜೊತೆಗೆ ಜೈವಿಕ ತಂತ್ರಜ್ಞಾನ ಇಲಾಖೆಯು ಸಾರ್ವಜನಿಕ ಆರೋಗ್ಯ ಬಯೋ ಇಕಾನಮಿ ಅಂದರೆ ಜೈವಿಕ ಆರ್ಥಿಕತೆ ಮತ್ತು ಕೃಷಿ ಜೈವಿಕ ತಂತ್ರಜ್ಞಾನದಲ್ಲಿ ತನ್ನ ಕೊಡುಗೆಗಳನ್ನು ಜಾಗೃತಿಗೊಳಿಸಲು ಡಿಬಿಟಿ ಕ್ವೆಸ್ಟ್ ಸಾರ್ವಜನಿಕ ಅಭಿಯಾನವನ್ನು ನಡೆಸುತ್ತಿದೆ. ವೈಜ್ಞಾನಿಕ ಮತ್ತು ಕೈಗಾರಿಕಾ ಸಂಶೋಧನಾ ಇಲಾಖೆಯು ಇನ್ನೋವೇಷನ್ ಇನ್ ಆಕ್ಷನ್ ಉಪನ್ಯಾಸ ಸರಣಿಯ ಮೂಲಕ ಭಾರತದ ಸಂಶೋಧನಾ ವ್ಯವಸ್ಥೆಯನ್ನು ಉತ್ತೇಜಿಸುತ್ತಿದೆ. ಈ ಎಲ್ಲಾ ವೈಜ್ಞಾನಿಕ ಮತ್ತು ತಾಂತ್ರಿಕ ಪ್ರಯತ್ನಗಳು ದೇಶದಲ್ಲಿ ಹೊಸ ವೈಜ್ಞಾನಿಕ ಚಿಂತನಾ ಕ್ರಮಕ್ಕೆ ಭದ್ರ ಬುನಾದಿ ಹಾಕಲಿವೆ. ವಿವಿಧ ಸಚಿವಾಲಯಗಳ ನಡುವಿನ ಸಹಯೋಗವನ್ನು ಮತ್ತಷ್ಟು ಆಳಗೊಳಿಸುವ ನಿಟ್ಟಿನಲ್ಲಿ ಸಿಎಸ್ಐಆರ್ ಇಸ್ರೋ ಬಿಎಆರ್ಸಿ ಡಿಎಸ್ಟಿ ಮತ್ತು ಡಿಬಿಟಿ ಸಂಸ್ಥೆಗಳು ಚಿಂತನೆ ನಡೆಸಿದ್ದು ತಂತ್ರಜ್ಞಾನ ಅಭಿವೃದ್ದಿ ಪಾಲುದಾರಿಕೆ ಬಯೋಮೆಡಿಕಲ್ ಸಂಶೋಧನಾ ಉಪಕ್ರಮಗಳು ಹಾಗೂ ಈಶಾನ್ಯ ವಲಯದ ಸಂಯೋಜಿತ ಕಾರ್ಯಕ್ರಮಗಳು ಇಲಾಖೆಗಳ ನಿಕಟ ಸಹಭಾಗಿತ್ವಕ್ಕೆ ಅತ್ಯುತ್ತಮ ಸಾಕ್ಷಿಯಾಗಿವೆ. ಕರಾವಳಿ ರಕ್ಷಣೆಯೊಂದಿಗೆ ಮುಂಬರುವ ಪ್ರಮುಖ ರಾಷ್ಟೀಯ ವೈಜ್ಞಾನಿಕ ಕಾರ್ಯಕ್ರಮಗಳಾದ ಎಸ್ಟಿಕ್ 2026, ಭಾರತ ರಾಷ್ಟೀಯ ವಿಜ್ಞಾನ ಉತ್ಸವ ಐಐಎಸ್ಎಫ್ 2026 ಮತ್ತು ರಾಷ್ಟೀಯ ಬಾಹ್ಯಾಕಾಶ ದಿನದ ಸಿದ್ದತೆಗಳು ದೇಶದಲ್ಲಿ ತಾಂತ್ರಿಕ ಕ್ರಾಂತಿಯ ಅಲೆಯನ್ನು ಸೃಷ್ಟಿಸಲಿವೆ. ಇಂತಹ ಬೃಹತ್ ಕಾರ್ಯಕ್ರಮಗಳಲ್ಲಿ ಸಂಶೋಧಕರು, ಉದ್ಯಮಗಳು, ನವೋದ್ಯಮಗಳು ಮತ್ತು ವಿದ್ಯಾರ್ಥಿಗಳನ್ನು ವ್ಯಾಪಕವಾಗಿ ತೊಡಗಿಸಿಕೊಳ್ಳಲು ಸಿದ್ದತೆಗಳನ್ನು ಮಾಡಿಕೊಳ್ಳಲಾಗುತ್ತಿದೆ. ದೇಶದ ಯುವಜನತೆ, ಕರಾವಳಿ ಭಾಗದ ಸ್ಥಳೀಯ ಮೀನುಗಾರರ ಸಮುದಾಯಗಳು ಹಾಗೂ ವಿವಿಧ ಸ್ವಯಂ ಸೇವಾ ಸಂಸ್ಥೆಗಳನ್ನು ಒಳಗೊಂಡಂತೆ ಜನಸಮುದಾಯವನ್ನು ಈ ಆಂದೋಲನದಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಳ್ಳಬೇಕಾಗಿದೆ. ಮುಂಬರುವ ಸೆಪ್ಟೆಂಬರ್ ತಿಂಗಳಲ್ಲಿ ನಡೆಯಲಿರುವ ಈ ಸಾಗರ ಸ್ವಚ್ಛತಾ ಸಪ್ತಾಹವು ಇಡೀ ದೇಶದ ಕರಾವಳಿಯುದ್ದಕ್ಕೂ ಒಂದು ಬೃಹತ್ ಜನಾಂದೋಲನವಾಗಿ ರೂಪುಗೊಳ್ಳಬೇಕಿದೆ. ಸಾರ್ವಜನಿಕರು ಸ್ವಯಂ ಪ್ರೇರಿತರಾಗಿ ಕಡಲ ತೀರಗಳನ್ನು ಪ್ಲಾಸ್ಟಿಕ್ ಹಾಗೂ ಇತರ ತ್ಯಾಜ್ಯಗಳಿಂದ ಮುಕ್ತಗೊಳಿಸಲು ಕೈಜೋಡಿಸಿದಾಗ ಮಾತ್ರ ಭಾರತದ ಕಡಲ ತೀರಗಳು ನೈಸರ್ಗಿಕ ಸುಂದರತೆಯನ್ನು ಕಾಪಾಡಿಕೊಳ್ಳಲು ಸಾಧ್ಯವಾಗಲಿದೆ. ಕಡಲನ್ನು ಕೇವಲ ಆರ್ಥಿಕ ಸಂಪನ್ಮೂಲವಾಗಿ ನೋಡದೆ ಜೀವಸಂಕುಲದ ಪ್ರಮುಖ ಆಧಾರವೆಂದು ಗೌರವಿಸುವ ಪ್ರವೃತ್ತಿ ಸಾರ್ವಜನಿಕರಲ್ಲಿ ಬೆಳೆಯಬೇಕಿದೆ. ಸ್ವಚ್ಛ ಸಾಗರ ಸುರಕ್ಷಿತ ಸಾಗರ ಅಭಿಯಾನ ಭವಿಷ್ಯದ ಪೀಳಿಗೆಗೆ ಸುರಕ್ಷಿತ ಮತ್ತು ಜೀವಂತ ಸಾಗರ ವ್ಯವಸ್ಥೆಯನ್ನು ನೀಡುವ ದೂರದರ್ಶಿ ಸಂಕಲ್ಪವಾಗಿದೆ. ಪರಿಸರ ಸಂರಕ್ಷಣೆ ಮತ್ತು ಅತ್ಯಾಧುನಿಕ ತಾಂತ್ರಿಕ ಆವಿಷ್ಕಾರಗಳು ಪರಸ್ಪರ ಸಹಯೋಗದೊಂದಿಗೆ ಸಾಗಿದಾಗ ದೇಶ ಸಮಗ್ರ ಪ್ರಗತಿಯನ್ನು ಸಾಧಿಸಲು ಸಾಧ್ಯ. ಕರಾವಳಿಯ ಸ್ವಚ್ಛತೆಯು ಕೇವಲ ಸ್ಥಳೀಯ ನಿವಾಸಿಗಳ ಜವಾಬ್ದಾರಿಯಾಗಿರದೆ ಅದು ಇಡೀ ಸಮುದಾಯದ ಜವಾಬ್ದಾರಿಯೊಂದಿಗೆ ರಾಷ್ಟದ ಹಿತಾಸಕ್ತಿಯಾಗಿದೆ. ಇದುವರೆಗೆ ಅವಲೋಕನ ಕೇಳಿದಿರಿ. ಸಮಗ್ರ ನಿರ್ವಹಣೆ ಬೆಂಗಳೂರು ಆಕಾಶವಾಣಿ ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್.
1: ಇದು ಇಂದಿನ ಅವಲೋಕನ. ಆಕಾಶವಾಣಿ ಬೆಂಗಳೂರು.
2: ಈಗ ವೇಳೆ 6:35 ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ.

ಕೇಂದ್ರದಿಂದ ಏಳು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಕೃಷಿರಂಗ ಕಾರ್ಯಕ್ರಮದಲ್ಲಿ ಪರಿಸರ ಗೀತೆ ಕೇಳುವರಿ. ಈ ರಾತ್ರಿ ಏಳು ಗಂಟೆ ನಲವತ್ತು ನಿಮಿಷಕ್ಕೆ ಹಿಂದಿ ಚಿತ್ರಗೀತೆಗಳು, ಎಂಟು ಗಂಟೆಗೆ ಚಿತ್ರಗೀತೆಗಳನ್ನು ಕೇಳಬಹುದು. ಹತ್ತು ಗಂಟೆಗೆ ರೂಪಕ ವೈರಾಗ್ಯ ನಿಧಿ ಅಕ್ಕ ಮಹಾದೇವಿ, ರಚನೆ ಶ್ರೀಮತಿ ಭಾರತಿ ರಾಮಚಂದ್ರ. ಹತ್ತು ಗಂಟೆ ಮೂವತ್ತು ನಿಮಿಷಕ್ಕೆ ಸವಿ ನೆನಪು ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳಲಿದ್ದೀರಿ.

0: ಕೇಳಿದ್ರೆ ಇದೇ ಶುಕ್ರವಾರ ಜುಲೈ 17ರಂದು ಸಾಯಂಕಾಲ 6:30 ರಾಜ್ಯ ಕೃಷಿ ಇಲಾಖೆಯ ಪ್ರಾಯೋಜಿತ ಹಲೋ ಕೃಷಿರಂಗ ನೇರ ಫೋನ್ ಇನ್ ಕಾರ್ಯಕ್ರಮದ ವಿಷಯ ಬಿತ್ತನೆ ಬೀಜ ಪೂರೈಕೆಯಲ್ಲಿ ಕರ್ನಾಟಕ ರಾಜ್ಯ ಬೀಜ ನಿಗಮದ ಪಾತ್ರ. ಭಾಗವಹಿಸುವ ಸಂಪನ್ಮೂಲ ವ್ಯಕ್ತಿಗಳು ರೂಪಾ ಎಲ್ ಜಂಟಿ ಕೃಷಿ ನಿರ್ದೇಶಕರು, ಕರ್ನಾಟಕ ರಾಜ್ಯ ಬೀಜ ನಿಗಮ ಬೆಂಗಳೂರು. ಕರೆ ಮಾಡಲು ಫೋನ್ ಸಂಖ್ಯೆಗಳು 2237074 77 2237048 2237049 99 SDD code 080. ಕೇಳಿ, ಇದೇ ಶುಕ್ರವಾರ ಜುಲೈ 17ರಂದು ಸಾಯಂಕಾಲ 6:30 ಹಲೋ ಕೃಷಿರಂಗ ವಿಷಯ ಬಿತ್ತನೆ ಬೀಜ ಪೂರೈಕೆಯಲ್ಲಿ ಕರ್ನಾಟಕ ರಾಜ್ಯ ಬೀಜ ನಿಗಮದ ಪಾತ್ರ.
1: ರಾಜ್ಯವ್ಯಾಪಿ ಪ್ರಸಾರವಾಗುವ ಹಲೋ ಕೃಷಿರಂಗ ನೇರ ಫೋನ್ ಇನ್ ಕಾರ್ಯಕ್ರಮದ ಪ್ರಾಯೋಜಕರು ರಾಜ್ಯ ಕೃಷಿ ಇಲಾಖೆ. ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
2: ಶತ್ರುಗಳ ಆಯುಧಗಳಿಗೆ ಎದೆಯೊಡ್ಡಿ ಹಸಿವು ನಿದ್ದೆ ಬಾಯಾರಿಕೆಗಳನ್ನು ಲೆಕ್ಕಿಸದೆ ಹಗಲಿರುಳೆನ್ನದೆ ದೇಶ ಕಾಯುವ ಯೋಧರೇ ನಮ್ಮ ನೆಮ್ಮದಿಯ ನಿದ್ದೆಗೆ ಕಾರಣೀಭೂತರು. ದೇಶಕ್ಕಾಗಿ ಬದುಕುವುದು ಹೆಮ್ಮೆಯ ವಿಷಯವಾದರೆ ದೇಶಕ್ಕಾಗಿ ಮಡಿಯುವುದು ಅಮರತೆ. ಪ್ರತಿದಿನ ನಿದ್ರೆಗೆ ಜಾರುವ ಮುನ್ನ ವೀರ ಯೋಧರನ್ನು ಒಮ್ಮೆ ಸ್ಮರಿಸೋಣ ಅಲ್ಲವೇ? ಯೋಧರ ಯೋಗಕ್ಷೇಮಕ್ಕಾಗಿ ಪ್ರತಿಕ್ಷಣವೂ ಪ್ರಾರ್ಥಿಸೋಣ.
3: ಜಲ ಸಮಸ್ತ ಜೀವಕೋಟಿಯ ಸಂಜೀವಿನಿ ನೀರು. ನೀರನ್ನು ಹಿತಮಿತವಾಗಿ ಬಳಸೋಣ. ನಿಂತ ನೀರು ನೆಲದಲ್ಲಿ ಇನ್ನುವಂತೆ ಮಾಡೋಣ.
4: ನೀರನ್ನು ಉಳಿಸಿ ಸಂರಕ್ಷಿಸೋಣ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ಅಮೃತ್ ಭಾರತ್ ಯೋಜನೆಯಡಿ ನವೀಕರಿಸಲಾದ ರಾಜ್ಯದ ಅಳ್ನಾವರ್, ಬಾದಾಮಿ, ಬಂಟ್ವಾಳ, ಕೊಪ್ಪಳ ರೈಲ್ವೆ ನಿಲ್ದಾಣ ಲೋಕಾರ್ಪಣೆಗೊಳಿಸಿದ ಪ್ರಧಾನಿ ನರೇಂದ್ರ ಮೋದಿ. ರಾಜ್ಯದ ಒಟ್ಟು 61 ರೈಲ್ವೆ ನಿಲ್ದಾಣಗಳ ಪುನರಾಭಿವೃದ್ಧಿಗೆ 2110 ಕೋಟಿ ರೂಪಾಯಿ ಬಿಡುಗಡೆ, ಸಚಿವ ವಿ ಸೋಮಣ್ಣ. ಡಿಸೆಂಬರ್ ಒಳಗೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಚುನಾವಣೆ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಧಾರವಾಡದಲ್ಲಿ ರಾಜ್ಯ ಮಟ್ಟದ ಮಲ್ಲಕಂಭ ಕ್ರೀಡೋತ್ಸವ ಆರಂಭ, 280 ಹೆಚ್ಚು ಕ್ರೀಡಾಪಟುಗಳು ಭಾಗಿ. ವಾರ್ತೆಗಳ ವಿವರ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನವೀಕರಿಸಲಾದ ರಾಜ್ಯದ 4 ಅಮೃತ್ ಭಾರತ್ ನಿಲ್ದಾಣ ಸೇರಿದಂತೆ ಪುನರ್ ಅಭಿವೃದ್ಧಿಗೊಳಿಸಲಾದಂತಹ ಒಟ್ಟು 75 ರೈಲ್ವೆ ನಿಲ್ದಾಣಗಳನ್ನು ವರ್ಚುವಲ್ ಮೂಲಕ ಇಂದು ಉದ್ಘಾಟಿಸಿದರು. ಅಮೃತ್ ಭಾರತ್ ನಿಲ್ದಾಣ ಯೋಜನೆಯಡಿ ರಾಜ್ಯದ ಅಳ್ನಾವರ್ ನಿಲ್ದಾಣ

0: ಬಂಡವಾಳವನ್ನು 17 ಕೋಟಿ 20 ಲಕ್ಷ, ಬಾದಾಮಿ 15 ಕೋಟಿ 10 ಲಕ್ಷ, ಬಂಟ್ವಾಳ 26 ಕೋಟಿ 18 ಲಕ್ಷ ಹಾಗೂ ಕೊಪ್ಪಳ ರೈಲ್ವೆ ನಿಲ್ದಾಣವನ್ನು 21 ಕೋಟಿ 14 ಲಕ್ಷ ರೂಪಾಯಿಗಳಲ್ಲಿ ಆಧುನಿಕ ಸೌಲಭ್ಯಗಳ ಜೊತೆಗೆ ಸಮಗ್ರವಾಗಿ ಅಭಿವೃದ್ಧಿಪಡಿಸಲಾಗಿದೆ. ದೇಶದ ನಿರಂತರ ಅಭಿವೃದ್ಧಿಯಲ್ಲಿ ಸುಗಮ ಮತ್ತು ಸಂಘಟಿತ ರೈಲು ಸಾರಿಗೆ ವ್ಯವಸ್ಥೆಯು ಪ್ರಮುಖ ಪಾತ್ರ ವಹಿಸುತ್ತದೆ. ಭಾರತೀಯ ರೈಲ್ವೆ ದೇಶದ ಪ್ರಮುಖ ಸಾರಿಗೆ ವಿಧಾನವಾಗಿರುವುದರ ಜೊತೆಗೆ ಆರ್ಥಿಕ ಮತ್ತು ಒಟ್ಟಾರೆ ಅಭಿವೃದ್ಧಿಯ ಬೆನ್ನೆಲುಬಾಗಿದೆ ಎಂದು ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಹೇಳಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ವರ್ಚುವಲ್ ಮೂಲಕ ಉದ್ಘಾಟಿಸಿದ ಧಾರವಾಡದ ಅಳ್ನಾವರ ರೈಲು ನಿಲ್ದಾಣ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಅವರು ಮಾತನಾಡಿದರು. ಪ್ರಧಾನಮಂತ್ರಿಯವರ ದೂರದೃಷ್ಟಿಯ ನಾಯಕತ್ವದಲ್ಲಿ ಭಾರತೀಯ ರೈಲ್ವೆ ಸಮಗ್ರ ಪರಿವರ್ತನೆಯ ಅವಧಿಗೆ ಒಳಗಾಗುತ್ತಿದೆ. ಪ್ರಯಾಣಿಕರಿಗೆ ಉತ್ತಮ ಮತ್ತು ಆಧುನಿಕ ಸೌಲಭ್ಯಗಳನ್ನು ಒದಗಿಸಲು ರೈಲು ನಿಲ್ದಾಣಗಳನ್ನು ತ್ವರಿತಗತಿಯಲ್ಲಿ ಪುನರಾಭಿವೃದ್ಧಿ ಮತ್ತು ಆಧುನೀಕರಣಗೊಳಿಸಲಾಗುತ್ತಿದೆ ಎಂದು ಹೇಳಿದ್ದಾರೆ. ಕೇಂದ್ರ ಹೊಸ ಮತ್ತು ನವೀಕರಿಸಬಹುದಾದಂತಹ ಇಂಧನ ಸಚಿವ ಪ್ರಹ್ಲಾದ್ ಜೋಶಿ ಮಾತನಾಡಿ, ಭಾರತ ಇಂದು ವಿಶ್ವದಲ್ಲೇ ಅತಿ ಹೆಚ್ಚು ರೈಲ್ವೆ ಜಾಲವನ್ನು ಹೊಂದಿದ್ದು ಸಂಪೂರ್ಣ ವಿದ್ಯುದೀಕರಣದತ್ತ ಸಾಗಿದೆ. ಮಧ್ಯಪ್ರಾಚ್ಯದ ಯುದ್ದದಿಂದಾಗಿ ಇಂಧನ ಬೆಲೆ ಏರಿಕೆಯಾಗಿದ್ದು ಡೀಸೆಲ್ ರೈಲುಗಳನ್ನು ವಿದ್ಯುತ್ ರೈಲುಗಳಾಗಿ ಪರಿವರ್ತಿಸಿದ್ದರಿಂದ ಇಂಧನ ಮೇಲಿನ ಅವಲಂಬನೆ ಕಡಿಮೆಯಾಗಿದೆ ಎಂದು ಹೇಳಿದ್ದಾರೆ.
1: ಶಕ್ತಿಯನ್ನು ಗುರುತಿಸಲಿಕ್ಕೆ ಒಂದು ನೇತೃತ್ವ ಬೇಕಾಗಿತ್ತು. ಆ ನೇತೃತ್ವವನ್ನ ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕೊಟ್ಟರು. 2.6 ಗಿಗಾವಾಟ್ ಇತ್ತು ನಮ್ದು 2014ರಾಗ, 2.6 ಗಿಗಾವಾಟ್ ದಿಂದ 162 ಇವತ್ತು ನಮ್ದು ರಿನ್ಯೂವಬಲ್ ಎನರ್ಜಿ ಕೇವಲ ಸೋಲಾರ್ ದಿಂದ, ಸರಿಸುಮಾರು 60 ಗಿಗಾವಾಟ್ ವಿಂಡ್ ದಿಂದ ಮತ್ತು ಪಂಪ್ ಸ್ಟೋರೇಜ್ ದಿಂದ ಬ್ಯಾಟರಿ ಸ್ಟೋರೇಜ್ ದಿಂದ ಭಾರಿ ದೊಡ್ಡ ಪ್ರಮಾಣದಲ್ಲಿ ನಾವು ಒಂದು ವಿದ್ಯುತ್ ಅನ್ನು ಒದಗಿಸುವಂತ ಕೆಲಸವನ್ನ ಮಾಡ್ತಾ ಇದ್ವಿ ಮತ್ತು ದೇಶದಲ್ಲಿ ಕಲ್ಲಿದ್ದಲು ಉತ್ಪಾದನೆ ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ಉತ್ಪಾದನೆ ಆಗುವಂತಹ ಈ ವಿದ್ಯುತ್ ಅನ್ನ ನಾವು ಟ್ರೈನ್ಗಳಿಗೆ ವಾಹನಗಳಿಗೆ ಬಳಸಿದಾಗ ನಮ್ಮ ದೇಶದ ಫಾರಿನ್ ಎಕ್ಸ್ಚೇಂಜ್ ಮೇಲೆ ಏನೊಂದು ಒತ್ತಡ ಇತ್ತು ಅದು ಒತ್ತಡ ಕಮ್ಮಿ ಆಗ್ತದೆ.
0: ವಿಧಾನ ಪರಿಷತ್ತಿನ ಸಭಾಪತಿ ಬಸವರಾಜ ಹೊರಟ್ಟಿ ಸೇರಿದಂತೆ ಗಣ್ಯರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಅಮೃತ ಭಾರತ ನಿಲ್ದಾಣ ಯೋಜನೆಯಡಿ 15 ಕೋಟಿ 1 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಪುನರಾಭಿವೃದ್ಧಿಗೊಂಡ ಬಾದಾಮಿ ರೈಲು ನಿಲ್ದಾಣದ ಉದ್ಘಾಟನಾ ಕಾರ್ಯಕ್ರಮ ಇಂದು ಜರುಗಿತು. ಕೇಂದ್ರ ರೈಲ್ವೆ ಮತ್ತು ಜಲಶಕ್ತಿ ರಾಜ್ಯ ಸಚಿವ ವಿ ಸೋಮಣ್ಣ ಅವರು ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಬಳಿಕ ಮಾತನಾಡಿದ ಅವರು, ದೇಶದಾದ್ಯಂತ 75 ಅಮೃತ ಭಾರತ ರೈಲು ನಿಲ್ದಾಣಗಳನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಉದ್ಘಾಟನೆ ಮಾಡಿದ್ದು ರೈಲು ನಿಲ್ದಾಣಗಳ ಆಧುನೀಕರಣ, ಸ್ವಚ್ಛತೆ ಮತ್ತು ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿಗೆ ಕೇಂದ್ರ ಸರ್ಕಾರ ವಿಶೇಷ ಆದ್ಯತೆ ನೀಡುತ್ತಿದೆ ಎಂದು ಹೇಳಿದ್ದಾರೆ. ರಾಜ್ಯದ 61 ರೈಲು ನಿಲ್ದಾಣಗಳ ಅಭಿವೃದ್ಧಿಗಾಗಿ ಪ್ರಧಾನಿಯವರು 2110 ಕೋಟಿ ರೂಪಾಯಿ ಒದಗಿಸಿದ್ದಾರೆ ಎಂದು ಈ ಸಂದರ್ಭದಲ್ಲಿ ಸಚಿವ ಸೋಮಣ್ಣ ತಿಳಿಸಿದ್ದಾರೆ.
2: ಬಾದಾಮಿಯಲ್ಲಿ 15 ಕೋಟಿ, ಅಯ್ಯಾವರದಲ್ಲಿ 14 ಕೋಟಿ ರೂಪಾಯಿ ಖರ್ಚು ಮಾಡಿದ್ದೇವೆ, ಕೊಪ್ಪಳದಲ್ಲಿ 27 ಕೋಟಿ ಖರ್ಚು ಮಾಡಿದ್ದೇವೆ, ಬಂಟ್ವಾಳದಲ್ಲಿ 18 ಕೋಟಿ ರೂಪಾಯಿ ಖರ್ಚು ಮಾಡಿದ್ದೇವೆ. ಇದೆಲ್ಲಕ್ಕಿಂತ 25,000 ಕೋಟಿ ರೂಪಾಯಿಗಳನ್ನ ಈ ಸಾರಿ ನಾವು ಖರ್ಚು ಮಾಡ್ತಾ ಇದ್ವಿ. ಒಟ್ಟು ರಾಜ್ಯದ ಪ್ರಧಾನಮಂತ್ರಿಗಳು ನಮ್ಮ ರಾಜ್ಯಕ್ಕೆ 61 ಸೇತುವೆಗಳನ್ನ ಕೊಟ್ಟು ಅದನ್ನೇ ಕಾರಣಕ್ಕೆ 2,110 ಕೋಟಿ ರೂಪಾಯಿಗಳನ್ನ ಬಿಡುಗಡೆ ಮಾಡಿದ್ದಾರೆ. ಆದ್ರಿಂದ ಇವತ್ತು ಏನ್ ಅಮೃತ ಭಾರತ ನಿರ್ಧಾರವನ್ನ ಮಾಡ್ತಕ್ಕಂಥದ್ದು, ಏನೇನ್ ಬೆಸರಿ ಇರಬೇಕೋ ಎಲ್ಲವನ್ನು ಕೂಡ ಮಾಡಿರ್ತಕ್ಕಂಥದ್ದು.
0: ರಾಜ್ಯಸಭಾ ಸದಸ್ಯ ನಾರಾಯಣ ಸಾಭಾಂಡಗೆ ಹಾಗೂ ಸಂಸದ ಪಿಸಿ ಗದ್ದಿಗೌಡರ ಮಾತನಾಡಿ, ಐತಿಹಾಸಿಕ ಪ್ರವಾಸಿ ತಾಣವಾದ ಬಾದಾಮಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರವಾಸಿಗರು ಆಗಮಿಸುತ್ತಿದ್ದು ರೈಲು ನಿಲ್ದಾಣದ ಅಭಿವೃದ್ಧಿಯಿಂದ ಪ್ರಯಾಣಿಕರಿಗೆ ಅನುಕೂಲವಾಗುವುದರ ಜೊತೆಗೆ ಪ್ರವಾಸೋದ್ಯಮಕ್ಕೂ ಉತ್ತೇಜನ ದೊರೆಯಲಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಕೊಪ್ಪಳ ರೈಲು ನಿಲ್ದಾಣವನ್ನು ಮುನಿರಾಬಾದ್ನ ಕಾಡಾ ಅಧ್ಯಕ್ಷ ಹಾಸೇನಸಾಬ ದೋಟಿಹಾಡ ದೀಪ ಬೆಳಗಿಸುವ ಮೂಲಕ ಲೋಕಾರ್ಪಣೆ ಮಾಡಿದರು. ಕಾರ್ಯಕ್ರಮದಲ್ಲಿ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತ ಭೀಮವ್ವ ಸಿಳ್ಳೆಖ್ಯಾತ ಮತ್ತು ಸ್ವಾತಂತ್ರ್ಯ ಹೋರಾಟಗಾರರಿಗೆ ಸನ್ಮಾನ ಮಾಡಲಾಯಿತು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
3: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದಡಿ ಬರುವ ಮಹಾನಗರ ಪಾಲಿಕೆಗಳಿಗೆ ಚುನಾವಣೆ ನಡೆಸಲು ಸರ್ವೋಚ್ಚ ನ್ಯಾಯಾಲಯ ಸಮಯವನ್ನು ನಿಗದಿಪಡಿಸಿದ್ದು ಡಿಸೆಂಬರ್ ಒಳಗೆ ಚುನಾವಣೆ ನಡೆಸಲಾಗುವುದು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಗ್ರಾಮ ಪಂಚಾಯತ್ಗಳಲ್ಲಿ ಅಧಿಕಾರಿಗಳ ಮೂಲಕ ಆಡಳಿತ ನಡೆಸುವುದು ಸರಿಯಲ್ಲ, ಈ ಹಿನ್ನೆಲೆಯಲ್ಲಿ ಶೀಘ್ರವೇ ಗ್ರಾಮ ಪಂಚಾಯತ್ಗಳಿಗೂ ಕೂಡ ಚುನಾವಣೆ ನಡೆಸಲಾಗುವುದು ಎಂದು ಹೇಳಿದ್ದಾರೆ. ಸಂಪುಟ ವಿಸ್ತರಣೆ ಕುರಿತಂತೆ ಪ್ರತಿಕ್ರಿಯಿಸಿದ ಅವರು, ಪಕ್ಷದ ಹಿರಿಯ ಮುಖಂಡರಾದ ಮಲ್ಲಿಕಾರ್ಜುನ ಖರ್ಗೆ ನವದೆಹಲಿಗೆ ನಾಳೆ

0: ಆಗಮಿಸಲಿದ್ದು ಅವರೊಂದಿಗೆ ಚರ್ಚಿಸಿ ನಿರ್ಧಾರ ಕೈಗೊಳ್ಳುವುದಾಗಿ ಸ್ಪಷ್ಟಪಡಿಸಿದ್ದಾರೆ. ಮೈಸೂರು ದಸರಾ ವಸ್ತು ಪ್ರದರ್ಶನವನ್ನು ಜಾಗತಿಕ ಮಟ್ಟದಲ್ಲಿ ಆಕರ್ಷಣೀಯವಾಗಿಸಲು ವರ್ಷಪೂರ್ತಿ ಕಾರ್ಯಕ್ರಮವನ್ನು ವಹಿಸಲು ಮನರಂಜನಾ ಪಾರ್ಕ್ ಮಾದರಿಯಲ್ಲಿ ಅಭಿವೃದ್ಧಿಪಡಿಸುವಂತಹ ಯೋಜನೆ ಇದೆ ಎಂದು ಜಿಲ್ಲಾ ಉಸ್ತುವಾರಿ ಮತ್ತು ನಗರಾಭಿವೃದ್ಧಿ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಹೇಳಿದ್ದಾರೆ. ಅವರು ಕರ್ನಾಟಕ ವಸ್ತು ಪ್ರದರ್ಶನ ಪ್ರಾಧಿಕಾರಕ್ಕೆ ಭೇಟಿ ನೀಡಿ ಪರಿವೀಕ್ಷಣೆ ನಡೆಸಿ ನಂತರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು. ಈ ಬಾರಿಯ ದಸರಾ ವಸ್ತು ಪ್ರದರ್ಶನ ಒಟ್ಟು 9 ದಿನಗಳ ಕಾಲ ಅಂದರೆ ಜನವರಿ 8ರವರೆಗೆ ಸಾರ್ವಜನಿಕರಿಗೆ ಮುಕ್ತವಾಗಿ ಇರಲಿದೆ. ಒಟ್ಟು 4 ಕೋಟಿ ರೂಪಾಯಿ ವೆಚ್ಚದಲ್ಲಿ 32 ಶಾಶ್ವತ ಮಳಿಗೆಗಳನ್ನು ಹಾಗೂ ಮಳೆ ಬಿಸಿಲಿನಿಂದ ರಕ್ಷಣೆ ನೀಡುವ ಅತ್ಯಾಧುನಿಕ ಮೇಲ್ಛಾವಣಿ ಮತ್ತು ಶಾಶ್ವತ ಆಹಾರ ಮಳಿಗೆಗಳನ್ನು ಆವರಣದಲ್ಲಿ ನಿರ್ಮಿಸಲಾಗುತ್ತಿದೆ ಎಂದು ಹೇಳಿದ್ದಾರೆ. ರಾಜ್ಯ ಸರ್ಕಾರ ಬಿಡದಿ ಟೌನ್ಶಿಪ್ ನಿರ್ಧಾರವನ್ನು ಕೈಬಿಡಬೇಕು ಎಂದು ಹಿರಿಯ ಬಿಜೆಪಿ ಧುರೀಣ ಬಿಎಸ್ ಯಡಿಯೂರಪ್ಪ ಒತ್ತಾಯಿಸಿದ್ದಾರೆ. ಸರ್ಕಾರಿ ಜಮೀನು ಲಭ್ಯವಿದ್ದರೂ ಬಡ ರೈತರನ್ನು ಒಕ್ಕಲೆಬ್ಬಿಸಲಾಗುತ್ತಿದೆ ಎಂದು ಆರೋಪಿಸಿರುವ ಅವರು, ಸರ್ಕಾರ ರೈತರ ಮತ್ತು ಮಹಿಳೆಯರ ಮೇಲೆ ದಾಖಲಿಸಿರುವ ಮೊಕದ್ದಮನೆಗಳನ್ನು ತಕ್ಷಣ ಹಿಂದಕ್ಕೆ ಪಡೆಯಬೇಕು ಎಂದು ಆಗ್ರಹಪಡಿಸಿದ್ದಾರೆ. ರಾಜ್ಯ ಸರ್ಕಾರ ಮಾದಕ ವಸ್ತು ಮಾರಾಟ ಮತ್ತು ಬಳಕೆ ನಿಯಂತ್ರಣ ಮಾಡುವಲ್ಲಿ ವಿಫಲವಾಗಿದೆ ಎಂದು ಮಾಜಿ ಮುಖ್ಯಮಂತ್ರಿ ಹಾಗೂ ಹಾವೇರಿ ಸಂಸದ ಬಸವರಾಜ ಬೊಮ್ಮಾಯಿ ಗದಗದಲ್ಲಿಂದು ಆರೋಪ ಮಾಡಿದ್ದಾರೆ. ನಗರದಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, ರಾಜ್ಯದ ಶಾಲೆ ಕಾಲೇಜುಗಳಿಂದ ಹಿಡಿದು ಜೈಲುಗಳವರೆಗೆ ಮಾದಕ ವಸ್ತು ಮಾರಾಟದ ಜಾಲ ವ್ಯಾಪಿಸಿದೆ, ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಗ್ರಾಮೀಣ ಮತ್ತು ತಾಲೂಕು ಮಟ್ಟದ ಜನರಿಗೆ ಕಾನೂನು ನೆರವು ಹತ್ತಿರದಲ್ಲೇ ಸಿಗುವಂತಾಗಲು ಹೊಸ ನ್ಯಾಯಾಲಯಗಳ ಸ್ಥಾಪನೆ ಅತ್ಯಗತ್ಯವಾಗಿದೆ ಎಂದು ಕರ್ನಾಟಕ ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶ ಮತ್ತು ಕೊಪ್ಪಳ ಜಿಲ್ಲೆಯ ಆಡಳಿತ ನ್ಯಾಯಾಧೀಶ ನ್ಯಾಯಮೂರ್ತಿ ಸಿಎಂ ಪೂನಚ್ಚ ಹೇಳಿದ್ದಾರೆ. ಕೊಪ್ಪಳ ಜಿಲ್ಲಾ ನ್ಯಾಯಾಂಗ ಇಲಾಖೆ ಮತ್ತು ಗಂಗಾವತಿ ವಕೀಲರ ಸಂಘದ ಸಹಯೋಗದಲ್ಲಿಂದು ಕನಕಗಿರಿಯ ಎಪಿಎಂಸಿ ಆವರಣದ ಶ್ರಮಿಕ ಭವನದಲ್ಲಿ ನಡೆದ ಸಂಚಾರಿ ನ್ಯಾಯಾಲಯ, ಸಿವಿಲ್ ಮತ್ತು ಜೆಎಂಎಫ್ಸಿ ನ್ಯಾಯಾಲಯದ ಉದ್ಘಾಟನೆಯನ್ನು ವರ್ಚುವಲ್ ಮೂಲಕ ನೆರವೇರಿಸಿ ಅವರು ಮಾತನಾಡಿದರು. ನ್ಯಾಯಾಂಗ ವ್ಯವಸ್ಥೆಯ ವಿಕೇಂದ್ರೀಕರಣ ಅತ್ಯಗತ್ಯವಾಗಿದೆ. ಸ್ಥಳೀಯವಾಗಿ ನ್ಯಾಯಾಲಯಗಳು ಸ್ಥಾಪನೆಯಾಗುವುದರಿಂದ ಬಡ ಮತ್ತು ಮಧ್ಯಮ ವರ್ಗದ ಜನರಿಗೆ ಸಮಯ ಮತ್ತು ಹಣದ ಉಳಿತಾಯವಾಗುತ್ತದೆ ಎಂದು ಹೇಳಿದ್ದಾರೆ. ಕಾರ್ಯಕ್ರಮದಲ್ಲಿ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಮೂರ್ತಿ ಚಂದ್ರಶೇಖರ್ ಸಿ, ಕರ್ನಾಟಕ ಭೂ ಬಳಿಕೆ ನಿಷೇಧ ವಿಶೇಷ ನ್ಯಾಯಾಲಯದ ಮಾಜಿ ಅಧ್ಯಕ್ಷ ಎಂಎಸ್ ಪಾಟೀಲ್ ಪಾಲ್ಗೊಂಡಿದ್ದರು. ಧಾರವಾಡದಲ್ಲಿಂದು ರಾಜ್ಯಮಟ್ಟದ ಮಲ್ಲಕಂಬ ಕ್ರೀಡೋತ್ಸವ ಆರಂಭವಾಯಿತು. 2 ದಿನಗಳ ಈ ಕ್ರೀಡೋತ್ಸವಕ್ಕೆ ಕೇಂದ್ರ ಸಚಿವರಾದಂತಹ ಪ್ರಹ್ಲಾದ್ ಜೋಶಿ ಹಾಗೂ ವಿಧಾನ ಪರಿಷತ್ನ ಸಭಾಪತಿ ಬಸವರಾಜ ಹೊರಟ್ಟಿ ಚಾಲನೆ ನೀಡಿದರು. ರಾಜ್ಯದ ವಿವಿಧ ಭಾಗಗಳಿಂದ ಒಟ್ಟು 15 ತಂಡಗಳು ಪಾಲ್ಗೊಂಡಿದ್ದು 280ಕ್ಕೂ ಹೆಚ್ಚು ಕ್ರೀಡಾಪಟುಗಳು ಈ ಪಂದ್ಯಾವಳಿಯಲ್ಲಿ ಭಾಗಿಯಾಗಿದ್ದಾರೆ. ಸ್ಪರ್ಧೆಯನ್ನು 14 ವರ್ಷದ ಒಳಗಿನ ಮತ್ತು 14 ವರ್ಷ ಮೇಲ್ಪಟ್ಟವರ 2 ವಿಭಾಗಗಳಲ್ಲಿ ಆಯೋಜನೆ ಮಾಡಲಾಗಿದೆ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ, ಕರ್ನಾಟಕ ರಾಜ್ಯ ಅಮೆಚೂರ್ ಮಲ್ಲಕಂಬ ಸಂಸ್ಥೆ ಇವರ ಸಂಯುಕ್ತ ಆಶ್ರಯದಲ್ಲಿ ಆಯೋಜನೆ ಮಾಡಲಾಗಿದೆ. ಸಾಂಸ್ಕೃತಿಕ ನಗರಿ ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ಇಂದು ಆಷಾಢ ಮಾಸದ ಮೊದಲ ಶುಕ್ರವಾರದ ಧಾರ್ಮಿಕ ಉತ್ಸವವನ್ನು ಅತ್ಯಂತ ಶ್ರದ್ದೆ ಮತ್ತು ಭಕ್ತಿ ಹಾಗೆಯೇ ಸಡಗರದಿಂದ ಆಚರಣೆ ಮಾಡಲಾಗುತ್ತಿದೆ. ಆಷಾಢ ಮಾಸದಲ್ಲಿ ಶಕ್ತಿ ದೇವತೆಗಳಿಗೆ ವಿಶೇಷ ಪೂಜೆ ಸಲ್ಲಿಸುವ ಹಿನ್ನೆಲೆಯಲ್ಲಿ ಬೆಟ್ಟದ ನಾಡತಾಯಿ ಚಾಮುಂಡೇಶ್ವರಿ ದೇವಾಲಯವನ್ನು ವಿವಿಧ ಪುಷ್ಪಗಳಿಂದ ಅಲಂಕರಿಸಲಾಗಿತ್ತು. ಇಂದು ಮುಂಜಾನೆಯಿಂದಲೇ ಮೈಸೂರು ಮತ್ತು ಸುತ್ತಮುತ್ತಲಿನ ಜಿಲ್ಲೆಗಳು ಸೇರಿದಂತೆ ನೆರೆ ರಾಜ್ಯಗಳಿಂದಲೂ ಆಗಮಿಸಿರುವ ಸಾವಿರಾರು ಭಕ್ತಾದಿಗಳು ಸುದೀರ್ಘ ಸರತಿ ಸಾಲಿನ ನಿಂತು ದೇವಿಯ ದರ್ಶನವನ್ನು ಪಡೆದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಅಮೃತ್ ಭಾರತ್ ಯೋಜನೆಯಡಿ ನವೀಕರಿಸಲಾದ ರಾಜ್ಯದ ಅಳ್ನಾವರ್, ಬಾದಾಮಿ, ಬಂಟ್ವಾಳ, ಕೊಪ್ಪಳ ರೈಲ್ವೆ ನಿಲ್ದಾಣ ಲೋಕಾರ್ಪಣೆಗೊಳಿಸಿದ ಪ್ರಧಾನಿ ನರೇಂದ್ರ ಮೋದಿ. ರಾಜ್ಯದ ಒಟ್ಟು 61 ರೈಲ್ವೆ ನಿಲ್ದಾಣಗಳ ಪುನರಾಭಿವೃದ್ಧಿಗೆ 2,110 ಕೋಟಿ ರೂಪಾಯಿ ಬಿಡುಗಡೆ, ಸಚಿವ ವಿ ಸೋಮಣ್ಣ. ಡಿಸೆಂಬರ್ ಒಳಗೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಚುನಾವಣೆ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಧಾರವಾಡದಲ್ಲಿ ರಾಜ್ಯ ಮಟ್ಟದ ಮಲ್ಲಕಂಬ ಕ್ರೀಡೋತ್ಸವ ಆರಂಭ, 280ಕ್ಕೂ ಹೆಚ್ಚು ಕ್ರೀಡಾಪಟುಗಳು ಭಾಗಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35.
1: ಆಕಾಶವಾಣಿ ಇಂದಿನ ಕೃಷಿರಂಗದಲ್ಲಿ ಹಲೋ ಕೃಷಿರಂಗ ಪ್ರಾಯೋಜಿತ ನೇರ ಫೋನಿನ್ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ಸರ್ಕಾರದ ಕೃಷಿ ಇಲಾಖೆ.
2: ನಮಸ್ಕಾರ ರೈತ ಬಾಂಧವರೇ, ನೀರಾವರಿ ಮೂಲ ಹೊಂದಿರುವ ರಾಜ್ಯದ ಎಲ್ಲ ಪರಿಶಿಷ್ಟ ಜಾತಿ ವರ್ಗದ ರೈತರಿಗೆ 2 ಹೆಕ್ಟೇರ್ ಪ್ರದೇಶದವರೆಗೆ ಸೂಕ್ಷ್ಮ ನೀರಾವರಿ ಘಟಕಗಳು ಅಂದರೆ ತುಂತುರು ಮತ್ತು ಹನಿ ನೀರಾವರಿ ಘಟಕಗಳನ್ನು ಅಳವಡಿಸಿಕೊಳ್ಳಲು %90 ಸಹಾಯಧನ ಒದಗಿಸಲಾಗುತ್ತಿದೆ. ಈ ಸವಲತ್ತನ್ನು ಪಡೆಯಲು ಸಮೀಪದ ಹೋಬಳಿಯ ರೈತ ಸಂಪರ್ಕ ಕೇಂದ್ರ ಅಥವಾ ತಾಲೂಕು ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಯನ್ನು ಸಂಪರ್ಕಿಸಲು ಕೋರಲಾಗಿದೆ. ಇದು ಕರ್ನಾಟಕ ರಾಜ್ಯ ಕೃಷಿ ಇಲಾಖೆಯ ಪ್ರಕಟಣೆ.
1: ಇಂದಿನ ಪ್ರಾಯೋಜಿತ ನೇರ ಫೋನಿನ ಕಾರ್ಯಕ್ರಮದ ವಿಷಯ ಬಿತ್ತನೆ ಬೀಜ ಪೂರೈಕೆಯಲ್ಲಿ ಕರ್ನಾಟಕ ರಾಜ್ಯ ಬೀಜ ನಿಗಮದ ಪಾತ್ರ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಶ್ರೀಮತಿ ರೂಪಾ ಎಲ್, ಜಂಟಿ ಕೃಷಿ ನಿರ್ದೇಶಕರು, ಕರ್ನಾಟಕ ರಾಜ್ಯ ಬೀಜ ನಿಗಮ ಬೆಂಗಳೂರು. ಕೇಳಿ ಹಲೋ ಕೃಷಿರಂಗ.
3: ನಮಸ್ಕಾರ. ಹಲೋ ಕೃಷಿರಂಗ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ತಿಮ್ಮಪ್ಪ ಎಚ್ ಗೌಡ. ಬನ್ನಿ ಕೇಳುವರೆ, ಇವತ್ತಿನ ನಮ್ಮ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯ ಸ್ವಾಗತ. ತಮಗೆಲ್ಲ ತಿಳಿಸಿದಂತೆ ಇವತ್ತಿನ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ ಬಿತ್ತನೆ ಬೀಜ ಪೂರೈಕೆಯಲ್ಲಿ ಕರ್ನಾಟಕ ರಾಜ್ಯ ಬೀಜ ನಿಗಮದ ಪಾತ್ರ. ಸಂಪನ್ಮೂಲ ವ್ಯಕ್ತಿಗಳಾಗಿ ಆಗಮಿಸಿದ್ದಾರೆ ನಮ್ಮ ಜೊತೆಗೆ ಕರ್ನಾಟಕ ರಾಜ್ಯ ಬೀಜ ನಿಗಮದ ಪ್ರಧಾನ ವ್ಯವಸ್ಥಾಪಕರು ಹಾಗೂ ಜಂಟಿ ಕೃಷಿ ನಿರ್ದೇಶಕಿ ಶ್ರೀಮತಿ ರೂಪಾ ಎಲ್ ಮೇಡಮ್. ರೂಪಾ ಅವರೇ, ತಮಗೆ ಎಲ್ಲ ಕೇಳುಗರ ಪರವಾಗಿ ಆಕಾಶವಾಣಿ ಬೆಂಗಳೂರಿಗೆ ಸ್ವಾಗತ, ಮತ್ತೆ ಎಲ್ಲ ಆಕಾಶವಾಣಿ ಕೇಂದ್ರಗಳ ಪರವಾಗಿ ಸ್ವಾಗತ. ನಮಸ್ಕಾರ.
4: ನಮಸ್ಕಾರ.
3: ಇವತ್ತಿನ ನಮ್ಮ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ ತಮಗೆಲ್ಲ ತಿಳಿದ ಹಾಗೆ ಬಿತ್ತನೆ ಬೀಜ ಪೂರೈಕೆಯಲ್ಲಿ ಕರ್ನಾಟಕ ರಾಜ್ಯ ಬೀಜ ನಿಗಮದ ಪಾತ್ರ ಇದು ವಿಷಯ ಆಗಿದೆ. ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮ ಕೇಳುಗರು ಕೂಡ ಭಾಗವಹಿಸಿ ಪ್ರಶ್ನೆಯನ್ನು ಕೇಳ್ರಿ, ಉತ್ತರವನ್ನು ಪಡ್ಕೊಳ್ರಿ. ಫೋನ್ ಮಾಡಬೇಕಂದ್ರೆ ದಯವಿಟ್ಟು ನಮ್ಮ ಫೋನ್ ಸಂಖ್ಯೆನ ನೋಟ್ ಮಾಡ್ಕೊಳ್ಳಿ. ಫೋನ್ ಸಂಖ್ಯೆ ಈ ರೀತಿ ಇವೆ: 22370744 22370499. ಎಸ್ಟಿಡಿ ಕೋಡ್ 080. ಹಾಗಿದ್ರೆ ಬನ್ನಿ, ಇವತ್ತಿನ ನಮ್ಮ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ ಬಿತ್ತನೆ ಬೀಜ ಪೂರೈಕೆಯಲ್ಲಿ ಕರ್ನಾಟಕ ರಾಜ್ಯ ಬೀಜ ನಿಗಮದ ಪಾತ್ರ ಇದು ಇವತ್ತಿನ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ ಆಗಿದೆ. ಡಾಕ್ಟರ್ ರೂಪಾ ಮೇಡಮ್ ಅವರೇ, ನಾನೇ ಒಂದು ಪ್ರಶ್ನೆಯನ್ನು ಕೇಳ್ತೇನೆ. ಈಗ ಬಿತ್ತನೆ ಬೀಜದ ಪ್ರಾಮುಖ್ಯತೆ ಬಗ್ಗೆ ನಮ್ಮ ರೈತರಿಗೆ ತಿಳಿಸ್ಕೊಡಿ.
4: ಬಿತ್ತನೆ ಬೀಜ ಪ್ರಾಮುಖ್ಯತೆ ಬಹುಶಃ ರೈತರಿಗೆ ಚೆನ್ನಾಗಿ ಮನದಟ್ಟು ಆಗಿದೆ ಇಲ್ಲಿ ತನಕ. ಯಾಕಂದರೆ ಒಂದು ಬಿತ್ತನೆ ಬೀಜವನ್ನು ನಾವು ಸರಿಯಾಗಿ ಬಳಸೋದ್ರಿಂದ ಇಳುವರಿಯಲ್ಲಿ 10-15% ಹೆಚ್ಚಿನ ಒಂದು ಇಳುವರಿಯನ್ನು ಪಡ್ಕೊಳ್ಳೋದಕ್ಕೆ ಅವಕಾಶ ಆಗುತ್ತೆ. ಸೊ ಅದರಿಂದ ಬಿತ್ತನೆ ಬೀಜ ಏನಿದೆ ಅದನ್ನು ನಾವು ಬಿತ್ತನೆ ಮಾಡೋಕ್ಕೆ ಮುಂಚೆ ಉತ್ತಮ ಗುಣಮಟ್ಟದ ಬಿತ್ತನೆ ಬೀಜವನ್ನು ನಾವು ಉಪಯೋಗಿಸೋದು ಬಹಳ ಬಹಳ ಮುಖ್ಯ ಆಗುತ್ತೆ. ಆಮೇಲೆ ಒಂದು ಬಿತ್ತನೆ ಬೀಜದಿಂದನೇ ಸಂಪೂರ್ಣ ಬೆಳೆಯನ್ನು ನಾವು ತೆಗಿಬೇಕಾಗಿರುವಂಥದ್ದು. ಹಾಗಾಗಿ ನಾವು ಒಂದು ಬೆಳೆಯನ್ನು ತೆಗಿಬೇಕಾದ್ರೆ ಹಂಗಾಮಿಗೆ ಸೂಕ್ತವಾಗಿರುವಂತಹ ಬಿತ್ತನೆ ಬೀಜಗಳನ್ನು ನಾವು ಇತರೆ ಕೃಷಿ ಪರಿಕರಗಳ ಜೊತೆ ಬಳಸಬೇಕಾಗತ್ತೆ. ಅದರಿಂದ ನಾವು ಹಂಗಾಮಿಗೆ ಸೂಕ್ತವಾಗಿರುವಂಥದ್ದು ನಮ್ಮ ಅವಶ್ಯಕತೆಗೂ ಕೂಡ ಸೂಕ್ತವಾಗಿರುವಂತಹ ರೀತಿಯಲ್ಲಿ ನಾವು ಬಿತ್ತನೆ ಬೀಜದ ಒಂದು ಬಳಕೆಯನ್ನು ಮಾಡಿದಲ್ಲಿ ಒಳ್ಳೆಯ ಬೆಳೆಯನ್ನು ತೆಗೆಯೋದಕ್ಕೆ ಖಂಡಿತವಾಗ್ಲೂ ಸಾಧ್ಯ ಆಗುತ್ತೆ. ಬೆಳೆಯ ಜೊತೆಗೆ ಇಳುವರಿಯನ್ನು ಕೂಡ ನಾವು ಒಳ್ಳೆಯ ಹೆಚ್ಚಾಗಿ ನಾವು ಪಡ್ಕೊಳ್ಳೋದಕ್ಕೆ ಬಿತ್ತನೆ ಗುಣಮಟ್ಟದ ಬಿತ್ತನೆ ಬೀಜ ಬಹಳ ಪೂರಕವಾಗಿರುತ್ತೆ.
3: ಒಂದು ಕರೆ ಇದೆ, ತೆಗೆದುಕೊಳ್ಳೋಣ. ಹಲೋ ಕೃಷಿರಂಗ ನೇರ ಪ್ರಸಾರ ಕಾರ್ಯಕ್ರಮ.
5: ಹಲೋ ನಮಸ್ಕಾರ ಸರ್.
3: ನಮಸ್ಕಾರ, ಹೆಸರು ಹೇಳಿ ಸರ್. ಎಲ್ಲಿಂದ? ರೇಡಿಯೋ ಸೆಟ್ ಸ್ವಲ್ಪ ದೂರ ಇಡಿ, ರೇಡಿಯೋ ಸೆಟ್ ಸ್ವಲ್ಪ ದೂರ ಇಡಿ.
5: ಇಲ್ಲ ಮೇಡಮ್, ರೇಡಿಯೋ ಹಾಕಿಲ್ಲ ನಾವು.
3: ಆಯ್ತು, ಕೇಳಿ ಪ್ರಶ್ನೆ.
5: ನಾವು ಚಾಮರಾಜನಗರ ಮಂಗಲದೋಸೂರಿಂದ. ಸರ್, ನಮ್ದು ಮಳೆಗೆ ಪ್ರಾಬ್ಲಮ್ ಆಯ್ತು. ಬಿತ್ತನೆ ಬೀಜಗಳು ಆಲ್ರೆಡಿ ಅವ್ರೆ, ಮುಸ್ಕಿನ ಜೋಳ ಇನ್ನೂ ಸ್ವಲ್ಪ ಇದಾಯ್ತಾ ಇದೆ. ಅದಕ್ಕೆ ಸ್ವಲ್ಪ ಮೇಡಮ್ ಅವ್ರು ತಿಳ್ಕೊಳ್ಳೋ ರೂಪ ಮೇಡಮ್ ಅವ್ರ ಅಂದ್ಬಿಟ್ಟು ಹೆಂಗ್ ಮಾಡಿದೆ ಸರ್.
3: ಆಯ್ತು.
4: ಈಗ ನಮಸ್ಕಾರ ತಮ್ಗೆ.
5: ಹಲೋ ಮೇಡಮ್, ನಮಸ್ಕಾರ ಮೇಡಮ್.
4: ನಮಸ್ಕಾರ ಇವ್ರೆ, ತಮ್ಮ ಹೆಸರು?
5: ಮೇಡಮ್, ನಾವು ಚಾಮರಾಜನಗರ ಮಂಗಲದೋಸರಿಂದ. ಅದೇ ಬಿತ್ತನೆ ಬೀಜದ್ದು ಸ್ವಲ್ಪ ಇದಾಯ್ತಾ ಇದೆ ಮೇಡಮ್, ಅದಕ್ಕೋಸ್ಕರ ನಿನ್ನೆ ಕೃಷಿ ಇಲಾಖೆಗೂ ಹೋಗಿದ್ವಿ.
3: ಸಿಕ್ಕಿಲ್ಲ.
4: ಹೌದು, ಈಗ ತಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ನಾವು ಬಿತ್ತನೆಯನ್ನ ಕೈಗೊಳ್ಬೇಕಾದ್ರೆ ಅದಕ್ಕೆ ಪೂರಕವಾಗಿ ಮಳೆ ಕೂಡ ಆಗ್ಬೇಕಾಗತ್ತೆ. ಭೂಮಿ ಇಲ್ಲ, ಸ್ಟಾಕ್ ಇಲ್ಲ ಅನ್ನೋದಕ್ಕಿಂತ ಏನಾಗುತ್ತೆ, ಕೆಲವೊಮ್ಮೆ ರೈತರು ಅದಕ್ಕೆ ಸೂಕ್ತತೆಗೆ ತಕ್ಕ ಹಾಗೆ ಬಿತ್ತನೆ ಕೈಗೊಳ್ಳದೆ ಇದ್ದಾಗ ಅವರು ಬಹಳ ತೊಂದರೆ ಎದುರಿಸಬೇಕಾಗತ್ತೆ. ಹಾಗಾಗಿ ತಾವು ಏನು ಮುಸ್ಕಿನ ಜೋಳ ತಗೊಂಡಿದ್ದೀರಾ, ಅದು ಬಹುಶಃ ಮೇ ಜೂನ್ ಆ ತಿಂಗಳಲ್ಲೇ, ಆ ಮಾಹೆಗಳಲ್ಲೇ ಅದನ್ನ ಬಿತ್ತನೆಯನ್ನ ಕೈಗೊಳ್ಬೇಕಾಗತ್ತೆ. ಈಗ ನಾವು ಜುಲೈಗೆ ಬಂದಿದ್ದೀವಿ, ಜುಲೈ ಮಧ್ಯಭಾಗದಲ್ಲಿದ್ದೀವಿ. ಈ ನಂತರದ ದಿನಗಳಲ್ಲಿ ನಾವು ಬರುವಂತ ಬೆಳೆ ಅಂತ ಹೇಳಿದ್ರೆ ರಾಗಿ ಬೆಳೆ. ರಾಗಿ ನಮ್ಮ ಮೈಸೂರು ಮಂಡ್ಯ ಚಾಮರಾಜನಗರ
5: ಚುಂಚೋಣಿಗೆ ರಾಗಿನೇ ಬಿತ್ತದು ಮೇಡಮ್.
4: ಹೌದು.

0: ಮಧ್ಯದಲ್ಲಿ ಮೆಕ್ಕೆಜೋಳ ಇದ್ರದ ಮೆಕ್ಕೆ ಜೋಳ ಬರ್ತದೆ ಸಣ್ಣ ಜೋಳ ಕೆಂಪ್ಗೆ,
1: ಹೌದು
0: ಅದನ್ನ ಸಾಲ್ ತಗೋತೀವಿ. ಅದರಿಂದ ನಾವು ಇದು ಮಾಡ್ತಾ ಇದೀವಿ ಮೇಡಮ್.
1: ಹೌದು, ಈಗ ಏನಿದ್ರು ನಮಗೆ ರಾಗಿ ಒಂದೇ ಒಂದು ಸೂಕ್ತವಾದ ಬೆಳೆ ಆಗಿ ಈಗ ನಾವು ಮುಂಬರುವ ದಿನಗಳಲ್ಲಿ ತಗೊಳ್ಳೋದಕ್ಕೆ ಅವಕಾಶ ಆಗೋದು. ಸೊ ಬಹುಶಃ ಇದು ಮುಂದಿನ ವಾರದಲ್ಲಿ ಮಳೆಯನ್ನ ನಾವು ನಿರೀಕ್ಷೆಯಲ್ಲಿ ಇದೆ ಅಂತ ಹೇಳಿ ನಮ್ಮ IMD ಅವ್ರು ಹೇಳ್ತಾ ಇದಾರೆ. ಸೊ ಮುಂಬರುವ ದಿನಗಳಲ್ಲಿ ತಾವು ರಾಗಿ ಬೆಳೆಗೆ
2: ಸಿದ್ಧರಾಗಿರೋದು.
1: ಹೌದು,
2: ಧೈರ್ಯ ಯಾವ್ದಕ್ಕೂ ಒಳ್ಳೆ ಆಶಾವಾದ
1: ಧನ್ಯವಾದ.
2: ಮುಂದಿನ ಕರೆಯನ್ನ ಸ್ವೀಕಾರ ಮಾಡೋಣ. ಹಲೋ ಕೃಷಿರಂಗ ನೇರ ಪ್ರಸಾರ ಕಾರ್ಯಕ್ರಮ, ಹೆಸರೇಳಿ ಎಲ್ಲಿಂದ? ಹಲೋ ಹಲೋ ಕೃಷಿರಂಗ.
3: ಹಲೋ ಸರ್.
2: ನಾ ಹೆಸರೇಳಿ ಎಲ್ಲಿಂದ?
3: ನಮಸ್ತೆ ಸರ್, ನಾವು ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕು ಬದನೋಳ ಗ್ರಾಮದಿಂದ.
2: ನಮಸ್ಕಾರ, ಹೆಸರು?
3: ವೆಂಕಟೇಶ್ ಬಿಆರ್.
2: ಕೇಳಿ
3: ಸರ್, ಅದೇ ಈಗ ಉದ್ದಿನ ಬೇಳೆ ಕೊಟ್ಟಿದ್ರೆ ಬಿತ್ತನೆ ಬೀಜ, ಮತ್ತೆ ಯಾವುದೇ ಬಿತ್ತನೆ ಬೀಜಗಳು ಕೊಟ್ಟಿಲ್ವಲ್ಲ ಸರ್, ಬೇರೆ ಯಾವ್ದೇ ರೀತಿ?
1: ವೆಂಕಟೇಶ್ ಅವರೇ, ಎಲ್ಲಿ ತಗೊಂಡಿದ್ದು ನೀವು?
3: ನಂಜನಗೂಡು ಕೃಷಿ ಇಲಾಖೆ.
1: ಹಾ, ಇದು ನಾವು ಕೃಷಿ ಇಲಾಖೆನಲ್ಲಿ ಏನ್ ಹೇಳಿದ್ರೆ ಬಹುಶಃ ಅವರು ನಮ್ಮ ಪೂರ್ವ ಮುಂಗಾರು ಬೆಳೆಗೆ ಸೂಕ್ತ ಆಗಿರೋ ಹಾಗೆ ಉದ್ದಿನ ಬೆಳೆಯನ್ನ ಕೊಟ್ಟಿರ್ತಾರೆ ತಮಗೆ. ಈಗ ನಮಗೆ ಮಳೆ ಏನು ಆಗದನ್ನ ನೋಡ್ಕೊಂಡು ತಮ್ಗೆ ನೀರಾವರಿ ಸೌಲಭ್ಯ ಇದ್ರೆ ಭತ್ತ ಆ ರೀತಿ ತಗೋಬಹುದು. ಆಮೇಲೆ ಆ ಕಡೆ ಬಹುಶಃ ಮುಸ್ಕಿನ್ ಜೋಳನೂ ಬರುತ್ತೆ, ಕೆಲವು ಕಡೆ ನಂಜನಗೂಡು ಏರಿಯಾದಲ್ಲಿ ಹತ್ತಿ ಇಲ್ದೇ ಇರ್ಬೋದು, ಈ ಕಡೆ ಚಾಮರಾಜನಗರ ಕಡೆ ಇರುತ್ತೆ, ಕೆಲವು ಕಡೆ ಸೂರ್ಯಕಾಂತಿ ಬೆಳೆದಿರ್ತಾರೆ. ಈ ಮುಂಬರುವ, ಯಾಕಂದ್ರೆ ನಾವು ಇವಾಗ ಕೃಷಿ ಇಲಾಖೆ ಮುಖಾಂತರನೇ ನಮ್ಮ ನಿಗಮದ ಬಿತ್ತನೆ ಬೀಜಗಳನ್ನ ನಾವು ವಿತರಣೆ ಮಾಡ್ತೀವಿ. ಸೊ ಮಳೆ ಆದ ಕೂಡಲೇ ಅದನ್ನು ಕೂಡ ತಮ್ಗೆ ರಾಗಿ ಇನ್ನು ಈ ಮುಂದಿನ ಈ ಹಂಗಾಮ್ನಲ್ಲಿ ನಮ್ಗೆ ಇನ್ನ ಬೆಳೆ ತೆಗೆದುಕೊಳ್ಳಕ್ಕೆ ಅವಕಾಶ ಆಗೋದು ರಾಗಿ ಮಾತ್ರ. ಸೊ ಅದಕ್ಕೂ ಕೂಡ ಕೃಷಿ ಇಲಾಖೆಯಿಂದ ನಿಮ್ಗೆ ಅವಕಾಶ ಇದೆ, ಅದನ್ನ ಮಳೆ ಆಧಾರದ ಮೇಲೆ ಅವರು ವಿತರಣೆಯನ್ನ ಮಾಡ್ತಾರೆ.
2: ಧನ್ಯವಾದಗಳು. ಮುಂದಿನ ಕರೆ. ಹಲೋ ಕೃಷಿರಂಗ, ಹೆಸರೇಳಿ ಸರ್, ಎಲ್ಲಿಂದ? ಕೇಳಿ.
4: ಅಲ್ಲ ಸರ್, ನಮಸ್ತೆ ಸರ್.
2: ನಮಸ್ಕಾರ, ಪ್ರಶ್ನೆ ಕೇಳಿ, ಎಲ್ಲಿಂದ?
4: ಸರ್, ನಾವು ಚಂದ್ರ ಅಂತ ಉಳಿಕೆರೆ ಕೊಪ್ಪಳು ಗ್ರಾಮದಿಂದ.
2: ಕೇಳಿ
4: ಸರ್, ನಮ್ಮ ಜಿಲ್ಲೆಗೆ ಭತ್ತ ಕಡಿಮೆ ಹಾಕ್ಬೇಕು
2: ಹೇಳ್ತಾರೆ,
4: ಸರ್ ಯಾವ ತಳಿ ಬಂದೈತೆ ಅಂತ?
1: ಈಗ ತಾವು ತಮ್ಮ ರೈತ ಸಂಪರ್ಕ ಕೇಂದ್ರದಲ್ಲಿ ಇದನ್ನ ವಿಚಾರ ಮಾಡಬೇಕು. ಸದ್ಯಕ್ಕೆ ನನಗೆ ಇರೋ ಮಾಹಿತಿ ಪ್ರಕಾರ ಮಳೆ ಆಗದಿರ ನೀರಿನ ಒಂದು ಲಭ್ಯತೆ ಕಡಿಮೆ ಇರೋದ್ರಿಂದ ಭತ್ತದ ಬಿತ್ತನೆ ಬೀಜಗಳನ್ನ ಕೃಷಿ ಇಲಾಖೆಯ ರೈತ ಸಂಪರ್ಕ ಕೇಂದ್ರಗಳ ಮುಖಾಂತರ ವಿತರಣೆ ಇನ್ನ ಕೈಗೊಂಡಿಲ್ಲ,
2: ಸ್ವಲ್ಪ ತಡೆ ಹಿಡಿದಿದ್ದಾರೆ.
1: ಸೊ ಮುಂದೆ ಈ ನೀರಿನ ಲಭ್ಯತೆಗೆ ಅನುಗುಣವಾಗಿ ತಾವು ಯಾವ್ದು ಸಾಧ್ಯ ಆಗತ್ತಾ ಆ ತಳಿಗಳನ್ನ ವಿತರಣೆಯನ್ನ ಕೈಗೊಳ್ತಾರೆ. ಆ ನಂತರನೇ ತಾವು ಸ್ವಲ್ಪ ಇದಕ್ಕೆ ಬಿತ್ತನೆಗೆ ಸಿದ್ಧತೆ ಮಾಡ್ಕೋಬೇಕು.
2: ಸ್ವಲ್ಪ ತಾಳ್ಮೆ ವಹಿಸ್ರಿ, ಒಳ್ಳೆ ಮಳೆ ಬಂದ್ರೆ
4: ನಮ್ಗೆ ಕೃಷಿ ಇದ್ರಲ್ಲಿ ಕೃಷಿ ಆಫೀಸ್ಗಳು ಹೋಗ್ಲಿ ಕೇಂದ್ರ ಇರ್ತಾವಲ್ಲ ಮೇಡಮ್?
1: ಹೌದು,
4: ಬಂದಿ ಕೊರತೆ ಭಾರಿ ಆಯ್ತು ಮೇಡಮ್.
1: ಇದು ಕೃಷಿ ಇಲಾಖೆಗೆ ಸಂಬಂಧಪಟ್ಟಿದ್ದು. ನಾವು ಕರ್ನಾಟಕ ರಾಜ್ಯ ಬೀಜ ನಿಗಮದ ಪ್ರತಿನಿಧಿಯಾಗಿ ನಾನು ಮಾತಾಡ್ತಾ ಇದ್ದೇನೆ. ಈಗ
2: ಸರ್ಕಾರ ಕೂಡ ಈಗ ಹೊಸ ಇದು ಸ್ಟಾಫ್ ಗಳನ್ನ
1: ತಗೋಬೇಕು,
2: ಈಗಾಗಲೇ ಅಧಿಸೂಚನೆ ಡಿಪಾರ್ಟ್ಮೆಂಟ್ ಗಳಲ್ಲಿ ಹೊರಡಿಸಿದೆ. ಆಶಾವಾದಿ ಆಗಿರಿ, ಸರ್ಕಾರ ಕೂಡ ಹೊಸದಾಗಿ ಈಗ ಬಂದಿದೆ, ಮತ್ತೆ ಮಾಡ್ತಾರೆ ಅದನ್ನು ಕೂಡ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು ಚಂದ್ರೆ. ಚಂದ್ರು ಅವರೇ, ಮುಂದಿನ ಕರೆ. ಹಲೋ, ಹೇಳಿ. ಹೆತ್ತಳ್ಳಿ ಎಲ್ಲಿಂದ?
5: ಹಲೋ
2: ಹಲೋ ಕೃಷಿರಂಗ, ಮಾತಾಡಿ.
5: ಹಲೋ, ನಾನು ಮಡಿಕೇರಿಯಿಂದ ಚಿನ್ನಣ್ಣ ಸರ್.
2: ಕೇಳಿ ಚಿನ್ನಣ್ಣ ಅವರೇ, ಪ್ರಶ್ನೆ ಕೇಳಿ.
5: ನಮ್ಮ ಕಡೆ ಇಲ್ಲಿ ಸ್ವಲ್ಪ ಮಳೆ ಸ್ವಲ್ಪ ಕಮ್ಮಿ ಇದೆ, ಬಿಸಿಲೆ ಮುಂದಕ್ಕೆ ಯಾವ್ದು ಮಾಡ್ಬೇಕು ಅಂತ ಕೇಳ್ತಾ ಇದೀನಿ ಸರ್.
2: ಹೇಳ್ತಾರೆ ರೂಪ ಮೇಡಮ್.
1: ಚಿನ್ನಣ್ಣ ಅವರೇ, ಈಗ ಏನೇ ಮಳೆ ಕಮ್ಮಿ ಆಗಿರುತ್ತೆ ನಮ್ಗೆ ಗೊತ್ತಿದೆ. ಈಗ ಮುಂಬರುವ ದಿನಗಳಲ್ಲಿ ನಮ್ಗೆ ರಾಗಿನೇ ನಮ್ಗೆ ಉಳಿದಿರುವಂತ ಬೆಳೆ. ನಾವು ಕಡಿಮೆ ಮಳೆ ಇದ್ರು ಅಥವಾ ನೀರಿದ್ರು ಕೂಡ ನಮ್ಗೆ ಒಳ್ಳೆಯ ಇಳುವರಿಯನ್ನ ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಆಗಿರೋದು ರಾಗಿ ಬೆಳೆ ಒಂದರಲ್ಲೇ. ಸೊ ಮುಂದಿನ ದಿನಗಳಲ್ಲಿ ರಾಗಿ ಬೆಳೆನೆ ತಾವು ತಗೊಳ್ಳಿ, ಅದಕ್ಕೆ ಬಿತ್ತನೆ ಬೀಜಗಳನ್ನ ರೈತ ಸಂಪರ್ಕ ಕೇಂದ್ರಗಳಲ್ಲೂ ಕೂಡ ಸಿಗತ್ತೆ.
2: ಕರೆ ಮಾಡಿದ್ಕ ಧನ್ಯವಾದಗಳು. ಮುಂದಿನ ಕರೆ. ಹಲೋ ಕೃಷಿರಂಗ, ರಾಜ್ಯವ್ಯಾಪಿ ನೇರ ಪ್ರಸಾರ. ನಮಸ್ಕಾರ, ಮೈಸೂರಿಂದ.
6: ಮೈಸೂರು ಜಿಲ್ಲೆ ಟಿ ನರಸೀಪುರ ತಾಲೂಕು ಸ್ವಸ್ಥೆಯಿಂದ ಸಮಾವೇಶ ಮಾಡುವ ನಮಸ್ಕಾರಗಳು ಗುರುಗಳೇ.
2: ಕೇಳಿ ಮಹದೇಶ್ ಭಟ್ರೆ, ಪ್ರಶ್ನೆ ಕೇಳಿ.
6: ಸರ್, ನೀವು ಕೂಡ ಬಿತ್ತನೆ ಬೀಜಗಳ ನಾವು ಬೀಜೋಪಚಾರ ಮಾಡ್ಬೇಕಂತ ಕೇಳ್ತಾ ಇದ್ದೇನೆ.
1: ಖಂಡಿತವಾಗ್ಲೂ ಬೀಜೋಪಚಾರ ಮಾಡಬೇಕು. ಯಾಕಂದ್ರೆ ಬೀಜೋಪಚಾರ ಮಾಡೋದ್ರಿಂದ ಕಡಿಮೆ ಖರ್ಚಿನಲ್ಲಿ ಬೀಜವನ್ನ ಕಾಪಾಡ್ಕೊಳ್ಳೋ ಅಂತ ಇದು ಒಂದು ಪದ್ಧತಿ. ಸೊ ಬೀಜೋಪಚಾರ ಮಾಡೋದ್ರಿಂದ ಒಳ್ಳೆಯ ಮೊಳಕೆ ಪ್ರಮಾಣ ಬರುತ್ತೆ, ಹಾಗೂ ಮತ್ತೆ ಏನು ಮುಂದೆ ಅದು ಬೆಳೆಯೋ ಹಂತದಲ್ಲಿದ್ದಾಗ ಕೆಲವೊಂದು ರೋಗ ರುಜಿನಕ್ಕೂ ಅದನ್ನ ರೋಗ ನಿರೋಧಕ ಶಕ್ತಿಯನ್ನ ಕೂಡ ಕೊಡುತ್ತೆ. ಅದರಿಂದ ದಯವಿಟ್ಟು ಕಡ್ಡಾಯವಾಗಿ ಬೀಜೋಪಚಾರವನ್ನ ಕೈಗೊಳ್ಳಿ.
2: ಓಕೆ, ಮಾಧವೇಶ್ ಶೆಟ್ಟಿ ಧನ್ಯವಾದಗಳು, ನಮಸ್ಕಾರ.
1: ನಮಸ್ತೆ ನಮಸ್ತೆ.
2: ಮುಂದಿನ ಕರೆ. ಹಲೋ ಕೃಷಿರಂಗ, ರಾಜ ಹೆಸರಳ್ಳಿ, ಎಲ್ಲಿಂದ ಕೇಳ್ತೇನೆ? ಹಾ ಕೇಳಿ. ಹಲೋ ಕೃಷಿರಂಗ, ಕೇಳಿ ಪ್ರಶ್ನೆ ಕೇಳಿ.
7: ಹಲೋ
2: ಹೆಸರಳ್ಳಿ, ಎಲ್ಲಿಂದ ಹೆಸರಳ್ಳಿ, ಎಲ್ಲಿಂದ
1: ಸರ್? ಮೈಕ್ ಅಂತ.
2: ಹಲೋ, ಪ್ರಶ್ನೆ ಕೇಳಿ. ಎಲ್ಲಿಂದ?
7: ಅರಕೆರೆಯಿಂದ ಸರ್, ಶ್ರೀರಾಪಟ್ಟಣ ತಾಲೂಕು.
2: ಹಾ ಕೇಳಿ.
7: ಈಗ ಬಿತ್ತನೆ ಬೀಜ ನೀವು ಕೊಡ್ತಾ ಇದ್ದೀರಲ್ಲ, 1001 ಹಂಗ ಒಂದು ತಳಿನ.
2: ಹೌದು.
7: ಇದೇ ತಳಿನ ನೀವು ಬೇರೆ ತಳಿಗಳ ಜೊತೆ ಸಪ್ಲೈ ಕೊಡ್ಬೋದಲ್ಲ ಸರ್? ಈಗ MC 33, 837 ಈ ತರ 6 kg ಭತ್ತಗಳು ಬರ್ತಾವಲ್ಲ, ಈ ತರ ಸಪ್ಲೈ ಕೊಡ್ಬೋದಲ್ಲ ಸರ್ ನೀವು ಉತ್ಪಾದನೆ ಮಾಡಿ ಬೀಜ ನಿಗಮದಿಂದ
2: ಹೇಳ್ತಾರೆ?
1: ನಮ್ಮ ಬೀಜ ನಿಗಮದಿಂದ ಏನು ನಾವು ನೋಟಿಫೈಡ್ ವೆರೈಟೀಸ್ ಇದೆ ಅದನ್ನ ನಾವೀಗ ಬಿತ್ತನೆ ಬೀಜವನ್ನ ತಮಗೆ ಕೊಡ್ತಾ ಇದೀವಿ. MTU 1001 ನೀವು ಹೇಳಿದಿರಾ. ಈಗ ಏನು ಈ ನೀವು ಹೇಳ್ತಾ ಇರುವಂತಹ ಹೊಸ ತಳಿಗಳು ಯಾವ್ದನ್ನ ತಾವ್ ಹೇಳಿದ್ದು? MT 33, 837, 836
7: ಈ ತರ ತಳಿಗಳನ್ನ ನೀವು ಕೊಡ್ಬೋದಲ್ಲ ಸರ್?
1: ಹೌದು, ಇದು ಹೈಬ್ರಿಡ್ಸ್ ಇರುತ್ತೆ. ಈ ಹೈಬ್ರಿಡ್ ತಳಿಗಳನ್ನ ಹೆಚ್ಚಾಗಿ ನಾವು ಬೀಜ ನಿಗಮದಿಂದ ಬೀಜೋತ್ಪಾದನೆ ಕೈಗೊಳ್ತಾ ಇಲ್ಲ, ಅದಕ್ಕೆ ತಾಂತ್ರಿಕ ಕಾರಣಗಳಿದಾವೆ. ಮುಂಬರುವ ದಿನಗಳಲ್ಲಿ ಇದನ್ನು ಕೂಡ ನಾವು ಉತ್ಪಾದನೆ ಮಾಡಬೇಕು ಅನ್ನೋದು ಒಂದು ಉದ್ದೇಶ ಇದೆ. ಅದನ್ನು ಕೂಡ ನಿಮ್ಮ ಒಂದು ಸಲಹೆಯನ್ನ ನಾವು ಕೂಡ ಪ್ರಯತ್ನ ಮಾಡೇ ಮಾಡ್ತೀವಿ.
2: ಹಲೋ, ಹಾ ಕರೆ ಮಾಡಿ, ಕರೆ ಮಾಡಿದ್ಕೆ ಧನ್ಯವಾದಗಳು. ಮುಂದಿನ ಕರೆ. ಹಲೋ ಕೃಷಿರಂಗ.
7: ಹಲೋ,
2: ಹಾ ಕೇಳಿ ಪ್ರಶ್ನೆ.
7: ಹಲೋ,
2: ಹಾ ಹಲೋ,
7: ಇಲ್ಲಿ ರಾಯಬಾರಿಂದ ಭೀಮರಾವ್ ಕೊಕ್ಕಾಟೆ ಮಾತಾಡಿದ್ರಿ.
2: ಹಾ ಕೇಳ್ರಿ ಭೀಮರಾವ್ ಅವ್ರ.
7: ಮುಸ್ಕಿನ ಜೋಳ ಹಂಗಾಮ ಮುಗಿದು ಹೋತನ್ರಿ?
1: ಹಾ ಹೌದು, ಮುಸ್ಕಿನ ಜೋಳ ಏನಾದ್ರು ಮೇ ಜೂನ್ ಮಾಹೆಯಲ್ಲಿ ಬಿತ್ತನೆ ತೆಗೆದುಕೊಳ್ತಾರೆ. ಸೊ ಈಗ ಅಷ್ಟು ಸೂಕ್ತತೆ ಇರಲ್ಲ, ಯಾಕಂದ್ರೆ ಹೆಚ್ಚು ಮಳೆ ಆದ್ರೆ ಅದನ್ನ ನೀರನ್ನ ತಡ್ಕೊಳ್ಳುವಂತ ಶಕ್ತಿ ಇರೋದಿಲ್ಲ ಮುಂಬರುವ ದಿನದಲ್ಲಿ. ಇಲ್ಲಾಂದ್ರೆ ಈಗ ತಮ್ಮಲ್ಲಿ ಏನಾದ್ರೂ ಬೋರ್ವೆಲ್ ಇರಿಗೇಷನ್ ಇದ್ರೆ ಪ್ರಯತ್ನ ಮಾಡಬಹುದು, ಆದ್ರೆ ಈಗ ಮಳೆ ಬರೋ ಸಾಧ್ಯತೆ ಇರೋದ್ರಿಂದ ಈಗ ಸೂಕ್ತ ಅಲ್ಲ. ಬೇಡ ಬೇಡ ಇವಾಗ.
2: ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ಕರೆ. ಹಲೋ ಕೃಷಿರಂಗ. ಹಲೋ ಕೃಷಿರಂಗ, ಕೇಳಿ ಹೆಸರು ಹೇಳಿ. ಎಲ್ಲಿಂದ?
7: ಧಾರವಾಡ ಜಿಲ್ಲೆ ಕುಂದಗೋಳ ತಾಲೂಕ್ ಭರದ್ವಾರದಿಂದ.
2: ಹಾ ಕೇಳಿ, ಹೆಸರು?
7: ಪಕ್ಕೀರೇಶ್ ಸೋನಿ ಅಂತೇಳಿ.
2: ಹಾ ಕೇಳಿ ಪಕ್ಕೀರೇಶ್ ಅವರೇ.
7: ಈಗ ಮೇಡಮ್ ಅವರ ಅದು ಈಗ ಗಿಡ ನಾವು ಕೃಷಿ ಇಲಾಖೆ ತಂದು ಹಾಕಿರ್ತೇವ್ರಿ. ಆರನೇ ವರ್ಷ ನಮಗೆ ಅದನ್ನ ಸಂಸ್ಕರಣ ಮಾಡಿ ಬಿತ್ತಾಕ ಹೋದ್ರೆ ಅದು ಇವರು ಅಷ್ಟು ಬರದಲ್ಲಲ್ರಿ?
1: ಇಲ್ಲ, ತಾವು ಪ್ರಮಾಣಿತ ಬಿತ್ತನೆ ಬೀಜಗಳನ್ನ ಬಳಸೋದಾದ್ರೆ ಒಂದು ಸಲ ನೀವು ಪಡ್ಕೊಂಡಿರೋದನ್ನ 3 ಸಲ ಅದನ್ನ 3 ಬಾರಿ ಅದರದ್ದು ಬೆಳೆ ತೆಗಿಬಹುದು. ಸೊ ನೀವು ಅದನ್ನ ಸಂಸ್ಕರಣೆಯನ್ನ ಸರಿಯಾಗಿ ಮಾಡ್ಕೊಂಡು ಇದು ಮಾಡಿದ್ರೆ ಈ ಸಲ ತಾವು ಪ್ರಮಾಣಿತ ಬಿತ್ತನೆ ಬೀಜಗಳನ್ನ ಏನ್ ತಗೊಂಡಿರ್ತೀರ ಅದನ್ನ ಮುಂದಿನ ವರ್ಷಕ್ಕೂ ಕೂಡ ತಾವು ಬಳಸ್ಕೊಳ್ಬಹುದು. ಮೂರನೇ ವರ್ಷ ಇಲ್ಲ, ಮೂರನೇ ವರ್ಷಕ್ಕೆ ಕಡಿಮೆ ಆಗ್ಬಹುದು ಸ್ವಲ್ಪ ಮಟ್ಟಿಗೆ. ಆದ್ರೆ ಇದು ತಾಂತ್ರಿಕವಾಗಿ ಇರುವಂತ ವಿಚಾರವನ್ನೇ ಇದನ್ನ 3 ಸೀಸನ್ಗೆ ಅಥವಾ 3 ಬೆಳೆ ತೆಗಿಯಕ್ಕೆ ಖಂಡಿತವಾಗ್ಲೂ ತಾವು ಉಪಯೋಗ
2: ಮಾಡ್ತೀರಿ ನೀವು?
1: ಹೌದು ಬರುತ್ತೆ. ಹೌದು ಬರುತ್ತೆ.
2: ಅದು ಗುಣಮಟ್ಟ ಕಡಿಮೆ ಆಗಲ್ಲ.
1: ಇಲ್ಲ,
2: 3 ವರ್ಷ ತನಕ ಕ್ಯಾರಿ ಫಾರ್ವರ್ಡ್ ಆಗುತ್ತೆ.
1: ಆ ಕ್ಯಾರಿ ಫಾರ್ವರ್ಡ್ ಆಗುತ್ತೆ.
7: ನಮ್ಮ ಹೆಸರು ಮತ್ತು ಕಡಲೆ ಜಾಸ್ತಿ ಬರ್ತಾವ್ರಿ ಮೇಡಮ್?
1: ಹಾ,
7: ಅದ ಅವು 2ನೇ ವರ್ಷ ಬೆಳೆ ಅಷ್ಟು ನಾಟಿ ಸರಿಯಾಗಿ ಬರುದಿಲ್ಲ, ಆನಂತರ ಗಿಡ ಅಷ್ಟು ಬೆಳೆ ಅಷ್ಟು ಫಲವತ್ತಾಗಿ ಬರುದಿಲ್ಲ ಮೇಡಮ್. ನಾವು ನೋಡಿ
1: ಇಲ್ಲ, ತಾವು ಏನು ಮೊದಲನೆಯ ಇದರ ಬೆಳೆಯಲ್ಲಿ ತೆಗಿತೀರಾ ಅವಾಗ ಸ್ವಲ್ಪ ಬಿತ್ತನೆ ಬೀಜಗಳು ಚೆನ್ನಾಗಿ ಕಾಳು ತುಂಬಿರೋ ಅಂತದ್ದು ಅದನ್ನೆಲ್ಲಾನು ಸ್ವಲ್ಪ ತಾವು ಆರಿಸ್ಕೊಂಡು ಒಳ್ಳೆಯ ಅದರಲ್ಲೂ ಕೂಡ ಆಯ್ಕೆ ಮಾಡಿ ಬಳಸಿದ್ರೆ ಖಂಡಿತವಾಗ್ಲೂ ಬರುತ್ತೆ.
7: ಸರಿ ಸರಿ,
2: ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ಕರೆ. ಹಲೋ ಕೃಷಿರಂಗ, ರಾಜ್ಯವ್ಯಾಪಿ ನೇರ ಪ್ರಸಾರ ಕಾರ್ಯಕ್ರಮ.
8: ಹಲೋ,
2: ಕೇಳಿ ಮೇಡಮ್, ಎಲ್ಲಿಂದ? ನಮಸ್ಕಾರ.
8: ವಿಜಯಪುರ ಜಿಲ್ಲೆ ಇಂಡಿ ತಾಲೂಕು ಲಕ್ಷಣ ವಿಲೇಜ್ ಭಾಗಿರತಿ ಮಲ್ಲನಗೋಡು ಪಾಟೀಲ್ ಮಾತಾಡೋದ್ರಿ ಸರ್.
2: ಕೇಳಿ ಪ್ರಶ್ನೆ.
8: ಹೇಳಿ ಮೇಡಮ್ ಅವ್ರ.
1: ನಮಸ್ತೆ
8: ಮೇಡಮ್ ಅವ್ರ. ಕೃಷಿ ಸಂಪರ್ಕ ಕೇಂದ್ರದಾಗ ಟಿ ಎಸ್ ತ್ರೀ ಆರ ತೊಗರಿ ಇದು ಬೀಜ ಕೊಡ್ತಾರ್ರಿ ಮೇಡಮ್ ಅವ್ರ, ಮತ್ತೆ ಜಿ ಆರ್ ಜಿ 152 ಕೊಡ್ತಾರ್ರಿ, ಮತ್ತೆ ಜಿ ಆರ್ ಜಿ 811 ಕೊಡಲ್ಲರಿ ಮೇಡಮ್ ಅವ್ರ?
1: ಇಲ್ಲಮ್ಮ ಸಿಗುತ್ತೆ, ನಮ್ಮ ಕೃಷಿ ಏನು ಕರ್ನಾಟಕ ಬೀಜ ನಿಗಮದಿಂದಾನೇ ನಾವು 811 ಕೂಡ ಪೂರೈಕೆ ಮಾಡಿದೀವಿ. ಅಲ್ಲಿ ತಾವು ಮಹಾದೇವ್ ಅಂತ ಇರ್ತಾರೆ ಎಡಿಎ, ಅವರು ಅವ್ರನ್ನ ತಾವು ಸಂಪರ್ಕ ಮಾಡಿ ಅದು ಲಭ್ಯ ಇರುತ್ತೆ. ಅಲ್ಲಿ 811 ಕೂಡ ಸಿಗುತ್ತೆ.
8: ಅಂದ್ರೆ ಸಿಕ್ಕಿಲ್ರಿ ಮೇಡಮ್, 152 ತಂದಿವ್ರಿ ಬಿಮಾ ತಳಿಯತ್ತೀರಿ?
1: ಹೌದು, 152 ಮತ್ತೆ 811 ಎರಡು ಇದೆ. ನಾನು ಒಂದ್ಸಲ ಅವ್ರಿಗೆ ನಾಳೆ ವಿಚಾರ ತಿಳಿಸ್ತೀನಮ್ಮ.
8: ಯಾಕಂದ್ರೆ ಅದು ಇಳುವರಿ ಹೆಚ್ಚು ಬರ್ತದ್ರಿ ಮೇಡಮ್ ಅವ್ರ, ಅವರಿಗೆ ಸುಪ್ತತೆ ಅಂಬಿಸ್ತಂದ್ರೆ ಅದೇ ತರಬೇಕತೆ ಮಾಡಿದ್ದೀವ್ರಿ ನಾವು.
1: ಹೌದಮ್ಮ, 811 152 ಎರಡು ಕೂಡ ಒಳ್ಳೆಯ ಇದು. ನಾನು ಅದನ್ನ ಕೃಷಿ ಇಲಾಖೆ ಅಧಿಕಾರಿಗಳಿಗೆ ನಾನು ತಿಳಿಸ್ತೇನೆ.
2: ನಿಮ್ಗೆ ಸಿಗುತ್ತೆ ಆ ಬೀಜ?
8: ಪೂರೈಕೆ ಮಾಡ್ರಿ ಮೇಡಮ್ ಅವ್ರ.
1: ಆಯ್ತಮ್ಮ, ಕೆಎಸ್ಎಸ್ಸಿ ಇಂದ ನಾವು ಆಲ್ರೆಡಿ ಕೊಟ್ಟಿದೀವಿ, ಹಾಗೇನಾದ್ರೂ ತಮ್ ತೀರಾ ಅವಶ್ಯಕತೆ ಇದೆ ಅಂತ ಹೇಳಿದ್ರೆ ನಮ್ಮ ಬಿಜಾಪುರ ಇದರಲ್ಲಿ ನಮ್ಮದೇ ನಿಗಮದ ಕೇಂದ್ರ ಇದೆ, ಅಲ್ಲೂ ಕೂಡ ತಾವು ಸಂಪರ್ಕ ಮಾಡಿದ್ರೆ ಬಿತ್ತನೆ ಬೀಜ ಸಿಗುತ್ತೆ. ನಮಸ್ಕಾರ
2: ಮೇಡಮ್ ಅವ್ರು. ಯಾಕೆ ಹೇಳ್ತಾ ಇದಾರೆ ಅಂದ್ರೆ ಸ್ವಲ್ಪ ದಿನ ಹಿಂದೆ ಮೇಡಮ್ ಅವರು ಅಲ್ಲೇ ಇದ್ರು. ರೂಪಾ ಮೇಡಮ್ ಕರೆ ಮಾಡಿದ್ಕೆ ಧನ್ಯವಾದಗಳು. ಮುಂದಿನ ಕರೆ.
9: ಹಲೋ,
2: ಹೆಸರು ಹೇಳಿ ಸರ್, ಎಲ್ಲಿಂದ?
9: ಹಲೋ
2: ಹೇಳಿ.
9: ಕೇಳ್ತಾ ಇದೆಯಾ ಸರ್?
2: ಕೇಳ್ತಾ ಇದೆ, ಪ್ರಶ್ನೆ ಕೇಳಿ. ಎಲ್ಲಿಂದ, ಹೆಸರು ಹೇಳಿ?
9: ಶ್ರೀ ಗುರು ಗೌರಂಗ ಗದದ ನಿತ್ಯಾನಂದ ಅದ್ವೈತ ಹರೇ ಕೃಷ್ಣ ರಾಧೆ ರಾಧೆ. ನಮಸ್ಕಾರ, ನಾನು ಪ್ರೇಮ್ ಪ್ರದೀಪ್ ದಾಸ್ ಅಂತ ಮಾತಾಡ್ತಿದ್ದೀನಿ. ಶ್ರೀ ಕೃಷ್ಣ ಚೈತನ್ ಜಗನ್ನಾಥ ಪರಶುರಾಮ ಕ್ಷೇತ್ರ ಪ್ರತಿ ಮಂಜುನಾಥ ಕಾತ್ಯಾನಿ ಮಂಗಳಾಂಬಿಕೆಯ ಮಂಗಳೂರಿಂದ ಮಾತಾಡ್ತಿದ್ದೇನೆ. ಜಗನ್ನಾಥ ರಥಯಾತ್ರೆ ಪೂರಿ ಜಗನ್ನಾಥ ರಥಯಾತ್ರೆ ಶುಭಾಶಯ ಎಲ್ಲ ಬಾಂಧವರಿಗೆ. ನನ್ನ ಪ್ರಶ್ನೆ ಏನಂದ್ರೆ, ಕೇಳ್ತಾ ಇದೆಯಾ ಸರ್? ಹಲೋ, ಪ್ರಶ್ನೆ ಏನಂದ್ರೆ, ಈಗ ನಮ್ದು ಹೆಸರುಘಟ್ಟದಲ್ಲಿ ನಾವು ಒಂದು 600 ಹಸು ದೇಶಿ ಹಸಿ ಇರುವ ಕಾರಣ ನಾವು ರಾಗಿ ಬೆಳೆ ಬೆಳೆಸಿ ಮೇವಿಗೋಸ್ಕರ. ಅದರಲ್ಲಿ ಈಗ ಬರ ಒಂದು ಪರಿಸ್ಥಿತಿ ಅಂದ್ರೆ ಮಳೆ ಕೊರತೆ ಇರುವ ಕಾರಣ ಯಾವ ತಳಿ ಬೀಜ F1 ಅಂತ ಕೆಲವರು ರೆಕಮೆಂಡ್ ಮಾಡ್ತಾರೆ, ಬೇರೆ ಯಾವ್ದಾದ್ರು ನೀವು ಹೇಳ್ತೀರಾ ಅಥವಾ ಬೀಜ ಅವೈಲೇಬಲ್ ಇದೆಯಾ ಅಂತ? ರಂಗನಾಥ್ ಗೌಡಿ ಮತ್ತೆ ಹೆಸರುಘಟ್ಟದಲ್ಲಿ ನಾವು ಇದು ಮಾಡ್ತಿದ್ವಿ, ಅಲ್ಲಿಗೆ ಯಾವ್ದು ಸೂಕ್ತ ಅಂತ ಹೇಳ್ಬೋದಾ ಅಂತ?
1: ಅಲ್ಲ, ಈಗ ಯಾವ್ದು ರಾಗಿ ಇದು ಹೇಳ್ತಾ ಇದ್ದೀರಾ?
9: ಹೌದೌದು, ರಾಗಿಯಲ್ಲಿ
1: ರಾಗಿದು ಈ ಸೌತ್ ಈ ಕಡೆ ಬರುವಂತದ್ದು GPU 28 ಬರುತ್ತೆ. HR 811 ಅದು ನೀರಾವರಿಯಲ್ಲಿ ಇರೋದು. ಸ್ವಲ್ಪ ಮಳೆ ಕಮ್ಮಿ ಇದ್ರು ಕೂಡ GPU 28 ಜಾಸ್ತಿ ಇಲ್ಲಿ ಈ ಜುಲೈ ನಂತರ ಸೋಯಿಂಗ್ಸ್ ಗೆ ಸೂಟಬಲ್ ಇರುವಂತದ್ದು.
9: ಅದು ಅನುಕೂಲ, ಮೇವಿಗೆ ಅನುಕೂಲ ಆಗುತ್ತೆ. ನಮ್ಮಲ್ಲಿ 600-700 ಹಸುಗಳಿವೆ, ದೇಶಿ ಹಸಿ ಹಸುಗಳು. ಅದಕ್ಕೆ ಅನುಕೂಲ ಅದು
1: ಇಲ್ಲ. ಇವಾಗ ನೀವು
9: ಸಿಗುತ್ತಾ ಅಂತ
1: ರಾಗಿ ಅಂತ ಹೇಳಿದಾಗ ಅದು ಕಾಳು ಬರುತ್ತೆ ಮತ್ತೆ ಮೇವು ಸಿಗುತ್ತೆ, ಹುಲ್ಲು ಸಿಗುತ್ತೆ. ಸೊ ನೀವು ಯಾವುದೇ ಒಂದು ಮೇವಿಗೆ ಎಕ್ಸ್ಕ್ಲೂಸಿವ್ ಆಗಿ ಅಂತ ಹೇಳ್ಬಿಟ್ಟು ರಾಗಿ ಇದಿಲ್ಲ. ಅದು ಕೆಲವೊಂದು ಏನಾಗುತ್ತೆ, ನೀವು ಹಾರ್ವೆಸ್ಟಿಂಗ್ ಮೆಕನೈಸ್ಡ್ ಮಾಡಿದಾಗ್ಲೂ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ತಾವು ಹೆಚ್ಚಿನ ಒಂದು ಇದು ಬೇಕು ಅಂತ ಹೇಳಿದ್ರೆ ಕೆಲ ಹೊಸ ವೆರೈಟೀಸ್ GKVK ಏನು ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರ್ ಸೈನ್ಸಸ್ ಗಾಂಧಿ ಕೃಷಿ ವಿಜ್ಞಾನ ಕೇಂದ್ರ ಅಲ್ಲಿ ಕೂಡ ಸಂಪರ್ಕ ಮಾಡಿದ್ರೆ ತಮ್ಗೆ ಇದ್ರ ಮಾಹಿತಿ ಸಿಗುತ್ತೆ.
2: ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ಕರೆ. ಹರೇ ಕೃಷ್ಣ, ಮುಂದಿನ ಕರೆ.
10: ಹಲೋ,
2: ಹೇಳಿ, ಹೆಸರು ಹೇಳಿ.
10: ನಮಸ್ತೆ ಸರ್, ನಾನು ಲಕ್ಷ್ಮೀಪುರ ಮೈಸೂರು ತಾಲೂಕು ಮೈಸೂರು ಜಿಲ್ಲೆ ಗ್ರಾಮಾಂತರ ವೆಂಕಟೇಶ್ ಅಂತ.
2: ಕೇಳಿ ವೆಂಕಟೇಶ್ ಅವರು.
10: ಸರ್, ಎರಡು ಪ್ರಶ್ನೆ ಇದೆ ರೂಪಾ ಮೇಡಮ್ ಅವರಿಗೆ. ಮೇಡಮ್, ನಮ್ದು ಕಬಿನಿ ಮತ್ತು KRS ಡ್ಯಾಮ್ ಬರುತ್ತೆ.
1: ಓಕೆ,
10: ಇವಾಗ ನೀರು ಸ್ವಲ್ಪ ಲೇಟ್ ಆಗದೆ ನಾವು ಪರ್ಯಾಯ ಬೆಳೆ ಏನ್ ಮಾಡ್ಬೋದು, ಮತ್ತೆ ಅದಕ್ಕೆ ಬೀಜಕ್ಕೆ ನಮ್ಗೆ ಮೈಸೂರು ಇದರಲ್ಲಿ ಏನ್ ಸ್ವಲ್ಪ ವ್ಯವಸ್ಥೆ ಮಾಡ್ಕೊಡ್ತೀರಾ?
1: ಈಗ ತಮ್ಗೆ ಗೊತ್ತಿರೋ ಹಾಗೆ ನೀರಾವರಿ ಅಲ್ಲಿ ಹೆಚ್ಚು ಬರುವಂತದ್ದು ಭತ್ತ. ಇವಾಗ
10: ಕಬ್ಬು,
1: ಹೌದು ರಾಗಿ. ಈಗ ಭತ್ತ ಅದು ಏನಾದ್ರೂ ನಮಗೆ KRS ಡ್ಯಾಮ್ ನೀರ್ ತುಂಬಿದ್ರೆ, ಮಳೆ ಒಳ್ಳೆಯ ಮಳೆ ಆಗಿ ನೀರ್ ತುಂಬಿದ್ರೆ ಭತ್ತಕ್ಕೆ ಏನು ಜಿಲ್ಲಾಧಿಕಾರಿಗಳು ಅದಕ್ಕೆ ನೀರು ಬಿಡುವಂತದ್ದು ವ್ಯವಸ್ಥೆ ಆಗುತ್ತೆ. ಅವಾಗ ತಾವು ಭತ್ತವನ್ನ ತೆಗೆದುಕೊಳ್ಬಹುದು. ಇಲ್ಲ ಅಂತ ಹೇಳಿದ್ರೆ ನಮ್ಗೆ ಮಳೆ ಏನಾದ್ರೂ ಕಡಿಮೆ ಆದ್ರೆ ಇನ್ನ ಉಳಿದಿರೋ ಅಂತ ಬೆಳೆ ನಾವು ರಾಗಿಯನ್ನೇ ತೆಗೆದುಕೊಳ್ಬೇಕಾಗುತ್ತೆ. ಇಲ್ಲ, ಇದು ಕೃಷಿ ಇಲಾಖೆಯ ಜೊತೆಯಲ್ಲಿ ನಾವು ಒಂದು ಸಹಯೋಗದೊಂದಿಗೆ ನಮ್ಮಲ್ಲಿ ಲಭ್ಯವಿರೋಂತ ಬಿತ್ತನೆ ಬೀಜಗಳನ್ನ ರಾಗಿ ಇರ್ಲಿ ಭತ್ತ ಆಗ್ಲಿ ಎರಡೂ ಕೂಡ ನಾವು ಕೊಡೋದಕ್ಕೆ ನಮ್ಮಲ್ಲಿ ಸಾಕಷ್ಟು ದಾಸ್ತಾನಿದೆ. ಅಲ್ಲಿ ಅವರ ಒಂದು ಬೇಡಿಕೆ ಅನುಗುಣವಾಗಿ ಮತ್ತೆ ತಮ್ಮ ರೈತರಿಗೆ ಉಪಯೋಗ ಆಗಿರುವಂತಹ ತಳಿಗಳನ್ನೇ ನಾವು ಬಿತ್ತನೆ ಬೀಜವನ್ನ ಪೂರೈಕೆ ಮಾಡ್ತೀವಿ.
2: ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ಕರೆ.
11: ಹಲೋ,
2: ಹೇಳಿ ಸರ್.
11: ಸರ್ ನಮಸ್ತೆ.
2: ನಮಸ್ಕಾರ, ಹಲೋ ಕೃಷಿ ರಂಗ ಮಾತಾಡಿ.
11: ಸರ್, ತುಳಸಿದಾಸ್ ಅಂತ ಹುಣಸೂರು ತಾಲೂಕು ಹಿಂಗೆ ಗ್ರಾಮದಿಂದ ಮಾತಾಡ್ತಾ ಇರೋದು.
2: ಹೇಳಿ ತುಳಸಿದಾಸ್ ಅವರ.
11: ಸರ್, ಇದು ಬಿಳಿ ರಾಗಿ ಸಿಗುತ್ತಾ ಬಿತ್ತನೆ ಬೀಜ?
1: ಇಲ್ಲ, ನಮ್ಮ ಕರ್ನಾಟಕ ಬೀಜ ನಿಗಮದಲ್ಲಿ ಅದು ಬಿಳಿ ರಾಗಿ ಅಷ್ಟು ನಮ್ಮಲ್ಲಿಲ್ಲ. ನಮ್ಮಲ್ಲಿರುವಂತದ್ದು ಕಪ್ಪುದು ಮತ್ತೆ ಕೆಂಪು ರಾಗಿನೇ ಸಿಗತ್ತೆ. ಇದು ಸ್ವಲ್ಪ ಹೆಬ್ಬಾಳ್ ಅವರೇ ಐದು ಸಿಗತ್ತೆ, ಅದು ಸಿಗತ್ತೆ.
11: ರಾಗಿ ಮತ್ತೆ ಅವರ ಎರಡು ಜೊತೆಲಿ ಹಾಕ್ಬೋದ್ರ?
1: ಅಂದ್ರೆ ನಾರ್ಮಲಿ ಏನೇ ಪದ್ಧತಿ ಇರೋದು, ಅಕಡಿ ಸಾಲ ಅಂದ್ರೆ ಒಂದ್ ಹತ್ ಸಾಲಿಗೆ ಒಂದ್ ಸಾಲ ಹಂಗ ಹಾಕ್ತಾರೆ. ನೀವು ಪೂರ್ತಿ ಇದು ಬರೀ ಅವರೇ ಬೆಳಿಬೇಕು ಅಂತ ಹೇಳಿದ್ರೆ ತಮ್ಗೆ ಗೊತ್ತಿದೆ, ಈ ನಮ್ಮ ಹಿಂಗಾರು ಬೆಳೆನಲ್ಲಿ ಅದನ್ನ ಮಂಜಿರೋ ಇದ್ರಲ್ಲಿ ತಗೊಳ್ತಾರೆ. ಈಗಲೇ ಇವಾಗ ಇದು ಹೆಬ್ಬಾಳವ್ರೆ ಆಲ್ ಸೀಸನ್ ಅಂತ ಇದೆ, ಅದನ್ನು ಹಾಕ್ಬೋದು. ತಾವು
11: ರಾಗಿ ಜೊತೆಲಿ ನಾಲ್ಕು ಸಾಲ ಬಿಟ್ಟು
1: ಹಾಕ್ಬೋದು? ಹೌದು, ಹಾಕ್ಬೋದು.
2: ಕರೆ ಮಾಡಿದ್ಕೆ ಧನ್ಯವಾದಗಳು. ಮುಂದಿನ ಕರೆ. ಹಲೋ ಕೃಷಿರಂಗ, ರಾಜ್ಯವ್ಯಾಪಿ ನೇರ ಪ್ರಸಾರ, ಹೆಸರೇಳಿ ಸರ್.
12: ನಮಸ್ತೆ ಸರ್, ನನ್ನ ಊರಿನ ಮಹೇಶ್ ಮಾತಾಡ್ತಾ ಇದ್ದೀನಿ.
2: ಕೇಳಿ ಮಹೇಶ್ ಅವರೇ.
12: ಮೇಡಮ್ ಅವ್ರಿಗೂ ನಮಸ್ತೆ.
1: ನಮಸ್ತೆ.
12: ಮೇಡಮ್ ಅವರೇ, ಚಾಮರಾಜನಗರ ಟು ಬೀದರ್ ವರೆಗೆ ಸಮಸ್ತ ರೈತ ಬಾಂಧವರಿಗೆ ಅನುಕೂಲವಾಗುವಂತೆ ತಮ್ಮ ಇಲಾಖೆಯಿಂದ ಸಿಗಬಹುದಂತ ಸಲಹೆ ಮಾಹಿತಿ ಸೌಲಭ್ಯಗಳ ಬಗ್ಗೆ ಏನಾದ್ರು ಮಾಹಿತಿ ಕೊಡ್ಲಿಕ್ಕೆ ಸಾಧ್ಯ ಇದೆಯಾ?
2: ಅದನ್ನೇ ಕೊಡ್ತಾ ಇರೋದು ಮೇಡಮ್ ಅವರಿಗೆ.
1: ಮಹೇಶ್ ಅವರೇ, ಈಗ ತಮ್ಗೆ ಗೊತ್ತಿರೋ ಹಾಗೆ ನಮ್ಮ ಕರ್ನಾಟಕ ರಾಜ್ಯ ಬೀಜ ನಿಗಮ 1978 ಪ್ರಮಾಣಿತ ಬೀಜ ಬಿತ್ತನೆ ಬೀಜವನ್ನ ಕರ್ನಾಟಕ ರಾಜ್ಯದ ಸಮಸ್ತ ರೈತ ಬಾಂಧವರಿಗೆ ಕೊಡ್ತಾ ಬಂದಿದೆ. ಈಗ್ಲೂ ಕೂಡ ನಾವು ಮುಂಚೂಣಿಯಲ್ಲಿದ್ದೀವಿ. ರಾಗಿ ಆಗ್ಲಿ, ಭತ್ತ ಆಗ್ಲಿ, ತೊಗರಿ ಮತ್ತೆ ಅಲಸಂದೆ, ಹೆಸರು, ಉದ್ದು, ಈ ಏನು ಬೆಳೆಗಳಲ್ಲಿ ಬಿತ್ತನೆ ಬೀಜಗಳು, ಪ್ರಮಾಣಿತ ಬಿತ್ತನೆ ಬೀಜಗಳನ್ನ, ಸರ್ಟಿಫೈಡ್ ಸೀಡ್ಸ್ ಉತ್ಪಾದನೆ ಕೈಗೊಂಡು ಅದನ್ನ ಮಾರುಕಟ್ಟೆ ದರ ತಾವು ಕಂಪೇರ್ ಮಾಡಬಹುದು. ಮಾರುಕಟ್ಟೆ ದರಕ್ಕಿಂತ ನಾವು ಕಡಿಮೆ ದರದಲ್ಲಿ ರೈತರಿಗೆ ಉಪಯೋಗ ಆಗೋ ರೀತಿಯಲ್ಲಿ ಕೃಷಿ ಇಲಾಖೆಯ ಮುಖಾಂತರ ಇದಿಷ್ಟು ಬಿತ್ತನೆ ಬೀಜಗಳು, ವಿವಿಧ ತಳಿಗಳು ಅಥವಾ ವೆರೈಟೀಸ್ ಅಂತ ಏನ್ ಹೇಳ್ತೀವಿ, ಇದನ್ನೆಲ್ಲಾನು ನಾವು ವಿತರಣೆ ಮಾಡ್ತಾ ಇದೀವಿ. ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಅದು ಬೀಜೋತ್ಪಾದನೆ ಆಗಿದೆ. ಮತ್ತೆ ತಮ್ಗೆ ಕೃಷಿ ಇಲಾಖೆಯ ಒಂದು ಸಹಯೋಗದೊಂದಿಗೆ ನಾವು ರೈತ ಸಂಪರ್ಕ ಕೇಂದ್ರ ಮುಖಾಂತರ ಇದನ್ನ ಕೊಡ್ತಾ ಇದೀವಿ.
2: ಕರೆ ಮಾಡಿದ್ಕೆ ಧನ್ಯವಾದಗಳು. ಮುಂದಿನ ಕರೆ. ಹಲೋ ಕೃಷಿರಂಗ, ಹೆಸರೇಳಿ ಸರ್, ಎಲ್ಲಿಂದ?
13: ಹಲೋ, ನಮಸ್ಕಾರ.
2: ನಮಸ್ಕಾರ. ಹಲೋ ಕೃಷಿರಂಗ, ಹೆಸರೇಳಿ, ಎಲ್ಲಿಂದ?
13: ಕುಂಬೂರು ತಾಲೂಕು ರೊಟ್ಟಿ ವಾರದಿಂದ ನಿರ್ಮಲಾ ಅಂತ ಹೇಳ್ರಿ.
2: ಕೇಳಿ ನಿರ್ಮಲಾ ಅವರೇ.
13: ಏನಿಲ್ರಿ ಸರ್, ನಾವು ನಮ್ಮ ಮನಿ ಬೀಜನ ಬಿತ್ತೇವ್ರಿ ಹೆಸರು. ಅದು ಚಲೋ ಐತ್ರಿ, ಇದು ಮಳಿ ಕೈ ಕೊಟ್ಬಿಟ್ಟಿ ಸರ್.
1: ಹೌದಮ್ಮ, ಈಗ ಮಳೆ ಇಲ್ಲ ಅಂದಾಗ ತೇವಾಂಶ ಇರೋದಿಲ್ಲ, ಅದರಿಂದ ಒಣಗುತ್ತೆ. ನೀವು ಮನೆ ಬೀಜನ ಉಪಯೋಗಿಸಿದ್ರು ಕೂಡ ಏನಾದ್ರೂ ಬೋರ್ವೆಲ್ ಆ ರೀತಿಯ ಇದ್ರೆ ಅವಾಗ ಅವಾಗ ಅದಕ್ಕೆ ನೀರು ಉಣಿಸ್ಬೇಕಾಗುತ್ತೆ.
13: ಇಲ್ಲ ಬೋರ್ ಬೀಳಲ್ಲ ಮೇಡಮ್ ನಮ್ ಕಡೆ.
1: ಅದೇ ಅಮ್ಮ, ಮಳೆ ಸ್ವಲ್ಪ ಏನೋ ಬರೋ ವಾರದಲ್ಲಿ ಆಗೋ ಸಾಧ್ಯತೆ ಇದೆ, ನೋಡೋಣ.
13: ಹೆಸರು ಕೈ ಕೊಟ್ಟೆ ಮೇಡಮ್.
1: ಹೌದು, ಪೂರ್ವ ಮುಂಗಾರು ಬೆಳೆ, ಅದನ್ನ ತಾವು ಬಹುಶಃ ಮೇ ತಿಂಗಳಲ್ಲಿ ಅದನ್ನ ಬಿತ್ತನೆ ಮಾಡಿರ್ತೀರಾ. ಇಷ್ಟು ಬಹಳ ಒಂದು ತಿಂಗಳ
13: 45 ದಿನದ ಐತ್ರಿ ಮೇಡಮ್. ಆದ್ರೆ ಸ್ವಲ್ಪ ಹಳಕೈತಿ, ಇನ್ನೂ ಒಂದು ವಾರ ಬಂದ್ರು ನಡೀತೈತಿ ಮೇಡಮ್ ಮಳಿ. ಆದ್ರೆ ವರುಣ ಕೃಪೆ ತೋರ್ಬೇಕು.
1: ಹೌದು ಹೌದು, ಮುಂದಿನ ವಾರ ಹೇಳ್ತಾ ಇದ್ದಾರೆ.
13: ರೈತ ನಾವ ಕೈ ಬಿಡಂಗ್ರಿ, ಆದ್ರೆ ಯಾಕೋ ಮುನಿಷ್ ಮಣ್ಣ ವರುಣ.
1: ಇಲ್ಲ, ಮಳೆ ಆಗುತ್ತೆ ಅಂತ ಒಂದು ಆಶಾಭಾವನೆ ಇಟ್ಕೊಳ್ಳೋಣ, ಮುಂದಿನ ವಾರದಿಂದ ನೋಡೋಣ.
13: ನಮಸ್ಕಾರ ಮೇಡಮ್.
1: ನಮಸ್ಕಾರ.
2: ರೂಪಾ ಮೇಡಮ್ ಅವರೇ, ಈಗ ರಾಜ್ಯದಲ್ಲಿ ಬೀಜ ಉದ್ದಿಮೆ ಇದೆ, ಮತ್ತೆ ಈ ಬೀಜ ಉದ್ದಿಮೆ ಬಗ್ಗೆ ಸ್ವಲ್ಪ ಮಾಹಿತಿ, ಮತ್ತೆ ಬೀಜ ಉದ್ಯಮದಲ್ಲಿ ಯಾರು ಪಾಲ್ಗೊಳ್ಳಬಹುದು ಸಂಕ್ಷಿಪ್ತವಾಗಿ?
1: ಈಗ ಬೀಜ ಉದ್ದಿಮೆ ಅಂತ ಹೇಳಿದ್ರೆ ಅದರಲ್ಲಿ ಎರಡು ನಾವು ಎರಡು ರೀತಿಯಾಗಿ ನೋಡ್ಬೋದು. ಒಂದು ಬೀಜೋತ್ಪಾದನೆ ಮಾಡುವಂತದ್ದು, ಮತ್ತೆ ಇನ್ನೊಂದು ಅದನ್ನ ಉತ್ಪಾದನೆಯಾಗಿರುವಂತ ಬೀಜಗಳನ್ನ ನಾವು ವಿತರಣೆ ಮಾಡುವಂತದ್ದು. ಬೀಜೋತ್ಪಾದನೆ ಅಂತ ಹೇಳಿದಾಗ ನಾವೀಗ ಓಪನ್ ಪಾಲಿನೇಟೆಡ್ ವೆರೈಟೀಸ್ ಅಂತ ಹೇಳ್ತೀವಿ, ಅಂದ್ರೆ ಏಕದಳ ಧಾನ್ಯಗಳಾದ ಭತ್ತ ಆಗಿರ್ಬೋದು, ರಾಗಿ ಆಗಿರ್ಬೋದು, ಮತ್ತೆ ಈ ನವಣೆ, ಸಜ್ಜೆ, ಈ ರೀತಿಯಾದ ಬೆಳೆಗಳು, ಮತ್ತೆ ದ್ವಿದಳ ಧಾನ್ಯಗಳಲ್ಲಿ ನಮ್ಗೆ ತೊಗರಿ ಇರ್ಬೋದು, ಹೆಸರು, ಉದ್ದು, ಇದ್ರದ್ದು ನಾವು ಸರ್ಟಿಫೈಡ್ ಸೀಡ್ಸ್ ಬೀಜೋತ್ಪಾದನೆಯನ್ನ ಕೈಗೊಳ್ತೇವೆ. ಈ ಸರ್ಟಿಫೈಡ್ ಸೀಡ್ಸ್ ಅಂತ ಹೇಳಿದಾಗ ಇದು ಗುಣಮಟ್ಟವನ್ನ ಖಾತರಿ ಪಡೆಯುವಂತಹ ಇದನ್ನ ಸರ್ಟಿಫಿಕೇಶನ್ ಆಗಿರುವಂತದ್ದು, ಅಂದ್ರೆ ಇಂಡಿಯನ್ ಮಿನಿಮಮ್ ಸೀಡ್ ಸರ್ಟಿಫಿಕೇಶನ್ ಸ್ಟ್ಯಾಂಡರ್ಡ್ಸ್ಗೆ ಪೂರಕವಾಗಿ ಈ ಸರ್ಟಿಫಿಕೇಶನ್ ಸ್ಟ್ಯಾಂಡರ್ಡ್ಸ್ ಇರುತ್ತೆ. ಇದನ್ನ ಬೀಜೋತ್ಪಾದನೆ ಹೆಚ್ಚಾಗಿ ಈ ಬೆಳೆಗಳದ ಎಲ್ಲ ಬೀಜೋತ್ಪಾದನೆಯನ್ನ ಸರ್ಕಾರದ ಸ್ವಾಮ್ಯ ಸಂಸ್ಥೆಯಾದ ಕರ್ನಾಟಕ ರಾಜ್ಯ ಬೀಜ ನಿಗಮವೇ ಉತ್ಪಾದನೆ ಮಾಡ್ತಾ ಇದೆ.

0: ಇದಲ್ದಿರ ಎಣ್ಣೆಕಾಳು ಬೆಳೆಗಳನ್ನ ಗಳಾದ ಶೇಂಗಾ ಇರ್ಬೋದು, ಆಮೇಲೆ ಸೂರ್ಯಪಾನ ಅಥವಾ ಸೂರ್ಯಕಾಂತಿ ಅಂತ ಏನ್ ಹೇಳ್ತೀವಿ ಇದನ್ನ, ಅದು ಇನ್ನೊಂದು ಸರ್ಕಾರದ ಅಂಗಸಂಸ್ಥೆ ಅದ, ಕರ್ನಾಟಕ ಆಯಿಲ್ ಸೀಡ್ ಫೆಡರೇಷನ್. ಈ ಇದು ವತಿಯಿಂದ ಏನು ಬಿತ್ತನೆ ಬೀಜನ ಬೀಜೋತ್ಪಾದನೆನೂ ಆಗ್ತಾ ಇದೆ ಮತ್ತೆ ವಿತರಣೆ ಕೂಡ ಆಗ್ತಾ ಇದೆ. ಇದಲ್ದಿರ ನ್ಯಾಷನಲ್ ಸೀಡ್ಸ್ ಕಾರ್ಪೊರೇಷನ್ ಕೇಂದ್ರ ಸರ್ಕಾರದ ಅಂಗಸಂಸ್ಥೆ, ಈ ಮೂರು ಕೂಡ ಕರ್ನಾಟಕ ಅಥವಾ ಸರ್ಕಾರದ ಸಂಸ್ಥೆಗಳಾಗಿದ್ದು, ಇದಲ್ದಿರ ಹಲವಾರು ಪ್ರೈವೇಟ್ ಸೆಕ್ಟರ್ಸ್ ಅಥವಾ ಪ್ರೈವೇಟ್ ಪ್ಲೇಯರ್ಸ್ ಇದಾರೆ ಇದರಲ್ಲಿ. ಬೀಜೋತ್ಪಾದನೆ ಬೀಜೋತ್ಪಾದನೆ ಅದು ಒಂದು ಉದ್ದಿಮೆ ಅಂತ ಹೇಳ್ಬೇಕಂದ್ರೆ ಹೌದು, ಖಂಡಿತವಾಗ್ಲೂ ಉದ್ದಿಮೆ. ಯಾಕಂದ್ರೆ ಬೀಜೋತ್ಪಾದನೆ ಒಂದು ಹಂತದಲ್ಲಿ ರೈತರು ಬಿತ್ತನೆ ಅದನ್ನ ಬೀಜೋತ್ಪಾದನೆ ಕೈಗೊಳ್ತಾರೆ, ಅದಾದ ನಂತರ ಅದನ್ನ ಸಂಸ್ಕರಣೆ ಮಾಡಬೇಕು, ಸಂಸ್ಕರಣೆ ಮಾಡಿದ ನಂತರ ಸರ್ಟಿಫಿಕೇಶನ್ ಅಥವಾ ಅದನ್ನು ಪ್ರಮಾಣೀಕರಣ ಮಾಡಬೇಕು, ಪ್ರಮಾಣೀಕರಣ ಮಾಡಿದ ನಂತರ ಅದನ್ನ ಪ್ಯಾಕಿಂಗ್ ಇದೆಲ್ಲ ಮಾಡಿ ಅದನ್ನ ಫೈನಲ್ ಮೆಟೀರಿಯಲ್ನ ನಾವು ರೈತರಿಗೆ ಕೊಡುವಂತದ್ದು. ಸೊ ಇದು ಆ ಪ್ರಕ್ರಿಯೆನೇ ಒಂದು ಒಂದು ಉದ್ದಿಮೆ ರೀತಿಯಲ್ಲಿ ಆಗುತ್ತೆ. ಸೊ ಹಾಗಾಗಿ ಇದನ್ನ ಬೀಜೋತ್ಪಾದನೆಯಲ್ಲಿ ಹೆಚ್ಚಾಗಿ ರೈತರು ಭಾಗವಹಿಸ್ತಾ ಇದ್ದಾರೆ.
1: ಎಲ್ಲ ರೈತರು
0: ಹೌದು.
1: ಈಗ ಒಂದು ಕರೆಯನ್ನ ನೋಡೋಣ, ಕೊನೆಯ ಕರೆ. ಹಲೋ ಕೃಷಿರಂಗ. ಹಲೋ ಕೃಷಿರಂಗ ನೇರ ಪ್ರಸಾರ ಕಾರ್ಯಕ್ರಮ, ಹೆಸರು ಹೇಳಿ ಸರ್ ಎಲ್ಲಿಂದ?
2: ಹಲೋ
1: ಹಲೋ ಹೆಸರು ಹೇಳಿ ಎಲ್ಲಿಂದ?
2: ಹಲೋ ಸರ್.
1: ಹಾ ಕೇಳಿ, ಕೇಳ್ತಾ ಇದೆ.
2: ಹಾ
1: ಕೇಳಿ, ಪ್ರಶ್ನೆ ಕೇಳಿ.
2: ಸೋಯಾಬೀನ್ ಹಾಕಿ ಸರ್.
1: ಸೋಯಾಬೀನ್ ಹಾಕಿದ್ರಿ? ಹಾ ಕೇಳಿ ಮತ್ತೆ. ಎಕರೆಗೆ ಎಷ್ಟು ಹಾಕಿ ಹಾಕ್ಬೇಕಂತ
2: ಸರ್? ಮತ್ತೆ ರೇಟ್ ಎಕರೆಗೆ ನಮ್ ನಾಲ್ಕು ಎಕರೆಗೆ ಎಷ್ಟು ಬರ್ತದೆ ಸರ್?
0: ಅಲ್ಲ ಈಗ ತಾವು ಸೋಯಾಬೀನ್ ಹಾಕ್ಬೇಕಂತ ಇದ್ದೀರಾ, ತೊಗರಿ ಹಾಕ್ಬೇಕಂತ ಇದ್ದೀರಾ?
2: ತೊಗರಿ ಸೋಯಾಬೀನ್ ಹಾಕಿದೆ ಮೇಡಮ್. ಅಕಡಿ ಹಾಕಿದ್ದೇವೆ.
0: ಈಗ ನೀವು ಸೋಯಾಬೀನ್ ಹಾಕೋದಾದ್ರೆ 25 ಕೆಜಿ ಹಾಕ್ಬೇಕಾಗತ್ತೆ ಪ್ರತಿ ಎಕರೆಗೆ ಬಿತ್ತನೆ ಬೀಜ. ತೊಗರಿ ಹಾಕ್ಬೇಕಂತ ಹೇಳಿದ್ರೆ 5 ಕೆಜಿ ಬಿತ್ತನೆ ಬೀಜ ನೀವು ಹಾಕ್ಬೇಕಾಗಿದ್ರೆ. ಅಕಡಿ ಸಾಲ್ ಅಂದ್ರೆ ನೀವು 10 ಸಾಲ್ಗೆ ಒಂದ್ ಸಾಲ್ ಹಾಕ್ತೀರಾ, ಅದ್ರ ಮೇಲೆ ನಿಮ್ಗೆ 1-2 ಕೆಜಿ ಅಷ್ಟು ಬೇಕಾಗ್ಬಹುದು. ಇವಾಗ ನೀವು ಅದನ್ನ ರೈತ ಸಂಪರ್ಕ ಕೇಂದ್ರ ಮುಖಾಂತರ ಅಲ್ಲಿ ಹೋಗಿ ಅಲ್ಲಿ ಒಂದು ಸಹಾಯಧನದಲ್ಲಿ ತಮ್ಗೆ ಕಡಿಮೆ ಆಗತ್ತೆ, ಅದನ್ನ ಸ್ವಲ್ಪ ನೀವು ಅಲ್ಲಿ ಸಂಪರ್ಕ ಮಾಡಿದ್ರೆ ನಿಮ್ಗೆ ಸಿಗುತ್ತೆ, ಲಭ್ಯತೆ ಇದೆ.
1: ಓಕೆ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಕೇಳುಗರೆ, ಇದಾಗಿತ್ತು ಇವತ್ತಿನ ನಮ್ಮ ನೇರ ಪ್ರಸಾರ ಹಲೋ ಕೃಷಿರಂಗದ ಕಾರ್ಯಕ್ರಮ. ಬಿತ್ತನೆ ಬೀಜ ಪೂರೈಕೆಯಲ್ಲಿ ಕರ್ನಾಟಕ ರಾಜ್ಯ ಬೀಜ ನಿಗಮದ ಪಾತ್ರ ಇದಾಗಿತ್ತು. ಅನೇಕ ಕೇಳುಗರು ಇವತ್ತಿನ ನಮ್ಮ ಹಲೋ ಕೃಷಿರಂಗ ಕಾರ್ಯಕ್ರಮದಲ್ಲಿ ಪ್ರಶ್ನೆ ಕೇಳಿ ಉತ್ತರವನ್ನು ಪಡೆದುಕೊಂಡ್ರು. ನಮ್ಮ ಕಾರ್ಯಕ್ರಮದ ಸಂಪನ್ಮೂಲ ವ್ಯಕ್ತಿಗಳಾಗಿ ಇವತ್ತು ಆಗಮಿಸಿದರು ಕರ್ನಾಟಕ ರಾಜ್ಯ ಬೀಜ ನಿಗಮದ ಪ್ರಧಾನ ವ್ಯವಸ್ಥಾಪಕರು ಮತ್ತು ಜಂಟಿ ಕೃಷಿ ನಿರ್ದೇಶಕಿಯಾದ ಶ್ರೀಮತಿ ರೂಪಾ ಎಲ್ ಮೇಡಮ್ ಅವರು. ಮೇಡಮ್ ಅವರೇ, ತಮಗೆ ಎಲ್ಲ ಕೇಳುಗರ ಪರವಾಗಿ ಆಕಾಶವಾಣಿ ವತಿಯಿಂದ ತಮಗೆ ತುಂಬಾ ತುಂಬಾ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ.
1: ಕಾರ್ಯಕ್ರಮವನ್ನು ಕೂಡ ಮುಗಿಸ್ತಾ ಇದ್ದೇವೆ.
0: ಇದೊಂದು ಅವಕಾಶ ಕೊಟ್ಟಿದ್ದಕ್ಕೆ, ನಮ್ಮ ಕರ್ನಾಟಕ ರಾಜ್ಯ ಬೀಜ ನಿಗಮದ ಒಂದು ಪರಿಚಯ ಮಾಡಿಕೊಟ್ಟಿದ್ದಕ್ಕೆ. ಇನ್ನೊಂದು ವಿಷಯ ಹೇಳಕ್ ಇಷ್ಟಪಡ್ತೇನೆ. ಕರ್ನಾಟಕ ರಾಜ್ಯ ಬೀಜ ನಿಗಮ ಬಿತ್ತನೆ ಬೀಜದ ಜೊತೆಗೆ ಇತರೆ ಕೃಷಿ ಪರಿಕರಗಳಾದ ಜೈವಿಕ ಗೊಬ್ಬರಗಳು, ಜೈವಿಕ ಕೀಟನಾಶಕಗಳನ್ನು ಕೂಡ ನಮ್ಮ ಬೀಜ ರಾಜ ಬ್ರ್ಯಾಂಡ್ನಿಂದಾನೇ ನಮ್ಮ ಕೇಂದ್ರಗಳಿಂದ ವಿತರಣೆ ಅಥವಾ ಮಾರಾಟ ಕೈಗೊಳ್ತಾ ಇದೆ. ಇದು ಕೂಡ ಮಾರಾಟ ದರಕ್ಕಿಂತ ಬಹಳ ಕಮ್ಮಿ ಇದೆ. ಅದರಿಂದ ರೈತರು ಕೂಡ ಈ ಸೌಲಭ್ಯವನ್ನ, ಈ ಕೃಷಿ ಪರಿಕರಗಳನ್ನು ಕೂಡ ನಮ್ಮ ಕೇಂದ್ರಗಳಿಂದ ಪಡ್ಕೊಳ್ಬೇಕು ಅಂತ ನಾನು ಈ ಸಂದರ್ಭದಲ್ಲಿ ವಿನಂತಿಸಿಕೊಳ್ತೇನೆ.
1: ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ನಮಸ್ಕಾರ.
0: ಧನ್ಯವಾದ.
3: ನಮಸ್ಕಾರ ರೈತ ಬಾಂಧವರೇ. ಪ್ರಕೃತಿ ವಿಕೋಪದಿಂದಾಗುವ ಬೆಳೆ ನಷ್ಟಕ್ಕೆ ಆರ್ಥಿಕ ಆಸರೆ ಬೆಳೆ ವಿಮೆ. ಮಳೆ ಗಾಳಿ ನೆರೆ ಬರ ಬಂದರೂ ಬೆಳೆ ವಿಮೆಯು ನಿಮ್ಮ ಭರವಸೆಗೂ ಭವಿಷ್ಯಕ್ಕೂ ಆರ್ಥಿಕ ರಕ್ಷಾ ಕವಚವಾಗಿದೆ. ಪ್ರಸಕ್ತ ಸಾಲಿನ ಮುಂಗಾರು ಹಂಗಾಮಿನಲ್ಲಿ ರಾಜ್ಯದ ವಿವಿಧ ಭಾಗಗಳಲ್ಲಿ ಬೆಳೆಗನುಗುಣವಾಗಿ ಬೆಳೆ ವಿಮೆ ಮಾಡಿಸಲು 15 ಜುಲೈ, 31 ಜುಲೈ, 14 ಆಗಸ್ಟ್ ಅಂತಿಮ ದಿನಾಂಕಗಳಾಗಿವೆ. ಹೆಚ್ಚಿನ ಮಾಹಿತಿಗಾಗಿ ಹತ್ತಿರದ ಬ್ಯಾಂಕ್, ಸಾಮಾನ್ಯ ಸೇವಾ ಕೇಂದ್ರ, ಗ್ರಾಮ ಒನ್ ಹಾಗೂ ರೈತ ಸಂಪರ್ಕ ಕೇಂದ್ರಗಳನ್ನು ಸಂಪರ್ಕಿಸಿ ತಪ್ಪದೇ ಬೆಳೆ ವಿಮೆ ಮಾಡಿಸಿ. ಬೆಳೆ ವಿಮೆ ರೈತನ ಸಮೃದ್ಧಿ, ಇಂದಿನ ನೋಂದಣಿ ನಾಳಿನ ನೆಮ್ಮದಿ. ಇದು ಕರ್ನಾಟಕ ರಾಜ್ಯ.

0: இலாக்கைய பக்கத்தனே.
1: ஆகாஷ்வாணி பத்ராவதி, சிமோகா.

0: ಆತ್ಮೀಯ ಕೇಳುಗರೆ, ಒಂದು ಒಳ್ಳೆಯ ಪುಸ್ತಕ ಎಂದೆಂದಿಗೂ ಓದುಗರ ಮನಸ್ಸನ್ನ ಹಿಡಿದಿಟ್ಟುಕೊಂಡು ಓದಿಸಿಕೊಳ್ಳುತ್ತದೆ.
1: ನಿಮ್ಮ ಆಕಾಶವಾಣಿ ಎಫ್ಎಂ 101.4 ಮೆಗಾಹರ್ಟ್ಸ್ ಅಂತರ್ಜಾಲದಲ್ಲಿ ಜುಲೈ ತಿಂಗಳಿನಿಂದ ಪ್ರತಿ ಭಾನುವಾರ ಸಂಜೆ 4:45 5 ಗಂಟೆವರೆಗೆ ಪುಸ್ತಕ ಓದು ಮನಮಿಡಿದ ಕ್ಷಣಗಳು ಕಥಾ ಸಮಯ ಪ್ರಸಾರವಾಗಲಿದೆ.
0: ಕೇಳಿ ಕಥಾ ಸಮಯ ಜುಲೈ ತಿಂಗಳಿನಿಂದ ಪ್ರತಿ ಭಾನುವಾರ ಸಂಜೆ 4:45 5 ಗಂಟೆಯವರೆಗೆ ಮನಮಿಡಿದಿಹ ಕ್ಷಣಗಳು ಪ್ರಸಾರವಾಗಲಿದೆ.
2: ನೋಡು, ಇದೇ ನಮ್ಮ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್. ಏನು ರಂಗ, ಕೈಗೆ ಬ್ಯಾಂಡೇಜು
3: ಬಿದ್ದುಬಿಟ್ಟಾಗ ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
2: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ. 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
4: ತೋಟಗಾರಿಕೆ ಇಲಾಖೆಯ 2026-2027 ಸಾಲಿಗೆ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆಯಡಿ ತೋಟಗಾರಿಕೆ ಬೆಳೆಗಳಿಗೆ ಹನಿ ಇಲ್ಲವೇ ತುಂತುರು ನೀರಾವರಿ ಘಟಕ ಅಳವಡಿಸಿಕೊಂಡಲ್ಲಿ ಮೊದಲ 2 ಹೆಕ್ಟೇರ್ ಪ್ರದೇಶಕ್ಕೆ %90 ಸಹಾಯಧನವನ್ನು ಹಾಗೂ 2-5 ಹೆಕ್ಟೇರ್ಗೆ %45 ಸಹಾಯಧನವನ್ನ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಸಾಮಾನ್ಯ ವರ್ಗದ ಫಲಾನುಭವಿಗಳಿಗೆ ನೀಡಲಾಗುವುದು. ಅಲ್ಪಸಂಖ್ಯಾತ ವರ್ಗದ ರೈತರಿಗೆ %15 ಮೀಸಲಾತಿ ಇರುತ್ತದೆ. ಈ ಯೋಜನೆಯ ಸದುಪಯೋಗ ಪಡೆದುಕೊಳ್ಳಲು ಹತ್ತಿರದ ತೋಟಗಾರಿಕೆ ಇಲಾಖೆಯನ್ನ ಸಂಪರ್ಕಿಸಿ.
2: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
5: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
2: ಕೇವಲ ₹50 ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಇಂದೇ KSU WSSB.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
0: ಆತ್ಮೀಯ ಕೇಳುಗರೆ, ಒಂದು ಒಳ್ಳೆಯ ಪುಸ್ತಕ ಎಂದೆಂದಿಗೂ ಓದುಗರ ಮನಸ್ಸನ್ನ ಹಿಡಿದಿಟ್ಟುಕೊಂಡು ಓದಿಸಿಕೊಳ್ಳುತ್ತದೆ.
1: ನಿಮ್ಮ ಆಕಾಶವಾಣಿ ಎಫ್ಎಂ 101.4 ಮೆಗಾಹರ್ಟ್ಸ್ ಅಂತರ್ಜಾಲದಲ್ಲಿ ಜುಲೈ ತಿಂಗಳಿನಿಂದ ಪ್ರತಿ ಭಾನುವಾರ ಸಂಜೆ 4:45 5 ಗಂಟೆವರೆಗೆ ಪುಸ್ತಕ ಓದು ಮನಮಿಡಿದ ಕ್ಷಣಗಳು ಕಥಾ ಸಮಯ ಪ್ರಸಾರವಾಗಲಿದೆ.
0: ಕೇಳಿ ಕಥಾ ಸಮಯ ಜುಲೈ ತಿಂಗಳಿನಿಂದ ಪ್ರತಿ ಭಾನುವಾರ ಸಂಜೆ 4:45 5 ಗಂಟೆಯವರೆಗೆ ಮನಮಿಡಿದ ಕ್ಷಣಗಳು ಪ್ರಸಾರವಾಗಲಿದೆ.
2: ನೋಡು, ಇದೇ ನಮ್ಮ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್. ಏನು ರಂಗ, ಕೈಗೆ ಬ್ಯಾಂಡೇಜು
3: ಬಿದ್ದುಬಿಟ್ಟಾಗ ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
2: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ. 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU WSSB.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
6: ಆಕಾಶವಾಣಿ ಶ್ರೋತೃಗಳಿಗೆ ನಮಸ್ಕಾರ. ನಾನು ರವಿಕುಮಾರ್ ರವಿ, ಭದ್ರಾವತಿ ತಾಲೂಕು ಕಾನೂನು ಸೇವಾ ಸಮಿತಿಯ ಸದಸ್ಯ ಕಾರ್ಯದರ್ಶಿ ಮಾತನಾಡುತ್ತಿದ್ದೇನೆ. ಭದ್ರಾವತಿಯ ವಿವಿಧ ನ್ಯಾಯಾಲಯಗಳಲ್ಲಿ ಬಾಕಿ ಇರುವ ನಿಮ್ಮ ಪ್ರಕರಣಗಳಿಗೆ ಸುಲಭ ಮತ್ತು ಶಾಶ್ವತ ಪರಿಹಾರ ಬೇಕೇ? ಹಾಗಾದರೆ ಇಲ್ಲಿದೆ ಒಂದು ಸುವರ್ಣಾವಕಾಶ. ಬರುವ ಜುಲೈ 11 ಎರಡನೇ ಶನಿವಾರ ರಾಷ್ಟೀಯ ಲೋಕಾದಾಲತ್ ಕಾರ್ಯಕ್ರಮ ಭದ್ರಾವತಿಯ ಎಲ್ಲಾ ನ್ಯಾಯಾಲಯಗಳಲ್ಲಿ ನಡೆಯಲಿದ್ದು, ಇಲ್ಲಿ ನಿಮ್ಮ ಸಿವಿಲ್, ರಾಜಿಯಾಗಬಲ್ಲ ಕ್ರಿಮಿನಲ್ ಪ್ರಕರಣಗಳು, ಬ್ಯಾಂಕ್ ಸಾಲ, ಆಸ್ತಿ ಪಾಲು ವಿಭಾಗ, ಕೌಟುಂಬಿಕ ಕಲಹ ಮತ್ತಿತರ

ಪ್ರಕರಣಗಳನ್ನು ಪರಸ್ಪರ ಮಾತುಕತೆ ಮೂಲಕ ಉಚಿತವಾಗಿ ಬಗೆಹರಿಸಿಕೊಳ್ಳಬಹುದು. ಅಷ್ಟೇ ಅಲ್ಲ, ಇದೇ ಜುಲೈ 18ನೇ ತಾರೀಕು ಮೂರನೇ ಶನಿವಾರದಂದು ಚೆಕ್ ಬೌನ್ಸ್ ಪ್ರಕರಣಗಳನ್ನು ರಾಜಿ ಮೂಲಕ ಸುಲಭವಾಗಿ ಇತ್ಯರ್ಥಪಡಿಸಿಕೊಳ್ಳಲು ವಿಶೇಷ ಲೋಕಅದಾಲತ್ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು, ದೀರ್ಘಕಾಲದ ಚೆಕ್ ಬೌನ್ಸ್ ವಿವಾದಗಳನ್ನು ನ್ಯಾಯಾಲಯದ ಶುಲ್ಕವಿಲ್ಲದೆ ಸೌಹಾರ್ದಯುತವಾಗಿ ಬಗೆಹರಿಸಿಕೊಳ್ಳಲು ಅತ್ಯುತ್ತಮ ಅವಕಾಶವಿರುತ್ತದೆ. ಈ ಎರಡೂ ಲೋಕಅದಾಲತ್ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ

0: ಅಥವಾ ಭದ್ರಾವತಿ ನ್ಯಾಯಾಲಯದ ಆವರಣದಲ್ಲಿರುವ ತಾಲೂಕು ಕಾನೂನು ಸೇವಾ ಸಮಿತಿಯ ಕಚೇರಿಗೆ ಇಂದೇ ಸಂಪರ್ಕಿಸಿ.
1: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
2: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
1: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಇಂದೇ KSUWSSB.karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
3: ನಮ್ಮ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಪರಿಸರ ಗೀತೆ ಕೇಳೋಣ.

0: ಜೀವನವೆಂಬುದು ಒಂದು ನಾಣ್ಯವಿದ್ದಂತೆ,
1: ಅದನ್ನು ನಮಗಿಷ್ಟ ಬಂದ ರೀತಿಯಲ್ಲಿ ವೆಚ್ಚ ಮಾಡಬಹುದು.
0: ಆದರೆ ಬಳಸುವ ಅವಕಾಶ ಇರುವುದು ಒಂದು ಬಾರಿ ಮಾತ್ರ.
1: ಹಾಗಾಗಿ ಬದುಕನ್ನ ಮೌಲ್ಯಯುತವನ್ನಾಗಿಸುವಲ್ಲಿ ಶ್ರಮಿಸೋಣ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ಪಂಜಾಬ್ನ ಜಲಂಧರ್ನಲ್ಲಿಂದು 5,470 ಕೋಟಿ ರೂಪಾಯಿ ಮೌಲ್ಯದ ವಿವಿಧ ಅಭಿವೃದ್ಧಿ ಯೋಜನೆಗಳಿಗೆ ಪ್ರಧಾನಿ ನರೇಂದ್ರ ಮೋದಿ ಚಾಲನೆ. ಭಾರತ್ ಟೆಕ್ಸ್ 2026 ಸಂಪನ್ನ, ಜಾಗತಿಕ ಜವಳಿ ಕ್ಷೇತ್ರದಲ್ಲಿ ಭಾರತದ ಸಾಮರ್ಥ್ಯಕ್ಕೆ ಮನ್ನಣೆ. ಸಿರಿಯಾ, ಕುವೈತ್, ಒಮಾನ್ನಲ್ಲಿರುವ ಅಮೆರಿಕ ಮಿಲಿಟರಿ ಸೌಧಗಳ ಮೇಲೆ ಇರಾನ್ ದಾಳಿ. ಜಪಾನ್ ಓಪನ್ ಬ್ಯಾಡ್ಮಿಂಟನ್ ಮಹಿಳಾ ಸಿಂಗಲ್ಸ್ ವಿಭಾಗದಲ್ಲಿ ಸೆಮಿಫೈನಲ್ ಪ್ರವೇಶಿಸಿದ ಪಿವಿ ಸಿಂಧು. ಎಫ್ಐಎಚ್ ಮಹಿಳಾ ಹಾಕಿ ವಿಶ್ವಕಪ್, 20 ಸದಸ್ಯರ ಭಾರತ ತಂಡ ಪ್ರಕಟ. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿಯವರು ಇಂದು ಪಂಜಾಬ್ನ ಜಲಂಧರ್ನಲ್ಲಿ 5,470 ಕೋಟಿ ರೂಪಾಯಿಗಳಿಗೂ ಹೆಚ್ಚು ಮೌಲ್ಯದ ವಿವಿಧ ಅಭಿವೃದ್ದಿ ಯೋಜನೆಗಳಿಗೆ ಶಂಕುಸ್ಥಾಪನೆ ಮತ್ತು ಉದ್ಘಾಟನೆ ನೆರವೇರಿಸಿದರು. ಇದೇ ವೇಳೆ ಅಮೃತ್ ಭಾರತ್ ನಿಲ್ದಾಣ ಯೋಜನೆಯಡಿ ಜಲಂಧರ್ ಕ್ಯಾಂಟ್ ಸೇರಿದಂತೆ 75 ಪುನರಾಭಿವೃದ್ದಿಗೊಂಡ ರೈಲು ನಿಲ್ದಾಣಗಳನ್ನು ಪ್ರಧಾನಿ ಉದ್ಘಾಟಿಸಿದರು. ಜಲಂಧರ್ನಲ್ಲಿ ಸಾರ್ವಜನಿಕ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಪ್ರಧಾನಿ ನರೇಂದ್ರ ಮೋದಿ, ಕೇಂದ್ರದಲ್ಲಿರುವಂತಹ ಎನ್ಡಿಎ ಸರ್ಕಾರ ಭಾರತದ ಪ್ರತಿಯೊಬ್ಬ ನಾಗರಿಕನಿಗೆ ಸೇವೆ ಸಲ್ಲಿಸಲು, ಅವರ ಜೀವನವನ್ನು ಸುಲಭಗೊಳಿಸಲು ಮತ್ತು ಪ್ರಗತಿಗೆ ನೂತನ ಅವಕಾಶಗಳನ್ನು ಒದಗಿಸಲು ಆದ್ಯತೆ ನೀಡುತ್ತಿದೆ ಎಂದು ಹೇಳಿದ್ದಾರೆ. ಬಡವರಾಗಿರಲಿ ಅಥವಾ ಮಧ್ಯಮ ವರ್ಗದವರಾಗಿರಲಿ, ಪ್ರತಿಯೊಂದು ಕುಟುಂಬವೂ ಸಾಧ್ಯವಾದಷ್ಟು ಉತ್ತಮ ಸೌಲಭ್ಯಗಳನ್ನು ಪಡೆಯುವುದನ್ನು ಖಚಿತಪಡಿಸಿಕೊಳ್ಳುವುದು ತಮ್ಮ ಪ್ರಯತ್ನವಾಗಿದೆ. ಇದು

0: ಸರ್ಕಾರದ ಕೆಲಸದಲ್ಲಿ ಪ್ರತಿಫಲಿಸುತ್ತದೆ ಎಂದು ಹೇಳಿದ್ದಾರೆ. ಇದಕ್ಕೂ ಮುನ್ನ ಚಂಡೀಗಢದಲ್ಲಿ ಇಂದು ಆರೋಗ್ಯ ರಕ್ಷಣೆ, ಶಿಕ್ಷಣ ಮತ್ತು ರಸ್ತೆ ಮೂಲಸೌಕರ್ಯ ಕ್ಷೇತ್ರಗಳಲ್ಲಿ ಸುಮಾರು 4,700 ಕೋಟಿ ರೂಪಾಯಿಗಳ ಹಲವಾರು ಅಭಿವೃದ್ದಿ ಯೋಜನೆಗಳಿಗೆ ಪ್ರಧಾನಿ ನರೇಂದ್ರ ಮೋದಿ ಚಾಲನೆ ನೀಡಿದರು. ಚಂಡೀಗಢದ ಪಂಜಾಬ್ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಆಯೋಜನೆ ಮಾಡಲಾಗಿದ್ದಂತಹ ಕಾರ್ಯಕ್ರಮದಲ್ಲಿ ಅವರು 505 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ನಿರ್ಮಿಸಲಾದಂತಹ ಸುಧಾರಿತ ತಾಯಿ ಮತ್ತು ಮಕ್ಕಳ ಆರೈಕೆ ಕೇಂದ್ರ ಹಾಗೂ 440 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ನಿರ್ಮಿಸಲಾದಂತಹ ಸುಧಾರಿತ ನರವಿಜ್ಞಾನ ಕೇಂದ್ರವನ್ನು ಲೋಕಾರ್ಪಣೆಗೊಳಿಸಿದರು. ಚಂಡೀಗಢದ ಪಿಎಂ ಅಭಿಮ್ ಯೋಜನೆಯಡಿ 259 ಹಾಸಿಗೆಗಳ ಆರೈಕೆ ಘಟಕಕ್ಕೆ ಅವರು ಶಂಕುಸ್ಥಾಪನೆ ನೆರವೇರಿಸಿದರು. ಇದೇ ವೇಳೆ ಜಿರಾಕ್ಪುರ ಕುರಳಿ ಗ್ರೀನ್ಫೀಲ್ಡ್ ಹೆದ್ದಾರಿಯನ್ನು ರಾಷ್ಟಕ್ಕೆ ಅರ್ಪಿಸಿದರು. ಜಿರಾಕ್ಪುರ ಬೈಪಾಸ್ ಮತ್ತು ಚಂಡೀಗಢ ವಿಮಾನ ನಿಲ್ದಾಣ ಏರೋಸಿಟಿ ಗ್ರೀನ್ಫೀಲ್ಡ್ ಹೆದ್ದಾರಿಗೆ ಶಂಕುಸ್ಥಾಪನೆ ನೆರವೇರಿಸಿದರು. ಪಂಜಾಬ್ ಇಂಜಿನಿಯರಿಂಗ್ ಕಾಲೇಜು ಮತ್ತು ಸರ್ಕಾರಿ ಕಾಲೇಜಿನಲ್ಲಿ ಹಾಸ್ಟೆಲ್ ಕಟ್ಟಡಗಳು ಮತ್ತು ಪಂಜಾಬ್ ವಿಶ್ವವಿದ್ಯಾನಿಲಯದಲ್ಲಿ ನೂತನ ಸಭಾಂಗಣವನ್ನು ಉದ್ಘಾಟನೆ ಮಾಡಿದರು. ಭಾರತದ ಅತಿದೊಡ್ಡ ಜಾಗತಿಕ ಜವಳಿ ಪ್ರದರ್ಶನ ಭಾರತ್ ಟೆಕ್ಸ್ 2026 ಇಂದು ನವದೆಹಲಿಯಲ್ಲಿ ಯಶಸ್ವಿಯಾಗಿ ಸಮಾರೋಪಗೊಂಡಿತು. ಈ ಪ್ರದರ್ಶನವು ಜವಳಿ ಉತ್ಪಾದನೆ, ನಾವೀನ್ಯತೆ ಮತ್ತು ಹೂಡಿಕೆ ಕ್ಷೇತ್ರದಲ್ಲಿ ಭಾರತವು ಜಾಗತಿಕ ಮಟ್ಟದಲ್ಲಿ ಪ್ರಮುಖ ತಾಣ ಎಂಬುದನ್ನು ಮತ್ತೊಮ್ಮೆ ದೃಢಪಡಿಸಿದೆ. ಭಾರತ ಸೇರಿದಂತೆ ವಿವಿಧ ದೇಶಗಳ ಪ್ರದರ್ಶಕರು, ಖರೀದಿದಾರರು, ಹೂಡಿಕೆದಾರರು, ನೀತಿ ನಿರೂಪಕರು ಮತ್ತು ಜವಳಿ ಉದ್ಯಮದ ಪ್ರತಿನಿಧಿಗಳು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಈ ಪ್ರದರ್ಶನದಲ್ಲಿ 1,600 ಹೆಚ್ಚು ಪ್ರದರ್ಶಕರು, 11,000 ಹೆಚ್ಚು ಖರೀದಿದಾರರು, ಅವರಲ್ಲಿ 6,000 ಹೆಚ್ಚು ವಿದೇಶಿ ಖರೀದಿದಾರರು, 138 ದೇಶಗಳಿಂದ ಭಾಗಿಯಾಗಿದ್ದರು. ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ಇದೇ 19-25 ಮೋಲ್ಡೋವಾ, ಉತ್ತರ ಮ್ಯಾಸಿಡೋನಿಯಾ ಮತ್ತು ರೊಮಾನಿಯಾಗೆ ಅಧಿಕೃತ ಭೇಟಿ ನೀಡಲಿದ್ದಾರೆ. ಈ ಕುರಿತು ನವದೆಹಲಿಯಲ್ಲಿಂದು ಮಾಧ್ಯಮಗಳಿಗೆ ಮಾಹಿತಿ ನೀಡಿದ ವಿದೇಶಾಂಗ ಸಚಿವಾಲಯದ ಕಾರ್ಯದರ್ಶಿ ಸಿವಿ ಜಾರ್ಜ್, ಮೋಲ್ಡೋವಾ ಗಣರಾಜ್ಯ, ಉತ್ತರ ಮ್ಯಾಸಿಡೋನಿಯಾ ಗಣರಾಜ್ಯ ಮತ್ತು ರೊಮಾನಿಯಾದ ಅಧ್ಯಕ್ಷರ ಆಹ್ವಾನದ ಮೇರೆಗೆ ರಾಷ್ಟಪತಿ ದ್ರೌಪದಿ ಮುರ್ಮು ಈ ಭೇಟಿ ಕೈಗೊಂಡಿದ್ದಾರೆ ಎಂದು ತಿಳಿಸಿದ್ದಾರೆ. ಇದು ಮೋಲ್ಡೋವಾ ಗಣರಾಜ್ಯ ಮತ್ತು ಉತ್ತರ ಮ್ಯಾಸಿಡೋನಿಯಾಗೆ ಭಾರತದ ರಾಷ್ಟಪತಿಯವರ ಮೊದಲ ದ್ವಿಪಕ್ಷೀಯ ಭೇಟಿಯಾಗಿದೆ. ಅಲ್ಲದೆ ರೊಮಾನಿಯಾಗೆ 3 ದಶಕಗಳಲ್ಲಿ ಭಾರತದ ರಾಷ್ಟಪತಿ ಅವರ ಮೊದಲ ಭೇಟಿಯಾಗಿದೆ ಎಂದು ಅವರು ಹೇಳಿದ್ದಾರೆ. ದೇಶದ ಪ್ರತಿಯೊಂದು ಗ್ರಾಮಕ್ಕೂ ಹಾಗೂ ಪ್ರತಿಯೊಬ್ಬ ಅರ್ಹ ನಾಗರಿಕರಿಗೂ ಬ್ಯಾಂಕಿಂಗ್ ಸೇವೆಗಳನ್ನು ತಲುಪಿಸುವುದು ಪ್ರಧಾನಿ ನರೇಂದ್ರ ಮೋದಿಯವರ ದೂರದೃಷ್ಟಿಯಾಗಿದೆ ಎಂದು ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಹೇಳಿದ್ದಾರೆ. ಆಂಧ್ರಪ್ರದೇಶದ ಪಲ್ನಾಡು ಜಿಲ್ಲೆಯ ನರಸರಾವ್ಪೇಟೆಯಲ್ಲಿ ಇಂದು ನಡೆದಂತಹ ಕಾರ್ಯಕ್ರಮದಲ್ಲಿ ಕೇಂದ್ರ ಸರ್ಕಾರದ ಯೋಜನೆಗಳ ಅಡಿ 1,03,246 ಫಲಾನುಭವಿಗಳಿಗೆ 3,216 ಕೋಟಿ ರೂಪಾಯಿ ಸಾಲವನ್ನು ವಿತರಿಸಿ ಅವರು ಮಾತನಾಡಿದರು. ರೈತರು, ಕೃಷಿ ಕಾರ್ಮಿಕರು, ಕೈಮಗ್ಗ ನೇಕಾರರು ಮತ್ತು ವಿವಿಧ ವೃತ್ತಿಗಳಲ್ಲಿ ತೊಡಗಿರುವ ಪ್ರತಿಯೊಬ್ಬರಿಗೂ ಸಾಂಸ್ಥಿಕ ಬ್ಯಾಂಕಿಂಗ್ ಸೇವೆ ತಲುಪಿಸುವ ಗುರಿಯೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಎಂದು ಹೇಳಿದ್ದಾರೆ. ಕಾರ್ಯಕ್ರಮದಲ್ಲಿ ಆಂಧ್ರಪ್ರದೇಶ ಮುಖ್ಯಮಂತ್ರಿ ಎನ್ ಚಂದ್ರಬಾಬು ನಾಯ್ಡು ಉಪಸ್ಥಿತರಿದ್ದರು. ಸಂಸತ್ತಿನ ಮುಂಗಾರು ಅಧಿವೇಶನದ ಹಿನ್ನೆಲೆಯಲ್ಲಿ ಕೇಂದ್ರ ಸಚಿವರ ಸಭೆ ಇಂದು ನವದೆಹಲಿಯಲ್ಲಿ ಜರುಗಿತು. ಸಭೆಯಲ್ಲಿ ಕೇಂದ್ರ ಸಚಿವರಾದಂತಹ ಅಮಿತ್ ಶಾ, ರಾಜನಾಥ್ ಸಿಂಗ್, ರಾಜೀವ್ ರಂಜನ್ ಸಿಂಗ್, ಕಿಂಜರಾಪು ರಾಮಮೋಹನ್ ನಾಯ್ಡು ಮತ್ತು ಕಿರಣ್ ರಿಜಿಜು ಭಾಗಿಯಾಗಿದ್ದರು. ಸಭೆಯಲ್ಲಿ ಮುಂಬರುವ ಸಂಸತ್ ಅಧಿವೇಶನಕ್ಕೆ ಸಂಬಂಧಪಟ್ಟಂತಹ ಕಾರ್ಯತಂತ್ರವನ್ನು ನಾಯಕರು ರೂಪಿಸಿದರು. ಸಂಸತ್ತಿನ ಮುಂಗಾರು ಅಧಿವೇಶನ ಇದೇ ತಿಂಗಳ 20ರಿಂದ ಆರಂಭವಾಗಿ ಮುಂದಿನ ತಿಂಗಳ 13ರವರೆಗೆ ನಡೆಯಲಿದೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಕೆಲಸದ ಸ್ಥಳದಲ್ಲಿ ಮಹಿಳೆಯರ ಮೇಲಿನ ಲೈಂಗಿಕ ಕಿರುಕುಳ ತಡೆಗಟ್ಟುವಿಕೆ, ನಿಷೇಧ ಮತ್ತು ಪರಿಹಾರ ಕಾಯ್ದೆ 2013 ಕುರಿತಂತೆ 2 ದಿನಗಳ ರಾಷ್ಟೀಯ ಮಹಿಳಾ ಆಯೋಗದ ರಾಷ್ಟೀಯ ಜಾಗೃತಿ ಕಾರ್ಯಕ್ರಮ ಇಂದು ನವದೆಹಲಿಯಲ್ಲಿ ನಡೆಯುತ್ತಿದೆ. ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದ ಕೇಂದ್ರ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ದಿ ಸಚಿವೆ ಅನ್ನಪೂರ್ಣಾದೇವಿ, ಮಹಿಳಾ ನೇತೃತ್ವದ ಅಭಿವೃದ್ದಿಯ ದೃಷ್ಟಿಕೋನವನ್ನು ಸಾಕಾರಗೊಳಿಸಲು ಸುರಕ್ಷಿತ ಮತ್ತು ಎಲ್ಲರನ್ನೂ ಒಳಗೊಂಡ ಕೆಲಸದ ಸ್ಥಳವನ್ನು ಖಚಿತಪಡಿಸಿಕೊಳ್ಳುವುದು ಅತ್ಯಗತ್ಯ ಎಂದು ಹೇಳಿದ್ದಾರೆ. ಪ್ರತಿಯೊಬ್ಬ ಮಹಿಳೆಯೂ ಘನತೆಯಿಂದ ಮತ್ತು ಭಯವಿಲ್ಲದೆ ಕೆಲಸ ಮಾಡುವ ಹಕ್ಕಿದೆ. ಸುರಕ್ಷಿತ ಕೆಲಸದ ವಾತಾವರಣವನ್ನು ಸೃಷ್ಟಿಸುವುದು ಸರ್ಕಾರಗಳು, ಉದ್ಯೋಗದಾತರು ಮತ್ತು ಸಂಸ್ಥೆಗಳ ಹಂಚಿಕೆಯ ಜವಾಬ್ದಾರಿಯಾಗಿದೆ. ಕೆಲಸದ ಸ್ಥಳದಲ್ಲಿ ಮಹಿಳೆಯರ ಭಾಗವಹಿಸುವಿಕೆಯನ್ನು ಹೆಚ್ಚಿಸಲು ಮತ್ತು ಎಲ್ಲರಲ್ಲೂ ಒಳಗೊಂಡಂತಹ ರಾಷ್ಟೀಯ ಅಭಿವೃದ್ದಿಯನ್ನು ಸಾಧಿಸಲು ಕೆಲಸದ ಸುರಕ್ಷತೆಯನ್ನು ಬಲಪಡಿಸುವುದು ಅತ್ಯಗತ್ಯ ಎಂದು ಸಚಿವೆ ಅನ್ನಪೂರ್ಣಾದೇವಿ ಪ್ರತಿಪಾದಿಸಿದ್ದಾರೆ. ಪಶ್ಚಿಮ ಬಂಗಾಳದ ಕರ್ಣಸುವರ್ಣ ರೈಲು ನಿಲ್ದಾಣದ ಬಳಿ ಇಂದು ನಡೆದಂತಹ ಶಾಲಾ ವಾಹನ ಅಪಘಾತದ ಬಗ್ಗೆ ಕೇಂದ್ರ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್

0: ತೀವ್ರ ದುಃಖ ವ್ಯಕ್ತಪಡಿಸಿದ್ದಾರೆ. ಶಾಲಾ ವಾಹನ ಮತ್ತು ಪ್ಯಾಸೆಂಜರ್ ರೈಲು ಡಿಕ್ಕಿ ಹೊಡೆದ ಘಟನೆಗೆ ಸಂಬಂಧಪಟ್ಟಂತೆ ಮೃತರ ಕುಟುಂಬಕ್ಕೆ ತಲಾ 10 ಲಕ್ಷ ರೂಪಾಯಿಗಳ ಪರಿಹಾರವನ್ನ ಅವರು ಘೋಷಣೆ ಮಾಡಿದ್ದಾರೆ. ಶಾಲಾ ವಾಹನ ಮತ್ತು ಸೈಕಲ್ ಸವಾರನಿಗೆ ಡಿಕ್ಕಿ ಹೊಡೆದ ಪರಿಣಾಮವಾಗಿ ಇಬ್ಬರು ಶಾಲಾ ಮಕ್ಕಳು ಸೇರಿದಂತೆ 3 ಸಾವನ್ನಪ್ಪಿದ್ದಾರೆ. ಗಾಯಗೊಂಡ 5 ಸ್ಥಳೀಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆಯುತ್ತಿದ್ದಾರೆ. ಇದೇ ವೇಳೆ ಘಟನೆಯ ತನಿಖೆಗಾಗಿ ಪೂರ್ವ ರೈಲ್ವೆಯ ಪ್ರಧಾನ ಮುಖ್ಯ ಸುರಕ್ಷತಾ ಅಧಿಕಾರಿ ನೇತೃತ್ವದಲ್ಲಿ ಉನ್ನತ ಮಟ್ಟದ ತನಿಖಾ ಸಮಿತಿ ರಚನೆಗೆ ಸಚಿವ ಅಶ್ವಿನಿ ವೈಷ್ಣವ್ ಆದೇಶ ನೀಡಿದ್ದಾರೆ. ಸಿರಿಯಾ, ಕುವೈತ್ ಮತ್ತು ಒಮಾನ್ನಲ್ಲಿರುವಂತಹ ಅಮೆರಿಕ ಮಿಲಿಟರಿ ಸೌಲಭ್ಯಗಳನ್ನು ಗುರಿಯಾಗಿಸಿಕೊಂಡು ಇಂದು ಸರಣಿ ದಾಳಿಗಳನ್ನು ನಡೆಸಲಾಗಿದೆ ಎಂದು ಇರಾನ್ ಸೇನಾಪಡೆ ತಿಳಿಸಿದೆ. ಇರಾನ್ ಪಡೆಗಳು ಸಿರಿಯಾದ ಅಲ್ ತನ್ಫ್ ಪ್ರದೇಶದಲ್ಲಿನಂತಹ ಅಮೆರಿಕದ ವಿಶೇಷ ಕಾರ್ಯಾಚರಣೆ ಕಮಾಂಡ್ ಕೇಂದ್ರದ ಮೇಲೆ ನಿರೀಕ್ಷಿತ ಅಂದರೆ ಅನಿರೀಕ್ಷಿತ ದಾಳಿಯನ್ನು ನಡೆಸಿದೆ. ಅದೇ ರೀತಿ ಕುವೈತ್ ಮತ್ತು ಒಮಾನ್ನಲ್ಲಿರುವಂತಹ ಅಮೆರಿಕದ ಸೇನಾ ನೆಲೆಗಳ ಮೇಲೆ ಇರಾನ್ ಪಡೆಗಳು ದಾಳಿ ನಡೆಸಿವೆ ಎಂದು ಇರಾನ್ ಸುದ್ದಿಸಂಸ್ಥೆ ವರದಿ ಮಾಡಿದೆ. 2 ಬಾರಿ ಒಲಿಂಪಿಕ್ ಪದಕ ವಿಜೇತೆ ಭಾರತದ ಪಿವಿ ಸಿಂಧು ಜಪಾನ್ ಓಪನ್ 2020 ಬ್ಯಾಡ್ಮಿಂಟನ್ ಪಂದ್ಯಾವಳಿಯ ಮಹಿಳಾ ಸಿಂಗಲ್ಸ್ ವಿಭಾಗದಲ್ಲಿ ಸೆಮಿಫೈನಲ್ ಪ್ರವೇಶ ಪಡೆದಿದ್ದಾರೆ. ಜಪಾನ್ನ ಮಾಜಿ ವಿಶ್ವ ಚಾಂಪಿಯನ್ ನೊಜೋಮಿ ಒಕುಹರ ಮಹಿಳಾ ಸಿಂಗಲ್ಸ್ ಕ್ವಾರ್ಟರ್ ಫೈನಲ್ನಿಂದ ಹಿಂದೆ ಸರಿದ ನಂತರ ಪಿವಿ ಸಿಂಧು ಮುನ್ನಡೆ ದಾಖಲಿಸಿದ್ದಾರೆ. ಟೋಕಿಯೋ ಮೆಟ್ರೋಪಾಲಿಟನ್ ಜಿಮ್ನಾಷಿಯಂನಲ್ಲಿ ನಡೆದಂತಹ ಕ್ವಾರ್ಟರ್ ಫೈನಲ್ ಪಂದ್ಯವನ್ನು ಆಟ ಪ್ರಾರಂಭವಾಗುವ ಮೊದಲೇ ರದ್ದುಗೊಳಿಸಲಾಯಿತು. ವಿಶ್ವದ 10 ಶ್ರೇಯಾಂಕದ ಪಿವಿ ಸಿಂಧು ನಾಳೆ ಟೋಕಿಯೋ ಮೆಟ್ರೋಪಾಲಿಟನ್ ಜಿಮ್ನಾಷಿಯಂನಲ್ಲಿ ನಡೆಯುವಂತಹ ಸೆಮಿಫೈನಲ್ನಲ್ಲಿ ಚೀನಾದ ಚೆನ್ ಯುಫೆ ಅವರನ್ನು ಎದುರಿಸಲಿದ್ದಾರೆ. ಬೆಲ್ಜಿಯಂ ಮತ್ತು ನೆದರ್ಲ್ಯಾಂಡ್ಸ್ನಲ್ಲಿ ಮುಂದಿನ ತಿಂಗಳು ನಡೆಯಲಿರುವಂತಹ ಎಫ್ಐಎಚ್ ಮಹಿಳಾ ಹಾಕಿ ವಿಶ್ವಕಪ್ 2026 ಪಂದ್ಯಾವಳಿಗೆ 20 ಸದಸ್ಯರ ಭಾರತ ತಂಡವನ್ನು ಇಂದು ಪ್ರಕಟಿಸಲಾಗಿದೆ. ಆಗಸ್ಟ್ 15-30 ನಡೆಯಲಿರುವ ಈ ಪಂದ್ಯಾವಳಿಯಲ್ಲಿ ಸಲೀಮಾ ಟೆಟೆ ಭಾರತ ತಂಡವನ್ನು ಮುನ್ನಡೆಸಲಿದ್ದಾರೆ. ಭಾರತ ತಂಡ ಡಿ ಗುಂಪಿನಲ್ಲಿ ಚೀನಾ, ಇಂಗ್ಲೆಂಡ್ ಮತ್ತು ದಕ್ಷಿಣ ಆಫ್ರಿಕಾ ತಂಡದೊಂದಿಗೆ ಸ್ಥಾನ ಪಡೆದಿದೆ. ನೆದರ್ಲ್ಯಾಂಡ್ಸ್ನ ಆಮ್ ಸ್ಟೆಲ್ ವೀನ್ನ ವಾಗಿನರ್ ಹಾಕಿ ಕ್ರೀಡಾಂಗಣದಲ್ಲಿ ಆಗಸ್ಟ್ 16 ಚೀನಾ ವಿರುದ್ದ ಭಾರತ ತನ್ನ ಅಭಿಯಾನ ಆರಂಭಿಸಲಿದೆ. ಬಳಿಕ ಆಗಸ್ಟ್ 18 ದಕ್ಷಿಣ ಆಫ್ರಿಕಾ ಮತ್ತು ಆಗಸ್ಟ್ 20 ಇಂಗ್ಲೆಂಡ್ ತಂಡಗಳನ್ನು ಎದುರಿಸಲಿದೆ. 17 ವರ್ಷದ ಒಳಗಿನ ಎಎಫ್ಸಿ ಮಹಿಳಾ ಏಷ್ಯನ್ ಕಪ್ ಫುಟ್ಬಾಲ್ನಲ್ಲಿ ಚೀನಾ 2027 ಅರ್ಹತಾ ಪಂದ್ಯಾವಳಿಯ ಈ ಗುಂಪಿನಲ್ಲಿ ಭಾರತ, ಮಲೇಷ್ಯಾ, ಸಿರಿಯಾ ಮತ್ತು ಇರಾಕ್ ತಂಡಗಳೊಂದಿಗೆ ಸ್ಥಾನವನ್ನು ಪಡೆದಿದೆ. ಕಳೆದ ಆವೃತ್ತಿಯಲ್ಲಿ ಭಾರತ ತಂಡ ಮೊದಲ ಬಾರಿಗೆ ನಾಕೌಟ್ ಹಂತ ಪ್ರವೇಶಿಸಿ ಇತಿಹಾಸ ನಿರ್ಮಿಸಿದ್ದ ಹಿನ್ನೆಲೆಯಲ್ಲಿ ಭಾರತ ಸತತ 2 ಬಾರಿಗೆ ಎಎಫ್ಸಿ 17 ವರ್ಷದ ಒಳಗಿನ ಮಹಿಳಾ ಏಷ್ಯನ್ ಕಪ್ಗೆ ಅರ್ಹತೆ ಪಡೆಯುವ ಗುರಿಯನ್ನು ಹೊಂದಿದೆ. ಈ ವರ್ಷದ ಅಕ್ಟೋಬರ್ 5-11 ಈ ಗುಂಪಿನ ಅರ್ಹತಾ ಪಂದ್ಯಗಳಿಗೆ ಮಲೇಷ್ಯಾ ಆತಿಥ್ಯವನ್ನು ವಹಿಸಲಿದೆ. ಭಾರತ ತನ್ನ ಮೊದಲ ಪಂದ್ಯದಲ್ಲಿ ಇರಾಕ್, ನಂತರ ಸಿರಿಯಾ ಹಾಗೂ ಕೊನೆಯ ಪಂದ್ಯದಲ್ಲಿ ಆತಿಥೇಯ ಮಲೇಷ್ಯಾ ತಂಡವನ್ನು ಎದುರಿಸಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪಂಜಾಬ್ನ ಜಲಂಧರ್ನಲ್ಲಿ 5,470 ಕೋಟಿ ರೂಪಾಯಿ ಮೌಲ್ಯದ ವಿವಿಧ ಅಭಿವೃದ್ದಿ ಯೋಜನೆಗಳಿಗೆ ಪ್ರಧಾನಿ ನರೇಂದ್ರ ಮೋದಿ ಚಾಲನೆ. ಭಾರತ್ ಟೆಕ್ಸ್ 2026 ಸಂಪನ್ನ ಜಾಗತಿಕ ಜವಳಿ ಕ್ಷೇತ್ರದಲ್ಲಿ ಭಾರತದ ಸಾಮರ್ಥ್ಯಕ್ಕೆ ಮನ್ನಣೆ. ಸಿರಿಯಾ, ಕುವೈತ್, ಒಮಾನ್ನಲ್ಲಿರುವ ಅಮೆರಿಕದ ಮಿಲಿಟರಿ ಸೌಲಭ್ಯಗಳ ಮೇಲೆ ಇರಾನ್ ದಾಳಿ. ಜಪಾನ್ ಓಪನ್ ಬ್ಯಾಡ್ಮಿಂಟನ್ ಮಹಿಳಾ ಸಿಂಗಲ್ಸ್ ವಿಭಾಗದಲ್ಲಿ ಸೆಮಿಫೈನಲ್ ಪ್ರವೇಶಿಸಿದ ಪಿವಿ ಸಿಂಧು. ಎಫ್ಐಎಚ್ ಮಹಿಳಾ ಹಾಕಿ ವಿಶ್ವಕಪ್ 20 ಸದಸ್ಯರ ಭಾರತ ತಂಡ ಪ್ರಕಟ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05.
1: ಈಗ ವೇಳೆ 7:45:40. ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಹಿಂದಿ ಚಿತ್ರಗೀತೆಗಳು. ಫೂಲ್ ಔರ್ ಕಾಂಟೆ ಚಿತ್ರದ ಗೀತೆ ಹಾಡಿದ್ದಾರೆ ಅನುರಾಧ ಪೌಡೋಲ್ ಮತ್ತು ಕುಮಾರ್ ಸಾನು.

ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಚಿತ್ರಗೀತೆಗಳು. ಹೊಸ ಬೆಳಕು ಚಿತ್ರಕ್ಕೆ ಧ್ವನಿ ನೀಡಿದ್ದಾರೆ ಡಾಕ್ಟರ್ ರಾಜ್ಮೋಹನ್ ಮತ್ತು ಎಸ್ ಜಾನಕಿ.

చూడు చెలువేన తోడలు మాటుగను వరదవను

0: शादा तप जुकेने सकल हक कर दर जोके
1: लोग के आशे ये

0: سجنی نگی
1: من نمی‌نوکه لاله.

ಇದುವರೆಗೆ ಚಿತ್ರಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಈಗ ವೇಳೆ 8:45 ಇನ್ನು ಮುಂದೆ ಹಿಂದಿ ಹಾಗೂ ಇಂಗ್ಲಿಷ್ನಲ್ಲಿ ವಾರ್ತಾ ಸಂಚಿಕೆ ಕೇಳುವಿರಿ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

ಒಡ್ಡಿದ ಬೊಗಸೆಯಲ್ಲೇ ಬೀಳುವುದು ನಮ್ಮ ಪಾಲಿನದ್ದು ಮಾತ್ರ. ನಮ್ಮದಲ್ಲದ್ದು ಒಂದೊಮ್ಮೆ ಬಿದ್ದರೂ ಬೆರಳ ಸಂದಿಯ ನೀರಿನಂತೆ ಸೋರಿ ಹೋಗುವುದು. ಹಾಗಾಗಿ ಬದುಕು ನೀಡಿದ್ದನ್ನು ಸ್ವೀಕರಿಸೋಣ. ಬಯಸಿದ್ದು ಸಿಗದಿದ್ದಾಗ ಬೀಳದೆ ಭವಿಷ್ಯದ ಭರವಸೆಯಿಂದ ಎದ್ದು ನಿಲ್ಲೋಣ.

ಕೇಳಿ ರೂಪಕ, ವೈರಾಗ್ಯ ನಿಧಿ ಅಕ್ಕ ಮಹಾದೇವಿ, ರಚನೆ ಶ್ರೀಮತಿ ಭಾರತಿ ರಾಮಚಂದ್ರ. ಅನುಭವ ಮಂಟಪದಲ್ಲಿ ಪೂರ್ವೋಕ್ತ ಶರಣ ಮಹಾನುಭಾವರೊಡನೆ ಸಮಾನ ಸ್ಕಂಧರಾಗಿ ಧರ್ಮ ಜಿಜ್ಞಾಸೆಗೂ ಸದಾಚಾರಕ್ಕೂ ಜ್ಞಾನ ಪ್ರಸಾರಕ್ಕೂ ತಮ್ಮದೇ ವಿಶಿಷ್ಟ ಕಾಣಿಕೆ ಸಲ್ಲಿಸಿದ ಶಿವಶರಣೆ ಅಕ್ಕಮಹಾದೇವಿ. ಬಸವೇಶ್ವರ ಅಲ್ಲಮ್ಮ ಪ್ರಭುಗಳ ಸಮಕಾಲೀನರಾದ ಅಕ್ಕ ಅನುಭವ ಮಂಟಪದ ಶರಣ ವರೇಣ್ಯರಲ್ಲಿ ಅತ್ಯಂತ ಗೌರವ ಸ್ಥಾನ ಪಡೆದಿದ್ದಳು. ಶರಣ ಶರಣೆಯರಲ್ಲೇ ಆಕೆಯಂತೆ ಚೇತೋಹಾರಿಯಾದವರು ಇನ್ನೊಬ್ಬ

ಬಳ್ಳಿಗಾಡಿಯ ಬಳಿ ಉಡುತಡಿಯಲ್ಲಿ ಸಿರಿವಂತಿಕೆಯಲ್ಲಿ ಹುಟ್ಟಿ ಅದರಲ್ಲೇ ಬೆಳೆದು ಅಸಾಧಾರಣ ಸೌಂದರ್ಯಶಾಲಿನಿ ಎಂದು ಪ್ರಖ್ಯಾತರಾದ ಅಕ್ಕನು ಶ್ರೀಮಂತಿಕೆಯೊಡನೆ ಬರುವ ಸುಖೋಪಭೋಗಗಳ ಬಗೆಗೆ ಆಸಕ್ತಳಾಗಿರಲಿಲ್ಲ. ಎಳವೆಯಿಂದಲೇ ಆಕೆಯ ಮನಸ್ಸು ಅತೀಂದ್ರಿಯ ವಿಚಾರಗಳ ಕಡೆಗೆ ಒಲಿದಿತ್ತು. ಜನ್ಮಸಿದ್ಧವಾಗಿ ಬಂದ ಭಗವತ್ ಪ್ರೀತಿಯಿಂದ ಆಕೆ ಚೆನ್ನಮಲ್ಲಿಕಾರ್ಜುನನನ್ನೇ ಮೆಚ್ಚಿ ಆತನನ್ನೇ ಮದುವೆಯಾಗಲು ಹಂಬಲಿಸಿದ್ದಳು. ಹರನಿ, ನೀನಿಗೆ ಪತಿಯಾಗಬೇಕೆಂದು ಅನಂತ ಕಾಲ ಹಪಿಸಿದ್ದೆ ನೋಡ, ಈ ಪರಾತ್ಪರ ವಸ್ತು ತಾನಾಗಿ ಬಂದು ತನ್ನ ಕೈ ಹಿಡಿಯುವನೆಂದು ಆ ಮುಕ್ತ ಬಾಲಿಕೆ ನಂಬಿಕೊಂಡು ಮಾನವರಾರನ್ನೂ ಗಂಡನೆಂದು ಸ್ವೀಕರಿಸಲು ನಿರಾಕರಿಸಿದ್ದಳು. ತಂದೆ ತಾಯಿಗಳಿಗೆ ಇದೊಂದು ಬಿಡಿಸಲಾಗದ ಕಗ್ಗಂಟಾಗಿತ್ತು. ಹೀಗೆ ಭಗವಂತನಲ್ಲೇ ಮನನೆಟ್ಟ ಅಕ್ಕ ಮಹಾದೇವಿ ಒಮ್ಮೆ ಅರಸ ಕೌಶಿಕನ ಕಣ್ಣಿಗೆ ಬಿದ್ದಾಗ ಅವಳಲ್ಲಿ ಒಡನೆಯೇ ಅನುರಕ್ತನಾದನು. ಪ್ರೇಮ ಭಿಕ್ಷೆ ರಾಜಾಜ್ಞೆಯಾಯಿತು. ತಂದೆ ತಾಯಿಗಳ ಧರ್ಮ ಸಂಕಟವನ್ನು ನೋಡಲಾರದೆ ಅಕ್ಕ ಮದುವೆ

ಮದುವೆಗೆ ಒಪ್ಪಿದಳು. ಮದುವೆಯಾದ ಮೇಲೂ ತನಗೆ ಪೂಜಾ ಸ್ವಾತಂತ್ರ್ಯವಿರಬೇಕೆಂದು, ಅರಸನು ಈ ಸ್ವಾತಂತ್ರ್ಯಕ್ಕೆ ಭಂಗ ತರಕೂಡದೆಂದು, ಅರಸನು 3 ಸಲ ತಪ್ಪು ಮಾಡಿದಲ್ಲಿ ಒಡನೆಯೇ ಅರಮನೆಯನ್ನು ತಾನು ತ್ಯಜಿಸುವುದಾಗಿ ಕಟ್ಟುನಿಟ್ಟಾಗಿ ಹೇಳಿದಳು. ಕೌಶಿಕನು ಈ ನಿಯಮಕ್ಕೆ ಬದ್ಧನಾಗುವುದಾಗಿ ಒಪ್ಪಿಕೊಂಡನು. ಅಕ್ಕನಿಗಾದರೂ ಈ ಸಂಬಂಧ ಬೇಕಾಗಿರಲಿಲ್ಲ. ಹಗಲಿರುಳೂ ಆಕೆಗೆ ಚೆನ್ನ ಮಲ್ಲಿಕಾರ್ಜುನನಿಗೇ ಧ್ಯಾನ. ಕೌಶಿಕನದು ಅನುರಕ್ತಿ, ಅಕ್ಕನದು ವಿರಕ್ತಿ. ಆಕೆಯ ವಿರಹ ದಿವ್ಯ ವಿರಹ. ಅರಸನು ಈಕೆಯ ಈ ವೈರಾಗ್ಯವನ್ನು ಸಹಿಸದಾದನು. ಮದುವೆಗೆ ಮುನ್ನ ಕೊಟ್ಟ ವಚನವನ್ನು ಉಲ್ಲಂಘಿಸಿ 3 ತಪ್ಪು ಮಾಡಿದನು. ಒಡನೆಯೇ ಅಕ್ಕನು ಸಂಸಾರವನ್ನು ತ್ಯಜಿಸಿ ಅರಮನೆಯನ್ನು ತೊರೆದು ಚೆನ್ನ ಮಲ್ಲಿಕಾರ್ಜುನನ ಅನ್ವೇಷಣೆ ಮಾಡುತ್ತಾ ಊರೂರು ಅಲೆದಾಡಿದಳು. ಅಲೌಕಿಕ ವರಾನ್ವೇಷಣೆಗೆ ತೊಡಗಿದ ಅಕ್ಕನು ಹಸಿವು, ದಣಿವು, ಆಸರು ಇದೊಂದನ್ನು ಲೆಕ್ಕಿಸದಾದಳು.

ಮೂಡಿತ್ತು. ಚನ್ನಮಲ್ಲಿಕಾರ್ಜುನನ ಕೃಪೆಗೆ ಪಾತ್ರರಾದವರು ಮನೋವಿಕಾರಗಳಿಗಾಗಲಿ ದೈಹಿಕ ಯಾತನೆಗಳಿಗಾಗಲಿ ಭಯಪಡಬೇಕಿಲ್ಲವೆಂದು ಅಕ್ಕನು ನಿಶ್ಚಿತವಾಗಿ ನಂಬಿದ್ದಳು. ದಿವ್ಯ ಪ್ರೇರಣೆಯಿಂದ ಪುನೀತರಾಗ ಬಯಸುವವರು ಲೋಕದ ವಿಕಾರಗಳನ್ನು ಸಹಿಸಿಕೊಳ್ಳಬೇಕು. ದಿನ ದಿನದ ಕಂಟಕಗಳಿಂದ ಹಿಂಜರಿಯದೆ ಮುಂದಡಿ ಇಡಬೇಕು. ಈ ಲೋಕದೊಳಗೆ ಹುಟ್ಟಿದ ಬಳಿಕ ಸ್ತುತಿ ನಿಂದೆಗಳು ಬಂದರೆ ಮನದಲ್ಲಿ ಕೋಪವ ತಾಳದೆ ಸಮಾಧಾನಿಯಾಗಿರಬೇಕು. ಬಾಳ ನೋವು ಕಾವುಗಳಿಗೆ ಭಯಪಡದೆ ಸರ್ವ ಸಮರ್ಪಣ ಭಾವದಿಂದ ಎಲ್ಲ ಸಂಕಟಗಳನ್ನೂ ಸಮಚಿತ್ತದಿಂದ ಅನುಭವಿಸಲು ಸದಾ ಸಿದ್ಧರಿರಬೇಕು. ಅಕ್ಕ ಮಹಾದೇವಿಯು ತನ್ನ ದಿವ್ಯ ಪ್ರೇಮ ಸಿದ್ಧಿಗಾಗಿ ನಿರಂತರ ಸಂಕಟಾನುಭವಕ್ಕೆ ಹಗಲಿರುಳು ಸಿದ್ಧಳಾಗಿ ಯಾವ ಅಗ್ನಿಪರೀಕ್ಷೆಗೂ ತಲೆಯೊಡ್ಡಬಲ್ಲವಳಾಗಿದ್ದಳು. ವೈರಾಗ್ಯ ಮನಸ್ಸು ಈ ಲೋಕದ ಆಶಾ ಪ್ರಲೋಭನೆಗಳಿಗೆ ಬಲಿಯಾಗದಂತೆ ಭಗವಂತನೂ ದಯಮಾಡಲೆಂದು ಅನುದಿನ

ದಿವ್ಯ ವಿರಹದಿಂದ ಸೊರಗಿ ಕೊರಗಿ ಮರಳಿದ ಅಕ್ಕನು ಹಗಲಿರುಳು ದೇವದೇವನ ಬರುವಿಕೆಗಾಗಿ ಚಾತಕ ಪಕ್ಷಿಯಂತೆ ಜಾಗರವಾಗಿರುತ್ತಾಳೆ. ಹಿಂದಿನಿಂದ ಬೇರ್ಪಟ್ಟು ಬಂಧನಕ್ಕೊಳಗಾಗಿ ದಿಕ್ಕು ಕಾಣದೆ ಘೀಳಿರುವ ಆನೆಮರಿಯ ಗೋಳಾಟವನ್ನು ಅಕ್ಕನ ಈ ವಿರಾಗ ವ್ಯಥೆಯೂ ಹೋಲುತ್ತದೆ. ಜೀವಾತ್ಮವು ಪರಮಾತ್ಮನಲ್ಲಿ ಲೀನವಾಗುವ ಹಂಬಲವನ್ನು ಅವಳ ಈ ಕೂಗು ಪ್ರತಿಧ್ವನಿಸುತ್ತದೆ. ಪಂಚೇಂದ್ರಿಯಗಳ ಹುಚ್ಚಾಟಕ್ಕೆಲ್ಲ ಮನಸ್ಸೇ ಮೂಲ. ಆದರೆ ಮನಸ್ಸು ಭಗವಂತನಲ್ಲಿ ಲೀನವಾದ ಮೇಲೆ ಅದು ಕಾಲ ದೇಶಾತೀತವಾಗುವುದು. ಬಾಹ್ಯ ಜಗತ್ತಿನ ಶೃಂಖಲೆಗಳನ್ನು ಕಡಿದಿಕ್ಕುವುದು ಈ ಅಲ

ನಶ್ವರ ಲೋಕದ ಆಟಗಳಿಗೆ ಪರಮಾತ್ಮನೇ ಪ್ರೇರಕ ಶಕ್ತಿ. ಈ ಲೋಕವನ್ನು ಅದರ ಅನಂತ ಪ್ರಾಕಾರಗಳಿಗೂ ಆ ಪರಂಜ್ಯೋತಿಯೇ ಆಧಾರ. ಶುದ್ಧ ಹೃದಯವೇ ಧ್ಯಾನಕ್ಕೆ ಆಧಾರವಾಗಿರುವಂತೆ ಅಕ್ಕನ ಬಾಳಿಗೆ ಚೆನ್ನ ಮಲ್ಲಿಕಾರ್ಜುನನೇ ಆಧಾರ. ಆತ ಅಕ್ಕನಿಗೆ ದಟ್ಟಡವಿ, ಗಿರಿ ನಿರ್ಜರಗಳಲ್ಲಿ, ಗಿಡ ಮರ ಬಳ್ಳಿಗಳಲ್ಲಿ, ಮೃಗ ಪಕ್ಷಿಗಳಲ್ಲಿ ಎಲ್ಲೆಡೆ ಕಾಣುತ್ತಾನೆ. ಆತನಿಲ್ಲದ ಸ್ಥಳ ಎಲ್ಲೂ ಇಲ್ಲ.

0: ವೈರಾಗ್ಯ ನಿಧಿಯಾದ ಅಕ್ಕ ಮಹಾದೇವಿಯು ಬಸವೇಶ್ವರರ ಅರಮನೆಗೆ ಬಂದು ಅನುಭಾವ ಧ್ಯಾನಗಳಲ್ಲೂ ಅನುಭವ ಮಂಟಪದ ಚರ್ಚೆಗಳಲ್ಲೂ ಭಾಗವಹಿಸಿದ್ದಳು. ಕಲ್ಯಾಣದ ಶಿವಶರಣರ ಒಡನಾಟದಲ್ಲಿ ಕೆಲ ಕಾಲ ಆಧ್ಯಾತ್ಮಿಕ ಚಿಂತನೆ ಮಾಡಿದ ಅಕ್ಕನು ತರುವಾಯ ಶ್ರೀಪರ್ವತಕ್ಕೆ ತೆರಳಿ ಅಲ್ಲಿ ತನ್ನ ದಿವ್ಯ ಪ್ರಿಯ ಚೆನ್ನಮಲ್ಲಿಕಾರ್ಜುನನ ಧ್ಯಾನ ಪೂಜೆಗಳಲ್ಲಿ ನಿರತಳಾದಳು. ಕೊನೆಗೆ ಸಮಾಧಿ ಸ್ಥಿತಿಗೆ ಬಂದು ಚೆನ್ನಮಲ್ಲಿಕಾರ್ಜುನನಲ್ಲಿ ಲೀನವಾದಳು.
1: ವೈರಾಗ್ಯ ನಿಧಿ ಅಕ್ಕ ಮಹಾದೇವಿ ರೂಪಕ ಕೇಳಿದಿರಿ. ರಚಿಸಿದವರು ಶ್ರೀಮತಿ ಭಾರತಿ ರಾಮಚಂದ್ರ. ಇಲ್ಲಿಗೆ ಇವತ್ತಿನ ಈ ಕಾರ್ಯಕ್ರಮ ಮುಗಿಯುತ್ತೆ. ಎಲ್ಲರಿಗೂ ಇನ್ನೊಮ್ಮೆ ನಮಸ್ಕಾರ.
2: ಪ್ರಸ್ತುತಿ ವಿದ್ಯಾ.

ಈಗಾಗಲೇ 10:30 ಸೆಕೆಂಡ್ಗಳು. ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಸವಿ ನೆನಪು ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ

ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಈಗ ವೇಳೆ 11 ಗಂಟೆಯಾಗಲಿದೆ. ಇನ್ನು ಮುಂದೆ ಹಿಂದಿ ಹಾಗೂ ಇಂಗ್ಲಿಷ್ನಲ್ಲಿ ವಾರ್ತೆಗಳನ್ನು ಕೇಳುವಿರಿ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ನಿಲಯದ ಇಂದಿನ ಪ್ರಸಾರ ಕಾರ್ಯ ಇಲ್ಲಿಗೆ ಮುಕ್ತಾಯವಾಯಿತು. ಎಫ್ಎಂ 103.5 ಹಾಗೂ 101.4 ಮತ್ತು ಮೀಡಿಯಾ ವ್ಯವಹಾರ 75 ಕಿಲೋಹರ್ಟ್ಸ್ನಲ್ಲಿ ನಿಲಯದ ನಾಳಿನ ಪ್ರಸಾರ ಕಾರ್ಯ ಬೆಳಿಗ್ಗೆ 5:55 ಪ್ರಾರಂಭವಾಗುವುದು. ಈಗ ವೇಳೆ 11:10:50. ನಾನು ಸಿಎ ಶೋಭಾ.